ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ. ಅದೆಂಥ ಪ್ರತೀಕ್ಷೆ ಶಬರಿಯದ್ದು! ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳ ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 1 ಶನಿವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಗ್ರೀಷ್ಮ ಋತು, ಚಾಂದ್ರಮಾನ ಆಷಾಢ ಮಾಸ. ಯೋಗ ಶೋಭನ, ಕರಣ ವಣಿಕ್, ಸೌರ ಕಟಕ 16. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ವರ್ಲ್ಡ್ ವೈಡ್ ವೆಬ್ ಡೇ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನು ಆರ್ಜೆ ಪವಿತ್ರಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಬಗ್ಗೆ ದಿನೇಶ್ ಹೊಸನಗರ ಇವರು ಮಾಹಿತಿ ಹೇಳಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿವೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಗೋಣಿ ಮರದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಶ್ರೀ ವಿಠ್ಠಲ ದೇವಸ್ಥಾನದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:30

ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹಾಡಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11 ಗಂಟೆಗೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಕುಟ್ಟಿ ಕುಂದಾಪುರದ ಕತೆ ಇರಲಿದೆ. ಬೆಳಗ್ಗೆ 11:30ಕ್ಕೆ ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30ಕ್ಕೆ ದೇಶ ಎಂದಿಗೂ ಬರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 1:00 ಊಟದ ತಾಟು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಲಕ್ಷ್ಮಿ ಅವರು ಸಿಹಿ ಖಾದ್ಯವನ್ನು ತಿಳಿಸಲಿದ್ದಾರೆ. 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30ಕ್ಕೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಮ್ಯೂಸಿಕಲ್ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರಲಿದೆ. 6:30ಕ್ಕೆ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಆರತಿ ಕ್ಲಾತ್ ಸೆಂಟರ್ ಬಿಸ್ನೆಸ್ನ ಬಗ್ಗೆ ಮಾಹಿತಿ ಇರಲಿದೆ. 7:00 ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಎಮ್ಮೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಇರಲಿದೆ. 7:45 ಆವಿಷ್ಕಾರದ ಅಸ್ಮಿತೆ ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. 8:30ರಿಂದ 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ 9:30ರಿಂದ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೆಜ್ಜೆಗೆ ತಕ್ಕಂತೆ ಕುಣಿಯೋಕೆ, ಬಿಸಿ ಬಿಸಿ ಕಾಫಿ ಜೊತೆ ಹೊಸ ವಿಷಯ ತಿಳಿಯೋಕೆ ರೆಡಿನಾ? ಎಸ್. ಇವತ್ತು August 1st, ವರ್ಲ್ಡ್ ವೈಡ್ ವೆಬ್ ಡೇ ಅಲ್ಲ. ವರ್ಲ್ಡ್ ವೈಡ್ ವೆಬ್ ಅಂದ ತಕ್ಷಣ ಅದೇನೋ ದೊಡ್ಡ ರಾಕೆಟ್ ಸೈನ್ಸ್ ಅಂತ ಅನ್ಕೋಬೇಡಿ. ನಾವೆಲ್ಲ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ WWW ಅಂತ ಟೈಪ್ ಮಾಡ್ತೀವಲ್ಲ, ಅದೇ ನಮ್ಮ ನಿಮ್ಮೆಲ್ಲರ ಜೀವನಾಡಿ WWW. ಯೋಚನೆ ಮಾಡಿ, ಈ WWW ಇಲ್ಲದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ಎಸ್,
ಫೇಸ್ಬುಕ್ನಲ್ಲಿ ಫೋಟೋ ಹಾಕಿ

ಅಕ್ಕಿ ಊಟ ಅಂತ ಹಾಕೋಕೆ ಆಗ್ತಿರ್ಲಿಲ್ಲ. ರಸಂ ಪೌಡರ್ ಮಾಡೋದು ಹೇಗೆ ಅಂತ ಯೂಟ್ಯೂಬ್ನಲ್ಲಿ ಹುಡುಕೋಕೆ ಆಗ್ತಿರ್ಲಿಲ್ಲ. ಅಷ್ಟೇ ಯಾಕೆ, ರಾತ್ರಿ 2 ಗಂಟೆಗೆ ನಾಯಿಗಳಿಗೂ ಕನಸು ಬೀಳತ್ತಾ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಇಷ್ಟಕ್ಕೂ ಈ WWW ಅಂದ್ರೆ ಏನು ಗೊತ್ತಾ? 1989 ಟೀಮ್ ಬರ್ನರ್ಸ್ ಲೀ ಅನ್ನೋ ಒಬ್ಬ ಮಹಾನುಭವ ಸರ್ ಅವರು ನಮಗೋಸ್ಕರ ಈ ಜಾಲಬಂಧ ಕಂಡುಹಿಡಿದ್ರು, ಅಂದ್ರೆ ಈ ವೆಬ್ ಅನ್ನ ಕಂಡುಹಿಡಿದ್ರು. ಅವರು ಅದನ್ನ ಕಂಡುಹಿಡಿದೇ ಇದ್ರೆ ಇವತ್ತು ನಾವೆಲ್ಲರೂ ಹೀಗೆ ರೇಡಿಯೋ ಜೊತೆಗೆ ಇಂಟರ್ನೆಟ್ನಲ್ಲೂ ಕನೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸ್ನೇಹಿತರೆ. WWW ಅನ್ನೋದು ಇಂಟರ್ನೆಟ್ ಅನ್ನೋ ಬೃಹತ್ ಕಡಲಲ್ಲಿ ನಮಗೆ ಬೇಕಾದ ಜ್ಞಾನ, ಮನೋರಂಜನೆ ಮತ್ತೆ ಮುಖ್ಯವಾಗಿ ಆ ಫನ್ನಿ ಮೀಮ್ಗಳನ್ನು ಹುಡುಕಿ ಕೊಡೋ ಒಂದು ದಿವ್ಯ ದೃಷ್ಟಿ ಇದ್ದ ಹಾಗೆ. ಹಾಗಾಗಿ ಇವತ್ತು ಆ ಸೈಂಟಿಸ್ಟ್ಗೆ ಜೊತೆಗೆ ನಮಗೆ ದಿನಪೂರ್ತಿ ವೈಫೈ ಡೇಟಾ ಕೊಡ್ತಾ ಇರೋ ನಮ್ಮ ಇಂಟರ್ನೆಟ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಣ. ಇವತ್ತಿನ ನಿಮಗೊಂದು ಸಣ್ಣ ಫನ್ನಿ ಟಾಸ್ಕ್ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಇವತ್ತು ಕನಿಷ್ಠ 10 ನಿಮಿಷ ಫೋನನ್ನ ಪಕ್ಕಕ್ಕಿಟ್ಟು ನಿಮ್ಮ ಮನೆಯಲ್ಲಿರೋ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪ ಅಮ್ಮನೆ ಆಗಿರ್ಬೋದು, ಅವ್ರ ಜೊತೆಗೆ ಮಾತನಾಡಿ. ಯಾಕಂದ್ರೆ WWW ದೊಡ್ಡ ಜ್ಞಾನದ ವೆಬ್ಸೈಟ್ ಅಂತಂದ್ರೆ ನಮ್ಮ ಮನೆಯಲ್ಲಿರೋ ಹಿರಿಯರು ಅಲ್ವಾ? ಸರಿ, ಹಾಗಾದ್ರೆ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬನ್ನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಬೆಳಗಿನ ಗಾಳಿ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ಪ್ರತಿಯೊಂದು ಉಸಿರಲ್ಲೂ ಒಂದು ಹೊಸ ಭರವಸೆ ಇದೆ. ಆದರೆ ಈ ಉಸಿರು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಪ್ರತಿದಿನ ನೆನಪಿಸ್ಕೊಳ್ತಾ ಇದ್ದೀವ. ಇವತ್ತು August 1st ವರ್ಲ್ಡ್ ಲಂಗ್ಸ್ ಕ್ಯಾನ್ಸರ್ ಡೇ. ಎಸ್, ಹೌದು, ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನ. ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ನಮಗೆಲ್ಲ ಎದೆಯಲ್ಲಿ ಸಣ್ಣ ನಡುಕ ಹುಟ್ಟುತ್ತೆ. ಆದರೆ ನೆನ್ಪಿಡಿ ಸ್ನೇಹಿತರೆ, ಸರಿಯಾದ ಮಾಹಿತಿ ಮತ್ತು ಮುನ್ನೆಚ್ಚರಿಕೆ ಇದ್ದರೆ ಯಾವುದೇ ಕಾಯಿಲೆಯನ್ನ ಮೆಟ್ಟಿ ನಿಲ್ಲಬಹುದು. ಇವತ್ತಿನ ಮಾರ್ನಿಂಗ್ ಶೋನಲ್ಲಿ ಶ್ವಾಸಕೋಶದ ಆರೈಕೆ ಮತ್ತು ಈ ದಿನದ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ನಾವು ದಿನಕ್ಕೆ ಸುಮಾರು 20,000 ಹೆಚ್ಚು ಬಾರಿ ಉಸಿರಾಡ್ತೀವಿ. ಆದರೆ ನಮ್ಮ ಶ್ವಾಸಕೋಶಗಳು ಒಳಗಡೆ ಎಷ್ಟು ಕೆಲಸ ಮಾಡ್ತಿವೆ ಅಂತ ನಾವು ಗಮನಿಸುವುದೇ ಇಲ್ಲ ಅಲ್ವಾ? ಪ್ರತಿ ವರ್ಷ August 1st ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಜನರಲ್ಲಿದ್ದ ಭಯವನ್ನು ಹೋಗಲಾಡಿಸಿ ಜಾಗೃತಿ ಮೂಡಿಸುವುದು. ನಿಮಗೊತ್ತಾ, ಕ್ಯಾನ್ಸರ್ ಪ್ರಕರಣಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅತ್ಯಂತ ವೇಗವಾಗಿ ಹೆಚ್ಚುತ್ತಾ ಇದೆ. ಆದರೆ ಇದರಲ್ಲಿ ಸಮಾಧಾನಕರ ವಿಷಯ ಏನು ಅಂತಂದ್ರೆ, ಆರಂಭಿಕ ಹಂತದಲ್ಲೇ ಇದನ್ನು ಪತ್ತೆ ಹಚ್ಚಿದರೆ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯ. ಸೊ ಸ್ನೇಹಿತರೆ, ಜೀವ ಇರೋವರೆಗೂ ಉಸಿರು. ಆ ಉಸಿರನ್ನು ಗಟ್ಟಿಯಾಗಿ ಇಟ್ಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಇವತ್ತೇ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ. ನನ್ನ ದೇಹಕ್ಕೆ, ನನ್ನ ಶ್ವಾಸಕೋಶಕ್ಕೆ ಹಾನಿ ಮಾಡುವ ಯಾವುದೇ ಅಭ್ಯಾಸಕ್ಕೆ ನಾನು ಗುಲಾಮನಾಗಲ್ಲ ಅಂತ. ನಿಮ್ಮ ಮನೆಯಲ್ಲಿ ಅಥವಾ ಸ್ನೇಹಿತರಲ್ಲಿ ಯಾರಾದರೂ ಧೂಮಪಾನ ಮಾಡ್ತಾ ಇದ್ರೆ ಇವತ್ತೇ ಅವರಿಗೆ ಪ್ರೀತಿಯಿಂದ ತಿಳಿಸಿ ಹೇಳಿ. ಆ ಅಭ್ಯಾಸದಿಂದ ಹೊರಬರಲು ಸಹಾಯ ಮಾಡಿ. ಆರೋಗ್ಯವೇ ಮಹಾಭಾಗ್ಯ. ನಿಮ್ಮ ಶ್ವಾಸಕೋಶವನ್ನು ಪ್ರೀತಿಸಿ, ಮುಕ್ತವಾಗಿ ಉಸಿರಾಡಿ. ಈಗ ನಿಮಗಾಗಿ ಒಂದು ಸುಂದರವಾದ, ಮನಸ್ಸಿಗೆ ಮುದು ನೀಡುವ ಒಂದು ಭಕ್ತಿ ಗೀತೆ ಪ್ರಸಾರವಾಗಲಿದೆ. ಕೇಳಿ ಆನಂದಿಸಿ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಮಗೆಲ್ಲ ಯಾರಾದ್ರೂ ಬೈದ್ರೆ, ಅವಮಾನ ಮಾಡಿದ್ರೆ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡತ್ತೆ ಅಲ್ವಾ? ಆದ್ರೆ ಖ್ಯಾತ ಚಿಂತಕರು, ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ ಕರ್ಜಿಗೆ ಅವರು ನಿಜವಾದ ಅಪಮಾನ ಅಂದ್ರೆ ಏನು ಅನ್ನೋದನ್ನ ಎಷ್ಟು ಚಂದವಾಗಿ ಹೇಳಿದ್ದಾರೆ ಗೊತ್ತಾ? ಅವರ ಆ ಮಾತುಗಳನ್ನ ಕೇಳಿದ್ರೆ ಖಂಡಿತ ನಿಮ್ ಲೈಫ್ ಬಗ್ಗೆ ಇರೋ ದೃಷ್ಟಿಕೋನವೇ ಬದಲಾಗುತ್ತೆ. ಬನ್ನಿ ಹಾಗಾದ್ರೆ, ಗುರುರಾಜ ಕರ್ಜಗಿ ಅವರು ಹೇಳಿರುವಂತಹ ನಿಜವಾದ ಅಪಮಾನ ಯಾವುದು ಅನ್ನೋದನ್ನ ನಾವೀಗ ತಿಳಿಯೋಣ. ಸಾಮಾನ್ಯವಾಗಿ ಯಾರಾದ್ರೂ ನಮ್ಮನ್ನ ಕೆಟ್ಟದಾಗಿ ನಡ್ಸ್ಕೊಂಡ್ರೆ ನಾವು ಅದನ್ನ ಅವಮಾನ ಅಂತ ಅನ್ಕೊಳ್ತೀವಿ. ಆದ್ರೆ ಕರ್ಜಗಿ ಅವರ ಪ್ರಕಾರ, ನಿಮ್ಮ ಯೋಗ್ಯತೆಗೆ ತಕ್ಕ ಕೆಲಸ ಮಾಡದಿರುವುದು ಅಂದ್ರೆ ನಮ್ಮಲ್ಲಿ ಅಸಾಧಾರಣವಾದ ಬುದ್ಧಿವಂತಿಕೆ ಇರುತ್ತೆ, ಅದ್ಭುತವಾದ ಕಲೆ ಇರುತ್ತೆ. ಆದ್ರೆ ನಾವು ಸುಮ್ನೆ ಸೋಮಾರಿಯಾಗಿ ಕಾಲ ಕಳೀತಾ ನಮ್ಮ ಸಾಮರ್ಥ್ಯಕ್ಕಿಂತ ತೀರಾ ಕೆಳಮಟ್ಟದ ಕೆಲಸದಲ್ಲೇ ತೃಪ್ತಿ ಪಡ್ಕೊಂಡು ಕೂತ್ಕೊಂಡಿರ್ತೀವಿ. ಅದು ನಮಗೆ ನಾವೇ ಮಾಡಿಕೊಳ್ಳುವ ಅವಮಾನ. ನಂತರ ಸಾಧನೆಯ ಹಾದಿಯಲ್ಲಿ ಹಿಂದೆ ಸರಿಯುವುದು ಅಂದ್ರೆ, ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಸ್ಪೆಷಲ್ ಗಿಫ್ಟ್ ಅಂತ ಕೊಟ್ಟಿರ್ತಾನೆ. ಆ ಒಂದು ಪ್ರತಿಭೆಯನ್ನ ಬಳಸದೆ ಲೋಕಕ್ಕೆ ನಮ್ಮ ಕಾಣಿಕೆ ನೀಡದೆ ಇರೋದು ಆ ದೇವರಿಗೆ ಮಾಡುವ ಅಪಮಾನ. ಹಾಗೆ ಅವಕಾಶಗಳ ದುರುಪಯೋಗ ಅಂದ್ರೆ, ನಮ್ಮ ಕೈಯಲ್ಲಿ ಬದಲಾವಣೆ ಮಾಡುವ ಶಕ್ತಿ ಇದ್ರೂ ಸುಮ್ನೆ ಕೂರೋದು ಅಥವಾ ಕೆಟ್ಟ ಕೆಲಸಗಳಿಗೆ ಆ ಶಕ್ತಿಯನ್ನ ಬಳಸೋದು ನಿಜವಾದ ಅವಮಾನ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ಲ? ಯಾರೋ ದಾರಿಯಲ್ಲಿ ಹೋಗೋರು ನಮ್ಗೆ ಏನೋ ಅಂದ್ರು ಅಂತ ಬೇಜಾರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ. ಕರ್ಜಗಿಯವರು ಹೇಳೋ ಹಾಗೆ ನಮ್ಮ ಶಕ್ತಿ ನಮಗೆ ಗೊತ್ತಿರಬೇಕು. ನಿಮ್ಮಲ್ಲಿರೋ ಅದ್ಭುತ ಪ್ರತಿಭೆಯನ್ನ ಸಮಾಜಕ್ಕೆ ತೋರಿಸದೆ ಆ ಶಕ್ತಿಯನ್ನು ವ್ಯರ್ಥ ಮಾಡಿದರೆ ಕನ್ನಡಿ ಮುಂದೆ ನಿಂತಾಗ ನಿಮಗೆ ನೀವೇ ತಲೆ ತಗ್ಗಿಸುವಂತಾದರೆ ಅಂದುಕೊಳ್ಳಿ, ಅದು ಜಗತ್ತಿನ ಅತಿ ದೊಡ್ಡ ಅಪಮಾನ ಅಂತ. ಹಾಗಾಗಿ ಇವತ್ತೇ ಎದ್ದೇಳಿ ಸ್ನೇಹಿತರೆ, ನಿಮ್ಮಲ್ಲಿರೋ ಆ ಸ್ಪೆಷಲ್ ಟ್ಯಾಲೆಂಟ್ ಏನು ಅಂತ ಹುಡುಕಿ, ಸಾಧನೆಯ ಶಿಖರ ಏರಿ. ಆಗ ನೋಡಿ, ನಿಮ್ಮನ್ನು ಅವಮಾನಿಸಿದವರೇ ಬಂದು ನಿಮ್ಮ ಮುಂದೆನೆ ಭೇಷ್ ಅಂತ ಭೇಷ್ಗಿರಿ ಕೊಡ್ತಾರೆ. ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ, ಖ್ಯಾತ ಚಿಂತಕರಾದ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಹೇಳಿದ ಮಾತುಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಆಗಸ್ಟ್ 1, ಕ್ಯಾಲೆಂಡರ್ನಲ್ಲಿ ಜಸ್ಟ್ ಇನ್ನೊಂದು ದಿನ ಅಂತ ಅನ್ಕೋಬೇಡಿ. ಇವತ್ತು ನ್ಯಾಷನಲ್ ಮೌಂಟೇನ್ ಕ್ಲೈಂಬಿಂಗ್ ಡೇ.

ಸಿಗೋ ಗೆಲುವಿನ ವೀವಿದೆಯಲ್ಲ, ಅಬ್ಬಾ ಅದಕ್ಕೆ ಸಾಟಿಯೇ ಇಲ್ಲ. ಹಾಗೆ ಸ್ನೇಹಿತರೆ, ರಾಷ್ಟ್ರೀಯ ಪರ್ವತಾರೋಹಣ ದಿನವು ವಿಶ್ವಸಂಸ್ಥೆನಂತಹ ಸಂಸ್ಥೆಗಳು ಆಚರಿಸುವ ಅಧಿಕೃತ ದಿನವಲ್ಲದ ಕಾರಣ ಇದಕ್ಕೆ ಜಾಗತಿಕವಾಗಿ ಒಂದೇ ನಿಗದಿತ ಥೀಮ್ ಅಂತ ಇರೋದಿಲ್ಲ. ಹಾಗೆ ಈ ದಿನವನ್ನು ಮುಖ್ಯವಾಗಿ ಸಾಹಸ ಪ್ರವೃತ್ತಿ ಬೆಳೆಸುವುದು, ದೈಹಿಕ ಮತ್ತು ಮಾನಸಿಕ ದೃಢತೆ, ಪ್ರಕೃತಿಯ ಸಂರಕ್ಷಣೆ ಹಾಗೂ ಹೊಸ ಎತ್ತರಗಳನ್ನು ತಲುಪುವ ಸವಾಲು ಸ್ವೀಕರಿಸುವುದು ಎಂಬ ಸಂದೇಶಗಳೊಂದಿಗೆ ಆಚರಿಸಲಾಗುತ್ತೆ. ಸೊ ಸ್ನೇಹಿತರೆ, ಇವತ್ತು ನೀವು ಪರ್ವತನೇ ಏರ್ಬೇಕು ಅಂತ ಇಲ್ಲ. ನಿಮ್ಮ ದೈನಂದಿನ ಜೀವನದಲ್ಲಿ ನಿಮಗಿರೋ ಭಯ ಅಥವಾ ಹೆದರಿಕೆಯ ಸಣ್ಣ ಬೆಟ್ಟನ ಏರಿ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ನಮಸ್ಕಾರ. ಗಾಂಧಿ ಕಥನ 11. ಈ ಹಿಂದೆ ನೋಡಿದ್ವಿ, ಬೋಯರ್ ಮತ್ತು ಇಂಗ್ಲಿಷರ ನಡುವೆ ಯುದ್ಧ ನಡೆದಾಗ ಭಾರತೀಯರು ಇಂಗ್ಲಿಷರಿಗೆ ಸಹಕಾರ ಮಾಡಿದರು. ಆದರೆ ಆಮೇಲೆ ಈ ಬೋಯರ್ನವರು ಮತ್ತು ಇಂಗ್ಲಿಷ್ನವರು ಒಂದಾಗಿಬಿಟ್ರು. ಆಮೇಲೆ ಭಾರತೀಯರ ಸ್ಥಿತಿ ಮತ್ತೆ ತುಂಬ ಕೆಟ್ಟದಾಯಿತು. ಇದು ಗಾಂಧೀಜಿಗೆ ಬೇಸರವೂ ಆಯಿತು. ಮಾತ್ರ ಈ ಆಂದೋಲನವನ್ನು ಇನ್ನೊಂದು ದಡ ಮುಟ್ಟಿಸಬೇಕು ಅಂತ ಒಂದು ಹಠವು ಗಟ್ಟಿಯಾಯಿತು. ಒಂದು ವರ್ಷಕ್ಕೆ ಅಂತ ಬಂದಿದ್ರು, ಆದರೆ ಇಲ್ಲಿಯ ಪರಿಸ್ಥಿತಿ ನೋಡುವಾಗ ಅನಿರ್ದಿಷ್ಟ ಕಾಲ ನೆಲೆಸಬೇಕಾಗಿ ಬರ್ತದೆ ಅಂತ ಗೊತ್ತಾಗೋಯಿತು. ಅದಕ್ಕಾಗಿ ಅವರು ಜೊಹಾನ್ಸ್ಬರ್ಗ್ನಲ್ಲಿ ಪುನಃ ವಕೀಲ ವೃತ್ತಿಗೆ ನೋಂದಣಿ ಮಾಡ್ತಾರೆ. ಬದುಕಲಿಕ್ಕೂ ಕೂಡ ವ್ಯವಸ್ಥೆ ಆಗಬೇಕಲ್ಲ. ಆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಕೀಲಗಿರಿಗಾಗಿ ಅರ್ಜಿ ಹಾಕಿದಾಗ ಅದೃಷ್ಟವಶಾತ್ ಅಲ್ಲಿಯ ನ್ಯಾಯಾಧಿಪತಿ ನಿಷ್ಪಕ್ಷಪಾತಿಯಾಗಿರ್ತಾನೆ, ಮತ್ತು ಈ ಹಿಂದೆ ಅವರು ವಕೀಲರಾಗಿ ಕೆಲಸ ಮಾಡಿದ್ದು ಅವರಿಗೆ ಗೊತ್ತಿರ್ತದೆ. ಅದಕ್ಕಾಗಿ ತಕರಾರಿಲ್ಲದೆ ಅನುಮೋದನೆ ಕೊಡ್ತಾರೆ. ಡರ್ಬಾನ್ನಲ್ಲಿ ಮಾಡಿದ ಹಾಗೆಯೇ ಈಗ ಜೋಹಾನ್ಸ್ಬರ್ಗ್ನಲ್ಲಿ ದೊಡ್ಡ ಮನೆ ಬಾಡಿಗೆಗೆ ತಗೊಳ್ತಾರೆ. ಅವರ ಒಬ್ಬ ವರ್ತಕ ಗೆಳೆಯ W.Reach ಅಂತ, ಇವರು ಕೂಡ ಸಾಕಷ್ಟು ಸಹಕಾರ ಕೊಟ್ಟಂಥವರು. ಮನೆ ಮಾಡಲಿಕ್ಕೆಲ್ಲ ಸಹಕಾರ ಕೊಡ್ತಾರೆ. ಇವರು ಕುಟುಂಬವನ್ನು ಕರೆಸ್ಕೊಳ್ತಾರೆ. ಹರಿಲಾಲನನ್ನು ಬಿಟ್ಟು ಮೂರು ಮಕ್ಕಳು ಕಸ್ತೂರ್ಬಾ ಅಲ್ಲಿಗೆ ಬರ್ತಾರೆ. ಗಾಂಧಿಯವರ ಮನೆ ಅಂತಂದರೆ ಕುಟುಂಬಕ್ಕೆ ಮಾತ್ರ ಇರುವ ಮನೆ ಅಲ್ಲ, ಅದು ಕಚೇರಿಯ ಸಹಾಯಕರು, ಗುಮಾಸ್ತರು ಎಲ್ಲರೂ ಅಲ್ಲಿಯೇ ವಾಸ ಮಾಡ್ತಾ ಇರ್ತಾರೆ. ಗಾಂಧೀಜಿ ವಕೀಲ ಧರ್ಮ ಅನುಸರಿಸುವಾಗಲೂ ಕೂಡ ಸತ್ಯವಾದಿತನವನ್ನು ಬಿಟ್ಟು ಕೊಡೋದಿಲ್ಲ. ಅದು ನಮಗೆಲ್ಲರಿಗೂ ಮೊದಲೇ ಗೊತ್ತು. ಅವರು ನ್ಯಾಯ ಕಕ್ಷಿದಾರರು ಬಂದಾಗ ಅದು ನ್ಯಾಯವಾಗಿದೆಯೋ ಇಲ್ವೋ ಅಂತ ನೋಡಿಯೇ ಒಪ್ಪಿಕೊಳ್ಳೋದು. ಅದರಲ್ಲೇನಾದರೂ ತಪ್ಪಿದೆ, ಅವರು ತಪ್ಪಿನ ಪರವಾಗಿ ತಮ್ಮನ್ನು ವಾದ ಮಾಡಲಿಕ್ಕೆ ಹೇಳ್ತಾರೆ ಅಂತಂದರೆ ಒಂದು ಅವರು ಒಪ್ಪಿಕೊಳ್ಳೋದೇ ಇಲ್ಲ. ಇಲ್ಲದಿದ್ದರೆ ಅವರನ್ನು ಒಪ್ಪಿಸಿ, ಅಂದರೆ ಅವರಿಗೆ ಅರ್ಥ ಮಾಡಿಸಿ ಅಪರಾಧ ಮುಚ್ಚಿ ಹಾಕಲಿಕ್ಕೆ ಬಿಡದೇನೆ ನ್ಯಾಯಾಲಯದಲ್ಲಿ ತಪ್ಪು ಒಪ್ಪಿಕೊಂಡು ಶಿಕ್ಷೆ ರೂಪದಲ್ಲಿ ದಂಡ ಕಟ್ಟಿಸಿ ಬಿಡೋದು ಅವರನ್ನು. ಒಂದು ಸರ್ತಿ ಅಂತೂ ಇವರ ಫಿರ್ಯಾದುದಾರರು, ಇವರಿಗೆ ಗೊತ್ತಾಗಲಿಲ್ಲ ಅವರು ನ್ಯಾಯ ಅಲ್ಲ ಅಂತ, ನ್ಯಾಯದ ನೆಲೆಯಲ್ಲಿ ಇಲ್ಲ ಅಂತ. ಆದರೆ ಇವರು ತಮ್ಮ ಫಿರ್ಯಾದಿದಾರರನ್ನೇ ತಪ್ಪಿತಸ್ಥ ಅಂತ ಸಾಬೀತು ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿದರು. ಸೊ ಅಷ್ಟರ ಮಟ್ಟಿಗೆ ಸತ್ಯ ನ್ಯಾಯವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದರು. ಈ ವಕೀಲಿ ವೃತ್ತಿ ಜೊತೆಗೇನೆ ಧಾರ್ಮಿಕ ಜಿಜ್ಞಾಸೆ ಯಾವಾಗಲೂ ಇತ್ತು ಅವರ ಜೊತೆಗೆ. ಅವರಿಗೆ ಕಾನೂನಿನ ಹೋರಾಟ, ಈಗ ಹೊರಗಿನ ಈಗ ಆಂದೋಲನ ಬ್ರಿಟಿಷರ ಜೊತೆಗೆ ಹೋರಾಟವೇ ಇರ್ಬೋದು, ಅದು ಬರೇ ಕಾನೂನಿನ ಹೋರಾಟ ಆಗಿರಲಿಲ್ಲ. ಹೊರಗಡೆ ಅದು ಕಾನೂನಿನ ಹೋರಾಟ, ತನ್ನ ಒಳಗಡೆ ಅದು ಆಧ್ಯಾತ್ಮಿಕ ಹೋರಾಟವೇ ಆಗಿತ್ತು. ಈ ಹೊತ್ತಿನಲ್ಲಿ ಅವರು ಭಗವದ್ಗೀತೆ ತುಂಬ ಓದ್ತಾರಲ್ಲ, ಆವಾಗ ಅವರಿಗೆ ಹೊಸ ಹೊಸ ಚಿಂತನೆಗಳು ಮತ್ತೆ ಮತ್ತೆ ಗಟ್ಟಿಯಾಗಲಿಕ್ಕೆ ಶುರುವಾಗ್ತದೆ. ಅವರು ಈ ಧಾರ್ಮಿಕ ಚರ್ಚೆಗಾಗಿ ಅಲ್ಲಿ ಒಂದು ಗೆಳೆಯರ ಗುಂಪು ಕೂಡ ರೆಡಿ ಆಗ್ತದೆ, ಸೀಕರ್ಸ್ ಕ್ಲಬ್ ಅಂತ. ಆ ಕ್ಲಬ್ಬಲ್ಲಿ ಬಿಳಿಯ ಶ್ರದ್ಧಾಳುಗಳ ಗುಂಪು ಇರ್ತದೆ ಅದು. ಇವರು ಕೂಡ ಅದರ ಜೊತೆಗೆ ಸೇರ್ತಾರೆ, ಸಾಮೂಹಿಕ ಅಧ್ಯಯನ ಮತ್ತು ಚರ್ಚೆ ಮಾಡ್ತಾರೆ, ವಿವೇಕಾನಂದರ ರಾಜಯೋಗ ಕಲಿತಾರೆ, ಪತಂಜಲಿಯ ಯೋಗ ಸೂತ್ರವನ್ನು ಅಭ್ಯಾಸ ಮಾಡ್ತಾರೆ. ಆದರೆ ಅವರ ಸಂಪೂರ್ಣ ಶ್ರದ್ಧೆ ನಿಲ್ಲುವುದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆ ಅವರಿಗೆ ಜೀವನ ಪರ್ಯಂತ ಒಂದು ಮಾರ್ಗದರ್ಶಿಯಾಗಿ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಆ ಸ್ಥಿತ ಪ್ರಜ್ಞತೆ ಅಂತ ಹೇಳ್ತೇವಲ್ಲ, ಸುಖವನ್ನು ದುಃಖವನ್ನು ಒಂದೇ ಥರ ಸ್ವೀಕಾರ ಮಾಡೋದು, ಸಮನಾಗಿ ಸ್ವೀಕಾರ ಮಾಡುವಂಥ ಒಂದು ಮನಸ್ಥಿತಿ. ಈ ಸ್ಥಿತ ಪ್ರಜ್ಞತೆಯನ್ನು ಅವರು ಭಾರಿ ಮೆಚ್ಚುತ್ತಾರೆ. ಮತ್ತು ಅವರ ಬದುಕಿನ ಏಕೈಕ ಉದ್ದೇಶ ಸತ್ಯನ ಕಂಡುಕೊಳ್ಳೋದು, ಸತ್ಯ ಏನು ಅಂತ ನೋಡೋದು, ಸತ್ಯ ಜೊತೆಗೆ ಅವರ ಪ್ರಯೋಗ. ಹಾಗೆ ಆ ಅಂಶ ಅವರಿಗೆ ಗೀತೆಯಲ್ಲಿ ತುಂಬ ದೊಡ್ಡ ಆಧಾರ ಸಿಗ್ತದೆ. ಅದರ ಜೊತೆಗೆ ಗೀತೆಯಲ್ಲಿ ಅವರಿಗೆ ಇನ್ನೊಂದು ಪರಿಕಲ್ಪನೆ ಸಿಗೋದು ಅಪರಿಗ್ರಹ. ಅಪರಿಗ್ರಹ ಅಂತಂದರೆ ಮೋಹನಾಶ, ಯಾವುದರ ಮೇಲೆ ಕೂಡ ಆಸೆ ಇಟ್ಕೊಳ್ಳಿಕ್ಕಿಲ್ಲ, ಯಾವುದರ ಬಗ್ಗೆ ಕೂಡ ಒಡೆತನ ಭಾವನೆ ಇಟ್ಕೊಳ್ಳಿಕ್ಕಿಲ್ಲ. ಆವಾಗ ಅಂದರೆ ಯಾವುದಕ್ಕೂ ಕೂಡ ತಾನು ಒಡೆಯ ಅಲ್ಲ ಅಂತ. ಈ ಒಂದು ಒಳನೋಟ ಅವರಿಗೆ ಸಿಕ್ಕಿದ ತಕ್ಷಣ ಅವರು ಮೊದಲು ಮಾಡಿದ ಕೆಲಸ, ಆವಾಗ ಬಾಂಬೆಗೆ ಹೋದ ತಕ್ಷಣ ಒಂದು ಜೀವ ವಿಮೆ ಮಾಡಿಸಿದ್ರಲ್ಲ 10,000 ರೂಪಾಯಿದ್ದು, ಅದನ್ನು ಅವರು ರದ್ದು ಮಾಡಿದ್ದು. ಯಾವುದು ಕೂಡ ಸಂಗ್ರಹ ಮಾಡಿ ಇಟ್ಕೊಳ್ಬಾರ್ದು, ಇದಕ್ಕೆ ನಾನು ಒಡೆಯ ಅಂತ ಇರಬಾರ್ದು ಅನ್ನೋ ಒಂದು ನೆಲೆಯಿಂದ. ಮತ್ತು ಅಷ್ಟೊತ್ತಿಗೆ ಅವರಿಗೆ ಇನ್ನೊಂದು ಅನಿಸಿದ್ದು,
ಈ ಹೆಂಡತಿ ಮಕ್ಕಳನ್ನು ಪ್ರೀತಿಸಿದು ತಂದ್ರೂ ಕೂಡ ಅದರ ಹಿಂದೆ ಒಂದು ಒಡೆತನದ ಒಂದು ಭಾಗ ಇದೆ ಅಲ್ಲ. ಹಾಗಾದ ಕಾರಣ ನಾನು ಇವರನ್ನು ಸಾಕುವುದು ಅಂತ ಇರಬಾರ್ದು. ದೇವರು ರಕ್ಷಣೆ ನನ್ನನ್ನು ಮಾಡೋದಾದರೆ ಅವರನ್ನೂ ಮಾಡ್ತಾರೆ. ಹಾಗಾದ ಕಾರಣ ನಾನು ಅವರ ಒಡೆಯ ಅಂತೆ, ಈ ಕುಟುಂಬದ ಒಡೆಯ ಅಂತ ಆಗಬಾರ್ದು, ಹಾಗಿರಬಾರ್ದು ಅಂತೇಳಿ ಅಣ್ಣ ಲಕ್ಷ್ಮೀದಾಸನಿಗೆ ನಿಯಮಿತವಾಗಿ ಹಣ ಕಳಿಸ್ತಾ ಇದ್ರು, ಅದನ್ನು ನಿಲ್ಲಿಸಿದ್ರು. ಇದರ ಜೊತೆಗೆ ಅವರ ಹತ್ರ ಅಂದರೆ ಆ ಸರಳ ಜೀವನ, ತ್ಯಾಗ ಜೀವನವನ್ನು ಸಾಧ್ಯವ, ಕನಿಷ್ಠ ಅಗತ್ಯಗಳಲ್ಲಿ ಬದುಕಲಿಕ್ಕೆ ಸಾಧ್ಯನಾ, ಇದೆಲ್ಲ ಪರಿಗ್ರಹದ ಕೆಲವು ನಡೆಗಳು ಹೇಗೆ ಬದುಕಬೇಕು ಅಂತ. ಹಾಗೆ ಅವರು ಅದನ್ನು ಹುಡುಕ್ತಾ ಇರುವಾಗ ಅವರಿಗೆ ಒಂದು ಕಾನೂನು ಶಾಸ್ತ್ರ ಓದ್ತಾರೆ, ಸ್ನೆಲ್ ಅಂತ ಹೇಳುವವರು ಬರೆದಿದ್ದು, ಸಮನ್ವಯ ತತ್ವದ ಮೇಲೆ ಬರೆದದ್ದು. ಇದರಲ್ಲಿ ಅವರಿಗೆ ಒಂದು ಪರಿಕಲ್ಪನೆ ಸಿಗ್ತದೆ, ಅದು ಟ್ರಸ್ಟಿಶಿಪ್ ಪರಿಕಲ್ಪನೆ. ಗಾಂಧೀಜಿಯವರ ಬಗ್ಗೆ ಮಾತಾಡುವಾಗ ಅವರ ಒಂದು ವಿಚಾರ ಅವರ ಟ್ರಸ್ಟಿಶಿಪ್ ಪರಿಕಲ್ಪನೆ, ಇದರ ಬಗ್ಗೆ ಮಾತಾಡಲಿಕ್ಕಿದ್ದೇ ಇದೆ. ಇದು ಏನರ್ಥ ಅಂತಂದರೆ, ತಾನು ಸಂಪಾದನೆ ಮಾಡಿರೋದೆಲ್ಲ ತನ್ನದಲ್ಲ, ಅದು ಸಾರ್ವಜನಿಕ ಹಿತಕ್ಕಾಗಿ ಸಮರ್ಪಿಸಲಿಕ್ಕಿರುವಂಥದ್ದು, ಅದನ್ನು ನಾನು ಕಾಪಾಡುವಂಥದ್ದು, ಅಂದರೆ ಅದರ ಟ್ರಸ್ಟಿಯಾಗಿ ಇರುವಂಥದ್ದು. ಇದು ನಾವು ಟ್ರಸ್ಟ್ ಮಾಡ್ತೇವಲ್ಲ, ಈಗ ತರೆಕಿಟ ಕಲಾಕಮಠದ್ದು ಟ್ರಸ್ಟ್ ಮಾಡಿದ್ದೇವೆ, ಅದರ ಅರ್ಥ ಆ ಒಂದು ಸಂಪನ್ಮೂಲಕ್ಕೆ ನಾನು ಟ್ರಸ್ಟಿ, ನಾನದರ ನಂಬಿಕಸ್ಥ, ನಾನು ಅದನ್ನು ಜನರಿಗೆ ಒದಗಿಸ್ಲಿಕ್ಕಿರುವಂಥ ಒಂದು ವ್ಯಕ್ತಿ. ಸೊ ಅದು ನನ್ನದಲ್ಲ, ಈ ಮನೋಭಾವ ಇದೆಯಲ್ಲ, ಇದು ಅವರಿಗೆ ಆಮೇಲೆ ಅವರು ತಮ್ಮ ಆರ್ಥಿಕ ಚಿಂತನೆಯ ಮಾದರಿಯನ್ನು ಕೂಡ ಈ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ಕಟ್ತಾರೆ. ಅದು ಇದು ಒಂದು ಮೂಲ ಒಂದು ಆಶಯ ಅವರದ್ದು. ಮತ್ತೆ ಕೆಲವು ಅವರ ಪ್ರಯೋಗಗಳು ಮುಂದುವರಿತಾ ಹೋಗ್ತಾ ಇರ್ತದೆ. ಈ ಶಾಖಾಹಾರಿ ಫಲಾಹಾರ ಮಂದಿರ ಇರ್ತದಲ್ಲ, ಅದರ ಮಾಲೀಕನಿಗೆ ನಷ್ಟ ಆಗ್ತದೆ. ಆದ ಮೇಲೆ ಒಬ್ಬರು ಮಹಿಳಾ ಸಂಗಾತಿ ನಾವಿದನ್ನು ನಡೆಸ್ಕೊಡ್ತೇನೆ ಅಂತೇಳಿ ಹಣಕಾಸು ಕೇಳ್ತಾರೆ. ಅವಾಗೊಬ್ಬರು ಗಾಂಧೀಜಿ ಏನು ಮಾಡ್ತಾರೆ, ಒಬ್ಬ ಶ್ರೀಮಂತ ಕಕ್ಷಿದಾರರು ಅವರ ಹತ್ರ ಇಟ್ಟ ಹಣವನ್ನು ಅವರಿಗೆ ಕೊಡ್ತಾರೆ. ಆದರೆ ಈ ಹೆಣ್ಮಗಳು ಏನು ಮಾಡ್ತಾರೆ ಅಂತಂದರೆ, ತುಂಬ ಭವ್ಯವಾದ ಇದನ್ನೆಲ್ಲ ಕಟ್ಟಲಿಕ್ಕೆ ಹೋಗಿ ನಷ್ಟ ಆಗಿ ಕೊನೆಗೆ ಅದನ್ನು ಗಾಂಧೀಜಿಯೇ ತುಂಬಬೇಕಾಗಿ ಬರ್ತದೆ. ಆಮೇಲೆ ಅವರು ಅದನ್ನು ಆವಾಗ ಅವರಿಗೆ ಆ ಅನುಭವ ಒಂದು ಪಾಠ ಕಲಿಸಿಕೊಡ್ತದೆ. ಅದೇನು ಅಂತಂದರೆ, ನಿಷ್ಕಾಮ ಕರ್ಮ ಇದ್ದರೆ ಮಾತ್ರ ಸ್ಥಿತಪ್ರಜ್ಞತೆ ಇರಲಿಕ್ಕೆ ಸಾಧ್ಯ. ಅಂದರೆ ನನ್ನದು ಅಂತ ಅನ್ನಿಸದಿದ್ದರೆ ಮಾತ್ರ ಅಲ್ಲ ಸುಖ ದುಃಖ ಎಲ್ಲವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದು. ಅವರಿಗೆ ಅನಿಸಿದ್ದು, ಈ ಭವ್ಯ ಫಲಾಹಾರ ಮಂದಿರ ಇದೆ ಅಲ್ಲ, ಇದುವೇ ಒಂದು ರೀತಿಯಲ್ಲಿ ನಿಷ್ಕಾಮ ಕರ್ಮದ ಉಲ್ಲಂಘನೆ ಆಯಿತು. ಮತ್ತು ಇನ್ನೊಂದು, ಸ್ನೇಹಿತರು ನೀಡಿದ ಹಣವನ್ನು ಅದು ಟ್ರಸ್ಟಲ್ಲಿ ಕೊಟ್ಟದ್ದಲ್ಲ, ಅದು ಟ್ರಸ್ಟಿಶಿಪ್ದು ತತ್ವದ ಉಲ್ಲಂಘನೆ ಆಯಿತು, ಇವ್ರು ಕೊಟ್ಬಿಟ್ರಲ್ಲ ಅವರಿಗೆ. ಸೊ ಇದೆರಡು ಅವರಿಗೆ, ಅಂದರೆ ಇದನ್ನೆಲ್ಲ ಪಾಲಿಸುವುದು ಸುಲಭ ಇಲ್ಲ ಅಂತ ಒಂದು ಮನದಟ್ಟಾಗಲಿಕ್ಕೆ ಶುರುವಾಯಿತು. ಮತ್ತೆ ಆಹಾರ ಆರೋಗ್ಯದ ಪ್ರಯೋಗಗಳು ಸಾಕಷ್ಟು ಶುರುವಾಯಿತು. ತುಂಬ ಅವರಿಗೆ ತುಂಬ ತಲೆನೋವು ಮತ್ತು ಮಲಬದ್ಧತೆ ಇರ್ತಿತ್ತು. ಇದಕ್ಕೆ ತುಂಬ ಖರ್ಚು ಮಾಡ್ತಾ ಇದ್ರು. ಅವಾಗೊಮ್ಮೆ ಅನಿಸಿತ್ತು ಅವರಿಗೆ, ಈ ಮೂರು ಸಾರಿ ಹೊಟ್ಟೆ ತುಂಬ ಊಟ ಮಾಡೋದೇ ಇದಕ್ಕೆಲ್ಲ ಕಾರಣ ಇರಬೇಕು ಅಂತ ಅನುಮಾನ ಬಂತು. ಅಷ್ಟೊತ್ತಿಗೆ ಪತ್ರಿಕೆಯಲ್ಲಿ ಒಂದು ನೋ ಬ್ರೇಕ್ಫಾಸ್ಟ್ ಅಂತ ಒಂದು ಸಂಘ ಹುಟ್ಟಿದ್ದು ಗೊತ್ತಾಯಿತು. ಅವರನ್ನು ಸಂಪರ್ಕ ಮಾಡಿದರು, ಉಪಹಾರ ಬಿಟ್ಟರು, ತಲೆನೋವು ಕಡಿಮೆ ಆಯಿತು, ಆದರೆ ಮಲಬದ್ಧತೆ ಇನ್ನೂ ಕೂಡ ಇತ್ತು. ಅಷ್ಟೊತ್ತಿಗೆ ಅಡೋಲ್ಫ್ ಜಸ್ಟ್ ಅಂತ ಹೇಳುವವರು, ನಿಸರ್ಗಕ್ಕೆ ಹಿಂತಿರುಗಿ ಅಂತ, ಮರಳಿ ನೇಚರ್ಗೆ ಅಂತ ಒಂದು ಆ ಒಂದು ತತ್ವ ಅವರಿಗೆ ಕೇಳಲಿಕ್ಕೆ ಸಿಕ್ಕಿತ್ತು. ಆಮೇಲಿಂದ ಶುದ್ಧ ಮಣ್ಣಿನ ಪಟ್ಟಿ, ಕಟಿ ಸ್ನಾನದ ಚಿಕಿತ್ಸೆ ಇಂಥವನ್ನೆಲ್ಲ ಮತ್ತೆ ಮತ್ತೆ ಮುಂದುವರಿಸಿದ್ರು. ಹಾಲು ಮಸಾಲೆ ಪದಾರ್ಥ ತಿನ್ನೋದು ಬಿಟ್ಟರು. ಆಯಾಯ ಕಾಲದಲ್ಲಿ ಸಹಜವಾಗಿ ಮಾಗಿದ ಹಣ್ಣು, ಬಾದಾಮಿ, ನೆಲಗಡಲೆ ಇದನ್ನೆಲ್ಲ ಸೇವಿಸಲಿಕ್ಕೆ ಶುರು ಮಾಡಿದರು. ಮಲಬದ್ಧತೆ ಮಾಯ ಆಯಿತು. ಆಮೇಲೆ ಮುಂದಕ್ಕೆ ಅವರು ಆರೋಗ್ಯ ರಹಸ್ಯ ಅಂತ ಒಂದು ಪುಸ್ತಕ ಬರೀತಾರೆ. ಇದೆಲ್ಲ ಅನುಭವಗಳು ಅವರಿಗೆ ಸಹಕಾರಿ ಆಗ್ತದೆ. ಈಗ ನಾಲ್ಕನೇ ಮಗ ರಾಮದಾಸ ಹುಟ್ಟಿದ ಮೇಲೆ ಬ್ರಹ್ಮಚರ್ಯ ಸಾಧನೆಯ ಹಾದಿಯಲ್ಲಿ ಶುರು ಮಾಡಿರ್ತಾರೆ ಅವರು. ವೈಯಕ್ತಿಕ ದೇಹ ಸುಖಕ್ಕಾಗಿ ಅಲ್ಲ ಇರೋದು, ಕಾಮ ಇರೋದು ಸಂತಾನೋತ್ಪತ್ತಿಗೆ, ಅಂದರೆ ಮಕ್ಕಳಾಗಲಿಕ್ಕೆ ಮಾತ್ರ ಕಾಮ ಇರಬೇಕು, ಒಂದು ದೇಹದ ಸುಖವನ್ನು ಅನುಭವಿಸ್ಲಿಕ್ಕಾಗಿ ಅಲ್ಲ ಅಂತ ಅವರಿಗೆ ಹೆಚ್ಚು ಖಾತ್ರಿ ಆಯಿತು.
ಕಸ್ತೂರ್ಬಾ ಅವ್ರ ಹತ್ರ ಈ ವಿಷಯವನ್ನು ಸಮಾಲೋಚಿಸಿ ಅನುಮತಿ ತಗೊಂಡು ನಿಗ್ರಹಗಳ ಕಡೆ ಗಮನ ಕೊಡಲಿಕ್ಕೆ ಶುರು ಮಾಡುತ್ತಾರೆ. ಮುಂದಿನ ಭಾಗಗಳಲ್ಲಿ ನೋಡೋಣ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
0: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ,
5: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ವಚನ ಸಾಹಿತ್ಯ ಸಮಾಜದ ಎಲ್ಲ ವರ್ಗದವರು ತಮ್ಮ ಅನುಭವಗಳನ್ನ ವ್ಯಕ್ತಪಡಿಸೋದಕ್ಕೆ ಅಂಥೇಳಿ ಶುರುವಾದಂತಹ ಈ ವಚನ ಸಾಹಿತ್ಯ ಒಂದು ಚಳುವಳಿಯಾಯಿತು. ಸಾಹಿತ್ಯಕ್ಕಿಂತ ಮೊದಲು ಕನ್ನಡ ನಾಡಿನಲ್ಲಿ ಈ ವಚನವು ಒಂದು ಪ್ರಮುಖ ಚಳುವಳಿಯಾಗಿತ್ತು. ಇಂತಹ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಜನ ಶಿವಶರಣರು. ವಚನಗಳನ್ನ ಬರೆಯುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತಾ ಬಂದಿರುವುದನ್ನ ನಾವು ನೋಡಬಹುದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿ ಅವರೇ ಆದಂತಹ ಗೌರ್ಮೆಂಟ್ ಕಾಲೇಜಲ್ಲಿ ಗ್ರಂಥಪಾಲಕರಾಗಿ ಈಗ ನಿವೃತ್ತರಾಗಿರುವಂತ ಶ್ರೀಮತಿ ನಾಗರತ್ನ ಹೊಸಮನೆಯವರು ನಮ್ಮ ಜೊತೆಗಿದ್ದಾರೆ. ಇವರು ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮ ಅವರ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮ ಅವರ ವಚನಗಳು ಹಾಗೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
11: ನಮಸ್ಕಾರ ಪವಿತ್ರ ಮೇಡಮ್. ನಾನು ಈ ದಿನ ಹಡಪದ ಅಪ್ಪಣ್ಣನ ಪುಣ್ಯಶ್ರೀ ಲಿಂಗಮ್ಮ ಅವರ ಬಗೆಗೆ ಸ್ವಲ್ಪ ಮಟ್ಟಿನ ಪರಿಚಯವನ್ನು ಮಾಡಿಕೊಡಲು ಬಯಸುತ್ತೇನೆ. 12ನೇ ಶತಮಾನದಲ್ಲಿ ಪುರುಷರಷ್ಟೇ ಮಹಿಳೆಯರೂ ಸಹ ತಮಗೆ ಅನಿಸಿದ್ದನ್ನು ಜನರ ಮುಂದೆ ಮಾತನಾಡಿ ಧೈರ್ಯದಿಂದ ವಚನ ರೂಪದಲ್ಲಿ ಹೇಳಿ ಜನರ ಅಂಧವಿಶ್ವಾಸಗಳನ್ನು ಅಳಿಸಿ ಮನದ ಕತ್ತಲೆಯನ್ನು ಸರಿಸಿ ಬೆಳಕಿನ ಕಡೆಗೆ ದಾರಿ ತೋರಿಸಲು ಕಾರಣರಾಗಿದ್ದರು. ಆದರೆ ಬಹಳ ಶರಣೆಯರ ಜನ್ಮ ಇತಿಹಾಸದ ಬಗ್ಗೆ ಅಷ್ಟೊಂದು ವಿಷಯಗಳು ತಿಳಿದು ಬಂದಿಲ್ಲ. ಬಹುಶಃ ಅವರು ಅವರ ಹುಟ್ಟಿನ ಬಗೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿರಲಿಕ್ಕಿಲ್ಲ. ಹಾಗಾಗಿ ಅವರ ವಚನಗಳಿಂದ ಅವರ ಇರುವಿಕೆಯನ್ನು ತಿಳಿಯುವಂತಾಗಿದೆ. ಹಡಪದ ಅಪ್ಪಣ್ಣನ ಮಡದಿ ಲಿಂಗಮ್ಮ ವ್ಯಕ್ತಿಯ ಹುಟ್ಟಿಗೂ ಅವನ ಸಾಧನೆಗೂ ಸಂಬಂಧವಿಲ್ಲ ಎಂದು ತೋರಿಸಿದಂತಹ ಪುಣ್ಯಸ್ತ್ರೀ. ಪುಣ್ಯಸ್ತ್ರೀ ಎಂದರೆ 12ನೇ ಶತಮಾನದಲ್ಲಿ ವೇಶ್ಯಾವೃತ್ತಿಯಲ್ಲಿದ್ದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಅವರಿಗೆ ಜೀವನ ಕೊಡುವ ಶರಣರಿದ್ದರು. ಅಂತಹ ಶರಣರ ಪತ್ನಿಯರನ್ನು ಪುಣ್ಯಸ್ತ್ರೀ ಎಂದು ಕರೆಯಲಾಗುತ್ತಿತ್ತು. ಕ್ರಿಸ್ತಶಕ 1160 ಬಸವಣ್ಣನವರ ಆಪ್ತರಲ್ಲಿ ಮುಖ್ಯವೆನಿಸಿದ ಹಡಪದ ಅಪ್ಪಣ್ಣನ ಹೆಂಡತಿ ಪುಣ್ಯಶ್ರೀ ಲಿಂಗಮ್ಮ. ಪತಿ ಅಪ್ಪಣ್ಣ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಮತ್ತು ಅಂಗರಕ್ಷಕನಾಗಿದ್ದನೆಂದು ಹೇಳಲಾಗುತ್ತದೆ. ಲಿಂಗಮ್ಮನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಹೆಚ್ಚು ವಿಚಾರಗಳು ಲಭ್ಯವಾಗಿಲ್ಲವಾದರೂ ಸಹ ಲಿಂಗಮ್ಮನ ವಚನದಲ್ಲಿ ಕನಿಷ್ಠ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯಶರಣರ ಪಾದವಿಡಿದೆ ಎಂಬ ಮಾತು ಆ ಕಾಲದಲ್ಲಿ ಪಡೆವಳರನ್ನು ಅಂದರೆ ಪುಣ್ಯಸ್ತ್ರೀಯರನ್ನು ಕನಿಷ್ಠ ರೀತಿಯಿಂದ ನೋಡುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಉನ್ನತ ಅನುಭವಿಯಾದ ಲಿಂಗಮ್ಮನ 114 ವಚನಗಳು, 1 ಸ್ವರವಚನ ಮತ್ತು ಒಂದು ಮಂತ್ರ ಗೋಪ್ಯ ದೊರೆತಿವೆ.
10: ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಾಗರತ್ನಮ್ಮ ಹೊಸಮನೆಯವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಹರಪನಹಳ್ಳಿ ಅವರೇ ಆದಂತಹ ಶ್ರೀಮತಿ ನಾಗರತ್ನ ಹೊಸಮನೆಯವರು ಹಡಪದ ಲಿಂಗಮ್ಮ ಅವರ ಕುರಿತಾಗಿ ಅವರ ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಇವಳ ವಚನದ ಅಂಕಿತ. ತತ್ವಬೋಧನೆಯೇ ಮುಖ್ಯವಾಗಿರುವುದರಿಂದ ಆಕೆಯ ವಚನಗಳನ್ನು ಬೋಧೆಯ ವಚನಗಳು ಎಂದು ಹಸ್ತಪ್ರತಿಯಲ್ಲಿ ದಾಖಲಿಸಲಾಗಿದೆ. ಕತ್ತಲೆ ಬೆಳಗೆಂಬುದಿಲ್ಲ ನಿತ್ಯನಾದವಂಗೆ, ಕತ್ತಲೆ ಬೆಳಗೆಂಬುದಿಲ್ಲ ನಿತ್ಯನಾದವಂಗೆ, ಚಿತ್ತಪರಚಿತ್ತವೆಂಬುದಿಲ್ಲ ವಸ್ತುವಿನ ನೆಲೆಯ ಕಂಡವಂಗೆ, ಚಿತ್ತಪರಚಿತ್ತವೆಂಬುವುದಿಲ್ಲ ವಸ್ತುವಿನ ನೆಲೆಯ ಕಂಡವಂಗೆ, ನಿತ್ಯ ಅನಿತ್ಯವೆಂಬುದಿಲ್ಲ ಕರ್ತೃತಾನಾದವಂಗೆ, ನಿತ್ಯ ಅನಿತ್ಯವೆಂಬುದಿಲ್ಲ ಕರ್ತೃತಾನಾದವಂಗೆ. ಈ ಮೂರರ ಗೊತ್ತು ಹಿಡಿದು ನಿಶ್ಚಿಂತನಾಗಿ ನಿರ್ವಯಲ್ಲನಾಗಿರುವ ಶರಣರ ಪಾದಕ್ಕೆ ಶರಣೆಂದು ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ.
4: ಅಂದರೆ ಮನುಷ್ಯನಿಗೆ ಸಂತೃಪ್ತಿ ಸಮಾಧಾನ ಸಿಕ್ಕಾಗ ಅಲ್ಲಿ ಕತ್ತಲೆ ಬೆಳಕಿನ ವ್ಯತ್ಯಾಸ ತಿಳಿಯುವುದಿಲ್ಲ. ಅಂದರೆ ಕಷ್ಟ ಮತ್ತು ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ. ಹಾಗೆಯೇ ನಾನು ನನಗೆ ಎಂಬ ಭಾವ ಇಲ್ಲದಿದ್ದರೆ ನನ್ನದು ಬೇರೆಯವರದು ಎಂಬ ಮೋಹ ಇರುವುದಿಲ್ಲ. ತನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ನಿರತನಾದವನಿಗೆ ಈ ದಿನ ಆ ದಿನ ಎಂಬ ಭೇದವಿಲ್ಲ. ಇವೆಲ್ಲ ಸತ್ಯವನ್ನು ತಿಳಿದಿರುವ ಶರಣರ ಪಾದಕ್ಕೆ ಶರಣಾಗುವುದೇ ಅಂತರಂಗದ ಪರಮಸುಖ ಎನ್ನುವುದನ್ನು ಲಿಂಗಮ್ಮ ಮಾರ್ಮಿಕವಾಗಿ ಹೇಳಿದ್ದಾಳೆ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯಶರಣರ ಪಾದವಿಡಿದೆ. ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು. ಕಂಗಳ ಮುಂದಣ ಕತ್ತಲೆ ಹರಿಯಲಡನೆ ಮಂಗಳದ ಮಹಾಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದರೆ ಗೌರವವಿಲ್ಲದ ಜಾತಿಯಲ್ಲಿ ಹುಟ್ಟಿ ಉತ್ತಮರ ಸಹವಾಸದಲ್ಲಿ ಬೆಳೆದು ಶರಣರ ಸಂಘದಲ್ಲಿ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ ಮುಂತಾದ ಅಷ್ಟಾವರಣಗಳನ್ನು ರೂಢಿಸಿಕೊಂಡು ಆತ್ಮ ಪರಮಾತ್ಮನನ್ನು ಸೇರಲು ಮನದ ಮುಂದಿನ ಮಾಯೆ ಎಂಬ ಕತ್ತಲೆ ಹರಿದುದೇ ಕಾರಣವಾಗಿ ಪರಮಾತ್ಮನ ದಿವ್ಯ ಅನುಭವದ ದರ್ಶನ ಅಂದರೆ ಪಾರಮಾರ್ಥಿಕ ಆನಂದದ ಅರಿವಿನಲ್ಲಿ ಸುಖವ ಕಂಡೆ ಎಂಬುದು ಮನದ ಮುಂದಿನ ಮಾಯೆ ಎಂಬ ಕತ್ತಲೆ ಹರಿದುದೇ ಕಾರಣವಾಗಿ ಪರಮಾತ್ಮನ ದಿವ್ಯ ಅನುಭವದ ದರ್ಶನ ಅಂದರೆ
3: ಪಾರಮಾರ್ಥಿಕ ಆನಂದದ ಅರಿವಿನಲ್ಲಿ ಸುಖವ ಕಂಡೆ ಎಂಬುದು ಲಿಂಗಮ್ಮನ ವಚನದ ಭಾವಾರ್ಥವಾಗಿದೆ.
2: ಹಡಪದ ಲಿಂಗಮ್ಮ ಅವರು ತಮ್ಮ ವಚನಗಳಲ್ಲಿ ಬಸವಣ್ಣನವರು ಮತ್ತು ಅವರ ಅನುಯಾಯಿಗಳ ಸಂಘದಲ್ಲಿ ಎಂತಹ ಪಾರಮಾರ್ಥಿಕ ಸುಖವಿತ್ತು ಎಂಬುದನ್ನ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಯಾವುದೇ ಕುಲದಲ್ಲಿ ಹುಟ್ಟಿದ್ರು ಕೂಡ ನಾವು ಯಾರ ಸಂಘದಲ್ಲಿ ಬೆಳಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಳ್ಳೆಯವರ ಸಹವಾಸದಿಂದ ನಾವು ಕೂಡ ಒಳ್ಳೆಯ ವಿಚಾರವಂತರಾಗೋದಕ್ಕೆ ಸಾಧ್ಯ ಎಂಬುದನ್ನ ಹಡಪದ ಲಿಂಗಮ್ಮ ಅವರು ಹೇಳಿರುವ ವಿಚಾರವನ್ನ ನಾಗರತ್ನಮ್ಮ ಹೊಸಮನೆಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಲಿಂಗಮಾವರ ವಚನಗಳ ಕುರಿತಾಗಿ ಹರಪನಹಳ್ಳಿಯವರೇ ಆದಂತಹ ಶ್ರೀಮತಿ ನಾಗರತ್ನ ಹೊಸಮನಿಯವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
1: ಕಂಗಳ ಮುಂದೆ ಮಾಣಿಕವಿದ್ದು ಕಾಣಲೇ ಕರಿಯರಯ್ಯ, ಬಾಗಿಲ ಮುಂದೆ ಹಾಲಸಾಗರವಿದ್ದು ವರತೆ ನೀರಿಗೆ ಹಾರುವಂತೆ, ಕಂಗಳ ಮುಂದೆ ಮಹಾಶರಣನಿದ್ದು ಕತ್ತಲೆ ಎನ್ನಲೇಕೆ, ಇನ್ನೂ ಬೇರೆ ಲಿಂಗವ ನರಸಿಗೆ ಎನ್ನಲೇಕೆ, ಆ ಮಹಾಶರಣ ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದರೆ ಕಣ್ಣುಗಳ ಮುಂದೆಯೇ ಬೆಳಕಿದೆ, ಅಂದರೆ ತನ್ನೊಳಗೆ ಅರಿವೆಂಬ ಗುರುವಿದ್ದಾನೆ. ತಾನೇ ಪರಮಾತ್ಮನ ಒಂದು ಅಂಶವಾಗಿರುವುದರಿಂದ ಗುರುವಿನ ಮೂಲಕ ತನ್ನಲ್ಲಿ ಇರುವ ಅಂತರಾತ್ಮನನ್ನು ಕಂಡುಕೊಳ್ಳಬೇಕೇ ಹೊರತು ಬೇರೆ ಕಡೆಗೆ ಹುಡುಕಿಕೊಂಡು ಹೋಗುವುದು ಅರ್ಥವಿಲ್ಲದ ಪ್ರಯತ್ನ ಎನ್ನುವುದು ಲಿಂಗಮ್ಮನ ವಚನದ ತಾತ್ಪರ್ಯ. ಅಲ್ಲದೆ ಲಿಂಗಾಂಗ ಸಾಮರಸ್ಯಕ್ಕೆ ಗುರುವೇ ದಾರಿ ತೋರಿಸುವುದು, ಆಗ ಮನದ ಕತ್ತಲೆ ಕಳೆದು ಅರಿವಿನ ಬೆಳಕೇ ಎಲ್ಲ ಕಡೆಯೂ ಕಾಣಿಸುತ್ತದೆ. ಆತ್ಮನ ದರ್ಶನಕ್ಕೆ ಶರಣರ ಸಂಘವೇ ಸಾಕು, ಅದು ಬಿಟ್ಟು ಬೇರೆ ದಾರಿಗಳನ್ನು ಮುಕ್ತಿಗೆ ಹುಡುಕುವುದು ಅರ್ಥಹೀನ. ಇಂತಹ ವಚನಗಳಿಂದ ಬಸವಣ್ಣನವರ ಮತ್ತು ಅವರ ಅನುಯಾಯಿಗಳ ಸಂಘದಲ್ಲಿ ಎಂತಹ ಪಾರಮಾರ್ಥಿಕ ಸುಖವಿತ್ತು ಎಂಬುದನ್ನು ಅವಳ ವಚನಗಳಲ್ಲಿ ಕಾಣಬಹುದು. ಆಕೆಯ ವಚನಗಳಲ್ಲಿ ಸಾಧಕರಿಗೂ ಸಾಮಾನ್ಯರಿಗೂ ಇರುವ ವ್ಯತ್ಯಾಸ ತಿಳಿಸಿದ್ದು, ಸಾಧನೆಗೆ ಮೂಲವಾದ ಮನಸ್ಸನ್ನು ಸ್ವಚ್ಛವಾಗಿ ಹರಿದಾಡಲು ಬಿಡದೆ ಬಯಲೇ ತಾನಾಗಿರುವ ಬಯಲ ಬೆಳಕಿನಂತಹ ಶರಣರ ಸಂಘದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡರೆ ಮುಕ್ತಿ ಖಂಡಿತ ಎಂಬುದು ಅವಳ ನಿಲುವು. ಗುಡಿ ಗುಂಡಾರಗಳ ಬಗೆಗೆ ಧರ್ಮಗಳು ಹೇಳಿದರೆ ಬಯಲ ರೂಪದ ಬಗೆಗೆ ಶರಣರು ಹೇಳಿದ್ದಾರೆ. ಬಟ್ಟಬಯಲಿನಲ್ಲಿ ಒಂದು ಮರ ಹುಟ್ಟಿತ್ತು, ಅದಕ್ಕೆ ಸುತ್ತಲೂ ಬೇರು ಆವರಿಸಿತ್ತು. ಬಟ್ಟಬಯಲಿನಲ್ಲಿ ಒಂದು ಶರದಿ ಹುಟ್ಟಿತ್ತು, ಶರದಿಯ ನಡುವೆ ಒಂದು ಕಮಲ ಹುಟ್ಟಿತ್ತು. ಒಂದು ಊರಿಗೆ 9 ಬಾಗಿಲು, 5 ಕಾವಲುಗಾರರು, 25 ಮಂದಿ ಪರಿವಾರ. ಹೀಗೆ ಲಿಂಗಮ್ಮ ದೇಹ ಮತ್ತು ಆತ್ಮಕ್ಕೆ ಅನೇಕ ಹೋಲಿಕೆಗಳನ್ನು ಕೊಟ್ಟಿರುತ್ತಾಳೆ. ಅವಳ ಪ್ರಕಾರ ಮರ ಮತ್ತು ಶರದಿ ಮನುಷ್ಯನ ದೇಹದ ಹಾಗೆ ಇದ್ದರೆ, ಕಮಲ ಆತ್ಮದ ಹಾಗೆ. ಒಂದು ಊರು ಎಂದರೆ ಒಂದು ದೇಹ, ಅದಕ್ಕೆ 9 ಬಾಗಿಲು ಅಂದರೆ ಶರೀರದ ನವರಂಧ್ರಗಳು. ಪಂಚಕರ್ಮಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ 6 ಪ್ರಧಾನಿಗಳು, 25 ಮುಖ್ಯ ನರನಾಡಿಗಳು, ಇವೆಲ್ಲವುಗಳನ್ನು ಒಳಗೊಂಡಿರುವ ಶರೀರ ಇದು ಎಂದು ಲಿಂಗಮ್ಮ ನಶ್ವರ ದೇಹದ ಕಾಮನೆಗಳನ್ನು ವಿವರಿಸುತ್ತಾಳೆ. ಜ್ಞಾನವೆಂಬ ಕಮಲದಿಂದಲೇ ಕಾಯದಿಂದ ಜೀವ ಮುಕ್ತಿ ಹೊಂದಲು ಸಹಾಯವಾಗುವುದು. ಹೀಗೆಯೇ ಲಿಂಗಮ್ಮನ ವಚನಗಳಲ್ಲಿ ನೀತಿಬೋಧೆ ಎದ್ದು ಕಾಣುತ್ತದೆ. ನಿಜವಾದ ಸಾಧಕನು ಮನದಲ್ಲಿಯೇ ಘನವನ್ನು ಕಾಣುತ್ತಾನೆ, ದೇಹದಲ್ಲಿಯೇ ದೇವಾಲಯವನ್ನು ಕಾಣುತ್ತಾನೆ. ಆಸೆಯ ನಳಿದವನಿಗೆ ರೋಷದ ಹಂಗಿಲ್ಲ, ಕಾಮನ ಸುಟ್ಟವನಿಗೆ ಕಳವಳದ ಹಂಗಿಲ್ಲ, ಅಂಗವನ್ನು ಗೆದ್ದವನಿಗೆ ಲಿಂಗದ ಹಂಗಿಲ್ಲ, ಅರಿವನ್ನು ಕಂಡವನಿಗೆ ಕುರುಹಿನ ಹಂಗಿಲ್ಲ, ಬಯಲಲ್ಲಿ ಬಯಲಾದವನಿಗೆ ಭಾವನೆಗಳ ಹಂಗಿಲ್ಲ. ಇಂತಹ ಮಾತುಗಳಿಂದ ಲಿಂಗಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ದಾರಿಯನ್ನು ಕಂಡುಕೊಂಡಿದ್ದಾಳೆ. ಒಟ್ಟಿನಲ್ಲಿ ವ್ಯಕ್ತಿಯು ತನ್ನ ಮತ್ತು ಸಹಮಾನವರ ಒಳಿತಿಗಾಗಿ ಹಾಗೂ ಹೊಂದಾಣಿಕೆಯಿಂದ ಕೂಡಿದ ನೆಮ್ಮದಿಯ ಬದುಕಿಗಾಗಿ ಮನದ ಮಿಡಿತಗಳನ್ನು ಹತೋಟಿಯಲ್ಲಿಟ್ಟು ಸಮಾಜದ ನೀತಿ ನಿಯಮಗಳ ಚೌಕಟ್ಟಿನಲ್ಲಿ ಬಾಳಲು ವಚನಕಾರರ ಸರಳವಾದ ವಚನಗಳು ಮಾರ್ಗದರ್ಶಕರಂತೆ ಜನರಿಗೆ ತಿಳುವಳಿಕೆ ಮೂಡಿಸಿದ್ದವು. ಈ ವಿಷಯದಲ್ಲಿ ವಚನಕಾರ್ತಿ ಲಿಂಗಮ್ಮನ ಪಾತ್ರವು ಗಮನಾರ್ಹವಾಗಿದೆ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದಿರಾ. ಹಾಗೆ ಬಸವಣ್ಣನವರ ಕಾಲದಲ್ಲಿ ಸಾಕಷ್ಟು ಜನ ಶಿವಶರಣೆಯರು, ಎಲೆಮರೆ ಕೈಯಂತೆ ಇದ್ದಂತಹ ಸಾಕಷ್ಟು ಜನ ಶಿವಶರಣರಿಗೆ ಆಶ್ರಯವನ್ನ ನೀಡಿದ್ರು ಬಸವಣ್ಣನವರು. ಹಾಗೆ ಅವರಿಗೂ ಕೂಡ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಹೆಣ್ಮಕ್ಳು ಸಹ ಕೂಡ ವಚನಗಳನ್ನ ರಚಿಸಬಹುದು, ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕಿರ್ಬೋದು, ಹಾಗೆ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ 12ನೇ ಶತಮಾನದ ಸಾಕಷ್ಟು ಜನ ಶಿವಶರಣೆಯರು ಮಾಡಿದ್ರು. ಅಂತಹ ಶಿವಶರಣರಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರು ಕೂಡ ಒಬ್ರು ಅಂತ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಶ್ರೀಲಿಂಗಮ್ಮ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕಲೆ ಕಾವ್ಯ ಗವಾಕ್ಷಿ. ಜಗದ ಬಂದಿ ಗೃಹದಿ ಬಿಗಿಯುತ್ತಿರೆ ವಿಧಿ ನಿನ್ನ ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷಗಳಿಂ ಗಗನದೊಳ ನಂತ ದರ್ಶನದೇ ಮುಕ್ತಿಯನೊಂದು ನಗು ನಗಿಸಿ ಲೋಕವನ್ನು ಮಂಕುತಿಮ್ಮ. ಜಗದ ಬಂದಿ ಗೃಹದಿ, ಜಗತ್ತು ಅನ್ನುವಂತಹ ಒಂದು ಸೆರೆಮನೆಯಲ್ಲಿ ಬಿಗಿಯುತ್ತಿರೆ ವಿಧಿ ನಿನ್ನ, ವಿಧಿ ನಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಗ, ನಿಗಮ ಸತ್ಕಲೆ ಕಾವ್ಯಗಳ, ನಿಗಮ ಅಂದರೆ ವೇದಗಳು, ಸತ್ಕಲೆ ಅಂದರೆ ಒಳ್ಳೆ ಕಲೆ, ಕಾವ್ಯಗಳ ಗವಾಕ್ಷಗಳಿಂ, ಗವಾಕ್ಷ ಅಂದರೆ ಕಿಟಕಿ, ಕಿಟಕಿಗಳಿಂದ ಗಗನದೊಳ ಅನಂತ ದರ್ಶನದೆ, ಗಗನದೊಳು ಅನಂತ ದರ್ಶನದೆ, ಗಗನ ಆಕಾಶದಲ್ಲಿ ಅನಂತ ದರ್ಶನದೇ ಮುಕ್ತಿಯ ನೊಂದು, ಮುಕ್ತಿಯನ್ನ ಹೊಂದು ನಗು ನಗಿಸಿ ಲೋಕವನ್ನು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಜಗದ ಬಂದಿ ಗ್ರಹದಿ ಬಿಗಿಯುತ್ತಿರೆ ವಿಧಿ ನಿನ್ನ ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷಗಳಿಂ ಗಗನದೊಳನಂತ ದರ್ಶನದೇ ಮುಕ್ತಿಯ ನೊಂದು ನಗು ನಗಿಸಿ ಲೋಕವನ್ನು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ವಿಧಿ ನಮ್ಮೆಲ್ಲರನ್ನ ಜಗದ ಸೆರೆಮನೆಯಲ್ಲಿ ಬಂಧಿಸಿದ್ದಾರೆ. ಆ ಸೆರೆಮನೆಗೆ ಕಾವ್ಯ ಕಲೆಗಳು ಅನ್ನೋ ಗವಾಕ್ಷಿ ಇದೆ. ಆ ಮೂಲಕ ಕತ್ತಲಲ್ಲಿರೋ ನಾವು ಗಗನನ ನೋಡಬೇಕು, ಅನಂತ ದರ್ಶನ ಮಾಡಬೇಕು, ಲೋಕವನ್ನು ನಗಿಸಿ ಮುಕ್ತಿಯನ್ನು ಪಡಿಬೇಕು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಇಬ್ಬರನ್ನ ಜೈಲಲ್ಲಿ 5 ಒಟ್ಟಿಗೆ ಕೂಡ ಹಾಕಿರ್ತಾರೆ. ಮರುದಿವಸ ಅವ್ರ ಬಿಡುಗಡೆ ಇರುತ್ತೆ. ಹಿಂದಿನ ದಿವಸ ರಾತ್ರಿ ಒಬ್ಬ ಇನ್ನೊಬ್ಬನಿಗೆ ಹೇಳ್ತಾನೆ, ಅಂತೂ ನಾಳೆ ನಮಗೆ ಬಿಡುಗಡೆ ಆಗತ್ತೆ, ಜಗತ್ತು ಹೊರಗಡೆ ಹೇಗಿದೆ ಅಂತ ನೋಡಬೇಕು ಅಂತ. ಆಗ ಅವನು ಇನ್ನೊಬ್ಬನ ಬೆನ್ ಮೇಲೇರಿ ನಿಂತು ಕಿಟಕಿಯಿಂದ ಹೊರಗೆ ನೋಡ್ತಾನೆ. ಆಹಾ, ಎಷ್ಟು ಸುಂದರವಾಗಿದೆ ಈ ಜಗತ್ತು, ಏನು ಗಿಡ ಮರ ಚಂದ್ರ ತಾರೆ ಅಂತ ಉದ್ಗರಿಸ್ತಾನೆ. ಆಮೇಲೆ ಇನ್ನೊಬ್ಬ ಸಹ ನೋಡ್ಬೇಕಲ್ವಾ, ಇವನ್ ಬೆನ್ ಹತ್ತಿ ಹೊರಗಡೆ ನೋಡ್ತಾನೆ. ಅವನ್ ಕೆಳಗೆ ಸುತ್ತಮುತ್ತ ನೋಡಿ ಹೇಳ್ತಾನೆ, ಸಂಜೆ ಮಳೆಯಾಗಿದೆ, ರಸ್ತೆ ಎಲ್ಲ ಕೆಸರು ಕೆಸರು, ಛೇ ಈ ಪ್ರಪಂಚ ಎಷ್ಟು ಕೊಳಕಾಗಿದೆ, ಎಲ್ಲಿ ನೋಡಿದ್ರು ರಾಡಿ ಕಸ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಹೇಳ್ತಾನೆ, ನಾವು ಏನನ್ನ ನೋಡ್ತೀವೋ ಪ್ರಪಂಚ ಹಾಗಿರುತ್ತೆ, ದೃಷ್ಟಿಯ ಹಾಗೆ ಸೃಷ್ಟಿ ಅಂತೇಳಿ. ಹೌದಲ್ವಾ, ನಾವು ಸಹ ಪ್ರಪಂಚ ಅನ್ನೋ ಕಾರಾಗೃಹದಲ್ಲಿ ಬಂಧಿಯಾಗಿಬಿಟ್ಟಿದ್ದೀವಿ. ಪ್ರಪಂಚ ನಿಜವಾಗಿ ಸೆರೆಮನೆ ಅಲ್ಲ, ನಾನು ನನ್ನದು ಅನ್ನೋ ಸ್ವಾರ್ಥದಲ್ಲಿ ಜಗತ್ತನ್ನು ನಾವೇ ಚಿಕ್ಕದಾಗಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ರವೀಂದ್ರನಾಥ ಠಾಕೂರ್ ಹೇಳ್ತಾರೆ, ಒಬ್ಬ ಮನುಷ್ಯ ಅತ್ಯಂತ ವಿಶೇಷ ಮನುಷ್ಯ ತಾನು ಅಂತ ಅಂದ್ಕೊಂಡು ಉಳಿದವ್ರ ಜೊತೆ ಸೇರಬಾರ್ದು.

0: ನಾಟಕ, ಕುಶಲಕಲೆ ಯಾವುದಾಗಿದ್ರೂ ಆಗಿರಬಹುದು. ಮೂರನೇ ಕಿಟಕಿ ಕಾವ್ಯ, ಸಂಗೀತ. ಈ ಮೂರು ಕಿಟಕಿಗಳಿಂದ ಜೈಲಿನಲ್ಲಿದ್ದ ಕೈದಿಗೆ ಪ್ರಪಂಚದ ಅನಂತ ದರ್ಶನ ಆಗತ್ತೆ. ಈ ಕಿಟಕಿಗಳ ಮೂಲಕ ಬಂದ ಜ್ಞಾನ, ಕಲೆ ಮತ್ತು ಕಾವ್ಯಗಳು ವ್ಯಕ್ತಿಯ ಬದುಕನ್ನು ಅರಳಿಸುತ್ತೆ. ಬದುಕನ್ನು ಅರಳಿಸಿಕೊಂಡು ಸಮೃದ್ಧವಾಗಿ ಬೆಳೆದ ವ್ಯಕ್ತಿ ತನಗೂ ತನ್ನ ಸುತ್ತಮುತ್ತಲಿನ ಜನರಿಗೂ ಸಂತೋಷ ಕೊಡ್ತಾನೆ. ನಾವೆಲ್ಲ ನಮ್ಮ ವಿಧಿಗನುಸಾರ ಈ ಜಗತ್ತಲ್ಲಿ ಬಂಧನಗಳಿಂದ ಬಂಧಿಸಲ್ಪಟ್ಟ ಸೆರೆಯಾಳುಗಳು. ಪ್ರತಿ ದಿವಸ ಈ ಬಂಧನಗಳ ಸುಳಿಯಲ್ಲಿ ಕೆಲಸ ಮಾಡೋದೇ ನಮ್ಮ ವಿಧಿ. ಈ ಜಗತ್ತೇ ಒಂದು ಬಂಧಿಕಾನೆ. ನಾವು ಮಾಡಿದ ಅಪರಾಧ ಏನು ಅಂತ ನಮಗೆ ಗೊತ್ತಿಲ್ಲದೆ ಸೆರೆಮನೆಯ ಅನುಭವ ನಮ್ಮದಾಗಿದೆ. ಹೆಚ್ಚಿನ ಅಂಶ ನಮಗೆ ಈ ಸೆರೆಮನೆನೇ ಬಹಳ ಪ್ರಿಯ ಆಗಿಬಿಟ್ಟಿರುತ್ತೆ. ಇದು ನಮ್ಗೆ ಎಷ್ಟು ಒಗ್ಗಿ ಹೋಗಿರುತ್ತೆ ಅಂದರೆ ಇದನ್ನು ಬಿಡೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಆದರೆ ಇದು ಅಸಹನೀಯ ಅಂತ ಅಂದಾಗ, ನಮಗಿನ್ನೇನು ತಡ್ಕೊಳ್ಳೋದಿಕ್ಕೆ ಆಗಲ್ಲ ಅಂತ ಅನ್ನಿಸಿದಾಗ, ಅಥವಾ ಇದರಲ್ಲಿನ ಬದುಕು ನಮ್ಮನ್ನು ಉಸಿರು ಕಟ್ಟಿಸ್ತಾ ಇದೆ ಅಂತ ಅನ್ನಿಸಿದಾಗ, ಅಥವಾ ಈ ಬಂಧನದ ಭಾವದಿಂದ ಹೊರಬರಬೇಕು ಅಂತ ಅಂದ್ಕೊಂಡಾಗ, ಅನಂತ ವಿಶ್ವದಲ್ಲಿ ನೋಡಿದ್ರೆ ನಮಗೆ ವೇದ, ವೇದಾಂತ, ಕಾವ್ಯ, ಕಲೆ ಮುಂತಾದ ಬೆಳಕುಗಳು ಕಾಣಿಸುತ್ತೆ. ನಮ್ಮ ಬದುಕಿನ ಬಂಧಿಕಾನೆಯ ಮೇಲ್ಛಾವಣಿಯ ಕಿಟಕಿಗಳಿಂದ ಇವೆಲ್ಲ ಹರಿದು ಬರುತ್ತೆ. ಆ ಬೆಳಕಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಈ ಬೆಳಕುಗಳ ಮೂಲಕ ಪರತತ್ವವನ್ನು ಕಂಡುಕೊಂಡು ಖುಷಿಯಾಗಿರಬೇಕು. ಮತ್ತು ಆ ಖುಷಿಯನ್ನು ಇನ್ನೊಂದಷ್ಟು ಜನಕ್ಕೆ ಹಂಚಿ ಇನ್ನೂ ಖುಷಿನ ಹೆಚ್ಚಿಸ್ಕೊಳ್ಬೇಕು. ನಿಜಕ್ಕೂ ಆನಂದ ಅಂತ ಅಂದ್ಕೊಂಡ್ರೆ ಜಗತ್ತಲ್ಲಿ ಸಾವಿರ ಮಾರ್ಗಗಳಿದೆ. ಮುಕ್ತರಾಗಬೇಕು ಅಂದ್ಕೊಂಡ್ರೆ ಅಥವಾ ಮುಕ್ತ ಭಾವನ ಪಡಿಬೇಕು ಅಂತಂದರೆ ಬಂಧನದ ಭಾವದಿಂದ ಹೊರಗೆ ಬರಬೇಕು. ಪರಮಾತ್ಮ ತತ್ವದ ಬೆಳಕಲ್ಲಿ ಜಗತ್ತನ್ನು ನೋಡಿದರೆ ಅದು ಸಾಧ್ಯ ಆಗತ್ತೆ. ಅದನ್ನು ಪಡೆಯೋದಕ್ಕೆ ನಿರಂತರ ಪ್ರಯತ್ನ ನಮ್ಮದಾಗಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ದಿನೇಶ್ ಹೊಸನಗರ್ ಇವರು ಮಳೆಗೆ ಸಂಬಂಧಿಸಿದಂತಹ ಗಾದೆ ಮಾತು, ಈ ಗಾದೆ ಮಾತಿಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ತಲತಲಾಂತರದಿಂದ ಉಳಿಸಿ ಬೆಳೆಸಿಕೊಂಡು ಬಂದಂತಹ ಒಗಟುಗಳ ಕುರಿತಾದ ಮಾಹಿತಿಯನ್ನ ತಿಳಿಸ್ತಾರೆ, ಕೇಳೋಣ ಬನ್ನಿ.
5: ಎಲ್ಲರಿಗೂ ನಮಸ್ಕಾರ. ನಾನು ಇದುವರೆಗೆ ನಿಮಗೆ ಮಳೆಗಳ ಗಾದೆಗಳ ಬಗ್ಗೆ ಹೇಳ್ತಾ ಇದ್ದೆ, ಸ್ವಲ್ಪ ಒಗಟಿನ ಬಗ್ಗೆ ಯೋಚನೆ ಮಾಡೋಣ. ಒಗಟು ಅಂದ್ರೆ ಏನು, ಏನ್ ಅದ್ರ ಬಗ್ಗೆ ಅದರ ವಿಶೇಷತೆ ಏನು, ಇದು ಯಾಕೆ ಈ ರೀತಿಯಾಗಿ ಬೆಳೆದು ಬಂತು, ಇದನ್ನೆಲ್ಲ ಗಮನಿಸ್ತಾ ಈ ಒಗಟಿನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಈ ಒಡಪು ಅಥವಾ ಒಗಟಿನ ಬಗ್ಗೆ ಜಾನಪದ ತಜ್ಞರಾದ ಡಾಕ್ಟರ್ ಜಿ ಶಂಕರ್ ಪರಮಶಿವಯ್ಯ ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ಸ್ವಾರಸ್ಯಕರವಾದ ಮಾತಿದೆ. ಒಗಟುಗಳು ಕೇವಲ ಬೌದ್ಧಿಕ ಕಸರತ್ತಲ್ಲ, ಅವು ಗ್ರಾಮೀಣ ಪ್ರಜ್ಞೆಯ ಸಾದೃಶ್ಯ ಶಕ್ತಿಯ ಮತ್ತು ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಗಳು ಅಂತ. ಎಷ್ಟು ಸ್ವಾರಸ್ಯಕರವಾಗಿದೆ ಶಬ್ದಗಳು ಅನ್ನೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಗಟು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಇವತ್ತಿಗೂ ಸಹ ಆ ಒಗಟುಗಳು ಅಷ್ಟೇ ಪ್ರಾಮುಖ್ಯತೆ ಇದೆ ಕೆಲವು ಭಾಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಸ್ವಲ್ಪ ಮರೀತಾ ಇದೀವಿ. ಆ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ಮನರಂಜನೆಗಾಗಿ ಇತ್ತು, ಯಾಕಂದ್ರೆ ಹಬ್ಬಗಳಲ್ಲಿ ಮದುವೆಗಳಲ್ಲಿ ಇದು ಸಾರಾಸಗಟವಾಗಿ ಒಂದು ಮನರಂಜೆಯ ಭಾಗವಾಗಿ ಬರ್ತಿತ್ತು. ಎಲ್ಲೆಲ್ಲಿ ಜನ ಸೇರಿಸ್ತಿದ್ರು ಅಲ್ಲಿ ಈ ಒಗಟುಗಳೊಂದು ಇತ್ತು. ಕೆಲಸ ಮಾಡ್ಬೇಕಾರಾಗ್ಬೋದು, ಬೇರೆ ಬೇರೆ ಕೆಲಸಗಳಾಗ್ಬೋದು, ಅಲ್ಲಿ ಈ ಒಗಟುಗಳ ಮೂಲಕ ಸವಾಲು ಹಾಕೋದು ಮತ್ತು ಅವರಿಂದ ಉತ್ತರ ಪಡೆಯೋದು ಈ ಥರದ ಕೆಲವಷ್ಟು ಒಗಟುಗಳು ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲೇ ಒಗಟುಗಳು ಹುಡ್ತಿತ್ತು, ಅದಕ್ಕೆ ಉತ್ತರನೂ ಸಹ ಒಗಟಲ್ಲೇ ಹೇಳ್ತಿದ್ರು. ಈ ಥರ ಸಾಕಷ್ಟು ವೈವಿಧ್ಯತೆಯನ್ನ ಒಗಟಲ್ಲಿ ಕಾಣಿಸ್ಬೋದು. ಇಲ್ಲಾಗಲೇ ಅವ್ರು ಹೇಳಿದಂತೆ ಕೇವಲ ತಮ್ಮ ಬುದ್ಧಿಮತ್ತೆಯ ಕಸರತ್ತಲ್ಲ, ಅಂದರೆ ನನಗೇನು ಗೊತ್ತಿದೆಯೋ ಅದನ್ನು ಭಾಳ ಜೋರಾಗಿ ಹೇಳಬೇಕು ಅನ್ನೋ ಕಸರತ್ತಲ್ಲ, ಇಲ್ಲಿ ಭಾಳ ವಿಶೇಷವಾಗಿ ಗ್ರಾಮೀಣ ಪ್ರಜ್ಞೆ ಇದೆ ಅಂತ. ಈ ಪ್ರಜ್ಞೆಯನ್ನ ಬಳಕೆ ತುಂಬ ಚೆನ್ನಾಗಿದೆ, ಪದದ ಬಳಕೆ ತುಂಬ ಚೆನ್ನಾಗಿದೆ. ಪ್ರಜ್ಞೆ ಅನ್ನುವಂಥ ಪದದ ಬಳಕೆ ನಾವು ಗಮನಿಸ್ಬೇಕು. ಇಲ್ಲಿ ಪ್ರಜ್ಞೆ ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಹಾಗಾಗಿ ಏನು ಗೊತ್ತಿದೆಯೋ ಅದು ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತದ್ದೇ ಆಗಿದೆ. ಸಾದೃಶ್ಯ ಶಕ್ತಿಯ ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಯಾಗಿದೆ ಅಂದ್ರೆ ಇಲ್ಲಿ ಅವ್ರದೇ ಆದಂತ ಒಂದು ಹೊಸದಾದ ಶಕ್ತಿ ಇದೆ, ಅವ್ರದೇ ಆದ ಪ್ರತಿಭೆ ಇದೆ, ಆ ಪ್ರತಿಭೆಯ ಅಪೂರ್ವದ ಅಭಿವ್ಯಕ್ತಿನ ತೋರಿಸ್ತದೆ. ಪ್ರಜ್ಞಾಪೂರ್ವಕ ಆಗಿದ್ದಾನೆ ಮತ್ತೆ ಬುದ್ಧಿಮತ್ತ ಎಷ್ಟು

0: ಎತ್ತರದಲ್ಲಿದೆ, ಅವನ ಆಲೋಚನೆ ಶಕ್ತಿ ಹೇಗಿದೆ, ಅವನ ಶಾಖೆ ಚಕ್ಯತೆ ಹೇಗಿದೆ, ರಹಸ್ಯ ಮತ್ತು ಚಮತ್ಕಾರವನ್ನು ಹೇಗೆ ತಗೊಂಬರ್ತಾನೆ, ಇವೆಲ್ಲವೂ ಸಹ ಪದಗಳು ಇಟ್ಕೊಂಡೇ ಆಟಾಡುವಂಥದ್ದು. ಎಲ್ಲರಿಗೂ ಗೊತ್ತಿರುವ ಪದಗಳನ್ನೇ ಇಟ್ಕೊಂಡು ಅದನ್ನು ಒಡಪ್ಪಾಗಿ ಆಡ್ತಾಡ್ತಾ ಹೋಗ್ತಾರೆ. ಈ ಒಡಪ್ಪಿನ ವಿಶೇಷತೆ, ನಿಮ್ಗೊಂದು ಒಗಟಿದೆ, ಈ ಒಗಟಿನ ವಿಶೇಷತೆಯನ್ನು ನೀವೇ ಹೇಳಿ ಅಂದ್ರೆ ಬಹಳ ವಿಶೇಷವಾದ ಒಗಟು ಅಂತ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಇದು ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ. ಹಾಗಾದ್ರೆ ನಾನು ಯಾರು? ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ. ಹಾಗಾದ್ರೆ ನಾನು ಯಾರು? ಇದು ಒಡಪಿಗೆ ಒಡಪು ಅಂದ್ರೆ ಒಗಟಿಗೆ ಒಗಟು ಅಂದ್ರೆ ಉತ್ತರ ಒಗಟು ಅಂತಾನೆ. ಇಲ್ಲಿ ನಮ್ಗೆ ಕೇಳಿಸೋದೇ ಬೇರೆ ತರ ಅರ್ಥ ಕೊಡುತ್ತೆ, ನಾವು ನೋಡ್ತಿರೋದೇ ಬೇರೆ ಆಗಿರುತ್ತೆ, ಜೊತೆಗೆ ಅದರ ಒಳ ಅರ್ಥವೇ ಬೇರೆ ಆಗಿರುತ್ತೆ. ಇದೇ ಒಡಪು ಅಂತ ಹೇಳಿದ್ರೆ ಹುಡುಕ್ಬೇಕಾಗಿತ್ತು ನಾವಲ್ಲಿ. ಪ್ರಜ್ಞೆ ಸೋಲುತ್ತೆ, ಹೆಚ್ಚು ಪ್ರಜ್ಞಾವಂತರಾಗಿದ್ರೆ ಬಹಳ ಬೇಗ ನಾವು ಒಡಪನ್ನು ಬಿಡಿಸಿಬಿಡ್ತೀವಿ. ಬುದ್ಧಿ ಸ್ವಲ್ಪ ಬಾಗುತ್ತೀವಿ, ಬುದ್ಧಿವಂತನ ಇದ್ರೆ ಬಾಗುತ್ತೆ. ಪ್ರತಿಭೆ ಅರಳುತ್ತೆ, ನಿನ್ಗೆ ಒಳ್ಳೆ ಪ್ರತಿಭೆ ಇತ್ತಂದ್ರೆ ಅದು ಅರಳುತ್ತೆ, ನಿನ್ನೂ ಅರಳಿಸುತ್ತೆ ಈ ತರ. ಹಾಗಾಗಿ ಇದು ಒಗಟಿಗೆ ಸಂಬಂಧಪಟ್ಟಂತಾನೆ ಒಂದು ಒಗಟು. ಈಗ ನಿಮಗೊಂದು ಒಗಟು ಕೇಳ್ತೀನಿ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಬೇರೆಯವರಿಗೆ ಬೆಂಕಿ ಹೆಚ್ಚಕ್ ಹೋದ್ರೆ ಇವನು ಸುಟ್ಟು ಹೋಗ್ತಾನೆ, ಹಾಗಾದ್ರೆ ನಾನು ಯಾರು? ಉತ್ತರನ ನಂತರದಲ್ಲಿ ಹೇಳ್ತೀನಿ ಅಂತ ಅನ್ಕೊಳ್ತೀನಿ. ನಾನು ಇದನ್ನ ನಾಳೆ ಸಂಚಿಕೆಯಲ್ಲಿ ಉತ್ತರ ಹೇಳ್ತೀನಿ. ಸಾಮಾನ್ಯವಾಗಿ ಒಡಪುಗಳನ್ನು ಗಮನಿಸ್ತಾ ಇದ್ರೆ ನಮ್ಗೆ ಎಷ್ಟೋ ವಿಷಯಗಳ ಪಾಠವನ್ನು ಹೇಳ್ಕೊಡುತ್ತೆ. ಇಲ್ಲಿ ನೋಡಿ, ನಾವು ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋದ್ರೆ ಅದು ನಮ್ಗೆ ಫಸ್ಟ್ ಆಗಿರುತ್ತೆ, ಅದ್ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ನಂದು ಒಂದು ಕೈ ಹೋದ್ರೋಡಿಲ್ಲ, ಅವ್ನ್ ಎರಡು ಕೈ ಹೋಯ್ತಲ್ಲ ಅಂತ ಖುಷಿ ಪಡ್ತೀನಿ. ಇದು ನನಗೆ ನಾನೇ ಅಪತ್ ಅಂತ ಅನ್ಕೊಳ್ಳೋದು. ಫಸ್ಟ್ ನನಗೆ ಆಪತ್ತಾಗುತ್ತೆ, ಆಮೇಲೆ ಬೇರೆಯವ್ರಿಗೆ ಆಪತ್ತಾಗುತ್ತೆ. ಹಂಗ ಬೇರೆಯವ್ರಿಗೆ ಆಪತ್ ಮಾಡಕ್ ಹೋದ್ರೆ ನನಗೂ ಫಸ್ಟ್ ಆಪತ್ತಾಗುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಬಟ್ ಒಡಪಿನ ಉತ್ತರ ಬೇರೆ ಇದೆ. ಆದ್ರೆ ಒಡಪಿನ ಒಳಗಡೆ ಕೆಲವು ವಿಷಯಗಳನ್ನ ಗಮನಿಸಿದ್ರೆ ನಾವು ನಮಗೂ ಬೇಕಾದಷ್ಟು ಕಲಿಯುವಂಥದ್ದಿದೆ ಅಂತ ಅದು ನಮಗೆ ನಾವು ಗಮನಿಸಬೇಕಾಗಿರುವಂಥದ್ದು. ನಾವು ಬೇರೆಯವರಿಗೆ ಕೇಡ್ ಬಯಸ್ಬೇಕು ಅಂತ ಅನ್ಕೊಳ್ಳುವಾಗ ಮೊದಲದು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಅಂದ್ರೆ ಮೊದಲು ಕೇಡು ನಮಗೆ ಆಗುತ್ತೆ, ಎರಡನೇದು ನಮ್ಮ ಆಲೋಚನೆಗಳ ದಿಕ್ಕನ್ನು ತಪ್ಪಿಸ್ತದೆ. ಹಂಗಾಗಿ ಎರಡನೇ ಕೇಡು ನಮಗೆ ಆಗ್ತದೆ. ಈ ಆಲೋಚನೆ ಮತ್ತು ಮನಸ್ಸು ಕೆಟ್ಟಾಗ ನಾವು ಯೋಜನೆಗಳು ಸಹ ಕೆಟ್ಟದಾಗಿರುತ್ತೆ, ಹಂಗಾಗಿ ಅದರಿಂದ ಅಪಾಯ ನಮಗೂ ಇರುತ್ತೆ. ಮೂರು ಕೇಡು ನಮ್ಗೆ ಆದ್ಮೇಲೆ ನಾಲ್ಕನೇದವ್ರಿಗೆ ಎಫೆಕ್ಟ್ ಆಗುವಂಥದ್ದು, ಅಷ್ಟರಲ್ಲಿ ನಾವು ಸುಮಾರಷ್ಟು ಹಾಳಾಗಿರ್ತೀವಿ. ಹಾಗಾಗಿ ಈ ತರದ ವಿಷಯಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಇಲ್ಲಿ ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ಆದ್ರೆ ಈ ಒಗಟಿನ ಉತ್ತರ ಇದೇನಲ್ಲ, ಒಗಟಿನ ಉತ್ತರ ಬೇರೆದೇ ಇದೆ. ಅದನ್ನ ನೀವೇ ನಮ್ಗೆ ನಾಳೆ ತಿಳಿಸ್ತೀರಿ ಅಂತ ಹೇಳ್ತಾ, ಕೆಲವು ಗಾದೆಗಳ ತರ ಅದ್ರ ಹಿಂದೆ ಒಂದಿಷ್ಟು ಒಳ್ಳೆ ವಿಷಯಗಳು ಮತ್ತೆ ಒಂದಿಷ್ಟು ತಲೆಗೆ ಕೆಲಸ ಕೊಡುತ್ತೆ ವಿಷಯಗಳು ಸಹ ಇದೆ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತೇನೆ. ಅದೇ ಒಡಪನ್ನ, ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಇನ್ನೊಬ್ಬರನ್ನ ಸುಡಕ್ ಹೋಗಿ ತಾನೇ ಸುಟ್ಕೊಳ್ಳುತ್ತೆ, ಹಾಗಾದ್ರೆ ನಾನು ಯಾರು? ಇದ್ರ ಉತ್ತರವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ನೀವು ಇದನ್ನ ಮೆಸೇಜ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು, ಒಗಟು ಅಂದ್ರೇನು, ಈ ಒಗಟಿನ ಮಹತ್ವ, ಜೊತೆಗೆ ಒಂದು ಒಗಟನ್ನ ಕೂಡ ಹೇಳಿದ್ರು. ಈ ಒಗಟಿನ ಉತ್ತರ ನಿಮಗೆ ಗೊತ್ತಿದ್ರೆ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
2: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ.
5: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
8: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಮಕ್ಕಳೇ, ನನ್ನ ಕಥಾ ಕಡತದಲ್ಲಿ ಶುದ್ಧ ಭಕ್ತಿಯ ಶಬರ ಒಬ್ಬ ಇದ್ದಾನೆ. ಇವತ್ತು ನಿಮ್ಮ ಕಥಾ ಸಂಜೆಗೆ ಪೊನ್ನಜ್ಜಿ ಅದೇ ಕಥೆಯನ್ನು ಹೇಳುವವಳಿದ್ದಾಳೆ.
10: ಹೋಹೋ, ಹಾಗಾ?
11: ಪೊನ್ನಜ್ಜಿ, ಮಕ್ಕಳು ಆ ಕತೆ ಕೇಳೋಕ್ಕೆ ಕಾತುರರಾಗಿದ್ದಾರೆ.
12: ಪೊನ್ನಜ್ಜಿ, ಏನ್ ಹೇಳ್ದೆ ನೀನು? ಶಬರ ಅಂತ ಅಲ್ವಾ?
13: ಶಬರ ಅಂದ್ರೆ ಅರ್ಥ ಏನು?
9: ಶಬರ ಅಂದ್ರೆ ಬೇಡ ಅಂತ ಮಕ್ಕಳೇ. ಸರಿ, ಕಥೆಯನ್ನ ಕೇಳುವಂತವರಾಗಿ ಮಕ್ಕಳೇ ಶುರು ಮಾಡ್ತೀನೀಗ. ಪಾಂಚಾಲ ದೇಶದ ರಾಜ ಸಿಂಹಕೇತು ವೀರಾದಿ ವೀರ, ಶೂರಾದಿ ಶೂರ. ಯುದ್ಧ ನೀತಿಯಲ್ಲಿ ಅವನನ್ನು ಮೀರಿಸಿದವರು ಮತ್ತೊಬ್ಬರು ಇರಲಿಲ್ಲ. ಆದರೆ ಬೇಟೆಯಾಡೋದರಲ್ಲಿ ಮಾತ್ರ ಅವನಿಗೆ ಅಂತಹ ಪರಿಣಿತಿ ಇರಲಿಲ್ಲ. ಆತ ಅದರಲ್ಲಿ ವಿಶೇಷ ಚತುರತೆಯನ್ನು ಪಡೆಯಬೇಕು ಅಂತ ಬಯಸ್ತಾನೆ. ಹಾಗಾಗಿ ಒಮ್ಮೆ ಆತ ಒಬ್ಬ ಶಬರನ, ಅಂದರೆ ಒಬ್ಬ ಬೇಡನ ಸಹಾಯವನ್ನು ಪಡೆದು ಬೇಟೆಯಾಡೋಕೆ ಅಂತ ಹೊರಡ್ತಾನೆ. ಯಾಕೆಂದರೆ ಶಬರರು ಬೇಟೆ ಆಡೋದರಲ್ಲಿ ನಿಷ್ಣಾತರಾಗಿರ್ತಾರೆ. ಇಬ್ಬರು ಕಾಡಿನಲ್ಲಿ ನುಗ್ಗಿ ಬೇಟೆಯನ್ನು ಆಡ್ತಾರೆ. ಶಬರ ರಾಜನಿಗೆ ಕೆಲವು ಕಡೆ ಬೇಟೆಯ ತಂತ್ರಗಳನ್ನು ಹೇಳ್ಕೊಡ್ತಾ ಮುಂದೆ ಮುಂದೆ ಸಾಕ್ತಾನೆ. ಅಷ್ಟರಲ್ಲಿ ಮಧ್ಯಾಹ್ನವಾಗುತ್ತೆ. ಅವರು ಕಾಡಿನ ಮಧ್ಯಭಾಗದಲ್ಲಿದ್ದರು. ಅಲ್ಲೊಂದು ಶಿವಾಲಯವಿತ್ತು. ಶಬರ ದೇವಾಲಯ ಕಂಡಾಕ್ಷಣ ಒಳಕ್ಕೆ ಹೋಗಿ ಭಕ್ತಿಯಿಂದ ಕೈ ಮುಗಿತಾನೆ. ಸಿಂಹಕೇತು ಕೂಡ ತಾನು ಒಳಗೆ ಬಂದು ದೇವಾಲಯದ ಶಿವಲಿಂಗಕ್ಕೆ ನಮಸ್ಕರಿಸ್ತಾನೆ. ಆಗ ಶಬರ ಹೇಳ್ತಾನೆ, ಇದು ನಮ್ಮ ದೇವಸ್ಥಾನ. ಈ ದೇಗುಲದ ಶಿವ ಬೇಡರ ಕುಲದೇವರು. ವರ್ಷಕ್ಕೊಮ್ಮೆ ಎಲ್ಲ ಬೇಡರು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ತಾನೆ. ಸಿಂಹಕೇತು, ಏನೋ ವರ್ಷಕ್ಕೊಮ್ಮೆ ಪೂಜೆನಾ? ಪಾಪ, ನಿಮ್ಮ ಕುಲ ದೈವಕ್ಕೆ ಎಂಥ ಬಡತನ ನೋಡು. ಕಾನನದಲ್ಲಿ ಇದ್ದು ಗೊತ್ತು ಗೊರಿ ಇಲ್ಲದೆ, ನಿತ್ಯ ಪೂಜೆ ಇಲ್ಲದೆ ನಿಮ್ಮ ದೇವರು ಸ್ವರ್ಗಿ ಹೋಗೋದಿಲ್ವೇ ಅಂತ ಪರಿಹಾಸ್ಯ ಮಾಡ್ತಾನೆ. ಆಗ ಶಬರ, ಏನು ಮಾಡೋದು ಮಹಾರಾಜ, ಈ ಕಾಡಿನ ಮಧ್ಯದಲ್ಲಿ ಈ ದೇವಾಲಯ ಇದೆ, ನಿತ್ಯ ಪೂಜೆ ಹೇಗೆ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ವರ್ಷಕ್ಕೊಮ್ಮೆ ಬಂದು ನಮ್ಮ ಕುಲದವರು ಪೂಜೆ ಮಾಡ್ತಾರೆ ಅಂತ ಕಸಿವಿಸಿಯಿಂದ ಹೇಳ್ತಾನೆ. ಸಿಂಹಕೇತು ಅವನ ಸರಳತನ ನೋಡಿ ಅವನನ್ನು ಮತ್ತಷ್ಟು ತಮಾಷೆ ಮಾಡುವ ಉದ್ದೇಶದಿಂದ, ಎಲೈ ಶಬರನೇ, ಲಿಂಗವನ್ನು ನಿನ್ನ ಮನೆಗೆ ತಗೊಂಡು ಹೋಗಿ ನಿತ್ಯ ಪೂಜೆ ಮಾಡು, ನಿನಗೂ ನಿನ್ನ ಕುಲದವರಿಗೂ ಕಲ್ಯಾಣವಾಗುತ್ತೆ. ವರ್ಷದ ಪೂಜೆಯ ದಿನ ಲಿಂಗವನ್ನು ಪುನಃ ಇಲ್ಲಿ ತಂದಿಟ್ಟು ಪೂಜೆ ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಸಿಂಹಕೇತು ಶಬರ ಏನು ಹೇಳ್ತಾನೆ ನೋಡೋಣ ಅಂತ ಅವನ ಕಾಲು ಎಳೆದು ಹಾಸ್ಯ ಮಾಡ್ತಾನೆ. ಇವನ ಹಾಸ್ಯವನ್ನು ತಿಳಿಯದ ಶಬರ ಮುಗ್ಧತೆಯಿಂದ, ಮಹಾರಾಜ, ನನಗೆ ಪೂಜಾ ವಿಧಿ ವಿಧಾನ ಏನು ಗೊತ್ತಿಲ್ಲ. ಅದು ತಿಳಿದೆ ಹೇಗೆ ನಿತ್ಯ ಪೂಜೆ ಮಾಡಲಿ? ನೀವು ನನಗೆ ತಿಳಿಸಿಕೊಡಿ ಮಹಾರಾಜ, ನಾನು ನೀವು ಹೇಳ್ದ ಹಾಗೆ ಪೂಜೆಯನ್ನು ಮಾಡಿ ನನ್ನ ಕುಲದ ಉದ್ಧಾರವನ್ನು ಮಾಡ್ತೀನಿ ಅಂತಂದ. ಸಿಂಹಕೇತು ಕುಚೇಷ್ಟೆಯಿಂದ ನಕ್ಕು, ಕೇಳು ಶಬರ, ಶಿವ ಸ್ಮಶಾನದಲ್ಲಿ ನೆಲೆಸಿದವ, ಅವನಿಗೆ ಶವವನ್ನು ಸುಟ್ಟ ಚಿತಾಭಸ್ಮ ಅಂದರೆ ಬಹಳ ಪ್ರೀತಿ. ನಿತ್ಯನೂ ಕೂಡ ಹೊಸ ಚಿತಾಭಸ್ಮವನ್ನು ಲಿಂಗಕ್ಕೆ ಲೇಪಿಸಬೇಕು. ಆಮೇಲೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಶಬರ ಹಾಗೆ ಆಗಲಿ ಅಂತ ಒಪ್ಕೊಂಡ. ಬೇಟೆ ಮುಗಿಸಿದ ಮೇಲೆ ಸಿಂಹಕೇತು ಎಲ್ಲವನ್ನು ಮರೆತು ತನ್ನ ರಾಜ್ಯಕ್ಕೆ ತಾನು ಮರಳುತ್ತಾನೆ.
11: ಪಾಪ, ಶಬರನಿಗೆ ರಾಜ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಆಗ್ಲಿಲ್ಲ.
14: ಶಬರ ಲಿಂಗನ ಮನೆಗೆ ತೊಳಕ್ತಾನ?
9: ಹ್ಞೂ ಗುಂಡ, ಶಬರ ರಾಜ ಹೇಳಿದ ಹಾಗೆ ಮಾಡ್ತಾನೆ. ಇತ್ತ ಶಬರ ಶಿವಲಿಂಗವನ್ನು ಅರಸ ಹೇಳಿದ ಪ್ರಕಾರ ತನ್ನ ಮನೆಗೆ ಒಯ್ದು ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಶಬರನ ಹೆಂಡತಿ ಕೂಡ ಸಂತೋಷದಿಂದ ದಿನ ಶಿವನಿಗೆ ನೈವೇದ್ಯವನ್ನು ತಯಾರು ಮಾಡಿ ಕೊಡ್ತಿದ್ಲು. ಶಬರ ನಿತ್ಯದ ಹೊಸ ಚಿತಾಭಸ್ಮಕ್ಕಾಗಿ ಪ್ರತಿದಿನ ಸ್ಮಶಾನಕ್ಕೆ ಹೋಗ್ತಿದ್ದ. ಅಲ್ಲಿ ಆ ದಿನ ಸುಟ್ಟ ಶವದ ಚಿತಾಭಸ್ಮವನ್ನು ತಂದು ಲಿಂಗಕ್ಕೆ ಲೇಪಿಸಿ ಪೂಜೆ ಮಾಡ್ತಿದ್ದ. ಇದೇ ರೀತಿ ಹಲವು ದಿನಗಳು ಕಳೆಯುತ್ತೆ. ಶಿವ ಪಾರ್ವತಿಯರು ಶಬರ ದಂಪತಿಗಳ ನಿಷ್ಕಲ್ಮಶ ಮುಗ್ಧ ಭಕ್ತಿಯಿಂದ ಬಹಳ ಸುಪ್ರೀತರಾಗ್ತಾರೆ. ಶಿವ ಅವರ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದಿನ ಶಬರನಿಗೆ ಚಿತಾಭಸ್ಮ ಸಿಗದೇ ಇರೋ ಹಾಗೆ ಮಾಡ್ತಾನೆ. ಶಬರ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಆ ದಿನ ಚಿತಾಭಸ್ಮ ಸಿಗೋದಿಲ್ಲ. ಆತ ಬಹಳ ದುಃಖಿತನಾಗಿ ಹೆಂಡತಿಯ ಹತ್ರ ಬಂದು, ನೋಡೇ, ಇವತ್ತು ಚಿತಾಭಸ್ಮ ಸಿಗಲೇ ಇಲ್ಲ, ಶಿವನ ಪೂಜೆ ಅಪೂರ್ಣಗೊಳ್ಳುತ್ತೆ ಅಂತಂದ. ಗಂಡನ ಮಾತನ್ನು ಕೇಳಿದಾಗ ಪತ್ನಿಗೆ ಕೂಡ ಪೂಜೆ ಅಪೂರ್ಣವಾಗುತ್ತಲ್ಲ ಅಂತ ಕಳವಳವಾಗುತ್ತೆ. ಆಗ ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನೀವು ಏನು ಚಿಂತೆ ಮಾಡಬೇಡಿ, ಮನೆಯಲ್ಲಿ ಚಿತೆಯನ್ನು ಸಿದ್ಧಪಡಿಸಿ, ನಾನು ಅಗ್ನಿಪ್ರವೇಶ ಮಾಡ್ತೀನಿ, ನಾನು ಸುಟ್ಟ ಮೇಲೆ ಸಿಗೋ ಭಸ್ಮದಿಂದ ಪೂಜೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾಳೆ. ಶಿವನ ಭಕ್ತಿಯಲ್ಲಿ ಮುಳುಗಿ ಹೋದ ಶಬರಂಗೆ ಏನೂ ಅರ್ಥ ಆಗೋದಿಲ್ಲ. ಚಿತಾಭಸ್ಮ ಪೂಜೆಗೆ ಸಿಗುತ್ತೆ ಅಂತ ಅಂದ್ಕೊಂಡು ಹಾಗೆ ಆಗಲಿ ಅಂತಂದ. ಪತ್ನಿ ಚಿತೆಯನ್ನು ಸಿದ್ಧಪಡಿಸಿ ಚಿತೆಗೆ ಏರ್ತಾಳೆ, ತನ್ನಂತಾನೇ ಬೆಂಕಿಗೆ ಆಹುತಿಯನ್ನಾಗಿ ಮಾಡ್ಕೊಳ್ತಾಳೆ. ಶಬರ ಆ ಚಿತಾಭಸ್ಮದಿಂದ ಪೂಜೆಯನ್ನು ಮಾಡ್ತಾನೆ. ನೈವೇದ್ಯಕ್ಕಾಗುವಾಗ ಅಭ್ಯಾಸ ಬಲದಂತೆ ತನ್ನ ಪತ್ನಿಯನ್ನು ಕೂಗಿ ಕರೀತಾನೆ. ಏನೇ, ಬೇಗ ಬಾ, ನೈವೇದ್ಯವನ್ನು ತಂದುಕೊಡು ಅಂತ ಹೇಳ್ತಾನೆ. ಆಗ ಮೃತಳಾದ ಪತ್ನಿ ತನ್ನ ದೇವತಾ ಸ್ವರೂಪದಲ್ಲಿ ಅಲ್ಲಿಗೆ ಆಗಮಿಸಿ ನೈವೇದ್ಯಕ್ಕೆ ಎಲ್ಲ ತಯಾರು ಮಾಡಿ ತಂದುಕೊಡ್ತಾಳೆ. ಪೂಜೆಯಲ್ಲಿ ಮುಳುಗಿ ಹೋದ ಶಬರ ಇದ್ಯಾವುದನ್ನು ಗಮನಿಸೋದೇ ಇಲ್ಲ. ಅವನು ಆ ಕಡೆ ನೋಡದೆ ಪೂಜೆಯನ್ನು ಮಾಡಿ ಮುಗಿಸ್ತಾನೆ. ಎಲ್ಲ ಮುಗಿದ ಮೇಲೆ ಶಬರ ವಾಸ್ತವಕ್ಕೆ ಬರ್ತಾನೆ. ಆಗ ಅವನಿಗೆ ತನ್ನ ಪತ್ನಿ ಅಗ್ನಿಪ್ರವೇಶ ಮಾಡಿದಾಳೆ ಅನ್ನುವ ಸಂಗತಿ ಅರಿವಾಗುತ್ತೆ. ಶಬರನ ಕಣ್ಣಲ್ಲಿ ಅಶ್ರುವಿನ ಧಾರೆ ಹರಿಯುತ್ತೆ. ಜೊತೆ ಜೊತೆಗೆ ಅವನಿಗೆ ಒಂದು ಸಂದೇಹ ಕೂಡ ಬರುತ್ತೆ. ಹಾಗಾದರೆ ನೈವೇದ್ಯ ತಂದುಕೊಟ್ಟವರು ಯಾರು ಅಂತ ಅತ್ತ ಕಡೆ ತಿರುಗಿ ನೋಡ್ತಾನೆ. ದೇವತಾ ಸ್ವರೂಪಿ ಪತ್ನಿ ಅಲ್ಲಿ ನಿಂತೇ ಇದ್ಲು. ಶಬರ ದುಃಖದಿಂದ, ಶಂಕರ, ನನ್ನ ಮಡದಿಯ ಸಾವಿಗೆ ನಾನೇ ಕಾರಣನಾಗಿ ಬಿಟ್ಟೆನಲ್ಲ, ನಾನು ಕೂಡ ಅವಳ ಜೊತೆ ನಿನ್ನ ಲೋಕಕ್ಕೆ ಬರುವೆ, ನನ್ನನ್ನು ಕರೆಯಿಸಿಕೋ ಅಂತ ಭಕ್ತಿಯಿಂದ ಅಳ್ತಾ ಬೇಡ್ತಾನೆ. ಆಗ ಶಿವಲೋಕದಿಂದ ವಿಮಾನ ಒಂದು ಕೆಳಗಿಳಿದು ಬರುತ್ತೆ. ಇಬ್ಬರೂ ಕೂಡ ಅದರಲ್ಲಿ ಕೂತ್ಕೊಂಡು ಶಿವಲೋಕಕ್ಕೆ ತೆರಳಿ ಶಿವನ ಕೃಪೆಗೆ ಒಳಗಾಗ್ತಾರೆ.
14: ಅಬ್ಬ, ಎಂಥ ಕತೆ ಇದು! ಶಬರನ್ ಹೆಂಡತಿ ತಾನೇ ಅಗ್ನಿ ಹಾರ್ಬಿಟ್ಲಲ್ಲ.
15: ಶಬರ ಕೂಡ ಎಷ್ಟು ತನ್ಮಯತೆಯಿಂದ ಪೂಜೆ ಮಾಡಿದ್ನಲ್ಲ.
9: ಹೌದು, ಈ ವರ್ತಮಾನ ರಾಜ ಸಿಂಹಕೇತುವನ್ನು ತಲುಪುತ್ತೆ. ತಾನು ಮಾಡಿದ ಪರಿಹಾಸ್ಯದ ಮಾತನ್ನು ನಂಬಿ ಶಿವಭಕ್ತಿಯನ್ನು ಮೆರೆದು ಶಿವಧಾಮವನ್ನೇ ಪಡೆದನಲ್ಲ ಶಬರ, ಅದಕ್ಕೆ ಅವನ ನಿಸ್ವಾರ್ಥ ಭಕ್ತಿಯೇ ಕಾರಣ ಅಂತ ತಿಳಿದು ಅವನು ಶಿವರಾತ್ರಿ, ಸೋಮವಾರ ಪ್ರದೋಷ ಮುಂತಾದ ವೃತ ನಿಯಮಗಳನ್ನು ಆಚರಣೆ ಮಾಡಿ ಶಿವನಿಗೆ ಪ್ರಿಯವಾಗುವಂತಹ ದಾನ ಧರ್ಮಗಳನ್ನು ಮಾಡಿ ತಾನೂ ಕೂಡ ಶಿವ ಸಾಯುಜ್ಯವನ್ನು ಪಡಿತಾನೆ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
8: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ದಿನದ ವಿಶೇಷ ಕಾರ್ಯಕ್ರಮ. ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಜಲನೀತಿ ಅನ್ವಯ ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಲು ಮತ್ತು ಕಾಯ್ದಿರಿಸಲು ಮೈಸೂರು ವಿಭಾಗದ ಜಲಾಶಯ ಯೋಜನೆಯ ಕುಡಿಯುವ ನೀರು ಸಮಿತಿ ಆದೇಶಿಸಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂಬರುವ ದಿನಗಳಲ್ಲಿ ಎಲ್ ನೀನೋ ಪರಿಣಾಮದಿಂದಾಗಿ ಮತ್ತಷ್ಟು ಮಳೆ ಅಭಾವ ಹಾಗೂ ಬರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಈ ಕುರಿತು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳು, ಜಲಾಶಯ ನೆಚ್ಚಿಕೊಂಡು ಯಾವುದೇ ರೈತರು ಬೆಳೆ ಹಾಕಬೇಡಿ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ವಿಭಾಗದ ವ್ಯಾಪ್ತಿಗೆ ಬರುವ ಕಬಿನಿ, ಹಾರಂಗಿ, ಹೇಮಾವತಿ, ಭದ್ರಾ, ಕೃಷ್ಣರಾಜಸಾಗರ, ನುಗು, ತಾರಕ, ಸುವರ್ಣಾವತಿ, ಚಿಕ್ಕಹೊಳೆ, ಗುಂಡಾಲ್, ಉಡುತೊರೆಹಳ್ಳ, ವಾಟೆಹೊಳೆ ಹಾಗೂ ಯಗಚಿ ಜಲಾಶಯಗಳ ನೀರನ್ನು ಕುಡಿಯುವ ನೀರಿಗಾಗಿ ಮಾತ್ರ ಕಾಯ್ದಿರಿಸಲಾಗುತ್ತದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥೈಸಿಕೊಂಡು ರೈತ ಬಾಂಧವರು ಜಲಾಶಯದ ನೀರನ್ನು ಅವಲಂಬಿಸುವ ಬೆಳೆಗಳನ್ನು ಬೆಳೆಯಬಾರದು ಎಂದು ವಿನಂತಿಸಲಾಗಿದೆ. ಕೃಷಿ ಇಲಾಖಾ ಅಧಿಕಾರಿಗಳ ಸಲಹೆಯಂತೆ ಕೇವಲ ಮಳೆ ಆಶ್ರಿತ ಬೆಳೆಗಳನ್ನು ಮಾತ್ರ ಬೆಳೆಯುವಂತೆ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಹಾಗೂ ಕುಡಿಯುವ ನೀರಿನ ಸಮಿತಿಯ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿಯಲ್ಲಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ, ಇಲಾಖೆಯಿಂದ ಗುತ್ತಿಗೆ, ಹರಾಜಿನಲ್ಲಿ ಪಡೆದ ಕೆರೆಯಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ, ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shivamogga.nic.in ಮುಖಾಂತರ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ 15 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9986040981, ಭದ್ರಾವತಿ 97433701, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438 ಇವರುಗಳನ್ನು ಸಂಪರ್ಕಿಸುವಂತೆ ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಭದ್ರಾವತಿ ಟೌನ್ ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 2025-26 ಸಾಲಿನ 94ನೇ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಗಸ್ಟ್ 4 ಬೆಳಗ್ಗೆ 10 ಸಂಘದ ಆಡಳಿತ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯಲ್ಲಿ 2025-26 ಸಾಲಿನ ವಾರ್ಷಿಕ ವರದಿ, ಲೆಕ್ಕಪತ್ರಗಳು, ಲೆಕ್ಕ ಪರಿಶೋಧಕರ ವರದಿ ಹಾಗೂ ಅನುಮೋದನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಸಂಘದ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಸಭೆಗೆ ಹಾಜರಾಗಿ ತಮ್ಮ ಅಮೂಲ್ಯ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಅಂಚೆ ವಿಭಾಗದಲ್ಲಿ ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ನೇರ ಪ್ರತಿನಿಧಿಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನೇರ ಸಂದರ್ಶನವು August 13 and 14 ಬೆಳಗ್ಗೆ 11 ಗಂಟೆಗೆ ಅಂಚೆ ಅಧೀಕ್ಷಕರ ಕಚೇರಿ, ಕೋಟೆ ರಸ್ತೆ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 2 ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರ, ಸ್ವವಿವರ ಹಾಗೂ ಶೈಕ್ಷಣಿಕ ಪ್ರಮಾಣಪತ್ರಗಳ ನಕಲುಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು. ಅಭ್ಯರ್ಥಿಗಳು ಕಡ್ಡಾಯವಾಗಿ SSLC ಉತ್ತೀರ್ಣರಾಗಿರಬೇಕು, ಕನಿಷ್ಠ 18 ವಯಸ್ಸಾಗಿರಬೇಕು, ಗರಿಷ್ಠ ವಯೋಮಿತಿ ಇರುವುದಿಲ್ಲ. ನಿರುದ್ಯೋಗಿ ಹಾಗೂ ಸ್ವಯಂ ಉದ್ಯೋಗ ನಿರತ ಯುವಕರು, ವಿಮಾ ಕಂಪನಿಗಳ ಮಾಜಿ ಏಜೆಂಟರುಗಳು ಮತ್ತು ಸಲಹೆಗಾರರು, ಮಾಜಿ ಸೈನಿಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಮಂಡಳದ ಕಾರ್ಯಕರ್ತೆಯರು, ನಿವೃತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು

ಸದಸ್ಯರು ಸೇರಿದಂತೆ ಅರ್ಹ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಸಂವಹನ ಕೌಶಲ್ಯ ಹಾಗೂ ವಿಮಾ ಮಾರಾಟ ಕ್ಷೇತ್ರದಲ್ಲಿ ಪೂರ್ವಾನುಭವ ಹೊಂದಿರುವವರಿಗೆ ವಿಶೇಷ ಆದ್ಯತೆ ಇರುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳು ರು 5,000 ಮೌಲ್ಯದ ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ ಪತ್ರದ ರೂಪದಲ್ಲಿ ಭದ್ರತಾ ಠೇವಣಿ ಇಡಬೇಕಾಗುತ್ತದೆ. ಆಯ್ಕೆಯಾದ ನೇರ ಪ್ರತಿನಿಧಿಗಳಿಗೆ ಅವರು ಮಾಡಿದ ವ್ಯವಹಾರದ ಆಧಾರದ ಮೇಲೆ ಇಲಾಖೆಯ ನಿಯಮಾನುಸಾರ ಪ್ರೋತ್ಸಾಹ ಧನ ನೀಡಲಾಗುವುದು. ಟಿಎ ಅಥವಾ ಡಿಎ ಸೇರಿದಂತೆ ಇತರೆ ಯಾವುದೇ ಭತ್ಯೆ ನೀಡಲಾಗುವುದಿಲ್ಲ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆ ನೀಡಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಅಂಚೆ ಜೀವ ವಿಮಾ ಅಭಿವೃದ್ಧಿ ಅಧಿಕಾರಿಗಳು ದೂರವಾಣಿ ಸಂಖ್ಯೆ 9038-42-0804 ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2026-27 ಶೈಕ್ಷಣಿಕ ಸಾಲಿನ 2 ವರ್ಷಗಳ ಡಿಪ್ಲೊಮೋ ಕೃಷಿ ಕೋರ್ಸ್ನಲ್ಲಿ ಖಾಲಿ ಇರುವ 31 ಸೀಟುಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮೋ ಕೃಷಿಯನ್ನು ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ 4 ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ %45 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ ಕನಿಷ್ಠ %40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 6/8/2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ %50 ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಅಧಿಸೂಚನೆ ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವೆಬ್ಸೈಟ್ www.uahs.edu.in ಮೂಲಕ ದಿನಾಂಕ 6/8/2026 ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕವನ್ನು DD ರೂಪದಲ್ಲಿ ಲಗತ್ತಿಸಿ ದಿನಾಂಕ 6/8/2026 ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ ಕಳುಹಿಸಿಕೊಡಬೇಕು. ದಿನಾಂಕ 6/8/2026 ನಂತರ DDಯನ್ನು ಪಡೆದು ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ ರೂ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ ₹250 ಆಗಿದ್ದು, ರಾಷ್ಟ್ರೀಕೃತ ಬ್ಯಾಂಕುಗಳ DDಯನ್ನು ಕಂಟ್ರೋಲರ್ KSNU AHS ಶಿವಮೊಗ್ಗ ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳನ್ನು ಕುಲಸಚಿವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿಗೆ 6/8/2026 ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಕಳುಹಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ ರಾಣಿ ಪುರೋಡ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ಮೂಲದ ನಿವಾಸಿ ಮಿಲಿಟರಿ ಪಿಂಚಣಿದಾರ ಜೆಸಿಒ ಶ್ರೇಣಿ ಅವರಿಗೆ ಮಾಜಿ ಸೈನಿಕರ ಮಕ್ಕಳ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026-27 ಸಾಲಿನಲ್ಲಿ ಒಂದನೇ ತರಗತಿಯಿಂದ ಅಂತಿಮ ಪದವಿ ಅಥವಾ ಡಿಪ್ಲೊಮೊವರೆಗೆ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 31-10-2026 ಒಳಗಾಗಿ ಮತ್ತು ವೃತ್ತಿಪರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 30-11-2026 ಒಳಗಾಗಿ ಶಿಷ್ಯವೇತನಕ್ಕಾಗಿ ಶುಲ್ಕರಹಿತ ಅರ್ಜಿಗಳನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಶಿವಮೊಗ್ಗ ಕಚೇರಿಯಿಂದ ಪಡೆದು ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಆ ಜಿಲ್ಲೆಗೆ ಸಂಬಂಧಿಸಿದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಕಚೇರಿಯ ದೂರವಾಣಿ ಸಂಖ್ಯೆ 08182222205 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ ಸಿಎ ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಶ್ರೀ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಅಂಧ ಮಕ್ಕಳ ಸಂಗೀತ ವಿದ್ಯಾಲಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸಂಸ್ಕೃತ ಪಾಠಶಾಲೆಯಲ್ಲಿ ಜುಲೈ 31 ಶುಕ್ರವಾರದಿಂದ ಆಗಸ್ಟ್ 2 ಭಾನುವಾರದವರೆಗೆ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 82 ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 16 ಪುಣ್ಯಸ್ಮರಣೋತ್ಸವ ಸಂಗೀತ ಸ್ವರ ಸಮಾರಾಧನೆ ಸಾಂಸ್ಕೃತಿಕ ಧಾರ್ಮಿಕ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಗಸ್ಟ್ 1 ಸಂಜೆ 5:30 ಮೂಲೆಗದ್ದೆ ಶಿವಯೋಗಾಶ್ರಮದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹಾಗೂ ಬೃಹನ್ಮಠದ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ರೇವಣ ಸಿದ್ದಯ್ಯ ಶಾಸ್ತ್ರಿಗಳಿಂದ ವೇದಘೋಷ, ಸಿರಿ ಪಿ ಹಿರೇಮಠರಿಂದ ಭರತನಾಟ್ಯ, ಆಶ್ರಮದ ಮಕ್ಕಳಿಂದ ಪ್ರಾರ್ಥನೆ ನಡೆಯಲಿದೆ. ಗೀತಾಮೃತ ಭಜನಾ ಮಂಡಳಿಯಿಂದ ಭಜನಾ ಸೇವೆ, ಜೂನಿಯರ್ ವಿಷ್ಣುವರ್ಧನ್ ಜೈ ಶ್ರೀರಾಜ್ ಅವರಿಂದ ಮನರಂಜನೆ, ನಂತರ ಸಂಗೀತ ಗಾಯನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 2 ಶ್ರೀ ಬೆಕ್ಕಿನ ಕಲ್ಮಠ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಮತ್ತು ಶ್ರೀ ಶಿವಕುಮಾರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ತೃತೀಯ ಪೀಠಾಧಿಪತಿ ಡಾಕ್ಟರ್ ಕಲ್ಲಯ್ಯಜ್ಜ ಅಧ್ಯಕ್ಷತೆ ವಹಿಸುವರು. ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಶಾಸಕ ಚನ್ನಬಸಪ್ಪ, ಡಿಎಸ್ ಅರುಣ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಆಗಸ್ಟ್ 2 ಬೆಳಗ್ಗೆ ಶೇಖರಯ್ಯ ಶಾಸ್ತ್ರಿಗಳಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಆಶ್ರಮದಲ್ಲಿ ನಿರಂತರ ವಾದಕರಾಗಿ ಸೇವೆ ಸಲ್ಲಿಸುತ್ತಿರುವುದರಿಂದಲೇ ವಾದ್ಯಘೋಷ ನಡೆಯಲಿದೆ. ಆಗಸ್ಟ್ 2 ಸಂಜೆ 5:30 ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಕಲ್ಲಯ್ಯಜ್ಜ ಅಧ್ಯಕ್ಷತೆಯಲ್ಲಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಶ್ರೀಕೃಷ್ಣ ಗಾರುಡಿ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ. ವಿಜಯಾನಂದ ರಾಜೊಳ್ಳಿ ಉದ್ಘಾಟಿಸುವರು. 3 ಈ ವಿಶೇಷ ಕಾರ್ಯಕ್ರಮಗಳಿಗೆ ವಿವಿಧ ಜಿಲ್ಲೆಗಳಿಂದ ಗಣ್ಯರು ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ರಾಜ್ಯಾದ್ಯಂತ ಇರುವ ಅರ್ಹ 3,000 ವಿದ್ಯಾರ್ಥಿಗಳಿಗೆ ಆರ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೇಧಾವಿ ಸಿಲ್ಕ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಸಂಪೂರ್ಣ ಉಚಿತ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಈ ಯೋಜನೆಯಡಿ 10+2 ವಿದ್ಯಾರ್ಹತೆ ಹೊಂದಿರುವ 18-24 ವರ್ಷದೊಳಗಿನ ಅಭ್ಯರ್ಥಿಗಳು 3 ಬಿಎಸ್ಸಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಅಥವಾ 12 ಡಿಪ್ಲೊಮೋ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ 10 ತರಗತಿ ಉತ್ತೀರ್ಣರಾಗಿರುವ 18-40 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ 2 ಡಿಪ್ಲೊಮೋ ಇನ್ ವೊಕೇಷನಲ್ ಟ್ರೈನಿಂಗ್ ಕೋರ್ಸ್ ಲಭ್ಯವಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಮುಗಿಯುವವರೆಗೂ ಉಚಿತ ವಸತಿ, ಊಟದ ಜೊತೆಗೆ ಪ್ರತಿ ತಿಂಗಳು 6,000 ಶಿಷ್ಯ ವೇತನ ನೀಡಲಾಗುತ್ತದೆ. ನೋಂದಣಿಗೆ ಕೊನೆಯ ದಿನಾಂಕ ಆಗಸ್ಟ್ 15 ಆಗಿದ್ದು ತರಗತಿಗಳು ಸೆಪ್ಟೆಂಬರ್ 1 ಪ್ರಾರಂಭವಾಗಲಿವೆ. ಆಸಕ್ತರು aryaact.india@gmail.com ಅಥವಾ 6362285608 ಅಥವಾ 94802184 ಸಂಖ್ಯೆಗಳನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಎಂದು ಕರ್ನಾಟಕದ ಆರ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವರುಣ್ ಜಿಆರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನನಗಂತೂ ನನ್ನ ಕಣ್ಣ ಮುಂದೆ ಅಂತೂ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವೂ ಕೂಡ ನೆನಪಾಗುತ್ತೆ. ಆದರೆ ಇದರ ಜೊತೆಗೆ ನಾವೆಲ್ಲರೂ ನೆನಪಿಟ್ಕೋಬೇಕಾಗಿರುವಂತಹ ಒಂದು ವಿಷಯ ಇದೆ, ಅದೇನೇ? ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ. ಹೌದು, ಪರಿಸರ ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರೋಕೆ ಸಾಧ್ಯ. ನಮಗೆ ಒಳ್ಳೆ ಗಾಳಿ, ಬೆಳಕು, ನೀರು ಎಲ್ಲವೂ ಕೂಡ ಸಿಗುತ್ತೆ. ಏನಂತೀರಾ? ಹೀಗಿದ್ಮೇಲೆ ಇವತ್ತು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಕೇಳುಗರೆ, ನಾನು ಮುಂಚೆನೆ ಹೇಳಿದೆ, ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಅದರ ಜೊತೆಗೆ ಮರ, ಪಕ್ಷಿಗಳು ಎಲ್ಲವೂ ಕೂಡ ನೆನಪಾಗುತ್ತೆ ಅಂತ. ಹಾಗಿದ್ರೆ ಇವತ್ತು ಯಾಕೆ ಒಂದು ಮರದ ಬಗ್ಗೆ ಮಾಹಿತಿಯನ್ನ ಕೊಡಬಾರದು ಅಂತ ಅನ್ನಿಸ್ತು? ಖಂಡಿತವಾಗ್ಲೂ ಇವತ್ತು ನಿಮಗೆ ಒಂದು ಮರದ ಬಗ್ಗೆ ಮಾಹಿತಿಯನ್ನ ಕೊಡೋಣ ಅಂತ. ಗೋಣಿ ಮರ ಅಂತ ಹೆಸರನ್ನು ಕೇಳಿದಿರಾ? ಇದು ಫೈಕಸ್ ಜಾತಿಗೆ ಅಂದ್ರೆ ಕುಟುಂಬಕ್ಕೆ ಸೇರಿರುವಂತಹ ಒಂದು ದೊಡ್ಡ ಗಾತ್ರದ ಉಷ್ಣವಲಯದ ಮರವಾಗಿದೆ. ಇದನ್ನ ಅಂಜೂರ, ಆಲ ಹಾಗೆ ಅರಳಿ ಮರಗಳ ಹತ್ತಿರದ ಸಂಬಂಧಿ ಕೂಡ ಆಗಿದೆ. ಈಗ ನಮ್ಮಲ್ಲೂ ಕೂಡ ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ ಅಂತೆಲ್ಲ ಸಂಬಂಧಿಕರು ಇರ್ತಾರಲ್ಲ, ಹಾಗೆ ಈ ಗೋಣಿ ಮರ ಕೂಡ ಅಂಜೂರ ಹಾಗೆ ಆಲ ಜೊತೆಗೆ ಅರಳಿ ಮರಗಳ ಸಂಬಂಧಿಕರು ಕೂಡ ಹೌದು. ಇನ್ನು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಇದು ಹೆಚ್ಚಾಗಿನೆ ಬೆಳೆಯುತ್ತೆ. ಈ ಮರಗಳು ಹೆಚ್ಚಾಗಿ ಪರಾವಲಂಬಿಯಾಗಿ ಬೆಳೆಯುತ್ತೆ. ಅಂದ್ರೆ ಹಕ್ಕಿಗಳು ಅಥವಾ ಪ್ರಾಣಿಗಳು ಬೀಜವನ್ನ ಇತರ ಮರಗಳ ಮೇಲೆ ಹಾಕಿದಾಗ ಅಲ್ಲಿ ಮೊಳಕೆಯೊಡೆದು ಆ ಮರದ ಆಶ್ರಯದಲ್ಲಿ ಬೆಳೆಯೋಕೆ ಪ್ರಾರಂಭಿಸುತ್ತೆ. ಕಾಲಕ್ರಮೇಣ ಇವುಗಳು ಗಾಳಿಯಲ್ಲಿ ತೂಗಾಡುವ ಬೇರುಗಳನ್ನ ನೆಲವನ್ನ ತಲುಪಿ ದಪ್ಪವಾದ ಕಾಂಡದಂತೆ ರೂಪುಗೊಂಡು ಆಶ್ರಯ ನೀಡಿದ ಮರವನ್ನ ಆವರಿಸಿ ಬೆಳೀತಾ ಹೋಗುತ್ತೆ. ಈ ಮರಗಳಲ್ಲಿ ವಿಶೇಷ ಅಂದ್ರೆ ಎಲೆ ಹಾಗೆ ಹಣ್ಣುಗಳು ಹೌದು. ಇದರ ಎಲೆಗಳು ದಪ್ಪ ಹಾಗೆ ದೊಡ್ಡದಾಗಿರುತ್ತೆ. ಮರ ಕೂಡ ಅಂಜೂರ ಜಾತಿಗೆ ಸೇರದಂತಾಗಿರುತ್ತೆ. ಇನ್ನು ಸಣ್ಣ ತಿರುಳಿರುವಂತಹ ಹಣ್ಣುಗಳನ್ನ ಕೂಡ ಬಿಡುತ್ತೆ. ಹಾಗಿದ್ರೆ ಈ ಗೋಣಿ ಮರದ ಬಗ್ಗೆ ನಮ್ಮೊಟ್ಟಿಗೆ ಮಾಹಿತಿಯನ್ನ ನೀಡುವುದಕ್ಕಾಗಿ ನಮ್ಮೊಟ್ಟಿಗೆ ಇವತ್ತು ನವ್ಯಶ್ರೀ ನಾಗೇಶ್ ಅವರು ಇದ್ದಾರೆ. ಅವ್ರ ಹತ್ರ ಮಾತುಕತೆಯನ್ನ ಪ್ರಾರಂಭಿಸೋಣ. ಗೋಣಿ ಮರದ ಬಗ್ಗೆ ಸಾಕಷ್ಟು ವಿಚಾರವನ್ನ ಕೂಡ ತಿಳ್ಕೊಳ್ಳೋಣವಾ? ಹಾಗಿದ್ರೆ ನವ್ಯಶ್ರೀ ನಾಗೇಶ್ ಅವ್ರಿ, ನಮಸ್ತೆ.
8: ನಮಸ್ಕಾರ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಥ್ಯಾಂಕ್ ಯು.
0: ನಾಗೇಶ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಗೋಣಿ ಮರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೋಬಹುದಾ?
8: ಇದು ಫೈಕಸ್ ಜಾತಿಗೆ ಸೇರಿರುವಂತಹ ಗೋಣಿ ಮರ ಅಂತ ಹೇಳ್ತೀವಿ.
0: ಗೋಣಿ ಮರ,
8: ಗೋಣಿ ಮರ ಅಂತ ಇದು ಕೂಡ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಪ್ರಭೇದ ಗಿಡಗಳನ್ನ ಮರಗಳನ್ನ ನಾವು ಕಾಣಬಹುದು.
0: ಗೋಣಿ ಮರ,
8: ಗೋಣಿ ಮರ ಅಂತ ನೀವು ನಮ್ಮ ಶಿರಸಿ, ಯಲ್ಲಾಪುರ ಆ ಭಾಗದಲ್ಲಿ ಇದು ಅತಿ ಹೆಚ್ಚಾಗಿ ಕಾಣುತ್ತೆ. ಇದಕ್ಕೆ ಅತಿ ನಿಮ್ಗೆ ಗೊತ್ತಿರಬಹುದು, ಮಂಗಟ್ಟೆ ಹಕ್ಕಿ ಅಂತ ನೀವು ಕೇಳಿರಬಹುದು.
0: ಗೊತ್ತು ಗೊತ್ತು ಸರ್.
8: ಹಾರ್ನ್ ಬಿಲ್ ವಾಸ ಇರೋದು, ಅದು ತಿನ್ನೋ ಸೇವಿಸೋದು ಕೂಡ ಈ ಮರದಲ್ಲೇ.
0: ಓಹೋ, ಸೂಪರ್ ಸರ್. ಆ ಪಕ್ಷಿಯ ಮತ್ತೊಂದು ವಿಶೇಷತೆ ಏನಂದ್ರೆ ಅದು ತನ್ನ ಸಂಗಾತಿಯನ್ನ ಜೀವನ ಪೂರ್ತಿ ಒಂದೇ ಸಂಗಾತಿಯನ್ನ ಆಯ್ಕೆ
8: ಮಾಡ್ಕೊಳತ್ತೆ. ಒಂದು ಕೌತುಕ ಸಿನಿಮಾ ಬಂದಿದೆ, ನಾವು ಮೊನ್ನೆ ಶಿವರಾತ್ರಿ ಆ ಸಿನಿಮಾನ ಪ್ರದರ್ಶನ ಕೂಡ ನಾವ್ ಇಲ್ಲಿ ಮಾಡಿದ್ವಿ. ಸುಮಾರು ಒಂದು ಗಂಟೆ ಸಿನಿಮಾ ಅದು. ಮಕ್ಕಳಿಗೋಸ್ಕರ ನಾವು ಆ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ವಿ. ಅದರಲ್ಲಿ ಈ ಗೋಣಿ ಮರದ ಬಗ್ಗೆ ತುಂಬಾ ಮಾಹಿತಿಯನ್ನ ಕೊಡ್ತಾ ಬರ್ತಾರೆ. ಇದು ನಿಮ್ಗೆ ದಾಂಡೇಲಿ ಅಂತ ನೀವು ಕೇಳಿರ್ಬೋದು. ದಾಂಡೇಲಿನಲ್ಲಿ ಅಣಿಶಿ ರಿಸರ್ವ್ ಫಾರೆಸ್ಟ್ ಅಂತ ನಿಮ್ಗೆ ಸಿಗುತ್ತೆ. ಅಲ್ಲಿ ಕೂಡ ಇದು ಅತಿ ಹೆಚ್ಚು ಪ್ರಭೇದಗಳನ್ನ ನಾವು ಕಾಣಬಹುದು
0: ದಾಂಡೇಲಿಯಲ್ಲಿ.
8: ದಾಂಡೇಲಿನಲ್ಲಿ
0: ಈ ಮರದ ವಿಶೇಷತೆ ಏನು ಸರ್?
8: ಅದೇ, ಇದು ಫೈಕಸ್ ಜಾತಿಗೆ ಸೇರಿರುವಂತದ್ದು. ಈ ಆಲ, ಹತ್ತಿ, ಅರಳಿ, ಗೋಣಿ, ಬಸ್ರಿ ಅಂತ ನಾವ್ ಏನ್ ಹೇಳ್ತೀವಿ ಇವೆಲ್ಲ ಫೈಕಸ್ ಜಾತಿಗೆ ಸೇರಿರುವಂತಹ ಒಂದು ವೃಕ್ಷ ಪ್ರಭೇದ. ಇದು ಕೂಡ ನೀವು ಹೇಳಿದಾಗೆ ಪಕ್ಷಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಮಂಗಟ್ಟೆ ಹಕ್ಕಿ ಅಥವಾ ಹಾರ್ನ್ಬಿಲ್ ಹಕ್ಕಿಗೆ ತುಂಬಾ ಇಷ್ಟವಾದ ಮರ. ಈ ಮರ ಇಲ್ಲ ಅಂದ್ರೆ ನೀವು ಅದು ಪ್ರಭೇದವೇ ಹೋಗ್ಬಿಡುತ್ತೆ. ಹಾಗಾಗಿ ಅದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಾವು ಮಂಗಟ್ಟೆ ಹಕ್ಕಿಗೆ ಗುರುತಿಸ್ತೀವಿ ನಾವು. ಅದು ನಶಿಸಿ ಹೋಗುತ್ತಿರುವ ಪಕ್ಷಿ ಪ್ರಭೇದ ಅದು. ಹಾಗಾಗಿ ಈ ಮರವನ್ನ ಉಳಿಸಿದ್ರೆ ನಾವು
0: ಪಕ್ಷಿಯನ್ನ
8: ಉಳಿಸಬಹುದು ಅಂತ. ಅದಕ್ಕೆ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಒಂದು ಹೇಳ್ತಾರೆ, ನೀನು ಹಕ್ಕಿಗಳನ್ನ ಸಾಕ್ಬೇಡ, ಒಂದು

0: ಓಕೆ ಓಕೆ. ಸೊ ನಮ್ಮ ಮಂಗಟ್ಟೆ ಪಕ್ಷಿಯ ಅಚ್ಚುಮೆಚ್ಚಿನ ಮರ ಅಂದ್ರೆ ಅದು ಗೋಣಿ ಮರ ಅಲ್ವಾ ಸರ್? ಖುಷಿ ಆಯ್ತು. ಹಾಗೆ ಇದು ಎಷ್ಟು ವರ್ಷ ಬೇಕಾಗುತ್ತೆ ಬೆಳಿಲಿಕ್ಕೆ?
1: ಇದು ಸಾಧಾರಣವಾಗಿ ಫೈಕಸ್ ಜಾತಿ ಎಲ್ಲವೂ ಹಾಗೆ, ಓಕೆ, ನಿಮ್ಗೆ ಆರೈಕೆ ತುಂಬಾ ಕಡಿಮೆ. ನೀವು ನೆಟ್ ಬಿಟ್ಟು 1 ವರ್ಷ ನೋಡ್ಕೊಂಡ್ರೆ ಸಾಕು, ಆ ನಂತರದಲ್ಲಿ ತಂತಾನೆ ಅದು ಬೆಳೆಯುತ್ತೆ. ಅದಕ್ಕೆ ತುಂಬಾ ಆರೈಕೆ ಬೇಡವೇ ಬೇಡ. ಆದ್ರೆ ಪರಿಸರಕ್ಕೆ ಕೊಡುವ ಕೊಡುಗೆ ಇದೆಯಲ್ಲ ಈ ಫೈಕಸ್ ಜಾತಿ ಅಂತ ನಾವ್ ಏನ್ ಹೇಳ್ತೀವಿ, ಅವುಗಳ ಅನರ್ಘ್ಯ ಅಂತ ಹೇಳ್ಬೋದು ನಾವು.
0: ಅಂದ್ರೆ ಉತ್ತಮವಾದ ಗಾಳಿ ನೀಡುತ್ತೆ ಅಂತಾನ ಸರ್, ಅಥವಾ ಮತ್ತೇನು ಅನುಕೂಲ ಇದೆ ಈ ಮರದಿಂದ?
1: ಅದೇ, ಅದು ನಮ್ಮ ಹ್ಯಾಬಿಟೇಟ್ ಅಂತ ನಾವೇ, ಪಕ್ಷಿಗಳಿಗೆ ವಾಸಸ್ಥಾನವನ್ನು ಕೊಡುತ್ತೆ, ಅವ್ಗ ಆಹಾರವನ್ನು ಕೊಡುತ್ತೆ, ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಬಿಡುತ್ತೆ. ಆಮೇಲೆ ಇನ್ನೊಂದು ಈ ಫೈಕಸ್ ಜಾತಿ ಇನ್ನೊಂದು ವಿಶೇಷ ಅಂತಂದ್ರೆ ಇದು ಮನುಷ್ಯನಿಗೆ ನೇರವಾಗಿ ಯಾವುದೇ ಉಪಯೋಗಕ್ಕೆ ಬರಲ್ಲ, ಅದು ತುಂಬಾ ಒಳ್ಳೇದು ಅಂತ ನನ್ನ ಪರಿಕಲ್ಪನೆ. ಯಾಕೆಂತಂದ್ರೆ
0: ಪೀಠೋಪಕರಣ
1: ಮಾಡಬಹುದು, ಅಥವಾ ಮರಮಟ್ಟುಗಳನ್ನ ಏನಕ್ಕಾರ ಉರುವಲಾಗಿ ಬಳಸಬಹುದು, ಇದು ಯಾವುದಕ್ಕೂ ಬರಲ್ಲ ಇದು ಏನು. ಆದ್ರೆ ಪರಿಸರಕ್ಕೆ ಇದ್ರ ಕೊಡುಗೆ ತುಂಬಾ ಮಹತ್ವದ್ದಾಗಿದೆ.
0: ಖಂಡಿತ ಸರ್, ಈಗ ಮನುಷ್ಯನ ಕೊಡುಗೆ ಪರಿಸರಕ್ಕೆ ತುಂಬಾನೇ ಕಡಿಮೆ, ಅದೇ ಈ ಮರಗಳು ಪಕ್ಷಿ ಪ್ರಾಣಿಗಳಿಂದ ಸಾಕಷ್ಟು ಕೊಡುಗೆ ಇದೆ ಅಲ್ವಾ ಸರ್? ಹಾಗಾಗಿ ಇದೊಂದು ರೀತಿ ಮನುಷ್ಯರಿಂದ ಬಚಾವ್ ಪಟ್ಟಿರುವಂತಹ ಮರ ಅಂತಾನೆ
1: ಹೇಳ್ಬೋದು.
0: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಗೋಣಿ ಮರದಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ಇದರ ವಿಶೇಷತೆ ಏನು ಅಂತ ಹೇಳಿ ನಮ್ಮ ನವ್ಯಶ್ರೀ ನಾಗೇಶ್ವರು ತುಂಬಾ ಚೆನ್ನಾಗಿ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ? ಹೌದು, ಅದರಲ್ಲೂ ವಿಶೇಷವಾಗಿ ದ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿ ಅಂದ್ರೆ ಮಂಗಟ್ಟೆ ಪಕ್ಷಿ ಏನಿದೆ ಆ ಪಕ್ಷಿಯ ಅಚ್ಚುಮೆಚ್ಚಿನ ಮರ, ಹಾಗೆ ಆ ಮರದಲ್ಲಿ ಬಿಡುವಂತ ಹಣ್ಣು ಕೂಡ ಅಷ್ಟೇ ಅಚ್ಚುಮೆಚ್ಚು ಅಂತ ಹೇಳ್ತಾ ಇದ್ರು. ಇನ್ನು ಈ ಮರಗಳ ಬಗ್ಗೆ ಮಾಹಿತಿಯನ್ನ ಮುಂದುವರಿಸ್ತೀವಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಈಶ್ವರವನದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮೊಟ್ಟಿಗೆ ನವ್ಯಶ್ರೀ ನಾಗೇಶ್ ಅವರು ಕೂಡ ಇದ್ದಾರೆ. ಅವರ ಈಶ್ವರವನದಲ್ಲಿ ಇರುವಂತಹ ಮರಗಳ ಪರಿಚಯವನ್ನ ಕೂಡ ಮಾಡಿಕೊಡ್ತಾ ಇದ್ರು, ಹಾಗೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ನಾಗೇಶ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾವು ಇದುವರೆಗೂ ಈ ಒಂದು ಗೋಣಿ ಮರದ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ಗೋಣಿ ಮರದಲ್ಲಿರುವಂತಹ ವಿಶೇಷತೆ ಏನು, ಅದರಲ್ಲೂ ಈ ಒಂದು ಮಂಗಟ್ಟೆ ಪಕ್ಷಿಗೂ ಗೋಣಿ ಮರಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ವಿ. ಹೀಗಿರುವಾಗ ಈ ಈಶ್ವರವನದಲ್ಲಿ ಮತ್ತಾವೆಲ್ಲ ಮರಗಳಿದೆ, ಯಾವ ಮರದ ಬಗ್ಗೆ ಈಗ ಮಾಹಿತಿನ ಹಂಚಿಕೊಳ್ತೀರಾ ಸರ್?
1: ಅಮಲಕ್ಕಿ ಅಂತ ನಾನಾಗ್ಲೇ ಹೇಳಿದ್ನಲ್ಲ,
0: ಅಮಲಕ್ಕಿ
1: ಎಲ್ಲರಿಗೂ ಗೊತ್ತಿರುವಂತದ್ದೇ ಅದು. ಕಾಡು ನೆಲ್ಲಿ ಅಥವಾ ಬೆಟ್ಟದ ನೆಲ್ಲಿ ಅಂತ ಹೇಳ್ತೀವಿ ನಾವು.
0: ಅಂದ್ರೆ ಪಂಚವಟಿ,
1: ಪಂಚವಟಿನಲ್ಲಿ ಅದು ಒಂದು
0: ಕೂಡ.
1: ಹೌದು, ಪಂಚವಟಿ ಅಂತ ನೀವು ಕೇಳಿರ್ಬೋದು. ನಿಮ್ಗೆ ಯಾವುದೇ ದೋಷ ಅಥವಾ ಪರಿಹಾರಕ್ಕಾಗಿ ಪಂಚವಟಿಗಳ ಪ್ರದಕ್ಷಿಣೆಯನ್ನ ಮಾಡಿ ಅದರ ಗಾಳಿಯನ್ನ ಸೇವಿಸಿ ನಿಮ್ಗೆ ಎಲ್ಲ ರೋಗ ಬಾಧೆಗಳಿಂದ ನಿವಾರಣೆ ಆಗುತ್ತೆ ಅಂತ ಕೂಡ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಇದೇ ಅಮಲಕ್ಕಿ ಅಥವಾ ಬೆಟ್ಟದ ನೆಲ್ಲಿ ಅಂತ ನಾವು ಹೇಳ್ತೀವಿ.
0: ದೇವಸ್ಥಾನಗಳಲ್ಲಿ ಹೆಚ್ಚಿಗೆ ಇರುತ್ತೆ ಅಲ್ವಾ?
1: ಇರುತ್ತೆ, ಇರ್ಲೇಬೇಕು. ಇದು ಅದು ಇದ್ರೇನೆ ಆ ದೇವಸ್ಥಾನದ ಲಕ್ಷಣ. ನೀವು ಕೇರಳ ಭಾಗದಲ್ಲಿ ನೋಡಬಹುದು, ನೀವು ದೇವಸ್ಥಾನ ಗರ್ಭಗುಡಿ ತುಂಬಾ ಚಿಕ್ಕದಾಗಿರುತ್ತೆ, ಸುತ್ತ ಎಲ್ಲ ಗಿಡ ಮರಗಳಿರುತ್ತೆ. ಅದು ನೀವು ಆ ರಾಜ್ಯದಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಗರ್ಭಗುಡಿ ತುಂಬಾ ಚಿಕ್ಕದಾಗಿರುತ್ತೆ, ಸುತ್ತ ಹಲವಾರು ಸಸ್ಯ ಪ್ರಭೇದಗಳು ಇರುತ್ತೆ. ಅದೇ ರೀತಿ ಅಮಲಕ್ಕಿ ಕೂಡ ನಿಮ್ಗೆ ಗೊತ್ತಿರಬಹುದು, ಚವನ್ ಪ್ರಾಶ್ ಅಂತ ನಾವೆಲ್ಲ ಸಣ್ಣ ಚವನ್ ಪ್ರಾಶ್. ಹೌದು, ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಬುದ್ಧಿಯನ್ನ ಚುರುಕುಗೊಳಿಸುವಂತಹ ಸಾಮರ್ಥ್ಯ ಈ ಹಣ್ಣಿಗಿರುತ್ತೆ.
0: ನಾವ್ ಈ ಮರವನ್ನ ನೋಡುವಾಗ ಹುಣಸೆ ಹಣ್ಣಿನ ಮರ ತರ ಕಾಣಿಸುತ್ತೆ,
1: ಅದೇ ತರ ಕಾಣುತ್ತೆ. ಇದು ನೆಲ್ಲಿ ಮರ ಅಂತ ನಾವು ಹೇಳ್ತೀವಿ, ಬೆಟ್ಟದ ನೆಲ್ಲಿ.
0: ಬೆಟ್ಟದ ನೆಲ್ಲಿ,
1: ಬೆಟ್ಟದ ನೆಲ್ಲಿ. ಹೌದು, ಅಮಲಕ್ಕಿ ಅಥವಾ ಆಮ್ಲ ಅಂತ ಕೂಡ ಹೇಳ್ತೀವಿ. ಹಾಗೇನೆ ನಮ್ಮ ಆಯುರ್ವೇದದಲ್ಲಿ, ಎಲ್ಲ ಚೂರ್ಣ ಮತ್ತು ಕಷಾಯ ಅಂತ ನಿಮ್ಗೆ ಗೊತ್ತಿರಬಹುದು. ಅದರಲ್ಲಿ ಆಯುರ್ವೇದದಲ್ಲಿ ಟ್ಯಾಬ್ಲೆಟ್ ಗಳಿಲ್ಲ,
0: ಬರೀ ಚೂರ್ಣ ಕೊಡ್ತಾರೆ, ಕಷಾಯ
1: ಕೊಡ್ತಾರೆ. ಈಗ ನಮ್ಮ ಅಲೋಪತಿ ಬಂದಿದ್ದು ಒಂದು 200 ವರ್ಷಗಳ ಇತ್ತೀಚೆಗೆ. ಹಿಂದೆ ಎಲ್ಲ ಪೂರ್ತಿ ನಮ್ಮ ಔಷಧೀಯ ಸಸ್ಯಗಳಿಂದಲೇ ಮನುಷ್ಯ ತನ್ನ ಔಷಧಿಯನ್ನ ತಯಾರ ಮಾಡ್ಕೊತಾ ಇದ್ದ. ಏನು ಇದಕ್ಕೆ ತುಂಬಾ ಮಹತ್ವದ್ದು, ಆಯುರ್ವೇದದಲ್ಲಿ ಪ್ರಥಮ ಪ್ರಾಶಸ್ತ್ಯ ಇರೋದು ಅಮಲಕ್ಕಿ ಅಥವಾ ನೆಲ್ಲಿಕಾಯಿಗೆ. ಯಾವುದೇ ಔಷಧಿ ತಗೊಳ್ರು ನೀವು ಅದರಲ್ಲಿ ಅಮಲಕ್ಕಿ ಚೂರ್ಣ ಇರಲೇಬೇಕು. ತ್ರಿಫಲ ಚೂರ್ಣ ಅಂತ ನಾವು ಮಾಡ್ತೀವಿ ಆಯುರ್ವೇದ. ತ್ರಿಫಲ ಅಂದ್ರೆ ಮೂರಲ್ಲಿ ಅಮಲಕ್ಕಿ, ಹರಿತಕಿ ಮತ್ತೆ ತಾರೆ ಅಂತ ಹೇಳ್ತೀವಿ.
0: ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ಸರ್, ಬೆಟ್ಟದ ನಲ್ಲಿಕಾಯಿ ಮರವನ್ನ ಅಮಲಕ್ಕಿ ಮರ ಅಂತ ಕರೀತಾರೆ.
1: ಸಂಸ್ಕೃತದಲ್ಲಿ ಅಮಲಕ್ಕಿ ಅಥವಾ ಹಿಂದಿನಲ್ಲಿ ಆಮ್ಲ ಅಂತ ಕೂಡ
0: ಕರೀತಾರೆ. ಈ ಮರಕ್ಕೆ ಕೂಡ ಹೆಚ್ಚಿಗೆ ನೀರೇನ್ ಬೇಕಾಗಿಲ್ಲ ಅಲ್ಲ?
1: ಇಲ್ಲ, ಇದಕ್ಕೆ ಸ್ವಲ್ಪ ನೀರ್ ಬೇಕು. ಮುಖ್ಯವಾಗಿ ಈ ಮರಕ್ಕೆ ಸೂರ್ಯನ ಕಿರಣ ಬೇಕೇ ಬೇಕು, ಹಾಗಾಗಿ ಇದಕ್ಕೆ ಬೆಟ್ಟದ ನೆಲ್ಲಿ ಅಂತ ಹೇಳದ್ ನೋಡಿ.
0: ಗುಡ್ಡ ಬೆಟ್ಟಗಳಲ್ಲೇ
1: ಇರಬೇಕು, ಅದಕ್ಕೆ ನೀರಿನ ಆರೈಕೆ ಬೇಡವೇ ಬೇಡ. ಅದಾಗೆ ನೀರನ್ನ ತನ್ನ ಬೇರಿನಿಂದ ಪಡ್ಕೊಳ್ಳುತ್ತೆ. ಬಟ್ ಇದಕ್ಕೆ ಮುಖ್ಯವಾಗಿ ಬೆಟ್ಟದ ಪ್ರದೇಶದಲ್ಲಿ ಮಾತ್ರ ಇದರ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ.
0: ಅಂದ್ರೆ ಸೂರ್ಯನ ಕಿರಣ
1: ತುಂಬಾ ಜಾಸ್ತಿ ಬೇಕು ಇದಕ್ಕೆ, ಬೇರೆ ವೃಕ್ಷಗಳ ತರ ಅಲ್ಲ ಇದು. ಹಾಗಾಗಿ ಇದು ಬೆಟ್ಟ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ, ಹಾಗಾಗಿ ಅದಕ್ಕೆ ಬೆಟ್ಟದ ನೆಲ್ಲಿ ಅಂತ ಕೂಡ ಅದನ್ನ ಹೇಳ್ತೀವಿ.
0: ಸರಿ, ಬೆಟ್ಟದ ನಲ್ಲಿಯಲ್ಲಿ ವಿಶೇಷವಾಗಿ ಬೆಟ್ಟದ ನಲ್ಲಿಕಾಯಿ ಎಲ್ಲರೂ ಇಷ್ಟಪಡ್ತಾರೆ. ಅಂದ್ರೆ ಈಗಿನ ಜನಕ್ಕೆ ತುಂಬಾನೇ ಫೇವರೇಟ್ ಅಂತ ಹೇಳ್ಬೋದು, ಯಾಕಂದ್ರೆ ತುಂಬಾ ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ.
1: ಹೌದು ಹೌದು,
0: ಅದ್ರ ಬಗ್ಗೆ ಹೇಳಿ ಸರ್.
1: ನೋಡಿ, ನಮ್ಮಲ್ಲಿ ಯಾವುದೇ ಒಂದು ಧಾರ್ಮಿಕ ಆಚರಣೆಗಳ ಹಿಂದೆ ಅದಕ್ಕೆ ವೈಜ್ಞಾನಿಕವಾದ ಹಿನ್ನೆಲೆ ಇರುತ್ತೆ.
0: ಹೌದು,
1: ನೀವು ಯಾವುದೇ ಕಾರ್ಯ ಮಾಡ್ಲಿ, ಪೂಜೆ ಮಾಡ್ಲಿ, ವ್ರತ ಮಾಡ್ಲಿ, ಹಬ್ಬಗಳ ಆಚರಣೆ ಮಾಡ್ಲಿ, ಎಲ್ಲವೂ ಕೂಡ ಅದರ ಹಿನ್ನೆಲೆ ಅದು ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ನಮ್ಮಲ್ಲಿ ಶ್ರಾದ್ದಾದಿಗಳನ್ನ ಮಾಡ್ತಾರೆ.
0: ಹೌದು,
1: ಶ್ರಾದ್ದಾದಿಗಳು ಮಾಡ್ಬೇಕಾದ್ರೆ ನೆಲ್ಲಿಕಾಯಿ ಇರಲೇಬೇಕು. ಆ ನೆಲ್ಲಿಕಾಯಿಯ ಒಂದು ಖಾದ್ಯವನ್ನ ಮಾಡ್ತೀವಿ ನಾವು. ಅದು ಇದ್ರೇನೆ ಆ ಶ್ರಾದ್ದ ಅಥವಾ ಪಿತೃಕಾರ್ಯ ಪರಿಪೂರ್ಣ ಆಗೋದು. ಯಾಕೆ ಅಂತಂದ್ರೆ ಅದು ಅಷ್ಟೊಂದು ಔಷಧೀಯ ಅಂಶವನ್ನ ಅದು ಹೊಂದಿದೆ
0: ಬೆಟ್ಟದ ನೆಲ್ಲಿ.
1: ಅದರಲ್ಲಿ ವಿಟಮಿನ್ ಸಿ ಅಂತ ನಾವು ಹೇಳ್ತೀವಿ. ವಿಟಮಿನ್ ಸಿ ಬೇಕು ಅಂತಂದ್ರೆ ನಮ್ಮ ದೇಹದ ಆರೋಗ್ಯಕ್ಕೆ ನಮ್ಮ ವಿಟಮಿನ್ ಸಿ ಅತ್ಯಗತ್ಯ
2: ಬೇಕಾಗುತ್ತೆ. ಹೌದು,
1: ಹಾಗಾಗಿ ವಿಟಮಿನ್ ಸಿ ಅತಿ ಹೆಚ್ಚು ಸಿಗುವ ಏಕೈಕ ಫಲ ಅಂತಂದ್ರೆ ಅದು ಬೆಟ್ಟದ ನಲ್ಲಿ.
2: ಓಕೆ, ಈ ಒಂದು ಮರ ಕೂಡ ಪಕ್ಷಿಯಿಂದನೇ ಮಾಡೋದ, ಅಂದ್ರೆ ಪಕ್ಷಿ ಹಾಕುವಂತ ಇಕ್ಕೆಯಿಂದನೇ ಬೆಳೆಯೋದ, ಮನುಷ್ಯರು ಕೂಡ ಬೆಳೆಸಿಲ್ಲ?
1: ಇದು ನಾವು ಬೀಜದಿಂದ ನಾವು ಸೀಡ್ ಅನ್ನ ಪಡೆದು ಗಿಡವನ್ನ ಪಡಿಬಹುದು ನಾವು.
2: ಇದಕ್ಕೆ ಎಷ್ಟು ವರ್ಷ ಬೇಕಾಗಬಹುದು ಸರ್? ಇದು ಒಂದು ಬೆಳೆದು ಪರವಾಗಿಲ್ಲ, ಇದರಲ್ಲಿ ನಲ್ಲಿಕಾಯಿ ಬಿಡ್ತಾ ಇದೆ, ನಾವು ಅದನ್ನ ಬಳಸ್ಕೋಬಹುದು, ಅದಕ್ಕೆ ಎಷ್ಟು ಸಮಯ ಬೇಕಾಗಬಹುದು?
1: ಇದ್ರದ್ದು ಆಯಸ್ಸು ಸ್ವಲ್ಪ ಕಡಿಮೆನೆ, ಇದು ಏನು 50 ವರ್ಷ ಮಾತ್ರ ಇದು. ಇದು ತುಂಬಾ ದೊಡ್ಡದಾಗಿ ಬೆಳೆಯೋದು ಕಡಿಮೆ, ಇದು ಒಂದು 40-50 ವರ್ಷದಲ್ಲಿ ಇದು ನಶಿಸಿ ಹೋಗುತ್ತೆ. ಆರೈಕೆನು ತುಂಬಾ ಏನು ಕಷ್ಟ ಇಲ್ಲ, ಆದ್ರೆ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಸೂರ್ಯನ ಬೆಳಕು ತುಂಬಾ ಚೆನ್ನಾಗಿರ್ಬೇಕು. ಸೂರ್ಯನ ಬೆಳಕಿಲ್ಲ ಅಂತಂದ್ರೆ ಮರ ಸತ್ತೆ ಹೋಗ್ಬಿಡುತ್ತೆ. ನಮ್ಮಲ್ಲಿ ಸುಮಾರು ಮರಗಳು ನೆರಳು ಜಾಸ್ತಿ ಆಗಿ ಮರಗಳು ಸತ್ತು ಹೋಗ್ಬಿಟ್ಟಿದಾವೆ. ಅತಿ ಹೆಚ್ಚು ನಾವು ಮರಗಳನ್ನ ಕಳ್ಕೊಂಡಿದ್ದು ನೆಲ್ಲಿ ಮರಗಳನ್ನೇ ನಾವು.
2: ನೆಲ್ಲಿ ಮರ, ಅದಕ್ಕೆ ಸೂರ್ಯನ ಕಿರಣಗಳು ಹೆಚ್ಚಾಗಿ
1: ಬೇಕಾಗುತ್ತೆ. ಹೌದು,
2: ಅಂದ್ರೆ ನಾನು ಹೇಳ್ತಿದ್ದಲ್ಲ ಸರ್, ನಲ್ಲಿಕಾಯಿ ಬಿಡಲಿಕ್ಕೆ ಅದು ಎಷ್ಟು ಸಮಯ ತಗೊಳುತ್ತೆ?
1: ನಿಮ್ಗೆ 3-4 ವರ್ಷ ಸಾಕು.
2: 4
1: ವರ್ಷದಲ್ಲಿ ನಿಮ್ಗೆ ಅದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ.
2: ಓಕೆ, ಈ ಬೆಟ್ಟದ ನಲ್ಲಿಕಾಯಲ್ಲಿ ಈ ಮರದಲ್ಲಿ ಕೂಡ ಗಾಳಿ ನಮಗೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ಸರ್?
1: ಸಿಗುತ್ತೆ, ಎಲ್ಲ ಇದರಿಂದಲೂ ನಮ್ಗೆ ಸಸ್ಯ ಪ್ರಭೇದಗಳಿಂದಲೇ ನಮ್ಗೆ ಆಕ್ಸಿಜನ್ ಸಿಗುವಂತದ್ದು. ಒಂದು ಸಮುದ್ರದ ಪಾಚಿ, ನಂತರ ಸಸ್ಯ ಪ್ರಭೇದಗಳು. ನಮ್ಗೆ ಆಕ್ಸಿಜನ್ ಅನ್ನ ನಾವು ಲ್ಯಾಬೊರೇಟರಿನಲ್ಲಿ ತಯಾರು ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ.
2: ಹೌದು,
1: ಏನೋ ಇತ್ತೀಚೆಗೇನೋ ನೀರನ್ನ ವಿಭಜನೆ ಮಾಡಿ ಆಕ್ಸಿಜನ್ ಅನ್ನ ಕಂಡುಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ, ಆದ್ರೆ ನಮ್ಗೆ ಅದು ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಸಸ್ಯಗಳನ್ನೇ ಅವಲಂಬಿಸಬೇಕಾಗತ್ತೆ ಆಕ್ಸಿಜನ್ಗೋಸ್ಕರ. ಹಾಗಾಗಿ ಕಾಡನ್ನ ಬೆಳೆಸಬೇಕು ಅನ್ನೋದು ನಮ್ಮ ಇತ್ತೀಚಿನ ಎಲ್ಲರಿಗೂ ಗೊತ್ತಿರುವಂತ ವಿಚಾರ.
2: ಹೌದು, ಕಾಡನ್ನ ಉಳಿಸಿದ್ರೆ ನಾವು ಉಳ್ಕೋಬಹುದು. ಕಾಡ್ ಏನಾದ್ರೂ ಹಾಳಾಯ್ತು ಅಂದ್ರೆ ನಾವು ಇರ್ಲಿಕ್ಕೆ ಬದುಕೋಕೆ
1: ಸಾಧ್ಯನೇ ಇಲ್ಲ.
2: ಎಷ್ಟು ಬಾರಿ ಅಂತ ಹೇಳಿ ನಾವು ದುಡ್ಡು ಕೊಟ್ಟು ಆಕ್ಸಿಜನ್ ಕೊಂಡ್ಕೊಳ್ಳಕ್ಕಾಗುತ್ತೆ ಸರ್? ಹೌದು,
1: ಈಗ ನೀವು ನೋಡಬಹುದು, ಈಗ ಹಿಂದೆ ಎಲ್ಲ ನೀವು ನೀರನ್ನ ಮಾರಿದ್ದೆಲ್ಲಾರು ನೋಡಿದ್ರ?
2: ಇಲ್ಲ,
1: ಹಿಂದೆ ನೀರನ್ನ ವ್ಯಾಪಾರೀಕರಣ ಆಗಿದ್ದೆ ಇತ್ತೀಚೆಗೆ ಒಂದು 30-40 ವರ್ಷದ ಹಿಂದೆ.
2: ವಾಟರ್ ಬಾಟಲ್
1: ಕಾನ್ಸೆಪ್ಟ್ ಬಂದು, ಮೊದಲೆಲ್ಲ ನಾವ್ ಎಲ್ಲಿ ಬೊಕ್ಸೆಲ್ಲಿ ದಾರಿಲೆಲ್ಲ ಹೋಗ್ತಾ ಬೊಕ್ಸೆಲ್ ನೀರ್ ಕುಡಿತಾ ಇದ್ವಿ. ಯಾರ ಮನೇಲಿ ಹೋಗಿ ನೀರ್ ಕೇಳಿದ್ರು ನೀರ್ ಕೊಡ್ತಾ ಇದ್ರು, ಜೊತೆಗೆ ಒಂದು ತುಂಡು ಬೆಲ್ಲವನ್ನು ಕೊಡ್ತಾ ಇದ್ರು.
2: ಹೌದು,
1: ಆದ್ರೆ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ನೀರಿನ ವ್ಯಾಪಾರ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಮುಂದೊಂದು ದಿನ ಇದೇ ತರ ಆಕ್ಸಿಜನ್ ಬರ್ಬೋದೇನಾ ಅಂತ ನನ್ನ ಒಂದು ಪರಿಕಲ್ಪನೆ.
2: ಇದೇ ರೀತಿ ಮರಗಳನ್ನ ನಾಶ ಮಾಡ್ತಾ ಇದ್ರೆ ಕಾಡನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಬಂದ್ರು ಬರಬಹುದು, ಆದ್ರೆ ನೀರಿಗೆ ಸ್ವಲ್ಪ ಬೆಲೆ ಕಡಿಮೆ ಇರಬಹುದೇನೋ, ಆದ್ರೆ ಆಕ್ಸಿಜನ್ಗೆ ಬೆಲೆ ಹೆಚ್ಚಿಗೆ ದುಬಾರಿ ಇರುತ್ತೆ ಸರ್.
1: ಈಗ ನೀವು ದೆಹಲಿ ಅಂತ ಪ್ರದೇಶದಲ್ಲಿ ನಾವು ಆಕ್ಸಿಜನ್ ಬ್ಯಾಂಕ್ ಗಳನ್ನು ಕೂಡ ನಾವು ಇತ್ತೀಚೆಗೆ ನೋಡಿದೀವಿ.
2: ಹೌದು,
1: ಯಾಕೆಂತಂದ್ರೆ ಅಲ್ಲಿ ಒಂದು ಸಮಯದಲ್ಲಿ ಆಕ್ಸಿಜನ್ ಪ್ರಮಾಣ ವಾತಾವರಣದಲ್ಲಿ ಕಡಿಮೆ ಆದಾಗ ಆ ATM ನಲ್ಲಿ ಹೋಗಿ ಒಂದು ಗಂಟೆ ಕೂತ್ಬಿಟ್ಟು ಬರುವಂತ ಪರಿಸ್ಥಿತಿ ಈಗಾಗ್ಲೇ ಬಂದಿದೆ ದೆಹಲಿನಲ್ಲಿ. ಅದೇ ತರ ಮುಂದೊಂದಿನ ಬೆಂಗಳೂರಿಗೂ ಬರಬಹುದು, ಇಲ್ಲ ಅಂತ ಹೇಳಿಕ್ ಆಗಲ್ಲ.
0: ಖಂಡಿತ ಸರ್, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಾಗೇಶ್ ಸರ್ ಎಷ್ಟು ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಅಲ್ವಾ? ಹಾಗಿದ್ರೆ ಇವರೊಟ್ಟಿಗೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಿಮ್ಮ ಪ್ರೀತಿಯ RJ ಅರ್ಪಿತಾ. ಕೇಳುಕರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮರದ ಪ್ರಾಮುಖ್ಯತೆ ಬಗ್ಗೆ ನವ್ಯಶ್ರೀ ನಾಗೇಶ್ ಅವರು ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಹಿಂದೆ ಎಲ್ಲೂ ಕೂಡ ನಾವು ದುಡ್ಡು ಕೊಟ್ಟು ನೀರನ್ನ ಕೊಂಡ್ಕೊಂಡಿರಲಿಲ್ಲ, ಆದ್ರೆ ಮುಂದೆ ದುಡ್ಡು ಕೊಟ್ಟು ಒಳ್ಳೆ ಗಾಳಿಯನ್ನ ಕೊಂಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೂ ಬರಬಹುದು ಅಂತ. ಹಾಗಿದ್ರೆ ನಾಗೇಶ್ ಸರ್, ಇಂಥ ಪರಿಸ್ಥಿತಿ ಬರಬಾರದು ಅಂದ್ರೆ, ಈಗ ನಾವು ಆಮ್ಲಜನಕವನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬರಬಾರದು ಅಂದ್ರೆ ನಾವು ಏನ್ ಮಾಡಬಹುದು ಸರ್? ಕೊನೆದಾಗ ಏನಾದ್ರೂ ಉಪಾಯ ಇದೆಯಾ, ಅದ್ರ ಬಗ್ಗೆ ಹೇಳ್ಬಹುದಾ?
1: ಒಂದೇ ದಾರಿ, ಅತಿ ಹೆಚ್ಚು ನಾವು ಕಾಡನ್ನ ಉಳಿಸಲೇಬೇಕಾಗಿದೆ. ಯಾಕೆ ಅಂತಂದ್ರೆ ನಮ್ಮ ತಜ್ಞರ ವರದಿ ಪ್ರಕಾರ 33% ಕಾಡು ಇರಬೇಕು ಅನ್ನೋದು ಒಂದು ಅಂಕಿ ಅಂಶ ಹೇಳುತ್ತೆ. ಆದ್ರೆ ಮಲೆನಾಡಾದ ಶಿವಮೊಗ್ಗ 10%ಗಿಂತ ಕಡಿಮೆ ಇದೆ ಅನ್ನೋದು ಇತ್ತೀಚಿನ ಒಂದು ವರದಿ ಇದೆ. ಹಾಗಾಗಿ ನಾವು ಅತಿ ಹೆಚ್ಚು ಅರಣ್ಯವನ್ನು ಬೆಳೆಸೋದು ಒಂದೇ ದಾರಿ. ಅದಕ್ಕೆ ಎಲ್ಲ ಸರ್ಕಾರ ಮತ್ತು ಸಾರ್ವಜನಿಕರು ಅದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಡಬೇಕು ಅನ್ನೋದು ನನ್ನ ಒಂದು ಕಳಕಳಿ.
2: ಅದಕ್ಕಾಗಿ ಜುಲೈ ಮೊದಲ ವಾರವನ್ನ ವನ ಮಹೋತ್ಸವ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ. ಯಾಕಂದ್ರೆ ವನಗಳನ್ನ ಹೆಚ್ಚು ಬೆಳೆಸ್ಬೇಕು, ಮರಗಳನ್ನ ಹೆಚ್ಚು ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ. ಓಕೆ, ಈ ಈಶ್ವರ ವನದಲ್ಲಿ ಮತ್ತಾವೆಲ್ಲ ವಿಶೇಷವಾದ ಮರ ಇದೆ ಸರ್?
1: ತುಂಬಾ ಇದೆ, 120 ಪ್ರಭೇದ ಇದೆ ನಮ್ಮ ಹತ್ರ.
2: ಅರೆ, 120 ಪ್ರಭೇದ?
1: ಅದ್ರ ಬಗ್ಗೆನೂ ಸಾಕಷ್ಟು ಸಮಯ ಬೇಕಾಗತ್ತೆ. ನಾನು ಸಾಧ್ಯಷ್ಟು ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಮಾಹಿತಿ ಕೊಡಬಲ್ಲೆ. 120 ಪ್ರಭೇದಗಳಿದೆ, ಅದರಲ್ಲಿ ಮುಖ್ಯವಾಗಿ ಒಂದು 30 ಹೆಚ್ಚು ಔಷಧೀಯ ಸಸ್ಯಗಳು ಕೂಡ ಅದರಲ್ಲಿ ಸೇರಿದೆ. ನಿಮ್ಗೆ ಮುಖ್ಯವಾಗಿ ಅಮೃತ ಬಳ್ಳಿ ಅಂತ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಅಮೃತ ಬಳ್ಳಿ ಅನ್ನೋದಿದೆ ಇದು, ಅದು ಅಷ್ಟೇ ಅತಿ ಹೆಚ್ಚು ಔಷಧೀಯ ಗುಣವನ್ನಿರುವಂತ ಅಮೃತ ಬಳ್ಳಿ. ಅದ್ರ ಹೆಸರು ಹೇಳುವ ಹಾಗೆ ಅಮೃತವನ್ನ
2: ನೀಡುತ್ತೆ.
1: ಕರೋನಾ ಸಮಯದಲ್ಲಿ ಕೂಡ ನೀವು ಎಲ್ಲರೂ ಅಮೃತ ಬಳ್ಳಿಯ ಕಷಾಯ ಅನ್ನ ಬಳಸಿದ್ರು.
2: ಹೌದು,
1: ನಾನಾಗ್ಲೇ ಹೇಳಿದೆ ನಿಮ್ಗೆ ಅರಿಷ್ಟ ಅಂತ. ನಮ್ಮ ಆಯುರ್ವೇದದಲ್ಲಿ ಕಷಾಯಕ್ಕೆ ತುಂಬಾ ಮಹತ್ವ. ಅರಿಷ್ಟ ಅಂತ ಅದರಲ್ಲಿ ಅಮೃತ ಅರಿಷ್ಟ ಹೇಳ್ತೀವಿ, ಬಿಲ್ವ ಅರಿಷ್ಟ ಹೇಳ್ತೀವಿ, ಅಶೋಕ ಅರಿಷ್ಟ ಹೇಳ್ತೀವಿ, ಅರ್ಜುನ ಅರಿಷ್ಟ ಹೇಳ್ತೀವಿ, ದಶಮೂಲ ಅರಿಷ್ಟ ಅಂತ. ನೀವೆಲ್ಲ ಬಾಣಂತನದಲ್ಲಿ ಕುಡಿದಿರ್ಬೋದು. ದಶಮೂಲ ಅರಿಷ್ಟ ಅಂದ್ರೆ 10 ಮೂಲಿಕೆಗಳಿಂದ ಮಾಡಿರುವಂತಹ ಒಂದು ಕಷಾಯ. ಹಿಂದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಅಲೋಪತಿ ಔಷಧಿಯನ್ನ ಯಾರು ಬಳಸ್ತಿರ್ಲಿಲ್ಲ. ಎಲ್ಲ ಕಷಾಯವನ್ನೇ ಕುಡಿದು ಮಕ್ಕಳನ್ನ ಹೆರಿಗೆಯನ್ನು ಕೂಡ ನಮ್ಮ ಆಯುರ್ವೇದ ಔಷಧಿಗಳಿಂದಲೇ ಮಾಡಿಸ್ತಾ ಇದ್ರು.
2: ಹೌದು, ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಮರಗಳನ್ನ ಉಳಿಸ್ಕೊಳ್ಳೋದ್ರಿಂದ ಕಾಡನ್ನ ಉಳಿಸೋದ್ರಿಂದ ಏನಿಲ್ಲ ಅನುಕೂಲತೆ ಇದೆ ಅಂತ ಹೇಳಿ ನಾಗೇಶ್ವರ್ ತುಂಬಾ ಚೆನ್ನಾಗಿ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ. ಹಾಗೆ ಅವರು ಬೆಳೆಸಿರುವಂತಹ ಈಶ್ವರವನದಲ್ಲಿ ಇರುವಂತಹ ಮರಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಹಂಚಿಕೊಳ್ತಾರೆ. ಆದ್ರೆ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸ್ತೀವಿ. ಹಾಗೆ ನಾಗೇಶ್ವರ್ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ನಿಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ನಮಗೆ ಒಳ್ಳೆಯ ಮಾಹಿತಿನ ಹಂಚಿಕೊಂಡ್ರಿ. ಹಾಗಿದ್ರೆ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
5: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
7: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
10: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆಯೇ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ ಇರುವಂತಹ ಪಂಡರಾಪುರದ ಪಾಂಡುರಂಗ ವಿಠಲ ದೇವಾಲಯದ ಬಗ್ಗೆ. ಈ ದೇವಾಲಯ ಪಾಂಡುರಂಗ ವಿಠಲ ದೇವಸ್ಥಾನ, ಇದು ಪಾಂಡುರಂಗ ವಿಠಲ ದೇವಸ್ಥಾನಕ್ಕೆ ಪ್ರಸಿದ್ಧವಾಗಿದೆ. ಇದು ಚಂದ್ರಭಾಗ ನದಿಯ ದಡದಲ್ಲಿದೆ. ಇದನ್ನ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಪಾಂಡುರಂಗನು ಭಕ್ತ ಪುಂಡಲೀಕನಾಗಿ ಇಟ್ಟಿಗೆಯ ಮೇಲೆ ನಿಂತಿರುವ ಸ್ಥಳವೆಂದು ಈ ಸ್ಥಳವನ್ನ ನಂಬಲಾಗಿದೆ. ಆಷಾಢ ಏಕಾದಶಿಯಂದು ಇಲ್ಲಿ ವಿಶೇಷ ಉತ್ಸವ ಕೂಡ ನಡೆಯುತ್ತೆ. ಹಾಗಿದ್ರೆ ಪಂಡರಾಪುರದ ಪಾಂಡುರಂಗ ವಿಠಲ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಹಾಗೆ ಈ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಪರಿಚಯಿಸ್ತಾ ಇದ್ದೆ. ಆ ಪ್ರಸಿದ್ಧ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ಸುಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಪಂಡರಾಪುರದ ಬಗ್ಗೆ. ಹೌದು, ಇನ್ನು ಇದು ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವಂತಹ ಸುಪ್ರಸಿದ್ಧ ದೇವಾಲಯವಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿ ವಿಷ್ಣು ಸ್ವರೂಪದ ಪಾಂಡುರಂಗ ಸ್ವಾಮಿಯು ತನ್ನ ಪತ್ನಿ ರುಕ್ಮಿಣಿಯೊಂದಿಗೆ ನೆಲೆಸಿದ್ದಾನೆ. ಈ ದೇವಾಲಯದ ಸಮೀಪದಲ್ಲಿ ಚಂದ್ರಭಾಗ ನದಿ ಇದೆ. ಈ ಪಾವನ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ಸಕಲ ಪಾಪ ಕರ್ಮಗಳು ಪರಿಹಾರವಾಗುತ್ತೆ ಅಂತ ಹೇಳಿ ಇಲ್ಲಿನ ಒಂದು ಪ್ರತೀತಿ ಇದೆ. ಇನ್ನು ಇಲ್ಲಿನ ವಿಶೇಷ ಅಂದರೆ, ಸಾಕ್ಷಾತ್ ಭಗವಂತ ಪುಂಡಲೀಕ ಕಮಲದಂತಹ ಪಾದ ಚರಣಗಳನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಳ್ಬಹುದಾಗಿದೆ. ಹಾಗಿದ್ರೆ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು, ದೇವಾಲಯದ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಈ ದೇವಾಲಯವನ್ನ 12ನೇ ಶತಮಾನದ ಮುಂಚೆ ಹೊಯ್ಸಳ ರಾಜ ವಿಷ್ಣುವರ್ಧನ ನಿರ್ಮಾಣ ಮಾಡ್ತಾನೆ. ಹಾಗೆ ಈ ದೇವಾಲಯದ ವಾಸ್ತುಶಿಲ್ಪವನ್ನ ನೋಡೋದಾದ್ರೆ, ಹೇಮದ್ಬಂತಿ ವಾಸ್ತುಶಿಲ್ಪದಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೆ ದೊಡ್ಡದಾದ ಭವ್ಯವಾದ ಗೋಪುರ, ಹಾಗೆ ತುಂಬಾ ಅದ್ಭುತವಾಗಿರುವ ವಿನ್ಯಾಸವನ್ನ ನಾವಿಲ್ಲಿ ನೋಡಬಹುದು. ಇನ್ನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿ ಪಾಂಡುರಂಗ ಸ್ವಾಮಿ ಪತ್ನಿ ರುಕ್ಮಿಣಿಯೊಂದಿಗೆ ನೆಲೆಸಿದ್ದಾನೆ ಅಂತ ಹೇಳಿ. ಸೊ ಹಾಗೆ ಪಾಂಡುರಂಗ ಸ್ವಾಮಿ ರುಕ್ಮಿಣಿ ಅಷ್ಟೇ ಅಲ್ಲದೆ ಬೇರೆ ದೇವರ ದೇವಾಲಯಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಬೇರೆ ಬೇರೆ ದೇವರ ಮೂರ್ತಿಗಳನ್ನ ಇಲ್ಲಿ ಕಾಣಬಹುದು. ಹಾಗೆ ಈ ಒಂದು ಸ್ಥಳಕ್ಕೆ ಇರುವಂತಹ ಸ್ಥಳ ಪುರಾಣ ಅಥವಾ ದಂಥ ಕಥೆಯನ್ನ ನೋಡೋದಾದ್ರೆ, ಈ ದೇವಾಲಯಕ್ಕೊಂದು ದಂಥ ಕಥೆ ಇದೆ. ಅದೇನಂದ್ರೆ, ಪುಂಡಲೀಕ ಎನ್ನುವವನು ತನ್ನ ತಂದೆ ಜನುದೇವ ಹಾಗೆ ತಾಯಿ ಸತ್ಯವತಿಯೊಂದಿಗೆ ಇಲ್ಲಿ ನೆಲೆಸಿರ್ತಾನೆ. ಪುಂಡಲೀಕನು ವಿವಾಹದ ನಂತರ ತನ್ನ ಮಾತಾ ಪಿತೃಗಳನ್ನ ಏನು ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ, ತುಂಬಾ ಕೀಳಾಗಿ ಕಾಣ್ತಾ ಇರ್ತಾನಂತೆ. ತನ್ನ ಮಗನ ದುರ್ವರ್ತನೆಯಿಂದ ಬೇಸತ್ತಂತಹ ವೃದ್ಧ ದಂಪತಿಗಳು ತುಂಬಾ ಬೇಜಾರಾಗಿ ಕಾಶಿ ಯಾತ್ರೆಗೆ ಹೊರಡ್ತಾರೆ. ಇದನ್ನ ಅರಿತ ಪುಂಡಲೀಕ ತನ್ನ ಪತ್ನಿಯೊಂದಿಗೆ ತಾನೂ ಕಾಶಿ ಯಾತ್ರೆ ಮಾಡಲು ನಿರ್ಧರಿಸುತ್ತಾನೆ. ಕಾಶಿ ಯಾತ್ರೆಗೆ ತೆರಳುವಾಗ ತನ್ನ ತಂದೆ ತಾಯಿಯನ್ನ ಬರಿಗಾಲಿನಲ್ಲಿ ನಡೆಸಿ ಕರ್ಕೊಂಡು ಹೋಗ್ತಾನಂತೆ. ತಾನು ತನ್ನ ಹೆಂಡತಿ ಮಾತ್ರ ಕುದುರೆಯ ಮೇಲೆ ಹೋಗ್ತಾರಂತೆ. ಹೀಗೆ ಸ್ವಲ್ಪ ದಿನದ ಬಳಿಕ ಆತನಿಗೊಂದು ಕನಸು ಬೀಳುತ್ತಂತೆ. ಕನಸಿನಿಂದ ಆತನ ಮನ ಪರಿವರ್ತನೆ ಆಗುತ್ತಂತೆ. ತನ್ನ ತಪ್ಪಿನ ಅರಿವಾಗಿ ನಿಷ್ಠೆಯಿಂದ ತಂದೆ ತಾಯಿಯ ಸೇವೆಯಲ್ಲಿ ತೊಡಕೊಳ್ತಾನೆ. ಪುಂಡಲೀಕನ ಭಕ್ತಿ ಶ್ರದ್ಧೆಗೆ ಮೆಚ್ಚಿದ ಸಾಕ್ಷಾತ್ ವಿಷ್ಣುವೇ ಧರೆಗಿಡಿದು ಪುಂಡಲೀಕನಿಗೆ ಆಶೀರ್ವದಿಸಲು ಮನೆ ಬಾಗಿಲು ತಟ್ಟುತ್ತಾನೆ. ಈ ಸಮಯದಲ್ಲಿ ಪುಂಡಲೀಕನು ತನ್ನ ತಂದೆ ತಾಯಿಗೆ ಊಟ ಬಡಿಸ್ತಾ ಇದ್ದ ಕಾರಣ ಒಂದು ಕಲ್ಲನ ಎಸೆದು, ಸೇವೆ ಮಾಡಿ ಬರುವವರೆಗೂ ನೀನು ಆ ಕಲ್ಲಿನ ಮೇಲೆ ನಿಂತಿರು ಅಂತ ಹೇಳ್ತಾನಂತೆ. ಆತ ತಂದೆ ತಾಯಿಗೆ ಮಾಡುವಂತಹ ಸೇವೆಯನ್ನ ಕಂಡು ಸಂತುಷ್ಟನಾದ ವಿಷ್ಣುವು ಆ ಕಲ್ಲಿನ ಮೇಲೆಯೇ ನೆಲೆಸುತ್ತಾನಂತೆ. ಅಂದಿನಿಂದ ದೇವರು ಇಲ್ಲಿ ನೆಲೆಸಿದ್ದಾನೆ, ಈ ದೇವಾಲಯ ನಿರ್ಮಾಣಗೊಂಡಿದೆ ಅಂತ ಹೇಳಲಾಗುತ್ತೆ. ಹಾಗೆ ಆಗ್ಲೇ ಹೇಳ್ತಾ ಇದ್ದೆ, ದೇವಾಲಯದಲ್ಲಿ ಅನೇಕ ದೇವರ ದೇವಾಲಯಗಳು ಇದೆ ಅಂತ ಹೇಳಿ. ಇಲ್ಲಿ ನಾವು ರುಕ್ಮಿಣಿ ದೇವಿ, ಲಕ್ಷ್ಮಿ, ಸತ್ಯಭಾಮ, ನರಸಿಂಹ, ವೆಂಕಟೇಶ್ವರ, ಅನ್ನಪೂರ್ಣ ದೇವಿ, ಗಣಪತಿ, ಗರುಡ ಹಾಗೆ ಹನುಮನ ಹಲವಾರು ದೇವಾಲಯಗಳನ್ನ ಕಾಣಬಹುದಾಗಿದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ದೇವಾಲಯಕ್ಕೆ ಭೇಟಿ ನೀಡಲಿಕ್ಕೆ ಸೂಕ್ತವಾದಂತಹ ಸಮಯ ಯಾವುದು, ಹಾಗೆ ಸುತ್ತಮುತ್ತಲೂ ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಒಂದು ದೇವಾಲಯದ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೆ. ಹಾಗೆ ಈ ದೇವಾಲಯ ಇರೋದು ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ಅನ್ನೋದಾಗಿ ಹೇಳ್ತಾ ಇದೆ. ಪಾಂಡುರಂಗ ಸ್ವಾಮಿ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಹಾಗೆ ಇಲ್ಲಿನ ಸ್ಥಳ ಪುರಾಣ ಇರ್ಬೋದು, ಇಲ್ಲಿನ ದೇವಾಲಯದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಹಾಗೆ ದೇವಾಲಯಕ್ಕೆ ಭೇಟಿ ನೀಡೋದಕ್ಕೆ ಸೂಕ್ತವಾಗಿರುವಂತಹ ಸಮಯ ಯಾವುದು, ಹಾಗೆ ಸುತ್ತಮುತ್ತ ಇನ್ನೂ ಯಾವೆಲ್ಲ ಸ್ಥಳಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿಗೆ ಭೇಟಿ ನೀಡೋದಕ್ಕೆ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ಜೂನ್ ಮತ್ತೆ ಜುಲೈ ಟೈಮಲ್ಲಿ ಇಲ್ಲಿಗೆ ಹೋಗೋದು ತುಂಬಾನೇ ಉತ್ತಮ ಅಂತಾನೆ ಹೇಳಬಹುದು. ಹಾಗೆ ಈ ತಿಂಗಳಿನಲ್ಲಿ ಆಷಾಢ ಮಾಸ ಇರುವುದರಿಂದ ದೇವರಿಗೆ ವಿಶೇಷವಾದ ದಿಂಡಿ ಉತ್ಸವ ಇಲ್ಲಿ ನಡೆಯುತ್ತೆ. ಹಾಗೆ ಆಷಾಢ ಏಕಾದಶಿ ಹಾಗೆ ಕಾರ್ತಿಕ ಏಕಾದಶಿಯಂದು ವಿಶೇಷ ದಿಂಡಿ ಉತ್ಸವ ಇಲ್ಲಿ ನಡೆಯೋದು ಇಲ್ಲಿನ ಒಂದು ಪ್ರತೀತಿಯಾಗಿದೆ. ಈ ದೇವಾಲಯವು ಭಕ್ತರ ದರ್ಶನಕ್ಕಾಗಿ ಮುಂಜಾನೆ 4 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಕೂಡ ತೆರೆದಿರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಆರಾಮವಾಗಿ ದೇವರ ದರ್ಶನವನ್ನು ಮಾಡಬಹುದಾಗಿದೆ. ಈ ದೇವಾಲಯಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಏನು ಅಂತ ನೋಡೋದಾದರೆ, ಅತ್ಯಂತ ಹತ್ತಿರವಾದ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಪುಣೆ ವಿಮಾನ ನಿಲ್ದಾಣ ಆಗಿದೆ. ಬೆಂಗಳೂರಿನಿಂದ ಮಹಾರಾಷ್ಟ್ರದ ಪುಣೆಗೆ ನೇರವಾಗಿ ವಿಮಾನ ಮಾರ್ಗವಿದ್ದು 574 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಇನ್ನು ಪುಣೆಯಿಂದ ಹಲವಾರು ರೈಲು ಮಾರ್ಗಗಳು ಕೂಡ ಇದೆ. ಸೊ ಹಾಗಾಗಿ ರೈಲಿನಲ್ಲಿ ಕೂಡ ನೀವು ಟ್ರಾವೆಲ್ ಮಾಡಬಹುದಾಗಿದೆ. ಹಾಗೆ ಇಲ್ಲಿ ಸುತ್ತಮುತ್ತಲು ಇರುವಂತಹ ಸ್ಥಳಗಳು ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಸುಂದರವಾದ ಪಶ್ಚಿಮ ಘಟ್ಟಗಳು, ಐತಿಹಾಸಿಕ ಕೋಟೆಗಳು ಹಾಗೆ ಕಡಲ ತೀರಗಳಿಗೆ ಹೆಚ್ಚು ಪ್ರಸಿದ್ಧವಾಗಿದೆ. ಮಹಾಬಲೇಶ್ವರದ ಗಿರಿಧಾಮಗಳಿಗೆ ಹೋಗಬಹುದು. ಅಜಂತ ಎಲ್ಲೋರಾ ಗುಹೆಗಳನ್ನ ನೋಡಬಹುದಾಗಿದೆ. ಹಾಗೆ ಗೇಟ್ ವೇ ಆಫ್ ಇಂಡಿಯಾಕ್ಕೆ ನೀವು ಭೇಟಿಯನ್ನ ಕೊಡಬಹುದು. ಲೋನಾವಾಲಾ ಮತ್ತೆ ಖಂಡಾಲ ಜಲಪಾತ ಮತ್ತೆ ಕಣಿವೆಯನ್ನ ನೀವು ನೋಡಬಹುದಾಗಿದೆ. ಈ ಎಲ್ಲಾ ಸ್ಥಳಗಳಿಗೆ ನೀವು ಭೇಟಿಯನ್ನ ನೀಡಿ ನಿಮ್ಮ ಒಂದು ಟ್ರಾವೆಲ್ನ ಎಂಜಾಯ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ, ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9626 9620 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686 9620 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ, ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಾಯ್, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18-60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬದುಕು ಇರುವುದು ಸವಿಯಲು, ಸವೆಯಲು ಅಲ್ಲ. ಬದುಕು ಇರುವುದು ಸಾಧಿಸಲು, ರೋಧಿಸಲು ಅಲ್ಲ. ಬದುಕು ಇರುವುದು ಸಂತಸ ಪಡಲು, ಸಂಕಟ ಪಡಲು ಅಲ್ಲ. ಬದುಕು ಇರುವುದು ಬಾಳುವುದಕ್ಕೆ, ಬಳಲುವುದಕ್ಕಲ್ಲ. ಬದುಕು ಅನ್ನುವಂಥದ್ದು ಒಂದು ಸಂಭ್ರಮ. ಬದುಕು ಅನ್ನುವಂಥದ್ದು ಒಂದು ಸಂಭ್ರಮವಾಗಿರಬೇಕೇ ಹೊರತು ಸಂಗ್ರಾಮವಾಗಿರಬಾರದು. ಒಬ್ಬ ಮಹಾನ್ ಕವಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸ್ನೇಹಿತರೆ. ಖಂಡಿತ ಅಲ್ವಾ, ನಮ್ಮ ಬದುಕು ಅನ್ನೋದು ಒಂದು ಸಂಭ್ರಮವಾಗಬೇಕೇ ಹೊರತು ಸಂಗ್ರಾಮವಾಗಬಾರ್ದು. ಇದಕ್ಕೆ ತಕ್ಕ ಹಾಗೆ ಸ್ನೇಹಿತರೆ, ಒಂದು ಕತೆ ನೆನಪಾಗ್ತಾ ಇದೆ ನನಗೆ. ಒಬ್ಬ ರಾಜನಿಗೆ ಮತ್ತೊಬ್ಬ ರಾಜ ಎರಡು ಪಕ್ಷಿಗಳನ್ನು ಗಿಫ್ಟಾಗಿ ಕೊಡ್ತಾರೆ, ಉಡುಗೊರೆಯಾಗಿ ಕೊಡ್ತಾರೆ. ಆ ಉಡುಗೊರೆಗಳನ್ನು ಸ್ವೀಕಾರ ಮಾಡಿದಂತಹ ರಾಜ ಆ ಪಕ್ಷಿಗಳಿಗೆ ಒಂದು ಒಳ್ಳೆಯ ತರಬೇತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಪಕ್ಷಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಒಬ್ಬ ತರಬೇತುದಾರರನ್ನು ನೇಮಕ ಮಾಡ್ತಾರೆ. ಆ ತರಬೇತುದಾರ ಪ್ರತಿದಿನ ಕೂಡ ಒಂದು ತರಬೇತಿಯನ್ನು ಕೊಡ್ತಾ ಇರ್ತಾರೆ. ಒಂದು ಪಕ್ಷಿ ಏನೋ ಆ ತರಬೇತುದಾರ ಹೇಳಿದ ಮಾತನ್ನು ಪ್ರತಿದಿನ ಚಾಚು ತಪ್ಪದೆ ಕೇಳ್ತಾ ಇರತ್ತೆ. ಚೆನ್ನಾಗಿ ಹಾರಾಡ್ತಾ ಇರತ್ತೆ, ಟೈಮ್ ಸರಿ ತಿಂತಾ ಇರತ್ತೆ, ಕೂರ್ತಾ ಇರತ್ತೆ, ನಿದ್ದೆ ಮಾಡ್ತಾ ಇರತ್ತೆ, ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇರತ್ತೆ. ಇನ್ನೊಂದು ಪಕ್ಷಿ ಮಾತ್ರ ಆಚೆ ಈಚೆ ಅಲ್ಲಾಡ್ತಾ ಇರಲ್ಲ, ಆ ಮರದ ಕೊಂಬೆ ಮೇಲೆ ಸುಮ್ಮನೆ ಕೂತಿರತ್ತೆ ಬೆಳಗಿಂದ ಸಂಜೆವರೆಗೂ. ಆಗ ಆ ತರಬೇತುದಾರನಿಗೆ ತುಂಬಾ ಚಿಂತೆ ಹತ್ಬಿಡತ್ತೆ. ರಾಜರೇನೋ ನನಗೆ ದುಡ್ಡು ಕೊಟ್ಟು ಆ ಪಕ್ಷಿಗಳಿಗೆ ಒಳ್ಳೆಯ ತರಬೇತಿ ಕೊಡಿ ಅಂತ ನೇಮಕ ಮಾಡಿದ್ದಾರೆ, ಈ ಪಕ್ಷಿ ಎಷ್ಟು ಚೆನ್ನಾಗಿ ಮಾತು ಕೇಳ್ತಾ ಇದೆ, ಆಕಾಶದ ಎತ್ತರಕ್ಕೆ ಹಾರಾಡತ್ತೆ, ನಾನು ಹೇಳ್ದಾಗೆ ಕೇಳತ್ತೆ, ನಾನೇನೆಲ್ಲ ತರಬೇತಿ ಕೊಡ್ತೀನೋ ಅದನ್ನೆಲ್ಲ ಮಾಡುತ್ತೆ, ಆದರೆ ಈ ಪಕ್ಷಿ ಮಾತ್ರ ನನ್ನ ಮಾತೇ ಕೇಳ್ತಿಲ್ಲ, ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗಿ ರಾಜನ ಹತ್ರ ದೂರು ಕೊಡ್ತಾನೆ. ಒಂದು ಪಕ್ಷಿ ಮಾತ್ರ ನನ್ನ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಾ ಇದೆ, ಇನ್ನೊಂದು ಪಕ್ಷಿ ಕೇಳ್ತಾನೆ ಇಲ್ಲ, ಆ ಮರದ ಕೊಂಬೆ ಬಿಟ್ಟು ಆಚೆ ಈಚೆ ಅಲ್ಲಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ರಾಜನಿಗೂ ಕೂಡ ಚಿಂತೆ ಹತ್ಬಿಡತ್ತೆ, ಏನು ಮಾಡೋದು, ಆ ಪಕ್ಷಿನ ಹೇಗಾದರೂ ಮಾಡಿ ನಮ್ಮ ದಾರಿಗೆ ತರಬೇಕಲ್ಲ, ಅದಕ್ಕೂ ಕೂಡ ಒಂದೊಳ್ಳೆಯ ತರಬೇತಿಯನ್ನು ಕೊಡಬೇಕಲ್ಲ ಅಂತ ಯೋಚನೆ ಮಾಡಿ ಬೇರೆ ಬೇರೆ ಊರಿನ ಬೇರೆ ಬೇರೆ ರಾಜ್ಯದ ಅಕ್ಕಪಕ್ಕದ ರಾಜ್ಯದ ತರಬೇತುದಾರರನ್ನೆಲ್ಲ ಕರೆಸ್ತಾರೆ, ಫೇಮಸ್ ಆಗಿರುವಂತಹ ಟ್ರೈನರ್ಸ್ನೆಲ್ಲ ಕರೆಸ್ತಾರೆ, ತರಬೇತುದಾರರನ್ನೆಲ್ಲ ಕರೆಸಿ ಸಾಧ್ಯವಾದಷ್ಟು ಈ ಪಕ್ಷಿ ಆ ಕೊಂಬೆಯನ್ನು ಬಿಟ್ಟು ಮೇಲೆ ಹಾರಾಡಬೇಕು, ನಮ್ಮ ಮಾತು ಕೇಳಬೇಕು, ಆ ರೀತಿಯಲ್ಲಿ ತರಬೇತಿ ಕೊಡಿ ಅಂತ ಹೇಳ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಪಕ್ಕದ ಊರುಗಳಿಂದ ಬಂದಂತಹ ಯಾವುದೇ ತರಬೇತುದಾರರ ಮಾತನ್ನು ಆ ಪಕ್ಷಿ ಕೇಳೋದಿಲ್ಲ. ಅಂತಹ ಸಮಯದಲ್ಲಿ ಆ ರಾಜ್ಯದ ಆ ಊರಿನ ಒಬ್ಬ ರೈತ ಬರ್ತಾರೆ. ರೈತ ಬಂದು ಆ ಮಧ್ಯೆ ಆ ರಾಜ ಒಂದು ಮಾತು ಕೊಟ್ಟಿರ್ತಾನೆ, ಯಾರು ಈ ಪಕ್ಷಿಯನ್ನು ಹಾರಾಡೋ ಥರ ಮಾಡ್ತಾರೋ, ಈ ಮರದ ಕೊಂಬೆಯನ್ನು ಬಿಟ್ಟು ಸ್ವತಂತ್ರವಾಗಿ ಇರೋ ಥರ ಮಾಡ್ತಾರೋ, ಅವರಿಗೆ ನಾನು ಬಹುಮಾನವನ್ನು ಕೊಡ್ತೀನಿ ಅಂತ ಕೂಡ ಅವರು ಡಂಗೂರ ಸಾರಿಸಿರ್ತಾರೆ. ಸೊ ಆ ಮಾತನ್ನು ಕೇಳ್ಕೊಂಡಂತಹ ಆ ಊರಿನ ರೈತ ಒಬ್ಬ ಬರ್ತಾರೆ, ಮಹಾರಾಜರೇ ಈ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ, ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಆ ಊರಿನ ರೈತ ಬರ್ತಾರೆ. ಆಗ ಅಲ್ಲಿರೋರೆಲ್ಲ ನಗ್ತಾರೆ, ನಾವೇ ಎಷ್ಟು ದೊಡ್ಡ ದೊಡ್ಡ ತರಬೇತುದಾರರು, ನಮಗೆ ಆಗಿಲ್ಲ, ಈ ಒಬ್ಬ ಸಣ್ಣ ರೈತ ಏನು ಮಾಡ್ತಾರೆ ಅಂತ ನಗ್ತಾರೆ. ರಾಜನಿಗೂ ಕೂಡ ಆಶ್ಚರ್ಯ ಆಗತ್ತೆ. ಮಾರನೇ ದಿನ ನೋಡಿದ್ರೆ ಆ ಪಕ್ಷಿ ಆಕಾಶದ ಎತ್ತರಕ್ಕೆ ತುಂಬ ಚೆನ್ನಾಗಿ ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇರುತ್ತೆ ಸ್ನೇಹಿತರೆ. ಅದನ್ನು ನೋಡಿದಂತಹ ರಾಜನಿಗೆ ಆಶ್ಚರ್ಯ ಆಗತ್ತೆ, ಆಶ್ಚರ್ಯಚಕಿತನಾಗ್ತಾನೆ ಆ ರಾಜ. ಆಗ ರಾಜ ಕೇಳ್ತಾನೆ, ಇಷ್ಟೆಲ್ಲ ಜನರು ಕೂಡ ಎಷ್ಟೆಲ್ಲ ಪ್ರಯೋಗ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಆದರೂ ಆ ಪಕ್ಷಿ ಆ ಕೊಂಬೆಯನ್ನು ಬಿಟ್ಟು ಹೋಗಲಿಲ್ಲ, ನೀವೇನು ಮಾಡಿದ್ರಿ ಅಂತ ಆ ರೈತರಿಗೆ ಕೇಳಿದಾಗ ರೈತ ಒಂದೇ ಒಂದು ಮಾತು ಹೇಳ್ತಾರೆ, ಆ ಪಕ್ಷಿ ಕೂತಂತಹ ಕೊಂಬೆಯನ್ನು ನಾನು ಕಟ್ ಮಾಡಿ ಬಿಸಾಡಿದೆ ಅಂತ. ಆ ಪಕ್ಷಿ ಕೂತಂತಹ ಕೊಂಬೆಯನ್ನು ನಾನು ಕಟ್ ಮಾಡಿದೆ ಅಂತ. ಸಿಂಪಲ್ ಅಲ್ವಾ, ಎಷ್ಟು ಸರಳವಾಗಿದೆ ಆ ರೈತನ ಉತ್ತರ. ಪ್ರತಿದಿನ ಆ ಪಕ್ಷಿ ಹೋಗಿ ಆ ಕೊಂಬೆ ಮೇಲೆ ಕೂರ್ತಾ ಇತ್ತು, ಈಗ ಆ ಕೊಂಬೆ ಕಾಣಿಸ್ತಾ ಇಲ್ಲ, ಸಹಜವಾಗಿ ಪಕ್ಷಿ ಹಾರಾಡೋದನ್ನು ಕಲಿತು, ಬೇರೆ ಬೇರೆ ಕಡೆ ಹೋಗೋದನ್ನು ಕೂಡ ಕಲಿತು. ಆಗ ರಾಜನಿಗೂ ಕೂಡ ಖುಷಿಯಾಗುತ್ತೆ. ಸ್ನೇಹಿತರೆ, ಇದರ ತಾತ್ಪರ್ಯ ಇಷ್ಟೇ, ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದು

ಭಕ್ತಿಯಿಂದ ಯುಕ್ತಿಯಿಂದ ಮುನ್ನುಗ್ಗಿ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಯಾವುದೇ ಯೋಚನೆ ಮಾಡದೆ ಆ ಕೆಲಸವನ್ನು ಮಾಡೋಣ, ಮುಂದೆ ಬರೋಣ, ಪಕ್ಷಿ ಥರ ನಾವು ಒಂದೇ ಹತ್ರ ಕೂರದೆ ಒಳ್ಳೆ ಒಳ್ಳೆಯ ವಿಚಾರದೊಂದಿಗೆ ಒಳ್ಳೆಯ ಸಲಹೆಗಳೊಂದಿಗೆ ನಮ್ಮ ಜೀವನವನ್ನು ಬೆಳಕಾಗಿಸ್ಕೊಳ್ಳೋಣ. ನಮ್ಮ ಬದುಕು ಅನ್ನೋದು ಒಂದು ಸಂಭ್ರಮವಾಗಬೇಕೇ ಹೊರತು ಸಂಗ್ರಾಮವಾಗಬಾರ್ದು. ಇಂತಹ ಸುಂದರ ಬದುಕನ್ನು ಸಂಭ್ರಮವಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ, ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಅವರೇ ಬರೆದಂತಹ ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಈ ದಿನ ಯಾವೆಲ್ಲ ಸ್ವರಚಿತ ಲೇಖನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ, ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಯಾವೆಲ್ಲ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅವರಿಂದಲೇ ಕೇಳೋಣ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. ಇಂದು ನಾನು ಸ್ವರುಚಿತ ಲೇಖನವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಮಾನವನ ಮನಸ್ಸಿನಲ್ಲಿ ಹುಟ್ಟುವ ಅನೇಕ ಕೆಟ್ಟ ವಿಚಾರಗಳಲ್ಲಿ ಅಸೂಯೆ ಕೂಡ ಒಂದು. ಇದು ಅತ್ಯಂತ ಅಪಾಯಕಾರಿಯಾದುದು. ಇದು ಕಣ್ಣಿಗೆ ಕಾಣದ ಬೆಂಕಿಯಂತೆ ಒಬ್ಬರ ಒಳಗೆ ಸುಡುತ್ತಾ ಅವರ ನೆಮ್ಮದಿಯನ್ನ ಸುಟ್ಟಿ ಬೂದಿ ಮಾಡುತ್ತದೆ. ಅಸೂಯೆ ಎಂದ್ರೆ ಬೇರೊಬ್ಬರ ಸಾಧನೆ, ಸುಖ, ಸಂಪತ್ತು ಅಥವಾ ಖುಷಿಯನ್ನ ಕಂಡು ಮನಸ್ಸು ನೊಂದುಕೊಳ್ಳುವುದು. ನನಗೆ ಸಿಗದ್ದು ಅವನಿಗೆ ಏಕೆ ಸಿಕ್ಕಿತು ಎಂಬ ಪ್ರಶ್ನೆ ಇದರ ಬೇರು. ಅಸೂಯೆ ಮತ್ತು ಕೋಪ ಒಂದೇ ಅಲ್ಲ. ಕೋಪವು ತಾತ್ಕಾಲಿಕ, ಒಂದು ಕ್ಷಣ ಬಂದು ಹೋಗುತ್ತೆ. ಆದ್ರೆ ಅಸೂಯೆ ಮನಸ್ಸಿನಲ್ಲಿ ಬೇರೂರಿರುತ್ತೆ. ಅದು ಹೋಲಿಕೆಯಿಂದ ಹುಟ್ಟುತ್ತೆ. ನಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದೊಂದಿಗೆ ನಿರಂತರ ಹೋಲಿಸಿಕೊಂಡಾಗ ಈ ಭಾವ ಬಲಗೊಳ್ಳುತ್ತೆ. ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಲ್ಲದವನು ಇನ್ನೊಬ್ಬನ ಯಶಸ್ಸನ್ನ ನೋಡಿ ಭಯಪಡ್ತಾನೆ. ಅವನು ಮುಂದೆ ಹೋದರೆ ನಾನು ಹಿಂದೆ ಬೀಳುತ್ತೇನೋ ಎಂಬ ಭಾವ, ಎಲ್ಲಾ ಒಳ್ಳೆಯದು ನನಗೆ ಮಾತ್ರ ಸಿಗಬೇಕು ಎಂಬ ಮನೋಭಾವ ಇರುವಾಗ ಇನ್ನೊಬ್ಬರಿಗೆ ಏನಾದರೂ ಸಿಕ್ಕರೆ ಸಹಿಸಲಾರನು. ಕೆಲಸದ ಸ್ಥಳದಲ್ಲಿ, ಮನೆಯಲ್ಲಿ, ಸ್ನೇಹದಲ್ಲಿ ನನ್ನ ಸ್ಥಾನಕ್ಕೆ ಕೊಟ್ಟು ಬರಬಹುದು ಎಂಬ ಭಾವ ಅಸೂಯೆಗೆ ದಾರಿ ಮಾಡಿಕೊಡುತ್ತೆ. ಬಾಲ್ಯದಿಂದಲೇ ಮೊದಲನೇ ರ್ಯಾಂಕ್ ಬರಬೇಕು, ಇಲ್ಲದಿದ್ರೆ ನೀನು ಏನೂ ಅಲ್ಲ ಎಂದು ಬೆಳೆಸಿದಾಗ ಮಗುವಿನ ಮನಸ್ಸು ಗೆಲ್ಲಬೇಕು ಅಥವಾ ಬೇರೆಯವರು ಸೋಲಬೇಕು ಎಂಬ ದ್ವೇಷ ಕಲಿಯುತ್ತದೆ. ಅಸೂಯೆಯು ಮೊದಲು ಅಸೂಯೆ ಪಡುವವರನ್ನೇ ಹಾಳು ಮಾಡುತ್ತೆ. ಅಸೂಯೆ ಇರುವವನಿಗೆ ತನ್ನ ಬಳಿ ಇರುವ ಸಾವಿರ ಸುಖ ಕಾಣುವುದಿಲ್ಲ. ಇನ್ನೊಬ್ಬನ ಬಳಿ ಇರುವ ಒಂದೇ ಒಂದು ವಸ್ತುವೇ ದೊಡ್ಡದಾಗಿ ಕಾಣುತ್ತೆ. ಇದರಿಂದ ನಿದ್ರೆ ಹೋಗುತ್ತೆ, ಮನಸ್ಸು ಯಾವಾಗ್ಲೂ ಅಶಾಂತವಾಗಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಗೆಳೆಯ ಗೆಳತಿ, ಸಹೋದ್ಯೋಗಿಗಳ ನಡುವೆ ಬಿರುಕು ಮೂಡಲು ಅಸೂಯೆಯೇ ಕಾರಣ. ಮಾತಾಡುತ್ತಿದ್ದವರು ಮೌನವಾಗ್ತಾರೆ, ಒಂದೇ ಮನೆಯಲ್ಲಿ ಇದ್ದು ಶತ್ರುಗಳಂತೆ ಬಾಳ್ತಾರೆ. ಮಹಾಭಾರತದ ಶಕುನಿ ಮತ್ತು ರಾಮಾಯಣದ ಮಂಥರೆ ಇಬ್ಬರು ಅಸೂಯೆಯಿಂದಲೇ ದೊಡ್ಡ ಅನಾಹುತಕ್ಕೆ ಕಾರಣರಾದ್ರು. ಇನ್ನೊಬ್ಬರನ್ನು ಕೆಳಗೆ ಎಳೆಯುವ ಕೆಲಸದಲ್ಲಿ ಸಮಯ ವ್ಯರ್ಥ ಮಾಡುವವನು ತಾನು ಮೇಲೆ ಹೋಗುವ ದಾರಿ ಮರೆಯುತ್ತಾನೆ. ಅವನ ಶಕ್ತಿಯೆಲ್ಲ ದ್ವೇಷದಲ್ಲೇ ಖರ್ಚಾಗುತ್ತೆ, ಸಾಧನೆಗೆ ಉಳಿಯೋದೇ ಇಲ್ಲ. ನಿರಂತರ ಅಸೂಯೆ ಮನಸ್ಸನ್ನು ಒತ್ತಡ, ಆತಂಕ, ಖಿನ್ನತೆಗೆ ದೂಡುತ್ತೆ. ರಕ್ತದೊತ್ತಡ, ಹೃದಯದ ಸಮಸ್ಯೆಗೂ ಇದು ಪರೋಕ್ಷವಾಗಿ ಕಾರಣ ಆಗ್ಬೋದು. ಅಸೂಯೆ ಮನುಷ್ಯ ಸಹಜ ಭಾವವೇ ಆಗಿರಬಹುದು. ಆದರೆ ಅದನ್ನ ಬೆಳೆಸಿಕೊಳ್ಳಬೇಕೋ ಅಥವಾ ಕೊಲ್ಲಬೇಕೋ ಎಂಬುದು ನಮ್ಮ ಕೈಲಿದೆ. ಪ್ರತಿಯೊಬ್ಬರ ಪ್ರಯಾಣ ಬೇರೆ. ಅವನು 25ರಲ್ಲಿ ಕೋಟ್ಯಾಧಿಪತಿ ಆಗ್ಬೋದು, ನೀವು 45ರಲ್ಲಿ ಆಗ್ಬಹುದು, ಎರಡೂ ಸರಿ. ನಮ್ಮ ಗಡಿಯಾರ ಬೇರೆ, ಅವರ ಗಡಿಯಾರ ಬೇರೆ. ಮನಸ್ಸು ಒಪ್ಪದಿದ್ದರೂ ಚೆನ್ನಾಗಿ ಮಾಡಿದೆ ಅಣ್ಣ, ನಿನ್ನ ಯಶಸ್ಸು ನೋಡಿ ಖುಷಿಯಾಯಿತು ಎಂದು ಹೇಳಿ ಮೊದಲು ನಟನೆಯಂತೆ ಅನಿಸಿದ್ರೂ ಕ್ರಮೇಣ ಮನಸ್ಸು ಶುದ್ಧವಾಗುತ್ತೆ. ಅವನು ಗೆದ್ದರೆ ನಾನು ಸೋತಂತೆ ಎಂಬುದು ಅಸೂಯೆ. ಅವನು ಗೆದ್ದ, ನಾನು ಅವನಿಂದ ಕಲಿತು ಮುಂದಿನ ಸಲ ನಾನು ಗೆಲ್ಲುತ್ತೇನೆ ಎಂಬುದು ಸ್ಪರ್ಧೆ. ಸ್ಪರ್ಧೆ ಬೆಳೆಯಿಸುತ್ತದೆ, ಅಸೂಯೆ ಸುಡುತ್ತದೆ. ಅಸೂಯೆ ಅನ್ನೋದು ನೀವು ಕುಡಿದು ಇನ್ನೊಬ್ಬ ಸಾಯಬೇಕು ಎಂದು ಆಸೆ ಪಡುವ ವಿಷದಂತೆ. ನೋವು ನಿಮಗೆ, ನಷ್ಟವೂ ನಿಮಗೆ. ಇನ್ನೊಬ್ಬರ ಬೆಳಕನ್ನು ನಂದಿಸಲು ಹೋದರೆ ನಮ್ಮ ಕೈಯೇ ಸುಡುತ್ತೆ. ಬೇರೆಯವರು ಎತ್ತರಕ್ಕೆ ಬೆಳೆದ ಮರವನ್ನು ಕಡಿಯಲು ಹೋಗಬಾರದು. ನಮ್ಮದೇ ಒಂದು ಬೀಜ ನೆಟ್ಟು ಮರ ಮಾಡಬೇಕು. ಅಸೂಯೆ ಬಿಟ್ಟ ದಿನವೇ ಮನಸ್ಸು ಹಗುರಾಗುತ್ತೆ. ಮನಸ್ಸು ಹಗುರಾದ್ರೆ ಜೀವನವೇ ಹಬ್ಬವಾಗುತ್ತೆ. ಆದ್ರಿಂದ ಅಸೂಯೆಯನ್ನ ಬಿಟ್ಟು ಪ್ರೀತಿಯನ್ನು ಬೆಳೆಸೋಣ.
2: ಖಂಡಿತವಾಗ್ಲೂ ಈ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚಿಂದ ಅಥವಾ ಜಲಸ್ ಅಂತ ಏನ್ ಕರಿತೀವಿ, ಇದರಿಂದ ನಮ್ಗೆ ಸಂತೋಷ ಸಿಗಲ್ಲ, ನೆಮ್ಮದಿ ಸಿಗಲ್ಲ, ಜೊತೆಗೆ ಖುಷಿ ಕೂಡ ಇದರಲ್ಲಿರೋದಿಲ್ಲ. ಬೇರೆಯವ್ರನ್ನ ನೋಡಿ ಮಾನಸಿಕವಾಗಿ ನಾವು ಕುಗ್ಗುತ್ತಾ ಹೋಗ್ತೀವಿ. ಎಲ್ಲರಲ್ಲೂ ಸಹಜವಾಗಿ ಈ ಅಸೂಹೆ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಯಾವ ರೀತಿ ತೆಗೆದುಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕೆಲವರು ಇದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಕೊರಗ್ತಾರೆ. ಅಯ್ಯೋ, ಅವ್ರು ಆ ಥರ ಆದರು, ಈ ಥರ ಆದರು, ನಾನು ಹೀಗೆ ಇದ್ದೀನಿ, ಹಾಗೆ ಇದ್ದೀನಿ, ಇದೇ ಇಮ್ಯಾಜಿನೇಷನಲ್ಲೇ ಬದುಕ್ತಾ ಇರ್ತಾರೆ. ಬಿಟ್ಟರೆ ಅವರು ಅದರಿಂದ ಯಾವ ರೀತಿಯಲ್ಲೂ ಬದಲಾವಣೆಗಳನ್ನು ತಂದುಕೊಳ್ಳೋದಿಲ್ಲ, ಹಾಗೆ ಅದು ಅವರ ಒಂದು ಬೆಳವಣಿಗೆಗೂ ಕೂಡ ಪೂರಕವೂ ಆಗೋದಿಲ್ಲ. ಅದರಿಂದ ಅನಾಹುತಗಳೇ ಹೆಚ್ಚಾಗಿ ಆಗತ್ತೆ, ಬಿಟ್ಟರೆ ಒಳ್ಳೆಯದಂತೂ ಆಗೋದೇ ಇಲ್ಲ. ಅದ್ರ ಬದಲಾಗಿ ಆ ಅಸೂಹೆ ಜಾಗದಲ್ಲಿ ಪ್ರೀತಿ ವಿಶ್ವಾಸ ಇದ್ದಾಗ ಖಂಡಿತವಾಗ್ಲೂ ಅಲ್ಲಿ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಸ್ಪರ್ಧೆ ಮಾಡಬೇಕು, ಆದರೆ ಅಸೂಯೆ ಪಡುವಷ್ಟು ಸ್ಪರ್ಧೆ ಮಾಡಬಾರ್ದು. ಇನ್ನೊಬ್ಬರ ಯಶಸ್ಸು ಅದು ನಮ್ಮ ವೈಫಲ್ಯ ಅಲ್ಲ, ಅದು ಅವರ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿರುವಂತಹ ಯಶಸ್ಸು ಆಗಿರುತ್ತೆ. ನಾವು ಜಗತ್ತನ್ನು ಹಾಗೆ ಜನರನ್ನು ಯಾವ ರೀತಿ ನೋಡ್ತೀವೋ ಅದೇ ರೀತಿ ನಮ್ಮ ಮನಸ್ಥಿತಿ ಇರುತ್ತೆ. ಒಳ್ಳೆಯ ರೀತಿಯಲ್ಲಿ ನೋಡಿದರೆ ನಮ್ಮ ಮನಸ್ಸು ಕೂಡ ಒಳ್ಳೆಯ ರೀತಿಯಲ್ಲೇ ಯೋಚನೆ ಮಾಡುತ್ತೆ. ಸೊ ಈ ಅಸೂಯೆ ಬಿಟ್ಟರೆ ಅರ್ಧ ಯುದ್ಧ ಗೆದ್ದಂತೆ ಅಂತಲೇ ಹೇಳ್ತಾರೆ ಹಿರಿಕರು. ಅಸೂಹೆ ಹೊಟ್ಟೆ ಕಿಚ್ಚು ಪಡುವ ಬದಲಾಗಿ ಆ ಜಾಗದಲ್ಲಿ ಶ್ರಮ, ಶ್ರದ್ಧೆ, ಕಠಿಣ ಪರಿಶ್ರಮ ಅನ್ನುವಂತಹ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ಈ ಅಸೂಯೆಗೆ ಜಾಗನೇ ಇರೋದಿಲ್ಲ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಮೇಡಮ್ ಅವರಿಂದ ತಿಳಿಯೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಲೇಖನಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಈ ಹೊಟ್ಟೆ ಕಿಚ್ಚು ಅಸೂಹೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗೆ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಈ ಅಸೂಯೆ ಅನ್ನುವಂತಹ ಮೂರಕ್ಷರದ ಪದ ಕೇಳಲಿಕ್ಕೆ ಸರಳ ಅನಿಸಿದ್ರು, ಇದನ್ನು ನಾವು ಮೈಗೂಡಿಸಿಕೊಂಡಾಗ ಇದರಿಂದ ಆಗುವಂತಹ ನಷ್ಟ ಸಮುದ್ರದ ಆಳದಷ್ಟು ಅಂತ ಹೇಳ್ಬೋದು. ಸ್ನೇಹಿತರೆ, ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗ್ತೀವಿ. ಯಾವಾಗಲೂ ನೋಡು ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅಲ್ಲಿ ಆರೋಗ್ಯ ಹಾಳಾಗತ್ತೆ, ಸಂತೋಷ ಇರಲ್ಲ, ನೆಮ್ಮದಿ ಇರಲ್ಲ, ತೃಪ್ತಿ ಇರೋದಿಲ್ಲ. ಬರೇ ಬೇರೆಯವ್ರನ್ನ ನೋಡಿ ನೋಡಿ ನೋಡಿ ನೋಡಿ ನಾವು ಕೊರಕ್ತಾ ಇರ್ತೀವಿ, ಬಿಟ್ಟರೆ ನಮ್ಮತನವನ್ನು ನಾವು ಅಲ್ಲಿ ಕಳ್ಕೊಳ್ತೀವಿ. ನಮ್ಮಲ್ಲಿರುವಂತಹ ಶಕ್ತಿ ಕುಗ್ಗೋಗತ್ತೆ, ನಮ್ಮಲ್ಲಿರುವಂತಹ ಸ್ವಸಾಮರ್ಥ್ಯ ಮರೆಯಾಗತ್ತೆ. ಅಸೂಹೆಯಿಂದ ಇಷ್ಟೆಲ್ಲ ಆಗಲಿಕ್ಕೆ ಕಾರಣವಾಗತ್ತೆ. ಅದನ್ನು ಬಿಟ್ಟು ಅಲ್ಲಿ ನಮ್ಮ ಒಂದು ಶ್ರಮ, ಕಠಿಣ ಪರಿಶ್ರಮ, ಕೆಲಸ, ಸಂತೋಷ ಇದ್ದಾಗ ಖಂಡಿತವಾಗ್ಲೂ ನೆಮ್ಮದಿ ಸಿಗತ್ತೆ. ನಾವು ಕೂಡ ಮತ್ತಷ್ಟು ಜೀವನದಲ್ಲಿ ಮುಂದುವರಿತ ಅಭಿವೃದ್ಧಿಯತ್ತ ದಾಪುಗಾಲಿಡ್ಬೋದು ಅಂತ ಹೇಳ್ತಾ ಮತ್ತೊಂದು ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಮರೆಯದ ಜೀವನ ಮೌಲ್ಯಗಳು. ಜೀವನ ಅನ್ನೋದು ಕೇವಲ ಓದುವುದು, ಬುಡಿಯೋದು, ಗಳಿಸುವುದು ಮಾತ್ರ ಅಲ್ಲ. ಅದರ ನಡುವೆ ನಾವು ರೂಪಿಸಿಕೊಳ್ಳುವಂತಹ ಮೌಲ್ಯಗಳೇ ನಮ್ಮನ್ನು ನಿಜವಾದ ಮನುಷ್ಯರನ್ನಾಗಿ ಮಾಡುತ್ತೆ. ಆ ಮೌಲ್ಯಗಳನ್ನು ನಾವು ಮರೆಯದಿದ್ದರೆ ಮಾತ್ರವೇ ನಮ್ಮ ಜೀವನ ಸುಂದರವಾಗುತ್ತೆ. ಮನುಷ್ಯನ ಜೀವನದ ಅಡಿಪಾಯವೇ ಪ್ರೀತಿ. ಅಕ್ಕ, ತಂಗಿ, ಅಪ್ಪ, ಅಮ್ಮ, ಸ್ನೇಹಿತರು, ಪಕ್ಕದ ಮನೆಯವರ ಬಗ್ಗೆ ಇರುವ ಪ್ರೀತಿ ನಮ್ಮನ್ನು ಒಗ್ಗೂಡಿಸುತ್ತದೆ. ಒಂದು ಒಳ್ಳೆಯ ಮಾತು, ಒಂದು ಮುದ್ದಾದ ನಗು ಯಾರದ್ದೋ ಜೀವನವನ್ನೇ ಬದಲಾಯಿಸಬಹುದು. ಕರುಣೆ ಇಲ್ಲದ ಜೀವನ ಮರದಂತೆ. ಎಲೆಯಿಲ್ಲದ ಮರಕ್ಕೆ ಬೆಲೆಯಿಲ್ಲ. ನಿಷ್ಠೆ, ಪ್ರಯತ್ನ, ಮಾನವತೆ, ಮೌಲ್ಯಗಳು ಹಾಗೂ ಸತ್ಯವೇ ಜಯತೆ ಅಂತ ನಾವು ಚಿಕ್ಕಂದಿನಿಂದ ಕೇಳ್ತೇವೆ. ಸತ್ಯ ಹೇಳಲು ಕಷ್ಟವಾದರೂ ಕೊನೆಗೆ ಅದು ಗೌರವ ತಂದುಕೊಡುತ್ತೆ. ಪ್ರಾಮಾಣಿಕವಾಗಿ ದುಡಿದ ಹಣದಲ್ಲಿ ಸಿಗುವ ನೆಮ್ಮದಿ ಕೋಟಿ ರೂಪಾಯಿಗೂ ಸಿಗುವುದಿಲ್ಲ. ಇಂದಿನ ದಿನಗಳಲ್ಲಿ ಈ ಮೌಲ್ಯವನ್ನ ಮರಿತಾ ಇದ್ದೇವೆ. ಇದಕ್ಕೆ ಸಂಬಂಧಗಳು ಕೂಡ ಹಾಳಾಗ್ತಾ ಇರೋದು. ದೊಡ್ಡವರಿಗೆ ಗೌರವ, ಚಿಕ್ಕವರಿಗೆ ಪ್ರೀತಿ, ಪ್ರಕೃತಿಗೆ ಕೃತಜ್ಞತೆ, ಈ ಮೂರು ಇದ್ರೆ ಸಾಕು, ನಮ್ಮ ಸಂಸ್ಕಾರವೇ ನಮ್ಮ ಗುರುವಾಗತ್ತೆ. ನಮಗೆ ಅನ್ನ ಕೊಡುವ ರೈತನನ್ನ, ನಮಗೆ ಜ್ಞಾನ ಕೊಡುವ ಗುರುಗಳನ್ನ, ನಮಗೆ ನೆರವಾದ ಪ್ರತಿಯೊಬ್ಬರನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ನಾವು ಇಂದು ಇರೋ ಸ್ಥಿತಿಗೆ ನೂರಾರು ಜನರ ಸಹಾಯ ಇದೆ, ಅದನ್ನ ಖಂಡಿತ ಮರಿಬಾರದು. ಇವತ್ತು ನಮಗೆ ಏನು ಬೇಕು? ದೊಡ್ಡ ಮನೆ, ಕಾರು, ಫೋನ್? ಆದರೆ ಮನಸ್ಸಿಗೆ ನೆಮ್ಮದಿ ಇದೆಯಾ? ಇರೋದ್ರಲ್ಲಿ ತೃಪ್ತಿಪಟ್ಟು ಇಲ್ಲದವರಿಗೆ ಸಹಾಯ ಮಾಡುವ ಮನಸ್ಸು ಇದ್ರೆ ಜೀವನ ಸ್ವರ್ಗವಾಗುತ್ತೆ. ಪಡೆದ ಪದವಿ, ಗಳಿಸಿದ ಹಣ, ಹೆಸರು ಇವೆಲ್ಲ ಒಂದು ದಿನ ಹೋಗ್ಬಹುದು. ಆದ್ರೆ ನಮ್ಮ ನಡೆ, ನುಡಿ, ಮೌಲ್ಯಗಳು ಮಾತ್ರ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಮರೆಯದ ಜೀವನ ಮೌಲ್ಯ ಅಂದ್ರೆ ಬೇರೆಯವರ ನೋವನ್ನು ತನ್ನ ನೋವಾಗಿ ಕಾಣೋದು, ಬೇರೆಯವರ ಸಂತೋಷಕ್ಕೆ ತಾನು ಕಾರಣ ಆಗೋದು. ಒಳ್ಳೆಯ ಮನುಷ್ಯನಾಗಿ ಬದುಕೋದೇ ದೊಡ್ಡ ಸಾಧನೆ ಅಲ್ವಾ?
2: ಖಂಡಿತವಾಗ್ಲೂ ನಾವು ಅಳವಡಿಸಿಕೊಂಡಿರುವಂತಹ ಜೀವನದ ಮೌಲ್ಯಗಳೇ ನಮ್ಮ ಒಂದು ವ್ಯಕ್ತಿತ್ವಕ್ಕೂ ಕೂಡ ಕಾರಣ ಆಗತ್ತೆ, ಹಾಗೆ ನಮ್ಮ ಉನ್ನತಿಗೂ ಕೂಡ ಕಾರಣವಾಗ್ತವೆ. ಸತ್ಯ, ಪ್ರಾಮಾಣಿಕತೆ, ಗೌರವ, ಕರುಣೆ, ಜವಾಬ್ದಾರಿ, ಕೃತಜ್ಞತೆ, ಶಿಸ್ತು, ತಾಳ್ಮೆ, ವಿನಯ, ಸೇವೆ, ಇವೆಲ್ಲವೂ ಕೂಡ ಜೀವನದ ಮೌಲ್ಯಗಳನ್ನು ಹೆಚ್ಚು ಮಾಡುತ್ತೆ. ಇವುಗಳನ್ನು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಮಾತು ಯೋಚಿಸಿ ಆಡಿದರೆ ಉಳಿತು. ಮಾತು ಮನುಷ್ಯನ ಅತ್ಯಂತ ದೊಡ್ಡ ಶಕ್ತಿ. ಅದೇ ಶಕ್ತಿ ಸರಿಯಾಗಿ ಬಳಸದಿದ್ರೆ ಅದು ದೊಡ್ಡ ದುರ್ಬಲತೆಯೂ ಆಗಬಹುದು. ಬಾಣ ಬಿಟ್ಟ ಮೇಲೆ ತಿರುಗಿ ಬರೋದಿಲ್ಲ, ಮಾತು ಆಡಿದ ಮೇಲೆ ತಿರುಗಿ ತೆಗೆಯಲು ಆಗೋದಿಲ್ಲ ಅಂತ ಹಿರಿಯರು ಹೇಳುವ ಮಾತು ಇದಕ್ಕೆ ಸರಿಯಾಗಿ ಹೊಂದುತ್ತೆ. ಮನಸ್ಸು ಕಾಯುವ ಕೆಲಸ ಮಾತು ಮಾಡುತ್ತೆ. ಒಂದು ಒಳ್ಳೆಯ ಮಾತು ಮುರಿದ ಸಂಬಂಧವನ್ನ ಜೋಡಿಸುತ್ತೆ, ಒಂದು ಕಠೋರ ಮಾತು ಗಟ್ಟಿ ಸಂಬಂಧವನ್ನೂ ಮುರಿಯುತ್ತೆ. ನಾವು ಆಡುವ ಪ್ರತಿ ಮಾತು ಇನ್ನೊಬ್ಬರ ಮನಸ್ಸಿನ ಮೇಲೆ ಗುರುತು ಮಾಡಿಬಿಡುತ್ತೆ. ಬಾಣ ಗಾಯ ಮಾಡಿದ್ರೆ ಮದ್ದಿದೆ, ಆದ್ರೆ ಮಾತಿನ ಗಾಯಕ್ಕೆ ಮದ್ದೇ ಇಲ್ಲ. ಸಾರಿ ಹೇಳಿದ್ರೂ ಆ ಗಾಯದ ಗುರುತು ಹಾಗೆ ಉಳಿದಿರುತ್ತೆ. ಕೋಪದಲ್ಲಿ ಆಡಿದ ಒಂದೇ ಒಂದು ಮಾತು ವರ್ಷಗಳ ಸ್ನೇಹಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡುತ್ತೆ. ಯೋಚಿಸದೆ ಮಾತನಾಡೋರನ್ನ ಜನ ನಂಬೋದಿಲ್ಲ. ಸಣ್ಣ ವಿಷಯ ದೊಡ್ಡ ಜಗಳವಾಗುತ್ತೆ. ಆಡಿದ ಮೇಲೆ ಅಯ್ಯೋ ಹಾಗೆ ಹೇಳಬಾರ್ದಿತ್ತು ಅನ್ನೋ ಭಾವ ಬರುತ್ತೆ. ಏನಾದ್ರೂ ಹೇಳೋ ಮುಂಚೆ 3 ಸೆಕೆಂಡ್ ಉಸಿರು ತೆಗೆದುಕೊಳ್ಬೇಕು. ಆ ಸಮಯದಲ್ಲಿ ಇದನ್ನ ಹೇಳ್ಬೇಕಾ, ಈಗ ಹೇಳ್ಬೇಕಾ, ಈ ರೀತಿ ಹೇಳ್ಬೇಕಾ ಅಂತ ಯೋಚಿಸ್ಬೇಕು. ನಾವು ಆಡೋ ಮಾತು ಈ 3ರಲ್ಲಿ ಒಂದಾದರೂ ಇದೆಯಾ ನೋಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಶಿಕ್ಷಕರು ವರ್ಗದಲ್ಲಿ ಮಾತಾಡೋ ರೀತಿ ನೋಡಿಯೇ ಮಕ್ಕಳು ಕಲಿತಾರೆ. ನಿಧಾನವಾಗಿ ಪ್ರೀತಿಯಿಂದ ಮಾತಾಡು ಅಂತ ನಾವೇ ಹೇಳ್ಕೊಡ್ಬೇಕು. ಬುದ್ಧ ಹೇಳ್ತಾರೆ, 1000 ಬಾಣಕ್ಕಿಂತ ಒಂದು ಒಳ್ಳೆಯ ಮಾತು ಬಲಿಷ್ಠವಾದದ್ದು ಅಂತ. ಹಾಗೆಯೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಾತು ಹೃದಯದಿಂದ ಬಂದ್ರೆ ಅದು ಹೃದಯಕ್ಕೆ ಸೇರುತ್ತೆ ಅಂತ. ಮಾತು ಔಷಧಿ ಕೂಡ ಆಗ್ಬೋದು, ವಿಷ ಕೂಡ ಆಗ್ಬಹುದು. ನಾವು ಯಾವುದನ್ನ ಕೊಡಬೇಕು ಅಂತ ನಿರ್ಧಾರ ಮಾಡೋದು ನಮ್ಮ ಕೈಲಿದೆ. ಮಾತು ಯೋಚಿಸಿ ಆಡಿದರೆ ಸಂಬಂಧ ಉಳಿಯುತ್ತೆ, ಗೌರವ ಉಳಿಯುತ್ತೆ, ಮನಃಶಾಂತಿ ಉಳಿಯುತ್ತೆ. ಆಡಬಾರದ ಮಾತು ಆಡದೆ ಉಳಿದರೆ ಅರ್ಧ ಜಗಳ ಅಲ್ಲಿಗೆ ಮುಗಿಯುತ್ತೆ. ಆದ್ರಿಂದ ಮಾತಾಡೋ ಮುಂಚೆ ಯೋಚಿಸ್ಬೇಕು, ಯಾಕಂದ್ರೆ ಮಾತು ಯೋಚಿಸಿ ಆಡಿದರೆ ಒಳಿತು. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಅಂಬಿಕಾ ಸಂತೋಷ್ ಮೇಡಮ್. ಈ ದಿನ ನೀವು ಪ್ರಸ್ತುತಪಡಿಸಿದಂತಹ ಸ್ವರಚಿತ ಲೇಖನಗಳು ಒಂದಕ್ಕಿಂತ ಒಂದು ತುಂಬಾ ಅರ್ಥಗರ್ಭಿತವಾಗಿದ್ವು. ಖಂಡಿತವಾಗ್ಲೂ ನೀನಾಡುವ ಮಾತು ಹೀಗಿರಲಿ ಗೆಳೆಯ ಅಂತ ಅದ್ಭುತವಾದ ಕವಿತೆಗಳ ಮೂಲಕನೇ ತುಂಬ ಚೆನ್ನಾಗಿ ತಿಳಿಸಿದರೆ ಮಹಾನ್ ಕವಿಗಳು. ಜೇನಿನಂತೆ ಸಿಹಿಯಾಗಿರಲಿ, ಕನ್ನಡಿಯಂತೆ ಸತ್ಯವಾಗಿರಲಿ, ದೀಪದಂತೆ ಬೆಳಕಾಗಿರಲಿ, ಮಳೆಯಂತೆ ತಂಪಾಗಿರಲಿ, ಬೀಜದಂತೆ ಫಲ ಕೊಡಲಿ ಅನ್ನುವಂತಹ ಮಾತುಗಳನ್ನು ತುಂಬ ಚೆನ್ನಾಗಿ ತಿಳಿಸಿದರೆ ಕವಿಪುಂಗವರು. ಖಂಡಿತವಾಗ್ಲೂ ನಾವಾಡುವ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓ, ಯಾವ್ದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು, ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಿಂದಾಸ್ ಆಗಿ ಕರೆ ಮಾಡಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹಾಡೋದಕ್ಕೆ ರೆಡಿ ಆಗಿದ್ರೆ ನಮ್ಮ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ಸಂಖ್ಯೆ 9686927969 6 8 6 0 9 6 2 7 9. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತು ನೀವು ಕೂಡ ಬಿಂದಾಸ್ ಆಗಿ ಇವತ್ತಿನ ಶೋನ ಎಂಜಾಯ್ ಮಾಡಬಹುದು. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾರಿಗಾದರೂ ಬರ್ಡೇ ವಿಶಸ್ನ ಅಥವಾ ಆನಿವರ್ಸರಿ ವಿಶಸ್ನ ತಿಳಿಸಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ತಿಳಿಸಿ, ಮೆಸೇಜ್ ಕೂಡ ಮಾಡಿ ಅಥವಾ ಕರೆ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂದ್ರೆ, ಇವತ್ತು ಪಂಚಭೂತಗಳ ಹೆಸರಿರುವಂತಹ ಹಾಡುಗಳನ್ನ ಹಾಡಬೇಕು. ಲೈಕ್ ಅದು ನೀರು, ಗಾಳಿ, ಆಕಾಶ, ಭೂಮಿ, ಬೆಂಕಿ, ಈ ಪದಗಳು ಬರುವಂತಹ ಹಾಡುಗಳನ್ನ ಹಾಡಬೇಕು. ಅಂಡ್ ಸುಮಾರು ಹಾಡುಗಳು ಈ ಒಂದು ಪದಗಳಲ್ಲಿ ಇದಾವೆ. ಅಂಡ್ ನೀವು ಕೂಡ ಅಂತಹ ಹಾಡುಗಳನ್ನ ಚೂಸ್ ಮಾಡಿ ಅಂಡ್ ಲಿರಿಕ್ಸ್ನ ನೋಡ್ಕೊಂಡು ಹೇಳಿದ್ರು ಪರವಾಗಿಲ್ಲ, ನೋಡ್ಕೊಂಡೇ ಚೆನ್ನಾಗಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ. ನಮ್ಮ ಸಂಖ್ಯೆ 9686896 2 7 9 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ಹಾಗೆ ಇವತ್ತು ಯಾರೆಲ್ಲ ಬರ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ, ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತಾ ಈಗ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ ಬನ್ನಿ. ಹಲೋ.
1: ಹಲೋ, ನಮಸ್ಕಾರ ಸರ್. ಸರ್
0: ನಮಸ್ತೆ. ಬೀನಾ ಅವರು ಹೇಗಿದ್ದೀರಾ?
1: ಪಂಚಭೂತಗಳ
0: ಹೆಸರಿರುವ ಹಾಡನ್ನ ಹಾಡಬೇಕು. ಯಾವ ಪದವನ್ನ ಆಯ್ಕೆ ಮಾಡ್ಕೊಳ್ತಿದ್ದೀರಾ?
1: ಆಕಾಶ, ಭೂಮಿ ಎರಡು ಬರುತ್ತೆ. ಆಕಾಶವೇ ಬೀರಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾ

0: ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು. ಸೂಪರ್ ಆಗಿರುವ ಹಾಡನ್ನು ಹಾಡಿದ್ರಿ. ಓಕೆ, ಥ್ಯಾಂಕ್ ಯು ವೀಣಾ ಅವರಿಗೆ. ಸೊ ವೀಣಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್. ಶುಭೋದಯ.
1: ನಮಸ್ತೆ ಶುಭೋದಯ.
2: ಆರಾಮ ಸರ್?
1: ಆರಾಮಾಗಿದ್ದೀವಿ. ಉಮಾ ಅವರು?
2: ಹ್ಞೂ ಸರ್.
1: ನೀವು ಹೇಗಿದ್ದೀರಾ?
2: ಹ್ಞೂ ಸರ್, ನಾವು ಆರಾಮಾಗಿದ್ದೀವಿ ಸರ್.
1: ಓಕೆ ಉಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾ ಹೇಳಿ.
2: ತಿಂಡಿ ಆಯ್ತಾ ಸರ್?
1: ತಿಂಡಿ ಆಗಿದೆ. ನಿಮ್ದು ಆಯ್ತಾ?
2: ಇಲ್ಲ ಸರ್, ಉಪ್ಪಿಟ್ಟು ಆಗ್ಬೇಕು.
1: ಓಕೆ, ಸೊ ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಹ್ಞೂ ಸರ್, ಅದ್ರಲ್ಲೊಂದು ತಗೊಂಡಿದ್ದೀನಿ ಸರ್.
1: ಯಾವ ಪದ ಹೇಳ್ತೀರಾ?
2: ಆಕಾಶ ದೀಪವು ನೀನು, ನಿನ್ನ ಕಂಡ

0: ಮರೆಯಾದಾಗನೋವೇನೋ. ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಓಕೆ, ಉಮಾರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡುಗಳನ್ನ ಹಾಡಬಹುದು. ನೀರು, ಗಾಳಿ, ಆಕಾಶ, ಭೂಮಿ, ಬೆಂಕಿ, ಈ ರೀತಿ ಪದಗಳಿರುವಂತಹ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡಿ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9620969729 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೀವಿ ಸರ್, ನೀವು ಹೇಗಿದ್ದೀರಾ ಸರ್?
1: ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಬೆಂಗಳೂರು, ಕೂಲ್ ಆಗಿದೆಯಾ?
2: ಹಾಂ, ಉಂಟು ಸರ್, ಸ್ವಲ್ಪ ತುಂತುರು ಮಳೆ ಬರ್ತಾ ಇರುತ್ತೆ, ಒಂದ್ 5-10 ನಿಮಿಷ, ಸ್ವಲ್ಪ ಕೂಲ್ ಆಗಿದೆ ಸರ್.
1: ಓಕೆ. ಸೊ ಹಾಗಾದ್ರೆ ಸುಬ್ರಹ್ಮಣ್ಯ ಅವರು, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡಬೇಕು.
2: ಹಾ ಸರ್, ನಾನು ರಾಮಾಚಾರಿ ಚಿತ್ರದ ನಮ್ಮ ಜಾನಕಮ್ಮ ಮತ್ತೆ ಮನು ಅವ್ರು ಆಡಿರೋದೇ ತಗೊಂಡಿದ್ದೀನಿ ಸರ್. ಆಕಾಶದಾಗ ಯಾರೋ ಮಾಯಗಾರನು.

0: ಹೋಗಿ ನಾವು ಸಂಚಾರ ಮಾಡುವ ಬರ. ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ಯ ಇಲ್ಲದೆ ಗಂಡ ಗಾಳಿಯಾಗೋದು, ತಂಟೇನೆ ಮಾಡದೆ ಹೊತ್ತುಟ್ಟಿ ಹೋಗೋದು, ಏನೇನು ಮಾಡದೆ ನಾವ್ಯಾಕೆ ಬಾಳೋದು, ಆರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟೋ ಜನನ್ನ ಸುಟ್ಟು ತಿಂದು ಹಾಕೋದು, ನರ ಮನುಷ್ಯ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಕೆಯನ್ನು ಬೆಳೆಯಲ್ಲ, ಚಿಲಿ ಪಿಲಿಗಳ ಸರಿಗಮ ಕಿವಿಯೊಳಗೆ, ನೀರಲೆಗಳ ತಕ್ಕದಿಮಿಯದೆಯೊಳಗೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶ ಕೊಟ್ಟಿಕ್ಕೆ.
1: ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡುಗಳನ್ನ ಹಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ನಾಗರತ್ನ ಅವರು?
2: ಹೇಗಿದ್ದೀರ
1: ನಾಗರತ್ನ ಅವರೇ? ಇಲ್ಲ. ಹಲೋ,
2: ಏನಿದೆ ಸರ್,
1: ಹೇಗಿದ್ದೀರಾ ಅಂತ ಕೇಳಿದೆ.
2: ಆರಾಮಿದ್ದೀವಿ.
1: ಓಕೆ, ಬಹಳ ಬಿಸಿ ಬಿಸಿ ಇದೀರಾ ಅನ್ಸುತ್ತೆ.
2: ಇಲ್ಲ ಇಲ್ಲ ಸರ್, ಸ್ವಲ್ಪ ಕಟ್ ಕಟ್ ಆಗ್ತಿತ್ತು.
1: ಓಕೆ, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನು ಹಾಡಬೇಕು.
2: ಹಾ ಸರ್, ಹೇಳ್ತೀನಿ.

0: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ. ನೀವು ಫೈಂಡ್ ಔಟ್ ಮಾಡಿದ್ರ, ಸೂಪರ್. ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ನಾಗರತ್ನ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೂಪರ್ ಆಗಿರುವಂತಹ ಹಾಡುಗಳು ಕೂಡ ಇದಾವೆ ಪಂಚಭೂತಗಳ ಹೆಸರಿನಲ್ಲಿ. ನೀರು, ಗಾಳಿ ಆಗಿರ್ಬೋದು, ಆಕಾಶ, ಭೂಮಿ, ಬೆಂಕಿ, ಈ ಎಲ್ಲಾ ಪದಗಳು ಬರುವಂತಹ ಹಾಡುಗಳನ್ನು ಕೂಡ ಹಾಡಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9686960279. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ನವಾಜ್ ಅವರು.
1: ಆರಾಮದಿರಿ ಸರ್?
0: ಓ, ನಾವು ಆರಾಮಾಗಿದ್ವಿ. ನೀವು?
1: ನಾವು ಆರಾಮದೇ ನೋಡ್ರಿ ಸರ್. ಕಾರ್ಯಕ್ರಮ ಕೇಳಾಯ್ತು, ಕಾರ್ಯಕ್ರಮ ಸೂಪರ್ ಮೂಡ್ ಬರಕತ್ತದ್ರಿ.
0: ಥ್ಯಾಂಕ್ ಯು. ಸೊ ನವಾಜ್ ಅವ್ರೆ, ಹೇಗಿದೆ ನಿಮ್ ಕಡೆ ಎಲ್ಲ ವೆದರ್? ಮಳೆ ಏನಾದ್ರು ಬಂತಾ ಇಲ್ವಾ?
1: ಏ, ಮಳೆಗಳು ಏನಿಲ್ಲ ಮೇಡ, ಇಲ್ರಿ ಸರ್. ಬರೇ ಗಾಳಿ ಬಿಸಾಕತ್ತದ್ರಿ, ಆದಟ್ಟು ಏನ್ ಬಿಸಿಲ್ರಿ, ಮೋಡ್ ಬರ್ತದ್ರಿ, ಮಳೆ ಇಲ್ರಿ ಸರ್.
0: ಓಕೆ,
1: ನಿಮ್ ಕಡೆ ಸರ್ ಮಳೆ?
0: ನಮ್ ಕಡೆ ಸ್ವಲ್ಪ ಆಗ್ತಾ ಇದೆ ಸರ್.
1: ನಿಮ್ ಕಡೆ ಇಲ್ರಿ ಮಳೆ?
0: ಸ್ವಲ್ಪ ಆಗ್ತಾ ಇದೆ ಮಳೆ ಇವಾಗ.
1: ಹೌದ್ರ, ನಮ್ ಕಡೆ ಏನ್ ಸ್ವಲ್ಪ ಇಲ್ಲ, ಅಲ್ಪ ಇಲ್ರಿ. ಎಲ್ಲಾನು ಬಂದಾಗ ನೋಡಿ, ನಷ್ಟ ಏನ್ ಬಂದಿರಿ ಇವತ್ತ?
0: ನಮ್ದಿವತ್ತು ಪಲಾವ್ ಸರ್.
1: ಪಲಾವ್ ರೀ?
0: ನೀವು?
1: ನಾವು ಚಪಾತಿ ಬೆಂಡೆಕಾಯಿ ಪಲ್ಯ ರೀ.
0: ಓಕೆ, ನವಾಜ್ ಅವ್ರೆ, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
1: ಹಾ, ಹಾಡ್ತೀನಿ ನೋಡ್ರಿ ಸರ್. ನಾನು ಅಂದ್ರಿ,
0: ಹಾಡಿ ಹಾಡಿ.
1: ನೀನೇ ಸಾಕಿದಾಗಿಳಿ, ನಿನ್ನ ಮುದ್ದಿನಾಗಿಳಿ, ನಿನ್ನ ಹದ್ದಾಗಿ ಕುಗ್ಗಿತ್ತಲ್ಲೋ. ನೀನೇ ಸಾಕಿದಾಗಿಳಿ, ಚಿನ್ನದ ಚೂರಿ ಚಂದವ ತೋರಿ, ಬೆನ್ನಲ್ಲಿ ಚೂರಿತಲ್ಲೋ.

0: ಹೂವಾಗಿ ಅರಳಿ ಹಾವಾಗಿ ಕೆರಳಿ ಪ್ರಾಣವ ಹೀರಿತಲ್ಲೋ, ನಿನ್ನ ಪ್ರಾಣವ ಹೀರಿತಲ್ಲೋ, ಎದೆಯೆಲ್ಲ ಸಿಡಿಯಿತಲ್ಲೋ, ನಿನ್ನ ನಗುವೆಲ್ಲ ಉಡಗಿತಲ್ಲೋ. ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ, ನಿನ್ನ ಹದ್ದಾಗಿ ಕುಗ್ಗಿತಲ್ಲೋ. ಧನ್ಯವಾದ ಸರ.
1: ಓಕೆ, ಧನ್ಯವಾದಗಳು ನವಾಜ್ ಅವರೇ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನವಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಸೌಮ್ಯ ಅವರು. ಹೇಗಿದ್ದೀರಾ ಸೌಮ್ಯ ಅವರೇ?
2: ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ?
1: ನಾವು ಆರಾಮಾಗಿದ್ದೀವಿ. ನಿಮ್ ಕಡೆ ಮಳೆ ಆಗಿಲ್ಲ ಅಂತ ಕೇಳ್ಪಟ್ವಿ.
2: ಹೌದೌದು ಸರ್, ಈಗ ತಾನೇ ನಮ್ಮ ಅಣ್ಣ ಹಚ್ಚಿದ್ರು ಬಂದು ನಮಗವರು. ಹೇಳ್ರಿ, ನಾವೊಂದು ಹಾಡ ಹೇಳ್ತೀನಿ ಕೇಳ್ರಿ. ಚಿಲಿ ಪಿಲಿಯನ್ನು ತಲಿ ಗಗನದ ಜೊತೆಯಲ್ಲಿ ಹಾರಿವೆ ಹಕ್ಕಿಗಳು, ಹರುಷದ ಹೊಳೆಯಲ್ಲಿ ಸರಗಮ ಸ್ವರದಲ್ಲಿ ಹಾಡಿವೆ ಹೃದಯಗಳು.

0: ಆನಂದ ಚಿಲಿ ಪಿಲಿ ಅಂತಲಿ ಜಗನದ ಜೊತೆಯಲ್ಲಿ ಹಾರಿವೆ ಹಕ್ಕಿಗಳು. ಓಕೆ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೌಮ್ಯ ಅವರೇ.
0: ಓಕೆ, ನಮಸ್ತೆ ಸರ್.
1: ನಮಸ್ತೆ. ಸೌಮ್ಯ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಎಲ್ಲೋಗ್ಬಿಟ್ಟಿದ್ರಿ ಮೀನಾ ಅವರು? ಎಲ್ಲೋಗ್ಬಿಟ್ಟಿದ್ರಿ? ಕಾಣ ಬಿಟ್ಟಿದ್ರಲ್ಲ.
2: ಇಲ್ಲಪ್ಪ.
1: ಓಕೆ,
2: ಬರ್ತಾ ಇದ್ದೇವೆ, ನಿನ್ನೆ ಒಂದ್ ದಿವಸ ಬರ್ಲಿಲ್ಲ.
1: ಓಕೆ ಮೀನಾ ಅವರೇ, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಹೇಳ್ತೇನೆ. ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದವಂತೆ

0: ಹೇಳದೆ ನಾನೆಲ್ಲ ಹೇಳಲಿ, ಏನಿಂತ ನಾಚಿಕೆ ಕಣ್ಣೀರು ಏತಕೆ, ನೆರಳವನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ. ಓಕೆ ಬಿಸಿಲು ಬಂತು ಇದ್ರಲ್ಲಿ.
1: ಹಾ ಹಾ, ಓಕೆ ಓಕೆ, ಥ್ಯಾಂಕ್ ಯು ವಿನವ್ರೆ. ಓಕೆ, ವಿನವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ,
1: ನಮಸ್ತೆ. ಶುಭೋದಯ ಪಂಕಜ್ ಅವರು.
2: ಚೆನ್ನಾಗಿದ್ದೀರಾ?
1: ನಾವು ಸೂಪರ್ ಆಗಿದ್ದೀವಿ. ನೀವು?
2: ಹ್ಮ್,
1: ಆಗಿದೆ ಮೇಡಮ್.
2: ಪಂಚಭೂತಗಳ ಬಗ್ಗೆ ಹಾಡು ಹೇಳ್ತಾ ಇದಿರಲ್ಲ?
1: ಹೌದೌದು. ನೀವು ಯಾವ ಪದ ತಗೊಂಡಿದ್ದೀರಾ?
2: ಮಹಾಕ್ಷತ್ರಿಯದಲ್ಲಿ ಭೂಮಿ ಯಾರು ಹೇಳ್ತಿಲ್ಲ, ಎಲ್ಲ ಗಗನ ಆಕಾಶ ಹೇಳ್ತಿದ್ದಾರೆ.
1: ಹೌದು, ಎಲ್ಲ ಆಕಾಶದಲ್ಲಿ ತೇಲಾಡ್ತಾ ಇದಾರೆ.
2: ಅದೇ ಅಲ್ಲ ಸರ್, ಮಳೆ ಬರ್ತಿದ್ಯಾ ಅಂತ ಮೇಲ್ ನೋಡ್ತಿದಾರೆ ಸರ್, ಆಕಾಶದ್ದು ಅದಕ್ಕೆ.
1: ಹೌದೌದು.

0: ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಥ್ಯಾಂಕ್ ಯು ಪಂಕಜ್ ಅವರೇ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್.
1: ಓಕೆ, ಪಂಕಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡುಗಳನ್ನು ಹಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686920692 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ, ಯಾರಿದು?
2: ತನುಜ ರವಿ, ಶಿವಮೊಗ್ಗ ಬೊಮ್ಮಕಟ್ಟೆಯಿಂದ.
1: ತನುಜ ಅವರು ಹೇಗಿದ್ರಾ?
2: ಚೆನ್ನಾಗಿದ್ದೀನಿ.
1: ಓಕೆ ತನುಜ ಅವ್ರ, ಹಲೋ.
2: ಹೇಳಿ.
1: ಇವತ್ತು ಯಾವ ಸಾಂಗ್ ನ ಹಾಡ್ತೀರಾ? ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಅದೇ ಆಂಜನೇಯ ಸ್ವಾಮಿದು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು, ನೋಡುವ ಬಗೆ ಹೇಗೆ ನಿನ್ನ, ಸೇರುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ, ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಾನು ನೋಡಲಯ್ಯ ಹೀಗೆ ನಿನ್ನಲು, ನಿಂತ ರೀತಿಯೋ ಉರಿವ ಕಾಂತಿಯೋ ಹೊಳೆವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
1: ಓಕೆ, ತನುಜ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಈ ಎಲ್ಲ ಪದಗಳಲ್ಲಿ ಬರುವಂತಹ ಹಾಡುಗಳನ್ನ ಹಾಡಬಹುದು. ನೀರು, ಗಾಳಿ, ಆಕಾಶ, ಭೂಮಿ, ಬೆಂಕಿ, ಈ ಎಲ್ಲ ಪದಗಳು ಕೂಡ ಬರುವಂತಹ ಹಾಡುಗಳನ್ನ ಹಾಡೋದಕ್ಕೆ ಸಾಧ್ಯ ಇದೆ. ಅಂಡ್ ಇದರಲ್ಲಿ ಯಾವ್ಯಾವ ಹಾಡುಗಳಿದೆ ಅಂತ ಹೇಳಿ ಚೂಸ್ ಮಾಡ್ಕೊಳ್ತಾ ಇರಿ. ಅಂಡ್ ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಅಂಡ್ ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೂದಾರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
5: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
6: ಹರ್

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಗ್ರಾಮಾಯಣ ಸಿನಿಮಾದಿಂದ ಕೇಳ್ಕೊಂಡು ಬರ್ತಾ ಇದ್ರ. ಆ್ಯಂಡ್ ನೀವು ಕೂಡ ಈ ರೀತಿಯ ಸಾಂಗ್ಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಕರೆ ಮಾಡಿ ಮಾತಾಡ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ಕೂಡ ಇದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
1: ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್ ಕುಸುಮ ಅವರು. ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಶ್ರೀಧರ್. ನೀವ್ ಹೇಗಿದ್ದೀರಾ?
0: ನಮ್ದು ಇವತ್ತು ಬಿಸಿ ಬಿಸಿ ಪಲಾವ್.
1: ವಾವ್, ವೆರಿ ಗುಡ್. ಒಳ್ಳೆ ವಾತಾವರಣಕ್ಕೆ ಬಿಸಿ ಬಿಸಿ ತಿಂದು, ಒಳ್ಳೆ ಬೆಂಕಿ ಗಾಳಿ ನೀರು ಎಲ್ಲ ಟಾಪಿಕ್ ತಂದಿದ್ದೀರಾ, ಥ್ಯಾಂಕ್ ಯು ನಿಮ್ಗೆ. ನಾನು ಎಂತ ಇದು ಹೃದಯ ಗೀತೆ ಚಿತ್ರದ ವಿಷ್ಣುವರ್ಧನ್ ನಟನೆದು.

0: ಓಕೆ, ಚೆನ್ನಾಗಿ ಹಾಡಿದ್ರಿ.
1: ಥ್ಯಾಂಕ್ ಯು ಶ್ರೀಧರ್.
0: ಓಕೆ, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ರೀ. ಕುಸುಮ ಅವರು ಕರೆ ಮಾಡಿದ್ರು ಕೃಷಿನಗರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈಗ ಏನವರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್.
0: ಓಕೆ, ಸೊ ನಿಮ್ ಕಡೆ ಎಲ್ಲ ಮಳೆ ಆಗ್ತಿದ್ಯಾ, ಹೇಗೆ ಸರ್?
2: ಇಲ್ಲ ಸರ್, ಇಲ್ಲ ಮಳೆ ಇಲ್ವಲ್ಲ ಸರ್, ಮಳೆ ತುಂಬಾ 2 ತಿಂಗಳಾಯ್ತು.
0: ಓಕೆ,
2: ಮಳೆ ಕಾಯ್ತಾ ಇದೀವಿ ಸರ್, ಏನು ಹಾಕಿಲ್ಲ.
0: ಓಕೆ
2: ಸರ್.
0: ಸೊ ಸರ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿಡುವ ಹಾಡನ್ನ ಹಾಡಬೇಕು.
2: ಖಂಡಿತ ಸರ್, ಅದು ಈ ಬಂಧನ ಚಿತ್ರದಿಂದ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ.
0: ಹ್ಮ್ ಹ್ಮ್,
2: ಆಡ್ತೀನಿ ಸರ್.

0: ಸರ್.
1: ಓಕೆ, ಚೆನ್ನಾಗಿ ಹೇಳಿದ್ರಿ ಸೋಮಶೇಖರ್ ಅವರೇ, ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್ ತಮಗೂ ಕೂಡ.
1: ಓಕೆ, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀರು, ಗಾಳಿ, ಆಕಾಶ, ಭೂಮಿ, ಬೆಂಕಿ, ಈ ಪದಗಳಿರುವಂತಹ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡಿ. ಆ್ಯಂಡ್ ನೀವು ಕೂಡ ಕರೆ ಮಾಡಬೇಕಾದಂತಹ ಸಂಖ್ಯೆ 9686960926279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ, ನಮಸ್ತೆ ಸರ್.
1: ನಮಸ್ತೆ ಮಹೇಶ್ ಅವರು.
2: ಹಾಂ ಹೌದು ಸರ್.
1: ಓಕೆ, ಹೇಗಿದ್ರ ಮಹೇಶ್ ಅವರ?
2: ಆರಾಮಿದೆ ಸರ್.
1: ಹೇಗಿದೆ ಶಿಕಾರಿಪುರ?
2: ಫುಲ್
1: ಮಳೆನಾ? ನೋಡಿ ಬೇರೆ ಕಡೆಗೆಲ್ಲ ಮಳೆ ಇಲ್ಲ, ನೀವು ಅದೃಷ್ಟ ಮಾಡಿದೀರಾ.
2: ಹೌದೌದು, ಮಳೆ ಬಂದ್ರೆ ಅದೇ ಒಂಥರ ಅದೃಷ್ಟ.
1: ನಿಜ ನಿಜ. ಸೊ ಮಹೇಶ್ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡನ್ನು ಹಾಡ್ಬೇಕು.
2: ಓಕೆ ಸರ್, ಹೇಳ್ತೀನಿ.

0: ತುಂಬಾ ಹೂವ ನೋಡು, ಸುಳಿಯುತ್ತಿದೆ ತಂಗಾಳಿ ಆಡುತ್ತಿದೆ ಹೂಬಳ್ಳಿ, ಸುಳಿಯುತ್ತಿದೆ ತಂಗಾಳಿ ಆಡುತ್ತಿದೆ ಹೂಬಳ್ಳಿ, ಕುಣಿ ಕುಣಿಸುತ್ತ ನಗಿಸುತ್ತ ಹರಸಾರು ಶುವ ತರು ತರಲು, ಆಕಾಶ ಬೂಳಿದೆ ಭೂಮಿ ಕಾಲ ಕೆಳಗಿದೆ, ನಡುವೆ ನಾವು ಸೇರಿತು ಗುಯ್ಯಾಲಿ ಆಟ ಆಡೋಣವೇ. ಈ ಸರಿ ಸರ್
1: ಓಕೆ, ಚೆನ್ನಾಗಿ ಹಾಡಿದ್ರಿ.
0: ಓಕೆ ಸರ್,
1: ಥ್ಯಾಂಕ್ ಯು ಥ್ಯಾಂಕ್ ಯು. ಮಹೇಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ಈಗ ಇನ್ನೂರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
2: ನಮಸ್ತೆ
1: ನಮಸ್ತೆ.
2: ಕೇಳ್ತೇವೆ ಸರ್.
1: ಹಾ, ತುಂಬಾ ದೂರದಲ್ಲಿ ಕೇಳಿಸ್ತಾ ಇದೆ.
2: ಇಲ್ಲ ಸರ್, ಸೌಂಡ್ ಜಾಸ್ತಿ ಇದೆ.
1: ಹೌದಾ? ಓಕೆ.
2: ಆರಾಮಿದ್ದೀರಿ?
1: ಆರಾಮಾಗಿದ್ದೀವಿ. ಅಕ್ಕ ಮಹಾದೇವರ?
2: ಹೌದ್ರಿ.
1: ಹೇಗಿದ್ದೀರಾ?
2: ಆರಾಮಿದ್ದೀರಿ ನೀವು?
1: ನಾವು ಆರಾಮಾಗಿದ್ದೀವಿ. ಹೇಗಿದೆ ನಿಮ್ ಕಡೆ ಎಲ್ಲ, ಮಳೆ ಆಯ್ತಾ?
2: ಮಳೆ ಕಡಿಮೆ ಐತ್ರಿ, ಆಗಲ್ಲ ಐತಿ, ನಮ್ ಕಡೆ ಇಲ್ಲ ಅಷ್ಟೊಂದು
1: ಹೇಳ್ಕೊಳಂಗಿಲ್ಲ. ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಹಾಡ್ತೀವ್ರಿ.
1: ಓಕೆ ಹಾಡಿ.
2: ರೇಷ್ಮೆ ಚಿತ್ರದಿಂದ ರೀ.

0: ಕೂಗಿ ಇಂಪಾದ ಗಾನವೋ, ಗಾಳಿ ಬೀಸಿ ಬೀಸಿ ಮಧು ಮಧುರ ತಾಣವೋ, ಬೆಳಕಿ ಕೂಗಿ ಪಲ್ಲಕ್ಕಿ ಕಣ್ಣಲ್ಲಿ ಭಾವ ಹುಕ್ಕಿ, ಮೇಲೆ ಮರದ ಜಾಜಿ ಸೊಗಸಾಗಿ ಹರಳಿ ಕನ್ನನದ ಕಾವ್ಯ. ಇಬ್ಬನಿ ತಬ್ಬಿದ ಹಿಳಿಯಲ್ಲಿ ರವಿ ತೇಜ ಕಣ್ಣು ತೆರೆದು, ದೂರ ನಿಂತ ಬೆಟ್ಟ ಗಂಭೀರ ಮೌನವು, ತುಂಗಿ ತುಂಗಿ ಸೇರಿ ದಶ ಆಶಾಂದವು, ದೂರ ಚೆಲು ನಿಂತ ಧುಮಿಕ್ಕಿ ನದಿಯು ಕೊಡುತ್ತಾ, ಹಾವು ಹರಿವಂತ ರೀತಿ ಕನ್ನನ ಕಾವ್ಯ ನಾಟ. ಹಲೋ,
1: ಓಕೆ, ರಾಗ ಗೊತ್ತಾಗ್ತಿರ್ಲಿಲ್ವಾ? ಓಕೆ, ಚೆನ್ನಾಗಿ ಹಾಡಿದ್ರಿ ಅಕ್ಕಮದೇವರೇ, ಥ್ಯಾಂಕ್ ಯು.
0: ಏನೇ ಆದ್ರಿ ಹೇಳಿ ಸರ್.
1: ಓಕೆ, ಅಕ್ಕಮಹಾದೇವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ಬರು ಕಾಲರ್ ಹೇಳಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಶ್ರೀಧರ್ ಸರ್.
1: ನಮಸ್ತೆ ಅನಂತರಾಜ್ ಅವರು. ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್. ಮಳೆ ಇಲ್ಲ ಸರ್, ಏನ್ ಮಾಡ್ತೀಯ? ಮಹೇಶ್ ಅವ್ರು ಹೇಳಿದ್ರು ನಮ್ಮಲ್ಲಿ ಸಖತ್ ಮಳೆ ಬರ್ತಾ ಇತ್ತಂತ, ನೋಡಿ ಸರ್ ಅಲ್ಲಿ ಮಳೆ ಬರುತ್ತೆ, ಇದು ಮಳೆ ಇಲ್ಲ.
1: ಹೌದು,

0: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ. ಅನಂತರಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಸರ್, ನಮಸ್ತೆ ಸರ್.
0: ನಮಸ್ತೆ,
1: ವಿದ್ಯಾನಗರ.
0: ಸತೀಶ್ ಅವರು ಹೇಗಿದ್ದೀರಾ?
1: ತಿಂಡಿ ಆಯ್ತಾ ಸರ್?
0: ತಿಂಡಿ ಆಗಿದೆ, ನಿಮ್ದು ಆಯ್ತಾ?
1: ನಮ್ದು ಆಗಿಲ್ಲ ಸರ್, ಮಾಡ್ಬೇಕು.
0: ಓಕೆ ಸತೀಶ್ ಅವರು, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
1: ಹಾ ಸರ್, ಹಾಡ್ತೀನಿ ಸರ್.
0: ಓಕೆ.
1: ಆಕಾಶ ನೀನಾದರೆ ಆತಾರೆ ನಾನಾಗುವೆ, ಬಳ್ಳಿಲಿ ಹೂವು ಒಂದಾದ ಹಾಗೆ, ನಿನ್ನನ್ನು ಸೇರಿ ಎಂದೆಂದು ಹೀಗೆ ಬಾಳೆಲ್ಲ ಆನಂದವೋ. ಆತಾರೆ ನೀನಾದರೆ ಆಕಾಶ ನಾನಾಗುವೆ, ಬಳ್ಳಿಲಿ ಹೂವು ಒಂದಾದ ಹಾಗೆ, ನಿನ್ನನ್ನು ಸೇರಿ ಎಂದೆಂದು ಹೀಗೆ ಬಾಳೆಲ್ಲ ಆನಂದವೋ. ತಂಗಾಳಿ ಬಂದಾಗ ಹೂಗಂಧ ತಂದಾಗ, ನಾನು ಗಿಳಿಯಾಗಿ ಮೇಲೆ ಹಾರುವೆನು, ನಾನು ಗಿಳಿಯಾಗಿ ಜೋಡಿ ಸೇರುವೆನು, ಮುದ್ದಾಗಿ ಆಗ ಹೇಳು ಮಾತಂದನು, ಎಂದೆಂದು ಒಂದೇ ಮಾತು ನೀ ನನ್ನ ಪ್ರಾಣನಲ್ಲೇ. ಆಕಾಶ ನೀನಾದರೆ ಆತಾರೆ ನಾನಾಗುವೆ.
0: ಓಕೆ, ಸೂಪರ್ ಆಗಿ ಹಾಡಿದ್ರಿ. ಹೌದು, ಚೆನ್ನಾಗಿ ಹಾಡಿದ್ರಿ ನೀವು ಕೂಡ. ಥ್ಯಾಂಕ್ ಯು ಸತೀಶ್ ಅವರ. ಸತೀಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
0: ನಮಸ್ತೆ. ಕಲ್ಪನಾ ಅವರು,
2: ಸರಿಗೆ ಬೆಳಗ್ಗಿನ ಶುಭೋದಯ.
0: ಓ, ಥ್ಯಾಂಕ್ ಯು, ನೀವು ಕೂಡ ಬೆಳಗ್ಗಿನ ಶುಭೋದಯ. ಕಲ್ಪನಾ ಅವರು ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ ಸರ್?
0: ತಿಂಡಿ ಆಗಿದೆ, ನಿಮ್ದಾಯ್ತಾ? ಕಲ್ಪನಾ ಅವ್ರೆ, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು. ಯಾವ ಸಾಂಗ್ ಹಾಡ್ತೀರಾ?
2: ನಾನೊಂದ್ ತಗೊಂಡಿದ್ದೀನಿ ಸರ್.
0: ಓಕೆ.
2: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ನೀರ ಬಿಟ್ಟು ನೆಲ ಮೇಲೆ ದೋಣಿ ಸಾಗದು. ಥ್ಯಾಂಕ್ ಯು ಸರ್.
0: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಕಲ್ಪನಾ ಅವರ. ಕಲ್ಪನಾ ಅವರು ಕೂಡ ಕರೆ ಮಾಡಿ, ಅವರು ಕೂಡ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವಂತಹ ಹಾಡುಗಳನ್ನು ಹಾಡ್ಬೋದು. ನೀರು, ಗಾಳಿ, ಆಕಾಶ, ಭೂಮಿ, ಬೆಂಕಿ, ಎಲ್ಲ ಪದಗಳು ಬರುವಂತಹ ಹಾಡುಗಳು, ಸುಮಾರು ಹಾಡುಗಳಿದೆ, ನೀವು ಕೂಡ ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಕೂಡ ಮುಂದುವರಿಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿಧಿಗೆ ಅಂಚೆ ಬಿದಿರೆ.

ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಸೂಪರ್ ಆಗಿರುವಂತಹ ಸಾಂಗ್ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರ. ರಘುದೀಕ್ಷಿತ್ ಅವರು ಹಾಗೆ ಲಕ್ಷ್ಮೀ ಮನಮೋಹನ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಸಾಂಗ್ ಸೂಪರ್ ಆಗಿದೆ. ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಪಂಚಭೂತಗಳ ಹೆಸರಿರುವ ಹಾಡುಗಳನ್ನು ಹಾಡಬಹುದು. ಸೊ ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ನಮಗೆ ಕಾಲರ್ ಹಿಡಿದರೆ ಬನ್ನಿ, ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
0: ಸುಧಾ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ಓ, ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಗಂಗಾವತಿ? ಎಲ್ಲ ಮಿಕ್ಸ್ ಇದೆಯಾ? ಓಕೆ ಸುಧಾ ಅವರ, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
1: ಹಾಡ್ತೀನಿ.
0: ಓಕೆ.
1: ಆಕಾಶದಿಂದ ಜಾರಿ, ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ನಮಗಾಗಿ ಮಹಾದೇವನು. ಆಕಾಶದಿಂದ ಜಾರಿ ಈ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿಯ ದೇವನೇ, ನಮಗಾಗಿ ಮಹಾದೇವನೇ. ಪ್ರಿಯ ನಿನ್ನನೋ ಶಿವ ನಿನ್ನ ನೋಡಿ ನೋಡಿ ಕಣ್ಣು ತುಂಬಿ ಬಂದಿತು, ಕನಸೋ ನನಸೋ ಹಗಲು ಇರುಳು ನಿನ್ನ ಕಂಡು ಸೂತು ಹೋದೆ. ಆನಂದವಾಗಿದೆ ಆಗಿದೆ ಎಂತ ಭಾಗ್ಯ ನಮ್ಮದು. ಹೊಯ್ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿಯ ದೇವನೇ, ನಮಗಾಗಿ ಮಹಾದೇವನೇ. ಥ್ಯಾಂಕ್ ಯು ಸರ್.
0: ಓಕೆ, ಚೆನ್ನಾಗಿ ಹಾಡಿದ್ರಿ ಸುಧಾ ಅವರೇ. ಥ್ಯಾಂಕ್ ಯು. ಓಕೆ, ಸುಧಾ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ. ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಹಾಗೀಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು.
2: ಹೌದು ಸರ್.
0: ಹೇಗಿದ್ದೀರಾ ಪ್ರೇಮ ಅವರ?
2: ಚೆನ್ನಾಗಿದ್ದೀನಿ ಸರ್.
0: ಹಾಸನ?
2: ಹೌದು ಸರ್.
0: ಓಕೆ ಪ್ರೇಮ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡ್ಬೇಕು.
2: ಸರಿ ಸರ್, ಒಂದು ಹಾಡ್ತೀನಿ.
0: ಓಕೆ.

0: ವಿಕೆ ಬಾಳೋದು ಹಾರು ಹಕ್ಕಿನ ತಂದು ಕೂಡಿ ಹಾಕೋದು, ಸುಟ್ಟು ಜೇನನ್ನ ತಿಂದು ಸುಟ್ಟು ಹಾಕೋದು. ನರ ಮನುಷ್ಯ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಕೆನು ಬೆಳೆಯಲ್ಲ. ತಿಳಿಪಿಲಿಗಳ ಸರಿಗಮ ಕಿವಿಯೊಳಗೆ, ನೀರಲೆಗಳ ಕಥದಿನ್ಯದೆಯೊಳಗೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಸಾರ ಮಾಡುವ ಬರ. ಇಷ್ಟ ಆದ್ರೆ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಪ್ರೇಮ ಅವರೇ.
0: ಧನ್ಯವಾದ ಸರ್.
1: ಧನ್ಯವಾದಗಳು ನಿಮಗೂ ಕೂಡ. ಸೊ ಪ್ರೇಮ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೀಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ ಸರ್. ಶುಭೋದಯ.
1: ನಮಸ್ತೆ.
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಬಸವರಾಜ್ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್. ತಾವು ಚೆನ್ನಾಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ಸರ್.
2: ಹಾ ಸರ್.
1: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡಬೇಕು.
2: ಹಾ ಸರ್.
1: ಓಕೆ.
2: ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ ಸೂರ್ಯಚಂದ್ರರೇ ನಿನ್ನ ಕೆಂಗಳು ಗಿರಿಶೃಂಗ

0: ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವು ಜೀವ ಜೀವದಲ್ಲೂ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದೆಯ ಪ್ರಾಣಾಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ.
1: ಹಲೋ ಸರ್, ಸೂಪರ್ ಆಗಿ ಹಾಡಿದ್ರಿ ಸರ್.
0: ಧನ್ಯವಾದಗಳು ಸರ್.
1: ಓ, ಸಖತ್ತಾಗಿ ಎಂಜಾಯ್ ಮಾಡ್ತಾ ಚೆನ್ನಾಗಿ ಹಾಡಿದ್ರಿ.
0: ಧನ್ಯವಾದ ಸರ್.
1: ಕೇಳ್ತಾ ಇರ್ತೀರಾ ಅವಾಗ ಅವಾಗ ಈ ಸಾಂಗ್ನ?
0: ಕೇಳ್ತಾ ಇರ್ತೀವಿ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಧನ್ಯವಾದ ಸರ್. ಮತ್ತೊಮ್ಮೆ ಶುಭೋದಯ.
1: ನಿಮಗೂ ಕೂಡ ಶುಭೋದಯ ಸರ್. ಬಸವರಾಜ್ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡುಗಳನ್ನ ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಸರ್.
1: ಉಲ್ಲಾಸ್ ಅವರು?
2: ಹಾ ಸರ್, ಹೌದು.
1: ಹೇಗಿದ್ದೀರಾ?
2: ಹಾ ಸರ್, ಚೆನ್ನಾಗಿದ್ದೀವಿ ಸರ್.
1: ಓ, ನಾವು ಚೆನ್ನಾಗಿದ್ದೀವಿ. ಉಲ್ಲಾಸ್ ಸರ್, ಇವತ್ತು ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡಬೇಕು.
2: ಚಂದಿರನಿಲ್ಲದ ಆ ಬಾನಿನಲ್ಲಿ

0: ಹೆತ್ತವರಯದೆಯಲ್ಲಿ ಬೆಳಕಿನ ಊಟ ತಂದಿರಲಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕೂಡಲು ನಾನಿಲ್ಲಿ. ಸಾಕತ್ತಾರ?
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಹೆಸರಿರುವ ಹಾಡನ್ನ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ. ಹಲೋ. ಓಕೆ, ನಮಗೆ ಕಾಲ್ ಕಟ್ ಆಯಿತು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಇದ್ರಿ, ಎಂಜಾಯ್ ಮಾಡ್ತಾ ಇದ್ರಿ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಅನಿಸ್ತು, ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686029627962279 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನೀವು ಕೂಡ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದರೆ. ಹಲೋ.
2: ಹಲೋ, ನಮಸ್ತೆ ಶ್ರೀಧರ್ ಸರ್.
1: ನಮಸ್ತೆ.
2: ಸರ್, ಇವತ್ತು ಪಂಚಭೂತಗಳಲ್ಲಿ ಒಂದಾದಂತಹ ಭೂಮಿ ಪದವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ.
1: ಸರ್,
2: ನನ್ನ ಹೆಸರು ಸರೋಜಾ ಜೈಶಂಕರ್, ನಿವೃತ್ತ ಶಿಕ್ಷಕಿ ಭದ್ರಾವತಿ.
1: ಸರೋಜಾ ಅವರು, ಹಾಡಿ ಮೇಡಮ್, ಹಾಡಿ.
2: ಇದು ಸಾಹಿತ್ಯ ಹಂಸಲೇಖ, ಮಹಾಕ್ಷೇತ್ರ ಫಿಲಂದು. ನೀ ಭೂಮಿ ಬಣ್ಣದ ಬೊಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ. ಕಳ

0: ಓಕೆ, ಚೆನ್ನಾಗಿ ಹಾಡಿದ್ರಿ ಸರೋಜ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
1: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
1: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
1: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದೆ ಆಗಲೇ ಒಂದು ಕಥೆಯನ್ನು, ಹಾಗೆ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ಈಗ ನಾನು ನಿಮಗೆ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಕೊಟ್ಟಿ ಕುಂದಾಪುರಕ್ಕೆ ಹೋದಂಗೆ ಅಂತ ಹೇಳಿ. ಈ ಒಂದು ಗಾದೆ ಮಾತನ್ನು ನಾವೆಲ್ಲ ಕೇಳ್ತಾ ಇರ್ತೀವಲ್ವಾ, ಕುಟ್ಟಿ ಕುಂದಾಪುರಕ್ಕೆ ಹೋದಂಗೆ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಹಾಗಿದ್ರೆ ಈ ಕಥೆ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋಣ. ಕುಂದಾಪುರ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಈ ಒಂದು ಗಾದೆ ತುಂಬಾ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಏನಾದರೂ ಒಂದು ಕೆಲಸ ನಿಮಿತ್ತ ಎಲ್ಲಿಗಾದರೂ ಹೋಗಿ ಹೋದ ಕೆಲಸವಾಗದೆ ಹಾಗೆಯೇ ವಾಪಸ್ ಬಂದರೆ ಆತನ ಬಾಯಲ್ಲಿ ಅಥವಾ ಆತನ ಆ ಕೆಲಸಕ್ಕೆ ಕಳಿಸಿದವರ ಬಾಯಲ್ಲಿ ಬರುವಂತಹ ಸರ್ವೇ ಸಾಮಾನ್ಯವಾದಂಥ ಒಂದು ಮಾತು ಅಂತ ಹೇಳಿದ್ರೆ, ಕೊಟ್ಟಿ ಕುಂದಾಪುರಕ್ಕೆ ಹೋದಂಗಾತು ಅಂತ. ಈ ಗಾದೆಯ ಹಿಂದೆ ಒಂದು ಸ್ವಾರಸ್ಯಕರವಾದಂತಹ ಕಥೆ ಇದೆ. ಹಾಗಿದ್ರೆ ಆ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಹಲವಾರು ವರ್ಷಗಳ ಹಿಂದೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಬ್ಬ ದೊಡ್ಡ ಸಾಹುಕಾರರಾದ ಶೆಟ್ರ ಮನೆ ಇದ್ದಿತ್ತಂತೆ. ಅಂದು ಅವರ ಮನೆಯಲ್ಲಿ ಹಲವಾರು ಮಂದಿ ಆಳುಗಳು ಕೆಲಸ ಮಾಡ್ತಿದ್ರು. ಆಗ ಅವಿಭಕ್ತ ಕುಟುಂಬದ ವ್ಯವಸ್ಥಿತ ಪದ್ಧತಿ ಇದ್ದಿದ್ದರಿಂದ ಇಡೀ ಕುಟುಂಬದವರು ತುಂಬಾ ದೊಡ್ಡವಾದ ಹೆಬ್ಬಾಗಿಲು ಮನೆಯಲ್ಲಿ ವಾಸಿಸ್ತಾ ಇದ್ರು. ಒಂದು ಮನೆಯಲ್ಲಿ ಕನಿಷ್ಠವೆಂದರೂ 30-40 ಜನ ಸದಸ್ಯರು ವಾಸ ಮಾಡ್ತಿದ್ರಂತೆ. ಇವರಲ್ಲದೆ 5-6 ಮಂದಿ ಕೆಲಸದಾಳುಗಳು ಕೂಡ ರಾತ್ರಿ ಸಾಹುಕಾರರ ಮನೆಯಲ್ಲೇ ತಂಗ್ತಾ ಇದ್ರು. ಅವರೆಲ್ಲರಿಗೂ ಊಟ, ಕಾಫಿ ಮತ್ತು ತಿಂಡಿಯ ವ್ಯವಸ್ಥೆ ಎಲ್ಲವೂ ಆ ಮನೆಯಲ್ಲೇ ಇರ್ತಾ ಇತ್ತು. ಆ ಕೆಲಸದಾಳುಗಳಲ್ಲಿ ಒಬ್ಬನ ಹೆಸರು ಕುಟ್ಟಿ. ಅವನ ಹೆಸರೇ ಕುಟ್ಟಿಯೋ ಅಥವಾ ಅವನ ಅಡ್ಡ ಹೆಸರೋ ಗೊತ್ತಿಲ್ಲ, ಕೆಲವೊಮ್ಮೆ ಕೇರಳದಿಂದ ಉದ್ಯೋಗ ನಿಮಿತ್ತ ಕುಂದಾಪುರದ ಹಳ್ಳಿಗಳಲ್ಲಿ ಬಂದು ವಾಸವಿರುವ ವ್ಯಕ್ತಿಗಳಿಗೂ ಕುಟ್ಟಿ ಅಂತ ಚಿಕ್ಕದಾದ ಅಡ್ಡ ಹೆಸರಿನಿಂದ ಕರೆಯುವ ರೂಢಿ ಇತ್ತು. ಕುಟ್ಟಿ ಅಂದರೆ ಆ ಸಾಹುಕಾರ ಶೆಟ್ಟರಿಗೆ ತುಂಬಾ ಅಚ್ಚುಮೆಚ್ಚು. ಯಾಕಂದರೆ ಪ್ರತಿ ಕೆಲಸದಲ್ಲಿಯೂ ಎದ್ದು ಕಾಣುವ ಅವನ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನ. ಏನೇ ಕೆಲಸ ಹೇಳಿದ್ರೂ ಅದನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಮಾಡಿ ಮುಗಿಸ್ತಾ ಇದ್ದ. ಆದ್ರಿಂದ ಊರಿನ ಪೇಟೆಯಿಂದ ಅಥವಾ ದೂರದ ಕುಂದಾಪುರದಿಂದ ಏನಾದರೂ ಸಾಮಾನುಗಳನ್ನು ತರಬೇಕಾದ್ರೆ ಶೆಟ್ರಿಗೆ ಕುಟ್ಟಿಯೇ ನಂಬಿಕಸ್ಥನಾದ ಆಳಾಗಿದ್ದ. ಪ್ರತಿದಿನ ರಾತ್ರಿ ಊಟವಾದ ಮೇಲೆ ಕೆಲಸದ ಆಳುಗಳಿಗೆ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಮಾಡಬೇಕೆಂದು ಸಲಹೆ ನೀಡೋದು ಮೊದಲಿನಿಂದಲೂ ನಡೆದುಕೊಂಡು ಬಂದಂತಹ ರೂಢಿಯಾಗಿತ್ತು. ಎಂದಿನಂತೆ ಅದೊಂದು ದಿನ ರಾತ್ರಿ 10 ಗಂಟೆಗೆ ಹೆಬ್ಬಾಗಿಲಿನಲ್ಲಿ ತನ್ನ ಆರಾಮ ಕುರ್ಚಿಯಲ್ಲಿ ಕುಳಿತ ಸಾಹುಕಾರ ಶೆಟ್ರು ಎಲ್ಲ ಕೆಲಸದವರನ್ನು ಕರೆದು ಮರುದಿನ ಯಾರ್ಯಾರು ಏನೇನು ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು. ಕೊನೆಯಲ್ಲಿ ಕುಟ್ಟಿಯನ್ನು ಕರೆದರು. ಏ ಕುಟ್ಟಿ, ನಾಳೆ ಬೆಳಗ್ಗೆ 6 ಗಂಟೆಗೆ ನೀನು ಹನುಮಾನ್ ಬಸ್ಸಿಗೆ ಕುಂದಾಪುರಕ್ಕೆ ಹೋಗಿ ಬರಕ್ಕೂ ಮರಿಬೇಡ ಅಂತ ಹೇಳಿದಾಗ ಕುಟ್ಟಿ ಆಯ್ತು ಒಡೆಯರೆ ಅಂತ ಒಪ್ತ. ಬೆಳಿಗ್ಗೆ 6 ಗಂಟೆ ಬಸ್ ಬಿಟ್ಟರೆ ಕುಂದಾಪುರಕ್ಕೆ ಮತ್ತೆ 9 ಗಂಟೆಗೆ ಬಸ್ ಇದ್ದಿತ್ತು. ಆಮೇಲೆ ಎಲ್ಲರೂ ತಮ್ಮ ತಮ್ಮ ಜಾಗಕ್ಕೆ ನಿದ್ದೆ ಮಾಡಲು ಹೋದರು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ತಪ್ಪದೆ ಏಳ್ತಿದ್ದ ಶೆಟ್ರು ಆದರೆ ಆ ದಿನ ಮಾತ್ರ ಸುಮಾರು 6:30 ಗಂಟೆಗೆ ಎದ್ರು. ಎದ್ದು ಕೂಡಲೇ ಅವರಿಗೆ ನೆನಪಾಗಿದ್ದು ಕೆಲವು ಸಾಮಾನುಗಳನ್ನು ತರಿಸಲು ಕುಟ್ಟಿಯನ್ನು ಕುಂದಾಪುರಕ್ಕೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಎದ್ದವರೇ ಕುಟ್ಟಿ ಕುಟ್ಟಿ ಅಂತ ಕೂಗಿದ್ರು. ಕುಟ್ಟಿಯ ಪತ್ತೇನೇ ಇಲ್ಲ. ಎಲ್ಲ ಕಡೆ ಹುಡುಕಿದ್ರೂ ಕುಟ್ಟಿ ಸಿಗಲಿಲ್ಲ. ಶೆಟ್ರಿಗೆ ತುಂಬ ಆತಂಕ ಆಯಿತು. ತನಗೆ ಹೇಳ್ದೆ ಎಂದೂ ಎಲ್ಲೂ ಹೋದವನಲ್ಲ, ಅಂತಹ ನಂಬಿಕಸ್ಥ ಆಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡೋ ಏನು. ಊರೆಲ್ಲ ಹುಡುಕಿದ್ರು, ಎಲ್ಲೂ ಕುಟ್ಟಿಯ ಪತ್ತೆ ಇಲ್ಲ. ಆಳುಗಳು ಮತ್ತು ಮನೆಯವರೆಲ್ಲ ತುಂಬ ಆತಂಕಗೊಂಡಿದ್ರು. ಸುಮಾರು 1:30 ಹೊತ್ತಿಗೆ ಮಠ ಮಠ ಬಿಸಿಲಿನಲ್ಲಿ ಕುಟ್ಟಿ ಬಸ್ ಸ್ಟ್ಯಾಂಡ್ನಿಂದ ಗರಿಗರಿಯಾದ ಪಂಚೆ ಮೇಲೆ ಚೆನ್ನಾಗಿರುವ ಅಂಗಿ ಧರಿಸ್ಕೊಂಡು ಖುಷಿ ಖುಷಿಯಾಗಿ ಶೆಟ್ರ ಮನೆಯತ್ತ ನಡ್ಕೊಂಡು ಬರ್ತಿದ್ದ. ಇಷ್ಟು ಹೊತ್ತು ಇಡೀ ಊರೆಲ್ಲ ಹುಡುಕಿ ಆತಂಕಗೊಂಡಿದ್ದ ಶೆಟ್ರಿಗೆ ಒಳ್ಳೆ ಆರಾಮವಾಗಿ ಪೇಟೆಯಿಂದ ನಡೆದುಕೊಂಡು ಬರುತ್ತಿದ್ದ ಕುಟ್ಟಿಯನ್ನು ನೋಡಿ ಎಂದೂ ಬರದ ಸಿಟ್ಟು ಬಂತು. ಕೇಳಿದ್ರು ಶೆಟ್ರು, ಏಯ್ ಕುಟ್ಟಿ, ಇಷ್ಟೊತ್ತು ಎಲ್ಲಿ ಸುತ್ತಕ್ಕೆ ಹೋಗಿದ್ಯಾ? ಅಂಗಿ ಪಂಚೆ ಹಾಕೊಂಡು ಪ್ಯಾಟಿ ಕಡೆ ಹೋಗಿದ್ದ? ಆಗ ಶಾಂತವಾಗಿ ಕುಟ್ಟಿ ಕೊಟ್ಟ ಉತ್ತರದಿಂದ ಶೆಟ್ರಿಗೆ ಮುಂದೆ ಏನು ಹೇಳಬೇಕು ಅಂತಲೇ ತಿಳಿಯಲಿಲ್ಲ. ನಿನ್ನೆ ರಾತ್ರಿ ಮಲ್ಗಕ್ಕಿಂತ ಮೊದಲು ನೀವೇ ಹೇಳಿದ್ರಲ್ಲ ಒಡೆಯರೆ, ಬೆಳಿಗ್ಗೆ 6 ಗಂಟೆಗೆ ಹನುಮಾನ್ ಬಸ್ಸಿಗೆ ಕುಂದಾಪುರಕ್ಕೆ ಹೋಗಿ ಬಪ್ಪುಕ್ಕು ಅಂತ ಹೇಳಿ. ಅದಕ್ಕೆ ಬೆಳಗ್ಗೆ ಮುಂಚೆ ಎದ್ಕೊಂಡು 6 ಗಂಟೆವರೆಗೆ ಕಾದೆ. ಒಡೀರಿಗೆ ಹೇಳೇ ಹೋಪ್ ಅಂತ ಹೇಳಿ 6 ಗಂಟೆ ಯಾರು ಒಡೀರ್ ಹೇಳಲೇ ಇಲ್ಲ. 6 ಗಂಟೆ ಬಸ್ ತಪ್ಪ ಹೋಯ್ಕು ಅಂತ ಹೇಳಿ ಓಡ್ ಹೋಯ್. ಹಂಗೆ ಬಸ್ ಹತ್ತಿ ಕುಂದಾಪುರಕ್ಕೆ ಹೋದೆ. ಕುಂದಾಪುರ ಪ್ಯಾಟಿಯಾಗೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ 12 ಗಂಟೆ ಬಸ್ ಹತ್ಕೊಂಡು ವಾಪಸ್ ಈಗ ಬರ್ತಾ ಇದ್ದೆ ಎಂದು ಮುಗ್ಧವಾಗಿ ಉತ್ತರ ಕೊಟ್ಟ ಕುಟ್ಟಿ. ಮೇಲಿನ ಸ್ವಾರಸ್ಯಕರವಾದ ಘಟನೆಯೇ ಕುಟ್ಟಿ ಕುಂದಾಪುರಕ್ಕೆ ಹೋಯ್ ಬಂದಂಗೆ ಅಂತ ಹೇಳಿ ಹೇಳಲಾಗತ್ತೆ. ಒಂದು ವಿಭಿನ್ನವಾಗಿರುವಂತಹ ಕತೆ ಇದು ಅಂತಾನೆ ಹೇಳಬಹುದಲ್ವಾ. ಸೊ ಹಾಗೆ ಈ ಕತೆ ನನಗಂತೂ ತುಂಬ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9 6 8 6 0 9 2 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ಇಂದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮುಗಿಲಲಿ, ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ, ಸೋನೆ ಮಳೆಯಾಗಿ ಆದರೂ ಮೆಲ್ಲ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಈ ಕಥೆಯನ್ನೊಳಗೊಂಡ ದ್ರೋಣ ಪರ್ವವು ಹೀಗೆ ಹೇಳುತ್ತದೆ. ಶಿಷ್ಟನಾದ ವಾಸುದೇವನು ಅರ್ಜುನನೊಂದಿಗೆ ನಿತ್ಯ ವೇದಗಳನ್ನು ಪಠಿಸುತ್ತಾ ನೆಲ ಮುಟ್ಟುವವರೆಗೂ ತಲೆಯನ್ನು ಬಗ್ಗಿಸಿ ಸರ್ವ ಲೋಕಗಳ ಮೂಲವು ಪ್ರಪಂಚದ ಸೃಷ್ಟಿಕರ್ತನು ಅರ್ಜುನನು ಅಕ್ಷಯ ಪ್ರಭುವು ಬುದ್ಧಿ ಆಕಾಶ ವಾಯುಗಳ ಮೂಲವು ನಕ್ಷತ್ರಗಳ ಆದಿಯು ಸಾಗರಗಳ ಕರ್ತೃವು ಪೃಥ್ವಿಯ ಅಂತಿಮ ಆಧಾರವು ದೇವ ದಾನವ ಯಕ್ಷ ಮತ್ತು ಮಾನವರ ಕರ್ತೃವು ಧ್ಯಾನ ಯೋಗದ ಪರಬ್ರಹ್ಮನು ನಿತ್ಯ ತೃಪ್ತನು ಬ್ರಹ್ಮವಿದ್ಯೆಯನ್ನು ಬಲ್ಲವರ ಸಂಪತ್ತು ವಿಶ್ವದ ಸೃಷ್ಟಿಕರ್ತ ಮತ್ತು ಸಂಹಾರಿಯು ಮಹಾರೌದ್ರಾವತಾರಿಯು ಇಂದ್ರ ಮತ್ತು ಸೂರ್ಯರ ಮೂಲ ಗುಣದವನು ಆದವನಿಗೆ ನಮಸ್ಕರಿಸುತ್ತಾರೆ. ಆಮೇಲೆ ಕೃಷ್ಣನು ಅವನನ್ನು ಕಾಯ ವಾಚ ಮನಸ ಸ್ತುತಿಸುತ್ತಾನೆ. ಈ ವೀರದ್ವಯರು ಸೂಕ್ಷ್ಮ ಲೋಕಗಳನ್ನು ಪಡೆಯಲು ಇಚ್ಛಿಸುವವರ ಧ್ಯೇಯವಾದ ಅರ್ಜುನನು ಕಾರಣನೂ ಆದ ಮಹಾದೇವನನ್ನು ಆಶ್ರಯಿಸುತ್ತಾರೆ. ಅನಂತರ ಅರ್ಜುನನು ಅವನೇ ಎಲ್ಲದರ ಆದಿಯೆಂದು ಭೂತ ವರ್ತಮಾನ ಭವಿಷ್ಯಗಳ ಮೂಲವೆಂದು ತಿಳಿದು ಆ ದೇವನಿಗೆ ಪುನಃ ಪುನಃ ನಮಸ್ಕರಿಸುತ್ತಾನೆ. ಈ ನರ ಮತ್ತು ನಾರಾಯಣರನ್ನು ನೋಡಿ ಪ್ರತ್ಯಕ್ಷನಾದ ಮಹಾದೇವನು ಸಂತುಷ್ಟನಾಗಿ ಮಂದಹಾಸವನ್ನು ಬೀರುತ್ತಿರುವನು ಎಂಬಂತೆ ಹೀಗೆ ಹೇಳಿದನು. ನರೋತ್ತಮರಿಗೆ ಸುಸ್ವಾಗತ. ಹೇಳಿ, ಆಯಾಸವನ್ನು ಪರಿಹರಿಸಿಕೊಳ್ಳಿ. ವೀರರೇ, ನಿಮ್ಮ ಇಷ್ಟವೇನೆಂಬುದನ್ನು ಶೀಘ್ರವಾಗಿ ತಿಳಿಸಿ. ನೀವು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದ್ದೀರೋ ಆ ಉದ್ದೇಶವನ್ನು ನಾನು ಪೂರೈಸಲೇ. ನಿಮ್ಮ ಕಲ್ಯಾಣಕ್ಕೆ ಬೇಕಾದ ಉತ್ತಮವಾದ್ದನ್ನು ಕೇಳಿ, ಅದೆಲ್ಲವನ್ನು ನಾನು ಅನುಗ್ರಹಿಸುತ್ತೇನೆ. ಕೃಷ್ಣ ಮತ್ತು ಅರ್ಜುನರು ಮಹಾದೇವನನ್ನು ಕುರಿತು ಒಂದು ಮಂತ್ರ ಹೇಳುತ್ತಾರೆ. ಅದರಲ್ಲಿ ಅವನೇ ಎಲ್ಲದರ ಆತ್ಮವೆಂದು, ಎಲ್ಲದರ ಸೃಷ್ಟಿಕರ್ತನೆಂದು, ಸರ್ವ ಸಮಾನ ವಿಷ್ಟನೆಂದು ವರ್ಣಿಸಲಾಗಿದೆ. ಆಗ ಅರ್ಜುನನು ಕೃಷ್ಣ ಮತ್ತು ಮಹಾದೇವ ಇಬ್ಬರನ್ನು ಶ್ಲಾಘಿಸಿ ದಿವ್ಯಾಸ್ತ್ರವನ್ನು ಕರುಣಿಸುವಂತೆ ಮಹಾದೇವನನ್ನು ಕೇಳುತ್ತಾನೆ. ಮಹಾದೇವನು ತಾನು ಹಿಂದೆ ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಇಟ್ಟಿದ್ದ ಸರೋವರದ ಬಳಿಗೆ ಅವರಿಬ್ಬರನ್ನು ಕಳಿಸುತ್ತಾನೆ. ಅಲ್ಲಿ ಅವರು ಎರಡು ಸರ್ಪಗಳನ್ನು ನೋಡುತ್ತಾರೆ. ಅದರಲ್ಲಿ ಒಂದು ಬೆಂಕಿಯನ್ನು ಉಗುಳುತ್ತಾ ಅವರ ಕಡೆಯೇ ಮುನ್ನುಗ್ಗಿತು ಮತ್ತು ಮಹಾದೇವನಿಗೆ ವಂದಿಸಿ ಶತರುದ್ರೀಯವನ್ನು ಪಠಿಸಿತು. ಮಹಾದೇವನ ಮಾಯಾಶಕ್ತಿಯಿಂದಾಗಿ ಅವು ಬಿಲ್ಲು ಬಾಣಗಳಾಗಿ ರೂಪಾಂತರ ಹೊಂದಿದಾಗ ಅವನ್ನು ಕೃಷ್ಣ ಮತ್ತು ಅರ್ಜುನರು ಮಹಾದೇವನಲ್ಲಿಗೆ ತಂದರು. ಹೀಗೆ ಅರ್ಜುನನು ಜಯದ್ರಥನನ್ನು ಕೊಲ್ಲಲು ಮಾಡಿದ ಶಪಥವನ್ನು ನೆರವೇರಿಸಿಕೊಳ್ಳಲು ಮಹಾದೇವನಿಂದ ಈ ಪಾಶುಪತಾಸ್ತ್ರವನ್ನು ಪಡೆದ ನಂತರ ಅವರಿಬ್ಬರು ತಮ್ಮ ಸ್ವಸ್ಥಾನಗಳಿಗೆ ಹಿಂದಿರುಗಿದರು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಯುಧಿಷ್ಠರ ಮತ್ತು ಭೀಷ್ಮರ ನಡುವೆ ನಡೆದ ಸಂಭಾಷಣೆ ಇದೆ. ಯುಧಿಷ್ಠರನು ಭೀಷ್ಮನನ್ನು ಮಹಾದೇವನ ಗುಣಗಳನ್ನು ತಿಳಿಸುವಂತೆ ಕೇಳಿಕೊಂಡಾಗ ಭೀಷ್ಮನು ಹೀಗೆ ಉತ್ತರಿಸುತ್ತಾನೆ. ಜ್ಞಾನಿಯಾದ ಮಹಾದೇವನ ಗುಣಗಳನ್ನು ತಿಳಿಸುವುದು ತನಗೆ ಸಾಧ್ಯವಿಲ್ಲ. ಅವನು ಎಲ್ಲ ವಸ್ತುಗಳಲ್ಲಿಯೂ ಇದ್ದು ಎಲ್ಲಿಯೂ ಕಾಣದವನಾಗಿದ್ದಾನೆ. ಅವನು ಬ್ರಹ್ಮ ವಿಷ್ಣು ಮತ್ತು ಇಂದ್ರರಿಗೆ ಸ್ವಾಮಿ. ಅವನನ್ನು ಬ್ರಹ್ಮನಿಂದ ಹಿಡಿದು ಪಿಶಾಚಗಳವರೆಗೆ ಎಲ್ಲರೂ ಪೂಜಿಸುತ್ತಾರೆ. ಅವನು ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಮೀರಿದವನು. ಯೋಗದಲ್ಲಿ ಪರಿಣತರಾದ ಋಷಿಗಳು ಮತ್ತು ಸತ್ಯ ದರ್ಶನ ಪಡೆದವರು ಧ್ಯಾನಿಸುವುದು ಇವನನ್ನೇ. ಪರಬ್ರಹ್ಮನೆಂದರು ಅಕ್ಷಯ ಬ್ರಹ್ಮನೆಂದರು ಇವನೇ. ಸತ್ಯ ಎಂದರು ಸದಸತ್ಯ ಎಂದರು ಇವನೇ. ತನ್ನ ಶಕ್ತಿಯಿಂದ ಪ್ರಕೃತಿ ಮತ್ತು ಪುರುಷರನ್ನು ವ್ಯಕ್ತಪಡಿಸಿದ ಈ ದೇವಾದಿದೇವನು ಪ್ರಜಾಪತಿಯು ಅನಂತರ ಬ್ರಹ್ಮನನ್ನು ಸೃಷ್ಟಿಸಿದನು. ಭ್ರೂಣವಾಸ ಮುಪ್ಪು ಹುಟ್ಟು ಮತ್ತು ಸಾವುಗಳಿಗೆ ಒಳಗಾದ ನನ್ನಂತಹ ಮಾನವರಿಗೆ ಆ ಪರಶಿವನ ಆ ಭವನ ಗುಣಗಳನ್ನು ತಿಳಿಸಲು ಹೇಗೆ ಸಾಧ್ಯ? ಶಂಖಚಕ್ರ ಗದಾಧಾರಿಯಾದ ನಾರಾಯಣನಿಗೆ ಅಲ್ಲದೆ ಇದು ಮತ್ತಾರಿಗೆ ಸಾಧ್ಯ? ಜ್ಞಾನಿಯು ಕಲ್ಯಾಣ

ಆರಾಧಿಸಲ್ಪಡುತ್ತಾನೆ ಮತ್ತು ಈ ಮಹಾತ್ಮನ ಮಹಾಭಕ್ತಿಯಿಂದ ಸಂತುಷ್ಟನಾಗಿದ್ದಾನೆ. ಈ ಅಚಲನಾದ ಹರಿಯು ವಂಶವೃದ್ಧಿಗಾಗಿ ಪರಿತಪಿಸುತ್ತಿದ್ದಾಗ ಆ ವಿಶ್ವದ ಪಿತಾಮಹನ ತೇಜಸ್ಸು ಎಷ್ಟು ದೊಡ್ಡದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದ. ಅವನಿಗಿಂತ ಉತ್ತಮನನ್ನು ನಾನು ಕಾಣೆ. ಈ ದೇವಾದಿದೇವನ ಎಲ್ಲ ಹೆಸರುಗಳನ್ನು ಸ್ಮರಿಸಲು, ಆ ದಿವ್ಯ ಪುರುಷನ ಎಲ್ಲ ಗುಣಗಳನ್ನು ತಿಳಿಸಲು, ಆ ಮಹೇಶ್ವರನ ನಿಜವಾದ ಶಕ್ತಿಯ ವಿಸ್ತಾರಗಳನ್ನು ವರ್ಣಿಸಲು ಈ ವಿಶಾಲ ಬಾಹುವಿಗೆ ಮಾತ್ರ ಸಾಧ್ಯ. ಯುಧಿಷ್ಠಿರ ಮತ್ತು ಭೀಷ್ಮರ ನಡುವಿನ ಈ ಸಂಭಾಷಣೆಯು ಕೃಷ್ಣನ ಎದುರಲ್ಲೇ ನಡೆಯಿತು. ಏಕೆಂದರೆ ಈ ಉತ್ತರವನ್ನು ಕೊಟ್ಟ ನಂತರ ಭೀಷ್ಮನು ಕೃಷ್ಣನನ್ನು ಸಂಬೋಧಿಸಿ ಮಹಾದೇವನ ಮಹಿಮೆಯನ್ನು ಸ್ತುತಿಸುವಂತೆ ಹೇಳುತ್ತಾನೆ. ಪರದೈವವಾದ ಕೃಷ್ಣನು ಇದರಿಂದ ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳದೆ ಹಾಗೆಯೇ ಮಾಡ ಹೊರಟು ಹೀಗೆ ಹೇಳುತ್ತಾನೆ. ಈಶನ ಕಾರ್ಯಗತಿಯನ್ನು ಅರಿಯಲು ಯಾರಿಗೂ ಅಸ್ಥಳವಲ್ಲ. ಅವನ ಸತ್ವವನ್ನು ಹಿರಣ್ಯ ಗರ್ಭರಾದಿಯಾಗಿ ಯಾವ ದೇವರಿಗಾಗಲಿ, ಋಷಿ ಇಂದ್ರರಿಗಾಗಲಿ, ಆದಿತ್ಯರು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಗ್ರಹಿಸುವವರಿಗಾಗಲಿ ತಿಳಿಯಲು ಸಾಧ್ಯವಿಲ್ಲ. ಮುನಿಗಳಿಗೆ ಆಶ್ರಯದಾತನಾದ ಅವನನ್ನು ತಿಳಿಯಲು ಮಾನವರಿಗೆ ಹೇಗೆ ಸಾಧ್ಯ? ಅಸುರರನ್ನು ಸಂಹಾರ ಮಾಡುವ ಆ ದಿವ್ಯ ಪುರುಷನ ಧರ್ಮ ಕಾರ್ಯಗಳ ಪ್ರಭುವಿನ ಕೆಲವು ಗುಣಗಳನ್ನು ಮಾತ್ರ ನಾನು ನಿನಗೆ ತಿಳಿಸಬಲ್ಲೆ. ಇಲ್ಲಿ ನಮಗೆ ಕಾಣುವ ಅಂಶಗಳು ಎರಡು. ಕೃಷ್ಣನು ತಾನು ಶಿವನಿಗಿಂತ ಕೀಳು ಎಂಬುದನ್ನು ಒಪ್ಪಿಕೊಳ್ಳುತ್ತಾನೆ. ಅಲ್ಲದೆ ಶಿವನಿಗಿಂತ ಕೃಷ್ಣನನ್ನು ಕೆಳಕ್ಕೆ ತಳ್ಳಲಾಗಿದೆ. ಆದುದರಿಂದ ಅವನು ತನಗಿಂತ ಶ್ರೇಷ್ಠನಲ್ಲ, ಅಷ್ಟೇಕೆ ತನ್ನ ಸಮನೂ ಅಲ್ಲ ಎಂಬ ಅರಿವು ಇದೆ. ಈ ಅಂಶಗಳು ಸೌಪ್ತಿಕ ಪರ್ವದಲ್ಲಿ ಉಕ್ತವಾಗಿರುವ ಮಹಾದೇವನು ಅಶ್ವತ್ಥಾಮನಿಗೆ ಹೇಳುವ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಕ್ರಿಯಾಶಕ್ತನಾಗಿರುವ ಕೃಷ್ಣನು ಸತ್ಯ, ಶುದ್ಧತೆ, ಪ್ರಾಮಾಣಿಕತೆ, ಔದಾರ್ಯ, ತಪಸ್ಸು, ಯಜ್ಞ, ಸಹನೆ, ವಿವೇಕ, ಇಂದ್ರಿಯ ನಿಗ್ರಹ, ಮನಸ್ಸು ಮತ್ತು ವಾಚನಗಳಿಂದ ನನ್ನನ್ನು ಪೂಜಿಸಿದ್ದಾನೆ. ಆದುದರಿಂದ ನನಗೆ ಕೃಷ್ಣನಿಗಿಂತ ಪ್ರಿಯರಾದವರು ಯಾರೂ ಇಲ್ಲ. ಹೀಗೆ ಶಿವನಿಗಿಂತ ಎಲ್ಲ ದೇವರುಗಳಿಗಿಂತ ಮೇಲಕ್ಕೆ ಹೋಗಿದ್ದ, ಅಷ್ಟೇಕೆ ತಾನೇ ಪರಮೇಶ್ವರನಾಗಿದ್ದ ಕೃಷ್ಣನನ್ನು ಸಣ್ಣ ವರಗಳನ್ನು ಬೇಡುವ ಸಾಧಾರಣ ಶಿವಭಕ್ತನ ಮಟ್ಟಕ್ಕೆ ಇಳಿಸಲಾಯಿತು. ಕೃಷ್ಣನನ್ನು ನಿಕೃಷ್ಟ ಸ್ಥಾನಕ್ಕೆ ಇಳಿಸಿದ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಅವನಿಗೆ ಇನ್ನೂ ಹೆಚ್ಚಿನ ಅಪಮಾನ ಮಾಡಲಾಗಿದೆ. ಕೃಷ್ಣನು ತಾನು ಶಿವನಿಗಿಂತ ಕೀಳೆಂಬುದನ್ನು ಒಪ್ಪಿಕೊಂಡ. ಅಷ್ಟೇ ಅಲ್ಲ, ಅವನನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸಲಾಯಿತೆಂದರೆ ಅವನು ಮಹಾಶಿವಭಕ್ತನಾದ ಉಪಮನ್ಯುವಿನ ಶಿಷ್ಯನಾಗಿ ಅವನಿಂದ ಶಿವದೀಕ್ಷೆ ಪಡೆಯುವಂತಾಯಿತು. ಇದನ್ನು ಕೃಷ್ಣನೇ ಹೇಳುತ್ತಾನೆ. ಎಂಟನೆಯ ದಿನ ಶಾಸ್ತ್ರಾನುಸಾರ ಆ ಬ್ರಾಹ್ಮಣ ಉಪಮನ್ಯುವಿನಿಂದ ನಾನು ದೀಕ್ಷೆ ಪಡೆದೆ. ನನ್ನ ತಲೆಯನ್ನು ಸಂಪೂರ್ಣವಾಗಿ ಮುಂಡನ ಮಾಡಿಸಿ ಅದಕ್ಕೆ ತುಪ್ಪ ಬೆಳೆದು ದಂಡ ಮತ್ತು ಕುಶವನ್ನು ಕೈಯಲ್ಲಿ ಹಿಡಿದು ಮರದ ತೊಗಟೆಯನ್ನು ಧರಿಸಿ ಮೇಕಲೆಯಿಂದ ಅದನ್ನು ಬಂಧಿಸಿದೆನು. ಅನಂತರ ಕೃಷ್ಣನು ತಪಸ್ಸು ಮಾಡಿ ಮಹಾದೇವನನ್ನು ಕಾಣುತ್ತಾನೆ. ದೇವನೊಬ್ಬನನ್ನು ಇಷ್ಟೊಂದು ಎತ್ತರಕ್ಕೇರಿಸಿ ಅಷ್ಟೊಂದು ಕೆಳಕ್ಕೆ ತಳ್ಳುವ ಇಂತಹ ಪ್ರಸಂಗ ಮತ್ತೊಂದಿರಲು ಸಾಧ್ಯವೇ? ಕೇವಲ ಈಶ್ವರನಾಗಿದ್ದ ಶಿವನಿಗೆ ಹೋಲಿಸಿದರೆ ಪರಮೇಶ್ವರನಾಗಿದ್ದ ಕೃಷ್ಣನು ಕೊನೆಗೆ ಈಶ್ವರನಾಗಿಯೂ ಉಳಿಯಲಿಲ್ಲ. ವಾಸ್ತವವಾಗಿ ಅವನು ಶಿವಭಕ್ತನಾಗಿ ಉಪಮನ್ಯುವಿನಂತಹ ಒಬ್ಬ ಸಾಧಾರಣ ಬ್ರಾಹ್ಮಣನಿಂದ ಶೈವ ಶಾಸ್ತ್ರಗಳನ್ನು ಕಲಿಯುವಂತಾಯಿತು. ರಾಮನು ದೈವವಾದ ಪ್ರಸಂಗವು ಕೃಷ್ಣನು ದೈವವಾದ ಪ್ರಸಂಗಕ್ಕಿಂತ ಹೆಚ್ಚು ಕೃತ್ರಿಮವಾಗಿದೆ. ತಾನು ದೇವನೆಂಬ ವಿಷಯ ರಾಮನಿಗೆ ಗೊತ್ತಿರಲಿಲ್ಲ. ರಾವಣನನ್ನು ಸೋಲಿಸಿ ಕೊಂದು ಸೀತೆಯನ್ನು ಪುನಃ ಪಡೆದ ನಂತರ ಅವಳ ಚಾರಿತ್ರ್ಯವನ್ನು ಶಂಕಿಸಲಾಯಿತು. ಸೀತೆಯ ಬಗೆಗೆ ಆ ರೀತಿ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ರಾಮನು ಖಿನ್ನನಾದನು. ರಾಮಾಯಣ ಹೀಗೆನ್ನುತ್ತದೆ: ಆಮೇಲೆ ಕುಬೇರ ಪ್ರಭುವು ಯಮನು, ಪಿತೃಗಳು ಮತ್ತು ದೇವತೆಗಳ ಪ್ರಭುವಾದ ಇಂದ್ರನೊಂದಿಗೆ ಸಮುದ್ರಗಳ ಒಡೆಯನಾದ ವರುಣನು ಮತ್ತು ತೇಜೋಮಯನು ಮುಕ್ಕಣ್ಣನು ನಂದೀವಾಹನನು ಆದ ಮಹಾದೇವನೊಂದಿಗೆ ಸರ್ವಲೋಕವನ್ನು ಸೃಷ್ಟಿಸಿದ ಬ್ರಹ್ಮನೊಂದಿಗೆ ವೇದ ವಿದರೊಂದಿಗೆ ಅಲ್ಲಿಗೆ ಬಂದರು. ತೇಜಸ್ಸಿನಲ್ಲಿ ಇಂದ್ರನನ್ನು ಹೋಲುವ ದಶರಥ ರಾಜನು ದಿವ್ಯ ರಥದಲ್ಲಿ ಕುಳಿತು

0: ವಾಯುವಿನಲ್ಲಿ ಸಂಚರಿಸುತ್ತಾ ಅಲ್ಲಿಗೆ ಬಂದನು. ಸೂರ್ಯಕಾಂತಿಯಿಂದ ಬೆಳಗುತ್ತಿದ್ದ ರಥಗಳಲ್ಲಿ ಪ್ರಯಾಣಿಸಿದ್ದ ಅವರು ಲಂಕೆಯಲ್ಲಿಳಿದು ರಾಘವ ರಾಮನ ಬಳಿ ಬಂದರು. ಅನಂತರ ಈ ಶ್ರೇಷ್ಠ ದೇವತೆಗಳು ಆಭರಣಗಳಿಂದ ಅಲಂಕೃತವಾದ ರಾಮನ ವಿಶಾಲ ಬಾಹುಗಳನ್ನು ಹಿಡಿದು ಕೈ ಮುಗಿದು ನಿಂತಿದ್ದ ಅವನನ್ನು ಉದ್ದೇಶಿಸಿ ಹೀಗೆ ಹೇಳಿದರು. ವಿಶ್ವದ ಸೃಷ್ಟಿಕರ್ತನೆ, ಜ್ಞಾನಿಗಳಲ್ಲಿ ಉತ್ತಮನೆ, ಸರ್ವ ಭೂತಗಳಲ್ಲಿ ಸಮಾವೇಶಗೊಂಡಿರುವವನೇ, ಸೀತೆಯ ಅಗ್ನಿ ಪ್ರವೇಶವನ್ನು ಏಕೆ ಕಡೆಗಣಿಸುತ್ತೀಯೇ? ನಿನ್ನನ್ನು ನೀನೇ ದೇವಗಣಾಧಿಪತಿಯೆಂದು ಏಕೆ ತಿಳಿಯುತ್ತಿಲ್ಲ? ನೀನೇ ಹಿಂದೆ ಋತಧಾಮನು, ವಸುಗಳ ಅಧಿಪತಿಯಾಗಿದ್ದ ಪ್ರಜಾಪತಿಯೂ ಆಗಿದ್ದೆ. ಮೂರು ಲೋಕಗಳನ್ನು ಹಿಂದೆ ಸೃಷ್ಟಿಸಿದವನು, ಸ್ವತಂತ್ರ ದೇವನು, ರುದ್ರರಲ್ಲಿ ಎಂಟನೆಯ ರುದ್ರನು, ಸಾಧ್ಯರಲ್ಲಿ ಐದನೆಯ ಸಾಧ್ಯನು ನೀನೇ. ಅಶ್ವಿನರು ನಿನ್ನ ಕಿವಿಗಳು, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಹರಿಂದಮನೆ, ನೀನು ಸರ್ವ ಭೂತಗಳ ಅಂತ್ಯದಲ್ಲಿಯೂ ಆದಿಯಲ್ಲಿಯೂ ಕಾಣಿಸುತ್ತೀಯ. ಆದರೂ ನೀನು ಸೀತೆಯನ್ನು ಸಾಧಾರಣ ಸ್ತ್ರೀಯಂತೆ ಕಾಣುತ್ತಿದ್ದೀಯ. ದೇವತೆಗಳು ತನ್ನನ್ನು ಈ ರೀತಿ ಸಂಬೋಧಿಸುತ್ತಿರುವುದನ್ನು ಕೇಳಿ ಆಶ್ಚರ್ಯಚಕಿತನಾದ ರಾಮನು ಹೀಗೆ ಉತ್ತರಿಸಿದನು. ನಾನು ದಶರಥನ ಮಗನಾದ ರಾಮನೆಂದು ಮಾನವನೆಂದು ತಿಳಿದಿದ್ದೇನೆ. ದೇವತೆಗಳೇ, ನಾನು ಯಾರು, ಎಲ್ಲಿಂದ ಬಂದೆ ಎಂಬುದನ್ನು ತಿಳಿಸಿ. ಇದಕ್ಕೆ ಉತ್ತರವಾಗಿ ಬ್ರಹ್ಮನು ಹೀಗೆ ಹೇಳಿದನು. ಓ ಶುದ್ಧ ಶಕ್ತಿಯುಳ್ಳವನೇ, ನನ್ನ ಸತ್ಯವಾಣಿಯನ್ನು ಕೇಳಿಸಿಕೊ. ತೇಜೋಮಯ ಪ್ರಭುವು ಚಕ್ರಧಾರಿ ನಾರಾಯಣನೂ ಆದ ದೇವನೇನೆ, ಏಕಶೃಂಗಿ ವರಾಹನು, ಭೂತ ಮತ್ತು ಭವಿಷ್ಯತ್ತಿನ ವೈರಿಗಳನ್ನು ಜಯಿಸುವವನು, ಸತ್ಯವಾದ ಅಕ್ಷಯವಾದ ಮಧ್ಯಾಂತರದಲ್ಲಿರುವ ಬ್ರಹ್ಮನೀನೆ, ಎಲ್ಲ ಲೋಕಗಳ ಪರಧರ್ಮನು, ಚತುರ್ಭುಜ ವಿಶ್ವಕ್ಷೀರ್ಣನು, ಧನುರ್ಧಾರಿ ಸಾರಂಗನು, ಇಂದ್ರಜಿತ್ ಋಷಿಕೇಶನು ನೀನೆ, ಪುರುಷನು ಪುರುಷೋತ್ತಮನು, ಅಜಯನು ಖಡ್ಗಧಾರಿಯೂ ಆದ ವಿಷ್ಣುವು ನೀನೆ, ಅತಿಶಯ ಬಲವುಳ್ಳ ಅಧಿಪತಿಯು, ಮುಖ್ಯನು ಸತ್ಯನೂ ಆದ ಕೃಷ್ಣ ಸಹ ನೀನೆ, ವಿವೇಕ ಸಹನೆ ಮತ್ತು ಇಂದ್ರಿಯ ನಿಗ್ರಹ ನೀನೆ. ನೀನೇ ಸೃಷ್ಟಿ ಸ್ಥಿತಿಗಳ ಕಾರಣ, ಉಪೇಂದ್ರ ಮತ್ತು ಮಧುಸೂದನ ನೀನೆ, ಇಂದ್ರನ ಕಾರ್ಯಗಳನ್ನು ಮಾಡುವ ಮಹೇಂದ್ರನು, ಪದ್ಮನಾಭನು, ಯುದ್ಧಾಂತೀಕನು ನೀನೆ, ದಿವ್ಯರ್ಷಿಗಳು ನಿನ್ನನ್ನು ಆಶ್ರಯನೆಂದು ಭಕ್ತ ರಕ್ಷಕನೆಂದು ಕರೆಯುತ್ತಾರೆ, ಶತಶೃಂಗಿ ವೇದ ಕರ್ತೃ ಶಕ್ತಿಶಾಲಿಯಾದ ಸಹಸ್ರ ಶಿರಸ್ಸು ನೀನೆ, ಪ್ರಥಮದಲ್ಲಿ ಮೂರು ಲೋಕಗಳನ್ನು ಸೃಷ್ಟಿಸಿದವನು, ಸ್ವತಂತ್ರ ಪ್ರಭುವು, ಸಿದ್ಧ ಸಾಧ್ಯರ ರಕ್ಷಕನು ನೀನೆ, ಪ್ರಥಮದಲ್ಲಿ ಹುಟ್ಟಿದವನು ನೀನೆ, ನೀನೇ ಯಜ್ಞ ವಷಟ್ಕಾರ ಓಂಕಾರ ಸರ್ವೋತ್ಕೃಷ್ಟ, ಸರ್ವದ ಮೂಲವೂ ಅಂತ್ಯವೂ ಆದ ನೀನು ಯಾರೆಂದು ಜನರಿಗೆ ಗೊತ್ತಿಲ್ಲ. ಸರ್ವ ಭೂತಗಳಲ್ಲಿ, ಬ್ರಾಹ್ಮಣರಲ್ಲಿ, ಗೋವುಗಳಲ್ಲಿ, ಎಲ್ಲ ಲೋಕಗಳಲ್ಲಿ, ಪರ್ವತ ಮತ್ತು ನದಿಗಳಲ್ಲಿ ಕಾಣಿಸಿಕೊಳ್ಳುವವನು ನೀನೆ, ಸಹಸ್ರಪದಿಯು, ತೇಜೋಮಯನು, ಶತ ಶಿರಸ್ಸುಳ್ಳವನು, ಸಹಸ್ರಾಕ್ಷನು ನೀನೆ, ಎಲ್ಲ ಭೂತಗಳನ್ನು, ಪರ್ವತ ಸಹಿತವಾದ ಭೂಮಿಯನ್ನು ರಕ್ಷಿಸುವವನು ನೀನೆ. ರಾಮನೇ, ಸಮುದ್ರ ದಾಳದಲ್ಲಿರುವವನು ಮೂರು ಲೋಕಗಳನ್ನು, ದೇವತೆಗಳನ್ನು, ಗಂಧರ್ವರನ್ನು, ದಾನವರನ್ನು ರಕ್ಷಿಸುವವನು ನೀನೇ ರಾಮನೇ, ನೀನೇ ನನ್ನ ಹೃದಯ, ನಾನೇ ನಿನ್ನ ಹೃದಯ, ಸರಸ್ವತಿ ದೇವಿಯೇ ನಿನ್ನ ನಾಲಿಗೆ, ನಿನ್ನ ಶರೀರದ ಮೇಲಿರುವ ಕೂದಲುಗಳಿಂದ ಬ್ರಹ್ಮನ ದೇವತೆಗಳನ್ನು ಸೃಷ್ಟಿಸಿದ್ದಾನೆ, ನೀನು ಕಣ್ಣನ್ನು ಮುಚ್ಚಿದರೆ ರಾತ್ರಿ, ತೆರೆದರೆ ಹಗಲು, ವೇದಗಳು ನಿನ್ನ ಆಲೋಚನೆಗಳು, ನೀನಿಲ್ಲದೆ ಈ ವಿಶ್ವ ಇರಲಾರದು, ಇಡೀ ವಿಶ್ವವೇ ನಿನ್ನ ಶರೀರ, ಭೂಮಿಯೇ ನಿನ್ನ ಸ್ಥೈರ್ಯ, ಅಗ್ನಿಯೇ ನಿನ್ನ ಕೋಪ, ಸೋಮನೇ ನಿನ್ನ ಸುಖ, ಶ್ರೀವಸ್ತ ನಿನ್ನ ಕುರುಹು, ನಿನ್ನ ಮೂರು ಹೆಜ್ಜೆಗಳು ಹಿಂದೆ ಮೂರು ಲೋಕಗಳನ್ನು ಆಕ್ರಮಿಸಿದವು, ಭಯಂಕರ ಬಲಿಯನ್ನು ಬಂಧಿಸಿದ ಮೇಲೆ ಮಹೇಂದ್ರನನ್ನು ಪ್ರಭುವಾಗಿ ಮಾಡಲಾಯಿತು. ಪ್ರಮುಖವಾದ ಪ್ರಕಾಶವೆಂದೇ ಪ್ರಸಿದ್ಧವಾದ ಪ್ರಮುಖ ರಾತ್ರಿ ಎಂದು ಪ್ರಸಿದ್ಧವಾದ, ಶ್ರೇಷ್ಠರಿಗಿಂತ ಅತಿಶ್ರೇಷ್ಠನೆಂದು ಪ್ರಸಿದ್ಧನಾದ ನೀನು ಪರಮಾತ್ಮನೆಂದು ಪ್ರಸಿದ್ಧನಾಗಿದ್ದೀಯ. ಮಂತ್ರಗಳಲ್ಲಿ ಸರ್ವಶ್ರೇಷ್ಠನೆಂದು ಹೇಳಲಾಗುವ ನೀನು ಸರ್ವಶ್ರೇಷ್ಠನೇ ಆಗಿದ್ದೀಯ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಮೂಲವೆಂದು ಜನರು ವರ್ಣಿಸುವುದು ನಿನ್ನನ್ನೇ. ರಾಮನ ಪಂಥದಲ್ಲಿ ಅದೇ ಮಟ್ಟದ ಕೃತ್ರಿಮತೆ ಕಾಣುವುದು ಸ್ಪಷ್ಟವಾಗಿದೆ. ಕೃಷ್ಣನಂತೆ ರಾಮನು ಸಹ ದೈವತ್ವಕ್ಕೇರಿಸಲ್ಪಟ್ಟ ಮಾನವ. ಬ್ರಹ್ಮ, ವಿಷ್ಣು ಮತ್ತು ಮಹೇಶರಂತೆ ರಾಮನು ಜನ್ಮತಃ ದೇವನಲ್ಲ. ಪ್ರಾಯಶಃ ಅವನ ದೇವತ್ವವನ್ನು ಪೂರ್ಣಗೊಳಿಸಲು ಅವನು ವಿಷ್ಣುವಿನ ಅವತಾರವೆಂದು, ಅವನ ಹೆಂಡತಿ ಸೀತೆಯು ವಿಷ್ಣುವಿನ ಹೆಂಡತಿ ಲಕ್ಷ್ಮಿಯ ಅವತಾರವೆಂದು ಸಾರುವ ಸಿದ್ಧಾಂತವನ್ನು ಸೃಷ್ಟಿಸಲಾಯಿತು. ಒಂದು ವಿಷಯದಲ್ಲಿ ರಾಮ ಅದೃಷ್ಟವಂತ. ಬ್ರಹ್ಮ, ವಿಷ್ಣು, ಕೃಷ್ಣ ಮುಂತಾದ ದೇವರುಗಳಿಗಾದ ದುರ್ಗತಿ ಅವನಿಗಾಗಲಿಲ್ಲ. ಆದರೆ ರಾಮನನ್ನು ಬ್ರಾಹ್ಮಣರ ವೀರನಾದ ಪರಶುರಾಮನಿಗಿಂತ ನಿಕೃಷ್ಟನನ್ನಾಗಿ ಮಾಡಲು ಒಂದು ಪ್ರಯತ್ನವಂತೂ ನಡೆಯಿತು. ರಾಮಾಯಣ ಈ ಕಥೆಯನ್ನು ಹೀಗೆ ಹೇಳುತ್ತದೆ. ಮಿಥಿಲೆಯ ರಾಜನು ರಾಮನ ಹೆಂಡತಿಯ ತಂದೆಯೂ ಆದ ಜನಕನಿಂದ ಬೀಳ್ಕೊಂಡು ತನ್ನ ರಾಜಧಾನಿಗೆ ಹಿಂದಿರುಗುತ್ತಿದ್ದ ದಶರಥನಿಗೆ ಶಕುನ ಹಕ್ಕಿಗಳು ಅಶುಭ ನುಡಿಯುತ್ತಿದ್ದುದು ಕೇಳಿಸಿತು. ಆಗ ವಸಿಷ್ಠ ಮುನಿಯು ದಶರಥನಿಗೆ, ನಿನಗೆ ಕಾಡು ಪ್ರಾಣಿಗಳು ಪ್ರದಕ್ಷಿಣೆ ಮಾಡುತ್ತವೆ, ಅದೇ ಶುಭ ಸೂಚನೆ ಎಂದು ಪರಿಹಾರ ಹೇಳಿದನು. ಆಗ ಪರಶುರಾಮನ ಆಗಮನವನ್ನು ಮುನ್ಸೂಚಿಸುವ, ಭೂಮಿಯನ್ನು ನಡಗಿಸುವ ಪ್ರಚಂಡ ಬಿರುಗಾಳಿ ಬಂದು ಮರಗಳನ್ನು ಕೆಡವಿತು ಹಾಗೂ ಸೂರ್ಯನನ್ನು ಮುಚ್ಚುವಂತಹ ಕತ್ತಲು ಆವರಿಸಿತು. ಪರಶುರಾಮನು ನೋಡಲು ಭಯಂಕರವಾಗಿದ್ದು ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದ. ಕೈಯಲ್ಲಿ ಕೊಡಲಿಯನ್ನು ಹಿಡಿದಿದ್ದ ಹಾಗೂ ಭುಜದಲ್ಲಿ ಧನುಷ್ಯನ್ನು ಧರಿಸಿದ್ದ. ಆದರಾತಿಥ್ಯವನ್ನು ಸ್ವೀಕರಿಸಿದ ನಂತರ ಅವನು ದಶರಥನ ಮಗನಾದ ರಾಮನಿಗೆ ಈ ರೀತಿ ಹೇಳಿದನು. ಜನಕ ಮಾಡಿದ್ದ ಬಿಲ್ಲನ್ನು ಮುರಿಯುವಲ್ಲಿ ನೀನು ತೋರಿದ ಶಕ್ತಿಯ ಬಗ್ಗೆ ನಾನು ಕೇಳಿದ್ದೇನೆ. ಈಗ ನಾನು ಬೇರೊಂದು ಬಿಲ್ಲನ್ನು ತಂದಿದ್ದೇನೆ. ಅದನ್ನು ಬಗ್ಗಿಸಿ ಅದರ ನಾರಿಯ ಮೇಲೆ ಬಾಣವನ್ನಿಡು. ಒಂದು ವೇಳೆ ನೀನು ಇದರಲ್ಲಿ ಗೆದ್ದರೆ ನನ್ನ ಜೊತೆ ಮಲ್ಲಯುದ್ಧ ಮಾಡಲು ಆಹ್ವಾನಿಸುತ್ತೇನೆ. ರಾಮನು ತನ್ನ ವೀರಯೋಗ್ಯ ಗುಣಗಳನ್ನು ಪ್ರತಿಸ್ಪರ್ಧಿಯಾದ ಪರಶುರಾಮನು ನಿಂದಿಸಿದರೂ ತನ್ನ ಶಕ್ತಿಯನ್ನು ಪ್ರಮಾಣೀಕರಿಸುತ್ತೇನೆಂದು ಉತ್ತರಿಸಿದನಲ್ಲದೆ ಕೋಪದಿಂದ ಪರಶುರಾಮನ ಹೆಗಲಿನಲ್ಲಿದ್ದ ಬಿಲ್ಲನ್ನು ಕಿತ್ತುಕೊಂಡು ಬಗ್ಗಿಸಿ ಅದರ ನಾರಿನಲ್ಲಿ ಒಂದು ಬಾಣವನ್ನು ಇರಿಸಿದನು. ಆದರೆ ನೀನು ಬ್ರಾಹ್ಮಣನಾದ್ದರಿಂದಲೂ ವಿಶ್ವಾಮಿತ್ರನ ಸಂಬಂಧದಿಂದಲೂ ನಾನು ನಿನ್ನ ಮೇಲೆ ಇದನ್ನು ಪ್ರಯೋಗಿಸುವುದಿಲ್ಲ. ಆದರೂ ನಾನು ನಿನ್ನ ಅಣಿಮಾದಿ ಶಕ್ತಿಯನ್ನು ನಾಶ ಮಾಡುತ್ತೇನೆ. ನೀನು ತಪಸ್ಸಿನಿಂದ ಗಳಿಸಿರುವ ದಿವ್ಯಲೋಕಕ್ಕೆ ಹೋಗುವ ಶಕ್ತಿಯನ್ನು ನಾಶ ಮಾಡುತ್ತೇನೆ ಎನ್ನುತ್ತಾನೆ. ದೇವ ದೇವತೆಗಳೆಲ್ಲ ಬಂದು ಈ ದೃಶ್ಯವನ್ನು ಸಾಕ್ಷೀಭೂತರಾಗಿ ನೋಡುತ್ತಿದ್ದರು. ಆಗ ಎದೆಗುಂದಿದ ಹಾಗೂ ಶಕ್ತಿಹೀನನಾದ ಪರಶುರಾಮನು ದೈನ್ಯದಿಂದ ತನ್ನ ಅಣಿಮಾದಿ ಶಕ್ತಿಗಳನ್ನು ನಾಶ ಮಾಡಬೇಡ, ಏಕೆಂದರೆ ನಾನು ಪ್ರತಿ ರಾತ್ರಿಯೂ ಭೂಮಿಯನ್ನು ಬಿಟ್ಟು ಹೋಗುತ್ತೇನೆಂದು ಕಶ್ಯಪನಿಗೆ ವಚನವಿತ್ತುದರಿಂದ ಹಾಗೆ ಮಾಡಲು ನನಗೆ ಸಾಧ್ಯವಾಗುವುದಿಲ್ಲ ಎನ್ನುತ್ತಾನೆ. ಆದರೆ ದಿವ್ಯಲೋಕಕ್ಕೆ ಒಯ್ಯುವ ಶಕ್ತಿಯನ್ನು ಬೇಕಾದರೆ ನಾಶ ಮಾಡಬಹುದು ಎಂದು ಹೇಳುತ್ತಾನೆ. ಇದನ್ನು ಬಿಟ್ಟರೆ ರಾಮನಿಗೆ ಯಾವ ದೇವನೂ ಪ್ರತಿಸ್ಪರ್ಧಿ ಇರಲಿಲ್ಲ. ಅವನು ತನ್ನ ಸ್ಥಾನವನ್ನು ಕಾಪಾಡಿಕೊಂಡ. ಆದರೆ ಉಳಿದ ದೇವರುಗಳ ಕತೆ ಬೇರೆ. ಪಾಪ, ಅವರು ಬ್ರಾಹ್ಮಣರ ಕೈಗೆ ಸಿಕ್ಕಿದ ಆಟದ ಗೊಂಬೆಗಳಾದರು. ಬ್ರಾಹ್ಮಣರು ಈ ದೇವರುಗಳನ್ನು ಅಷ್ಟೊಂದು ನಿಕೃಷ್ಟವಾಗಿ ಏಕೆ ಕಂಡರು?
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ

0: ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
3: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಇದು ಒಂದು ರೀತಿಯಲ್ಲಿ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕಂತೀರಾ, ಪ್ರತಿದಿನ ಕೂಡ ತರೇವಾರಿ ಅಡುಗೆಗಳನ್ನು ಮಾಡೋದಿರ್ಬೋದು. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಂಜೆ ಸ್ನ್ಯಾಕ್ಸು. ಹಾಗೆ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ, ಹಬ್ಬ ಹರಿದಿನಗಳು ಬಂದರೆ, ವಿಶೇಷವಾಗಿರುವಂತಹ ದಿನಗಳು ಬಂದಾಗ, ಜೊತೆಗೆ ಯಾರಾದರೂ ನೆಂಟ್ರಿಸ್ಟ್ರಿದ್ದಾಗ, ಮಕ್ಕಳ ಬರ್ತ್ಡೇ ಇದ್ದಾಗ, ಮಕ್ಕಳು ಫಂಕ್ಷನ್ ಇದ್ದಾಗ, ಅದರಲ್ಲೂ ಈಗ ಬೇಸಿಗೆ ರಜಾ, ಮಕ್ಕಳಂತೂ ಮನೇಲಿದ್ದೇ ಇರ್ತಾರೆ, ಜೊತೆಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ಹಠ ಹಿಡ್ದಿರ್ತಾರೆ. ಇಂತಹ ಸಮಯದಲ್ಲಿ ಎಷ್ಟೇ ತಿಂಡಿ ತಿನಿಸುಗಳನ್ನು, ಸಿಹಿ ಪದಾರ್ಥಗಳನ್ನು, ಖಾರದ ಪದಾರ್ಥಗಳನ್ನು, ಕುರುಕಲು ತಿಂಡಿಗಳನ್ನು ಮಾಡಿಕೊಂಡ್ರೂ ಕಡಿಮೆನೇ ಅನಿಸುತ್ತೆ. ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಕೆಲವೊಂದು ಸಿಹಿಗಳು ಕೂಡ ಸಾಕಷ್ಟಿವೆ. ಅಂತಹ ಸಿಹಿ ಖಾದ್ಯಗಳಲ್ಲಿ ಈ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರು ಮಾಡಬಹುದಾದಂತಹ ಜನಪ್ರಿಯ ಸಿಹಿ ತಿಂಡಿಗಳು ಕೂಡ ಸಾಕಷ್ಟಿವೆ ಸ್ನೇಹಿತರೆ. ಅದು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಸಿಹಿ ತಿಂಡಿಗಳು, ಈ ಹಾಲ್ಕೋವ ಇರ್ಬೋದು, ಕಲಕಂಡ ಇರ್ಬೋದು, ರಸಗುಲ್ಲ ಇರ್ಬೋದು, ರಸ್ಮಲಾಯ್ ಇರ್ಬೋದು, ಪೇಡ ಇರ್ಬೋದು, ಬರ್ಫಿ, ಪಾಯಸ, ಮೈಸೂರು ಪಾಕು, ಹಾಗೆ ಈ ಚೆನ್ನ ಪಾಯಸ, ಪನ್ನೀರ್ ಬರ್ಫಿ, ಇವೆಲ್ಲವೂ ಕೂಡ ಹಾಲನ್ನು ಉಪಯೋಗ ಮಾಡಿಕೊಂಡು ಮಾಡುವಂತಹ ಸಿಹಿ ಖಾದ್ಯಗಳಾಗಿವೆ. ಇವೆಲ್ಲವೂ ಕೂಡ ಹಾಲನ್ನು ಬಳಸಿ ಮಾಡಬಹುದಾದಂತಹ ಜನಪ್ರಿಯ ಸಿಹಿ ಖಾದ್ಯಗಳಾಗಿವೆ. ಇನ್ನು ಸ್ನೇಹಿತರೆ, ಈ ಕೇವಲ ಇಲ್ಲಿ ಹಾಲಿನಿಂದ ಮಾತ್ರ ಬಳಸ್ಕೊಂಡು ಮಾಡುವಂತಹ ಸಿಹಿ ಖಾದ್ಯಗಳು ಅಷ್ಟೇ ಅಲ್ಲದೆ, ಹಾಲಿನ ಪೌಡರ್ಗಳಿಂದ ಕೂಡ ಕೆಲವೊಂದು ಸಿಹಿ ಪದಾರ್ಥಗಳನ್ನು ಮಾಡಿಕೊಳ್ಬೋದು. ಮಿಲ್ಕ್ ಪೌಡರನ್ನು ಬಳಸಿ ಕೂಡ ಸಾಕಷ್ಟು ಸಿಹಿ ಖಾದ್ಯಗಳನ್ನು ಮಾಡಿಕೊಳ್ಬೋದು. ಅಂತಹ ಖಾದ್ಯಗಳಲ್ಲಿ ಬರ್ಫಿ ಕೂಡ ಒಂದು ಸ್ನೇಹಿತರೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಅವರು ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು, ಈ ಬರ್ಫಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ. ಆ ವಿಶೇಷವಾಗಿರುವಂತಹ ಸ್ಪೆಷಲ್ ಮಿಲ್ಕ್ ಪೌಡರ್ ಬರ್ಫಿಯನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು.
1: ಅಯ್ಯೋ ರಾಮ ರಾಮ ಕೃಷ್ಣ ಪ್ರಭುವೆ, ಮೊದಲು ತೊಲಗು ನೀನು.
0: ಅರೆ ಬಂದಳು ಬಂದಳು ಕಾಂಚನ ಕಾಂಚನ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಮಿಲ್ಕ್ ಪೌಡರ್ ಬರ್ಫಿಯನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸಾಮಾನ್ಯವಾಗಿ ಈ ಹಾಲಿನಿಂದ ಸಾಕಷ್ಟು ಸಿಹಿ ಖಾದ್ಯಗಳನ್ನು ಮಾಡೋದುಂಟು ಸ್ನೇಹಿತರೆ. ಈ ಹಾಲಿನ ಖಾದ್ಯಗಳು ತಿನ್ನಲಿಕ್ಕೆ ತುಂಬಾ ರುಚಿ ಕೊಡುತ್ತೆ. ಈ ದಿನ ಹಾಲಿನ ಪೌಡರನ್ನು ಬಳಸ್ಕೊಂಡು ಬರ್ಫಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಬರ್ಫಿಯನ್ನು ಹೇಗೆ ಮಾಡ್ತಾರೆ, ಯಾವ ಕ್ರಮದಲ್ಲಿ ಮಾಡ್ತಾರೆ, ಈ ಬರ್ಫಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಲಕ್ಷ್ಮೀ ಸುರೇಶ್ ಅವರಿಂದ ಕೇಳೋಣ.
7: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮೀ ಸುರೇಶ್, ಚಳ್ಳಕೆರೆಯಿಂದ ಮಾತಾಡ್ತಿರೋದು. ಇವತ್ತು ಮಿಲ್ಕ್ ಪೌಡರ್ ಬರ್ಫಿ ಮಾಡೋದು ಹೇಳ್ಕೊಡ್ತೀನಿ. ಇದರಲ್ಲಿ ಪ್ಲೈನ್ ಮಿಲ್ಕ್ ಪೌಡ್ರ್ ತೊಗೋಬೇಕು, ಶುಗರ್ಲೆಸ್ ಇರೋದು. ಇದು ಒಂದು ಲೋಟ ಮಿಲ್ಕ್ ಪೌಡ್ರ್ ತೊಗೊಂಡ್ರೆ ಒಂದು ಲೋಟ ಸಕ್ಕರೆ ತಗೋಬೇಕು. ಸಕ್ಕರೆಗೆ ಒಂದು ಸಣ್ಣ ಲೋಟದಷ್ಟು ನೀರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟು ಕೈ ಆಡ್ತಾ ಇರೋದು. ಅದ ನಂತರ ಅದು ಸಣ್ಣ ಎಳೆ ಪಾಕ ಬರಬೇಕು. ಎಳೆ ಪಾಕ ಬಂದಮೇಲೆ ಅದಕ್ಕೆ ಬೆಣ್ಣೆ ಒಂದು ಸ್ಪೂನ್ ಹಾಕಬೇಕು. ಮತ್ತೆ ಒಂದು ನಿಮಿಷ ಕೈ ಆಡಬೇಕು. ಆಮೇಲೆ ಕೆಳಗೆ ಇಳಿಸ್ಬಿಟ್ಟು ಆ ಒಂದು ಲೋಟ ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಎರಡು ನಿಮಿಷ ಕೈ ಆಡಿ ನಂತರ ಒಂದು ತಟ್ಟೆಗೆ ಆಗಲಿ ಇಲ್ಲ ಮಣೆ, ಅದ್ರ ಮೇಲೆ ಒಂಚೂರು ತುಪ್ಪ ಆಗಲಿ ಇಲ್ಲ ಎಣ್ಣೆ ಆಗಲಿ ಹಚ್ಚಿಬಿಟ್ಟು ಅದಕ್ಕೆ ಸುರಿಬೇಕು. ಒಂದು 10 ನಿಮಿಷ ಕಾಲು ಗಂಟೆ ಬಿಟ್ಟರೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಫುಲ್ ಡ್ರೈ ಆಗಕ್ಕೆ ಬಿಡಬಾರ್ದು, ಸ್ವಲ್ಪ ತಣ್ಣಗಾಗಿದೆ ಅಂದಾಗೇ ಅದಕ್ಕೆ ಲೈನ್ಸ್ ಹಾಕಬೇಕು. ಡೈಮಂಡ್ ಶೇಪ್ ಆಗಲಿ ಸ್ಕ್ವೇರ್ ಶೇಪ್ ಆಗಲಿ ಹಾಕಿಬಿಟ್ಟು ತೆಗೆದುಬಿಟ್ರೆ ಆಗೋಯ್ತು, ಮಿಲ್ಕ್ ಪೌಡ್ರ್ ಬರ್ಫಿ ರೆಡಿ.
6: ಸ್ನೇಹಿತರೆ, ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಸರಳವಾಗಿ ಫಟಾಫಟ್ ಅಂತ ಮಿಲ್ಕ್ ಪೌಡರ್ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಲಕ್ಷ್ಮೀ ಸುರೇಶ್ ಮೇಡಮ್ ಅವರು. ಈ ಮಿಲ್ಕ್ ಪೌಡ್ರಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ಸ್ಟೆಂಟಾಗಿ ಐಸ್ ಕ್ರೀಮ್ ಮಾಡ್ಬೋದು, ಜೊತೆಗೆ ಪೇಡ ಮಾಡ್ಬೋದು, ಬರ್ಫಿ ಮಾಡ್ಬೋದು, ಕೆಲವರು ಜಾಮೂನು ಕೂಡ ಮಾಡ್ತಾರೆ ಈ ಮಿಲ್ಕ್ ಪೌಡರಿಂದ. ಆಗಲೇ ಹೇಳಿದಾಗೆ ಈ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ಸಾಕಷ್ಟು ಬಗೆಯಲ್ಲಿ ಸಿಹಿ ಖಾದ್ಯಗಳನ್ನು ಮಾಡ್ಕೊಳ್ಬೋದು. ಈ ಹಾಲ್ಕೋವ ಇರ್ಬೋದು, ಕಲ್ಕಂಡ ಇರ್ಬೋದು, ರಸಗುಲ್ಲ, ರಸ್ಮಲಾಯ್, ಪೇಡ, ಬರ್ಫಿ, ಪಾಯಸ, ಮೈಸೂರು ಪಾಕು, ಪನ್ನೀರ್ ಬರ್ಫಿ, ಇನ್ನೂ ವಿಭಿನ್ನವಾಗಿರುವಂತಹ ಖಾದ್ಯಗಳನ್ನ ಮಾಡ್ಕೊಳ್ಬೋದು. ಸೊ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸುಲಭ ಕೂಡ ಮಾಡ್ಕೊಳ್ಳಿಕ್ಕೆ. ಈ ದಿನ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಈ ಸಿಹಿ ಖಾದ್ಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ಟೊಮೆಟೊ ದಾಲ್ ರೈಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಟೊಮೆಟೊ ದಾಲ್ ರೈಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಥೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಮೇಡಮ್ ಅವರಿದ್ದಾರೆ. ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಸುಲಭವಾಗಿ ಸರಳವಾಗಿ ತಿಳಿಸ್ಕೊಟ್ರು. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಒಂದು ಸಿಹಿ ಖಾದ್ಯವನ್ನು ಈ ರೀತಿ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇದರೊಟ್ಟಿಗೆ ಟೊಮೆಟೊ ದಾಲ್ ರೈಸನ್ನು ಮಾಡ್ಕೊಳ್ಳೋದು ತಿಳಿಸ್ತಾ ಇದ್ದಾರೆ. ಟೊಮೆಟೊ, ಈರುಳ್ಳಿ ಈ ಎರಡು ಅಡುಗೆ ಪದಾರ್ಥಗಳಿದ್ಬಿಟ್ರೆ ಏನೋ ಒಂದು ಎಮರ್ಜೆನ್ಸಿಗೆ ಇನ್ಸ್ಟೆಂಟಾಗಿ ಟೊಮೆಟೊ ಗೊಜ್ಜು ಅಥವಾ ರಸಮ್ಮು ತಿಳಿಸಾರು ಏನಾದರೂ ಮಾಡಿಕೊಂಡು ತಿನ್ಬೋದು. ಟೊಮೆಟೊ ರಸಮ್ ಅಂತೂ ಈ ಶೀತ ಆದಾಗ ಸಾಮಾನ್ಯವಾಗಿ ಮಾಡ್ಕೊಳ್ಳೋದುಂಟು. ಜೊತೆಗೆ ಟೊಮೆಟೊ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಸ್ನೇಹಿತರೆ. ಟೊಮೆಟೊ ಗೊಜ್ಜು ಅನ್ನಕ್ಕೂ ಸೈ, ಚಪಾತಿಗೂ ಸೈ. ಟೊಮೆಟೊ ಬಾತ್ ಕೂಡ ಫೇಮಸ್ ಆಗಿದೆ. ಟೊಮೆಟೊ ತೊಕ್ಕು, ಈ ರೀತಿಯಲ್ಲಿ ಸಾಕಷ್ಟು ಬಗೆಯಲ್ಲಿ ಟೊಮೆಟೊವನ್ನು ಬಳಸಿ ಅಡುಗೆಗಳನ್ನು ಮಾಡೋದುಂಟು. ಈ ದಿನ ಈ ಟೊಮೆಟೊವನ್ನು ಬಳಸಿ ದಾಲ್ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಈ ಟೊಮೆಟೊ ದಾಲ್ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
4: ಇವತ್ತು ಟೊಮೆಟೊ ದಾಲ್ ರೈಸ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಒಂದು ಪಾವು ಅಕ್ಕಿಗೆ ಒಂದು ಲೋಟ ಅಥವಾ ಅರ್ಧ ಗ್ಲಾಸ್ ಅಷ್ಟು ಅರ್ಧ ಪಾವನಷ್ಟು ತೊಗರಿಬೇಳೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಒಂದು ಪಾವು ಅಕ್ಕಿ ತೊಳೆದ್ಬಿಟ್ಟು ಒಂದು ಬಟ್ಟಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಉದ್ದಿನ ಬೇಳೆ ಅದು ಫ್ರೈ ಮಾಡಿಬಿಟ್ಟು ಉದ್ದಿನ ಬೇಳೆ ತಕ್ಕಬೇಕು, ಬೇರೆನೇ ಸಪ್ರೇಟಲ್ಲಿ ಇಟ್ಕೋಬೇಕು. ಮತ್ತು ಒಂದು ಚಿಟಿಗೆ ಇಂಗು ಒಗ್ಗರಣೆಗೆ ಹಾಕಬೇಕು. ಆಮೇಲೆ ಅದ್ರ ನಂತರ ಇಂಗು ಶುಂಠಿ 2 ಇಂಚು ಶುಂಠಿ ತುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಅದಾದಮೇಲೆ ಒಂದು ಪಾವು ಅಕ್ಕಿ ತೊಳೆದ್ಬಿಟ್ಟು ಅದನ್ನು ಹಾಕಿ ಬೇಯಿಸಬೇಕು. ಜೊತೆಗೆ 1/4 kg ಟೊಮೆಟೋನ ಹೆಚ್ಚಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟು ಅಕ್ಕಿನೂ ಹಾಕಿ ಬೇಯಿಸಲಿಕ್ಕೆ ಇಡೋದು. ಅದು ಮುಕ್ಕಾಲಸಿ ಬೆಂದ ನಂತರ ತೊಗರಿಬೇಳೆ ಬೆಂದಿರೋದನ್ನು ಹಾಕಬೇಕು. ಅದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಅದನ್ನು ಹಿಂಡಿ ರಸ ತೆಗಿಬೇಕು. ಉಪ್ಪು, ಆಮೇಲೆ MTR ಸಾಂಬಾರ್ ಪುಡಿ ಅಥವಾ ರಸಂ ಪೌಡ್ರು ಅದನ್ನು ಹಾಕಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸೋದು. ಕುದಿಸ್ಬಿಟ್ಟು ಕೆಳಗಿಳಿಸ್ಬಿಟ್ಟು ಆಮೇಲೆ ಸರ್ವ್ ಮಾಡಬೇಕಾದ್ರೆ ಉದ್ದಿನ ಬೇಳೆ ಫ್ರೈ ಮಾಡಿರೋದನ್ನು ಹಾಕಿ ಕೊಡೋದು. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ಅವಕಾಶ ಮಾಡಿಕೊಟ್ಟಿದ್ದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.
3: ನಿಮಗೂ ಕೂಡ ಧನ್ಯವಾದಗಳು ಲಕ್ಷ್ಮೀ ಸುರೇಶ್ ಮೇಡಮ್. ಈ ದಿನ ಈ ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಜೊತೆಗೆ ಟೊಮೆಟೊ ದಾಲ್ ರೈಸನ್ನು ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಸಾಮಾನ್ಯವಾಗಿ ಈ ಟೊಮೆಟೊವನ್ನು ಬಳಸಿ ಸಾಕಷ್ಟು ಬಗೆ ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಳೋದುಂಟು. ಟೊಮೆಟೊ ದೋಸೆ ಮಾಡ್ಕೊಳ್ಬೋದು, ರಸಮ್ಮು, ಟೊಮೆಟೊ ಬೇಳೆ ಸಾಂಬಾರು, ಟೊಮೆಟೊ ರೈಸು, ಟೊಮೆಟೊ ಚಟ್ನಿ, ಟೊಮೆಟೊ ತೊಕ್ಕು, ಟೊಮೆಟೊ ಗೊಜ್ಜು. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಬಗೆಯಲ್ಲಿ ಮಾಡ್ಕೊಳ್ಬೋದು ಟೊಮೆಟೊವನ್ನು ಬಳಸಿ. ಈ ದಿನ ಸ್ಪೆಷಲಾಗಿ ಟೊಮೆಟೊ ದಾಲ್ ರೈಸ್ ಕೂಡ ನೀವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಸ್ನೇಹಿತರೆ, ಈ ದಿನ ತಿಳಿಸ್ಕೊಟ್ಟಂತಹ ಈ ಎರಡು ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ರೀತಿಯಲ್ಲಿ ವಿಶೇಷವಾಗಿ ಸ್ಪೆಷಲಾಗಿ ಅಡುಗೆಗಳನ್ನು ಮಾಡ್ತಾ ಇದ್ದೀರಾ. ಹಾಗಾದರೆ ಮತ್ತೆ ಆಗ್ತಡ 9686092799 9686092799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ವಿಶೇಷ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೇ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ, ನಾನು ಆರ್ಜೆ ಶ್ವೇತಾ. ಮಣಿಪಾಲ ವೃತ್ತದ ಪ್ರಧಾನ ವ್ಯವಸ್ಥಾಪಕರು ಮತ್ತು ವೃತ್ತ ಕಚೇರಿಯ ಮುಖ್ಯಸ್ಥ ಎಚ್ ಕೆ ಗಂಗಾಧರ್ ಮಾರ್ಗದರ್ಶನದಲ್ಲಿ ಕೆನರಾ ಬ್ಯಾಂಕ್ನ ಶಿವಮೊಗ್ಗ ವಲಯವು ತನ್ನ ಬೀಮ್ ಕ್ಯೂಆರ್ ಮತ್ತು ಹೊಸದಾಗಿ ಪರಿಚಯಿಸಲಾದ ಸೌಂಡ್ ಬಾಕ್ಸ್ ಸೇವೆಗಳನ್ನು ಉತ್ತೇಜಿಸಲು ವ್ಯಾಪಾರಿಗಳೊಂದಿಗೆ ವ್ಯಾಪಕ ಸಂಪರ್ಕ ಸಾಧಿಸುವ ಅಭಿಯಾನವನ್ನು ನಡೆಸಿತು. ಈ ಅಭಿಯಾನದ ಭಾಗವಾಗಿ ವಲಯದ ವಿವಿಧ ಶಾಖೆಗಳ ಉದ್ಯೋಗಿಗಳ ತಂಡಗಳು ಒಂದೇ ದಿನದಲ್ಲಿ ಸುಮಾರು 500 ವ್ಯಾಪಾರಿಗಳನ್ನು ಭೇಟಿ ಮಾಡಿ ಕೆನರಾ ಬ್ಯಾಂಕ್ನ ಡಿಜಿಟಲ್ ಪಾವತಿ ಸೇವೆಗಳ ಕುರಿತು ವ್ಯಾಪಕ ಅರಿವು ಮೂಡಿಸಿದವು. ವ್ಯಾಪಾರಿ ಸಮುದಾಯದಿಂದ ಈ ಉಪಕ್ರಮಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಯಿತು. ವಿಶೇಷವಾಗಿ ಕೈಗೆಟುಕುವ ದರ ಮತ್ತು ಬಳಕೆಯ ಸುಲಭತೆಯಿಂದಾಗಿ ಸೌಂಡ್ ಬಾಕ್ಸ್ ವ್ಯಾಪಾರಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿತು. ಈ ಅಭಿಯಾನವು ಬೀಮ್ ಕ್ಯೂಆರ್ ಮತ್ತು ಸೌಂಡ್ ಬಾಕ್ಸ್ ಅಳವಡಿಕೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಸಂಖ್ಯೆಯ ಆಸಕ್ತ ಗ್ರಾಹಕರ ಮಾಹಿತಿಯನ್ನು ಸಂಗ್ರಹಿಸಲು ನೆರವಾಯಿತು. ಇದು ಡಿಜಿಟಲ್ ಪಾವತಿ ಪರಿಹಾರಗಳ ಹೆಚ್ಚುತ್ತಿರುವ ಸ್ವೀಕಾರಾರ್ಹತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಂಪರ್ಕ ಅಭಿಯಾನವು ಸುರಕ್ಷಿತ, ಕೈಗೆಟುಕುವ ಮತ್ತು ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಉತ್ತೇಜಿಸುವ ಕೆನರಾ ಬ್ಯಾಂಕ್ನ ಬದ್ಧತೆಯನ್ನು ಬಲಪಡಿಸುವುದರ ಜೊತೆಗೆ ವ್ಯಾಪಾರಿ ಸಮುದಾಯದೊಂದಿಗೆ ಬ್ಯಾಂಕ್ನ ಸಂಬಂಧವನ್ನು ವೃದ್ಧಿಸಿತು. ಶಿವಮೊಗ್ಗದ ಪ್ರಾದೇಶಿಕ ಮುಖ್ಯಸ್ಥ ಸಂಜೀವ್ ಕುಮಾರ್ ಅವರು ಕೆನರಾ ಬ್ಯಾಂಕ್ ಉದ್ಯೋಗಿಗಳೊಂದಿಗೆ ಸೇರಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಮುಂದಿನ ವಿವರ. ಪೂರ್ಣಪ್ರಜ್ಞಾ ಸಹಕಾರ ಸಂಘ ನಿಗಮ ಶಿವಮೊಗ್ಗದ 2025-26 ಸಾಲಿನ ವಾರ್ಷಿಕ ಮಹಾಸಭೆಯು ಆಗಸ್ಟ್ 18 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ವಿಮಲೇಶ್ ಕಾಂಪ್ಲೆಕ್ಸ್ನ 1ನೇ ಮಹಡಿ, ದುರ್ಗಿಗುಡಿ ಮುಖ್ಯರಸ್ತೆ, ಜೈಲ್ ಸರ್ಕಲ್ ಹತ್ತಿರವಿರುವ ಸಂಘದ ಆವರಣದಲ್ಲಿ ಸಭೆ ಜರುಗಲಿದೆ. ಸಂಘದ ಅಧ್ಯಕ್ಷ ಕೆ ಪರಮೇಶ್ವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಂದಿನ ವಿವರ. ಗ್ರಾಮ ಭಾರತಿ ಟ್ರಸ್ಟ್ ಹಾಗೂ ಕಾರಣಗಿರಿ ಕಲಾದರ್ಶನ ಮಾಸಪತ್ರಿಕೆಯ ಆಶ್ರಯದಲ್ಲಿ ಪ್ರಥಮ ಸುದ್ದಿವಾಹಕ ಮಹರ್ಷಿ ನಾರದ ಸಂಸ್ಮರಣಾರ್ಥ ನೀಡಲಾಗುವ ವಾರ್ಷಿಕ ನಾರದ ಪುರಸ್ಕಾರ ಪ್ರದಾನ ಸಮಾರಂಭ ಆಗಸ್ಟ್ 4 ಮಂಗಳವಾರ ಮಧ್ಯಾಹ್ನ 4 ಗಂಟೆಗೆ ಕಾರಣಗಿರಿಯ ಶ್ರೀ ಸಿದ್ಧಿವಿನಾಯಕ ಸಭಾಭವನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರಣಗಿರಿ ಕಲಾದರ್ಶನ ಪ್ರಧಾನ ಸಂಪಾದಕರಾದ ಶ್ರೀ ಹಾದಿಗಲ್ಲು ಲಕ್ಷ್ಮೀನಾರಾಯಣ ವಹಿಸಲಿದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮಗ್ರ ಕರ್ನಾಟಕ ಪ್ರಾಂತದ ಪ್ರಚಾರ ಪ್ರಮುಖ ಶ್ರೀ ಅರುಣ್ ಕುಮಾರ್ ಮುಖ್ಯಸ್ಥರಾಗಿ ಭಾಗವಹಿಸಲಿದ್ದಾರೆ. ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾರಣಗಿರಿ ಕಲಾದರ್ಶನ ಸಂಪಾದಕರಾದ ಶ್ರೀ ಹನಿಯ ರವಿ ಉಪಸ್ಥಿತರಿರುವರು. ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಶ್ರೀ ರಘುಪತಿ ಯಾಜಿ, ಶ್ರೀ ರಘುನಂದನ್ ಭಟ್ ನರೂರು, ಡಾಕ್ಟರ್ ಸುಧೀಂದ್ರ, ಶ್ರೀ ಗಣಪತಿ ಪಂಡಿತ್, ಶ್ರೀ ಸುರೇಶ್ ಡಿ ಪಳ್ಳಿ, ಶ್ರೀಮತಿ ಶೈಲಜಾ ಗೋರ್ನಮನೆ, ಶ್ರೀ ವಾದಿರಾಜ ಕಮರೂರು, ಶ್ರೀ ಗಜಾನನ ಭಟ್ ರೇವಣಕಟ್ಟ ಹಾಗೂ ಡಾಕ್ಟರ್ ಗುರುರಾಜ್ ಪೋಶೆಟ್ಟಿಹಳ್ಳಿ ಅವರಿಗೆ ನಾರದ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ರಾಷ್ಟೋತ್ತನ ಬಳಗ, ಕಾರಣಗಿರಿ ಕಲಾದರ್ಶನ ಬಳಗ, ಗ್ರಾಮ ಭಾರತಿ ಟ್ರಸ್ಟ್ ಹಾಗೂ ಶ್ರೀ ವಾದಿರಾಜ ಸಂಸ್ಕೃತಿ ಸಂವರ್ಧನಾ ಸಭಾ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿವೆ. ಆಯೋಜಕರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಅವಧಿಯನ್ನು ಆಗಸ್ಟ್ 8ರವರೆಗೆ ವಿಸ್ತರಿಸಿದ್ದು, ಅರ್ಹ ಮತದಾರರು ಈ ಸದವಕಾಶದ ಲಾಭ ಪಡೆದುಕೊಳ್ಳುವಂತೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಸೂಡಾ ಆಯುಕ್ತ ಮಂಜುನಾಥ್ ಅವರು ಹೇಳಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರ ನೀಡಿ ಮಾತನಾಡುತ್ತಿದ್ದರು. ಆಗಸ್ಟ್ 8ರ ಕೊನೆಯ ದಿನದವರೆಗೂ ಬಿಎಲ್ಒ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವರು. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ನಂತರ ಸೆಪ್ಟೆಂಬರ್ 16ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಧಿ ಇರುತ್ತದೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಅಕ್ಟೋಬರ್ 15ರೊಳಗಾಗಿ ವಿಲೇವಾರಿ ಮಾಡಲಾಗುವುದು. ಅಕ್ಟೋಬರ್ 19ರಂದು ಮತದಾರರ ಪಟ್ಟಿಯ ಅಂತಿಮ ಪಟ್ಟಿ ಪ್ರಕಟಣೆಗೊಳ್ಳಲಿದೆ ಎಂದು ನುಡಿದರು. ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲಿ ಒಟ್ಟು 220,250 ಅರ್ಹ ಮತದಾರರಿದ್ದು, ಈ ಪೈಕಿ 217,015 ಮತದಾರರನ್ನು ಡಿಜಿಟಲೀಕರಿಸಿ ಶೇಕಡ 98.53% ಪ್ರಗತಿ ಸಾಧಿಸಲಾಗಿದೆ. ಇನ್ನು 1,283 ಮಂದಿ ಮತದಾರರು ನೋಂದಣಿ ಕಾರ್ಯದಲ್ಲಿ ಭಾಗವಹಿಸುವುದರಿಂದ ಹಿಂದುಳಿದಿದ್ದಾರೆ. ಅವರನ್ನು ಸದರಿ ಪರಿಷ್ಕರಣೆ ಕಾರ್ಯಕ್ಕೆ ನಿಯೋಜಿತರಾದ 249 ಮತಗಟ್ಟೆ ಅಧಿಕಾರಿಗಳು ಮತದಾರರ ಮನೆ ಮನೆಗೆ ತೆರಳಿ ಅವರಿಂದ ಮಾಹಿತಿ ಪಡೆದು ಅಪ್ಲೋಡ್ ಮಾಡಲಿದ್ದಾರೆ ಎಂದು ಅವರು ನುಡಿದರು. ಮತದಾರರ ಪಟ್ಟಿಯಲ್ಲಿ ಗೈರಾಗಿರುವವರು, ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವ ಕುಟುಂಬಗಳು ಹಾಗೂ ಎರಡೆರಡು ಕಡೆಗಳಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಉಳಿಸಿಕೊಂಡಿರುವವರು ಸೇರಿದಂತೆ ಒಟ್ಟು 17,147 ಜನರನ್ನು ಗುರುತಿಸಲಾಗಿದೆ. ಆ ಪೈಕಿ 5,517 ಮತದಾರರು ಮರಣ ಹೊಂದಿರುವುದನ್ನು ಗುರುತಿಸಲಾಗಿದೆ. ಗುರುತಿಸಲಾಗದ ಅಥವಾ ಗೈರಾಗಿರುವ 1,283 ಮಂದಿಯನ್ನು ಗುರುತಿಸಲಾಗಿದೆ. ತಾಲೂಕಿನಲ್ಲಿ ಒಟ್ಟು ಮತದಾರರಲ್ಲಿ 8,108 ಮತದಾರರು ಸ್ಥಳಾಂತರಗೊಂಡಿರುವುದನ್ನು ಗುರುತಿಸಲಾಗಿದೆ. ಉಳಿದ ಹಾಗೂ ಈವರೆಗೆ ಮಾಹಿತಿಯನ್ನು ನೀಡದಿರುವವರ ಮನೆ ಮನೆಗೆ ಮತಗಟ್ಟೆ ಅಧಿಕಾರಿಗಳು ತೆರಳಿ ಮಾಹಿತಿ ಪಡೆಯುವ ಕಾರ್ಯವನ್ನು ಮುಂದುವರಿಸಲಿದ್ದಾರೆ ಎಂದರು. ಈ ಎಲ್ಲಾ ಮಾಹಿತಿಯನ್ನು ರಾಜಕೀಯ ಪಕ್ಷಗಳ ಮುಖಂಡರಿಗೆ ಈ ಕುರಿತು ಕಾಲಕಾಲಕ್ಕೆ ಮಾಹಿತಿ ನೀಡಲಾಗಿದ್ದು, ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದಲ್ಲಿ ಸಹಕರಿಸುವಂತೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಭೆಗಳನ್ನು ನಡೆಸಿ ಮಾಹಿತಿ ನೀಡಲಾಗಿದೆ ಎಂದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜುಲೈ 31 ಆಗಸ್ಟ್ 6 ಭಾಗತ ಸಪ್ತಾಹ ಜ್ಞಾನ ಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಸಂಜೆ 6:30 ರಾತ್ರಿ 8:15 ಮತ್ತೂರಿನ ವಿದ್ವಾನ್ ಅಚ್ಯುತ ಅವಧಾನಿಗಳು ಭಾಗವತದ ಕುರಿತು ಪ್ರವಚನ ನೀಡಲಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಸಂದೇಶ್ ಉಪಾಧ್ಯ ತಿಳಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ಅಂದಾಜು 3,400 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆಗಸ್ಟ್ 2 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜಿಸಿದೆ. ಅಂದು ಬೆಳಗ್ಗೆ 10:30 ಮಧ್ಯಾಹ್ನ 12 ನಗರದ ಒಟ್ಟು 28 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯಲಿದ್ದು, ಸುಗಮ ನಿರ್ವಹಣೆಗೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿಯ ಸಭಾಂಗಣದಲ್ಲಿ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈ ಪರೀಕ್ಷೆಯಲ್ಲಿ ಸುಮಾರು 10,737 ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದು, ಕರ್ತವ್ಯ ನಿರ್ವಹಿಸಲು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತ ನಿರ್ದೇಶನಗಳನ್ನು ನೀಡಲಾಗಿದೆ. ಪರೀಕ್ಷಾ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಹಾಗೂ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ತೊಂದರೆಯಾಗದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಅನುಸರಿಸಬೇಕು ಮತ್ತು ಪರೀಕ್ಷಾರ್ಥಿಗಳಿಗೆ ಅನಗತ್ಯ ಕಿರಿಕಿರಿ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಕಟ್ಟುನಿಟ್ಟಾಗಿ ತಿಳಿಸಿದರು. ಪರೀಕ್ಷಾ ಕಾರ್ಯಕ್ಕಾಗಿ ಮುಖ್ಯ ಅಧೀಕ್ಷಕರು, ವೀಕ್ಷಕರು, ಮಾರ್ಗಾಧಿಕಾರಿಗಳು ಹಾಗೂ ವಿಶೇಷ ಜಾಗೃತ ದಳಗಳನ್ನು ರಚಿಸಲಾಗಿದ್ದು, ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗಿದೆ. ಪರೀಕ್ಷೆ ನಡೆಯುವ ಸಮಯದಲ್ಲಿ ವಿದ್ಯುತ್ ಕಡಿತವಾಗದಂತೆ ನೋಡಿಕೊಳ್ಳಲು ಮೆಸ್ಕಾಂ ಅಭಿಯಂತರರಿಗೆ ವಿಶೇಷವಾಗಿ ಮನವಿ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಪರೀಕ್ಷಾರ್ಥಿಗಳಿಗೆ ಕಟ್ಟುನಿಟ್ಟಿನ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಾಗಿದ್ದು, ಉದ್ದನೆಯ ತೋಳಿನ ಅಂಗಿ ಹಾಗೂ ಶೂಗಳನ್ನು ಧರಿಸಿಕೊಂಡು ಬರುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಇದರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಕ್ಯಾಲ್ಕುಲೇಟರ್, ಸ್ಮಾರ್ಟ್ ವಾಚ್, ಮೊಬೈಲ್ ಫೋನ್, ನೋಟ್ಸ್, ಬ್ಯಾಗ್ ಹಾಗೂ ಆಹಾರ ಮತ್ತು ಪಾನೀಯಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ಕೊಂಡೊಯ್ಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಪರೀಕ್ಷೆಯನ್ನು ಅತ್ಯಂತ ಶಾಂತಿಯುತವಾಗಿ ನಡೆಸಲು ಹಾಗೂ ಯಾವುದೇ ಅಕ್ರಮ ಅವ್ಯವಹಾರಗಳಿಗೆ ಆಸ್ಪದ ನೀಡದಂತೆ ಬಿಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಈ ವಾರದ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ ನಾಯಿ ಮತ್ತು ಮನುಷ್ಯನ ಹಾವಭಾವ. ಪ್ಲಾಸ್ಟಿಕ್ ಪುರಾಣ ಸಂಚಿಕೆ 4 ರೂಪಾಂತರ ಕ್ರಿಯೆ, ಬೀಗಲ್ ಸಾಹಸಯಾನ 172 ಹಾಗೂ ವಾರದ ವಿಜ್ಞಾನಿ ಅಮರ್ಜೀತ್ ಸಿಂಗ್ ಕ್ಲಾರ್. ನಾಯಿ ಮತ್ತು ಮನುಷ್ಯನ ಹಾವಭಾವ. ನಿಯತ್ತಿನ ಮನುಷ್ಯ ನಾನು, ನಾಯಿಯ ಹಾಗೆ ಅಂತ ಜನ ಹೇಳೋದನ್ನ ಕೇಳಿದ್ದೀರಿ. ಈ ನಿಯತ್ತು ಎನ್ನುವುದು ಅಳಿಯದ ಸಂಬಂಧ. ಇಬ್ಬರ ನಡುವಿನ ಸಂಬಂಧ ಭದ್ರ ಇರಬೇಕಾದರೆ ಒಬ್ಬರು ಇನ್ನೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಷ್ಟೇ. ಅರ್ಥಾತ್ ಅವರಿಬ್ಬರ ನಡುವೆ ಮಾತುಕತೆ ನಡೆಯಬೇಕು, ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ ತಿಳಿಯಬೇಕು. ನಿಯತ್ತಿನ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಇಂತಹ ಮಾತುಕತೆ ನಡೆಯುತ್ತಿದೆಯೇ? ಹಾಗಿಂದ ನಿಮಗೇನಾದರೂ ಅನುಮಾನವಿದ್ದಲ್ಲಿ ಈ ಸುದ್ದಿ ಕೇಳಿ. ನಾಯಿಗಳು, ಅದರಲ್ಲಿಯೂ ಬೀದಿಯಲ್ಲಿರುವ ಬೀಡಾಡಿ ನಾಯಿಗಳು ಕೂಡ ಮನುಷ್ಯನ ಸಂಜ್ಞೆ ಇಂಗಿತಗಳನ್ನು ತಿಳಿದುಕೊಳ್ಳುತ್ತವಂತೆ. ಕಲ್ಕತ್ತಾದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಸಂಸ್ಥೆಯ ಜೀವಿ ವಿಜ್ಞಾನಿ ಅನಿಂದಿತಾ ಭದ್ರ ಈ ಬಗ್ಗೆ 2 ವರ್ಷಗಳ ಹಿಂದೆ ಪ್ರಕಟಿಸಿದ್ದ ಶೋಧವೊಂದು ನಿನ್ನೆಯಿಂದ ಸುದ್ದಿ ಮಾಡುತ್ತಿದೆ. ನಾಯಿಗಳಿಗೆ ಮನುಷ್ಯರಿಂಗಿತ ಅರ್ಥವಾಗುತ್ತದೆಯೇ? ಅಲ್ಲ, ಹಚ ಹಚ ಎಂದರೂ ಕೂಡ ದೂರ ಓಡದ ನಾಯಿಗಳು ಕೇವಲ ಈ ಮೂಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವೆ? ನಾಯಿಗಳ ವಿಷಯದಲ್ಲಿ ಈ ಬಗೆಯ ಸಂದೇಹ ಇನ್ನೂ ಗಾಢವಾದದ್ದು. ಏಕೆಂದರೆ ನಾಯಿ ಮತ್ತು ಮನುಷ್ಯರ ಸಂಬಂಧ ಇವತ್ತಿನದಲ್ಲ. ಆಕಳನ್ನು ಮನುಷ್ಯ ಮನೆಗೆ ಕರೆತರುವುದಕ್ಕೂ ಮೊದಲೇ ನಾಯಿ ಅವನನ್ನ ಹಿಂಬಾಲಿಸುತ್ತಿತ್ತು, ಬೇಟೆಯಲ್ಲಿ ನೆರವಾಗುತ್ತಿತ್ತು ಎನ್ನುತ್ತದೆ ವಿಜ್ಞಾನ. ಸುಮಾರು 12,000 ರಿಂದ 30,000 ವರ್ಷಗಳ ಕಾಲದಿಂದ ನಾಯಿ ಮನುಷ್ಯನ ಜೊತೆಗಿದೆ. ಆಕಳು ಅಥವಾ ದನ ಕೊಟ್ಟಿಗೆಗೆ ಬಂದಿದ್ದು ಕೇವಲ 10,000 ವರ್ಷಗಳ ಹಿಂದೆ. ಇಷ್ಟು ದೀರ್ಘಕಾಲದಿಂದ ಮಾನವನ ಜೊತೆಗೆ ವಾಸಿಸಿದ ನಾಯಿಗೆ ಮಾನವನ ಮಾತು, ಕಥೆ, ಇಂಗಿತಗಳು ಅರ್ಥವಾಗುವುದಿಲ್ಲ ಎಂದರೆ ಹೇಗೆ? ಅನುಮಾನಕ್ಕೆ ಕಾರಣ, ಇದನ್ನು ಅರಿಯುವ ವಿಧಾನಗಳು ನಮಗೆ ಅಷ್ಟೊಂದು ಸುಲಭವಾಗಿ ಕೈಗೆಟಕುವುದಿಲ್ಲ. ಏಕೆಂದರೆ ಮಾತು ಬಾರದ ಪ್ರಾಣಿಗಳ ನಡವಳಿಕೆಗಳು ತಿಳಿದು ನಡೆಸುವಂತವೋ ಅಥವಾ ಹುಟ್ಟ ಗುಣವೋ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ನಾಯಿಯ ವಿಷಯದಲ್ಲಿ ಇದು ಇನ್ನೂ ಕಷ್ಟ. ಏಕೆಂದರೆ ನಾಯಿಗಳಲ್ಲಿ ಸಾಕು ನಾಯಿಗಳು ಇರುವಂತೆಯೇ ಬೀಡಾಡಿ ಬೀದಿ ನಾಯಿಗಳು ಇವೆ. ಸಾಕು ನಾಯಿಗಳು ತಮ್ಮ ಒಡೆಯರ ಬಗ್ಗೆ ತೋರುವ ಪ್ರೀತಿ ಕಾಳಜಿಯ ಬಗ್ಗೆ ಸಾಕಷ್ಟು ಕಥೆಗಳು ಇದೆಯಷ್ಟೇ. ಮಗುವಿನ ತೊಟ್ಟಿಲಿನ ಬಳಿ ಬಂದ ಹಾವನ್ನ ತಿಂದಂತಹ ನಾಯಿಯ ಕತೆ ಗೊತ್ತಲ್ಲ. ಮಗುವೊಂದನ್ನೇ ಮನೆಯಲ್ಲಿ ಬಿಟ್ಟು ಹೋಗಿದ್ದ ತಾಯಿ ವಾಪಸ್ಸು ಬಂದವಳೆ ಬಾಯೆಲ್ಲಾ ರಕ್ತ ತುಂಬಿದ್ದ ನಾಯಿಯನ್ನು ಕಂಡು ಅದು ಮಗುವನ್ನು ಕೊಂದೇ ಬಿಟ್ಟಿದೆ ಎಂದು ಬಡಿದು ಸಾಯಿಸಿಬಿಟ್ಟಳಂತೆ. ಆಮೇಲೆ ಒಳಗೆ ಬಂದು ನೋಡಿದಾಗಲೇ ಗೊತ್ತಾಗಿದ್ದು, ನಾಯಿ ಮಗುವಿಗೆ ತೊಂದರೆ ಕೊಟ್ಟಿರಲಿಲ್ಲ, ಅದನ್ನ ಹಾವು ಕಚ್ಚದಂತೆ ಹೋರಾಡಿ ಕಾಪಾಡಿತ್ತು ಅಂತ. ತಾನೇ ಬೆಳೆಸಿದ ನಾಯಿಯ ಇಂಗಿತವನ್ನು ಮಾನವನೇ ಅರ್ಥ ಮಾಡಿಕೊಳ್ಳದಿರುವುದಕ್ಕೆ ಈ ಕಥೆ ಒಂದು ಉದಾಹರಣೆಯಷ್ಟೇ. ಇನ್ನು ಬೀದಿಯಲ್ಲಿ ಬೇಕಾಬಿಟ್ಟಿ ಬೆಳೆಯುವ ನಾಯಿಗೆ ಮಾನವನ ಇಂಗಿತ ತಿಳಿಯೋದೆ? ಬೀದಿ ನಾಯಿಗಳು ಸಾಕು ನಾಯಿಗಳಂತೆ ಅಲ್ಲದಿದ್ದರೂ ಮಾನವನ ಸಂಪರ್ಕ ಅವಕ್ಕೆ ಇದ್ದೇ ಇವೆ. ಈ ಸಂಪರ್ಕದಿಂದ ಅವು ಪರೋಕ್ಷವಾಗಿ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಿರಬಹುದೋ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕಲು ಅನಿಂದಿತ ತಮ್ಮ ಸಹೋದ್ಯೋಗಿಗಳ ಜೊತೆಗೂ ಬೀದಿ ನಾಯಿಗಳ ಬೆನ್ನು ಹತ್ತಿದರು. ಕೋಲ್ಕತ್ತಾದ ಬೀದಿಗಳಲ್ಲಿ ಇರುವ ನಾಯಿಗಳಲ್ಲಿ 160 ನಾಯಿಗಳನ್ನ ಪರೀಕ್ಷೆ ಮಾಡಿದ್ದಾರೆ, ಅವುಗಳ ಮೇಲೆ ಪ್ರಯೋಗ ನಡೆಸಿದ್ದಾರೆ. ಮೊದಲಿಗೆ ಒಬ್ಬ ಸಂಶೋಧಕರು ಈ ನಾಯಿಗಳನ್ನು ಹಿಂಬಾಲಿಸಿ ಅವುಗಳಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಮಾಂಸವನ್ನು ಮುಚ್ಚಿಟ್ಟು ಗಮನಿಸಿದರಂತೆ. ಮೊದಮೊದಲಿಗೆ ನಾಯಿಗಳು ಪಾತ್ರೆಯ ಬಳಿ ಹೋಗಲಿಲ್ಲ. ಆದರೆ ಸಂಶೋಧಕರು ದೂರ ನಿಂತಲಿಂದಲೇ ಪಾತ್ರೆಗಳತ್ತ ಬೆರಳು ಮಾಡಿ ತೋರಿಸುತ್ತಿದ್ದರು. ಹಾಗಿದ್ದು ಕೂಡ ಎಲ್ಲ ನಾಯಿಗಳು ಅವರು ಬೆರಳು ಮಾಡಿದ ಕಡೆಗೆ ಹೋಗುತ್ತಿರಲಿಲ್ಲ. ಮಾಂಸದ ವಾಸನೆ ಬಂದರೂ ಕೂಡ ಭಯ ಅವನ್ನ ದೂರ ಇಟ್ಟಿರುತ್ತಿತ್ತು ಎನ್ನುತ್ತಾರೆ ಅನಿಂದಿತ. ಹೀಗೆ ಹಲವು ಬಾರಿ ಮಾಡಿದ ಮೇಲೆ ಅಪರಿಚಿತ ಪಾತ್ರೆಯ ಬಳಿ ಹೋಗಿ ನಾಯಿಗಳು ಮೂಸುವುದನ್ನ ಅವರು ಗಮನಿಸಿದರು. ಈ ನಾಯಿಗಳು ಸ್ವಲ್ಪ ಧೈರ್ಯವಂತ ಎನ್ನಬಹುದು. ಇದಾದ ನಂತರ ಕೆಲವು ದಿನಗಳಾದ ಮೇಲೆ ಇದೇ ನಾಯಿಗಳ ಮೇಲೆ ಮತ್ತೊಂದು ಪ್ರಯೋಗ ನಡೆಸಿದ್ದರು. ಒಂದೇ ರೀತಿಯ ಪಾತ್ರೆಗಳಲ್ಲಿ ಒಂದರಲ್ಲಿ ಮಾಂಸವನ್ನು, ಇನ್ನೊಂದರಲ್ಲಿ ಕೇವಲ ಮಾಂಸದ ವಾಸನೆಯನ್ನೂ ಇಟ್ಟು ನಾಯಿಗಳ ಬಳಿಗೆ ಹೋಗಿದ್ದಾರೆ. ಮೊದಲಿನಂತೆಯೇ ನಾಯಿಯ ಮುಂದೆ ಸ್ವಲ್ಪ ದೂರದಲ್ಲಿ ಎರಡನ್ನೂ ಇಟ್ಟು ಯಾವುದಾದರೂ ಒಂದರತ್ತ ಕೈ ತೋರಿದ್ದಾರೆ. ಹೀಗೆ ಅವರು ಕೈ ತೋರಿಸಿದ್ದರಲ್ಲಿ ಮಾಂಸವಿದೆಯೋ ಇಲ್ಲವೋ ಎನ್ನುವುದು ಸಂಶೋಧಕರಿಗೂ ಗೊತ್ತಿರಲಿಲ್ಲ. ಆದರೆ ನಾಯಿಗಳು ಕೈ ತೋರಿದ ಪಾತ್ರೆ ಎತ್ತಲೇ ಹೋದುವೋ ಅಥವಾ ತಮ್ಮ ಮೂಗಿನ ನೇರಕ್ಕೆ ಅಂದರೆ ವಾಸನೆ ಹಿಡಿದು ಹೋದುವೋ ಎನ್ನುವುದನ್ನ ಅವರು ಗಮನಿಸಬೇಕಿತ್ತು. ಈ ಪ್ರಯೋಗವನ್ನ ಹಲವು ಬಾರಿ ಮರುಕಳಿಸಿ ಗಮನಿಸಿದ್ದಾರೆ. ಈ ಪ್ರಯೋಗದಲ್ಲಿ ಬಹಳಷ್ಟು ನಾಯಿಗಳು ಸಂಶೋಧಕರು ಕೈ ತೋರಿದ ಪಾತ್ರೆಯನ್ನೇ ಹೆಚ್ಚು ಮೂಸಿದ್ದು ಗೊತ್ತಾಗಿದೆ. ಆ ಪಾತ್ರೆಯಲ್ಲಿ ಮಾಂಸ ಇದೆಯೋ ಇಲ್ಲವೋ, ಆದರೂ ಅವರು ಕೈ ತೋರಿದರೆ ಅಂತಹ ಪಾತ್ರೆಯ ಬಳಿಗೆ ಇವು ಹೋಗುತ್ತಿದ್ದವು. ಅಂದರೆ ಸಂಶೋಧಕರ ಕೈ ಸನ್ನೆಯನ್ನ ಇವು ಅರ್ಥ ಮಾಡಿಕೊಂಡಿವೆ. ವಾಸನೆ ಹಿಡಿದು ಪಾತ್ರೆಗಳತ್ತ ಹೋಗಿಲ್ಲ ಎಂದು ಅರ್ಥವಷ್ಟೇ. ಎಲ್ಲ ನಾಯಿಗಳು ಹೀಗೆ ಮಾಡುವುದಿಲ್ಲ. ಕೆಲವು ಭಯದಿಂದಲೋ ಅಥವಾ ಸ್ವಭಾವ ಸಹಜವಾದ ಸಂಕೋಚದಿಂದಲೋ ಯಾವ ಪಾತ್ರೆಯನ್ನು ಮುಟ್ಟುವುದಿಲ್ಲ. ಅದೇನೇ ಇರಲಿ, ಅಂತೂ ಬೀದಿ ನಾಯಿಗಳಿಗೂ ನಮ್ಮ ಹಾವಭಾವಗಳು ಸ್ವಲ್ಪ ಮಟ್ಟಿಗಾದರೂ ಅರ್ಥವಾಗುತ್ತವೆ ಎಂದಾಯಿತು. ಇಂತಹ ಸಾಮಾಜಿಕ ಸಂವಹನವನ್ನ ಮಂಗಗಳು ಆನೆಗಳಲ್ಲಿಯೂ ಕೂಡ ನಾವು ಕಾಣುತ್ತೇವೆ. ಅಂದರೆ ಸಾಕುಪ್ರಾಣಿ ಅಲ್ಲದಿದ್ದರೂ, ಮನುಷ್ಯರು ತರಬೇತಿ ನೀಡದಿದ್ದರೂ, ಮನುಷ್ಯರ ನಡವಳಿಕೆಗಳನ್ನು ಕೆಲವು ಪ್ರಾಣಿಗಳಾದರೂ ಅರ್ಥ ಮಾಡಿಕೊಳ್ಳಬಲ್ಲವು. ನಮ್ಮ ಸಿಟ್ಟು ಸೆಡವು ಅವಕ್ಕೂ ತಿಳಿಯುತ್ತವೆ ಅಂತಷ್ಟೆ. ನಿಮಗೆ ಗೊತ್ತೇ, ಚಂದ್ರನ ಮೇಲೆ ಗಾಜಿನ ಮುತ್ತುಗಳೊಳಗೆ ನೀರು ಇದೆಯಂತೆ. ಇಂತಹ ಮುತ್ತಿನೊಳಗಿನ ನೀರಿನ ಪ್ರಮಾಣ ಒಟ್ಟು 24 ಲಕ್ಷ ಕೋಟಿ ಲೀಟರಿನಷ್ಟು ಇರಬಹುದು ಎಂದು ಚೀನಿ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಈ ಮುತ್ತುಗಳು ಚಂದ್ರನ ಮೇಲೆ ಹೊರಗಿನಿಂದ ಬಂದು ಬಿದ್ದಂತಹ ಶಿಲೆಗಳ ಚೂರುಗಳು. ಪ್ಲಾಸ್ಟಿಕ್ ಪುರಾಣ ಸಂಚಿಕೆ 4, ರೂಪಾಂತರ ಕ್ರಿಯೆ. ಕಪ್ಪಗೆ ಕಲ್ಲಿದ್ದಲು ಮುದ್ದೆಯಂತೆ ಕಾಣುವ ಬೇಕ್ಲೈಟ್ ಒಂದು ಪಾಲಿಮರ್. ಹಾಗೆಯೇ ಮೃದುವಾದ ನೊರೆ ನೊರೆಯೇ ಗಟ್ಟಿಯಾದ ಹಾಗೆ ಕಾಣುವ ರಂಧ್ರಭರಿತವಾದ ಸ್ಟೈರೋಫೋಮ್ ಕೂಡ ಪಾಲಿಮರೆ. ನಿತ್ಯ ತರಕಾರಿ ಅಂಗಡಿಯವನ ಜೊತೆಗೆ ಗುದ್ದಾಡಿ ಬಿಟ್ಟಿ ಪಡೆಯುತ್ತೇವಲ್ಲ ಆ ತೆಳ್ಳೆನೆಯ ಚೀಲ, ಅದು ಕೂಡ ಪಾಲಿಮರೆ. ಹೀಗೆ ಪ್ಲಾಸ್ಟಿಕ್ಕಿನ ರೂಪವೂ ವಿಭಿನ್ನ, ಬಳಕೆಯೂ ವಿಭಿನ್ನ. ಆದರೆ ಗುಣದ ಮಟ್ಟಿಗೆ ಗಮನಿಸಿದರೆ ಎರಡೇ ಎರಡು ಬಗೆಯ ಪ್ಲಾಸ್ಟಿಕ್ಗಳನ್ನ ನಾವು ಗುರುತಿಸಬಹುದು. ಬಿಸಿಯಾದರೆ ಕರಗುವ ಪ್ಲಾಸ್ಟಿಕ್, ಹಾಗೆ ಬಿಸಿ ಮಾಡಿದರೆ ಗಟ್ಟಿಯಾಗುವ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಿಸಿಯಾಗುವುದೇ ಎಂದಿರಾ? ಬೇಕ್ಲೈಟ್ ಆವಿಷ್ಕಾರವಾದಾಗ ಅದನ್ನ ಎಲ್ಲ ಬಗೆಯ ವಸ್ತುಗಳನ್ನು ಮಾಡಲು ಬಳಸಿದ್ರು. ಆದರೆ ಈ ವಸ್ತುಗಳೆಲ್ಲವೂ ಗಟ್ಟಿಯಾದಂಥವು. ಪ್ರೆಷರ್ ಕುಕ್ಕರ್ ಹಿಡಿಯನ್ನ ಗಮನಿಸಿ, ಅದು ಬೇಕ್ಲೈಟ್, ಗಟ್ಟಿ ಹಾಗೂ ದೃಢವಾದ ವಸ್ತು. ಹೆಚ್ಚು ಕಡಿಮೆ ಮರದಂತೆಯೇ, ಆದರೆ ಮರದಂತೆ ಅದು ಬೆಂಕಿ ಹೊತ್ತಿ ಉರಿಯುವುದಿಲ್ಲ. ತೊಳೆದರೆ ತೇವ ಹೀರಿಕೊಂಡು ಮೆತ್ತಗಾಗುವುದಿಲ್ಲ. ಜೊತೆಗೆ ಬಾಣಲೆ ಎಷ್ಟೇ ಬಿಸಿಯಾಗಿರಲಿ, ಬೇಕ್ಲೈಟ್ ತಣ್ಣಗೆ ಇರುತ್ತದೆ. ಶಾಖವನ್ನ ಅದು ಹರಿಯಗೊಡುವುದಿಲ್ಲ. ಮನೆಯಲ್ಲಿ ದೀಪ ಬೆಳಗಿಸುವ 220 ವೋಲ್ಟಿನ ವಿದ್ಯುತ್ತೇ ಇರಲಿ, ಎದುರಿನ ಎತ್ತರದ ಕಂಬದಲ್ಲಿ ಹರಿಯುವ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ 14,000 ವೋಲ್ಟಿನ ಹೈ ವೋಲ್ಟೇಜ್ ವಿದ್ಯುತ್ತೇ ಇರಲಿ, ನೆಲಕ್ಕೋ ನಮಗೋ ಅದು ತಾಗದಂತೆ ಕಾಪಾಡಲು ಕೂಡ ಬೇಕ್ಲೈಟ್ ಇನ್ಸುಲೇಟರ್ಗಳು ಬೇಕು. ಆದರೆ ಈ ಬೇಕ್ಲೈಟ್ಗೂ ಒಂದು ಸಮಸ್ಯೆ ಇದೆ. ತಯಾರಿಸಿದ ಕ್ಷಣದಲ್ಲಿ ಗೋಧಿ ಹಿಟ್ಟಿನಂತೆ ಯಾವ ರೂಪ ಆಕಾರವನ್ನು ಪಡೆಯಬಹುದಾದಂತಹ ವಸ್ತುವಾಗಿದ್ದರೂ, ಕಾಲ ಕಳೆದಂತೆ ಅದೇ ಗೋಧಿ ಹಿಟ್ಟು ಒಣಗಿ ನೀರು ಕಳೆದುಕೊಂಡು ಪುಡಿಯಾಗುವಂತೆ ಇದು ಕೂಡ ಶಿಥಿಲವಾಗಿ ಬಿಡುತ್ತದೆ. ಇದಕ್ಕೆ ಕಾರಣ ಬೇಕ್ಲೈಟ್ ನೀರು ಕಳೆದುಕೊಂಡಿರುವುದಿಲ್ಲ, ಅದರ ರಚನೆಯೇ ಹಾಗೆ. ಅದೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, ಬಿಸಿ ಹೆಚ್ಚಾಗುವ ಪ್ಲಾಸ್ಟಿಕ್. ಬಿಸಿಯಾಗಿದ್ದಾಗ ಯಾವ ರೂಪವನ್ನು ಬೇಕಿದ್ದರೂ ಕೊಡಬಹುದು, ಆದರೆ ಒಮ್ಮೆ ತಣ್ಣಗಾಗಿ ಬಿಟ್ಟರೆ ತಕ್ಷಣವೇ ಗಟ್ಟಿಯಾಗಿ ಬಿಡುತ್ತದೆ. ಈ ಗಟ್ಟಿ ಪ್ಲಾಸ್ಟಿಕ್ ಅನ್ನು ಮತ್ತೆ ಮೊದಲಿನಂತೆ ಮಾಡುವುದು ಸಾಧ್ಯವಿಲ್ಲ. ಏನಿದ್ದರೂ ಅದು ಮುರಿದು ಚೂರು ಚೂರಾಗಬಹುದು ಅಷ್ಟೇ. ಬೇಯಿಸಿದ ಚಪಾತಿಯನ್ನು ಮತ್ತೆ ಹಿಟ್ಟಿನ ಮುದ್ದೆಯಾಗಿಸುವುದು ಎಷ್ಟು ಕಷ್ಟವೋ ಹಾಗೆ. ಇಂತಹ ವಸ್ತುವಿಗೆ ಇನ್ನೊಂದು ಉದಾಹರಣೆ ಸಂಕ್ರಾಂತಿಯ ಸಕ್ಕರೆ ಅಚ್ಚು. ಇನ್ನೂ ಒಂದು ಬಗೆಯ ಪ್ಲಾಸ್ಟಿಕ್ ಇದೆ. ಅದು ಆರಂಭದಲ್ಲಿ ಹೀಗೆಯೇ ಮೃದುವಾಗಿರುತ್ತದೆ. ತಣಿಸಿದಾಗ ಇಲ್ಲವೇ ಬಲ ಬಿಟ್ಟು ಒತ್ತಿದಾಗ ಯಾವ ಆಕಾರವನ್ನು ಬೇಕಿದ್ದರೂ ಪಡೆದುಕೊಳ್ಳುತ್ತದೆ. ಆದರೆ ಬಿಸಿ ಮಾಡಿದಾಗ ಕರಗಿ ನೀರಾಗಿ ದ್ರವದಂತೆ ಹರಿಯುತ್ತದೆ. ಉದಾಹರಣೆಗೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಲು ಬಳಸುವ ಪುಟ್ಟ ಪಾರದರ್ಶಕವಾದ ಪ್ಲಾಸ್ಟಿಕ್ ಚೀಲ. ಇದು ಪಾಲಿ ಇಥಿಲೀನ್ ಎನ್ನುವ ವಸ್ತುವಿನ ಹಾಳೆ. ಈ ಹಾಳೆಯನ್ನ ಬಿಸಿ ಮಾಡಿದರೆ ಅದು ಕರಗುತ್ತದೆ, ತಣಿಸಿದರೆ ಮತ್ತೆ ಗಟ್ಟಿಯಾಗುತ್ತದೆ. ಹೀಗಾಗುವುದರಿಂದಲೇ ಅದನ್ನು ಬಿಸಿ ಮಾಡಿ ಭದ್ರವಾಗಿ ಮುಚ್ಚುವುದು ಕೂಡ ಸಾಧ್ಯ. ಸೀಲಿಂಗ್ ಎನ್ನುತ್ತೇವಲ್ಲ, ಅದು ಸಾಧ್ಯ. ಇಂತಹ ಬಿಸಿಯಾದಾಗ ಕರಗಿ ಹರಿಯುವ ಪ್ಲಾಸ್ಟಿಕ್ ಅಥವಾ ಪಾಲಿಮರುಗಳನ್ನು ಥರ್ಮೋಪ್ಲಾಸ್ಟಿಕ್ ಎನ್ನುತ್ತಾರೆ. ಇದನ್ನ ಕರಗುವ ಪ್ಲಾಸ್ಟಿಕ್ ಎನ್ನೋಣ. ಹೀಗೇಕೆ? ಇದಕ್ಕೆ ಕಾರಣ ಈ ಪಾಲಿಮರುಗಳ ರಾಸಾಯನಿಕ ರಚನೆ. ಪಾಲಿಮರುಗಳು ಎಂದರೆ ಒಂದೇ ಬಗೆಯ ಅಣುಗಳ ಸರಪಳಿ ಅಂದವಷ್ಟೇ. ಈ ಸರಪಳಿಗಳು ನೂಲಿನಂತೆ ಒಂದೇ ಎಳೆಯವಾಗಿರಬಹುದು. ಅಂತಹವು ಥರ್ಮೋಪ್ಲಾಸ್ಟಿಕ್ಗಳಂತೆ ವರ್ತಿಸುತ್ತವೆ. ಇನ್ನು ಕೆಲವು ಹಲವು ಎಳೆಗಳು ನುಲಿದುಕೊಂಡು ಹಗ್ಗವಾಗುವ ಹಾಗೆ. ಆ ಹಗ್ಗದಲ್ಲಿನ ಎಳೆಗಳನ್ನು ಬಿಡಿಸುವುದು ಸುಲಭವಲ್ಲ, ಏಕೆಂದರೆ ಅವು ಅಲ್ಲಲ್ಲಿ ಇನ್ನೊಂದು ಎಳೆಯೊಟ್ಟಿಗೆ ಗಟ್ಟಿಯಾಗಿ ರಾಸಾಯನಿಕ ಬಂಧಗಳಿಂದ ಅಂಟಿಕೊಂಡಿರುತ್ತವೆ. ಇಂತಹ ಬಂಧಗಳನ್ನು ಕ್ರಾಸ್ ಲಿಂಕ್ ಅಥವಾ ಅಡ್ಡಬಂಧಗಳು ಎನ್ನುತ್ತೇವೆ. ಹಲವು ಎಳೆಗಳ ಸರವನ್ನು ಮಾಡುವಾಗ ಶನಿವಾರ ಅಲ್ಲಲ್ಲಿ ಆ ಎಳೆಗಳನ್ನು ಜೋಡಿಸಿ ಮಣಿಯನ್ನೋ ಅಥವಾ ಕಾಸನ್ನೋ ಹಾಕಿರುತ್ತಾನಷ್ಟೇ ಹಾಗೆ ಎಂದುಕೊಳ್ಳಿ. ಈ ಅಡ್ಡಬಂಧಗಳಲ್ಲಿಯೂ ಎರಡು ವಿಧ, ಕೆಲವು ಶಾಶ್ವತ, ಕೆಲವು ತಾತ್ಕಾಲಿಕ. ತಾತ್ಕಾಲಿಕವಾಗಿ ರೂಪುಗೊಳ್ಳುವ ಬಂಧಗಳನ್ನು ಸುಲಭವಾಗಿ ಬೇರ್ಪಡಿಸಿ ಬಿಡಬಹುದು. ಸ್ವಲ್ಪ ಬಿಸಿ ಮಾಡಿದರೂ ಅವು ಬಿಡಿಸಿಕೊಳ್ಳುತ್ತವೆ. ಅಂತಹ ಪ್ಲಾಸ್ಟಿಕ್ಗಳನ್ನು ಕರಗುವ ಪ್ಲಾಸ್ಟಿಕ್ಗಳು ಎನ್ನುತ್ತೇವೆ. ಆದರೆ ಶಾಶ್ವತವಾಗಿ ಅಡ್ಡಬಂಧಗಳು ಏರ್ಪಟ್ಟಾಗ ಅವನ್ನು ಬೇರ್ಪಡಿಸಲು ಹೆಚ್ಚು ಶಕ್ತಿ ಬೇಕು, ಹೆಚ್ಚು ಉಷ್ಣ ಬೇಕು. ಆ ಸಂದರ್ಭದಲ್ಲಿ ಈ ಅಡ್ಡಬಂಧಗಳ ಬದಲಿಗೆ ಅಣುವಿನಲ್ಲಿರುವ ಬೇರೆ ಬಂಧಗಳು ಉರಿಯಬಹುದು. ಇಡೀ ಪಾಲಿಮರೆ ಒಡೆದು ಬೇರೆಯ ಅಣುವಿನ ವಸ್ತುವಾಗಬಹುದು. ಇಂತಹ ಪ್ಲಾಸ್ಟಿಕ್ಗಳು ಬಹುತೇಕ ಬೇಕ್ಲೈಟಿನಂತಹ ಥರ್ಮೋಸೆಟ್ಗಳಾಗಿರುತ್ತವೆ. ಸಕ್ಕರೆ ಅಚ್ಚು ಥರ್ಮೋಸೆಟ್ಟಿನಂತೆ ಎಂದೇವಲ್ಲ, ಅದನ್ನು ನೀರಿನಲ್ಲಿ ಹಾಕಿದರೆ ಅದು ಸಕ್ಕರೆ ದ್ರಾವಣವಾಗಿ ಬಿಡುತ್ತದಲ್ಲ ಎಂದು ನೀವು ಅಚ್ಚರಿ ಪಡಬಹುದು. ನಿಜ, ಸಕ್ಕರೆ ನೀರಿನಂತಹ ದ್ರಾವಕದಲ್ಲಿ ಬೆರೆತು ದ್ರಾವಣ ಆಗುತ್ತದೆ. ಥರ್ಮೋಸೆಟ್ಗಳು ಹೀಗಾಗುವುದಿಲ್ಲ. ಅವುಗಳನ್ನು ದ್ರಾವಕದಲ್ಲಿ ಹಾಕಿದರೆ ಬೆರೆಯದೆ ಹಾಗೆಯೇ ಉಳಿದಿರುತ್ತವೆ. ಕಾರಣವಿಷ್ಟೇ, ಇವುಗಳಲ್ಲಿರುವ ಅಡ್ಡಬಂಧಗಳನ್ನು ಮುರಿಯುವಷ್ಟು ಶಕ್ತಿಯನ್ನ ಆ ದ್ರಾವಕಗಳು ಬಹುಶಃ ಕೊಡುವುದಿಲ್ಲ. ಒಂದು ವಿಷಯ ಗಮನಿಸಬೇಕು, ಎಳ್ಳು ಬೀರಲು ಬಳಸುವ ಪ್ಲಾಸ್ಟಿಕ್ ಚೀಲದ ಮೇಲೆ ಒಂದಿಷ್ಟು ಅಸಿಟೋನ್ ಅಥವಾ ಕ್ಲೋರೋಫಾರಂ ಹಾಕಿ ನೋಡಿ, ಅದು ಕರಗುತ್ತದೆ, ಅಂಟಂಟಾಗುತ್ತದೆ. ಅದನ್ನೇ ಬೇಕ್ಲೈಟಿನ ಮೇಲೆ ಹಾಕಿ ನೋಡಿ, ಏನೂ ಆಗುವುದಿಲ್ಲ. ಇದು ಥರ್ಮೋಸೆಟ್ ಮತ್ತು ಥರ್ಮೋಪ್ಲಾಸ್ಟಿಕ್ಗಳ ನಡುವೆ ಇರುವ ಪ್ರಮುಖ ವ್ಯತ್ಯಾಸಗಳು. ಅಂದಹಾಗೆ ಥರ್ಮೋಪ್ಲಾಸ್ಟಿಕ್ಗಳನ್ನು ಕರಗಿಸಲು ಎಷ್ಟು ಬಿಸಿ ಮಾಡಬೇಕು, ಥರ್ಮೋಸೆಟ್ಗಳನ್ನು ಒಡೆಯಲು ಎಷ್ಟು ಶಾಖ ಬೇಕು, ಇದು ಆಯಾಯ ಪ್ಲಾಸ್ಟಿಕ್ನ ರಾಸಾಯನಿಕ ರಚನೆಯನ್ನು ಹೊಂದಿಕೊಂಡಂತೆ ಇರುತ್ತವೆ. ಕೆಲವು ಪ್ಲಾಸ್ಟಿಕ್ಗಳನ್ನು ಎರಕ ಹೊಯ್ಯಲು ಬಹಳ ಬಿಸಿ ಬೇಕು, ಹಾಗೆಯೇ ಅವನ್ನು ಒಡೆಯಲೂ ಬಹಳ ಕಾಯಿಸಬೇಕು. ಇನ್ನು ಕೆಲವಕ್ಕೆ ಸ್ವಲ್ಪ ಬಿಸಿ ತಗುಲಿದರೂ ಸಾಕು. ಇಂತಹ ಥರ್ಮೋಪ್ಲಾಸ್ಟಿಕ್ಗಳನ್ನು ಮರುಬಳಸುವುದು ಸ್ವಲ್ಪ ಸುಲಭ. ಅವನ್ನು ಕರಗಿಸಿದರೆ ಮೂಲ ರೂಪಕ್ಕೆ ಮರಳುತ್ತವೆ, ಮತ್ತೆ ಮೊದಲಿನಂತೆ ಇನ್ನೊಂದು ಆಕಾರ ಅಥವಾ ಅಣುವನ್ನಾಗಿಸಬಹುದು. ಬೇಕ್ಲೈಟಿನ ಉದಾಹರಣೆಯಂತೆಯೇ ಮನೆಯಲ್ಲಿಯೇ ಬಳಸುವ ಇನ್ನೊಂದು ಥರ್ಮೋಸೆಟ್ ಕೂಡ ಇದೆ. ಇದೇ ಎಂಸೀಲ್. ಸಿಮೆಂಟಿನಂತೆ ಕಾಣುವ ಇದು ಸಾಧಾರಣ ಉಷ್ಣತೆಯಲ್ಲಿ ಗಟ್ಟಿಯಾಗುವಂತಹ ಪ್ಲಾಸ್ಟಿಕ್, ಎರಡು ವಿಭಿನ್ನ ರಾಸಾಯನಿಕಗಳನ್ನು ಕೂಡಿಸಿದಾಗ ಆಗುವಂಥದ್ದು. ಒಮ್ಮೆ ಗಟ್ಟಿಯಾದ ಮೇಲೆ ಇದನ್ನು ಕರಗಿಸುವುದಾಗಲಿ ದ್ರಾವಣವನ್ನಾಗಿ ಆಗಲಿ ಮಾಡಲಾಗುವುದಿಲ್ಲ. ಇನ್ನೊಂದು ಎಪಾಕ್ಸಿ, ಮನೆ ಕಟ್ಟುವಾಗ ಹೆಂಚುಗಳನ್ನು ಜೋಡಿಸಲು ಅಥವಾ ಅಂಟಿಸಲು ಬಳಸುವ ವಸ್ತು. ಸಿಮೆಂಟಿನಂತೆಯೇ ಕಂಡರೂ ಇದು ಸಿಮೆಂಟ್ ಅಲ್ಲ, ಸಾಧಾರಣ ಉಷ್ಣತೆಯಲ್ಲಿಯೇ ಗಟ್ಟಿಯಾಗುವ ಪಾಲಿಮರು ಅಥವಾ ಥರ್ಮೋಸೆಟ್. ಥರ್ಮೋಸೆಟ್ಗಳು ಒಮ್ಮೆ ರೂಪುಗೊಂಡ ಮೇಲೆ ಮೊದಲಿನ ಭೌತಿಕ ಇಲ್ಲವೇ ರಾಸಾಯನಿಕ ಗುಣವನ್ನು ಮತ್ತೊಮ್ಮೆ ಪಡೆಯಲಾರವು. ಹೀಗಾಗಿ ಇವುಗಳ ಮರುಬಳಕೆ ಕಷ್ಟ. ಥರ್ಮೋಸೆಟ್ಗಳು ಅಲ್ಲದ, ಇತ್ತ ಥರ್ಮೋಪ್ಲಾಸ್ಟಿಕ್ಗಳು ಅಲ್ಲದ ನಡುವಣ ರಾಸಾಯನಿಕ ರಚನೆ ಇರುವಂತಹ ವಸ್ತುಗಳು ಇವೆ. ಇವನ್ನು ಮ್ಯಾಲಿಯಬಲ್ ಥರ್ಮೋಸೆಟ್ಗಳು ಅನ್ನುತ್ತಾರೆ, ಅಂದರೆ ಮೃದುವಾದ ಬಿಸಿಯಚ್ಚು ಪ್ಲಾಸ್ಟಿಕ್ ಎಂದರ್ಥ. ಥರ್ಮೋಪ್ಲಾಸ್ಟಿಕ್ಗಳಂತೆಯೇ ಅಡ್ಡಬಂಧವಿಲ್ಲದ ಎಳೆಗಳಿಂದ ರೂಪುಗೊಂಡಂತಹ ಪಾಲಿಮರನ್ನು ವಿವಿಧ ತಂತ್ರಗಳನ್ನು ಬಳಸಿ ನಮಗೆ ಬೇಕಿದ್ದಾಗ ಬೇಕಿದ್ದ ರೀತಿಯಲ್ಲಿ ಬಿಡಿಸಿಕೊಳ್ಳುವಂತಹ ಅಡ್ಡಬಂಧಗಳಿಂದ ಬೆಸೆಯಬಹುದು. ಹೀಗೆ ಬೆಸೆದು ತಯಾರಿಸಿದ ಪ್ಲಾಸ್ಟಿಕ್ ಥರ್ಮೋಸೆಟ್ಗಳಂತೆಯೇ ಗಟ್ಟಿಮುಟ್ಟಾಗಿರುತ್ತದೆ. ಆದರೆ ಬೇಕೆಂದಾಗ ಬಿಸಿ ಮಾಡಿಯೋ ನಿರ್ದಿಷ್ಟ ದ್ರಾವಕವನ್ನು ಬಳಸಿಯೋ ಅಡ್ಡಬಂಧಗಳನ್ನು ಒಡೆದು ಮೊದಲಿನಂತೆ ಮಾಡಿಬಿಡಬಹುದು. ಇಂತಹವುಗಳ ಬಗ್ಗೆ ಈಗ ಶೋಧ ನಡೆಯುತ್ತಿದೆ. ಭವಿಷ್ಯ ಇಂತಹ ಪ್ಲಾಸ್ಟಿಕ್ಕಿನದು ಆಗಿರಬಹುದು. ನಿಮಗೆ ಗೊತ್ತೇ, ಈ ಪ್ರಪಂಚದ ಮೇಲಿರುವ ಒಟ್ಟಾರೆ ಕಾಡು ಪ್ರಾಣಿಗಳ ತೂಕ ಎಷ್ಟಿರಬಹುದು? ಸಾಕು ಪ್ರಾಣಿಗಳನ್ನು ಹೊರತುಪಡಿಸಿ ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳನ್ನು ಒಂದೆಡೆ ಕೂಡಿಸಿ ಒಣಗಿಸಿ ತೂಗಿದರೆ 20 ಮಿಲಿಯನ್ ಟನ್ಗಿಂತ ಹೆಚ್ಚು ತೂಗಲಿಕ್ಕಿಲ್ಲ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 10 ಲಕ್ಷ ಆನೆಗಳ ತೂಕ ಅಷ್ಟೇ. ವಾರದ ವಿಜ್ಞಾನಿ ಅಮರ್ಜೀತ್ ಸಿಂಗ್ ಕ್ಲಾರ್, ಭಾರತದಲ್ಲಿ ಹುಟ್ಟಿ ಅಮೆರಿಕ ಪ್ರಜೆಯಾದ ವಿಜ್ಞಾನಿ. ಎಡಚ ಬಲಚ ಗುಣಗಳ ಬಗ್ಗೆ ಸಂಶೋಧನೆ ನಡೆಸಿದವ. ಜೀವಿಗಳಲ್ಲಿ ನಡೆಯುವ ಹಲವಾರು ಚಟುವಟಿಕೆಗಳು, ಅದರಲ್ಲೂ ವಿಶೇಷವಾಗಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಜೀವಿಗಳಲ್ಲಿ ಲಿಂಗ ಪರಿವರ್ತನೆಯಾಗುವ ಚಟುವಟಿಕೆಗಳಲ್ಲಿ ಯಾವುದಾದರೂ ಒಂದರ ಕಡೆಗಷ್ಟೇ ಒಲವು ಹೆಚ್ಚಿರುತ್ತವೆ ಎಂದು ನಿರೂಪಿಸಿದವ. ಅಮರ್ ಕ್ಲಾರ್ ಎಂದೇ ಪ್ರಸಿದ್ಧನಾದ ಈತ ಹುಟ್ಟಿದ್ದು April 1, 1947 ಅಂದಿನ ಪಂಜಾಬ್ ಪ್ರಾಂತ್ಯದಲ್ಲಿ. ಪಂಜಾಬಿನ ಹಿಸಾರಿನಲ್ಲಿದ್ದ ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದ ನಂತರ ಅಮೆರಿಕೆಗೆ ಡಾಕ್ಟರೇಟ್ ಅಧ್ಯಯನಕ್ಕೆಂದು ವಿಸ್ಕಾನ್ಸಿನ್ ವಿಶ್ವವಿದ್ಯಾನಿಲಯವನ್ನು ಸೇರಿದರು. 1975ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿದರು. ಆ ಸಮಯದಲ್ಲಿ ಈಸ್ಟ್ ಜೀವಿಗಳ ಸಂತಾನೋತ್ಪತ್ತಿ ಕ್ರಿಯೆಯ ಬಗ್ಗೆ ಅಧ್ಯಯನಗಳು ನಡೆಯುತ್ತಿದ್ದವು. ಸಾಮಾನ್ಯವಾಗಿ ಜೀವಕೋಶವೊಂದು ಎರಡಾಗಿ ವಿಭಜಿಸಿ ಇಲ್ಲವೇ ಕೋಶದ ಒಂದೆಡೆ ಕವಲಿನಂತೆ ಇನ್ನೊಂದು ಕೋಶ ಉದ್ಭವಿಸಿ ಈಸ್ಟ್ಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಇದು ನಿರ್ಲಿಂಗಿ ವಿಧಾನ. ಆದರೆ ತಟಕ್ಕನೆ ಅದನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿ ಗಂಡು ಹೆಣ್ಣು ರೂಪ ತಳೆಯುತ್ತವೆ. ವೀರ್ಯವನ್ನು ಅಂಡವನ್ನು ಸೃಷ್ಟಿಸುತ್ತವೆ. ಇವೆರಡೂ ಕೂಡಿ ಹೊಸ ಈಸ್ಟ್ ಹುಟ್ಟುತ್ತದೆ. ಇದು ಲಿಂಗ ವಿಧಾನದ ಸಂತಾನೋತ್ಪತ್ತಿ. ಹೀಗೆ ನಿರ್ಲಿಂಗಿಯಾಗಿದ್ದಂತಹ ಈಸ್ಟ್ ಇದ್ದಕ್ಕಿದ್ದ ಹಾಗೆ ಲಿಂಗವಂತವಾಗುವುದು ಹೇಗೆ, ಇದಕ್ಕೆ ಏನು ಕಾರಣ ಎನ್ನುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಅವುಗಳಲ್ಲಿರುವ ಯಾವುದೋ ಜೀನು ಸಾಮಾನ್ಯವಾಗಿ ಕೆಲಸ ಮಾಡದಂತೆ ಏನೋ ತಡೆ ಇರಬೇಕು. ಆ ತಡೆ ಮುಕ್ತವಾದಾಗ ಅವು ಲಿಂಗವಂತವಾಗುತ್ತವೆ. ಹಾಗೆಯೇ ಅವುಗಳ ವರ್ಣತಂತುವಿನಲ್ಲಿ ಈ ಜೀನು ಯಾವ ದಿಕ್ಕಿನಲ್ಲಿ ಮುಖ ಮಾಡಿಕೊಂಡಿದೆ ಎನ್ನುವುದು ಅದು ಗಂಡಾಗುತ್ತದೆಯೋ ಹೆಣ್ಣಾಗುತ್ತದೆಯೋ ಎನ್ನುವುದನ್ನು ನಿರ್ಧರಿಸುತ್ತದೆ ಎಂದು ಕ್ಲಾರ್ ತರ್ಕಿಸಿದ್ದರು. ಆ ಕಾಲಕ್ಕೆ ಇದು ಬಲು ಕ್ರಾಂತಿಕಾರಕ ವಿಚಾರ ಎನಿಸಿತ್ತು. ಇದನ್ನು ಕೇಳಿದ ನೊಬೆಲ್ ವಿಜೇತ ವಿಜ್ಞಾನಿ ಜೇಮ್ಸ್ ಡಿ ವಾಟ್ಸನ್, ಅದೇ ಡಿಎನ್ಎ ರಚನೆಯನ್ನು ವಿವರಿಸಿದ್ದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತವರು, ಅಮರ್ ಕ್ಲಾರ್ರನ್ನು ತಾವಿದ್ದ ಸುಪ್ರಸಿದ್ಧ ಕೋಲ್ಡ್ ಸ್ಪ್ರಿಂಗ್ ಹಾರ್ಬರ್ ಪ್ರಯೋಗಾಲಯಕ್ಕೆ ಕರೆದು ಕೆಲಸ ಕೊಟ್ಟಿದ್ದರು. ತದನಂತರ ಹಲವು ಸಂಶೋಧನೆಗಳನ್ನು ನಡೆಸಿದ ಅಮರ್ ಇನ್ನೊಂದು ಸುಪ್ರಸಿದ್ಧ ಪ್ರಯೋಗಾಲಯ ಡೆಲ್ಬ್ರುಕ್ ಪ್ರಯೋಗಾಲಯ ಎನ್ನುವ ಸಂಸ್ಥೆಯ ನಿರ್ದೇಶಕರೂ ಆದರು. ಈಸ್ಟ್ ಜೀವಿಯ ಅನುವಂಶೀಯತೆಯ ಬಗ್ಗೆ ಅಮರ್ ಕ್ಲಾರ್ ನಡೆಸಿದ ಸಂಶೋಧನೆಗಳು ಇಂದಿಗೂ ಚರ್ಚೆಯಲ್ಲಿವೆ. ಆದರೆ ಇವಷ್ಟೇ ಇವರ ಆಸಕ್ತಿಯ ವಿಷಯವಾಗಿರಲಿಲ್ಲ. ಒಮ್ಮೆ ರಜೆಗೆಂದು ಯಾವುದೋ ಬೀಚಿಗೆ ಹೋಗಿದ್ದಾಗ ಅಲ್ಲಿ ಸಲಿಂಗಕಾಮಿಗಳೇ ಹೆಚ್ಚು ಇದ್ದದ್ದನ್ನು ಕಂಡರಂತೆ. ಥಟ್ಟನೆ ಸಲಿಂಗಕಾಮಕ್ಕೂ ಅನುವಂಶೀಯತೆಗೂ ಏನಾದರೂ ಸಂಬಂಧವಿದೆಯೋ ಎನ್ನುವುದನ್ನು ತಿಳಿಯಲು ಇದು ಒಳ್ಳೆಯ ಅವಕಾಶ ಎಂದು ಗಮನಿಸಿ ಅಲ್ಲಿಗೆ ಪ್ರವಾಸಕ್ಕೆ ಬರುವವರ ಚಿತ್ರಗಳನ್ನು ತೆಗೆದರಂತೆ. ಅದುವೂ ಕೇವಲ ಅವರ ತಲೆಯ ಹಿಂಭಾಗದ ಚಿತ್ರ. ಏಕೆಂದರೆ ಇಂತಹ ಅಧ್ಯಯನಗಳಲ್ಲಿ ತಮ್ಮ ಗುರುತು ಸಿಗಬಾರದು ಎಂದು ಬಯಸುವವರು ಹೆಚ್ಚಿರುತ್ತಾರಷ್ಟೇ. ತಲೆಯಲ್ಲಿರುವ ಕೇಶ ಸುಳಿ ಅಥವಾ ಕೂದಲ ಸುಳಿ ಎಡಮುರಿಯೋ ಬಲಮುರಿಯೋ ಎಂದು ಗಮನಿಸಿ ಸಲಿಂಗಕಾಮಿಗಳಲ್ಲಿ ಒಂದು ಬಗೆಯ ಕೂದಲ ಸುಳಿಯೇ ಹೆಚ್ಚು ಎಂದು ಇವರು ತೀರ್ಮಾನಿಸಿದ್ದರು. ಅಂತೆಯೇ ಎಡಚತನಕ್ಕೂ ಅನುವಂಶೀಯತೆಗೂ ಸಂಬಂಧವಿದೆ ಎಂದು ತಿಳಿಸಿದವರು ಕ್ಲಾರ್. ಈ ಸಂಶೋಧನೆಗಳಿಂದಾಗಿಯೇ ಇವರು ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಗಳಿಸಿದ್ದರು.
1: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 122, 22ನೆಯ ತಾರೀಕು. ನಾನು ಹಿಂಪಯಣವನ್ನು ಹೊಸದೊಂದು ಹಾದಿಯ ಮೂಲಕ ಆರಂಭಿಸಿದೆ. ಲಾಕೈ ಸೀಮೆ ಎಂದು ಕರೆಯುವ ಈ ಹಾದಿ ಮನೋಹರವಾದ ಬೆಟ್ಟ ಗುಡ್ಡಗಳಿರುವ ಪ್ರದೇಶದಲ್ಲಿ ಸಾಗುತ್ತದೆ. ಇದು ಸುದೀರ್ಘವಾದ ಸವಾರಿ. ನಾನು ರಾತ್ರಿ ತಂಗಲು ನಿರ್ಧರಿಸಿದ್ದ ಮನೆ ರಸ್ತೆಯಿಂದ ತುಸು ಆಚೆಯೇ ಇತ್ತು, ಸುಲಭವಾಗಿ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅಷ್ಟೇ ಯಾಕೆ, ಯಾವಾಗಲೂ ಕೆಳಸ್ತರದ ಜನರಿಂದ ಅತ್ಯಂತ ವಿನೀತ ನಾಗರಿಕ ನಡವಳಿಕೆಯನ್ನು ಕಂಡೆ. ಅವರು ಯಾರು, ಎಲ್ಲಿದ್ದರು, ಏನೆಲ್ಲಾ ಅನುಭವಿಸಿದ್ದಾರೆ ಎನ್ನುವುದನ್ನು ಪರಿಗಣಿಸಿದರೆ ಇಂತಹ ವಿನಯವನ್ನು ಯಾರು ನಿರೀಕ್ಷಿಸಲಿಕ್ಕಿಲ್ಲ. ನಾನು ಆ ರಾತ್ರಿ ಕಳೆದ ತೋಟ ಒಡೆಯರು ಇಬ್ಬರು ಯುವಕರು. ಅವರು ಈಗಷ್ಟೇ ಇಲ್ಲಿಗೆ ಹೊಸದಾಗಿ ಬಂದು ಬದುಕು ಆರಂಭಿಸಿದ್ದರು. ಅವಶ್ಯಕತೆಗಳು ಸಂಪೂರ್ಣವಾಗಿ ಇಲ್ಲದೆ ಇದ್ದದ್ದು ಹಿತವೆನ್ನಿಸಿರಲಿಕ್ಕಿಲ್ಲ. ಆದರೆ ಭವಿಷ್ಯ ತರಬಹುದಾದ ಸಿರಿಯನ್ನು ಕಂಡಿದ್ದರು. ಅದು ಬರುವ ಕಾಲವೂ ದೂರವಿರಲಿಲ್ಲ. ಮರುದಿನ ನಾವು ಬೆಂಕಿಯ ಜ್ವಾಲೆಗಳು ಉರಿಯುತ್ತಿದ್ದ ವಿಸ್ತಾರವಾದ ಪ್ರದೇಶಗಳ ಮೂಲಕ ಸಾಗಿದೆವು. ರಸ್ತೆಯುದ್ದಕ್ಕೂ ಹೊಗೆಯ ಮೋಡ ಕವಿದಿತ್ತು. ಮಧ್ಯಾಹ್ನದ ವೇಳೆಗೆ ಹಳೆದ ಹಾದಿಯನ್ನು ಮುಟ್ಟಿದ ನಾವು ವಿಕ್ಟೋರಿಯಾ ಪರ್ವತವನ್ನು ಏರಿ ನಡೆದೆವು. ವೆದರ್ ಬೋರ್ಡಿನಲ್ಲಿ ಸ್ವಲ್ಪ ನಿದ್ರಿಸಿ ಕತ್ತಲಾಗುವುದಕ್ಕೂ ಮೊದಲೇ ಅಲ್ಲಿನ ಬಯಲು ರಂಗು ಹೊಂದಿರದಂತಹ ಪ್ರದೇಶದಲ್ಲಿ ಒಂದು ನಡೆ ನಡೆದೆ. ಸಿಡ್ನಿಗೆ ಹೋಗುವ ಹಾದಿಯಲ್ಲಿ ಡನ್ ಹೆವೆಡ್ ಎಂಬಲ್ಲಿ ಕ್ಯಾಪ್ಟನ್ ಕಿಂಗ್ ಜೊತೆಗೆ ಖುಷಿಯಾದ ಸಂಜೆಯನ್ನು ಕಳೆದೆ ಎಂಬಲ್ಲಿಗೆ ನ್ಯೂ ಸೌತ್ ವೇಲ್ಸ್ ಕಾಲೋನಿಗೆ ನನ್ನ ಪ್ರವಾಸ ಕೊನೆಗೊಂಡಿತು. ಇಲ್ಲಿಗೆ ಬರುವುದಕ್ಕೂ ಮುನ್ನ ಮೂರು ಸಂಗತಿಗಳು ನನಗೆ ಆಸಕ್ತಿಕರವೆನಿಸಿದ್ದುವು. ಇಲ್ಲಿನ ಉನ್ನತ ವರ್ಗದವರ ಸಾಮಾಜಿಕ ವ್ಯವಸ್ಥೆ, ಅಪರಾಧಿಗಳ ಪರಿಸ್ಥಿತಿ ಹಾಗೂ ಇಲ್ಲಿಗೆ ವಲಸೆ ಹೋಗುವಂತೆ ಪ್ರೇರೇಪಿಸುವ ಆಕರ್ಷಣೆಗಳು ಯಾವುವು ಎಂಬುವು. ನಿಜ, ಇಷ್ಟು ಅಲ್ಪಕಾಲದ ಭೇಟಿಯಲ್ಲಿ ಯಾರೂ ಯಾವುದೇ ಮೌಲ್ಯಯುತವಾದ ತೀರ್ಮಾನಕ್ಕೆ ಬರಲಾಗದು. ಹಾಗೆಯೇ ಈ ಬಗ್ಗೆ ತಮ್ಮದೇ ನಿಲುವುಗಳನ್ನು ತಳೆಯದೇ ಇರುವುದೂ ಕಷ್ಟವೇ. ಒಟ್ಟಾರೆ ನಾನು ನೋಡಿದ್ದಕ್ಕಿಂತಲೂ ಕೇಳಿ ತಿಳಿದ ಸಂಗತಿಗಳ ಪ್ರಕಾರ ಇಲ್ಲಿನ ಸಮಾಜದ ಸ್ಥಿತಿಗತಿ ನಿರಾಶೆಗೊಳಿಸಿತು. ಬದುಕಿನಲ್ಲಿ ಅವರ ಸ್ಥಿತಿಯನ್ನು ಗಮನಿಸಿದರೆ ಅತ್ಯುತ್ತಮ ಎನ್ನಿಸುವಂತಹವರು ಕೂಡ ಎಂತಹ ಲಫಂಗರೆಂದರೆ ಮರ್ಯಾದಸ್ಥರು ಅವರ ಸಹವಾಸ ಮಾಡಲಾರರು. ಇಲ್ಲಿಗೆ ಅಪರಾಧಿಗಳಾಗಿ ಬಂದು ಸಿರಿವಂತರಾದವರ ಮಕ್ಕಳು ಹಾಗೂ ಸ್ವಇಚ್ಛೆಯಿಂದ ವಲಸೆ ಬಂದವರ ಮಕ್ಕಳ ನಡುವೆ ಅಸೂಯೆ ಇದೆ. ಅಪರಾಧಿಗಳ ಮಕ್ಕಳು ಪ್ರಾಮಾಣಿಕರನ್ನು ಅನಧಿಕೃತ ನಿವಾಸಿಗಳೆಂದು ಪರಿಗಣಿಸುತ್ತಾರೆ. ಬಡವರು ಸಿರಿವಂತರು ಕೇವಲ ಸಿರಿಯನ್ನು ಕೂಡಿಸಿಡುವುದರಲ್ಲಿಯಷ್ಟೇ ನಿರತರು. ಉನ್ನತ ವರ್ಗದವರ ಸಂಭಾಷಣೆಗಳಲ್ಲಿ ಯಾವಾಗಲೂ ಉಣ್ಣೆ ಕುರಿ ಸಾಕಣೆ ಕುರಿತ ಮಾತುಕತೆಯೇ ಸಾಮಾನ್ಯ. ಕುಟುಂಬವಿದ್ದವರು ಸಂತಸದಿಂದ ಇರಲಾಗದಂತಹ ತೊಂದರೆಗಳಿವೆ. ಸುತ್ತಮುತ್ತಲೂ ಗಂಭೀರ ಅಪರಾಧ ಮಾಡಿ ಶಿಕ್ಷೆ ಪಡೆಯುತ್ತಿರುವವರೇ ಇರುವುದು ಇವುಗಳಲ್ಲಿ ಪ್ರಮುಖವಾದ ಸಂಕಟ. ನಿನ್ನೆಯಷ್ಟೇ ಯಾವುದೋ ಸಣ್ಣ ತಪ್ಪಿಗಾಗಿ ಛಡಿಯೇಟು ತಿಂದವನು ಬಡಿಸಿದ ಊಟವನ್ನು ಮಾಡಬೇಕಾದಾಗ ಎಷ್ಟು ಕೆಟ್ಟದೆನಿಸುತ್ತದೆ. ಸೇವಕಿಯರ ಪಾಡು ಇನ್ನೂ ಕೆಟ್ಟದ್ದು. ಹೀಗಾಗಿ ಮಕ್ಕಳು ಅತಿ ಕೆಟ್ಟ ಮಾತುಗಳನ್ನೇ ಸುಲಭವಾಗಿ ಕಲಿಯುತ್ತಾರೆ. ಅಷ್ಟೇ ಕೆಟ್ಟ ನಡವಳಿಕೆಯನ್ನು ಅವರು ಮುಂದೆ ತೋರದಿದ್ದರೆ ಅದು ನಮ್ಮ ಅದೃಷ್ಟ. ಇನ್ನೊಂದೆಡೆ ಬಂಡವಾಳವಿರುವ ಯಾವನೂ ಇಂಗ್ಲೆಂಡ್ನಲ್ಲಿ ದೊರೆಯುವುದರ 3 ಪಟ್ಟು ಬಡ್ಡಿಯನ್ನೂ ಸಂಪಾದಿಸಬಲ್ಲ. ಸ್ವತಃ ಕಾಳಜಿ ತೋರಿದರೆ ಬೇಗನೆ ಸಿರಿವಂತನಾಗಬಲ್ಲ. ಇಲ್ಲಿ ಜೀವನದ ಲಕ್ಷುರಿಗಳು ಸಮೃದ್ಧವಾಗಿವೆ. ಇಂಗ್ಲೆಂಡ್ಗಿಂತ ಸ್ವಲ್ಪ ಬೆಲೆ ಹೆಚ್ಚಷ್ಟೇ. ಆಹಾರ ಸಾಮಗ್ರಿಗಳು ಬಹಳ ಅಗ್ಗದ ಬೆಲೆಯವು. ಹವೆಯೋ ಅಮೋಘ, ಆರೋಗ್ಯಕರವಾಗಿದೆ. ಆದರೆ ಅದರ ಆಕರ್ಷಣೆ ಒಟ್ಟಾರೆ ಈ ಪ್ರದೇಶದ ನೀರಸ ನೋಟದಿಂದಾಗಿ ಮರೆಯಾಗಿದೆ ಎಂದು ನನಗೆ ಅನ್ನಿಸಿತು. ವಲಸಿಗರಿಗೆ ಮಕ್ಕಳಿರುವುದು ಅನುಕೂಲವೆನಿಸುತ್ತದೆ. ಅವರು 16-20 ವಯಸ್ಸಿನವರಾಗಿದ್ದಾಗ ದೂರದಲ್ಲಿರುವ ತೋಟಗಳನ್ನು ನಿರ್ವಹಿಸಲು ಹೋಗುತ್ತಾರೆ. ಆದರೆ ಇದು ಅಲ್ಲಿರುವ ಅಪರಾಧಿ ಸೇವಕರ ಜೊತೆಗೆ ಒಡನಾಟವನ್ನೂ ತರುತ್ತದೆಯಷ್ಟೇ. ಇಲ್ಲಿನ ಸಮಾಜಕ್ಕೆ ಇಂಥದ್ದೇ ಎನ್ನುವ ವಿಶೇಷ ಗುಣವಿರುವಂತೆ ಅದು ಬೆಳೆದಿಲ್ಲ. ಆದರೆ ಯಾವುದೇ ಭೌತಿಕ ಹವ್ಯಾಸಗಳು ಇಲ್ಲದ ಇವರ ನಡವಳಿಕೆಯಿಂದಾಗಿ ಇದು ಶೀಘ್ರವಾಗಿ ಕೆಡುವುದರಲ್ಲಿ ಅನುಮಾನವಿಲ್ಲ. ಅನಿವಾರ್ಯವೆನ್ನಿಸಿದರೆ ಮಾತ್ರ ನಾನು ಈ ನಾಡಿಗೆ ವಲಸೆ ಬರುವೆ ಎನ್ನುವುದು ನನ್ನ ಅಭಿಪ್ರಾಯ. ಇಲ್ಲಿನ ಕಾಲೋನಿಗಳ ಸಿರಿವಂತಿಗೆ ಶೀಘ್ರವಾಗಿ ಬೆಳೆಯುವ ರೀತಿ ಹಾಗೂ ಮುಂದೆ ಅವುಗಳ ಗತಿ ಏನು ಎನ್ನುವ ಬಗ್ಗೆ ಅರ್ಥವಾಗದಿದ್ದರೂ ಅಚ್ಚರಿ ಎನಿಸುತ್ತದೆ. ಇಲ್ಲಿಂದ ರಫ್ತಾಗುವ 2 ಪ್ರಮುಖ ವಸ್ತುಗಳೆಂದರೆ ಉಣ್ಣೆ ಮತ್ತು ತಿಮಿಂಗಲದ ಎಣ್ಣೆ. ಇವೆರಡರ ಉತ್ಪಾದನೆಗೂ ಒಂದು ಮಿತಿ ಇದೆ. ಈ ದೇಶ ನಾಲೆಗಳನ್ನು ನಿರ್ಮಿಸಲು ಯೋಗ್ಯವಲ್ಲ. ಹೀಗಾಗಿ ರಸ್ತೆಯ ಮೂಲಕ ಬಂಡಿಗಳಲ್ಲಿ ಉಣ್ಣೆಯನ್ನು ಕೊಂಡೊಯ್ಯುವುದು ಒಂದು ಹಂತದ ನಂತರ ಕುರಿ ಸಾಕಾಣಿಕೆಗೆ ಹಾಗೂ ಉಣ್ಣೆ ಕತ್ತರಿಸುವುದಕ್ಕೆ ತಗುಲುವ ವೆಚ್ಚವನ್ನು ಭರಿಸುವುದು ಕಷ್ಟವೇ. ಎಲ್ಲೆಡೆ ಇರುವ ಹುಲ್ಲುಹಾಸು ಕೂಡ ಎಷ್ಟು ತೆಳ್ಳಗಿನದು ಎಂದರೆ ವಲಸಿಗರು ಈಗಾಗಲೇ ಇನ್ನಷ್ಟು ಮತ್ತಷ್ಟು ಒಳನಾಡಿಗೆ ಹೋಗಿಯೇ ಆಗಿದೆ. ಒಳನಾಡಿನ ಪ್ರದೇಶಗಳು ಇನ್ನೂ ಬಡವಾಗಿರುವಂಥವು. ಇಲ್ಲಿ ಕಾಣುವ ಬರದಿಂದಾಗಿ ಕೃಷಿಯನ್ನು ವಿಸ್ತರಿಸಿ ಬೆಳೆಸುವುದು ಅಸಾಧ್ಯ. ಆದ್ದರಿಂದ ನನ್ನ ಮಟ್ಟಿಗೆ ಆಸ್ಟ್ರೇಲಿಯಾ ಕೊನೆಗೆ ದಕ್ಷಿಣ ಗೋಲಾರ್ಧದ ವ್ಯಾಪಾರಿ ಕೇಂದ್ರವಾಗದೆ ಗತಿಯಿಲ್ಲ. ಬಹುಶಃ ಅನಂತರ ಉತ್ಪಾದನೆಯನ್ನು ಅವಲಂಬಿಸಬೇಕಾಗಬಹುದು. ಆಸ್ಟ್ರೇಲಿಯಾದಲ್ಲಿರುವ ಕಲ್ಲಿದ್ದಲು ಅದಕ್ಕೆ ಬಲ ನೀಡಿದೆ. ಆಸ್ಟ್ರೇಲಿಯಾದ ಕರಾವಳಿ ಗುಂಟ ವಿಸ್ತರಿಸಿರುವ ವಾಸಯೋಗ್ಯ ನೆಲೆಗಳಿಂದಾಗಿ ಹಾಗೂ ಇಂಗ್ಲೆಂಡ್ನಿಂದ ಹುಟ್ಟಿದ ಕಾರಣದಿಂದಾಗಿ ಸಾಗರಯಾನಿ ದೇಶವಾಗುವ ಅವಕಾಶಗಳು ಹೆಚ್ಚು ಎನ್ನುವುದು ನನ್ನ ಊಹೆ. ಇದಕ್ಕೂ ಮೊದಲು ಆಸ್ಟ್ರೇಲಿಯಾ ಕೂಡ ಉತ್ತರ ಅಮೆರಿಕದಂತೆಯೇ ಬೃಹತ್ತಾಗಿ ಹಾಗೂ ಬಲವಾದ ರಾಷ್ಟ್ರವಾಗಿ ಬೆಳೆಯುತ್ತದೆ ಎಂದು ಕಲ್ಪಿಸಿದ್ದೆ. ಆದರೆ ನಾಳೆಯೂ ಈ ಅಂತಸ್ತು ಅದಕ್ಕೆ ದೊರಕುವುದು ಸಮಸ್ಯೆಯೇ. ಶಿಕ್ಷೆಯಿಂದಾಗಿ ಈ ದೇಶಕ್ಕೆ ಬಂದಿರುವ ಅಪರಾಧಿಗಳನ್ನು ಕುರಿತು ಅಭಿಪ್ರಾಯ ತಾಳಲು ನನಗೆ ದೊರೆತ ಅವಕಾಶಗಳು ಕಡಿಮೆಯೇ. ಮೊದಲನೆಯದಾಗಿ ಅವರ ಪರಿಸ್ಥಿತಿ ಇಲ್ಲಿ ದಂಡನೆಯಂತಿದೆಯೇ? ಹಾಗೇನಾದರೂ ಅನ್ನಿಸಿದರೂ ಅದು ಬಹಳ ಗಾಢವಾದುದೆಂದು ಯಾರೂ ಹೇಳಲಿಕ್ಕಿಲ್ಲ. ತವರೂರಿನಲ್ಲಿ ಈ ಅಪರಾಧಿಗಳ ಬಗ್ಗೆ ಭೀತಿ ಇರುವವರೆಗೂ ಈ ಸಂಗತಿ ಅಷ್ಟೇನು ಮುಖ್ಯವೆನಿಸುವುದಿಲ್ಲ. ಅವರನ್ನು ಇಲ್ಲಿಗೆ ಗಡೀಪಾರು ಮಾಡುತ್ತಲೇ ಇರುತ್ತಾರೆ. ಇಲ್ಲಿನ ದಂಡಿತರಿಗೆ ಅವಶ್ಯಕವಾದ ಸಾಮಗ್ರಿಗಳನ್ನು ತಕ್ಕ ಮಟ್ಟಿಗೆ ಪೂರೈಸಲಾಗುತ್ತಿದೆಯಷ್ಟೇ. ಮುಂದೆ ಅವರು ಸ್ವತಂತ್ರರು ಸುಖಿಗಳು ಆಗುವುದು ದೂರವೇನಿಲ್ಲ. ಒಳ್ಳೆಯ ನಡತೆಯವರಿಗಂತೂ ಇಂತಹ ನಾಳೆ ಖಚಿತವಾಗಿ ಸಿಗುತ್ತದೆ. ಎಲ್ಲಿಯವರೆಗೆ ಅನುಮಾನಕ್ಕೆಡೆ ಇಲ್ಲದೆ ಅಪರಾಧಿಗಳಿಂದ ದೂರವಿರುತ್ತಾರೋ ಅಲ್ಲಿಯವರೆಗೂ ಈ ಅಪರಾಧಿಗಳು ಯಾವುದೇ ಪ್ರದೇಶದಲ್ಲಿ ಮುಕ್ತರಾಗಿ ಹಾಗೂ ಅದುವರೆಗೂ ಅನುಭವಿಸಿದ ಶಿಕ್ಷೆಗೆ ಅನುಗುಣವಾದಷ್ಟು ಕಾಲ ಓಡಾಡಲು ಅನುವಾಗುವಂತೆ ಬಿಡುಗಡೆಯ ಪತ್ರವನ್ನು ನೀಡಲಾಗುತ್ತದೆ. ಇವೆಲ್ಲ ಇದ್ದಾಗ್ಯೂ ಹಿಂದಿನ ಅಪರಾಧಗಳನ್ನು ಮರೆತಿದ್ದರೂ ಉಳಿದ ಕಾಲವನ್ನು ಇವರು ಅತೃಪ್ತಿ ಹಾಗೂ ಅಸಮಾಧಾನದಿಂದಲೇ ಕಳೆಯುತ್ತಾರೆಂಬುದು ನನ್ನ ನಂಬಿಕೆ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಭಾರತಿ ಮತ್ತು ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಂದೇಹ, ಸಲಹೆ, ಸೂಚನೆಗಳು ಇದ್ದಲ್ಲಿ ವಾಟ್ಸಪ್ ಸಂದೇಶ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ 9886640328 ಈ ನಂಬರಿಗೆ ಕಳಿಸಿ. ಮತ್ತೊಮ್ಮೆ ನಂಬರ್ 9886640328. ಇದು ಉಚಿತ ಪತ್ರಿಕೆ, ನಿಮ್ಮ ಬಂಧು ಮಿತ್ರರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬಹುದು.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಏಳನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಸಿಡಿಕ್ ರಾಕ್ ಅಥವಾ ಆಮ್ಲ ಶಿಲೆ, ಅಧಿಕ ಪ್ರಮಾಣದ ಸಿಲಿಕಾ SiO2 ಇರುವ ಶಿಲೆ, ಸುಮಾರು 65%ಗಿಂತ ಹೆಚ್ಚು ಸಿಲಿಕಾ ಇರುವ ಅಗ್ನಿಶಿಲೆಗಳು ಇದಕ್ಕೆ ಉದಾಹರಣೆ. ಸಿಲಿಕಾವೋ, ಫೇಸ್ಟಾರ್ ಅಥವಾ ಆಂಫಿಬೋಲ್ಸ್ಗಳೆಂಬ ಸಿಲಿಕೇಟ್ ಖನಿಜಗಳು ರೂಪದಲ್ಲಿರುತ್ತದೆ. ಗ್ರಾನೈಟ್, ಸ್ಫಟಿಕ ಶಿಲೆಗಳು, ರಯೋಲೈಟ್, ಆಂಸಿಬೋಡಿಯಂ ಆಮ್ಲ ಶಿಲೆಗಳಿಗೆ ಉದಾಹರಣೆಯಾಗಿವೆ. ಆಸಿಡ್ ಸಾಯಿಲ್ ಅಥವಾ ಆಮ್ಲೀಯ ಮಣ್ಣು, ಪಿ ಎಚ್ ಇದು ಒಂದು ಆಸಿಡನ್ನು ಅಳೆಯತಕ್ಕಂಥ ಒಂದು ಮಾಪನ ಸ್ಕೇಲ್. ಸೊ pH 7ಕ್ಕಿಂತ ಕಡಿಮೆ ಇರುವ ಮಣ್ಣು. ಸೊ ಜಲಜನಕ ಮತ್ತು ಅಲ್ಯೂಮಿನಿಯಂ ಧಾತುಗಳು ಮಣ್ಣಿನ ಆಮ್ಲತೆಗೆ ಮುಖ್ಯ ಕಾರಣ. ಜಲಜನಕವು ಮಣ್ಣಿನಲ್ಲಿ ಜಲಜನಕದ ಅಯಾನ್ಸ್ H+ ಅಯಾನ್ಗಳನ್ನು ನೇರವಾಗಿ ಹೆಚ್ಚಿಸುತ್ತದೆ. ಅಲ್ಯೂಮಿನಿಯಂ ಧಾತುವು ಹೈಡ್ರಾಲಿಸಿಸ್ ಮೂಲಕ ಮಣ್ಣಿನಲ್ಲಿ ಪರೋಕ್ಷವಾಗಿ ಜಲಜನಕದ ಅಯಾನ್ಗಳನ್ನು ಹೆಚ್ಚಿಸುತ್ತದೆ. Al3+ H2O ನೀರು, Al ಅಂದರೆ ಅಲ್ಯೂಮಿನಿಯಂ ಅಯಾನ್ಗಳಿವು. ಸೊ ನೀರಿನ ಜೊತೆ ಸೇರಿದಾಗ Al2+ H+. ಸೊ ಈ H+ ಆಮ್ಲೀಯ ಮಣ್ಣಿನಲ್ಲಿ pH ಮೌಲ್ಯವನ್ನು 6-4 ಇರಬಹುದಾಗಿದೆ. ಆಮ್ಲ ಮಣ್ಣುಗಳ ಉತ್ಪಾದಕತೆ ಕಡಿಮೆ, ಕಾರಣವೆಂದರೆ ಜೈವಿಕ ವಸ್ತುಗಳು ಕೊಳೆಯುವಿಕೆ ಕಡಿಮೆಯಾಗಿ ಜೈವಿಕ ಕಾರ್ಬನಿಕ್ ಸಾರಜನಕ, ರಂಜಕ, ಪೊಟಾಷಿಯಂ ಮತ್ತು ಗಂಧಕಗಳ ಖನಿಜೀಕರಣ ಕಡಿಮೆಯಾಗುವುದು. ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಕಡಿಮೆಯಾಗಿ

ಸಸ್ಯಗಳಿಗೆ ಹಾನಿಕಾರಕವಾಗುವುದು. ಸಸ್ಯ ಬೇರುಗಳು ನೀರು, ಮಣ್ಣು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುವುದು. ಸುಣ್ಣ, ಮುಖ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೊನೇಟ್, ಸುಣ್ಣದ ಕಲ್ಲು, ಸುಣ್ಣದ ನೀರು ಮುಂತಾದವುಗಳನ್ನು ಬೆರೆಸಿ ಆಮ್ಲೀಯತೆಯನ್ನು ಕಡಿಮೆ ಮಾಡಬಹುದಾಗಿದೆ. ಆಮ್ಲೀಯತೆಯ ಮಣ್ಣು ಹಾಗೂ pH ಮೌಲ್ಯ. ತೀವ್ರ ಆಮ್ಲತೆ ಅಂದರೆ ಎಕ್ಸ್ಟ್ರೀಮ್ ಅಸಿಡಿಕ್, ಆಗ ಮಣ್ಣಿನ pH 4.5 ಕಡಿಮೆ ಇರುತ್ತದೆ. ಅತಿ ಪ್ರಬಲ ಆಮ್ಲ ವೆರಿ ಸ್ಟ್ರಾಂಗ್ ಆಸಿಡ್ ಅಸಿಡಿಕ್, pH 4.5 ಇರ್ತದೆ. ಪ್ರಬಲ ಆಮ್ಲ ಸ್ಟ್ರಾಂಗ್ಲಿ ಆಸಿಡಿಕ್, 5.1 pHನಿಂದ 5.5 ಇರುತ್ತದೆ pH. ಸಾಧಾರಣ ಅಥವಾ ಮಧ್ಯಸ್ಥ ಆಮ್ಲತೆ ಮೀಡಿಯಂ ಆಸಿಡಿಕ್, ಇದು 5.6-6 pH ವರೆಗೆ ಇರುತ್ತದೆ. ಕೊಂಚ ಆಮ್ಲತೆ ಸ್ಲೈಟ್ಲಿ ಆಸಿಡಿಕ್, ಇದು pH ವ್ಯಾಲ್ಯೂ 6.1-6.5 ಇರುತ್ತದೆ. ತಟಸ್ಥ ನ್ಯೂಟ್ರಲ್, 6.6-7.3 ಅದರ pH ಮೌಲ್ಯ ಇರುತ್ತದೆ. ಅಸಿಡಿಟಿ ಅನ್ನು ಯಾವಾಗಲೂ ಈ pH ವ್ಯಾಲ್ಯೂಗಳ ಮೂಲಕನೇ ಅಳೆಯಬೇಕಾಗ್ತದೆ. ಅಲ್ಲದೆ pH 7 ಕಡಿಮೆ ಇರುವ ಎಲ್ಲ ಮಣ್ಣನ್ನು ಅಸಿಡಿಕ್ ಮಣ್ಣು ಎಂದು ನಾವು ಕರೆಯಬಹುದಾಗಿದೆ. ಅಕ್ವೈರ್ಡ್ ಕ್ಯಾರೆಕ್ಟರ್, ಅರ್ಜಿತ ಗುಣ. ಬಯಾಲಾಜಿಕಲ್ ಟರ್ಮಿನಲ್ಲಿ ಹೇಳಬೇಕೆಂದರೆ ಜೀವಿ ಎಂದು ತನ್ನ ಜೀವಿತ ಕಾಲದಲ್ಲಿ ಪಡೆದುಕೊಳ್ಳುವ ಗುಣಲಕ್ಷಣಗಳು. ಫ್ರೆಂಚ್ ನಿಸರ್ಗಶಾಸ್ತ್ರಜ್ಞರಾದ ಜೀನ್ ಬ್ಯಾಸ್ಟಿಪ್ ಲಮಾರ್ಕರ್ ಪ್ರಕಾರ ಜೀವಿಗಳು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಕೊಂಚ ಕೊಂಚವೇ ಮಾರ್ಪಾಡುತ್ತಾ ಹೋಗುತ್ತವೆ. ಪ್ರಾಣಿಯೊಂದರ ಜೀವಿತ ಕಾಲದಲ್ಲಿ ಉಂಟಾಗುವ ಶಾರೀರಿಕ ಬದಲಾವಣೆಗಳು ಅದರ ಮುಂದಿನ ಸಂತತಿಗೂ ವರ್ಗಾಯಿಸಲ್ಪಡುತ್ತವೆ ಎಂದು ಲಮಾರ್ಕ್ ನಂಬಿದ್ದರು. ಇದರಿಂದ ಜೀವಿಯು ಅನೇಕ ಸಂತತಿಗಳ ನಂತರ ತನ್ನ ಪರಿಸರಕ್ಕೆ ಅವಶ್ಯಕತವಾದ ಅತ್ಯುತ್ತಮ ಹೊಂದಾಣಿಕೆಯನ್ನು ಪಡೆದುಕೊಳ್ಳುತ್ತದೆ ಎಂದು ಪ್ರತಿವಾದಿಸಿದರು. ಜಿರಾಫೆ ಇದಕ್ಕೆ ಉದಾಹರಣೆ. ಎತ್ತರವಾದ ಮರಗಳ ಮೇಲಿನ ಎಲೆಗಳನ್ನು ಮೇಯಲು ತನ್ನ ಕತ್ತನ್ನು ಒಂದೇ ಸಮನೆ ಚಾಚುತ್ತಲೇ ಹೋದ ಜಿರಾಫೆಗಳು ಮುಂದಿನ ಸಂತತಿಯು ಉದ್ದನೆಯ ಕತ್ತನ್ನು ಪಡೆಯಿತು. ಕಾಲಾಂತರದಲ್ಲಿ ಜಿರಾಫೆಗಳೆಲ್ಲ ಉದ್ದ ಕತ್ತುಗಳನ್ನೇ ಪಡೆದವು ಎಂದು ಲಾಮಾರ್ಕ್ ಪ್ರತಿಪಾದಿಸಿದರು. ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದನೆ ಇದಕ್ಕೆ ವಿರುದ್ಧವಾಗಿದೆ. ಜಿರಾಫೆಗಳು ಸಂದಣಿಯಲ್ಲಿ ಕೆಲವೊಂದು ತೆಳುವಾದ ಹಾಗೂ ಉದ್ದವಾದ ಕತ್ತು ಪಡೆದು ಹುಟ್ಟಿದವು. ಉದ್ದ ಕತ್ತಿನ ಪ್ರಾಣಿಗಳಿಗೆ ಹೆಚ್ಚು ಎಲೆಗಳನ್ನು ಮರಗಳ ಮೇಲೆ ಅಥವಾ ಮರಗಳಿಂದ ಕೆಳಗೆ ಮೇಯಲು ಸಾಧ್ಯವಾಯಿತು. ಚೆನ್ನಾಗಿ ಮೇಯ್ದ ಪ್ರಾಣಿಗಳು ಸಹಜವಾಗಿ ತಮ್ಮ ಮರಿಗಳನ್ನು ಉತ್ತಮವಾಗಿ ನೋಡಿಕೊಂಡವು. ಮುಂದಿನ ಸಂತತಿಗಳಲ್ಲಿ ಉದ್ದ ಕತ್ತಿನ ಜಿರಾಫೆಗಳೇ ಮೇಲ್ಗೈ ಪಡೆದವು. ಸಣ್ಣ ಕತ್ತಿನ ಜಿರಾಫೆಗಳು ಹೆಚ್ಚಿನ ಮೇವಿಲ್ಲದೆ ಕಣ್ಮರೆಯಾದವು. ಆದ್ದರಿಂದ ಈ ವ್ಯತ್ಯಾಸಗಳು ಯಾವುದೇ ಪ್ರೇರಣಾ ಶಕ್ತಿ ಇಲ್ಲದೆ, ನಿರ್ದೇಶನವಿಲ್ಲದೆ, ನಿರ್ದಿಷ್ಟ ಮಾದರಿಗಳಲ್ಲದೆ ಉಂಟಾದವು. ಅರ್ಜಿತ ಗುಣ ಮುಂದಿನ ಸಂತತಿಗೆ ವರ್ಗಾವಣೆಯಾಗುವುದಿಲ್ಲ ಎಂದು ಡಾರ್ವಿನ್ ಅವರ ಪ್ರತಿವಾದ. ಅರ್ಜಿತ ಗುಣ ಎಂದರೆ ಅಕ್ವೈರ್ಡ್ ಕ್ಯಾರೆಕ್ಟರ್, ಆ ಪ್ರದೇಶಕ್ಕೆ ಅನುಗುಣವಾಗಿ ಪಡೆದುಕೊಂಡ ಗುಣಗಳು ಅದರ ಮುಂದಿನ ಸಂತತಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ ಎಂದು ಡಾರ್ವಿನ್ ಥಿಯರಿಯು ಪ್ರತಿವಾದಿಸುತ್ತದೆ. ಆಕ್ಷನ್ ಸ್ಪೆಕ್ಟ್ರಮ್, ಕ್ರಿಯಾ ವರ್ಣಪಟಲ ಅಥವಾ ಕ್ರಿಯಾರೋಹಿತ. ಒಂದು ಪ್ರಕ್ರಿಯೆಯಲ್ಲಿ ಉತ್ತೇಜಿಸುವ ಬೆಳಕಿನ ತರಂಗಗಳ ಸರಣಿ, ಉದಾಹರಣೆಗೆ ದ್ಯುತಿಸಂಶ್ಲೇಷಣೆ ಅಥವಾ ಫೋಟೋಸಿಂಥಿಸಿಸ್, ಸೌರಶಕ್ತಿ ಅಥವಾ ಸೋಲಾರ್ ರೇಡಿಯೇಷನ್ ಅಥವಾ ಸೌರಶಕ್ತಿಯನ್ನು ಕ್ಲೋರೋಫಿಲ್ ಸಸ್ಯದ ಹಸಿರು ಭಾಗ ಹೀರಿಕೊಳ್ಳುತ್ತದೆ. ಇದು ದ್ಯುತಿಗೋಚರ ಹಾಗೂ ದ್ಯುತಿಗೋಚರ ಸಮೀಪದ ತರಂಗಗಳನ್ನು ಮಾತ್ರ ಹೀರಿಕೊಳ್ಳುತ್ತದೆ. ಈ ತರಂಗಗಳು ಸರಣಿಯನ್ನು ಅಧಿಶೋಷಣ ರೋಹಿತ ಎನ್ನುತ್ತಾರೆ. ಕ್ಲೋರೋಫಿಲ್, ಇಲ್ಲಿ ಕ್ಲೋರೋಫಿಲ್ ಎ ನೀಲಿ ಮತ್ತು ಕೆಂಪು ತರಂಗಗಳನ್ನು ದಕ್ಷವಾಗಿ ಹೀರಿಕೊಳ್ಳುತ್ತದೆ. ಈ ತರಂಗಗಳು ದ್ಯುತಿಸಂಶ್ಲೇಷಣೆಯಲ್ಲಿ ನಡೆಯುವ ಬೆಳಕಿನ ಕ್ರಿಯೆಯನ್ನು ನೇರವಾಗಿ

ಸಂಯೋಜಿಸುತ್ತವೆ. ಹೀಗಾಗಿ ಇವು ಕ್ರಿಯಾರೋಹಿತ ಎಂದು ಕರೆಯಬಹುದು. ನೀಲಿ ಬಣ್ಣದ ತರಂಗಗಳು ಸುಮಾರು 400 ರಿಂದ 500 ನ್ಯಾನೋಮೀಟರ್ನಲ್ಲಿ ಇರ್ತವೆ. ಅದೇ ರೀತಿ ಕೆಂಪು ತರಂಗಗಳು ಸುಮಾರು 600 ರಿಂದ 700 ನ್ಯಾನೋಮೀಟರ್ನಲ್ಲಿ ಇರ್ತವೆ. ಸೊ ಹಸಿರು ಗಿಡಗಳು ಈ ನೀಲಿ ಮತ್ತು ಕೆಂಪು ತರಂಗಗಳನ್ನು ಹೆಚ್ಚು ಹೀರಿಕೊಳ್ಳುತ್ತವೆ. ಬೇರೆಯ ತರಂಗಗಳಾದ ಹಸಿರನ್ನು ಹೀರಿಕೊಳ್ಳುತ್ತದೆ, ಆದರೆ ಅದು ನೀಲಿ ಮತ್ತು ಕೆಂಪು ತರಂಗಗಳಿಗಿಂತ ಕೇವಲ 50%ನಷ್ಟು ಮಾತ್ರ ಅದನ್ನು ಹೀರಿಕೊಳ್ಳುತ್ತದೆ. ನೀಲಿ ಮತ್ತು ಕೆಂಪು ತರಂಗಗಳು ಅತಿ ಹೆಚ್ಚು ಹೀರಲ್ಪಡುತ್ತವೆ. ಆಕ್ಟಿವೇಟೆಡ್ ಚಾರ್ಕೋಲ್, ಪಟುಕೃತ ಇದ್ದಲು.

0: ಹೀಗೆ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಗಳಿಸಿದ ಸರಂಧ್ರ ಇದ್ದಿಲು ಅನಿಲ ಬಣ್ಣ ವಾಸನೆ ಮತ್ತು ಏರೋಸೋಲ್ಗಳನ್ನು ಹೀರಿಕೊಳ್ಳಬಲ್ಲದಾಗಿರುತ್ತದೆ. ಪಟುಕೃತ ಇದ್ದಿಲು ಅಥವಾ ಆಕ್ಟಿವೇಟೆಡ್ ಚಾರ್ಕೋಲ್ ಉಪಯೋಗಗಳು ಹಲವಾರು ಇವೆ. ಮಾಲಿನ್ಯ ನಿಯಂತ್ರಣದಲ್ಲಿ, ಜಲ ಸಂಸ್ಕರಣೆಯಲ್ಲಿ, ದ್ರವಗಳನ್ನು ನಿರ್ವಹಣಾಗೊಳಿಸಲು, ಕಾರ್ಖಾನೆಗಳಿಂದ ಹೊರಸೂಸುವ ವಾಸನೆಯ ಅನಿಲಗಳನ್ನು ನಿಯಂತ್ರಿಸಲು ಹಾಗೂ ಅವುಗಳಲ್ಲಿರುವ ವಿಷಕಾರ ಪದಾರ್ಥಗಳನ್ನು ಹೀರಲು ಈ ಆಕ್ಟಿವೇಟೆಡ್ ಚಾರ್ಕೋಲ್ ಅಥವಾ ಪಟುಕೃತ ಇದ್ದಲನ್ನು ಬಳಸುತ್ತಾರೆ. ಆಕ್ಟಿವೇಟೆಡ್ ಸ್ಲಡ್ಜ್. ಆಕ್ಟಿವೇಟೆಡ್ ಚಾರ್ಕೋಲ್ಗೂ ಆಕ್ಟಿವೇಟೆಡ್ ಸ್ಲಡ್ಜ್ಗೂ ಯಾವುದೇ ಥರದ ಸಂಬಂಧವಿಲ್ಲ. ಏಕೆಂದರೆ ಆಕ್ಟಿವೇಟೆಡ್ ಚಾರ್ಕೋಲ್ ಇದ್ದಲಿನಿಂದ ಮಾಡಿರುತ್ತಾರೆ, ಆಕ್ಟಿವೇಟೆಡ್ ಸ್ಲಡ್ಜನ್ನು ಬ್ಯಾಕ್ಟೀರಿಯಾಗಳಿಂದ ಮಾಡಿರುತ್ತಾರೆ. ಯಾವುದೇ ಜೈವಿಕ ಕ್ರಿಯೆ ಕ್ರಿಯಾಶೀಲವಾಗಲು ಅಲ್ಲಿ ರಾಡಿ ಇರಬೇಕಾಗುತ್ತದೆ. ರಾಡಿ ಎಂದರೆ ಸ್ಲಡ್ಜ್. ಚರಂಡಿಯ ಮೂಲಕ ನೀರು ಮುಂತಾದ ಜೈವಿಕ ತ್ಯಾಜ್ಯಗಳಿಗೆ ವಾತ ಪೂರೈಕೆ ಮಾಡಿ ಅವುಗಳ ಮೇಲಿನ ವಾಯು ಜೀವಕ ಬ್ಯಾಕ್ಟೀರಿಯಾಗಳನ್ನು ಮತ್ತಿತರ ಏಕಜೀವ ಕೋಶಗಳನ್ನು ಬೆಳೆಸುತ್ತಾರೆ. ಅಲ್ಲಿ ಇವು ಜೈವಿಕ ವಸ್ತುಗಳನ್ನು ವಿಭಜನೆ ಮಾಡಿ ಮಾಲಿನ್ಯಕಾರಕಗಳನ್ನು ನಾಶಪಡಿಸುತ್ತವೆ. ಸೊ ಇದಕ್ಕೆ ಆಕ್ಟಿವೇಟೆಡ್ ಸ್ಲಡ್ಜ್ ಅಥವಾ ಪಟುಕೃತ ರಾಡಿ, ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೋಸೆಸ್ ಎಂಬ ಒಂದು ಶುದ್ಧೀಕರಣ ಘಟಕದ ಹೆಸರಿದೆ. ಇಲ್ಲಿ ರಾಡಿಯನ್ನು ಬಳಸುತ್ತಾರೆ. ಸಾಮಾನ್ಯ ರಾಡಿಯಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿರುವುದಿಲ್ಲ, ಆದರೆ ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೋಸೆಸ್ನಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ 3,000 ರಿಂದ 4,000 mg/L ಸೊ ಈ ಬ್ಯಾಕ್ಟೀರಿಯಾಗಳು ಒಂದೇ ಥರದ ಆರ್ಗ್ಯಾನಿಕ್ ಮ್ಯಾಟರ್ಗಳನ್ನು ತಿಂದು ಜೀವಿಸುವ ಕ್ರಿಯೆಯಲ್ಲಿ ಇರುತ್ತವೆ. ಸೊ ಹಾಗಾಗಿ ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೋಸೆಸ್ನಲ್ಲಿ ಬಯಲಾಜಿಕಲ್ ವೇಸ್ಟನ್ನು ಟ್ರೀಟ್ ಮಾಡಲು ಅಥವಾ ಸಾವಯವ ಟ್ರೀಟ್ ಮಾಡಲು ಅಥವಾ ಮನುಷ್ಯನಿಂದ ಉತ್ಪತ್ತಿಯಾಗುವ ಕಲುಷಿತ ನೀರನ್ನು ಶುದ್ಧೀಕರಿಸಲು ಈ ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೋಸೆಸ್ ಅನ್ನು ಉಪಯೋಗ ಮಾಡುತ್ತಾರೆ. ಇವು ಬ್ಯಾಕ್ಟೀರಿಯಾಗಳ ಹೆಚ್ಚಿನ ಸಾಂದ್ರತೆಯನ್ನೇ ಆಕ್ಟಿವೇಟೆಡ್ ಸ್ಲಡ್ಜ್ ಅಥವಾ ಪಟುಕೃತ ರಾಡಿ ಎಂದು ನಾವು ಕರೆಯಬಹುದಾಗಿದೆ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 72ನೇ ಪದ್ಯ. ಆ ಪದ್ಯ ಹೀಗಿದೆ. ಆದ ಮುಳಿಸಿಂದ ಮಗಳ್ ಮೋದುವ ಬಗೆ ಬೆಳೆಯೇ ಪಿಡಿದ ಗದೆಗಳು ಇಳಿಪಂ ತಾದುದು ಸುಯೋಧನೋಗ್ರ ಮೃಕೋದರ ಓರ್ ಮೊದಲೇ ಶಿಖರ ಮುಳ್ಳರಡಗ ಮಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಆದ ಮುಳಿಸಿಂದಂ ಆಗಳ್ ಮೋದುವ ಬಗೆ ಬಳೆಯೇ ಪಿಡಿದ ಗದೆಗಳಂ ಇಳಿಪಂತೆ ಆದುದು ಪಿಡಿದ ಗದೆಗಳಿಂ ಇಳಿಪಂತೆ ಆದುದು ಸುಯೋಧನ ಸುಯೋಧನಂ ಉಗ್ರ ವೃಕೋದರ ಒರ್ ಮೊದಲೇ ಶಿಖರ ಮುಳ್ಳ ಎರಡು ಅಗಮಂ. ಇದರ ಅರ್ಥ ಹೀಗೆ ಹೇಳ್ಬೋದು. ಆದ ಮುಳಿಸಿಂದಂ, ಮುಳಿಸು ಅಂದರೆ ಸಿಟ್ಟು, ಅಂದರೆ ಈಗಾಗಲೇ ಇರುವ ಅಥವಾ ಉಂಟಾಗಿರುವ ಸಿಟ್ಟಿನಿಂದ. ಆಗಳ್ ಆಗ ಮೋದುವ ಬಗೆ ಬೆಳೆಯೇ ಪಿಡಿದ ಗದೆಗಳಿಂ. ಈ ಮೋದು ಎನ್ನುವುದನ್ನು ಪಾರ್ವನ ಕಾಲಂ ಮೋದೆ ಎನ್ನುವ ರೀತಿಯಲ್ಲಿ ಹಿಂದೆ ಪ್ರಯೋಗ ಆಗಿದೆ. ದ್ರೋಣನ ಸಿಟ್ಟಿನ ಸಂದರ್ಭದಲ್ಲಿ ಹಿಂದಿನ ಕಂದ ಪದ್ಯದಲ್ಲಿ ಈ ಮೋದು ಪದ ಬಳಕೆ ಆಗಿದೆ. ಅಲ್ಲಿ ಮೋದು ಅಂದರೆ ಒದೆ ಎನ್ನುವಂಥ ಅರ್ಥದಲ್ಲಿ ನಾನು ಅದರ ಅರ್ಥವನ್ನು ಹೇಳಿದೆ. ಆದರೆ ಇಲ್ಲಿ ಮೋದು ಅಂದರೆ ಹೊಡೆ ಎನ್ನುವಂಥ ಅರ್ಥ, ಕ್ರಿಯಾಪದವೇ ಅದು. ಆದರೆ ಈ ಸಂದರ್ಭದಲ್ಲಿ ಮೋದು ಅಂದರೆ ಹೊಡೆ. ಆದ ಮುಳಿಸಿಂದ ಮಗಳ್ ಮೋದುವ ಬಗೆ ಬಳೆಯಿ, ಅಂದರೆ ಇದು ಪರೀಕ್ಷಾರ್ಥವಾಗಿ ಸಿದ್ಧ ಮಾಡಿದಂತಹ ಒಂದು ಪರೀಕ್ಷಾ ರಂಗ. ತಮ್ಮ ತಮ್ಮ ಬಲಗಳನ್ನು ಪ್ರದರ್ಶನ ಮಾಡಬೇಕು, ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಜನಮೆಚ್ಚುವ ಹಾಗೆ ಅಥವಾ ಗುರು ಕಲಿಸಿದ ಹಾಗೆ ಪ್ರದರ್ಶನ ಮಾಡಬೇಕು. ಮತ್ತು ಈವರೆಗೆ ಅವರು ಅದನ್ನು ಮಾಡಿದರು. ಆದರೆ

0: ಈಗ ಆ ಪರೀಕ್ಷೆಯ ರಂಗ ಬೇರೆ ರೀತಿಯ ಒಂದು ತಿರುವನ್ನು ಪಡೆದುಕೊಳ್ಳುವುದನ್ನು ನಾವು ಗಮನಿಸಬೇಕಾಗ್ತದೆ. ಆದ ಮುಳಿಸಿಂದಮ್ಮಗಳು ಭೀಮ ಮತ್ತು ದುರ್ಯೋಧನರ ನಡುವೆ ಹುಟ್ಟಿನಿಂದಲೇ ಒಂದು ರೀತಿಯ ವೈರತ್ವ ಬೆಳೆದಿರುವುದನ್ನು ನಾವು ಈ ಸಂದರ್ಭದಲ್ಲಿ ಅಂದರೆ ಹಿಂದಿನ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಅವರಿಗೆ ಜನ್ಮಜಾತವಾದಂಥ ಒಂದು ಶತ್ರುತ್ವ ಬಂದಿದೆ. ಆದ ಮುಳಿಸಿಂದಂ ಆಗಳ್, ಈಗಾಗಲೇ ಉಂಟಾಗಿರುವ ಸಿಟ್ಟಿನಿಂದ ಆಗಳ್ ಮೋದುವ ಬಗೆ ಬಳೆಯೆ ಹೊಡೆಯುವಂತಹ ಒಂದು ಯೋಚನೆ ಬಗೆ ಅಂದರೆ ಯೋಚನೆ ಬಳೆಯೆ ಬೆಳೆದಿರಲು ಪಿಡದೆ ಗಳದೆಗಳಿಂ ಅವರ ಕೈಯಲ್ಲಿರುವಂಥ ಗದೆಯಿಂದ ಗದೆಗಳು ಅವರಿಬ್ಬರ ಕೈಯಲ್ಲಿ ಇದ್ದಂಥ ಗದೆಗಳಿಂದ ಇಳಿಂಪಂತಾದುದು ಸುಯೋಧನಂ ಉಗ್ರ ವೃಕೋದರ ವರ್ಮೊದಲೇ. ಒಂದು ಕಡೆಯಿಂದ ಸುಯೋಧನ, ಮತ್ತೊಂದು ಕಡೆಯಿಂದ ಉಗ್ರ ವೃಕೋದರ, ಇವರಿಬ್ಬರು ವರ್ಮೊದಲೇ ಒಟ್ಟಾಗಿ ಗದೆಗಳನ್ನು ಹಿಡಿದು ನಿಂತಿದ್ದಾಗ ಶಿಖರ ಮುಳ್ಳ ಎರಡು ಅಗಮಂ, ಶಿಖರ ಮುಳ್ಳೆರಡಗಮಂ, ಶಿಖರವನ್ನು ಹೊಂದಿದ ಎರಡು ಪರ್ವತಗಳು ಪರಸ್ಪರ ಎದುರು ಬದುರಾಗಿ ನಿಂತಿದ್ದಾಗ ಹೇಗೆ ಕಾಣುವುದೋ ಹಾಗೆ ಭೀಮ ಮತ್ತು ದುರ್ಯೋಧನರು ಗದೆಯನ್ನು ಹಿಡಿದು ನಿಂತಿದ್ದರು ಎನ್ನುವುದು ಈ ಪದ್ಯದ ಒಟ್ಟು ಸಾರಾಂಶ. ಅಂದರೆ ಗದಾಧಾರಿಗಳಾಗಿರುವಂತಹ ಇಬ್ಬರು ಪರಾಕ್ರಮವಂತರನ್ನು ಕ್ಷತ್ರಿಯ ಕುಲತಿಲಕರನ್ನು ಪಂಪ ವರ್ಣಿಸುವ ರೀತಿ ಬಹಳ ಮನೋಜ್ಞವಾಗಿದೆ. ಶಿಖರ ಮೂಳ್ಳ ಎರಡು ಅಗಮಂ, ಅವರಿಬ್ಬರು ಕೂಡ ಶಿಖರವನ್ನು ಉಳ್ಳ ಕೋಡನ್ನು ಉಳ್ಳ ಎರಡು ಪರ್ವತಗಳು ಪರಸ್ಪರ ಮಲೆತು ನಿಂತರೆ ಹೇಗೆ ಕಾಣ್ತವೋ, ಎದುರು ಬದುರಾಗಿ ಹೇಗೆ ಕಾಣ್ತವೋ ಆ ರೀತಿಯಲ್ಲಿ ಸಿಟ್ಟಿನಿಂದ ಗದೆಗಳನ್ನು ಹಿಡಿದು ಎದುರು ಬದುರಾಗಿ ನಿಂತಿದ್ರಂತೆ ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಮಯದ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಾಕ್ಯಗಳ ರಚನೆ ಮಾಡಿದ್ವಿ. ಅನುಮತಿ, ಪರ್ಮಿಷನ್ ಕೇಳುವಂಥದ್ದು, ಇನ್ಸ್ಟ್ರಕ್ಷನ್ ಅಥವಾ ಆರ್ಡರ್ ಆದೇಶ ಹೇಳುವಂತಹ ವಾಕ್ಯಗಳನ್ನು ರಚನೆ ಮಾಡಿದ್ವಿ. ಇವತ್ತು ಸಹ ಈ ರೀತಿಯ ವಾಕ್ಯಗಳನ್ನೇ ನೋಡೋಣ. ಅಂದರೆ ಇನ್ಸ್ಟ್ರಕ್ಷನ್ ಕೊಡುವಂತಹದ್ದು, ಆದೇಶ ನೀಡುವಂತಹ ವಾಕ್ಯಗಳ ರಚನೆ. ಆದರೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದ ಹಾಗೆ ಇಂಗ್ಲೀಷ್ನಲ್ಲಿ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡೋ ಪ್ರಯತ್ನ ಪಡಬೇಕು. ಹಾಗಾದಾಗ ಮಾತ್ರ ಇಷ್ಟು ದಿವಸದ ಕಲಿಕೆಯಲ್ಲಿ ನಮಗೇನು ಅರ್ಥ ಆಗಿದೆ ಇಂಗ್ಲೀಷು, ನಾವು ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗತ್ತೆ. ನಮ್ಮಲ್ಲೆಲ್ಲ ಈಗಿನ ಹೆಚ್ಚಿನ ಮಕ್ಕಳು ಅವರು ಮಾತು ಉದ್ಧಟತನ ಅಂತೆಲ್ಲ ನಮ್ಗೆ ಅನ್ನಿಸ್ತಾ ಇರುತ್ತೆ. ನಾವು ಹೇಳ್ತಾ ಇರ್ತೀವಲ್ಲ ನಿನ್ನ ರೀತಿ ನೀತಿಗಳನ್ನೆಲ್ಲ ಉತ್ತಮ ಪಡಿಸ್ಕೊ ಅಂತ ಕನ್ನಡದಲ್ಲಿ ಹೇಳಿಬಿಟ್ವಿ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ನಿನ್ನ ರೀತಿ ನೀತಿಗಳನ್ನು ಉತ್ತಮ ಪಡಿಸಿಕೋ ಅನ್ನೋದಕ್ಕೆ ಮೆಂಡ್ ಯುವರ್ ವೇಸ್, ಮೆಂಡ್ ಯುವರ್ ವೇಸ್ ಅಂದರೆ ಅವರ ರೀತಿನ ನೀತಿಗಳನ್ನು ಉತ್ತಮ ಮಾಡ್ಕೊಳ್ಳೋದು. ಪರದೆನ ತೆಗಿ, ಪರದೆ ಹಾಕಿರುತ್ತಲ್ವಾ ಅದನ್ನು ತೆಗಿಬೇಕು, ದೂಡಬೇಕು. ಏನು ಹೇಳ್ತೀರಾ? ಡ್ರಾ ದ ಕರ್ಟನ್, ಪರದೆನ ತೆಗಿ ಅನ್ನೋದಕ್ಕೆ ಡ್ರಾ ದ ಕರ್ಟನ್. ಅವನಿಗೆ ಈ ಊರನ್ನೆಲ್ಲ ತೋರಿಸು, ಸಿಟಿನೆಲ್ಲ ತೋರಿಸು. ಟೇಕ್ ಹಿಮ್ ರೌಂಡ್ ದ ಸಿಟಿ, ಟೇಕ್ ಹಿಮ್ ರೌಂಡ್ ದ ಸಿಟಿ, ಆ ನಗರನೆಲ್ಲ ತೋರಿಸು ಅವನು ಕರ್ಕೊಂಡೋಗಿ ಅನ್ನೋದಕ್ಕೆ ಟೇಕ್ ಹಿಮ್ ರೌಂಡ್ ದ ಸಿಟಿ ಅಂತ ಹೇಳಬೇಕು. ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರೆ, ಚಿಕ್ಕ ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಒಳಗೆ ಕರ್ಕೊಂಡು ಹೋಗು ಅನ್ನೋದಕ್ಕೆ, ಅತಿಥಿಗಳನ್ನು ಒಳಗೆ ಕರ್ಕೊಂಡು ಹೋಗು ಅನ್ನೋದಕ್ಕೆ ಬ್ರಿಂಗ್ ದ ಗೆಸ್ಟ್ ಇನ್, ಬ್ರಿಂಗ್ ದ ಗೆಸ್ಟ್ ಇನ್, ಒಳಗೆ ಕರ್ಕೊಂಡು ಹೋಗು ಅನ್ನೋದಕ್ಕೆ ಬ್ರಿಂಗ್ ದ ಗೆಸ್ಟ್ ಇನ್ ಅಂತ ಹೇಳಬೇಕು. ಎಲ್ಲರ ಜೊತೆ ನಯವಾಗಿ ಮಾತನಾಡು, ಬಿ ಪೊಲೈಟ್ ಟು ಆಲ್ ಅಥವಾ ಸ್ಪೀಕ್ ಪೊಲೈಟ್ಲಿ ವಿತ್ ಎವ್ರಿಬಡಿ, ಪ್ರೀತಿಯಿಂದ ಇರು ಅನ್ನೋದಕ್ಕೂ ಬಿ ಪೊಲೈಟ್ ಟು ಆಲ್ ಅಂತ ಹೇಳ್ತಾರೆ. ಎಲ್ಲರ ಜೊತೆ ನಯವಾಗಿ ಮಾತನಾಡು ಅಥವಾ ಪ್ರೀತಿಯಿಂದ ಇರು ಅನ್ನೋದಕ್ಕೆ ಬಿ ಪೊಲೈಟ್ ಟು ಆಲ್ ಅಥವಾ ಸ್ಪೀಕ್ ಪೊಲೈಟ್ಲಿ ವಿತ್ ಎವ್ರಿಬಡಿ. ಸರಿಯಾದ ಸಮಯದಲ್ಲಿ ನನಗೆ ಇದನ್ನು ನೆನಪಿಸು, ರಿಮೈಂಡ್ ಮೀ ಆಫ್ ಇಟ್ ಎಟ್ ದ ಪ್ರಾಪರ್ ಟೈಮ್, ರಿಮೈಂಡ್ ಮೀ ಆಫ್ ಇಟ್ ಎಟ್ ದ ಪ್ರಾಪರ್ ಟೈಮ್, ಸರಿಯಾದ ಸಮಯಕ್ಕೆ ನನಗೆ ಇದನ್ನು ನೆನಪಿಸು. ಇಲ್ಲಿಗೋ ಹೋಗ್ತಾ ಇರ್ತೀರಾ ಮಕ್ಕಳ ಜೊತೆ ಅಂದ್ಕೊಳ್ಳಿ, ಜೊತೆ ಜೊತೆಯಲ್ಲೇ ಬಾ ಅಂತ ಹೇಳ್ತೀರಾ. ಯಾಕಂದ್ರೆ ಅವರು ನಮ್ಮ ಸ್ಪೀಡಿಗೆ ಮ್ಯಾಚ್ ಆಗ್ಬೇಕಲ್ಲ, ಒಮ್ಮೊಮ್ಮೆ ಜೋರಾಗಿ ಹೋಗ್ತಾರೆ, ಇಲ್ಲ ನಿಧಾನಕ್ಕೆ ಆಟಾಡ್ಕೊಂಡು ಬರ್ತಾರೆ. ನನ್ನ ಜೊತೆ ಜೊತೆಯಲ್ಲಿ ಬಾ, ಕೀಪ್ ಪೇಸ್ ವಿತ್ ಮೀ, PACE, ಕೀಪ್ ಪೇಸ್ ವಿತ್ ಮೀ, ನನ್ನ ಜೊತೆ ಜೊತೆಯಲ್ಲಿ ಬಾ. ಮಗುನ ಹಾಸಿಗೆ ಮೇಲೆ ಮಲಗಿಸು, ಪುಟ್ ದ ಚೈಲ್ಡ್ ಟು ಸ್ಲೀಪ್ ಅಥವಾ ಟು ಬೆಡ್, ಪುಟ್ ದ ಚೈಲ್ಡ್ ಟು ಬೆಡ್, ಪುಟ್ ದ ಚೈಲ್ಡ್ ಟು ಸ್ಲೀಪ್, ಮಗುನ ಹಾಸಿಗೆ ಮೇಲೆ ಮಲಗಿಸು ಅನ್ನೋದಕ್ಕೆ ಏನೋ ಒಂದು ವಿಷಯ ಹೇಳೋದಿರುತ್ತೆ, ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರೋದಿಲ್ಲ ಯಾರದ್ದೋ ಜೊತೆಯಲ್ಲಿ, ಆಗ ಅವ್ರು ಹೇಳ್ತಾರೆ ಈ ಬಗ್ಗೆ ನಾಳೆ ನನಗೆ ನೆನಪು ಮಾಡು, ಈಗ ಸಮಯ ಇರೋದಿಲ್ಲ, ನಾಳೆ ಹೇಳು, ನೆನಪಿಸು, ಮಾತಾಡೋಣ ಅನ್ನೋದಕ್ಕೆ ಈ ಬಗ್ಗೆ ನಾಳೆ ನನಗೆ ನೆನಪು ಮಾಡು. ರಿಮೈಂಡ್ ಮೀ ಅಬೌಟ್ ಇಟ್ ಟುಮಾರೋ, ರಿಮೈಂಡ್ ಮೀ ಅಬೌಟ್ ಇಟ್ ಟುಮಾರೋ, ಈ ಬಗ್ಗೆ ನಾಳೆ ನನಗೆ ನೆನಪು ಮಾಡು. ಎಲ್ಲಾನ ರೆಡಿ ಮಾಡಿಟ್ಟಿರು, ಸಿದ್ಧವಾಗಿಟ್ಟಿರು. ಕೀಪ್ ಎವ್ರಿಥಿಂಗ್ ರೆಡಿ, ಕೀಪ್ ಎವ್ರಿಥಿಂಗ್ ರೆಡಿ, ಎಲ್ಲಾನ ಸಿದ್ಧವಾಗಿಟ್ಟಿರು. ಎಚ್ಚರಿಕೆಯಿಂದ ನಡಿ, ವಾಕ್ ಕೋಶಿಯಸ್ಲಿ, ವಾಕ್ ಕೋಶಿಯಸ್ಲಿ, ಎಚ್ಚರಿಕೆಯಿಂದ ಓಡಾಡು ಅನ್ನೋದಕ್ಕೆ ವಾಕ್ ಕೋಶಿಯಸ್ಲಿ. ಆಮೇಲೆ ಬಾ, ಕಮ್ ಆಫ್ಟರ್ ವರ್ಡ್ಸ್, ಕಮ್ ಆಫ್ಟರ್ ವರ್ಡ್ಸ್, ಆಮೇಲೆ ಬಾ. ನನ್ನನ್ನು ಬೆಳಿಗ್ಗೆ 5 ಗಂಟೆಗೆ ಎಬ್ಸು, ವೇಕ್ ಮೀ ಅಪ್ ಆಟ್ 5 o'clock, ವೇಕ್ ಮೀ ಅಪ್ ಎಟ್ 5 o'clock, ನನ್ನನ್ನು ಬೆಳಿಗ್ಗೆ 5 ಗಂಟೆಗೆ ಎಬ್ಸು ಅನ್ನೋದಕ್ಕೆ ವೇಕ್ ಮೀ ಅಪ್ ಎಟ್ 5 o'clock. ನೀ ಬರೋದಿದ್ರೆ ಬೇಗ ತಯಾರಾಗು, ಗೆಟ್ ರೆಡಿ ಇಫ್ ಯು ವಾಂಟ್ ಟು ಕಮ್ ಅಲಾಂಗ್, ಗೆಟ್ ರೆಡಿ ಇಫ್ ಯು ವಾಂಟ್ ಟು ಕಮ್ ಅಲಾಂಗ್, ನೀನು ಬರೋದಾದಲ್ಲಿ ಬೇಗ ತಯಾರಾಗು, ಗೆಟ್ ರೆಡಿ ಇಫ್ ಯು ವಾಂಟ್ ಟು ಕಮ್ ಅಲಾಂಗ್, ನಾ ತಿರುಗಿ ಬರೋವರೆಗೂ ಇಲ್ಲೇ ಕಾಯ್ತಾ ಇರು, ವೆಯ್ಟ್ ಹಿಯರ್ ಅಂಟಿಲ್ ಐ ಆಮ್ ಬ್ಯಾಕ್, ವೆಯ್ಟ್ ಹಿಯರ್ ಅಂಟಿಲ್ ಐ ಆಮ್ ಬ್ಯಾಕ್ ಅಂದರೆ ನಾ ತಿರುಗಿ ಬರೋವರೆಗೂ ಇಲ್ಲೇ ಕಾಯ್ತಾ ಇರು. ಈ ರೀತಿ ಮಾತಾಡಬೇಡ, ಡೋಂಟ್ ಸ್ಪೀಕ್ ಲೈಕ್ ದಿಸ್, ಈ ರೀತಿ ಮಾತಾಡಬೇಡ, ಡೋಂಟ್ ಸ್ಪೀಕ್ ಲೈಕ್ ದಿಸ್, ನೀನು ನಿನ್ನ ಕೆಲಸನ ಗಮನ ಇಟ್ಟು ಮಾಡು, ವರ್ಕ್ ಕೇರ್ಫುಲಿ, ವರ್ಕ್ ಕೇರ್ಫುಲಿ, ನೀನು ನಿನ್ನ ಕೆಲಸನ ಗಮನ ಇಟ್ಟು ಮಾಡು, ನೀವು ನಿಮ್ಮ ಕೆಲಸನ ಮಾಡಿ, ಡೂ ಯುವರ್ ಓನ್ ವರ್ಕ್, ಡೂ ಯುವರ್ ಓನ್ ವರ್ಕ್, ನಿಮ್ಮ ಕೆಲಸ ನೀವು ಮಾಡಿ ಅನ್ನೋದಕ್ಕೆ. ನೀನೀಗ ಹೋಗ್ಬೋದು, ನಂಗೆ ಸ್ವಲ್ಪ ಕೆಲಸ ಇದೆ, ಯು ಮೇ ಗೋ ನೌ, ಐ ಹ್ಯಾವ್ ಸಮ್ ವರ್ಕ್, ಯು ಮೇ ಗೋ ನೌ, ಐ ಹ್ಯಾವ್ ಸಮ್ ವರ್ಕ್, ನೀನೀಗ ಹೋಗ್ಬೋದು, ನನಗೆ ಸ್ವಲ್ಪ ಕೆಲಸ ಇದೆ. ಇದನ್ನ ಬರೆದಿಟ್ಕೋ, ನೋಟ್ ದಿಸ್ ಡೌನ್, ಇದನ್ನು ಬರೆದಿಟ್ಕೋ, ನೋಟ್ ದಿಸ್ ಡೌನ್, ಬೇಗ ವಾಪಸ್ ಬಾ, ಕಮ್ ಬ್ಯಾಕ್ ಸೂನ್, ಬೇಗ ವಾಪಸ್ ಬಾ, ಕಮ್ ಬ್ಯಾಕ್ ಸೂನ್, ನನ್ನನ್ನು ಪುನಃ ಬಂದು ನೋಡು, ಕಮ್ ಆ್ಯಂಡ್ ಸೀ ಮೀ ಸಮ್ ಅದರ್ ಟೈಮ್, ಕಮ್ ಆ್ಯಂಡ್ ಸೀ ಮೀ ಸಮ್ ಅದರ್ ಟೈಮ್, ನನ್ನನ್ನು ಪುನಃ ಬಂದು ನೋಡು, ನಿನ್ನದನ್ನು ನೀನು ನೋಡ್ಕೋ, ನನ್ನ ಸುದ್ದಿ ಬಿಡು, ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಈ ವಾಕ್ಯನ ಹೆಚ್ಚಾಗಿ ಬಳಸಿರ್ತೀವಲ್ಲ, ಕೋಪಕ್ಕೋ ಪ್ರೀತಿಗೋ ಹೇಳೋದಿದೆ, ನಿನ್ನದನ್ನು ನೀನು ನೋಡ್ಕೋ, ನನ್ನ ಸುದ್ದಿನ ಬಿಡು, ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್, ಸ್ವಲ್ಪ ತಾಳ್ಮೆ ಇಟ್ಕೋ, ಹ್ಯಾವ್ ಪೇಷನ್ಸ್, ಸ್ವಲ್ಪ ತಾಳ್ಮೆ ಇಟ್ಕೋ, ಹ್ಯಾವ್ ಪೇಷನ್ಸ್, ಹಿರಿಯರಿಗೆಲ್ಲ ಗೌರವ ಕೊಡಬೇಕಲ್ವಾ, ಹಿರಿಯರಿಗೆ ಗೌರವ ಕೊಡು, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್, ನೀನಲ್ಲೇ ಇರು, ಯು ಸ್ಟೇ ದೇರ್, ನೀನಲ್ಲೇ ಇರು, ಯು ಸ್ಟೇ ದೇರ್, ಒಳ್ಳೆ ಕಾಲನ ಎದುರು ನೋಡೋಣ, ಹೋಪ್ ಫಾರ್ ಗುಡ್ ಟೈಮ್ಸ್, ಹೋಪ್ ಫಾರ್ ಗುಡ್ ಟೈಮ್ಸ್, ಮಗುವಿನ ಬಗ್ಗೆ ಎಚ್ಚರಿಕೆ ಇರಲಿ, ಟೇಕ್ ಕೇರ್ ಆಫ್ ದ ಬೇಬಿ, ಟೇಕ್ ಕೇರ್ ಆಫ್ ದ ಬೇಬಿ, ಮಗುವಿನ ಬಗ್ಗೆ ಎಚ್ಚರಿಕೆ ಇರಲಿ. ನೋಡಿ, ಇವಿಷ್ಟ ಆಗಿತ್ತು ಇನ್ಸ್ಟ್ರಕ್ಷನ್ ಕೊಡುವಂತಹ ವಾಕ್ಯಗಳು. ನೀವೆಲ್ಲ ನನ್ನ ಜೊತೆ ಜೊತೆಯಲ್ಲೇ ಹೇಳಿದ್ರಾ ಇಂಗ್ಲೀಷ್ನಲ್ಲಿ ಎಲ್ಲ ವಾಕ್ಯಗಳನ್ನು? ಈಗ ಈ ಆರ್ಡರ್ ನೀಡುವಂತಹ ವಾಕ್ಯಗಳು ನಮ್ಮ ದಿನನಿತ್ಯದಲ್ಲಿ ತೀರಾ ಚಿಕ್ಕ ಚಿಕ್ಕ ಪದಗಳಲ್ಲಿ ಒಂದಷ್ಟು ವಿಷಯನ ಹೇಳಿ ಮುಗಿಸ್ಬಿಡ್ತೀವಿ ಅಲ್ವಾ, ವಿವರವಾಗಿ ಹೇಳೋದಿಲ್ಲ, ಒಂದು ಸಣ್ಣ ಸಣ್ಣ ಪದಗಳನ್ನು ಬಳಸಿ ಆ ಥರದ ಒಂದಷ್ಟು ವಾಕ್ಯಗಳನ್ನು ನೋಡೋಣವಾ. ನೀನೇ ಹೋಗು, ಗೋ ಯುವರ್ ಸೆಲ್ಫ್, ನೀನೇ ಹೋಗು, ಗೋ ಯುವರ್ ಸೆಲ್ಫ್, ತಯಾರಾಗಿರು, ಬಿ ರೆಡಿ, ತಯಾರಾಗಿರು, ಬಿ ರೆಡಿ, ದೀಪನ ಹೊತ್ಸು, ದೇವ್ರ ಮುಂದೆ ದೀಪ ಹಚ್ಚೋದಿರುತ್ತಲ್ವಾ, ದೀಪನ ಹಚ್ಚು ಅಥವಾ ಹೊತ್ಸು, ಲೈಟ್ ದ ಲ್ಯಾಂಪ್, ಲೈಟ್ ದ ಲ್ಯಾಂಪ್, ದೀಪ ಹಚ್ಚೋದಕ್ಕೆ ಲೈಟ್ ದ ಲ್ಯಾಂಪ್, ದೀಪನ ಹಾಕು, ಲೈಟ್ನ ಆನ್ ಮಾಡೋದಿರುತ್ತೆ ಅದಕ್ಕೆ ಸ್ವಿಚ್ ಆನ್ ದ ಲೈಟ್, ದೀಪನ ಹಾಕು ಅನ್ನೋದಕ್ಕೆ ಸ್ವಿಚ್ ಆನ್ ದ ಲೈಟ್, ದೀಪನ ಆರಿಸು, ಪುಟ್ ಆಫ್ ದ ಲ್ಯಾಂಪ್, ದೀಪನ ಆರಿಸೋದಕ್ಕೆ ಪುಟ್ ಆಫ್ ದ ಲ್ಯಾಂಪ್, ಹಚ್ಚೋದಕ್ಕೆ ಸ್ವಿಚ್ ಆನ್ ದ ಲೈಟ್, ದೀಪನ ಆರಿಸ್ಬಿಡು, ಸ್ವಿಚ್ ಆಫ್ ದ ಲೈಟ್. ದೀಪನ ಆರಿಸ್ಬಿಡು, ಸ್ವಿಚ್ ಆಫ್ ದ ಲೈಟ್. ಫ್ಯಾನ್ ಹಾಕು, ಸ್ವಿಚ್ ಆನ್ ದ ಫ್ಯಾನ್. ಅವನಿಗೆ ಬರೋದಕ್ಕೆ ಹೇಳಿ ಕಳಿಸು, ಸೆಂಡ್ ಫಾರ್ ಹಿಮ್, ಸೆಂಡ್ ಫಾರ್ ಹಿಮ್. ಈ ಜನರು ತಮ್ಮ ಕೆಲಸ ಮಾಡಲಿ, ಲೆಟ್ ದೀಸ್ ಪೀಪಲ್ ಡೂ ದರ್ ವರ್ಕ್. ಈ ಜನರು ತಮ್ಮ ಕೆಲಸನ ಮಾಡಲಿ, ಲೆಟ್ ದೀಸ್ ಪೀಪಲ್ ಡೂ ದರ್ ವರ್ಕ್. ನಿನ್ನ ಕೈ ತೊಳ್ಕೊ, ವಾಶ್ ಯುವರ್ ಹ್ಯಾಂಡ್ಸ್. ನಿನ್ನ ಕೈ ತೊಳ್ಕೊ, ವಾಶ್ ಯುವರ್ ಹ್ಯಾಂಡ್ಸ್. ಬೇಗ ಬಾ, ಕಮ್ ಸೂನ್. ಬೇಗ ಬಾ, ಕಮ್ ಸೂನ್. ಕಾರನ್ನು ನಿಲ್ಲಿಸು, ಸ್ಟಾಪ್ ದ ಕಾರ್. ಕಾರನ್ನು ನಿಲ್ಲಿಸು, ಸ್ಟಾಪ್ ದ ಕಾರ್. ವಾಪಸ್ ಹೋಗು, ಗೋ ಬ್ಯಾಕ್. ವಾಪಸ್ ಹೋಗು, ಗೋ ಬ್ಯಾಕ್. ತಡ ಮಾಡಬೇಡ, ಡೋಂಟ್ ಡಿಲೇ, ಅಥವಾ ಡೋಂಟ್ ಬಿ ಲೇಟ್. ತಡ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಬಿ ಲೇಟ್ ಅಥವಾ ಡೋಂಟ್ ಡಿಲೇ. ಪೆನ್ಸಿಲಲ್ಲಿ ಬರಿಬೇಡ, ಡೋಂಟ್ ರೈಟ್ ವಿತ್ ಅ ಪೆನ್ಸಿಲ್. ಪೆನ್ಸಿಲಲ್ಲಿ ಬರಿಬೇಡ, ಡೋಂಟ್ ರೈಟ್ ವಿತ್ ಅ ಪೆನ್ಸಿಲ್. ಪೆನ್ನಿಂದ ಬರೀ, ರೈಟ್ ವಿತ್ ಅ ಪೆನ್. ಪೆನ್ನಿಂದ ಬರಿ ಅನ್ನೋದಕ್ಕೆ ರೈಟ್ ವಿತ್ ಅ ಪೆನ್. ಬೇರೆಯವ್ರನ್ನ ಅಣಕಿಸ್ಬೇಡ, ಡೋಂಟ್ ಕಾಪಿ ಅದರ್ಸ್. ಬೇರೆಯವ್ರನ್ನ ಅಣಕಿಸ್ಬೇಡ, ಡೋಂಟ್ ಕಾಪಿ ಅದರ್ಸ್. ಟ್ಯಾಕ್ಸಿನ ಬಾಡಿಗೆಗೆ ತಗೋ, ಹೈಯರ್ ಅ ಟ್ಯಾಕ್ಸಿ. ಟ್ಯಾಕ್ಸಿನ ಬಾಡಿಗೆಗೆ ತಗೋ, ಹೈಯರ್ ಅ ಟ್ಯಾಕ್ಸಿ. ಕೋಟಿನ ಗುಂಡಿ ಹಾಕು, ಬಟನ್ ಅಪ್ ಯುವರ್ ಕೋಟ್. ಶರ್ಟಿನ ಗುಂಡಿ ಹಾಕು, ಬಟನ್ ಅಪ್ ಯುವರ್ ಶರ್ಟ್. ಗುಂಡಿ ಹಾಕೋದಿಕ್ಕೆ, ಬಟನ್ ಹಾಕೋದಿಕ್ಕೆ ಬಟನ್ ಅಪ್ ಅಂತ ಹೇಳಬೇಕು. ಬೆಂಕಿನ ಆರಿಸ್ಬೇಡ, ಕೀಪ್ ದ ಫೈರ್ ಗೋಯಿಂಗ್. ಬೆಂಕಿನ ಆರಿಸ್ಬೇಡ, ಕೀಪ್ ದ ಫೈರ್ ಗೋಯಿಂಗ್. ಕುದುರೆಗೆ ಹುಲ್ ತಿನ್ಸು, ಫೀಡ್ ದ ಹಾರ್ಸ್ ವಿತ್ ಗ್ರಾಸ್. ಫೀಡ್ ದ ಹಾರ್ಸ್ ವಿತ್ ಗ್ರಾಸ್. ಕುದುರೆಗೆ ಹುಲ್ ತಿನ್ಸು. ಹೋಗು, ಮೂಗನ ಸ್ವಚ್ಛ ಮಾಡ್ಕೊಂಡು ಬಾ. ಗೋ ಆ್ಯಂಡ್ ಬ್ಲೋ ಯುವರ್ ನೋಸ್. ಗೋ ಆ್ಯಂಡ್ ಬ್ಲೋ ಯುವರ್ ನೋಸ್ ಅಂದರೆ ಹೋಗಿ ಮೂಗನ ಸ್ವಚ್ಛ ಮಾಡ್ಕೊಂಡು ಬಾ. ನನಗೆ ತಪ್ಪದ ಸಮಾಚಾರ ಕೊಡು, ಡೋಂಟ್ ಫೊರ್ಗೆಟ್ ಟು ಇನ್ಫಾರ್ಮ್ ಮೀ. ಡೋಂಟ್ ಫಾರ್ಗೆಟ್ ಟು ಇನ್ಫಾರ್ಮ್ ಮೀ. ನನಗೆ ತಪ್ಪದೇ ಸಮಾಚಾರ ಕೊಡು. ನೋಡಿ, ಇವೆಲ್ಲ ವಾಕ್ಯಗಳು ಪ್ರತಿನಿತ್ಯ ನಾವು ಬಳಸೇ ಬಳಸ್ತೀವಲ್ವಾ. ಸ್ಕೂಲ್ ಇರ್ಬೋದು, ಕಾಲೇಜಸ್ಸು, ಆಫೀಸಸ್ಸು, ಮನೆ, ಎಲ್ಲ ಕಡೆ ಮಕ್ಕಳ ಜೊತೆ, ನಮ್ಮ ಸುತ್ತಮುತ್ತ ಇರೋರ ಜೊತೆಯಲ್ಲಿ ಈ ಇದು ನಿತ್ಯದ ಕನ್ವರ್ಸೇಷನ್ಗೆ ಸಹಾಯ ಮಾಡುವಂಥ ವಾಕ್ಯಗಳನ್ನೇ ನಾನೀಗ ಹೇಳಿದೆ ಅಲ್ವಾ. ಆದರೆ ಹೇಳೋದಕ್ಕೆ ಇನ್ನೂ ತುಂಬ ಬೇಕಷ್ಟಿದೆ, ಕಲಿಯೋದಿದೆ. ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗಾ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಾವಿನ ದೇಶ ಹನ್ನೆರಡು ವರುಷ, ಹಾವಿನ ದೇಶ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನಂದ ರೋಷ ನೂರು ವರುಷ, ನಂದ ರೋಷ ನೂರು ವರುಷ, ಹಾವಿನ ದ್ವೇಷ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕುಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎಂತರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

ರಾಜ ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೆನ್ನೆ ಬಸ್ಸಿನಲ್ಲಿ ಕೂಡೋದು. ಚಿಲ್ಲರೆ ಕೊಡಿ, ಸರಿಯಾದ ಚಿಲ್ಲರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ ಎಲ್ಲೋ ಕದನ ಕಲ್ಲು ಇಲ್ಲ ಬೀಳೋದು. ಯಾರ ಕೋಪ ಯಾರ ಮೇಲೋ ನ್ಯಾಯ ಯಾರ ಕೇಳೋದು. ನಿಮ್ಮ ದುಡ್ಡಲ್ಲೇ ನಮ್ಮ

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ. ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗೋದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೆ ಬೇಕು, ಇಂಥ ಜೀವನನೆ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರು, ಹೇಗಿದ್ರಾ? ಆರಾಮಾಗಿದ್ರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಬಂದಾಯಿತು. ಆ್ಯಂಡ್ ನಮ್ಮ ಕಡೆ ಅಂತೂ ಸಿಕ್ಕಾಬಿಟ್ಟೆ ಕೂಲ್ ಆಗಿದೆ ವೆದರು, ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ. ನಿಮ್ಮ ಕಡೆ ಎಲ್ಲ ಮಳೆ ಬರ್ತಾ ಇದೆಯಾ? ಹೇಗಿದೆ ವೆದರು ಅದನ್ನು ಕೂಡ ಹೇಳ್ಬೋದು. ಇವತ್ತಿನ ಶೋನಲ್ಲಿ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಟಾಪಿಕ್ನ ಕೂಡ ಹೇಳ್ತೀನಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಅರ್ಜು ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಕಾಫಿ ವಿತ್ ತಾರೆ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಟಾಪಿಕ್ನ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಕೂಡ ಮೊಬೈಲ್ನ ಜೊತೆಲಿ ಇಟ್ಕೊಂಡಿರ್ತೀವಿ. ಸೊ ನಾವು ಊಟ ತಿಂಡಿ ಮರೆತರೂ ಕೂಡ ಮೊಬೈಲ್ನ ಮರೆಯಲ್ಲ. ಆ ರೇಂಜಿಗೆ ಮೊಬೈಲ್ ಜೊತೆ ಅಟ್ಯಾಚ್ಮೆಂಟ್ ಇದು ಬೆಳೆದ್ಬಿಟ್ಟಿದೆ. ಈವನ್ ನಾವು ಎಲ್ಲೇ ಹೊರಗಡೆ ಹೋಗ್ತೀವಿ ಅಂತಂದ್ರು, ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರುವ ಕೆಲಸಕ್ಕೆ ಏನಾದರೂ ಹೋಗ್ತೀವಿ ಅಂತಂದ್ರೂ ಕೂಡ ನಾವು ಮೊಬೈಲ್ ಬಿಟ್ಟು ಹೋಗೋದಂತೂ ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾಗಿ ಮೊಬೈಲ್ನ ಜೊತೆಗೆ ಇಟ್ಕೊಂಡಿರೋದ್ರಿಂದ ಹೆಚ್ಚಾಗಿ ನಮ್ಮ ಸೀಕ್ರೆಟ್ಗಳೆಲ್ಲ ಮೊಬೈಲ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈಗಂತೂ ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಇರೋದ್ರಿಂದ ಈ ಟೆಕ್ನಾಲಜಿ ಮೊಬೈಲ್ನಲ್ಲಿ ನಮ್ಮ ಮೈಂಡ್ಸೆಟ್ನೆಲ್ಲ ಅನಲೈಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ವಿಷಯವಾಗಿ ಮಾತಾಡ್ತಾ ಇದ್ದೀನಿ. ಏನು ವಿಷಯ ಅಂತ ಕ್ಲಾರಿಟಿ ಕೊಡಬೇಕು ಅಂದರೆ, ಇವತ್ತು ನಿಮ್ಮ ಮೊಬೈಲ್ ಏನಾದರೂ ಮಾತಾಡೋದಾದರೆ ನಿಮ್ಮ ಬಗ್ಗೆ ಏನಂತ ಹೇಳ್ಬೋದು, ಅದನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಮ್ಮ ಜೊತೆ ಇವತ್ತು ಮಾತಾಡಿ. ಸೊ ನಮ್ಮ ಸಂಖ್ಯೆ 9686960279. 9686092799 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ. ಆ್ಯಂಡ್ ವಿಷಯ ಏನು ಅಂತ ಗೊತ್ತಾಯ್ತಲ್ವಾ? ಸೊ ನಿಮ್ಮ ಮೊಬೈಲ್ ಏನಾದರೂ ಮಾತಾಡೋದಾದರೆ ನಿಮ್ಮ ಬಗ್ಗೆ ಏನಂತ ಹೇಳ್ಬೋದು, ಅದನ್ನು ಇವತ್ತು ನಮ್ಮ ಜೊತೆನಲ್ಲಿ ಕರೆ ಮಾಡಿ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ. ಸೊ ಯೂಶ್ವಲ್ ಆಗಿ ನಾವೆಲ್ಲರೂ ಕೂಡ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಈವನ್ ಕಾಲಲ್ಲಿ ಕೂಡ ಮಾತಾಡ್ತಾ ಇರ್ತೀವಿ. ಹಾಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಮೊಬೈಲ್ ಅನಲೈಸ್ ಮಾಡ್ತಾ ಇರುತ್ತೆ. ಕೆಲವೊಂದು ವಿಷಯಗಳನ್ನ ಒಂದಷ್ಟು ನೆನಪಲ್ಲಿ ಇಟ್ಕೊಳ್ಳುವಂತಹ ಒಂದು ಟೆಕ್ನಾಲಜಿ ಕೂಡ ಇವಾಗ ಉಳ್ಕೊಂಡಿದೆ. ಸೊ ಹಾಗಾಗಿ ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಿಮ್ಮ ಮೊಬೈಲ್ ನಿಮ್ಮ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ ಏನಂತ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳಿ. ಆ್ಯಂಡ್ ನಾನು ಕೂಡ ನಮ್ಮ ಮೊಬೈಲ್ನ ಅನಲೈಸ್ ಮಾಡಿದ್ರೆ ಏನೆಲ್ಲ ಹೇಳ್ಬೋದು ಅದನ್ನು ಕೂಡ ಹೇಳ್ತಾ ಇರ್ತೀವಿ. ಆ್ಯಂಡ್ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬನ್ನಿ. ಆ್ಯಂಡ್ ಅದರ ಜೊತೆಗೆ ನಿಮ್ಮ ಮೊಬೈಲ್ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅದನ್ನು ಕೂಡ ಹೇಳೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಈ ಸಾಂಗ್ ನಿಮಗೋಸ್ಕರ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ತಾರೆ ಶೋ, ಕೇಳ್ತಾರೆ ರೇಡಿಯೋ ಶೋ ಮುಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ಜೋಗಿ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಜೆ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಕೂಡ ಹೇಳ್ತಾ ಇದ್ದೆ, ಸೊ ನಿಮ್ಮ ಮೊಬೈಲು ನಿಮ್ಮ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಮಾತಾಡುತ್ತೆ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲ್ ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ. ನೀವು ಕೊಟ್ಟಿರೋ ವಿಷಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಖಂಡಿತ ಅದಕ್ಕೆ ಜೀವ ಏನಾದ್ರು ಇದ್ದಿದ್ರೆ ನಮಗೆ ಸರಿಯಾಗಿ ಬೈಕ್ ಕಡೋದು ಸರ್.
0: ಹೌದಾ ಸರ್?
1: ಖಂಡಿತ ರಿಯಾಲ್ಟಿ ನೋಡಿದ್ರೆ
0: ಹೇಳಿ
1: ನೀವು ಅದು ವಿಷಯ ಕೊಟ್ಟಿದ್ದೆಲ್ಲ ನನಗೆ ನನ್ನಷ್ಟು ಅದು ನೋಡಿದ್ರ ಹೆಂಗೆ ಅಂದ್ರೆ ನಿನ್ ದಮ್ಮಯ್ಯ ಅಂತಾನೆ ನನಗೊಂದು ಸ್ವಲ್ಪ ವಿಶ್ರಾಂತಿ ಕೊಡಪ್ಪ ಅಂತ ಕೇಳ್ತೀನಿ ಸರ್ ಮೊದಲು. ಆಮೇಲೆ ನನ್ನ ಮೇಲೆ ಒಂದ್ ಸ್ವಲ್ಪ ಕರುಣೆ ತೋರ್ಸು, ಕೋಪ ಸಿಟ್ಟು ಬಂದಾಗ ಎಲ್ಲಿ ಬೇಕು ಅಲ್ಲಿ ಬಿಸಾಕ್ಬೇಡ ನನ್ನನ್ನ ಅಂತ ಕೇಳುತ್ತೆ ಸರ್.
0: ಓಕೆ, ಮತ್ತೆ
1: ಹಿಂಗೆಲ್ಲ ಕೇಳುತ್ತೆ. ಆಮೇಲೆ ಬರೀ ನನ್ನದೇ ಆತು, ನೀ ಯಾರು ನಿಮ್ ಮನೆಯವ್ರನ್ನ ಅಕ್ಕಪಕ್ಕ ಇರೋನು ಒಂದ್ ಸ್ವಲ್ಪ ಗಮನಿಸಪ್ಪ, ಯಾವಾಗ್ಲೂ ನನ್ ಕಡೆನೆ ಗಮನ ಜಾಸ್ತಿ ಆಗ್ಬಿಡ್ತು ಅಂತಾನು ಹೇಳುತ್ತೆ ಸರ್ ಕೊನೆಗೆ. ಈ ಬಹಳ ಇದೆ ಇನ್ನು. ಆಮೇಲೆ ನಿನ್ನ ಕೊಳಕ ಕೈಲಿ ನಾನು ಮುಟ್ಬೇಡ ಅಂತ ಕೂಡ ಬೈತೆ ಸರ್. ಇಷ್ಟೆಲ್ಲ ಬಹಳ ನನಗೆ ನಗ್ಕೊಂತು ಸರ್ ಆ ವಿಷಯ ಕೇಳ್ಬಿಟ್ಟು. ಎಲ್ಲೇ ಒಳೆಯುತ್ತೆ ನಮ್ಮ ಶ್ರೀಧರ್ ಸರ್ ಇವತ್ತು ಈ ವಿಷಯ ತಂದಿದಾರಲ್ಲ, ಬಹಳ ಚೆನ್ನಾಗಿದೆ ನಿಜ. ನಾವು ಎಷ್ಟು ಅದನ್ನ ಬಿಡುವು ಇಲ್ದಲೆ ಬಳಸ್ತೀವಿ ಸರ್ ನಿಜ. ಇತ್ತೀಚೆಗಂತೂ ವಾಟ್ಸಪ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಮೇಲೆ ರೀಲ್ಸ್ ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಸರ್ ಜನ.
0: ನಿಜ ನಿಜ ನಿಜ.
1: ನಾನು ಮೊನ್ನೆ ಆಸ್ಪತ್ರೆಯಲ್ಲಿ ಇದ್ದೆ ಒಂದ್ ವಾರ, ಅಲ್ಲೆಲ್ಲ ಹೊರಗಡೆ ಕಾರಿಡಾರ್ ಅಲ್ಲಿ ಕೂತಿದ್ದವ್ರಿ ಎಲ್ಲಾರ ಕೈಲೂ ಮೊಬೈಲು, ಅವ್ರ ಬೇರೆ ಚಿಂತನೆ ಎಲ್ಲ ಮೊಬೈಲ್ ಅಲ್ಲೇ
0: ಮುಳುಗೋರ್ತೀವಿ. ಮೊಬೈಲ್ ಕೊಡಲ್ಲ, ಇಲ್ಲಾಂದ್ರೆ ಪೇಷಂಟ್ ಹತ್ರನು ಮೊಬೈಲ್ ಇದ್ಬಿಡೋದು.
1: ಇಲ್ಲ ಇಲ್ಲ, ಅವರು ಪೇಷಂಟ್ ಓಡಾಡ್ತಾ ನೋಡ್ತಿದ್ವಲ್ಲ, ಅವ್ರು ಆರಾಮಾಗಿ ಮಲಗಿದ್ದು ಮೊಬೈಲ್ ನೋಡ್ತಾ ಇರೋರು ಸರ್ ಅಲ್ಲಿ. ಹಾಗಾಗಿ ಮೊಬೈಲ್ ಅಂತೂ ಹಾಸು ಹೋಗ್ಬಿಟ್ಟಿದೆ ಜನರಲ್ಲಿ. ಹಂಗಾಗಿ ಮೊಬೈಲ್ ನನಗೊಂದ್ ಸ್ವಲ್ಪ ಬಿಡು ಕೊಡ್ರಪ್ಪ ಅಂತ ಮಾತ್ರ ಮೊದಲನೇ ಮಾತ್ರ ಕೇಳುತ್ತೆ ಸರ್.
0: ನಿಜ ನಿಜ,
1: ತುಂಬಾ ಚೆನ್ನಾಗಿದೆ ನೋಡಂಗ ಸರ್. ಬೇರೆಯವರು ಅವರ ಎಲ್ಲ ಅಭಿಪ್ರಾಯಗಳನ್ನ ಕೇಳ್ತಾ ಹೋಗೋಣ. ಈ ವಿಷಯ ತಂದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್.
0: ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೂಡ ಚೆನ್ನಾಗಿ ಅನಲೈಸ್ ಮಾಡ್ಬಿಟ್ಟು ಹೇಳಿದ್ರಿ ಮೊಬೈಲ್ ಬಗ್ಗೆ.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ನೋಡಿ, ಮೊಬೈಲ್ ಏನಾದ್ರು ಮಾತಾಡೋದಾಗಿದ್ರೆ ಎಷ್ಟೆಲ್ಲ ವಿಷಯಗಳನ್ನ ಹೇಳ್ತಿತ್ತು ಅಂತ ಹೇಳಿ ಅವ್ರು ಕೂಡ ಹೇಳಿದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತ ನಿಮಗೆ ಅನ್ಸುತ್ತೆ ಅದನ್ನ ನಮ್ ಜೊತೆ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಈಗ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
0: ನಮಸ್ತೆ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವರು?
2: ನಾವು ಚೆನ್ನಾಗಿದ್ದೀವಿ ಸರ್. ಊಟ ಆಯ್ತಾ ಸರ್ ಮಧ್ಯಾಹ್ನದ?
0: ಓ ಊಟ ಆಗಿದೆ, ನಿಮ್ದಾಯ್ತಾ?
2: ಹೋ ಸರ್, ಆಯ್ತು ಸರ್.
0: ಏನಂತ ಕರಿತದೆ ಮೊಬೈಲ್ ನಿಮ್ದು?
2: ಹೌದು ಸರ್, ಎಂತ ಒಳ್ಳೆ ವಿಷಯ ಹೊತ್ಕೊಂಡ್ ಬಂದ್ಬಿಟ್ಟಿರ ಸರ್ ಇವತ್ತು ವಿಶೇಷವಾದ ವಿಷಯನ
0: ಹೇಳಿ ಸರ್. ಏನನ್ನತ್ತೆ ನಿಮ್ಮ ಮೊಬೈಲ್ ನಿಮ್ಗೆ?
2: ಹೌದು ಸರ್, ಮೊಬೈಲ್ ಏನ್ ಹೇಳುತ್ತೆ ಅಂತಂದ್ರೆ ಅದು ನಮ್ಮಲ್ಲಿ ಅಳಲನ್ನ ತೋಡಿಕೊಳ್ತಾ ಇದೆ. ಹಲೋ.
0: ಹಾ ಹೇಳಿ ಹೇಳಿ.
2: ಅದು ಮೊಬೈಲ್ ನಮ್ಮಲ್ಲಿ ಅಳಲನ್ನ ತೋಡ್ಕೊಳ್ತಾ ಇದೆ. ಏನಂತ ಹೇಳಿ ಅಂದ್ರೆ, ಏನಪ್ಪ ನೀನು ನಿಮ್ಮ ಹೆಂಡತಿ ಬೇಕಾದ್ನು ಸ್ವಲ್ಪ ಬಿಟ್ಟಿರ್ತೀಯ, ನಿಮ್ಮ ಹುಡುಗಿ ಬೇಕಾದ್ನು ಬಿಟ್ಟಿರ್ತೀಯ, ನಿಮ್ ಹುಡುಗನ್ ಬೇಕಾದ್ನು ಬಿಟ್ಟಿರ್ತೀಯ, ಏನಪ್ಪ ನೀನು ನನ್ನನ್ನು ಬಿಟ್ಟು ಇರಕ್ಕೆ ನಿನ್ ಕೈಲಿ ಆಗ್ತಾನೆ ಇಲ್ವಲ್ಲ, ನನ್ನನ್ನು ಯಾಕೆ ಇಷ್ಟೊಂದು ಹಚ್ಕೊಂಡಿದೀಯ ನೀನು, ಯಾವಾಗ ನೋಡಿದ್ರು ನನ್ ಸಂಗಡನೆ ಇರ್ತೀಯ, ಆಮೇಲೆ ನಿದ್ದೆ ಬರೋ ತನಕನು ನನ್ನೇ ನೋಡ್ತೀಯ, ಮತ್ತೆ ಎಚ್ಚರಾದ್ಮಗು ನನ್ನೇ ನೋಡ್ತೀಯ, ಏನಪ್ಪ ಇದು ನನಗೆ ಒಂದ್ ಸ್ವಲ್ಪ ಬಿಡು ಕೊಡ್ದಂಗೆ ನನ್ನ ಏನ್ ಈ ತರ ಕಟ್ಟಕೊಂಬಿಟ್ಟಿದ್ಯಲ್ಲಪ್ಪ ಅಂತ ಅನ್ನತ್ತೆ ಸರ್
0: ನೋಡಿ.
2: ಹಾಗೆ ಅಂದ್ರೆ ಈಗಿನ ಒಂದು ವಾತಾವರಣದಲ್ಲಿ ಈಗ ಸಂಬಂಧಿಕರು ಬೇಕಾದ್ರೆ ಬಿಟ್ಟಿರ್ಬೋದು, ಹೆಂಡತಿ ಬೇಕಾದ್ರೂ ಸಪೋರ್ಟ್ ಬಿಟ್ಟಿರ್ಬೋದು, ಈ ಮೊಬೈಲ್ ಬಿಟ್ಟಿರಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಾಗಾಗಿ ಈ ಮೊಬೈಲ್ ನಮ್ಮ ಹತ್ರ ಒಂದು ಕಷ್ಟವನ್ನ ಹೇಳ್ಕೊಳ್ತಾ ಇದೆ.
0: ಸೂಪರ್. ಹಂಗೆ ನೀವು ಮಾತಾಡೋದು ಆಮೇಲೆ ನೀವು ಮೊಬೈಲ್ ಯೂಸ್ ಮಾಡೋದು ಅದೆಲ್ಲ ನೋಡ್ಬಿಟ್ಟು ಇನ್ ಏನೆಲ್ಲ ಹೇಳ್ಬೋದು ಅಂತ ನಿಮ್ ಬಗ್ಗೆ?
2: ನಮ್ ಬಗ್ಗೆ ಏನ್ ಹೇಳುತ್ತೆ ಹೇಳುತ್ತೆ ಸರ್, ಅದು ಇನ್ ಏನು ಹೇಳಲ್ಲ ಸರ್. ಅದು
0: ಏನು ಹೇಳಲ್ಲ, ಬಿಡಿ ಬಿಡಿ, ಸೀಕ್ರೆಟ್ ಹಂಗಾರೆ ಹೇಳಲ್ಲ. ಓಕೆ, ಚೆನ್ನಾಗಿ ನೀವು ಕೂಡ ಅನಲೈಸ್ ಮಾಡಿದೀರಾ ಮೊಬೈಲ್ ಬಗ್ಗೆ.
2: ಹೌದು ಸರ್.
0: ಥ್ಯಾಂಕ್ ಯು ಚಿಕ್ಕಪ್ಪ ಅವರೇ.
2: ಥ್ಯಾಂಕ್ ಯು ಸರ್, ಒಳ್ಳೆ ಟಾಪಿಕ್ ತಗೊಂಡಿದ್ರ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ನಿಮಗೂ ಕೂಡ. ಓಕೆ, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷ್ಣನಗರದಿಂದ. ಅವರು ಕೂಡ ಕರೆ ಮಾಡಿ ಅವರ ಮೊಬೈಲ್ ಯಾವ ರೀತಿ ಅನಲೈಸ್ ಮಾಡಿ ಹೇಳುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ನಿಮ್ಮ ಮೊಬೈಲ್ನ ನೀವು ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀರಲ್ವಾ, ಏನನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರಾ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಿಮ್ಮ ಮೊಬೈಲು ನಿಮ್ಮ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅನ್ಕೊಂಡ್ರೆ ಏನು ಹೇಳ್ಬೋದು, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ನಮಸ್ತೆ ಶಿವ ಸರ್.
0: ನಮಸ್ತೆ ಶಿವಶರಣ ಅವರು.
3: ಆರಾಮಿದ್ದೀರಿ ಸರ?
0: ನಾವು ಆರಾಮಾಗಿದ್ದೀವಿ. ನೀವು
3: ಊಟ ಆಯ್ತ್ರಿ?
0: ಆಗಿದೆ ಸರ್. ನಿಮ್ದಾಯ್ತಾ?
3: ಹಾ, ನಮ್ದು ಊಟ ಆಯ್ತ್ರಿ ಸರ್.
0: ಓಕೆ ಹೇಳಿ ಸರ್, ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತ ಅನ್ಸುತ್ತ ನಿಮ್ಗೆ?
3: ಅದನ್ನ ಹೇಳ್ಬಾರ್ದು ಬಿಡ್ರಿ, ಅವತ್ತು
0: ಇಲ್ಲ ಹೇಳಬೇಕು ಇವತ್ತಲ್ಲ.
3: ಅಲ್ಲ ಸರ್, ಅದು ಹೆಂಗ ಅಂತ ಕೇಳಿದ್ರ, ಜಗತ್ತಿನಾಗ ಯಾವ್ದಾದ್ರು ಸುಮಾರು ಯಾವ್ದು ಬಾಕಿ ಅದ ಮೊಬೈಲ್, ಯಾಕಂತ ಕೇಳಿ ಯಾವ ಕೆಲ್ಸನೇ ಮಾಡ್ಬಿಡೋದಲ್ಲ ಅದು. ಸುಮ್ಮ ಕುಂಡ್ರೆ ಕೇಳ್ತೈತೆ, ಸುಮ್ಮ ಕುಂಡ್ರೆ ರೊಕ್ಕ ಮಾತ್ರ ಹಾಕ್ಬೇಕು, ಸುಮ್ಮ ನೋಡ್ಕೊತ ಕುಂಡಿರ್ಬೇಕು. ಅದು ಪ್ರಾಣೇಶ್ವರ ಮಾತು ಹೇಳ್ತಾರೆ ಇದ್ರ ಬಗ್ಗೆ ಸರ್. ಬುಕ್ ಹೇಳ್ತ, ನನ್ನೊಮ್ಮೆ ಹೋಗಿ ನೋಡು, ನಿನ್ನನ್ನು ತಲೆ ಎತ್ತಿ ತಿರುಗುವಂತೆ ಮಾಡುತ್ತೇನೆ ಅಂತ ಹೇಳ್ತದತ್ತ. ಮೊಬೈಲ್ ಹೇಳ್ತೈತೆ, ನನ್ನೊಮ್ಮೆ ನೋಡು, ನಿನ್ನನ್ನು ಮೇಲೆತ್ತದಂತೆ ನೋಡುತ್ತೇನೆ ಅಂತ ಹೇಳ್ತ.
0: ಮೇಲೆತ್ತ
3: ನಿನ್ನ ತಲೆಯ ಮಾರ್ ಮಾಡ್ಬಿಡುದಲ್ಲ, ಬಗ್ಗೆ ನೋಡುವ ನೋಡೋದು ಅದನ್ನ. ಅದಕ್ಕೆ ಒಂದು ಜನಪದ ಹಾಡ್ತಾರ ನಮ್ಮಲ್ಲಿ, ಏನೋ ಒಂದು ಹಾಡ್ತಾರ, ಯಾವ್ದು ಬರ್ತಾ ಇಲ್ಲ, ನೆನಪಿ ಬರ್ತಾ ಇದೆ ಇವಾಗ. ಅದು ಕೆಲದಕ್ಕೂ ಐತಿ ಕೆಟ್ಟದಕ್ಕೂ ಐತಿ, ದಿಕ್ಕೇಡಿ ಮೊಬೈಲ, ಗಂಡ ಹೆಂಡರಿಗೆ ಸಂಶಯ ಮಾಡಿಸಿ ಅಗಲಿಸೈತಿ ಮೊಬೈಲ. ಇದರಂತ ಕೆಟ್ಟ ಯಾವ್ದು ಇಲ್ಲ ಸರ್, ಇದರಂತ ಒಳ್ಳೇದನ್ನು ಯಾವ್ದು ಇಲ್ಲ. ಅದು ಕೆಟ್ಟದಂತ ಯಾರು ಕೆಟ್ಟದ್ ಮಾಡ್ಕೋತಾರಲ್ಲ ಅವ್ರಿಗೆ ಕೆಟ್ಟದಾಗುತ್ತೆ, ಯಾರು ಒಳ್ಳೇದ್ ಮಾಡ್ಕೋತಾರ ಅವ್ರು ಒಳ್ಳೇದಾಗುತ್ತೆ. ಆದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ನಾವು ಎತ್ತ ನಮಗೆ ಏನ್ ಬೇಕಾಗೈತೆ ಅದನ್ನ ಅಟ್ಟ ಕೇಳ್ಬೇಕು, ಅದನ್ನ ಅಟ್ಟ ನೋಡ್ಬೇಕು, ಬಿಟ್ಟು ಬಿಡ್ಬೇಕು ನಾವು.
0: ಓಕೆ, ಈಗ ನೀವು ಮೊಬೈಲ್ ಯೂಸ್ ಮಾಡ್ತಿರಲ್ಲ, ನಿಮ್ ಬಗ್ಗೆ ಏನ್ ಹೇಳ್ಬೋದು? ಅದು
3: ನಾ ಅದೇ ಹೇಳಿದ್ರಿ ಸರ್, ಅದೇ ಹೇಳಿದ್ರೆ ನಿಮ್ಗೆ ಈಗ ನಿಮ್ಮ ತಲೆ ಎತ್ತಿ ತಿರುಗುವಂತೆ ಮಾಡುತ್ತೇನೆ ಸ್ಪಷ್ಟವಾಗಿ ಹೇಳ್ತೈತೆ. ಅದು
0: ನೋಡಿ
3: ನೋಡ ನೋಡಿದ್ರೆ ಗದರ್ ನೈಸ್ ಬಿಟ್ಟು ಮೊಬೈಲ್ ಹಿಂಗ್ ಎತ್ತಿ ಇಳಿತಾರ ನೋಡ್ತೀವಿ ಸರ್, ನಾವು ಟಿವಿ ಬಿಡ್ತಿರ್ತಾರ. ಅದ್ರ ಸಲುವಾಗಿ ಮೊಬೈಲ್ ನೋಡ್ಬೇಕು ಮಾಡ್ಬೇಕು ಇಲ್ಲ ಅಂತಲ್ಲ, ನಾನು ಹೇಳ್ತಾ ಇಲ್ಲ, ಆದ್ರೆ ಹಿತಮಿತವಾಗಿ ಬಳಸ್ಬೇಕು ಅದನ್ನ. ಅದೇ ಯಾಕಂದ್ರೆ ಇಡೀ ಜಗತ್ತು ಬಂದೇ ನಮ್ಮ ಕೈಯಾಗೈತೆ ಅಂತ ನಾವು ನೋಡ್ಬೋದು ಸರ್, ಇವಾಗ ಅದನ್ನ ಐತತ್ತ. ಇಲ್ಲದೆ ಹೋದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್, ಸರ್ ಇವಾಗ ಆಗ್ಲೇ ಅದು. ಅದಕ್ಕೆ ಒಳ್ಳೇದ್ ನಾವು ಯಾವ್ದು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ. ಕಡಿಡಪ್ಪ ಉದಾಹರಣೆ ಕೊಡ್ತೀನಿ ನಿಮ್ಗೆ, ಕಡಿಡಪ್ಪ ನೋಡ್ರಿ, ದೇವ್ರ ಮುಂದೆ ದೀಪ ಹಾಕಕ್ಕೂ ಬರ್ತೈತಿ, ಒಬ್ರು ಮನೆಗೆ ಬೆಂಕಿ ಹಾಕಕ್ಕೂ ಬರುತ್ತೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಾವು ನಮ್ಮ ಹತ್ರ ಇದೆ ಸರ್, ಮೊಬೈಲ್ ಏನ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಇದೆ ಅದು.
0: ಓಕೆ
3: ಸರ್,
0: ಆಗ್ಲಿ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ರು. ಓಕೆ, ಶಿವಶರಣ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಮೊಬೈಲ್ ಏನ್ ಹೇಳ್ತಾ ಅಂತ ಹೇಳ್ತಾ ಇದ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳ್ಬೋದು ಅದನ್ನ ಫನಿಯಾಗಿ ಆನ್ಸರ್ ಮಾಡಿ, ನಿಮಗೆ ಏನನ್ಸುತ್ತೆ ಅದನ್ನೇ ಆರಾಮಾಗಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
4: ಹಲೋ ಶ್ರೀಧರ್ ಸರ್, ನಮಸ್ಕಾರ, ನಾನು ಬ್ರಹ್ಮಾನಂದ ಅಂದ್ರೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ
4: ಸರ್.
0: ಸರ್
4: ಊಟ ಆಯ್ತಾ ಸರ್?
0: ಊಟ ಆಗಿದೆ, ನಿಮ್ದಾಯ್ತಾ?
4: ಹಾ, ನಮ್ದು ಆಯ್ತು ಸರ್.
0: ಓಕೆ, ಸೊ ಬ್ರಹ್ಮಾನಂದ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ
4: ಸರ್
0: ನಿಮ್ಮ ಮೊಬೈಲ್ ಮಾತಾಡೋದಾದ್ರೆ ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತ ಕೇಳ್ತಾ ಇದ್ವಿ.
4: ಅಂದ್ರೆ ಸರ್?
0: ಅಂದ್ರೆ ಅದೇ, ಈಗ ನೀವು ಮೊಬೈಲ್ ಅಲ್ಲಿ ಡೈಲಿ ಯೂಸ್ ಮಾಡ್ತಾ ಇರ್ತೀರಾ, ಸೊ ನಿಮ್ಮ ಡಾಟಾ ಎಲ್ಲ ಅದ್ರ ಹತ್ರ ಇರುತ್ತೆ ಆಲ್ರೆಡಿ, ಸೊ ಅದನ್ನೆಲ್ಲ ಅನಲೈಸ್ ಮಾಡ್ಬಿಟ್ಟು ಏನ್ ಹೇಳ್ಬೋದು ನಿಮಗೆ?
4: ಯಾವ್ದು ಸರ್? ಅದ ಈಗ ನಾವು ಡೈಲಿ ಅದ್ರಲ್ಲಿ ಫೀಡ್ ಮಾಡ್ತಾ ಇರ್ತೀವಲ್ಲ, ನಮ್ಮಲ್ಲಿ
0: ಫೀಡ್ ಮಾಡ್ತಾ ಇರ್ತೀವಿ, ಅದ್ರ ಜೊತೆ ಕನೆಕ್ಟ್ ಆಗಿರ್ತೀವಿ, ಯಾವಾಗ್ಲೂ ಅದನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಓವರ್ ಆಲ್ ಆಗಿ ಅದ್ ಏನ್ ಹೇಳ್ಬೋದು ನಿಮಗೆ ಅಂತ?
4: ಇದು ಏನ್ ಹೇಳ್ಬೋದು ಅಂದ್ರೆ, ನನಗೆ ಮೊಬೈಲ್ ಮೊಬೈಲ್ ಏನ್ ಹೇಳ್ಬೋದು ಅಂದ್ರೆ ಸರ್, ಅದು ಏನು ಹೇಳಲ್ಲ, ಯಾಕಂದ್ರೆ ಅದು ಅದಿರದೇ ಸರ್ವಿಸ್ ಕೊಡಕ್ಕೆ
0: ಇಲ್ಲ, ಅದಕ್ ಮಾತಾಡಕ್ ಬರುತ್ತೆ ಅಂತಾನೆ ಅನ್ಕೊಳ್ಳಿ. ಇವತ್ತು ಇವಾಗ
4: ಅವಾಗ ಹೇಳುತ್ತೆ, ಅಲ್ಲ ಮಾರಯ್ಯ ಏನ್ ಒಂದ್ ಸ್ವಲ್ಪ ಹೊತ್ತಾದ್ರೂ ನನಗೆ ರೆಸ್ಟ್ ಕೊಡು, ಇದೇನು ಈ ತರ ಕಂಟಿನ್ಯೂಸ್ ಹಿಂಗ್ ಮಾಡ್ತಾ ಇದ್ರೆ, ಏನೋ ಮೂರ್ನಾಲ್ಕು ಆಪ್ ಆದ್ರೆ ಪರವಾಗಿಲ್ಲ, ದಿನಕ್ಕೆ 40-50 ಆಪ್ ಗಳನ್ನ ಯೂಸ್ ಮಾಡ್ತೀರಾ ಬೇರೆ ಬೇರೆ ಬೇರೆ ಬೇರೆ, ಎಲ್ಲಾದ್ರಲ್ಲೂ ಆಮೇಲೆ ಫೋಟೋಗಳು, ಈಗಂತೂ ತುಂಬಾ ಫೋಟೋಗಳನ್ನ ವಿಡಿಯೋಗಳನ್ನ ಮಾಡ್ ಹಾಕ್ತೀರಾ, ನಾನು ಎಷ್ಟು ಭಾರ ತಡ್ಕೊಳ್ಳಿ, ನನಗೂ ಒಂದ್ ಲಿಮಿಟ್ ಇರುತ್ತೆ, ದಿನ 2-3 ಸಲ ನನಗೆ ಈಟ್ ಮಾಡ್ತೀರಾ, ಓವರ್ ಈಟ್ ಮಾಡ್ತೀರಾ, ಆಮೇಲೆ ದಿನ ನನ್ನ ಹೊಟ್ಟೆಗೆ ತುಂಬಿಸ್ತೀರಾ, ಓವರ್ ಲೋಡ್ ಮಾಡ್ತೀರಾ, ನಾನ್ ಏನ್ ಮಾಡ್ಬೇಕು ಹೇಳ್ರಿ, ನನ್ ತಲೆ ಕೆಟ್ಟರೆ ಬ್ಲಾಸ್ಟ್ ಆಗ್ಬಿಡ್ತೀನಿ ನೋಡಿ ಅಂತ ಎದುರಿಸುತ್ತೆ ಸರ್ ಮೊಬೈಲ್ ಜಾಸ್ತಿ ಇದು ಮಾಡ. ನಮಗೆ ಆತರ ಎದುರಿಸುತ್ತೆ. ಆಮೇಲೆ ಅದು ಇನ್ನೂ ಒಂದು ಜಾಣ ಇದೆ ಮೊಬೈಲ್. ಈಗ ಕೆಲವೊಂದು ನಾವು ಟೈಪ್ ಮಾಡ್ತಾ ಇರ್ತೀವಿ, ಕೆಲವು ವರ್ಡ್ಗಳನ್ನ ತುಂಬಾ ಮಾಡ್ತಾ ಇರ್ತೀವಿ ಅಂದ್ರೆ ರಿಪೀಟ್ ರಿಪೀಟ್, ಕೆಲವು ಪ್ಲೇಸ್ಗಳ ಬಗ್ಗೆ ಹೇಳ್ಬೇಕಾದ್ರೆ, ಕೆಲವು ಇವೆಂಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಟೈಪ್ ಮಾಡಿರ್ತೀವಿ ಅಥವಾ ನಮ್ಮ ವಾಯ್ಸ್ ಮೆಸೇಜ್ ಹಾಕಿರ್ತೀವಿ. ನಾನು ಕೆಲವೊಂದು ನಾನು ಅದು ಟೈಪ್ ಮಾಡಕ್ ಹೋದಾಗ ಹೇಳಕ್ ಹೋದಾಗ ಅದು ತಾನಾಗೆ ತೋರಿಸುತ್ತೆ ಇಂಥದ್ ಆಗ್ತಾ ಇದೆಯಲ್ಲ ನೀನು ಅಂತ. ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ, ನಾನು ರಘನ್ ಸ್ವಾಮಿ ಮಠ ಶಿವಮೊಗ್ಗದಲ್ಲಿ ಇದೆಯಲ್ಲ, ಅದನ್ನ ಅವಾಗವಾಗ ಭೇಟಿ ಆದಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಟೈಪ್ ಮಾಡಕ್ ಹೋಗ್ತೀನಿ, ಅದೇ ಕೊಟ್ಬಿಡುತ್ತೆ ರಾಘವೇಂದ್ರ ಮಠ ದುರ್ಗಿಗುಡಿ ಶಿವಮೊಗ್ಗ ಅಂತ ಅದೇ ತೋರಿಸ್ಬಿಡುತ್ತೆ. ನಾನು ಟೈಪ್ ಮಾಡೋದೇ ಬೇಡ, ಅಷ್ಟು ಬುದ್ಧಿವಂತಿಕೆ ಇದೆ. ಹಾ ಟೋಟಲಿ ಏನ್ ಹೇಳ್ಬೇಕಂದ್ರೆ, ಪಾಪ ನಾವು ಈಗ ಹೆಂಗಾಗಿದೆ ಅಂದ್ರೆ ಅದನ್ನ ಎಲ್ಲಿಗೂ ಬಿಡಲ್ಲ, ವಾಶ್ರೂಮ್ಗ ಹೋದ್ರು ಬಿಡಲ್ಲ, ಬಾತ್ರೂಮ್ಗ ಹೋದ್ರು ಬಿಡಲ್ಲ, ಎಲ್ಲಿ ಊಟ ತಿಂಡಿ ಮಾಡ್ತಾ ಇದ್ರು ಬಿಡಲ್ಲ, ಮಲಗದಾಗ್ಲೂ ಬಿಡಲ್ಲ. ಅದು ಏನು ಮಲಗದಾಗ ನಮಗ್ ನಿದ್ದೆ ಹತ್ತಿದ್ರೆ ಪರವಾಗಿಲ್ಲ, ನಿದ್ದೆ ಹತ್ತಿಲ್ಲ ಅಂದ್ರೆ ಅದನ್ನ ಅದಕ್ಕೂ ಮಲಗಕ್ ಬಿಡಲ್ಲ, ನಾವು ಮಲಗಲ್ಲ, ಅದು ಬೈತೆ ಅದು ಬೈತಾನೆ ಇರುತ್ತೆ. ಈ ಮನುಷ್ಯನಿಗೆ ಏನ್ ಹೇಳ್ಬೇಕೇನೋ ಗೊತ್ತಿಲ್ಲ, ಇಷ್ಟು ಇಷ್ಟಕ್ಕೊಂದು ನನ್ನನ್ನು ಯೂಸ್ ಮಾಡೋದ ಅಂತ ಸಿಟ್ಟು ಬಂದು ಅದಕ್ಕೆ ಒಂದೇ ಕೊನೆಗೆ ಉಳಿದಿರೋದು ಒಂದೇ ಡಬ್ ಅಂತ
0: ಹೊಡೆದೋಗದಷ್ಟೇ. ಚಾರ್ಜ್ ಖಾಲಿ ಆದ್ರೂ ಬಿಡಲ್ಲ ನಾವು,
4: ಚಾರ್ಜ್ ಖಾಲಿ ಆದ್ರು ಸರ್, ಚಾರ್ಜ್ ಖಾಲಿ ಆದ್ರೂ ಹೆಂಗಂದ್ರೆ ಈ ಉಸಿರಾಡೋರ್ಗ ಉಸಿರು ನಿಂತೋದ್ರೆ ಅಲ್ಲ ಅಲ್ಲ ಈ ಉಸಿರು ಆಡಕ್ ಸರಿ ಆಗ್ತಿಲ್ಲ ಅಂದ್ರೆ ಆಕ್ಸಿಜನ್ ಕೊಡ್ತಾರಲ್ಲ ಆಸ್ಪತ್ರೆಯಲ್ಲಿ, ಹಂಗೆ ಅದಕ್ ಪಾಪ 1.2 ಇನ್ನು ಪಾಪ ಅದು ಚಾರ್ಜ್ ಆಗಕ್ ಶುರು ಆಗಿರುತ್ತೆ, ಇನ್ನು ಒಂಚೂರು ಉಸಿರು ಎಳ್ಕಂತಿರುತ್ತೆ. ನಾವ್ ಆಗ್ಲೇ ತಗೊಂಡು ಅದ್ರೊಳಗೆ ಮತ್ತೆಲ್ಲಾ ಆಕ್ಟಿವಿಟೀಸ್ ಶುರು ಮಾಡ್ಬಿಡ್ತೀವಿ.
0: ಸಿಕ್ಕಾಪಟ್ಟೆ ತೊಂದ್ರೆ ಕೊಡ್ತೀವಿ,
4: ಉಸಿರಾಡಕ್ ಆಗ್ತಿಲ್ಲ, ಹಸುವಾಗಿದೆ, ಒಂದೆರಡು ತುತ್ತು ಒಳಗ್ ಹಾಕೋದಕ್ಕೂ ಬಿಡಲ್ವಲ್ಲ, ಇವರು ರೀಚಾರ್ಜ್ ಆಗಕ್ಕೂ ಬಿಡಲ್ವಲ್ಲ ಅಂತ ಬೈಯುತ್ತೆ ಸರ್ ಮೊಬೈಲ್. ಅದೇನಾದ್ರೂ ಮಾತಾಡಕ್ ಶುರು ಮಾಡಿದ್ರೆ ಇಷ್ಟೇ ಹೇಳ್ತಿತ್ತು ಸರ್ ಮೊಬೈಲ್,
0: ಇಷ್ಟೇ ಹೇಳ್ತಿತ್ತು, ನಮಗೆ ಯೂಸ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟು ಮಾತಾಡದಿದ್ದ. ಆಮೇಲೆ
4: ಅದೇ ಈಗ ಕೆಲವೊಂದು ಇವು ಮಾತಾಡ್ತಾವಲ್ಲ ಸರ್ ರೋಬೋಟ್ಗಳು,
0: ರೋಬೋಟ್ ತರ
4: ಏ ಇಡೋ ಸಾಕು, ಬೆಳಗಿಂದ ಸಾಕಾಗೋಯ್ತು ನಿನ್ ಸವಾಸ, ಮತ್ತೆ ಹುಚ್ಚರು ಮನುಷ್ಯ ಹುಚ್ಚರಂತ ಮನುಷ್ಯರು ಸವಾಸನೆ ಬೇಡ ನಮ್ಗೆ ಅಂತ ಹೇಳ್ತಿತ್ತು ಸರ್.
0: ಓಕೆ ಓಕೆ ಓಕೆ,
4: ನನ್ನ ಅಲ್ಲ ನಾನು ಇರ್ಬೇಕಾ ಎಲ್ಲಾದ್ರೂ ಓಡೋಗ್ಬೇಕಾ ಅಂತ ಕೇಳ್ತಿತ್ತು.
0: ನಿಜ ನಿಜ ನಿಜ,
4: ಅದೆಲ್ಲ ನೆನ್ಸ್ಕೊಂಡ್ರೆ ಫನ್ನಿ ಅನ್ಸು ಸರ್.
0: ಹೌದು ಸೂಪರ್, ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ಖುಷಿ ಆಯ್ತು ಜೊತೆ ಮಾತಾಡಿದ್ದೆವು. ಥ್ಯಾಂಕ್ ಯು,
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಮೊಬೈಲ್ ಏನೆಲ್ಲ ಹೇಳ್ಬೋದು ಅಂತ ಹೇಳಿ ಪಾಪ ಅವರು ಕೂಡ ಚೆನ್ನಾಗಿ ಅನಲೈಸ್ ಮಾಡಿ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಈ ರೀತಿ ನೀವು ಕೂಡ ಮೊಬೈಲ್ನ ಅನಲೈಸ್ ಮಾಡಿಬಿಟ್ಟು ಏನು ಹೇಳ್ಬೋದು ನಮ್ಮ ಮೊಬೈಲ್ ಅಂತೇಳಿ ಅಂದ್ಕೊಂಡು ಅದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಿ. ಆ್ಯಂಡ್ ನೀವು ಯೂಸ್ ಮಾಡ್ತಾ ಇರುವಂತಹ ನಿಮ್ಮ ಮೊಬೈಲ್ ನಿಮ್ಮ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಕಡೆಗೂ ಮಳೆ ಬರ್ತಾ ಇದ್ರೆ ಈ ಸಾಂಗ್ನ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಪುಟ್ಟ ವಿರಾಮ ನಿಮಗೋಸ್ಕರ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
6: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
5: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
6: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
5: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
6: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8777736465ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
5: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ಕಾಫಿ ವಿತ್ ಆರುಷ್. ನಾನು ಆರ್ ಜಶ್ರಧರ್. ಇದು ರೇಡಿಯೋ ಶೋ ಮೊಗ್ಗನಾಡಿ ಪುನಡ ಫೆಮ್ ಸಮುದಾಯ ಬಾನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ನೀವು ಮಾತಾಡೋದಕ್ಕಿಂತ ಜಾಸ್ತಿ ಇವತ್ತು ನಿಮ್ಮ ಮೊಬೈಲ್ ನಿಮ್ಮ ಬಗ್ಗೆ ಏನ್ ಮಾತಾಡುತ್ತೆ, ಏನೆಲ್ಲ ಹೇಳ್ಬಹುದು ಅಂತ ನಿಮಗೆ ಅನ್ಸುತ್ತೆ, ಅದನ್ನ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳಿ. ನಮ್ಮ ಸಂಖ್ಯೆ 9686096279. ಈ ಸಂಖ್ಯೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ. ಸೊ ನಿಮ್ಮ ಮೊಬೈಲ್ ಮಾತಾಡೋದಾದ್ರೆ ನಿಮ್ಮ ಬಗ್ಗೆ ಏನೆಲ್ಲ ಹೇಳ್ಬೋದು, ಅದನ್ನ ಫನ್ನಿ ಆಗಿರುವಂತಹ ಆನ್ಸರ್ ನೇ ಕೊಡಿ, ನಿಮಗೆ ಏನನ್ಸುತ್ತೆ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಅಂತ ಹೇಳ್ತಾ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಹಾ ಪ್ರೇಮ ಅವರು.
1: ಹೇಗಿದ್ದೀರಾ?
0: ಹಾಸನದಲ್ಲಿ ಮಳೆ ಆಗ್ತಿದ್ಯಾ?
1: ಇಲ್ಲ ಸರ್, ಮೋಡ ಇದೆ ಸರ್, ಇವತ್ತು ಮಳೆನೆ ಬಂದಿಲ್ಲ.
0: ಹೌದಾ? ಓಕೆ, ಬರ್ಬೋದಾಗ್ರೆ ಮೋಡ ಇದೆ ಅಂದ್ರೆ. ಓಕೆ, ಸೊ ಪ್ರೇಮ ಅವರ, ನೀವು ಮೊಬೈಲ್ ಜೊತೆ ಫುಲ್ ಕನೆಕ್ಟ್ ಆಗಿರ್ತೀರಾ? ಹೇಳಿ ಮತ್ತೆ, ನಿಮ್ಮ ಮೊಬೈಲ್ ಮಾತಾಡೋದಾದ್ರೆ ನಿಮ್ ಬಗ್ಗೆ ಏನ್ ಹೇಳ್ಬೋದು?
1: ನಮ್ ಬಗ್ಗೆನಾ ಸರ್?
0: ಹಾ,
1: ನಮ್ಮ ಮೊಬೈಲ್ ಹೇಳುತ್ತೆ ಸರ್, ನನ್ ಕಂಡ್ರೆ ಎಷ್ಟೊಂದು ಪ್ರೀತಿ ವಿಶ್ವಾಸ. ಯಾಕೆಂದ್ರೆ ನೀವ್ ಎಲ್ಲಿರ್ತೀರ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ. ಅಡಿಗೆ ಮನೇಲಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ. ಟೆರೆಸ್ ಹೋದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ. ನನ್ ಮೇಲೆ ಅದೇನ್ ಪ್ರೀತಿ ವಿಶ್ವಾಸ ನಿಮಗೆ. ಎಷ್ಟು ಮುದ್ದು ಮಾಡ್ತೀರಾ, ಅದಕ್ಕೇನಾದ್ರು ಒಂಚೂರು ಟಚ್ ಆಗಿ ಏಟ್ ಆಗುತ್ತೆ ಅಂದ್ರೆ ನನ್ಗೊಂದ್ ಕವರ್ ಒದಗಿಸ್ತೀರಾ. ಎಷ್ಟು ಚೆನ್ನಾಗಿ ನೋಡ್ಕೊತೀರಾ. ನೀವ್ ಎರಡ್ ಚಪಾತಿ ತಿನ್ನುವಾಗ ನನ್ ಪಕ್ಕ ಇದ್ರೆ ನಾಲ್ಕು ತಿನ್ಬಿಟ್ಟಿರ್ತೀರಾ.
0: ನೋಡಿ, ಫುಲ್ ಪಾಸಿಟಿವ್ ಆಗಿ ಹೇಳ್ಬಿಟ್ರಲ್ಲ ಅಂತ.
1: ಹೌದು ಸರ್, ಮಕ್ಕಳನ್ನು ಅಷ್ಟು ಪ್ರೀತಿಯಿಂದ ನೋಡಲ್ವೇನಾ, ಮನೇಲಿ ಯಾರನ್ನು ಅಷ್ಟು ನೋಡಲ್ಲ. ಯಾಕೆಂದ್ರೆ ಇದು 5 ನಿಮಿಷ ಕಾಣ್ಲಿಲ್ಲ ಅಂದ್ರೆ ಅದನ್ನ ಹುಡುಕ್ತಿರ್ತೀರಾ, ಎಲ್ಲಿದೆ ಎಲ್ಲಿದೆ, ನಾನು ಎಲ್ಲಿದ್ದೀನಿ ಅಂತ ನನ್ನನ್ನು ಹುಡುಕ್ತೀರಾ. ಹಾಗಾಗಿ ನನ್ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಅಂತ ಹೇಳ್ತಿರುತ್ತೆ ಸರ್.
0: ಓಕೆ, ಸೊ ಹಂಗೆ ನಿಮ್ ಬಗ್ಗೆ ಏನಾದ್ರು ಹೇಳ್ಬೋದಾ?
1: ಅದು ನಮ್ ಬಗ್ಗೆ ಹೇಳುತ್ತೆ ಸರ್, ನೋಡಿ ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡಿ ಇಷ್ಟೊಂದು ಹಚ್ಕೋಬೇಡಿ. ಯಾಕೆಂದ್ರೆ ಅದು ನಿಮ್ಗೂ ತಂದ್ರೆ ಅತಿ ಪ್ರೀತಿ ಒಳ್ಳೇದಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನಿಮ್ಗೂ ಒಳ್ಳೇದು, ಅದ್ರಿಂದ ನನ್ಗೂ ರೆಸ್ಟ್ ಸಿಗುತ್ತೆ ನಿಮ್ಗೂ ರೆಸ್ಟ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿ ಪ್ರೀತಿನ. ಯಾಕೆಂದ್ರೆ ಎಲ್ಲಾ ಕಡೆ ನನ್ನ ನೀವು ಕರ್ಕೊಂಡು ಹೋಗ್ತಿರ್ತೀರಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ಪರವಾಗಿಲ್ಲ ಇರಪ್ಪ ನೀನು ಅಂತ ಹೇಳಿ ಹೋಗಿ ಅದನ್ನ ಎಲ್ಲಾ ಕಡೆ ಇಟ್ಕೊಂಡು ಓಡಾಡ್ಬೇಡಿ, ನಿಮ್ಗೂ ಕಷ್ಟ, ಈ ಪ್ರೀತಿ ಜಾಸ್ತಿ ಆಗ್ಬಾರ್ದು ಅಂತಾನು ಹೇಳ್ಬೋದು ಸರ್.
0: ಓಕೆ ಓಕೆ, ಸೊ ಹಿಂಗೆಲ್ಲ ಹೇಳ್ತಂಗ್ರ ನಿಮ್ಮ ಮೊಬೈಲ್. ಓಕೆ ಓಕೆ, ಪ್ರೇಮ ಅವರು, ಥ್ಯಾಂಕ್ ಯು, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ.
1: ಧನ್ಯವಾದ ಸರ್.
0: ಓಕೆ, ಸೊ ಪ್ರೇಮ ಅವರು ಕರೆ ಮಾಡಿದ್ರು ಹಾಸನಿಂದ. ಅವರು ಕೂಡ ಕರೆ ಮಾಡಿ ಅವ್ರ ಮೊಬೈಲ್ ಏನೆಲ್ಲ ಹೇಳ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತ ನಿಮಗೆ ಅನ್ಸುತ್ತೆ, ಅದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳ್ತಾ. ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ,
2: ನಮಸ್ತೆ ಸರ್.
0: ನಮಸ್ತೆ ಸ್ವಾಮಿ ಅವರು.
2: ಹಾ ಸರ್,
0: ಆರಾಮಿದ್ದೀರಿ? ಸ್ವಾಮಿ ಅವ್ರೆ,
2: ಹೇಳ್ರಿ ಸರ್.
0: ಹೇಳಿ, ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳ್ಬೋದು
2: ಸರ್? ನಮ್ ಬಗ್ಗೆ ಏನ್ ಹೇಳ್ತದಪ್ಪ ಅಂದ್ರೆ, ಅದು ನಾವು ಒಂದಿನ ಊಟ ಬಿಟ್ಟು ನಡೀತದ, ಅದಕ್ ಕರೆನ್ಸಿ ಬೇಕೇ ಬೇಕು ಅಂತ ನನಗ್ ಹೊಟ್ಟಿಗೆ ಹಾಕಿ ಹಾಕ್ತಾರ ಅಂತ ಹೇಳ್ತದ್ರಿ. ಅದು ಕರೆನ್ಸಿ ಇಲ್ದ ಮೊಬೈಲ್ ನಡೆಯಂಗಿಲ್ಲ, ನಾವು ಊಟದ ಇನ್ನ ಇರ್ಬಹುದು, ಕರೆನ್ಸಿ ಇಲ್ದ ಇರಂಗಿಲ್ಲ ಅಂತ ಹೇಳ್ತಾ ಇದ್ರಿ. ಆದ್ರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೂ ಕೂಡ ಅದು ಬಹಳ ಹೆಲ್ಪ್ ಮಾಡ್ಯದ್ರಿ, ಬಹಳ ಒಳ್ಳೇದು. ಅವಾಗೆಲ್ಲ ನಾವು ಪತ್ರ ಬರೆದು 3 ದಿನಗಟ್ಲೆ ಹೋಗ್ತಿತ್ತು ಸುದ್ದಿ ಹೋಗ್ಬೇಕಾದ್ರೆ. ಹಲೋ, ಈಗ ತಕ್ಷಣದಾಗೆ ಹೋಗ್ತದ್ರಿ, ನೀವು ಅಲ್ಲಿ ನಾವ್ ಇಲ್ಲಿ ಏನಂದ್ರ ಒಂದ್ ಸೆಕೆಂಡ್ದಾಗ ಹೋಗಿ ಮುಟ್ತೈತಿ. ಅಷ್ಟೊಂದು ಒಳ್ಳೇದು ಮೊಬೈಲ್ ಅಂತ ನಾ ಹೇಳ್ತೀನಿ. ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರೆ, ಅವಾಗಿನ ಕಾಲದಾಗ ಎಲ್ಲಿ ಮೊಬೈಲ್ ಇದ್ದಿದಿಲ್ಲ, ಏನು ಇದ್ದಿದಿಲ್ಲ, ಅದೇನ್ ಲ್ಯಾಂಡ್ಫೋನ್ ಅಂತ ಹೇಳಿತ್ತರಿ ಒಂದು ಎಷ್ಟ 20-30 ವರ್ಷ ಹಿಂದ್ಗಡೆ. ಈಗ ಮನೆಗೆ 4-5 ಮೊಬೈಲ್, ನಮ್ ಮನೆ ಒಳಗೆ 6 ಮೊಬೈಲ್ ಅದಾವ್ರಿ ಸರ್. ಹಂಗಾಗಿ ಅದಕ್ಕೆ ಎಷ್ಟು ಕರೆನ್ಸಿ ಹಾಕಿದ್ರು ಒಬ್ಬರದಾಗ ಒಬ್ಬರದಾಗ್ತೈತಿ. ಅದು ತಿಂಗಳ ಬಿಲ್ ಎಲ್ಲ ಅದಕ್ಕೆ ಕಟ್ಬೇಕು ಆ ತರ ಕರೆನ್ಸಿ. ಮೊಬೈಲ್ ಇಲ್ದ ಮನೆಗಳಿಲ್ಲ. ಮತ್ ಇನ್ನೊಂದ್ ವಿಷಯ ಹೇಳ್ಬೇಕು, ಎಲ್ಲಾನು ವರ್ಷಕ್ಕೊಂದ್ ದಿನ ಅಂತ ಮಾಡಿರ್ತಾರೋ, ಇದು ಮೊಬೈಲ್ಗ ಸೂಟಿ ದಿನ ಅಂತ ಒಂದ್ ದಿನ ಆದ್ರೂ ಕೊಡೋರಿ ಅಂತ ನಾ ಕೇಳ್ಕೊತೇನೆ. ಎಲ್ಲರ್ ಕೂಡ ಒಂದ್ ದಿನ, ಅದಕ್ಕೂ ಒಂದ್ ದಿನ ರಜಾ ರೀ, ಒಂದ್ ದಿನ ಇರ್ಲಿಪ್ಪ ವರ್ಷದೊಳಗ ಅಂತೇಳಿ ಎಲ್ಲ ಈಗ ಅದು ಇದು ದಿನಗಳಂತೇಳಿ ಆಚರಿಸ್ತಿರ್ತಾರಲ್ಲ. ಹಾಗಾಗಿ ಮೊಬೈಲ್ ಸೂಟಿ ದಿನ ಅಂತೇಳಿ ಆಚರಿಸ್ಲಿ ಅಂತ ಹೇಳ್ತೀನಿ ರೀ. ಅಷ್ಟೊಂದು ಮೊಬೈಲ್ ಮುಂದುವರ್ದೈತಿ.
0: ಬಹಳ ಪ್ರೀತಿ ನಿಮಗೆ ಮೊಬೈಲ್ ಮೇಲೆ ಹಂಗಾರ.
2: ಒಳ್ಳೇದು. ಈಗ ಮೊಬೈಲ್ ಒಂದಿದ್ರೆ ಮನೆ ಒಳಗೆ ಏನು ಬೇಡ, ಕ್ಯಾಲೆಂಡರ್ ಬೇಡ, ಟೈಮ್ ಬೇಡ, ಗಡಿಯಾಳ ಬೇಡ, ರೇಡಿಯೊ ಬೇಡ, ಏನೇನು ಬೇಡ, ಕೈಯಾಗ ಒಂದ್ ಮೊಬೈಲ್ ಇದ್ರೆ ಸಾಕು. ಊಟ ಮಾಡುದು ಮೊಬೈಲ್ ನೋಡುದು. ಅವಾಗೆಲ್ಲ ಟೈಮ್ ಹುಡ್ಕಾಡ್ಕೊಂಡು ಗಡಿಯಾಗ ಹುಡ್ಕಾಡ್ಕೊಂಡು ಹೋಗ್ತಿದ್ದೇವು, ಕ್ಯಾಲೆಂಡರ್ ಹುಡ್ಕಾಡ್ತಿದ್ದೇವೆ, ಯಾಕಂದ್ರೆ ಏನ್ ಸುದ್ದಿ ಐತೆ ಅಂತೇಳಿ ಎಲ್ಲ ನೋಡ್ಕೋತಿದ್ದೇವು. ಈಗೆಲ್ಲಾನು ಕೂಡ ಮೊಬೈಲೇ ತೋರ್ಸಿ ಬಿಡ್ತೈತಿ. ನಮಗ್ ಹೋಗೋ ದಾರಿ ಕೂಡ ಮೊಬೈಲೇ ತೋರಿಸ್ತೈತೆ ಅಂತ ಹೇಳ್ತಾರೆ ಸರ್.
0: ಹೌದು ಮತ್ತೆ ಓಕೆ, ಚೆನ್ನಾಗಿ ಹೇಳಿದ್ರಿ ಸೌಮ್ಯ ಅವರೇ.
2: ಅಷ್ಟೊಂದ್ ಬರ್ದಿದ್ಕ ಒಂದಿನ ಆದ್ರೂ ಅದಕ್ಕೂ ಜಾರಿ ತರ್ಲಿ, ಅದಕ್ಕೂ ಸೂಟಿ ದಿನ ಒಂದಿನ ಆದ್ರೂ ಮಾಡ್ಲಿ ಅಂತ ಹೇಳ್ತೀನಿ.
0: ನಾ
2: ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ ಇಲ್ಲ?
0: ಅರ್ಥ ಆಯ್ತು, ಅರ್ಥ ಆಯ್ತು.
2: ಆಗಸ್ಟ್ 15 ಅಂತ ಹೇಳಿ ಅವ್ರು ಆಚರಿಸ್ತಿರ್ತಾರಲ್ಲ, ಹಾಗ ಇದನ್ನ ಮೊಬೈಲ್ ಒಂದಿನ ಸೂಟಿ ಕೊಡ್ಲಾಕ
0: ಅದಕ್ಕೆ ನಮಸ್ತೆ ನಮಸ್ತೆ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು.
2: ಓಕೆ ಸರ್,
0: ಸ್ವಾಮಿ ಅವ್ರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ. ಸೊ ಅವ್ರ ಮೊಬೈಲು ಈಗೆಲ್ಲ ಹೇಳ್ಬೋದು, ಮತ್ತೆ ಎಲ್ಲರೂ ಮೊಬೈಲ್ಗಳು ಕೂಡ ಇದೇ ತರ ಹೇಳ್ಬೋದು ಅಂತ ಹೇಳ್ತಾ ಇದ್ರು. ಅಂಡ್ ನೀವು ನಿಮ್ಮ ಮೊಬೈಲ್ನ ಯೂಸ್ ಮಾಡ್ತಾ ಇದ್ರೆ, ಸೊ ನಿಮ್ಮ ಮೊಬೈಲ್ ನಿಮ್ಮ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಮಾತಾಡ್ಬೋದು, ಏನೆಲ್ಲ ಹೇಳ್ಬೋದು ಅಂತ ನಿಮಗೆ ಅನ್ಸುತ್ತೆ ಅದ್ರ ಬಗ್ಗೆ ಕೂಡ ಹೇಳಿ. ಅಂಡ್ ಹಾಗೆ ನಾನು ಕೂಡ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀವಿ. ಯೂಶ್ವಲಿ ನಾವೆಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು ಮೊಬೈಲ್ ಆಗಿರುತ್ತೆ. ಆ್ಯಂಡ್ ಎಲ್ಲೇ ಹೋದರೂ ಬಂದ್ರೂ ಮೊಬೈಲ್ನಂತೂ ಕೈಲಿ ಇದ್ದೇ ಇರುತ್ತೆ, ಹಾಗಾಗಿ ಮೊಬೈಲ್ ಜೊತೆಗೆ ಕನೆಕ್ಷನ್ ಜಾಸ್ತಿ. ಆ್ಯಂಡ್ ನಾನು ಸ್ವಲ್ಪ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ, ಅದು ಇದು ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಏನು ಬೇಕೋ ಅದನ್ನೆಲ್ಲ ಕೇಳ್ತಾ ಇರ್ತೀವಿ. ಸೊ ಹಾಗಾಗಿ ಅದೊಂಥರ ನಮ್ಮನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೊಳ್ತಾ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಆ್ಯಂಡ್ ನೀವು ನಿಮ್ಮ ಮೊಬೈಲ್ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದರೆ ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ಶ್ರೀಧರ್ ಸರ್.
0: ಹಾಂ ಅನಂತರಾಜ್ ಅವರು?
3: ಹೌದು ಸರ್.
0: ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್. ಈಗಿನ ಹೊಲದಿಂದ ಮನೆಗೆ ಬಂದ್ವಿ, ನಿಮ್ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀನಿ ಸರ್. ಇವತ್ತು ಒಳ್ಳೆ ಟಾಪಿಕ್ ತಂದಿದ್ರ, ನಮ್ಮ ಬ್ರಹ್ಮಾನಂದ ರಾವನಡೆ ಸರ್, ಚಿಕ್ಕಪ್ಪ ಸರ್ ಚೆನ್ನಾಗಿ ಮಾತಾಡಿದ್ರು, ಅವ್ರು ಹೇಳೋದೆಲ್ಲ ಸತ್ಯ, ಹೇಳಿದ್ದೆಲ್ಲ ಸತ್ಯ ಸರ್.
0: ಹೌದು, ಈಗ ಹೇಳಿ ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳುತ್ತೆ?
3: ಅದೇ ಸರ್ ನಮ್ಗೆ ಹೇಳುತ್ತೆ ಸರ್, ಏನೋ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಕೊಡಲ್ವಲ್ಲ ನಮ್ಗೆ, ಊಟ ಖಾಲಿ ಆದ್ರೆ ಊಟ ಇಕ್ಕಿ ಇಕ್ಕಿ ನಮ್ಮನ್ನ ನೋಡ್ತೀಯಾ ಅಂತ ಹೇಳುತ್ತೆ ಸರ್. ಮತ್ತೆ ಅದೆಷ್ಟು ಕಾಂಟ್ಯಾಕ್ಟ್ಸ್ ಗಳನ್ನ ತುಂಬತೀಯ ನಾನು ಎಷ್ಟು ಅಂತ ಹಿಡಿದಿಟ್ಕೊಂಡಿರ್ಲಿ, ಮತ್ತೆ ಅದೆಷ್ಟು ಮೆಮೊರಿ ಇದನ್ನ ತುಂಬತೀರಾ ನನ್ನ ಇದಕ್ಕೆ ನನ್ನ ಒಡಲಿಗೆ ಅಂತ ಬೈಯುತ್ತೆ ಸರ್. ಸರ್ ಇದೊಂಥರ ಫನ್ನಿ ಜೋಕ್ಸ್ ಸರ್ ಇವೆಲ್ಲ.
0: ಹೌದೌದು, ಚೆನ್ನಾಗಿ ಹೇಳಿದ್ರಿ ಮಾತ್ರ. ಓಕೆ, ಈ ತರ ಎಲ್ಲ ಅನಲೈಸ್ ಮಾಡಿ ಹೇಳ್ಬೋದು ಅಂತ ನಿಮಗೆ ಅನ್ಸುತ್ತೆ? ಅನಂತರಾಜ್ ಅವರ ಅನಂತರಾಜ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವ್ರ ಮೊಬೈಲು ಕಾಂಟ್ಯಾಕ್ಟ್ಸ್ ಇದೆಲ್ಲ ಜಾಸ್ತಿ ತುಂಬ್ಕೊಳ್ತಾ ಇರ್ತೀರಿ ಅಂತೆಲ್ಲ ಹೇಳ್ತಾ ಇರುತ್ತೆ ಮೊಬೈಲ್ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಕರೆ ಮಾಡಿ ನಿಮ್ಮ ಮೊಬೈಲ್ ನಿಮ್ ಬಗ್ಗೆ ಏನ್ ಹೇಳ್ಬೋದು, ನಿಮಗೆ ಪರ್ಸನಲ್ ಆಗಿ ಏನ್ ಹೇಳೋದಕ್ಕೆ ಇಷ್ಟಪಡುತ್ತೆ ನಿಮ್ಮ ಮೊಬೈಲ್, ಅದ್ರ ಬಗ್ಗೆ ಏನಾದ್ರು ಗೊತ್ತಾಗಿದ್ರೆ ಹೇಳ್ಬೋದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
4: ನಮಸ್ಕಾರ ಸರ್.
0: ನಮಸ್ತೆ.
4: ಶಂಭುಲಿಂಗ.
0: ಶಂಭುಲಿಂಗ ಅವರು ಹೇಗಿದ್ರಾ?
4: ಆರಾಮಿದ್ದೀವಿ ಸರ್. ಬರುವಾಗ ಹೊಳೆ ಸೇತು ಮೇಲೆ ಬಂದೆ, ಮಣಿಪಾಲ ತುಂಬಿ ತುಂಬಾ ಸಂತೋಷ ಆಯ್ತು. ಒಡಲನ ಕುಂಗೆ ಒಡಲ ನೋಡಿದ ತುಂಬಾ ಸಂತೋಷ ಆಯ್ತು ಸರ್. ನಿಂತ್ಕೊಂಡು ಒಂದ್ ನಿಮಿಷ ಕಣ್ಣಿಂದ ತೃಪ್ತಿ ಪಡ್ಕೊಂಡ್ ಬಂದೆ ಸರ್. ಈಗ ನಮ್ದು ಗ್ರೂಪ್ ಅಲ್ಲ ಅಲ್ಲಿಂದ ಬರುವಾಗ ನೋಡಿದೆ, ಒಂಥರ ಬಹಳ ಸಂತೋಷ ಆಯ್ತು. ಇವಾಗ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಒಂದು ದಾರಿಯಾದ ನೀರಿಂದ ಪ್ರಮಾಣ ಹೆಚ್ಚಿದಂಗ ಆಯ್ತು ಅಂತ ಖುಷಿ. ಹೋದ್ಸಲ ಮೂರ್ನಾಲ್ಕು ಸಲ ತಿಳಿಬೇಕಾಯ್ತು, ಅದು ಆದ್ರೂ ಬರ್ಲಿಲ್ಲ. ಇದೊಂದು ಫಸ್ಟ್ ಸಾರಿ ಚೆನ್ನಾಗ್ ಬಂತು ಸರ್ ಹೇಳ್ಬೇಕು ಅಂದ್ರೆ.
0: ಹೇಳಿ ಸರ್. ಸೊ ಹಾಗೆ ಶಂಭುಲಿಂಗ ಅವ್ರೆ,
4: ಹೇಳಿ ಸರ್.
0: ಇವತ್ತು ನಿಮ್ಮ ಮೊಬೈಲ್ ಮಾತಾಡೋದಾದ್ರೆ ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತ ಕೇಳ್ತಾ ಇದ್ವಿ.
4: ನಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬಾರಿ ದೂರದಲ್ಲಿರೋ ಅತಿ ನಮ್ಮನ್ನ ಹಚ್ಕೋಬೇಡ, ಎಷ್ಟ್ ಬೇಕಷ್ಟೇ ಯೂಸ್ ಮಾಡು, ಯಾವ್ದಕ್ ಬೇಕಷ್ಟು ಉಪಯೋಗ ನನಗೆ, ಎಲ್ಲದರಲ್ಲೂ ಉಪಯೋಗಿಸಬೇಡ. ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊ, ಇಂಪಾರ್ಟೆಂಟ್ ಆದ ಗೀತೆಗಳನ್ನ ಇಂಪಾರ್ಟೆಂಟ್ ವಿಷಯಗಳನ್ನ ಅರಿತುಕೋ ಅಂತ ಹೇಳುತ್ತೆ. ಮತ್ತೆ ನಮ್ಮನ್ನ ಜಾಸ್ತಿ ಊಟ ಮಾಡುವಾಗ್ಲಿ ತಿಂಡಿ ತಿನ್ನುವಾಗ್ಲಿ ನೋಡ್ಬೇಡ, ನಮಗೆ ತುಂಬಾ ಮನೆ ಊಟ ನಿಮ್ಗೆ ಸೇರೋದಿಲ್ಲ, ಊಟ ಕಡಿಮೆ ಬರುತ್ತೆ. ಮತ್ತೆ ನೀವು 10 ಗಂಟೆ ತಿಂದ 11 ಗಂಟೆ ಮತ್ತೆ ಹಸು ಅಂತೀರಾ, ಮತ್ತೆ ರೋಟೆಲ್ಲಿ ಹೋಗ್ಬೇಕಾಗತ್ತೆ ಅಂದ್ರೆ ಅಂತ ಹೇಳುತ್ತೆ. ಮತ್ತೆ ನೀವು ರಾತ್ರಿ ಮಲಗುವಾಗ ನಮ್ಮಿಂದ ನನ್ನ ದೂರ ಇಡಿ, ಹತ್ರ ಇಟ್ಕೋಬೇಡಿ, ಯಾಕಂದ್ರೆ ನಿಮ್ಮ ಇದಕ್ಕೆ ಬ್ಲಡ್ ಪ್ರೆಷರ್ ತೊಂದರೆ ಆಗತ್ತೆ. ಆಮೇಲೆ ಜೋಬ್ ಮೇಲೆ ಇಡುವಾಗ ಭಾರಿ ಹುಷಾರಿಗೆ ಜಾಸ್ತಿ ಇಟ್ಬಿಡಿ, ಬ್ಲಡ್ ಇದು ಬಿ ಪಿ ಶುರು ಆಗತ್ತೆ, ಎದೇ ನೋವು ಬರುತ್ತೆ, ಇದೆಲ್ಲ ಹೇಳುತ್ತೆ ಸರ್. ಹೇಳ್ಬೇಕು ಅಂದ್ರೆ ಅಮ್ಮ ನನ್ ಎಲ್ಲೇ ಕರ್ಕೊಂಡು ಹೋದ್ರು ನನ್ ಬಗ್ಗೆ ಹುಷಾರಾಗಿರಿ, ಹೇಳ್ಬೇಕು ಅಂದ್ರೆ ಎಲ್ಲದಕ್ಕೂ ವ್ಯತ್ಯಾಸ ಆಯ್ತು ಅಂದ್ರೆ ನನ್ ಡಮಾರ ಬಿಡ್ತೀನಿ ಅಂತ ಹುಷಾರಾಗಿರಿ, ಚಾರ್ಜಿಂಗ್ ಬಗ್ಗೆ ತಲೆ ಕೆಚ್ಕೋಬೇಡಿ, ಮೊಬೈಲ್ ಕಡೆ ದಿಗಮಕಬೇಡಿ, ನಿಮ್ಮ ಕಾಯಕದಲ್ಲಿ ನೀವು ಕಾಯಕದಲ್ಲಿ ನಿರತರಾಗಿರಿ. ನಮ್ ನೀನು ಆರಾಮಿದ್ದ ಮಾತ್ರ ನಮ್ ನೋಡ್ಕೊಳ್ಳಿ, ಹಗಲೆಲ್ಲ ನೋಡ್ಕೊಳ್ಬೇಡಿ. ಯಾಕಂದ್ರೆ ನಿಮ್ ಕೆಲಸದಲ್ಲಿ ನೀನ್ ನಿರಂತರವಾಗಿದ್ರೆ ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತೇವೆ ಸರ್. ಅದು
0: ಅದೇ
4: ಆದಷ್ಟು ಹೇಳ್ತಾರೆ ಸರ್, ನಮ್ಮ ಬಸವಣ್ಣ ಹೇಳಾರ ವಿಷಯವು ಅಮೃತ ಆಗುವುದೇ ಅಂತ, ಹಾಲಿನ ವಿಷಯ ಆಗುತ್ತೆ ಅನ್ನೋ ಬಗ್ಗೆ ಅದು ತಿಳಿಸಿ ಆತ ತಿಳಿದಕ್ಕೆ ಸರ್ ಹೇಳ್ಬೇಕು ಅಂದ್ರೆ. ಥ್ಯಾಂಕ್ ಯು ಸರ್.
0: ಓಕೆ ಓಕೆ, ಥ್ಯಾಂಕ್ ಯು ಶಂಭಲಿಂಗ ಅವರೇ. ಶಂಭಲಿಂಗ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಅವರ ಮೊಬೈಲ್ ಏನೆಲ್ಲ ಹೇಳುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಸುಮಾರು ಜನಕ್ಕೆ ಈ ತರ ಕೂಡ ಮೊಬೈಲ್ ಹೇಳ್ಬೋದು ಅಂತ ನನಗೆ ಅನ್ಸುತ್ತೆ. ಏನಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದೆ ಮೊಬೈಲ್ನ, ಇನ್ನೂ ಮೊಬೈಲಿಂದ ಗುಡ್ ಮಾರ್ನಿಂಗ್ ಅಂತ ಒಂದು ನೋಟಿಫಿಕೇಶನ್ ಬರೋದ್ರೊಳಗೆ ಬೇರೆ ಎಲ್ಲ ನೋಟಿಫಿಕೇಶನ್ ಆಲ್ರೆಡಿ ನೋಡಾಗಿರುತ್ತೆ. ಸೊ ನನಗಿಂತ ಮುಂಚೆ ನಾನು ಗುಡ್ ಮಾರ್ನಿಂಗ್ ಹೇಳೋಕ್ಕಿಂತ ಮುಂಚೆ ನೋಟಿಫಿಕೇಶನ್ ನೋಡಿರ್ತೀಯಲ್ಲ ಗುರು ಅಂತ ಹೇಳುತ್ತೆ ಮೊಬೈಲು. ಸೊ ಜೊತೆಗೆ ಕಾಲ್ಗಳೆಲ್ಲ ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ಆದರೆ ಕೆಲವೊಂದು ಸರಿ ಮಧ್ಯದಲ್ಲಿ ರೇಡಿಯೋ ಹಾಕ್ಕೊಂಡೆ ಅಥವಾ ಸಾಂಗ್ಗಳನ್ನ ಹಾಕ್ಕೊಂಡೆ ಯೂಟ್ಯೂಬ್ ಹಾಕ್ಕೊಂಡೆ ಈ ಥರದೆಲ್ಲ ಮಾಡೋದ್ರಿಂದ ಒಂದಕ್ಕೂ ರೆಸ್ಟೇ ಕೊಡಲ್ಲ ನನಗೆ ಅಂಥೇಳಿ ಹೇಳ್ತಾ ಇರುತ್ತೆ. ಆ್ಯಂಡ್ ನೀವು ಕೂಡ ನಿಮ್ಮ ಮೊಬೈಲ್ ಏನೆಲ್ಲ ಹೇಳ್ಬೋದು ಅಂತ ನಿಮಗನ್ಸುತ್ತೆ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಪಿನಿಯನ್ಗಳನ್ನ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ.
5: ಹಲೋ ಸರ್, ಗುಡ್ ಈವ್ನಿಂಗ್.
0: ವೆರಿ ಗುಡ್ ಈವ್ನಿಂಗ್. ಯಾರಿದು?
5: ರೇಖಾ, ಕೃಷ್ಣನಗರ.
0: ಸರಿ, ನಿಮ್ಮ ಹೆಸರು?
5: ರೇಖಾ ಸರ್. ರೇಖಾ.
0: ರೇಖಾ, ರೇಖಾ ಅವರು ಹೇಗಿದ್ದೀರಾ?
5: ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಆಯ್ತಾ ಕಾಫಿ?
0: ಕಾಫಿ ಏನ ಆಗಿಲ್ಲ ಮೇಡಮ್, ನಿಮ್ದು ಆಯ್ತಾ?
5: ನಮ್ದು ಆಗ್ಬೇಕು ಸರ್.
0: ಓಕೆ ರೇಖಾ ಅವ್ರೆ.
5: ಹಾ ಸರ್, ಹೇಳಿ.
0: ನೀವು ಮೊಬೈಲ್ ಜೊತೆ ಜಾಸ್ತಿ ಕನೆಕ್ಟ್ ಆಗಿರ್ತೀರಾ?
5: ಇರ್ತೀವಿ, ಮೆಜಾರಿಟಿ ಇದ್ದೇ ಇರ್ತೀವಿ.
0: ಹೇಳಿ, ಹಾಗಾದ್ರೆ ನಿಮ್ಮ ಮೊಬೈಲ್ ಮಾತಾಡೋದಾದ್ರೆ ನಿಮ್ಮ ಬಗ್ಗೆ ಏನು ಹೇಳ್ಬೋದು?
5: ಫಸ್ಟ್ ನನ್ನ ಮೊಬೈಲ್ ಹೇಳೋದು, ದಯವಿಟ್ಟು ನೀನ್ ಯೂಸ್ ಮಾಡು, ನಿನ್ ಮಗಂಗ್ ಮಾತ್ರ ನಂಗೆ ಕೊಡ್ಬೇಡ ಅಂತ ಹೇಳುತ್ತೆ.
0: ಓಕೆ.
5: ಅಂದ್ರೆ ನನ್ನ ನಿನಗಿಂತ ಜಾಸ್ತಿ ಹಿಂಸೆ ಮಾಡೋದ್ ನಿನ್ ಮಗನೇ ಅಂತ ಹೇಳುತ್ತೆ ಅಂತ ಹೇಳ್ಬೋದು. ಬೇರೆ ಅದೇ ಸರ್, ಎಲ್ಲಾನು ಎಲ್ಲಾ ಹೇಳಿದ್ರು, ಅದೆಲ್ಲ ನಿಜಾನೇ. ಬಟ್ ಅದು ನಮ್ಮ ಸುಖನೂ ಅದಕ್ಕೆ ಗೊತ್ತಿರುತ್ತೆ, ನಮ್ಮ ದುಃಖ

0: ಫಸ್ಟ್ ಅವ್ರ ಮೊಬೈಲ್ ಹೇಳುವಂಥದ್ದೇ ಮಗನ ಕೈಲಿ ಕೊಡಬೇಡ ಅಂತ ಹೇಳ್ತಂತೆ. ಸೊ ಇದೇ ಥರ ನಿಮಗೂ ಕೂಡ ಏನಾದ್ರೂ ಒಂದು ಸಜೆಷನ್ನು ಅಥವಾ ಏನಾದ್ರು ಹೇಳೋದು ಕೇಳೋದು ಏನಾದ್ರು ಇರುತ್ತೆ ನಿಮ್ಮ ಮೊಬೈಲ್ಗೆ ಮಾತಾಡೋದಕ್ಕೆ ಬಂದರೆ, ಸೊ ಆ ಥರದ್ದು ಏನು ವಿಷಯ ಇರ್ಬೋದು ಅಂತೇಳಿ ನೀವು ಕೂಡ ಅನಲೈಸ್ ಮಾಡಿ ನಮ್ಮ ಜೊತೆ ನಾಳೆ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಜೆ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಕಾಲಿಕ ಮಳೆಗೆ ಮಿಂಚುಗಳು.

ಎಸ್, ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಿನ್ನ ಸನಿಹ ಹಾಕಿ ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ಇದು. ಆ್ಯಂಡ್ ನಮ್ಮ ಮೊಬೈಲ್ ಕೂಡ ಒಂದೊಂದ್ಸರಿ ಹೀಗೆ ಹೇಳ್ತಾ ಇರುತ್ತೆ ಅನ್ಸುತ್ತೆ. ಸ್ಟಾರ್ಟಿಂಗಲ್ಲಿ ಮೊಬೈಲ್ ತಗೊಂಡಾಗ ನೀ ಪರಿಚಯ ಹೇಳದೆ ಕರೆದೆ ನನ್ನನು ಎಲ್ಲಿಗೆ ಅಂತ. ಸೊ ನಮ್ಮ ಹತ್ರ ಬರುವಾಗ ಈ ಥರ ಹೇಳ್ತಾ ಇರುತ್ತೆ. ಆಮೇಲೆ ಹತ್ರ ಇರೋಕ್ಕೂ ಆಗದೆ ಆ ಕಡೆ ಹೋಗೋಕ್ಕೂ ಆಗದೆ ತುಂಬ ಕಷ್ಟಪಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮೊಬೈಲು. ಆ್ಯಂಡ್ ನೀವು ಕೂಡ ಇದೇ ರೀತಿ ಮೊಬೈಲ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರೆ, ನೀವು ಮೊಬೈಲ್ನ ಅನಲೈಸ್ ಮಾಡಿ ಹೇಳೋದಾದರೆ ಮೊಬೈಲ್ ನಿಮ್ಮ ಬಗ್ಗೆ ಏನೆಲ್ಲ ಹೇಳ್ಬೋದು ಅನಿಸುತ್ತೆ ನಿಮಗೆ, ಅದನ್ನು ನಮ್ಮ ಜೊತೆ ಇವತ್ತು ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆ 9686026720969672799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೊಬೈಲ್ ನಿಮ್ಮ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳ್ಬೋದು ಅಂತ ನಿಮಗೆ ಅನ್ಸುತ್ತೆ, ಅದನ್ನು ನಮ್ಮ ಜೊತೆ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ. ಸೊ ಕಾಲ್ ಮಾಡಿದಾಗ ಕಾಲರ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅವರವರ ಮೊಬೈಲ್ ಏನೆಲ್ಲ ಹೇಳ್ಬೋದು, ಮತ್ತು ಮೊಬೈಲು ಹೆಚ್ಚಾಗಿ ಅನಲೈಸ್ ಮಾಡುವಂಥದ್ದು ಏನಪ್ಪ ಅಂತಂದರೆ ರೆಸ್ಟೇ ಕೊಡಲ್ಲ ಅನ್ನುವಂಥದ್ದು ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ಥರನೇ ಪರ್ಸ್ನಲಾಗಿ ನಾವು ನಮ್ಮ ಮೊಬೈಲ್ನ ಅನಲೈಸ್ ಮಾಡಿದ್ವಿ ಅಂತಂದರೆ, ನಾವು ಮಾಡೋ ಪ್ರತಿಯೊಂದು ಕೆಲಸಗಳು, ನಾವು ಯಾರ ಜೊತೆ ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಮತ್ತು ಏನೆಲ್ಲ ಸರ್ಚ್ ಮಾಡ್ತಾ ಇರ್ತೀವಿ, ಇದೆಲ್ಲದೂ ಕೂಡ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಎಲ್ಲ ಡಾಟಾನ ಇಟ್ಕೊಂಡು ಕೂಡ ನೀವು ಮೊಬೈಲ್ ಜೊತೆಗೆ ಅಷ್ಟು ಕನೆಕ್ಟ್ ಆಗಿರ್ತೀರ. ಬಟ್ ಬೇರೆಯವ್ರ ಮೇಲೆ ಹೆಚ್ಚು ಟ್ರಸ್ಟ್ ಇಟ್ಟಿರ್ತೀವಿ ಅಲ್ಲೋ ಗೊತ್ತಿಲ್ಲ. ಮೊಬೈಲ್ ಮೇಲಂತೂ ಹೆಚ್ಚಿಗೆ ಟ್ರಸ್ಟ್ ಇಟ್ಟಿರ್ತೀವಿ, ಯಾಕೆಂದರೆ ಅದರಲ್ಲೇ ಅಮೌಂಟ್ ಇರುತ್ತೆ, ಮತ್ತು ನಮಗೆ ಪರ್ಸ್ನಲ್ ಇನ್ಫಾರ್ಮೇಷನ್ಗಳೇನು ಬೇಕೋ ಅದೆಲ್ಲದೂ ಕೂಡ ಮೊಬೈಲಲ್ಲಿ ಫೀಡ್ ಆಗಿರುತ್ತೆ. ಸೊ ಅಷ್ಟೆಲ್ಲ ಟ್ರಸ್ಟ್ನ ಇಟ್ಕೊಂಡಿರುವಂತಹ ಈ ಮೊಬೈಲು ನಿಮ್ಮ ಬಗ್ಗೆ ಏನೆಲ್ಲ ಹೇಳ್ಬೋದು ಅಂತ ನಿಮಗೆ ಅನಿಸುತ್ತೆ, ಅದನ್ನು ನೀವು ಕೂಡ ಹೇಳಿ. ಆ್ಯಂಡ್ ನಾವು ಯೂಸ್ ಮಾಡ್ತಾ ಇರುವಂತಹ ನನ್ನ ಮೊಬೈಲ್ ಏನು ಹೇಳ್ಬೋದು ಅಂತಂದರೆ, ಸೊ ನಾನು ಹೆಚ್ಚಾಗಿ ಮೊಬೈಲ್ನ ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಲೈಕ್ ಅದೆಲ್ಲದೂ ಕೂಡ ಆಗ್ತಾ ಇರುತ್ತೆ ಅಂದರೆ ವಾಟ್ಸಪ್, ಏನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ಅದೆಲ್ಲದೂ ಕೂಡ ಆಗ್ತಾ ಇರುತ್ತೆ. ಅದೆಲ್ಲದೂ ಇಟ್ಕೊಂಡು ಮೊಬೈಲ್ ನನ್ನ ಬಗ್ಗೆ ಏನು ಹೇಳ್ಬೋದು ಅಂತಂದರೆ, ಸೊ ನಾನು ಹೆಚ್ಚಾಗಿ ಮೊಬೈಲ್ ಅಂತ ಅದನ್ನು ಯೂಸ್ ಮಾಡೋದಕ್ಕಿಂತ ಆಫೀಸ್ಗಾಗಿನೇ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅದು ನನ್ನ ಮೊಬೈಲ್ ಅಂತ ಯೂಸ್ ಮಾಡ್ತೀನೋ ಆಫೀಸ್ಗೆ ಅಂತ ಯೂಸ್ ಮಾಡ್ತೀನೋ ಗೊತ್ತಿಲ್ಲ ಅಂತೇಳಿ ಹೇಳ್ಬೋದು. ಆ್ಯಂಡ್ ನಾನು ಯೂಶ್ವಲಾಗಿ ಯಾವಾಗಲೂ ಮಾರ್ನಿಂಗ್ ಎದ್ದ ತಕ್ಷಣ ಇಂಟರ್ನೆಟ್ನ ಆಫ್ ಮಾಡಿರ್ತೀನಿ. ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ, ಅದನ್ನು ಸೈಡಿಗೆ ಸರಿಸ್ಬಿಟ್ಟು ಬಂದಿರೋ ಎಲ್ಲ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಅಂದರೆ ಬೇರೆ ಬೇರೆ ಏನೆಲ್ಲ ಮೆಸೇಜ್ ಮಾಡಿರ್ಬೋದು, ಯಾರೆಲ್ಲ ಮೆಸೇಜ್ ಮಾಡಿರ್ಬೋದು ಅಂತೇಳಿ. ಸೊ ಆ ಥರ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ಅದನ್ನು ಕೂಡ ಹೇಳ್ಬೋದು ನನ್ನ ಮೊಬೈಲ್ ಅಂತ ನನಗನ್ಸುತ್ತೆ. ಇನ್ನು ಕಾಲ್ಗಳನ್ನ ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಕೆಲವೊಂದು ಸರಿ ರೇಡಿಯೋಕ್ಕೆ ಏನಾದ್ರು ಬೇಕಾಗಿರುವಂತಹ ಇನ್ಫಾರ್ಮೇಷನ್ಗಳು ಈ ಥರದ್ದೆಲ್ಲ ಸರ್ಚ್ ಮಾಡ್ತಾ ಇರ್ತೀವಲ್ಲ, ಸೊ ಅದನ್ನು ಹೆಚ್ಚಾಗಿ ಮಾಡ್ತಾ ಇರ್ತೀನಿ. ಕಾಲಲ್ಲಿ ಮಾತಾಡೋದು ಒಂದು 2-3 ನಿಮಿಷ ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು 4-5 ಮಿನಿಟ್ಸ್ ಮಾತಾಡಿರ್ಬೋದು. ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ತಿರ್ತೀವಿ, ಆದರೆ ಹೆಚ್ಚಾಗಿ ಈ ಥರ ಏನಾದರೂ ಸರ್ಚ್ ಮಾಡೋದಕ್ಕೇ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಆಗಲೂ ಕೂಡ ರೆಸ್ಟ್ ಕೊಡಲ್ಲ ಅಂತ ಹೇಳ್ತಾ ಇರುತ್ತೆ. ಇನ್ನು ಯೂಶ್ವಲಾಗಿ ನಾವೆಲ್ಲರೂ ಕೂಡ ಯೂಸ್ ಮಾಡಿದೆವು ಹಾಗೆ ಇನ್ಸ್ಟಾಗ್ರಾಮ್ಗಳನ್ನ ನಾವು ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಸೊ ನೀವು ಕೂಡ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಎಷ್ಟೊಂದು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಜೊತೆಗೆ ಬೇಕಾಗಿರೋ ಇನ್ಫಾರ್ಮೇಷನ್ಗಳನ್ನ ಕೂಡ ಅಲ್ಲೇ ಪಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಇನ್ಸ್ಟಾಗ್ರಾಮ್ಗೋಸ್ಕರನೇ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವೇನೋ ಅಂತ ಅಂದ್ಕೊಳ್ಳುವಂತಹ ಮೊಬೈಲ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವೊಂದು ಸರಿ ಏನಾಗುತ್ತೆ, ಬೇರೆ ಬೇರೆ ವರ್ಕ್ಗಳನ್ನ ಮಾಡ್ತಾ ಇರ್ತೀವಿ. ಆಬ್ವಿಯಸ್ಲಿ ನಾವು ವಾಯ್ಸ್ ಫೀಲ್ಡಲ್ಲಿ ಇರೋದ್ರಿಂದ ಬೇರೆ ಬೇರೆ ವರ್ಕ್ಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲೈಂಟ್ ಜೊತೆ ಮಾತಾಡೋದಂಥದ್ದು ಈ ಥರದ್ದೆಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕೂಡ ಅನಲೈಸ್ ಮಾಡಿ ಹಾಗೂ ಕೂಡ ಅನ್ಕೋಬೋದು ಅಂತ ನನಗನ್ಸುತ್ತೆ. ಇನ್ನು ಯಾವಾಗ ನೋಡಿದ್ರೂ ಏನಾದ್ರು ಇನ್ಫಾರ್ಮೇಷನ್ನ ಸರ್ಚ್ ಮಾಡಿದ್ರೆ ಅದು ಕರೆಕ್ಟಾ ಇಲ್ವಾ ಅಂಥೇಳಿ ಸುಮಾರು ಸರಿ ಕ್ವೆಶನ್ ಮಾಡಿ ಮಾಡಿ ಮಾಡಿ ನಾವು ಕೇಳ್ತಾ ಇರ್ತೀವಿ. ಯಾಕಂದರೆ ಅದರ ಒಂದು ಕ್ಲಾರಿಟಿ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆನೇ ಹೆಚ್ಚು ನನ್ನ ಬಗ್ಗೆ ಹೇಳ್ಬೋದು ಅಂತ ನನಗನ್ಸುತ್ತೆ. ಇನ್ನು ವಾಯ್ಸ್ ರೆಕಾರ್ಡಿಂಗ್ ಮಾಡುವಾಗಲೂ ಅಷ್ಟೇ, ಎಷ್ಟೋ ಸರಿ ನಾವು ಈ ಲೈವಲ್ಲಿ ಇದ್ದಾಗಲೂ ಅಷ್ಟೇ ಅಥವಾ ರೆಕಾರ್ಡಿಂಗ್ ಮಾಡುವಾಗಲೂ ಅಷ್ಟೇ ಮೊಬೈಲ್ನ ಎಲ್ಲ ಟೈಮಲ್ಲೂ ಸೈಲೆಂಟಾಗಿ ಇಟ್ಕೊಂಡಿರ್ತೀವಿ. ಅದು ಯಾವುದೋ ಟೈಮಲ್ಲಿ ರೆಕಾರ್ಡ್ ಮಾಡಬೇಕಾದ್ರೂ ಅಥವಾ ಲೈವಲ್ಲಿ ಇರಬೇಕಾದ್ರೂ ಒಂದ್ಸರಿ ಟಣ್ ಅಂಥೇಳಿ ಬೆಲ್ ಮಾಡುತ್ತೆ ನಮ್ಮ ಮೊಬೈಲು. ಆವಾಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಆವಾಗ ಸೈಲೆಂಟ್ ಮಾಡ್ತೀವಿ. ಸೊ ಆ ಥರದ್ದು ಕೂಡ ನನ್ನ ಮೊಬೈಲ್ ಅನಲೈಸ್ ಮಾಡಿರಬಹುದು ಅಂತ ನನಗೆ ಅನಿಸುತ್ತೆ. ಯೂಶ್ವಲಾಗಿ ನಾವು ಚಾರ್ಜ್ಗಳಿಗೆ ಹಾಕ್ತಾ ಇರ್ತೀವಿ, ಚಾರ್ಜಿಂದ ತೆಗಿತಾ ಇರ್ತೀವಿ ಮೊಬೈಲ್ನ. ಒಂದು ಟೈಮ್ ಡೈಲಿ ಒಂದು ಟೈಮ್ ಮಾತ್ರ ಚಾರ್ಜ್ ಹಾಕೋದ್ರಿಂದ, ಸೊ ತುಂಬ ಯೂಸ್ ಮಾಡಿದ್ರೂ ಕೂಡ ನನ್ನ ಮೊಬೈಲು ಚಾರ್ಜ್ನ ಹಾಗೆ ಉಳಿಸ್ಕೊಂಡಿದೆ. ಸೊ ಅದಕ್ಕೂ ಕೂಡ ಏನೋ ಒಂಥರ ಸ್ಟ್ರೆಸ್ ಆಗ್ತಾ ಇರುತ್ತೆ, ಮೇ ಬಿ ಅದನ್ನು ನನ್ನ ಹತ್ರ ಹೇಳ್ಕೋಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಫೈನಲಿ ನೋಡ್ತೀವಿ ಅಂತಂದರೆ, ನಾವು ಯೂಸ್ ಮಾಡುವಂತಹ ಮೊಬೈಲ್ನ ಏನು ಸ್ಕ್ರೀನ್ ಟೈಮು ಏನಿರುತ್ತೆ, ಆ ಸ್ಕ್ರೀನ್ ಟೈಮ್ ರಿಪೋರ್ಟ್ನ ನೋಡಿದ್ವಿ ಅಂತಂದರೆ, ಇವನು ಫೋನ್ನ ಯೂಸ್ ಮಾಡ್ತೀಯನ ಅಥವಾ ಓನರ್ ನಾನ ಅಥವಾ ಫೋನೇನ ಓನರ್ನ ಯೂಸ್ ಮಾಡ್ತಾ ಇದೀಯ ಅಂಥೇಳಿ ಕ್ವೆಶನ್ ಮಾಡ್ಕೊಳ್ಬೋದು. ಅಂದರೆ ಸ್ಕ್ರೀನ್ ಟೈಮ್ನ ನಾವು ಚೆಕ್ ಮಾಡಿದ್ವಿ ಅಂತಂದರೆ, ಫೋನ್ ಯೂಸ್ ಮಾಡುವಂತಹ ಸಮಯ ಏನಿದೆ ಅದು ಓನರ್ ಮೊಬೈಲ್ನ ಯೂಸ್ ಮಾಡೋವಷ್ಟು ಯೂಸ್ ಮಾಡ್ತೀವೋ ಅಥವಾ ಫೋನೇ ಓನರ್ನ ಯೂಸ್ ಮಾಡ್ಕೋತಿದೆಯೋ ಅನ್ನುವಂತಹ ಕ್ವೆಶನ್ನು ಅಲ್ಲಿ ಹುಟ್ಕೊಳ್ಳುತ್ತೆ. ಸೊ ಈ ಥರ ನಿಮಗೂ ಕೂಡ ಆಗಿರ್ಬೋದಾ, ನಿಮ್ಮ ಲೈಫಲ್ಲೂ ಈ ಥರದ್ದು ಏನಾದ್ರು ಕ್ವೆಶನ್ಗಳು ಹುಟ್ಕೊಂಡಿದ್ರೆ ನಿಮ್ಮ ಮೊಬೈಲಿಗೆ, ಅದನ್ನು ಕೂಡ
ಹೇಳಿ ನಮ್ಮ ಜೊತೆನಲ್ಲಿ. ಆ್ಯಂಡ್ ಕಾಲ್ ಮಾಡಿ ಮಾತಾಡೋಕ್ಕಾಗಿಲ್ಲ ಅಂತಂದರೆ ನಮ್ಮ ಜೊತೆನಲ್ಲಿ ಮೆಸೇಜ್ ಕೂಡ ಮಾಡಿ ಹೇಳ್ಬೋದು, ನಿಮಗೇನಿಸುತ್ತೆ ನಿಮ್ಮ ಮೊಬೈಲ್ ಏನು ಮಾತಾಡ್ಬೋದು ಅಂತ ಮೆಸೇಜ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಆ್ಯಂಡ್ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಮತ್ತು ನಾಳೆ ಕೂಡ ಕಾರ್ಯಕ್ರಮ ಇರುತ್ತೆ. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ನ ಕೂಡ ಎಂಜಾಯ್ ಮಾಡಿ, ಆದಷ್ಟು ವೀಕೆಂಡಲ್ಲಿ ಮೊಬೈಲ್ನ ಬಿಟ್ಬಿಟ್ಟು ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ, ಎಂಜಾಯ್ ಮಾಡಿ ವೀಕೆಂಡ್ನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ಬಾಯ್. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ಎಲ್ಲರೂ ಟ್ರಾವೆಲಿಂಗ್ ಮಾಡೋದಕ್ಕಿಂತ ಹೋಗ್ತಾ ಇದ್ರೆ ಹುಷಾರಾಗಿ ಹೋಗಿ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬನ್ನಿ. ಆ್ಯಂಡ್ ಕೆಲವೊಂದು ಕಡೆಗಳಲ್ಲಿ ಜೋರಾದಂತಹ ಮಳೆ ಇದೆ, ಕೆಲವೊಂದು ಕಡೆಗಳಲ್ಲಿ ಫ್ಲಡ್ಡಿಂಗ್ ಎಲ್ಲ ಆಗ್ತಾ ಇರುತ್ತೆ, ಮತ್ತು ಅಂಥ ಕಡೆಗಳಲ್ಲೆಲ್ಲ ಹೋದಾಗ ಎಚ್ಚರಿಕೆಯಿಂದ ಹೋಗಿ ಬನ್ನಿ ಅಂತ ಹೇಳ್ತಾ ಆ್ಯಂಡ್ ಹ್ಯಾಪಿ ವೀಕೆಂಡ್ ಎಲ್ರಿಗೂ ಕೂಡ. ಬಾಬಾ ಇಷ್ಟೊಂದು ಅಂಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ರೋಟರಿ ಸದಸ್ಯರುಗಳಲ್ಲಿ ನಾಯಕತ್ವ, ಸೇವಾ ಮನೋಭಾವ, ಸಾಮಾಜಿಕ ಜವಾಬ್ದಾರಿ, ಆತ್ಮವಿಶ್ವಾಸ, ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿಕೆ ಇತರೆ ಸಂಘದ ಸದಸ್ಯರುಗಳಿಗೆ ಮಾದರಿ ಎಂದು ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯ ಉಪನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ತಿಳಿಸಿದರು. ಶಿವಮೊಗ್ಗ ನಗರದ ರೋಟರಿ ಈಸ್ಟ್ ಶಾಲೆಯಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಇವರು ಏರ್ಪಡಿಸಿದ್ದ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರ ಪಾತ್ರ ಈ ಕುರಿತ ವಾರದ ಸಭೆಯಲ್ಲಿ ಭಾಗವಹಿಸಿ ರೋಟರಿ ಸದಸ್ಯರುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಜ್ಞಾನ, ಶಿಸ್ತು, ಮೌಲ್ಯಗಳು ಹಾಗೂ ನಿಸ್ವಾರ್ಥ ಸೇವೆಯ ಮೂಲಕ ಸಮಾಜಕ್ಕೆ ದಾರಿದೀಪವಾಗಿರುವ ರೋಟರಿಯನ್ಸ್ಗಳ ಕೊಡುಗೆ ಸದಾ ಸ್ಮರಣೀಯ. ಯಾವ ವ್ಯಕ್ತಿಯಲ್ಲಿ ಸಾಮಾಜಿಕ ಕಳಕಳಿಯ ಗುಣಗಳಿರುತ್ತವೆಯೋ ಅಂಥವರಿಗೆ ಎಲ್ಲ ಸ್ಥಾನಮಾನಗಳು ಸಹಜವಾಗಿ ಹುಡುಕಿಕೊಂಡು ಬರುತ್ತವೆ. ಸಾಧನೆ ಯಾರೊಬ್ಬರ ಸ್ವತ್ತಲ್ಲ, ಅದು ಸಾಧಕರ ಸ್ವತ್ತು. ಅಂತಹ ಸಾಧಕರ ಸಾಧನೆಗಳು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಬೇಕು. ಅಧಿಕಾರ ಎನ್ನುವುದು ಮುಂದಿನ ಪೀಳಿಗೆಯ ಭವಿಷ್ಯವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿ. ತಾವು ಅಧಿಕಾರ ವಹಿಸಿಕೊಂಡ ದಿನದಿಂದ ಇಂದಿನವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಆಗಿರುವ ಅಭಿವೃದ್ಧಿಯ ಪರ್ವದ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಅಧ್ಯಕ್ಷರಾದ ಶೇಷಗಿರಿ ಅವರು, ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ ರಾಜಧಾನಿಯವರೆಗೆ ಬೆಳೆಯುವಲ್ಲಿ CS ಷಡಾಕ್ಷರಿಯವರಲ್ಲಿದ್ದ ಬದ್ಧತೆ, ಪ್ರಾಮಾಣಿಕತೆ, ಸತತ ಪರಿಶ್ರಮಗಳೇ ಪ್ರಮುಖ ಕಾರಣ. ಇದರೊಂದಿಗೆ ಅವರಲ್ಲಿದ್ದ ಸೇವಾ ಮನೋಭಾವ ಮತ್ತು ಹಿಡಿದ ಕೆಲಸ ಸಾಧಿಸಬೇಕೆಂಬ ಛಲ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಏರುವಂತೆ ಮಾಡಿದವು ಎಂದರು. ಈ ಸಂದರ್ಭದಲ್ಲಿ ಚುನಾಯಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್, ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ನ ಕಾರ್ಯದರ್ಶಿ ಆರ್ ಮನೋಹರ್, ಪದಾಧಿಕಾರಿಗಳು, ಮಾಜಿ ಅಸಿಸ್ಟೆಂಟ್ ಆ್ಯಂಡ್ ಜೋನಲ್ ಲೆಫ್ಟಿನೆಂಟ್ ಗವರ್ನರ್, ಮಾಜಿ ಅಧ್ಯಕ್ಷರಾದ ಆದಿಮೂರ್ತಿ, HB ಗಣೇಶ್, SS ಶ್ರೀಕಾಂತ್, NH ಚಂದ್ರಹಾಸ್, PR ರಾಯ್ಕರ್, ಸುಮತಿ ಕುಮಾರಸ್ವಾಮಿ, ಕಾಸಲವಿ ಸುರೇಂದ್ರ, ಡಾಕ್ಟರ್ ಗುಡದಪ್ಪ ಕಸಬಿ, ಸಂತೋಷ್ ಕುಮಾರ್, BN ನಿಕಟಪೂರ್ವ ಅಧ್ಯಕ್ಷರಾದ ಡಿ ಕಿಶೋರ್ ಕುಮಾರ್, ನಿಕಟಪೂರ್ವ ಕಾರ್ಯದರ್ಶಿ BR ಧನಂಜಯ್, ರಘುರಾಜ್ HS, KE ರವಿಪ್ರಕಾಶ್ ಕಾಳಾಚಾರ್, KN ರಾಜಶೇಖರ್, ಜಗದೀಶ್, ರವಿಶಂಕರ್, ಸಂಜೀವ್ SN, ಅಜಿತ್ SH, ಹೇಮಂತ್ MC, ಡಾಕ್ಟರ್ ಅರುಣ್ ಎಂ, ಸಪ್ನ ಬದರಿನಾಥ್ ಹಾಗೂ ಹೆಚ್ಚಿನ ಸಂಖ್ಯೆಯ ಪದಾಧಿಕಾರಿಗಳು, ಗೌರವಾನ್ವಿತ ಸದಸ್ಯರು, ರೋಟರಿಯನ್ಸ್ ಆನ್ಸ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸುದೀರ್ಘ ಅವಧಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ಎಂ ವೆಂಕಟೇಶ್ ಮುಂದಿನ ದಿನಗಳಲ್ಲಿ ಜನಪದ ಕ್ಷೇತ್ರದಲ್ಲಿ ಮಹತ್ತರ ಸೇವೆ ಸಲ್ಲಿಸಲಿ ಎಂದು ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಾನಪದ ಬಾಲಾಜಿ ಆಶಿಸಿದರು. ದೇಶೀಯ ವಿದ್ಯಾಶಾಲಾ ಸಮಿತಿ DVS ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಸಿಂಗಾರ ಸಭಾಂಗಣದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಎಂ ವೆಂಕಟೇಶ್ ಅವರ ಹಸನ್ಮುಖಿ ನಮ್ಮ MV ಸರ್ ಈ ಅಭಿನಂದನಾ ಗ್ರಂಥ ಬಿಡುಗಡೆ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ವೆಂಕಟೇಶ್ ಅವರು ಸೇವಾ ಅವಧಿ ಪೂರ್ಣಗೊಳಿಸಿದ್ದು ಪ್ರವೃತ್ತಿಯಿಂದ ಹಲವಾರು ಸಾಧನೆಗಳನ್ನು ಮಾಡಬೇಕಿದೆ, ಜನಪದ ಕ್ಷೇತ್ರದಲ್ಲಿ ಅವರನ್ನು ನಾವು ಬಳಕೆ ಮಾಡಿಕೊಳ್ಳುತ್ತೇವೆ ಎಂದರು. ದಾವಣಗೆರೆಯ ಡಾಕ್ಟರ್ CH ಮುರುಗೇಂದ್ರಪ್ಪ ಮಾತನಾಡಿ, ವೆಂಕಟೇಶ್ ಅವರು ಸಂಘಟನಾ ಚತುರರಾಗಿದ್ದು ಎಲ್ಲರೂ ಅವರ ಗುಣಗಳನ್ನು ಮೆಚ್ಚುತ್ತಾರೆ. ಅವರಿಂದ ಇನ್ನೂ ಹಲವಾರು ಕೆಲಸಗಳು ಆಗಬೇಕಿದೆ. ಒಂದು ಸಂಸ್ಥೆ ಇನ್ನಷ್ಟು ಎತ್ತರಕ್ಕೇರಲು ಅವರಿಂದ ಸಾಧ್ಯವಾಗುತ್ತದೆ ಎಂದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಕಾರ್ಯದರ್ಶಿ ಡಾಕ್ಟರ್ HM ಶಿವಕುಮಾರ್ ಮಾತನಾಡಿ, ನಿವೃತ್ತಿ ಆಗುತ್ತಿರುವುದು ಕೇವಲ ಕೆಲಸದಿಂದ, ಆದರೆ ಅವರ ಪ್ರವೃತ್ತಿ ಅದೇ ರೀತಿ ಮುಂದುವರಿಯುತ್ತದೆ. ಅವರಿಂದ ಇನ್ನೂ ಹಲವಾರು ಕಾರ್ಯಗಳು ನೆರವೇರಬೇಕಿದೆ ಎಂದು ಹೇಳಿದರು. DVS ಕಾರ್ಯದರ್ಶಿ SP ದಿನೇಶ್ ಮಾತನಾಡಿ, ಪ್ರಾಂಶುಪಾಲರ ಹುದ್ದೆಯಿಂದ ಮಾತ್ರ ನಿವೃತ್ತಿ ಆಗುತ್ತಿದ್ದಾರೆ. ಅವರು ನಂತರ DVS ಆಡಳಿತ ಸಮಿತಿ ಕುಲಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ತಿಳಿಸಿದರು. ಡಿವಿಎಸ್ ನಿರ್ದೇಶಕ ರುದ್ರಪ್ಪ ಕೊಳಲೆ ಮಾತನಾಡಿ, ಒಬ್ಬ ವ್ಯಕ್ತಿ ನಿಜವಾದ ಸಾಧನೆ ಮಾಡಿದರೆ ಸ್ಥಾನಮಾನಗಳು ತಾನಾಗೆ ಹುಡುಕಿಕೊಂಡು ಬರುತ್ತವೆ ಎಂದರು. ಡಾಕ್ಟರ್ ಎಂ ವೆಂಕಟೇಶ್, ದೇಶೀಯ ವಿದ್ಯಾಶಾಲಾ ಸಮಿತಿ ಸಹ ಕಾರ್ಯದರ್ಶಿ ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ, ಪ್ರೊಫೆಸರ್ ಎನ್ ಕುಮಾರಸ್ವಾಮಿ, ಡಿವಿಎಸ್ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕ ವರ್ಗ, ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಜರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಯುವಕರು ಮಾರ್ಗದರ್ಶನ ಬಯಸದೆ ಹೋರಾಟಗಳಿಗೆ ಧುಮುಕುತ್ತಿರುವ ಈ ಕಾಲಘಟ್ಟದಲ್ಲಿ ಅಧ್ಯಾಪಕರು ಅವರಿಗೆ ಯಾವ ರೀತಿ ಬೋಧಿಸಬೇಕೆನ್ನುವುದೇ ದೊಡ್ಡ ಸವಾಲಾಗಿದೆ ಎಂದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಇಂದು ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪ್ರಾಧ್ಯಾಪಕ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ನಿಕಟಪೂರ್ವ ಕುಲಸಚಿವ ಪ್ರೊಫೆಸರ್ ಪ್ರಸನ್ನ ಕುಮಾರಕ್ಕೆ ಅವರ ಅಭಿನಂದನಾ ಸಮಾರಂಭ ಹಾಗೂ ಅಭಿನಂದನಾ ಗ್ರಂಥ ಸಹ್ಯಾದ್ರಿ ಶಿಖರ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಕಾಲಘಟ್ಟ ಬದಲಾಗುತ್ತಿದೆ. ಯುವಕರೇ ತುಂಬಿರುವ ಭಾರತದಂತಹ ದೇಶದಲ್ಲಿ ಯುವಕರು ಯಾವ ಮಾರ್ಗದರ್ಶನವನ್ನು ಬಯಸುತ್ತಿಲ್ಲ. ತಮಗೆ ಏನು ಸತ್ಯವೋ ಅದನ್ನು ತಿಳಿದು ಹೋರಾಟಕ್ಕೆ ಯತ್ನಿಸುತ್ತಿದ್ದಾರೆ. ಹಿತವಚನಗಳು ಅವರನ್ನು ತಲುಪಲು ಕಷ್ಟವಾಗುತ್ತಿದೆ. ಉದ್ಯೋಗಗಳನ್ನು ಕಲ್ಪಿಸಲಾಗದ ಕಾಲವಿದು. ಹಾಗಾಗಿ ಯುವಕರಿಂದಲೂ ಕೂಡ ಆಗಾಗ ತಪ್ಪುಗಳು ಆಗುತ್ತಲೇ ಇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಬೋಧಕರು ಯುವಕರನ್ನು ಜಾಗೃತಿಗೊಳಿಸುವ ಮಾರ್ಗದರ್ಶನ ಮಾಡುವ ಜಾಣ್ಮೆಯ ಕೆಲಸವನ್ನು ಮಾಡಬೇಕಿದೆ ಎಂದರು. ಇಂದು ಉದ್ಯಮಿಗಳೇ ದೇಶವನ್ನು ಆಳುತ್ತಿದ್ದಾರೆ. ತಮ್ಮ ಲಾಭಕ್ಕಾಗಿ ಸರ್ಕಾರದ ಆಡಳಿತ ಯಂತ್ರವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಇದು ಕೂಡ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತದೆ. ಜೊತೆಗೆ ಶ್ರಮದ ಜೀವನ ಇವತ್ತು ಯಾರಿಗೂ ಬೇಡವಾಗಿದೆ. ಕೃಷಿಗೆ ಕಾರ್ಮಿಕರು ಸಿಗುತ್ತಿಲ್ಲ. ಎಲ್ಲರಿಗೂ ಸುಲಭ ಉದ್ಯೋಗ ಬೇಕು. ಇದನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವುದಾದರೂ ಹೇಗೆ ಎಂಬ ಪ್ರಶ್ನೆಗಳು ನಮ್ಮ ಮುಂದಿವೆ ಎಂದರು. ಬದುಕು ಒಂದು ನಡಿಗೆ, ಅದು ಎಲ್ಲೋ ಒಂದು ಕಡೆ ನಿಲ್ಲಬೇಕು. ಪ್ರೊಫೆಸರ್ ಪ್ರಸನ್ನ ಕುಮಾರ್ ನಿವೃತ್ತರಾಗುತ್ತಿದ್ದಾರೆ. ಅಕಾಡೆಮಿಯಲ್ಲಿ ಆಡಳಿತ ಸೋಲುತ್ತದೆ ಎಂಬ ಮಾತಿದೆ. ಆದರೆ ಪ್ರಸನ್ನ ಕುಮಾರ್ ಅವರು ಪರೀಕ್ಷಾಂಗ ಕುಲಸಚಿವರಾಗಿ ಒಳ್ಳೆಯ ಆಡಳಿತ ನೀಡಿದವರು. ನಿವೃತ್ತಿ ಜೀವನ ವಿಶ್ರಾಂತಿಯಲ್ಲ, ಅದು ಸಮಾಧಾನಕರ ಸ್ಥಿತಿ. ಸಮಾಜದ ಋಣ ತೀರಿಸಬೇಕಾದ ಸಮಯ. ಜ್ಞಾನದ ಕಿಟಕಿಗಳನ್ನು ಅವರು ಮತ್ತಷ್ಟು ತೆರೆಯಲಿ, ಮಕ್ಕಳ ಜೊತೆ ಸಂಪರ್ಕ ಇಟ್ಟುಕೊಳ್ಳಿ ಎಂದರು. ಪ್ರೊಫೆಸರ್ ಪ್ರಸನ್ನ ಕುಮಾರ್ ಕೆ ಅವರ ಅಭಿನಂದನಾ ಗ್ರಂಥ ಸಹ್ಯಾದ್ರಿ ಶಿಖರದ ಕುರಿತು ಮಾತನಾಡಿದ ಹೊನ್ನಾಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಧನಂಜಯ್ ಬಿಜಿ, ಈ ಕೃತಿಯಲ್ಲಿ ಮೂರು ತಲೆಮಾರಿನ ವ್ಯಕ್ತಿಗಳು ಪ್ರಸನ್ನ ಕುಮಾರ್ ಅವರ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಇದು ಅವರಿಗೆ ಮಾತ್ರವಲ್ಲ, ಸಮಗ್ರ ಶಿಕ್ಷಕರಿಗೆ ಸಂದ ಗೌರವವಾಗಿದೆ. ಎಲ್ಲರ ಪ್ರೀತಿ ಗಳಿಸಿರುವ ಅವರು ಸಹ್ಯಾದ್ರಿ ಶಿಖರವೇ ಹೌದು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಹ್ಯಾದ್ರಿ ಕಲಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎಸ್ ಸಿರಾಜ್ ಅಹಮದ್, ನಿವೃತ್ತಿ ಎನ್ನುವುದು ಒಂದು ಔಪಚಾರಿಕೆ ಅಷ್ಟೆ. ಇಂತಹ ಕಾರ್ಯಕ್ರಮಗಳು ಶಿಕ್ಷಣದ ಚಿಂತನೆಗಳನ್ನು ಬೆಳೆಸುವಂತಾಗಬೇಕು. ಈಗ ಶಿಕ್ಷಣ ಹೊಸ ಸವಾಲುಗಳನ್ನು ಎದುರಿಸುತ್ತಿದೆ. ಯುವಕರು ಕೂಡ ಬದಲಾಗುತ್ತಿದ್ದಾರೆ. ಶಿಕ್ಷಣದ ಶಿಖರವನ್ನು ತಲುಪಿಸುವ ಜವಾಬ್ದಾರಿ ಇಂದು ನಮ್ಮ ಮೇಲಿದೆ. ಅಧ್ಯಾಪಕರ ಹುದ್ದೆಗಳು ಸಾಕಷ್ಟು ಖಾಲಿ ಇದ್ದು ಅದು ಭರ್ತಿಯಾಗಬೇಕಾಗಿದೆ ಎಂದರು. ಮಾಜಿ ಸಂಸದ ಆಯನೂರು ಮಂಜುನಾಥ್ ಅಭಿನಂದನಾ ಗ್ರಂಥ ಸಹ್ಯಾದ್ರಿ ಶಿಖರ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ, ಕಾಲೇಜು ಅಧ್ಯಾಪಕರ ಸಂಘದ ಮಾಜಿ ಅಧ್ಯಕ್ಷ ಡಾ ಸಿ ಎಚ್ ಮುರುಗೇಂದ್ರಪ್ಪ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ವಿ ಧನಂಜಯ್, ಸಹ್ಯಾದ್ರಿ ಕಲಾ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಸೈಯದ್ ಸನಾವುಲ್ಲಾ, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಎಚ್ ಪ್ರಹ್ಲಾದ್, ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ನಾಗಾರ್ಜುನ್, ಶ್ರೀಮತಿ ಉಮಾ ಪ್ರಸನ್ನ ಕುಮಾರ್, ಡಾ ಪ್ರಜ್ವಲ್, ಸುಬ್ಬಯ್ಯ ಡೆಂಟಲ್ ಕಾಲೇಜ್ ಪ್ರಾಂಶುಪಾಲರಾದ ಡಾ ಸುರೇಶ್ ಬಿ ಎಸ್ ಸೇರಿದಂತೆ ಹಲವರಿದ್ದರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಪ್ರಸನ್ನ ಕುಮಾರ ಕೆ ಅವರನ್ನು ಸನ್ಮಾನಿಸಲಾಯಿತು ಮತ್ತು ಪ್ರಸನ್ನ ಕುಮಾರ್ ಅವರು ತಮ್ಮ ಗುರುಗಳಾದ ಶೇಖರ್ ಗೌಳೇರ್ ಹಾಗೂ ಜೋಗದ ವೀರಪ್ಪ ಅವರನ್ನು ಸನ್ಮಾನಿಸಿದರು. ಭಾವನ ನಿರೂಪಿಸಿ ಜಹನ್ನವಿ ಭಾವಗೀತೆ ಹಾಡಿದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು ಶಿವಮೊಗ್ಗ ಜಿಲ್ಲಾ ವಲಯ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಸ್ವಂತ ಕೊಳ, ಇಲಾಖೆಯಿಂದ ಗುತ್ತಿಗೆ, ಹರಾಜಿನಲ್ಲಿ ಪಡೆದ ಕೆರೆಯಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ, ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸಿದವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯಿತಿ ಯೋಜನೆಗಳ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ 15 ಒಳಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಶಿವಮೊಗ್ಗ 9986040981, ಭದ್ರಾವತಿ 97433708115, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438. ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಪ್ರಕಟಣೆ ತಿಳಿಸಿದೆ.
ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಶೈಕ್ಷಣಿಕ ಶುಲ್ಕ ಮರುಪಾವತಿ ಮತ್ತು ಕ್ರೀಡಾ ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಆಹ್ವಾನಿಸಿದ್ದ ಅರ್ಜಿ ಸಲ್ಲಿಕೆ ಅವಧಿ ವಿಸ್ತರಿಸಲಾಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಆಗಸ್ಟ್ 31ಕ್ಕೆ ವಿಸ್ತರಿಸಿದೆ. ಕ್ರೀಡಾ ವಿದ್ಯಾರ್ಥಿಗಳು ಅರ್ಜಿಯನ್ನು ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಕ್ರೀಡಾಂಗಣ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಇನ್ನಷ್ಟು ಉತ್ಸಾಹ ತುಂಬಲು ಸಿಎ ಫೌಂಡೇಶನ್ ಪರೀಕ್ಷೆ ತರಬೇತಿ ನೀಡಲಾಗುತ್ತಿದೆ ಎಂದು ಉಡುಪಿಯ ತ್ರಿಷಾ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ನಿರ್ದೇಶಕ ಸಿಎ ಗೋಪಾಲಕೃಷ್ಣ ಭಟ್ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಸಮೀಪದ ಜಾವಳ್ಳಿಯ ಜ್ಞಾನದೀಪ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆದ ಸಿಬಿಎಸ್ಇ 11-12 ತರಗತಿ ಹಾಗೂ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ತ್ರಿಷಾ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಶ್ರೀ ಅರಬಿಂದೋ ಫೌಂಡೇಶನ್ನ ಫಾರ್ ಎಜುಕೇಷನ್ ಸಹಯೋಗದಲ್ಲಿ ಸಿಎ ಫೌಂಡೇಶನ್ ಕೋರ್ಸ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತ್ರಿಷಾ ಶಿಕ್ಷಣ ಸಂಸ್ಥೆಯು 1998 ಸಿಎ ವ್ಯಾಸಂಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ರಾಷ್ಟ್ರಮಟ್ಟದ ಸಿಎ ಪರೀಕ್ಷೆಯಲ್ಲಿ 50%ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಅರ್ಹತೆ ಪಡೆಯುತ್ತಿದ್ದಾರೆ. ಪಿಯುಸಿ ಜತೆ ಸಿಎ ಫೌಂಡೇಶನ್ ತರಬೇತಿ ಪಡೆಯುವುದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯಾವಕಾಶ ದೊರೆಯುತ್ತದೆ ಎಂದರು. ಅರಬಿಂದೋ ವಿದ್ಯಾಸಂಸ್ಥೆ ಅಧ್ಯಕ್ಷ ತಲವಾನೆ ಪ್ರಕಾಶ್ ಕೋರ್ಸ್ ಉದ್ಘಾಟಿಸಿ ಮಾತನಾಡಿ, ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನಿಂದ ಸಿಎ ಕೋರ್ಸ್ ತರಬೇತಿ ಆರಂಭ ಮಾಡಿದ್ದು 35-40 ವಿದ್ಯಾರ್ಥಿಗಳು ಆಸಕ್ತಿ ತೋರಿದ್ದಾರೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ವಾತಾವರಣ ಇದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರಯೋಜನ ಪಡೆಯಬೇಕು ಎಂದರು. ಆಡಳಿತಾಧಿಕಾರಿ ಹಾಗೂ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆ ಪ್ರಾಂಶುಪಾಲರಾದ ಶ್ರೀಕಾಂತ್ ಎಂ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಅರಬಿಂದೋ ಪಿಯು ಕಾಲೇಜ್ ಉಪ ಪ್ರಾಂಶುಪಾಲರಾದ ಆಶಾ, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಉಪನ್ಯಾಸಕ ಕಿರಣ್ ಕುಮಾರ್ ಪ್ರಾರ್ಥಿಸಿ ಉಪ ಪ್ರಾಂಶುಪಾಲರಾದ ಎಸ್ಎಂ ಜೋಸೆಫ್ ಸ್ವಾಗತಿಸಿದರು. ಎಂವಿ ಮಲ್ಲಿಕಾರ್ಜುನ್ ನಿರೂಪಿಸಿ ಲೋಹಿತ್ ವಂದಿಸಿದರು. ಮುಂದಿನ ವಿವರ. ಸಮಾಜದಲ್ಲಿ ಮನುಷ್ಯ ತನ್ನ ಆಸೆಗೆ ಇನ್ನೊಬ್ಬ ದುರ್ಬಲ ಮನುಷ್ಯನನ್ನೇ ಮಾರಾಟ ಮಾಡುವ ಜಾಲಕ್ಕೆ ಇಳಿದಿದ್ದು ಈ ಪಿಡುಗನ್ನು ನಾವೆಲ್ಲರೂ ಸಮಾಜದಿಂದ ತೊಲಗಿಸಬೇಕಿದೆ ಎಂದು ಪ್ಯಾನಲ್ ವಕೀಲ ಲೋಕೇಶಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಕುಂಸಿ ಸಮೀಪದ ಆಯನೂರಿನ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಮಾನವ ಕಳ್ಳಸಾಗಣೆ ವಿರುದ್ಧದ ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಇಂದು ಹಣದ ಆಸೆಗೆ ಪ್ರಭಾವಿ ವ್ಯಕ್ತಿಗಳು, ಅಬಲೆಯರು, ಅಶಕ್ತರು, ದಿಕ್ಕಿಲ್ಲದವರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಯುವತಿಯರನ್ನು ಪ್ರೀತಿಸುವಂತೆ ನಾಟಕ ಮಾಡಿ ಹೊರ ರಾಜ್ಯ ಹಾಗೂ ದೇಶಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಇವುಗಳಿಗೆಲ್ಲ ಕಾರಣ ಶಿಕ್ಷಣದ ಕೊರತೆ ಹಾಗೂ ಅಸಹಾಯಕತೆ. ಹೆಣ್ಣು ಮಕ್ಕಳನ್ನು ಬಾಲ್ಯ ವಿವಾಹಕ್ಕೆ ಮನೆಯಲ್ಲಿ ಪ್ರಚೋದಿಸುತ್ತಿದ್ದರೆ ಅಥವಾ ಯಾವುದೇ ತೊಂದರೆಗಳಾದಲ್ಲಿ 112-1098 ಅಥವಾ 1091 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಸಹಾಯ ಪಡೆಯಬಹುದೆಂದರು. ಪ್ರಾಂಶುಪಾಲ ಪಿ ಕುಮಾರಪ್ಪ ಮಾತನಾಡಿ, ಮಾನವ ಕಳ್ಳ ಸಾಗಣೆ ಸಮಾಜದ ಪಿಡುಗಾಗಿ ಬೆಳೆದಿದೆ. ಇವುಗಳನ್ನು ತಡೆಗಟ್ಟಲು ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಪಿಡಿಒ ಭಾಗ್ಯ, ವಕೀಲ ಪ್ರೇಮ್ ಕುಮಾರ್, ಉಪನ್ಯಾಸಕರಾದ ಮಂಜುನಾಥ್ ಬಣಕಾರ್, ಮಮತಾ ಚನ್ನಪ್ಪ, ನಾಗರತ್ನ ಹೆಗಡೆ, ಶಶಾಂಕ್, ಬಸವಣ್ಣಪ್ಪ, ಗೀತಾ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪಂಪಾನಗರ 2ನೇ ತಿರುವು ಗುತ್ತೆಪ್ಪ ಕಾಲೋನಿ, ಇಲ್ಲಿ ಜಿಲ್ಲಾ ಒಕ್ಕಲಿಗರ ಮಹಿಳಾ ವೇದಿಕೆ ವತಿಯಿಂದ ಮಾನ್ಸೂನ್ ಮಾರಾಟ ಮೇಳವನ್ನು ಆಗಸ್ಟ್ 5 ಆಯೋಜಿಸಲಾಗಿದೆ. ಸುಮಾರು 36 ವರ್ಷದಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೊಡುತ್ತಾ ಬರುತ್ತಿರುವ ಈ ಸಂಘವು ಕಾಂಚೀಪುರಂನಿಂದ ಬರುತ್ತಿರುವ ರೇಷ್ಮೆ ಸೀರೆಗಳ ನೇರ ಮಾರಾಟ, ಕಾಶಿಯಿಂದ ಬನಾರಸ್ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಡ್ರೆಸ್ಗಳು, ಬೆಡ್ಲೈನರ್, ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ಸಾಮಗ್ರಿಗಳು, ಮನೆಯಲ್ಲಿ ತಯಾರಿಸಿದ ರುಚಿಕರ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ತಿನಿಸುಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ನಡೆಸಲಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಮಹಿಳಾ ಉದ್ಯಮಿಗಳನ್ನು ಕಾರ್ಯಕ್ರಮಕ್ಕೆ ಹುರಿದುಂಬಿಸಲು ಆಹ್ವಾನಿಸಲಾಗುತ್ತಿದೆ. ಮಲೆನಾಡಿನ ತಿಂಡಿ ತಿನಿಸುಗಳ ಸ್ಟಾಲ್ಗಳನ್ನು, ಹಳೆಯ ಜರಿ ಸೀರೆಯನ್ನು ಒಳ್ಳೆಯ ಬೆಲೆಯಲ್ಲಿ ತೆಗೆದುಕೊಳ್ಳಲಾಗುವುದು. ಕಾರ್ಯದರ್ಶಿ ನಳಿನಿ ಜಯರಾಮ್ ಹಾಗೂ ಖಜಾಂಚಿ ಸುಜಾತ ವೆಂಕಟೇಶ್, ಕಮಿಟಿ ಹಾಗೂ ಸಂಘದ ಸದಸ್ಯನಿಯರು ಉಪಸ್ಥಿತರಿರುವರು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 944-891-2789, ಮತ್ತೊಂದು ಸಂಖ್ಯೆ 944-879-2064 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8777736455ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಸರ್ಕಾರಿ, ಆಧಾರ್, ಪ್ಯಾನ್ ಅಥವಾ ಇತರ ಸೇವೆಗಳಿಗೆ ಸಂಬಂಧಿಸಿದ ಗೊಂದಲಗಳಿಗೆ ಸೂಕ್ತ ಮಾಹಿತಿ ನೀಡಿ ನಿಮ್ಮ ಸಮಸ್ಯೆಗೆ ಸರಳ ಪರಿಹಾರ ನೀಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರು ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಹಳೆಯ ಪ್ಯಾನ್ ಕಾರ್ಡ್ಗಳು ರದ್ದಾಗುತ್ತಾ, ಹೊಸ ಇ ಪ್ಯಾನ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಎಸ್, ಸುಮಾರು ಜನರಿಗೆ ಒಂದು ದೊಡ್ಡ ಗೊಂದಲವಿದೆ. ಏನಪ್ಪಾ ಅಂದ್ರೆ, ನನ್ನ ಹತ್ರ ಇರೋ ಪ್ಲಾಸ್ಟಿಕ್ ಅಥವಾ ಕಾಗದದ ಹಳೆಯ ಪ್ಯಾನ್ ಕಾರ್ಡ್ ರದ್ದಾಗ್ಬಿಡುತ್ತಾ, ನಾನು ಹೊಸದನ್ನ ಮಾಡಿಸ್ಲೇಬೇಕಾ ಅಂತ? ಇದಕ್ಕೆ ಸ್ಪಷ್ಟ ಮಾಹಿತಿ ಇಲ್ಲಿದೆ. ಇಲ್ಲ ಸ್ನೇಹಿತರೆ, ನಿಮ್ಮ ಹಳೆ ಪ್ಯಾನ್ ಕಾರ್ಡ್ ರದ್ದಾಗೋದಿಲ್ಲ. ನಿಮ್ಮ ಪ್ಯಾನಿನ ಸಂಖ್ಯೆ ಅಂದ್ರೆ ಪ್ಯಾನ್ ನಂಬರ್ ಒಂದೇ ಆಗಿರುತ್ತೆ. ನೀವು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ರೆ ನಿಮ್ಮ ಹಳೆ ಪ್ಯಾನ್ ಕಾರ್ಡ್ ಸಂಪೂರ್ಣವಾಗಿ ಚಾಲ್ತಿಯಲ್ಲಿರುತ್ತೆ. ಹಾಗಾದ್ರೆ ರದ್ದಾಗೋದು ಯಾವಾಗ ಅಂತ ನೀವು ಕೇಳಬಹುದು. ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಜೊತೆ ಲಿಂಕ್ ಮಾಡದೇ ಇದ್ದಾಗ ಮಾತ್ರ ಅದು ಇನ್ಆಪರೇಟಿವ್ ಅಂದ್ರೆ ನಿಷ್ಕ್ರಿಯಗೊಳಿಸಲಾಗುತ್ತೆ ಅಂತ ತೋರಿಸುತ್ತೆ. ಹಾಗಾಗಿ ಲಿಂಕ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಮೊದಲು ಖಚಿತಪಡಿಸಿಕೊಳ್ಬೇಕು. ಇನ್ನ ಹೊಸ ಇ ಪ್ಯಾನ್ ಪಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ನಿಮ್ ಹತ್ರ ಹಳೆ ಪ್ಯಾನ್ ಕಾರ್ಡ್ ಇಲ್ದಿದ್ರೆ ಅಥವಾ ಕಳೆದು ಹೋಗಿದ್ರೆ ಡಿಜಿಟಲ್ ರೂಪದ ಇ ಪ್ಯಾನ್ ಅನ್ನ ಜಲ್ದಿ ಹಾಗೂ ಸುಲಭವಾಗಿ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದಾಯ ತೆರಿಗೆ ಇಲಾಖೆಯ ಉಚಿತ ಅಂದ್ರೆ ಇನ್ಸ್ಟೆಂಟ್ ಇ ಪ್ಯಾನ್ನ ವಿಧಾನ ಏನಪ್ಪಾ ಅಂದ್ರೆ, ಅಗತ್ಯವಿರೋ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ, ಆಧಾರ್ಗೆ ಲಿಂಕ್ ಆಗಿರುವ ಸಕ್ರಿಯ ಮೊಬೈಲ್ ಸಂಖ್ಯೆ ಅಂದ್ರೆ ಓಟಿಪಿಗಾಗಿ ಈ ಒಂದು ಮೊಬೈಲ್ ಸಂಖ್ಯೆ ಬೇಕೇ ಬೇಕು. ಮೊದಲನೇದಾಗಿ ಆದಾಯ ತೆರಿಗೆ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, incometax.gov.in. ನಂತರ ಹೋಮ್ ಪೇಜ್ನಲ್ಲಿರೋ ಕ್ವಿಕ್ ಲಿಂಕ್ಸ್ ವಿಭಾಗದಲ್ಲಿ ಇನ್ಸ್ಟೆಂಟ್ ಇ ಪ್ಯಾನ್ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಗೆಟ್ ನ್ಯೂ ಇ ಪ್ಯಾನ್ ಅನ್ನ ಆಯ್ಕೆ ಮಾಡಿ ನಿಮ್ಮ 12 ಅಂಕೆಯ ಆಧಾರ್ ಸಂಖ್ಯೆಯನ್ನ ನಮೂದಿಸಿ. ಆಮೇಲೆ ನಿಯಮಗಳಿಗೆ ಒಪ್ಪಿಗೆ ನೀಡಿ ನಿಮ್ಮ ಲಿಂಕ್ ಆದ ಮೊಬೈಲ್ಗೆ ಬರೋ ಓಟಿಪಿಯನ್ನ ನಮೂದಿಸಿ ದೃಢೀಕರಿಸಿ. ಎಲ್ಲಾ ವಿವರಗಳನ್ನ ಪರಿಶೀಲಿಸಿದ ಮೇಲೆ ಸಬ್ಮಿಟ್ ಕೊಡಿ. ಸೋ ಈಗ ನಿಮ್ಮ ಇ ಪ್ಯಾನ್ ತಕ್ಷಣವೇ ರಚನೆಯಾಗುತ್ತೆ. ಅದೇ ಪುಟದಲ್ಲಿ ಚೆಕ್ ಸ್ಟೇಟಸ್ ಅಥವಾ ಡೌನ್ಲೋಡ್ ಪ್ಯಾನ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಒಟಿಪಿ ನಮೂದಿಸಿ ನಿಮ್ಮ ಇ ಪ್ಯಾನ್ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೋ ನೆನ್ಪಿಡಿ ಸ್ನೇಹಿತರೆ, ಇ ಪ್ಯಾನ್ ಕಾರ್ಡ್ ಉಚಿತವಾಗಿದ್ದು ಭೌತಿಕ ಪ್ಯಾನ್ ಕಾರ್ಡಿಗಷ್ಟೇ ಕಾನೂನಾತ್ಮಕ ಮೌಲ್ಯವನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ SIR ಅಂದ್ರೆ ಮತದಾರರ ಪಟ್ಟಿ ಪರಿಶೀಲನೆಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಒಂದೇ ಒಂದು SMS ಮೂಲಕ ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, SIR ನಲ್ಲಿ ನಿಮ್ಮ ಹೆಸರು ಇದೆಯಾ? ಅದನ್ನ ಕೇವಲ ಒಂದು SMS ಮೂಲಕ ಕ್ಷಣಾರ್ಧದಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಬಹುದು ಅನ್ನೋ ವಿಷಯವನ್ನ ನಾವೀಗ ತಿಳಿಯೋಣ. ಎಸ್, ಮತದಾರರ ಪಟ್ಟಿ ಅಂದ್ರೆ ವೋಟರ್ ಲಿಸ್ಟ್. ಇದರಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ನಮಗೆ ನೆನಪಾಗೋದು ಅಲ್ವಾ?

ಸಭಾ ಕ್ಷೇತ್ರದಲ್ಲಿಯೂ ನಿಯಮಿತವಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಹಾಗಾದ್ರೆ ಯಾರ ಹೆಸರು ತೆಗೆದು ಹಾಕಲಾಗುತ್ತೆ ಅಂತ ಹೇಳೋದಾದ್ರೆ, ಮನೆ ಬದಲಾಯಿಸಿ ಬೇರೆ ಕಡೆ ಹೋದವರ ಹೆಸರು, ಮರಣ ಹೊಂದಿದ ವ್ಯಕ್ತಿಗಳ ಹೆಸರು, ಒಂದಕ್ಕಿಂತ ಹೆಚ್ಚು ಕಡೆ ನಮೋದಿಯಾಗಿರುವ ಹೆಸರುಗಳು, ಇವುಗಳನ್ನ ತೆಗೆದು ಹಾಕಲಾಗುತ್ತೆ. ನಮಗೆ ಯಾಕಿದು ಮುಖ್ಯ ಅಂತ ಹೇಳೋದಾದ್ರೆ, ಕೆಲವೊಂದ್ಸರಿ ತಾಂತ್ರಿಕ ಕಾರಣಗಳಿಂದ ಅಥವಾ ನೀವು ಮನೆ ಬದಲಾಯಿಸಿದಾಗ ನಿಮ್ಮ ಹೆಸರು ಪಟ್ಟಿಯಿಂದ ಕೈಬಿಟ್ಟು ಹೋಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ SMS ಮೂಲಕ ಈ ಕೂಡಲೇ ಚೆಕ್ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹೊಣೆ. ಹಾಗಾದ್ರೆ SMS ಮೂಲಕ ಚೆಕ್ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ, ಎಸ್, ನಿಮ್ಮ ಕೈಯಲ್ಲಿರುವ ಸಾಮಾನ್ಯ ಬಟನ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಯಾವುದೇ ಇರಲಿ, ಇಂಟರ್ನೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಉಚಿತವಾಗಿ ಇದನ್ನ ಪರಿಶೀಲಿಸಬಹುದು. ಹೇಗೆ ಅಂತೀರಾ? ಎಸ್, ಮೊದಲನೇ ಹಂತ, ನಿಮ್ಮ ಮೊಬೈಲ್ನ SMS ಆಪ್ ಓಪನ್ ಮಾಡ್ಕೊಳ್ಳಿ. ಇನ್ನ ಎರಡನೇದಾಗಿ, ಸಂದೇಶದ ಜಾಗದಲ್ಲಿ ECI ಅಂತ ಕ್ಯಾಪಿಟಲ್ ಅಕ್ಷರಗಳಲ್ಲಿ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಡಿ. ನಂತರ ನಿಮ್ಮ ವೋಟರ್ ID ಕಾರ್ಡ್ ಸಂಖ್ಯೆಯನ್ನ ಸರಿಯಾಗಿ ನಮೂದಿಸಿ. ಉದಾಹರಣೆಗೆ, ಕ್ಯಾಪಿಟಲ್ ECI ಸ್ಪೇಸ್ KA 1 2 3 4 5 6 7 ಅಂತ ಟೈಪ್ ಮಾಡಿ. ನಂತರ ಇದನ್ನು 1950 ಈ ನಂಬರಿಗೆ SMS ಕಳಿಸಿ. ಗಮನಿಸಿ, 1950 ಅನ್ನೋದು ರಾಷ್ಟ್ರೀಯ ಮತದಾರರ ಸಹಾಯವಾಣಿ ಸಂಖ್ಯೆ. ಇದಾದ ನಂತರ ನೀವು SMS ಕಳುಹಿಸಿದ ನಂತರ ನಿಮಗೆ ಸಿಗೋ ಮಾಹಿತಿ ಹೀಗಿರುತ್ತೆ. ನಿಮಗೆ ವಾಪಸ್ ಬರುವ ಸಂದೇಶದಲ್ಲಿ ಇಷ್ಟೆಲ್ಲ ವಿವರಗಳು ಕ್ಷಣಾರ್ಧದಲ್ಲಿ ಸಿಗುತ್ತೆ. ಮೊದಲನೇದಾಗಿ, ನಿಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ವಿಧಾನಸಭಾ ಕ್ಷೇತ್ರದ ಹೆಸರು, ಪೋಲಿಂಗ್ ಬೂತ್ ಸಂಖ್ಯೆ ಮತ್ತು ಹೆಸರು, ಹಾಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಅನುಕ್ರಮ ಸಂಖ್ಯೆ, ಇವಿಷ್ಟು ನಿಮ್ಮ ಫೋನಿನಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಒಂದು ವೇಳೆ SMS ನಲ್ಲಿ ನಿಮ್ಮ ಹೆಸರು ನಾಟ್ ಫೌಂಡ್ ಅಂತ ಬಂದರೆ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ಆತಂಕ ಪಡೋ ಅಗತ್ಯವಿಲ್ಲ ಸ್ನೇಹಿತರೆ. ನಿಮ್ಮ ಹೆಸರು ಪರಿಷ್ಕೃತ ಪಟ್ಟಿಯಿಂದ ಬಿಟ್ಟು ಹೋಗಿದ್ದರೆ ಅಥವಾ ಹೊಸದಾಗಿ ಸೇರಿಸಬೇಕಿದ್ದರೆ ಈ ಒಂದು ಕ್ರಮವನ್ನ ಅನುಸರಿಸಿ. ಮೊದಲನೇದಾಗಿ, ವೋಟರ್ ಹೆಲ್ಪ್ ಲೈನ್ ಆಪ್. ಗೂಗಲ್ ಪ್ಲೇಸ್ಟೋರ್ನಿಂದ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ ಫಾರಂ 6 ಭರ್ತಿ ಮಾಡಿ ಹೆಸರು ಸೇರಿಸಬಹುದು. ಸೊ ಆನ್ಲೈನ್ ವೆಬ್ಸೈಟ್ ಅಂದ್ರೆ voters.ECI.gov.in ಗೆ ಭೇಟಿ ನೀಡಿ ಪರಿಶೀಲಿಸಿ. ನಂತರ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅವರನ್ನ ಸಂಪರ್ಕಿಸಿ. ಪ್ರತಿಯೊಂದು ಪೋಲಿಂಗ್ ಬೂತ್ಗೂ ಒಬ್ಬ BLO ಅಧಿಕಾರಿ ಇರ್ತಾರೆ. ಅವರನ್ನ ಭೇಟಿಯಾಗಿ ನಿಮ್ಮ ವಿವರ ನೀಡಿ ಹೆಸರನ್ನ ಸೇರ್ಪಡೆಗೊಳಿಸಬಹುದು. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಮತವೂ ಅಮೂಲ್ಯ. ನಿಮ್ಮ ಬಳಿ ವೋಟರ್ ID ಕಾರ್ಡ್ ಇದ್ರೆ ಸಾಲದು, ಮತದಾರರ ಪಟ್ಟಿಯಲ್ಲಿ ಹೆಸರು ಇರಲೇಬೇಕು. ಹಾಗಾಗಿ ಈಗಲೇ ನಿಮ್ಮ ಮೊಬೈಲ್ ತೆಗೆದುಕೊಂಡು 1950 ಈ ನಂಬರ್ಗೆ SMS ಮಾಡಿ ಖಾತ್ರಿ ಪಡಿಸ್ಕೊಳ್ಳಿ. ಬನ್ನಿ ಹಾಗಿದ್ರೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಶಾಲಾ ಕಾಲೇಜು ಅಡ್ಮಿಷನ್ ಇರಲಿ, ಸರ್ಕಾರಿ ಉದ್ಯೋಗದ ಅರ್ಜಿ ಇರಲಿ, ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಪಡಿಬೇಕಾದಲ್ಲಿ ನಮ್ಮನ್ನ ಮೊದಲು ಕೇಳೋದು ಏನ್ ಗೊತ್ತಾ? ಶಾಶ್ವತ ನಿವಾಸ ದೃಢೀಕರಣ ಪತ್ರ, ಅಂದ್ರೆ ರೆಸಿಡೆನ್ಸ್ ಸರ್ಟಿಫಿಕೇಟ್. ಎಸ್, ಇದಕ್ಕಾಗಿ ತಾಲೂಕು ಆಫೀಸ್ಗೆ ಅಲಿಬೇಕಾ, ಸಾಲಿನಲ್ಲಿ ನಿಲ್ಬೇಕಾ, ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಕಾ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಖಂಡಿತ ಇಲ್ಲ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸ್ಕೊಂಡು ಮನೆ ಬಾಗಿಲಲ್ಲೇ ಕೇವಲ 0 ರೂಪಾಯಿಗೆ, ಅಂದ್ರೆ ಉಚಿತವಾಗಿ ಆನ್ಲೈನ್ನಲ್ಲೇ ಇದನ್ನ ಪಡಿಬಹುದು. ಅದು ಹೇಗೆ ಅಂತೀರಾ? ಅದರ ಬಗ್ಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಕೇಳಿ. ಶಾಶ್ವತ ನಿವಾಸ ದೃಢೀಕರಣ ಪತ್ರವನ್ನ ಆನ್ಲೈನ್ನಲ್ಲಿ ಫ್ರೀಯಾಗಿ ಪಡೆಯೋದು ಹೇಗೆ? ಮೊದಲನೇದಾಗಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಗೆ ಸಕ್ರಿಯವಾಗಿರುವಂತಹ ಮೊಬೈಲ್ ಸಂಖ್ಯೆ, ಇದು ಓಟಿಪಿಗಾಗಿ. ಹಾಗೆ ರೇಷನ್ ಕಾರ್ಡ್, ಇದು ರೆವೆನ್ಯೂ ದಾಖಲೆಗಾಗಿ ಬೇಕಾಗುತ್ತೆ, ಅಥವಾ ಕುಟುಂಬದ ವಿವರಕ್ಕಾಗಿ ಬೇಕಾಗುತ್ತೆ. ಇನ್ನ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕು. ನಂತರ ಸ್ವಯಂ ಘೋಷಣಾ ಪತ್ರ ಅಥವಾ ವಿದ್ಯುತ್ ಬಿಲ್ ಅಥವಾ ಸ್ವತ್ತು ತೆರಿಗೆ ರಶೀದಿ, ಅಂದ್ರೆ ಟ್ಯಾಕ್ಸ್ ರೆಸಿಪ್ಟ್ ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಅರ್ಜಿಯನ್ನ ಆನ್ಲೈನ್ನಲ್ಲಿ ಸರಳವಾಗಿ ಸಲ್ಲಿಸಬಹುದು. ಹೇಗೆ ಅಂತಂದ್ರೆ, ಸೇವಾ ಸಿಂಧು ಅಥವಾ ನಾಡ ಕಚೇರಿ ಪೋರ್ಟಲ್ಗೆ ಭೇಟಿ ನೀಡಿ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ ತೆಗೆದು ಸೇವಾ ಸಿಂಧು ಸರ್ವಿಸ್ .karnataka.gov.in ಅಥವಾ ನಾಡ ಕಚೇರಿ .karnataka.gov.in ಈ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಅಥವಾ ಸೈನ್ ಅಪ್ ಮಾಡಿ. ನೀವು ಹೊಸ ಬಳಕೆದಾರರಾಗಿದ್ರೆ, ಅಂದ್ರೆ ನ್ಯೂ ಯೂಸರ್ ಆಗಿದ್ರೆ, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಬಳಸಿ ಉಚಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರೋ OTP ನಮೂದಿಸಿ ಲಾಗಿನ್ ಆಗಿ. ಇದಾದ ಮೇಲೆ ಹೋಮ್ ಪೇಜ್ ನಲ್ಲಿರೋ ಸರ್ವಿಸಸ್ ವಿಭಾಗಕ್ಕೆ ಹೋಗಿ. ಅಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಥವಾ ನಿವಾಸ ದೃಢೀಕರಣ ಪತ್ರ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅರ್ಜಿ ಭರ್ತಿ ಮಾಡಿ ಹಾಗೂ ದಾಖಲೆ ಅಪ್ಲೋಡ್ ಮಾಡಿ. ನಿಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಪೂರ್ಣ ವಿಳಾಸ ಮತ್ತು ಎಷ್ಟು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದೀರಿ ಅನ್ನೋ ವಿವರಗಳನ್ನ ಸರಿಯಾಗಿ ಭರ್ತಿ ಮಾಡಿ. ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಫೋಟೋವನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಇದಾದ ನಂತರ ಎಲ್ಲಾ ವಿವರಗಳನ್ನ ಒಂದ್ಸರಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಸಬ್ಮಿಟ್ ಬಟನ್ ಒತ್ತಿ. ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಒಂದು GSC ನಂಬರ್ ಸಿಗುತ್ತೆ, ಅದನ್ನ ಕಡ್ಡಾಯವಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪ್ರಮಾಣ ಪತ್ರ ಪಡ್ಕೊಳ್ಳೋದು ಹೇಗೆ ಶ್ವೇತಾ ಅಂತ ಕೇಳೋದಾದ್ರೆ, ಎಸ್, ಅರ್ಜಿ ಸಲ್ಲಿಸಿದ ಮೇಲೆ ಗ್ರಾಮ ಆಡಳಿತಾಧಿಕಾರಿಗಳು, ಅಂದ್ರೆ ವಿಲೇಜ್ ಅಕೌಂಟೆಂಟ್ VA ಅವರು ಮತ್ತು ಶಿರಸ್ತೇದಾರರು ನಿಮ್ಮ ವಿವರಗಳನ್ನ ಪರಿಶೀಲಿಸಿ ಅನುಮೋದಿಸ್ತಾರೆ, ಅಂದ್ರೆ ವೆರಿಫಿಕೇಶನ್ ಮಾಡ್ತಾರೆ. ಸಾಮಾನ್ಯವಾಗಿ 7-15 ದಿನಗಳ ಒಳಗಾಗಿ ನಿಮ್ಮ ಸರ್ಟಿಫಿಕೇಟ್ ಸಿದ್ಧವಾಗುತ್ತೆ. ನಿಮ್ಮ ಮೊಬೈಲ್ಗೆ ಸಂದೇಶ ಬಂದ ತಕ್ಷಣ ಮತ್ತೆ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿ. ನಿಮ್ಮ ಅರ್ಜಿ ಸಂಖ್ಯೆ ಹಾಕಿ ಡಿಜಿಟಲ್ ಸಹಿ ಹೊಂದಿರುವ ನಿವಾಸ ದೃಢೀಕರಣ ಪತ್ರವನ್ನ ಉಚಿತವಾಗಿ, ಅಂದ್ರೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಇಷ್ಟು ನೋಡಿ, ತಾಲೂಕು ಕಚೇರಿಯ ಅಲೆದಾಟವಿಲ್ಲದೆ ಒಂದೇ ಒಂದು ನಯಾ ಪೈಸ ಖರ್ಚಿಲ್ಲದೆ ನಿಮ್ಮ ನಿವಾಸ ದೃಢೀಕರಣ ಪತ್ರ ನಿಮ್ಮ ಕೈಗೆ ಸೇರುತ್ತೆ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹಳೆಯ ಪ್ಯಾನ್ ಕಾರ್ಡ್ ಮತ್ತು ಇ-ಪ್ಯಾನ್, SMS ಮೂಲಕ SIR ಮತದಾರರ ಪಟ್ಟಿ ಪರಿಶೀಲನೆ, ಹಾಗೆ ಉಚಿತ ನಿವಾಸ ದೃಢೀಕರಣ ಪತ್ರ, ಈ 3 ಪ್ರಮುಖ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಸೊ ಈ ಮಾಹಿತಿ ನಿಮ್ಮ ದೈನಂದಿನ ಜೀವನಕ್ಕೆ ಖಂಡಿತ ಉಪಯೋಗವಾಗುತ್ತೆ ಅಂತ ಅನ್ಕೊಳ್ತಾ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ದೇಹದ ಅತ್ಯಂತ ಶಕ್ತಿಶಾಲಿಯಾದ ಸ್ನಾಯು ಯಾವುದು ಅಂತ ನಿಮ್ಗೆ ಗೊತ್ತಿದೆಯಾ? ಸೊ ಆ ಸ್ನಾಯು ಯಾವುದು, ಮತ್ತೆ ಯಾಕೆ ಅದನ್ನು ನಮ್ಮ ದೇಹದ ಅತ್ಯಂತ ಶಕ್ತಿಶಾಲಿಯಾದ ಸ್ನಾಯು ಅಂತ ಕರೀತಾರೆ? ನಮ್ಮ ದೇಹದಲ್ಲಿರುವಂತಹ ಅಸಂಖ್ಯ ಸ್ನಾಯುಗಳಲ್ಲಿ ಇದನ್ನೇ ಯಾಕೆ ಆ ರೀತಿಯಲ್ಲಿ ಕರೆಯುವಂಥದ್ದು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಶಕ್ತಿಶಾಲಿಯಾದ ಸ್ನಾಯು ಯಾವುದು ಅಂತ ನಿಮಗೇನಾದ್ರು ಗೊತ್ತಾಗಿದ್ರೆ ಅದನ್ನು ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ನಮ್ಮ ದೇಹದ ಅತ್ಯಂತ ಶಕ್ತಿಶಾಲಿಯಾದ ಸ್ನಾಯು ಯಾವುದು ಅಂತ ಕೇಳಿದ್ರೆ ಅದು ನಾಲಿಗೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ನಮ್ಮ ದೇಹದಲ್ಲಿ ಅಸಂಖ್ಯ ಸ್ನಾಯುಗಳಿದ್ದಾವೆ, ಅವುಗಳಲ್ಲಿ ಸುಮಾರು 600 ಪ್ರಮುಖ ಸ್ನಾಯುಗಳನ್ನ ನಾವು ಗುರುತಿಸ್ಬೋದು, ಅವುಗಳಿಗೆ ನಾಮಕರಣವನ್ನು ಕೂಡ ಮಾಡಿದರೆ ಅಂತ ಹೇಳ್ಬೋದು. ಸೊ ಈ 600 ಸ್ನಾಯುಗಳಲ್ಲಿ ಯಾವ ಸ್ನಾಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಅಂತ ಯಾರನ್ನಾರು ಕೇಳಿದ್ರಿ ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದೊಂದು ಸ್ನಾಯುಗಳು ಕೂಡ ಒಂದೊಂದು ರೀತಿಯ ವಿಶೇಷತೆಯನ್ನು ಹೊಂದಿದ್ದಾವೆ ಅಂತಾನೆ ಹೇಳ್ಬೋದು. ಸೊ ಆ ವಿಶೇಷ ಸ್ನಾಯುಗಳ ಪರಿಚಯವನ್ನು ನಾವಿವತ್ತು ಮಾಡ್ಕೊಳ್ಳೋಣ. ಸೊ ಮೊದಲನೇದು ನಮ್ಮ ನಾಲಿಗೆ. ನಾಲಿಗೆ ಪ್ರಧಾನ ಕೆಲಸ ಏನಪ್ಪಾ ಅಂತಂದರೆ ಆಹಾರದ ರುಚಿಯನ್ನು ತಿಳಿಸುವಂಥದ್ದು, ಹಾಗೆ ಅಗಿಯೋದಕ್ಕೆ ಹಾಗೆ ನುಂಗೋದಕ್ಕೆ ನೆರವಾಗುವಂಥದ್ದು. ಸೊ ನಾವೆಲ್ಲರೂ ಕೂಡ ನಾಲಿಗೆಯನ್ನು ಬಳಸ್ಕೊಂಡು ಆಹಾರದ ರುಚಿಯನ್ನು ಕಂಡುಹಿಡಿತೀವಿ, ಮತ್ತು ಅದನ್ನು ಫೀಲ್ ಮಾಡ್ತೀವಿ. ಅದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಸ್ನಾಯು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದನ್ನು ರಸನೇಂದ್ರಿಯ ಅಂತ ಹೇಳಿ ಕರೀತಾರೆ. ಮಾತನಾಡೋದು ನಾಲಿಗೆಯ ದ್ವಿತೀಯಕ ಕೆಲಸ ಆಗಿರುತ್ತೆ. ಒಂದು ಮಾತಿದೆ, ಮಾತಿನಿಂ ನಗೆ ನುಡಿಯು ಮಾತಿನಿಂ ಹಗೆ ಹೊಲೆಯು ಅಂತ. ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಅವರ ಮಾತಿದೆ. ಸೊ ನಾಲಿಗೆ ಎಷ್ಟು ಮಾತಾಡಿದ್ರು ಕೂಡ ದಣಿವಾಗುವುದಿಲ್ಲ. ಅದಕ್ಕೆ ನಮ್ಮ ನಾಲಿಗೆ ಎಷ್ಟು ವಿಶೇಷ ಅಂತಂದರೆ ರುಚಿಯನ್ನು ಕಂಡುಹಿಡಿಯುತ್ತೆ, ಬೇಕಾದ ಹಾಗೆ ಚಲಿಸುತ್ತೆ, ಮತ್ತು ನಮ್ಮ ದೇಹದಲ್ಲಿ ನಾವು ಎಲ್ಲೇ ಹುಡುಕ್ತೀವಿ ಅಂತಂದರೂ ಕೂಡ ಈ ರೀತಿ ಚಲಿಸಬಲ್ಲ ಮತ್ತೊಂದು ಸ್ನಾಯು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಕೆಲಸ ಮಾಡುವಂತಹ ಒಂದೇ ಒಂದು ಸ್ನಾಯು ಅಂತಂದರೆ ಅದು ನಾಲಿಗೆ ಆಗಿರುತ್ತೆ. ಆ್ಯಂಡ್ ಇದೇ ಥರನೇ ನಮ್ಮ ದೇಹದಲ್ಲಿ 600 ಸ್ನಾಯುಗಳಿದ್ದಾವೆ ಅಂತ ಹೇಳಿದೆ. ಸೊ ಅಂತಹ ಸ್ನಾಯುಗಳಲ್ಲಿ ಇನ್ನೊಂದು ಸ್ನಾಯು ಯಾವುದಪ್ಪ ಅಂತಂದರೆ ನಮ್ಮ ಕಣ್ಣುಗುಡ್ಡೆಯನ್ನು ಚಲಿಸಲು ನೆರವಾಗುವಂತಹ ಒಂದು ಸ್ನಾಯುವಾಗಿದೆ. ನಯನ ಸ್ನಾಯುಗಳು ಕಣ್ಣುಗುಡ್ಡೆಯನ್ನು ಯಾವ ದಿಕ್ಕಿನಲ್ಲಿ ಬೇಕಾದರೂ ಚಲಿಸುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾವೆ, ಮತ್ತು ನಮಗೆ ಅಗತ್ಯವಾದ ನೋಟವನ್ನು ಕೂಡ ನೀಡ್ತವೆ. ಒಂದೇ ಕಡೆ ನೋಟವನ್ನು ಕೇಂದ್ರೀಕರಿಸಲು ನೆರವಾಗಬಲ್ಲ ಅಂತ ಸ್ನಾಯು ಅಂತಂದರೆ ಈ ಕಣ್ಣಿನ ಸ್ನಾಯುಗಳು. 1 ಗಂಟೆಯ ಕಾಲ ನಾವು ಓದಿದ್ರೆ ಅಥವಾ ಬರೆದ್ರೆ ನಮ್ಮ ನಯನ ಸ್ನಾಯುಗಳು ಸುಮಾರು 10,000 ಸಲ ಸುಸಂಬದ್ಧವಾಗಿ ಚಲಿಸ್ತಾ ಇರ್ತವೆ. ಆದರೆ ಈ ನಯನ ಸ್ನಾಯುಗಳ ಸಾಮರ್ಥ್ಯಕ್ಕೆ ಒಂದು ಮಿತಿ ಇದೆ. ಕೆಲವು ಗಂಟೆಗಳ ಕೆಲಸ ಮಾಡ್ತಾ ಇರುವಂತೆ ದಣಿವಾಗೋದಕ್ಕೆ ಶುರುವಾಗುತ್ತೆ. ಕಣ್ಣು ನೋವು ಬರುವಂಥದ್ದು, ತಲೆನೋವು ಬರುವಂಥದ್ದು, ಕುತ್ತಿಗೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ನಯನ ಸ್ನಾಯುಗಳು ನಮ್ಮ ಶರೀರದ ಶಕ್ತಿಶಾಲಿಯಾದ ಸ್ನಾಯುಗಳು ಆಗೋದಿಲ್ಲ. ನಂತರದಲ್ಲಿ ಇನ್ನೊಂದು ಸ್ನಾಯು ಬರುತ್ತೆ ನಮಗೆ, ಜಗನ ಮಹಾಸ್ನಾಯು ಅಂಥೇಳಿ, ಅಂದರೆ ಗ್ಲುಟಿಯಸ್ ಮ್ಯಾಕ್ಸಿಮಸ್ ಅನ್ನುವಂಥದ್ದು. ನಮ್ಮ ಶರೀರದ ಅತ್ಯಂತ ದೊಡ್ಡ ಸ್ನಾಯುವಾಗಿದೆ, ಮಹಾಶಕ್ತಿಶಾಲಿಯಾದ ಸ್ನಾಯು ಅಂತಂದರೆ ಇದು ಅಂತಲೇ ಹೇಳ್ಬೋದು. 4 ಕಾಲುಗಳಲ್ಲಿ ನಡೆಯುತ್ತಿದ್ದಂತಹ ನಮ್ಮ ಪೂರ್ವಜರನ್ನ 2 ಕಾಲಿನ ಮೇಲೆ ನಿಲ್ಲುವಂತೆ ಮಾಡಿದಂತಹ ಸ್ನಾಯು ಇದೆ. ಮಹಡಿಯ ಮೆಟ್ಟಿಲನ್ನು ಹತ್ತುವಂತಹ ಕೆಲಸ ಕಾರ್ಯಗಳಲ್ಲಿ ಜಗನ ಮಹಾಸ್ನಾಯುವುದೇ ಪ್ರಧಾನ ಪಾತ್ರ ಇರುತ್ತೆ. ಆದರೆ ಇದರ ಕೆಲಸಕ್ಕೂ ಮಿತಿ ಇರುತ್ತೆ. ಎಷ್ಟೊತ್ತು ತಾನೇ ನಾವು ಕೂಡ ನಿರಂತರವಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಕುಳಿತುಕೊಂಡು ವಿಶ್ರಾಂತಿ ತಗೊಳ್ಳಬೇಕಾಗತ್ತೆ ಅಲ್ವಾ? ಸೊ ಅದಕ್ಕೆ ಕಾರಣನೇ ಈ ಸ್ನಾಯುಗಳು. ಕೇಳಿಸ್ಕೊಂಡ್ರಲ್ಲ, ಈ ರೀತಿ ಸ್ನಾಯುಗಳು ನಮಗೆ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತೆ ನಮ್ಮ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳಿಗೆ. ಅಥವಾ ನಮ್ಮ ಪೂರ್ವಜರನ್ನ ನಾವು ನೋಡ್ತೀವಿ ಅಂತಂದರೆ ಅವರಿಂದ ಈ ಜನ್ರೇಷನ್ವರೆಗೂ ಕೂಡ ಎಷ್ಟೊಂದು ಬದಲಾವಣೆಗಳಾಗಿದೆ ಅಂದರೆ ಅದಕ್ಕೆ ಕಾರಣ ಈ ರೀತಿಯ ಸ್ನಾಯುಗಳು ಅಂತಲೇ ಹೇಳ್ಬೋದು. ಸೊ ಈ ಸ್ನಾಯುಗಳಲ್ಲಿ ಇನ್ನೂ ವಿಶೇಷವಾದಂತಹ ಸ್ನಾಯುಗಳಿದ್ದಾವೆ, ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರವಾಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸ್ನಾಯುಗಳ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ದೇಹದಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ಸ್ನಾಯು ಯಾವುದು, ಮತ್ತೆ ಈ ಸ್ನಾಯುಗಳ ಕೆಲಸಗಳು ಏನೇನಿದೆ, ಮತ್ತೆ ಯಾವ ರೀತಿ ಅದು ಕೆಲಸ ಮಾಡುತ್ತೆ. ಸೊ ನಮ್ಮ ದೇಹದ ಅತ್ಯಂತ ಶಕ್ತಿಶಾಲಿಯಾದ ಸ್ನಾಯು ಯಾವುದಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದೆ. ಸೊ ಹಾಗೆ ನಾನು ಆಗಲೇ ಹೇಳಿದೆ, ನಾಲಿಗೆ ಬಗ್ಗೆ ಹೇಳಿದೆ, ಮತ್ತೆ ಕಣ್ಣಿನ ಬಗ್ಗೆ ಹೇಳಿದೆ, ಜೊತೆಗೆ ಗ್ಲುಟಿಯಸ್ ಮ್ಯಾಕ್ಸಿಮಸ್ ಬಗ್ಗೆ ಕೂಡ ಹೇಳಿದೆ. ಸೊ ಈ ಸ್ನಾಯುಗಳು ನಮ್ಮ ದೇಹದಲ್ಲಿ ಎಷ್ಟೊಂದು ಕೆಲಸವನ್ನು ಮಾಡುತ್ತೆ ಅನ್ನೋದು ನಿಮಗೂ ಕೂಡ ಇವತ್ತು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದೇ ರೀತಿಯಲ್ಲೇ ನಾವು ಇನ್ನೊಂದು ಸ್ನಾಯುವನ್ನು ನೋಡ್ತೀವಿ ಅಂತ ಅಂದರೆ ಇದು ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ತೊಂದರೆ ಕೂಡ ಆಗ್ತಾ ಇದೆ, ಆ್ಯಂಡ್ ನಾವು ತಿನ್ನುವಂತಹ ಫುಡ್ನಿಂದ, ಹಾಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಎಫೆಕ್ಟ್ ಮಾಡ್ತಾ ಇದೆ. ಯಾವುದು ಅಂತ ಗೊತ್ತಾಗಿರ್ಬೋದು, ನಮ್ಮ ಹೃದಯ. ಸೊ ನಮ್ಮ ಹೃದಯ ಸ್ನಾಯುವನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಅದನ್ನು ಮೀರಿಸಬಲ್ಲಂತಹ ಮತ್ತೊಂದು ಸ್ನಾಯು ಈ ಸೃಷ್ಟಿಯ ರಚನೆಯಲ್ಲಿಯೇ ಇಲ್ಲ ಅಂತಲೇ ಹೇಳ್ಬೋದು. ಹೃದಯ ನಾವು ಹುಟ್ಟುವುದಕ್ಕೆ ಮೊದಲೇ ಕೆಲಸ ಮಾಡೋದಕ್ಕೆ ಆರಂಭ ಮಾಡುತ್ತೆ, ನಾವು ಸಾಯುವ ಕೊನೆಯ ಕ್ಷಣದಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೆ. ಅಲ್ಲಿಯವರೆಗೂ ಕೂಡ ದಿನದ 24 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ವಯಸ್ಕರ ಹೃದಯ ನಿಮಿಷಕ್ಕೆ ಸುಮಾರು ಸರಾಸರಿ 70 ಸಲ ಮಿಡಿಯುತ್ತೆ. ಒಂದು ಸಲ ಮಿಡಿದಾಗ ಸುಮಾರು 70 ml ರಕ್ತವನ್ನು ಪಂಪ್ ಮಾಡುತ್ತೆ. ಸೊ ಅಂದರೆ ಒಂದು ನಿಮಿಷದಲ್ಲಿ 4,900 ml ರಕ್ತ, ಅಂದರೆ ಸುಮಾರು 5 L ರಕ್ತವನ್ನು ಪಂಪ್ ಮಾಡುತ್ತೆ. ಒಬ್ಬ ಮನುಷ್ಯನ ಜೀವಮಾನದಲ್ಲಿ ಸುಮಾರು 2.5 billion ಸಲ ಹೃದಯ ಮಿಡಿಯತ್ತೆ ಅಂತ ಹೇಳ್ತಾರೆ. ಸೊ ನಿರಂತರವಾಗಿ ಮಿಡಿತಾನೆ ಇರುವಂತಹ ಈ ಒಂದು ಹೃದಯ ನಮ್ಮ ಶರೀರದಲ್ಲಿ ಅತ್ಯಂತ ದೀರ್ಘ ಬಾಳಿಕೆಯ ಸ್ನಾಯು, ಹೃದಯ ಸ್ನಾಯು ಅಂತ ಹೇಳಿ ಹೇಳ್ಬೋದು. ಇನ್ನು ಮನುಷ್ಯರ ದೇಹದಲ್ಲಿರುವಂತಹ ಒಂದು ವಿಶೇಷವಾದಂತಹ ಸ್ನಾಯು ಅಂತ ಅಂದರೆ ಅದು ಗರ್ಭಾಶಯ ಸ್ನಾಯುವಾಗಿರುತ್ತೆ. ಇದು ಒಂದು ರೀತಿಯ ಅದ್ಭುತ ಅಂತಲೇ ಹೇಳ್ಬೋದು. ಗಾತ್ರದಲ್ಲಿ ನಮ್ಮ ಮುಷ್ಟಿಗಿಂತ ಚಿಕ್ಕದಾಗಿದ್ದು ಇದು ಇಡೀ ಕೂಸನ್ನು ತನ್ನ ಒಡೆಯಲ್ಲಿಟ್ಟುಕೊಂಡು ಅದು ಬೆಳೆದಂತೆಲ್ಲ ತಾನು ಕೂಡ ಬೆಳೀತಾ ಫುಟ್ಬಾಲ್ ಗಾತ್ರಕ್ಕೆ ಹಿಗ್ಗಿ ಒಂದು ದಿನ ಆ ಕೂಸನ್ನು ತನ್ನ ಒಡಲಿನಿಂದ ಬಲವಂತವಾಗಿ ಹೊರದೂಡುವ ಪ್ರಕ್ರಿಯೆ ಅಚ್ಚರಿಯನ್ನುಂಟು ಮಾಡುತ್ತೆ. ಮಗುವನ್ನು ಹೊರದೂಡಬೇಕಾದ್ರೆ 100-120 mm ಹೆಚ್ಚಿ ಒತ್ತಡವನ್ನು ಹಾಕುತ್ತೆ. ಹಾಗೆಯೇ ಸುಮಾರು 18 kg ಶಕ್ತಿಯನ್ನು ಬಳಸಿ ಮಗುವನ್ನು ಹೊರಕ್ಕೆ ಕಳಿಸುತ್ತೆ. ಸೊ ಈ ಒತ್ತಡ ಹೇಗಿರುತ್ತೆ ಅಂತಂದರೆ ಕೆಲವು ಸಲ ಇಡೀ ಗರ್ಭಾಶಯನೇ ಮುಗಿಸ್ಕೊಂಡು ಹೊರಕ್ಕೆ ಬಿದ್ದು ಬಿಡುತ್ತೆ. ಗರ್ಭಾಶಯ ಸ್ನಾಯು ಅದ್ಭುತವಾದದ್ದು ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಆದರೆ ನಮ್ಮ ದೇಹದ ಬಲಶಾಲಿಯಾದ ಸ್ನಾಯು ಇದಲ್ಲ. ಬಹುಶಃ ನಮ್ಮ ದೇಹದ ಅತ್ಯಂತ ಶಕ್ತಿಶಾಲಿಯಾದ ಸ್ನಾಯು ಅಂತಂದರೆ ಅದು ನಮ್ಮ ದವಡೆಯ ಸ್ನಾಯು, ಮೆಸೆಟರ್ ಅಂತ ಹೇಳಿ ಕರೀತಾರೆ. ನಮ್ಮ ಮುಖದ ಎಡಬಲದಲ್ಲಿ ಕೆಳಗಿನ ದವಡೆ ಮತ್ತು ಮೇಲಿನ ದವಡೆಗಳನ್ನು ಜೋಡಿಸುವಂತಹ ಸ್ನಾಯುವಾಗಿದೆ. ಈ ಸ್ನಾಯುವಿನ ಕಾರಣ ನಾವು ಕೆಳದವಡೆಯನ್ನು ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಚಲಿಸೋದಕ್ಕೆ ಸಾಧ್ಯವಾಗುತ್ತೆ. ಎಡಬಲ ಚಲಿಸಲು ನೆರವಾಗುವಂತಹ ಈ ಒಂದು ಸ್ನಾಯು ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಜಗಿದು ತಿನ್ನೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಪೂರ್ವಜರು ಆಹಾರವನ್ನು ಬೇಯಿಸಿ ತಿನ್ನೋದಕ್ಕೆ ಕಲಿಯುವ ಮೊದಲು ಪದಾರ್ಥಗಳನ್ನು ಹಾಗೆಯೇ ಜಗಿಬೇಕಾಗಿತ್ತು. ಪ್ರಾಣಿಗಳ ಮೂಳೆಗಳನ್ನು ಕೂಡ ಕಡಿಯೋದಕ್ಕೆ ಅಥವಾ ಚಿಪ್ಪು ಸಹಿತವಿರುವಂತಹ ಬಾದಾಮಿಯನ್ನು ಕಚ್ಚಿ ಒಳಗಿರುವ ಬೀಜವನ್ನು ತಿನ್ನೋದಕ್ಕೆ ಎರಡೂ ದವಡೆಗಳ ಶಕ್ತಿಯು ಸಾಕಷ್ಟು ಇರಬೇಕಾಗಿತ್ತು. ಹಾಗಾಗಿ ಎರಡೂ ದವಡೆಯ ಸ್ನಾಯುಗಳು ಸುಮಾರು 90 kg ಬಲವನ್ನು ಹಾಕಿದ್ರೆ ಮೂಳೆಯನ್ನು ಪುಡಿ ಪುಡಿ ಮಾಡ್ತವೆ. ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ದವಡೆ ಸ್ನಾಯುವಿಗೆ ಅತ್ಯಂತ ಬಲವಾದ ಹಾಗೂ ಶಕ್ತಿಶಾಲಿಯಾದ ಸ್ನಾಯುವಿನ ಪಟ್ಟವನ್ನು ನಾವು ಕೊಡಬಹುದು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಗೊತ್ತಾಯ್ತಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ಬರೀ 6 ಸ್ನಾಯುಗಳ ಒಂದು ವಿಶೇಷತೆಯನ್ನು ಹೇಳಿದ್ದೀನಿ. ಇನ್ನು ನಿಮಗೇನಾದ್ರು ಬೇರೆ ಬೇರೆ ಸ್ನಾಯುಗಳ ವಿಶೇಷತೆಗಳು ಗೊತ್ತಿದ್ರೆ, ಅದರ ಒಂದು ವಿಚಾರಗಳ ಬಗ್ಗೆ ನೀವೇನಾದ್ರು ತಿಳ್ಕೊಂಡಿದ್ದೀರಾ ಅಂತಂದರೆ ನೀವು ಸಹ ನಮಗೆ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686906729672799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಾನು ಅರ್ಜು ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ತಾನೇ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಎಲ್ರೂ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಹೀಗಿರುವಾಗ ಸಮಯ 6:30 ಆಗಿದೆ. ಸೊ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣವಾ? ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಹೀಗಿರುವಾಗ ಇವತ್ತು ಒಂದು ಕ್ಲಾತ್ ಸೆಂಟರ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು, ಸುಮಾರು ವರ್ಷಗಳಿಂದ ಆರ್ತಿ ಕ್ಲಾತ್ ಸೆಂಟರ್ ಅವರು ಬಿಸ್ನೆಸ್ ನಡೆಸ್ತಾ ಇದಾರೆ, ಹಾಗೆ ಇದರ ಮಾಲೀಕರಾಗಿರುವ ಸಂಪತ್ ರಾಜ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಸೊ ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಸಂಪತ್ ರಾಜ್ ಅವರೇ, ನಮಸ್ತೆ.
9: ನಮಸ್ಕಾರ, ನಮಸ್ಕಾರ, ಬನ್ನಿ.
8: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಧನ್ಯವಾದಗಳು, ಥ್ಯಾಂಕ್ಸ್.
8: ಓಕೆ, ಸಂಪತ್ ಸರ್ ಹೇಗಿದ್ದೀರಾ?
9: ಆರಾಮಾಗಿದ್ದೀವಿ ಮೇಡಮ್, ಆರಾಮಾಗಿದ್ದೀವಿ. ಬಹಳ ಖುಷಿ ಆಯ್ತು ನೀವು ಬಂದಿದ್ದೀರಿ, ನಿಮ್ದು ಮಾತಾಡಕ್ಕೆ ಬಹಳ ಖುಷಿ ಆಗತ್ತೆ.
8: ನನಗೂ ಕೂಡ ನಿಮ್ ಜೊತೆ ಮಾತಾಡ್ತಿರೋದು ಅಷ್ಟೇ ಖುಷಿ ಆಗ್ತಾ ಇದೆ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಇಲ್ಲಿ?
9: ನಾವು ಶಿವಮೊಗ್ಗದಲ್ಲೇ ಹುಟ್ಟಿದ್ದು, ಶಿವಮೊಗ್ಗದಲ್ಲೇ ಬೆಳೆದಿದ್ದು. ನಮ್ದು ವಿದ್ಯಾಭ್ಯಾಸ ಎಲ್ಲ DVS-ನಲ್ಲಿ ಆಗಿರೋದು, ಹೌದಾ? ನಮ್ದು ಆ ಟೈಮ್ನಲ್ಲೂ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಕಡಿಮೆ ಇತ್ತು. ನಂದು SLC ಆಗಿದೆ.
8: SLC ಆದ್ಮೇಲೆ ಏನ್ ಮಾಡ್ತೀರಿ ಸರ್?
9: ಬಿಸ್ನೆಸ್ ನಲ್ಲಿ ಆಗೋಗ್ಬಿಟ್ಟಿದೀವಿ. ಬಿಸ್ನೆಸ್ ನಲ್ಲಿ
8: ಈ ಬಿಸ್ನೆಸ್ ಮುಂಚೆ ನಿಮ್ ತಂದೆ ಯಾರು ನಡೆಸ್ತಾ ಇದ್ರ ಅಥವಾ ನೀವೇ ಸ್ಟಾರ್ಟ್ ಮಾಡಿದ್ರಿ?
9: ನಮ್ಮ ಫಾದರ್ ನಡೆಸ್ತಾ ಇದ್ರು.
8: ಸೊ ಫಾದರ್ ನಡೆಸ್ತಾ ಇದ್ದಂತ ಬಿಸ್ನೆಸ್ ನ ಕಂಟಿನ್ಯೂ ಮಾಡಿದೀರಾ? ಹೇಗಿದೆ ಸರ್ ಬಿಸ್ನೆಸ್?
9: ಬಿಸ್ನೆಸ್ ಪರವಾಗಿಲ್ಲ, ಓಕೆ, ನ್ಯಾಯವಾಗಿ ನಡೀತೀವಿ, ನಡೀತಾ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ.
8: ಸರ್, ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನುವಾಗ ನಿಮ್ ಕಣ್ ಮುಂದೆ ಸಾಕಷ್ಟು ಆಪ್ಷನ್ಸ್ ಗಳಿರುತ್ತೆ. ಯಾಕೆ ಇದೇ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ?
9: ಇದು ನಮ್ಮ ಫಾದರ್ ನಡೆಸ್ತಾ ಬರ್ತಾ ಇದ್ರು, ಅದನ್ನೇ ನಾನು ಕಂಟಿನ್ಯೂ ಮಾಡೋಣ ಅಂತೇಳಿ ಇದೇ ಮಾಡಿರೋದು ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಹೌದಾ
8: ಸರ್? ಹಾಗಿದ್ರೆ ನಿಮಗೆ ಎಷ್ಟು ವರ್ಷಗಳ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ?
9: ಇದು ನಾನು ಮೋಸ್ಟ್ಲಿ 7th-ನಲ್ಲಿದ್ದಾಗ ಬಿಸ್ನೆಸ್ಸಿಗೆ ಬಂದಿರೋದು. ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ 3 ವರ್ಷ ಮತ್ತು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿದೆ. ಆಗಿತ್ತಲ್ಲ ಹೆಚ್ಚು ಕಡಿಮೆ, ಇವಾಗ ಎಷ್ಟು 45-48 ವರ್ಷದಿಂದ ಕಂಟಿನ್ಯೂ ನನಗೆ ಇದೆ.
8: ಸರ್, ಹಾಗಿದ್ರೆ ನಮ್ಗೀಗ ಆರತಿ ಕ್ಲಾತ್ ಸೆಂಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
9: ನಮ್ಮಲ್ಲಿ ಸ್ಯಾರೀಸು, ಪ್ಯಾಂಟ್ ಶರ್ಟ್ಸು, ಲೈನಿಂಗ್ ಕ್ಲಾತು, ಬ್ಲೌಸ್ ಪೀಸಸ್ಸು, ಚೀಪರ್ ವೆರೈಟಿ, ಆಲ್ ವೆರೈಟಿ ಸಿಗುತ್ತೆ ನಮ್ಮಲ್ಲಿ. ಇಲ್ಲದನ್ನು ಒಂದೂ ಇಲ್ಲ, ಕಸ್ಟಮರ್ ಏನು ಕೇಳ್ತಾರೆ ಪ್ರತಿಯೊಂದನ್ನು ಇರುತ್ತೆ ನಮ್ಮಲ್ಲಿ. ಈಗ ನೀವು ಪರ್ಚೇಸ್ ಮಾಡಿರೋ ಐಟಮ್ಸು ಮೋಸ್ಟ್ಲಿ ಬಟ್ಟೆ ಅಂಗಡಿಯಲ್ಲಿ ಕಡಿಮೆ ಸಿಗುತ್ತೆ. ಅದು ಅದಕ್ಕೆ ಎಂಥ ಕ್ಲಾತ್ ಅಂತಾರಲ್ಲ, ವಾಷಿಂಗ್ ಕ್ಲಾತ್, ಅದು ಅದು ನೋಡಿ, ಅದನ್ನು ನಾವು ಇಟ್ಟಿದ್ದೀವಿ. ಆವಾಗ ಕಸ್ಟಮರ್ಗಳು ಬಂದರೆ ಸೇವೆ ಮಾಡೋದೇ ನಮ್ಮದು ಒಂದು ಧ್ಯೇಯ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವೆರೈಟಿ ಇಟ್ಟಿರ್ತೀವಿ ನಾವು.
8: ನೀವು ಹೇಳಿದ ಹಾಗೇನೆ ಬ್ಲೌಸ್ ಪೀಸ್ ಇಂದ ಹಿಡಿದು ಜೊತೆಗೆ ಸ್ಯಾರೀಸ್ ಆಗಿರ್ಬೋದು, ಮತ್ತೆ ಪ್ಯಾಂಟು ಶರ್ಟ್ ಪೀಸು, ಬ್ಲಾಂಕೆಟ್ಸ್ ಎಲ್ಲವೂ ಕೂಡ ಇದೆ ಅಲ್ವಾ ಸರ್?
9: ಆಲ್ರೆಡಿ ಬಟ್ಟೆನಲ್ಲಿ ಏನು ವೆರೈಟಿ ಬರುತ್ತೆ ಆಲ್ ರೌಂಡ್ ಇದೆ ನಮ್ಮ.
8: ಓಕೆ, ನಿಮ್ಮ ಶಾಪಿಗೆ ಆರತಿ ಕ್ಲಾತ್ ಸೆಂಟರ್ ಅಂತ ಹೆಸರಿಟ್ಟಿದ್ಯಾಕೆ ಸರ್?
9: ನೋಡಿ, ಆರತಿ ಅಂತ ಹೇಳಿದರೆ ದೇವರಿಗೆ ಆರತಿ ಮಾಡೋದು ನಮ್ಮ ಫಾದರ್ ಇಟ್ಟಿರೋ ಹೆಸರು ಇದು. ಅವರು ಡೈಲಿ ಇಲ್ಲಿಗೆ ಹೋಗ್ತಾಯಿದ್ರು, ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ತಾಯಿದ್ರು. ಅವ್ರ ಮನಸ್ಸಿಗೆ ಬಂತು ಆರತಿ ಮಾಡೋಣ ಅಂಥೇಳಿ, ಹಾಗಾಗಿ ಆರತಿನೇ ಮಾಡ್ತಾ ಅದೇ ಹೆಸರು ಇಡೋಣ ಅಂಥೇಳಿ ಅಭಿಪ್ರಾಯ ಆಯಿತು. ಅದಕ್ಕೆ ಆರತಿ ಕ್ಲಾತ್ ಸೆಂಟರ್ ಅಂತ ಇಟ್ಟಿದ್ದೀವಿ.
8: ಓಕೆ, ತಂದೆಯವ್ರು ನಡೆಸಿದಂಥ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಿದ್ರೆ, ಹಾಗೆ ಅವರು ಇಟ್ಟಂಥ ಹೆಸರಲ್ಲೇ ಈ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಇದೆ. ಸರ್, ನಿಮ್ಮ ತಂದೆಯವ್ರ ಹೆಸರೇನು?
9: ನೇಮಿ ಚಂದ್ ಜಿ.
10: ಅವರು ಕೂಡ ಇದೇ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಿದ್ರು. ಸರ್, ನಿಮ್ ತಂದೆಯಿಂದ ಒಂದಿಷ್ಟು ಬಿಸ್ನೆಸ್ ಅಂಶಗಳನ್ನ ಕಲ್ತಿದ್ದೀರಾ ಅನ್ನೋದಾದ್ರೆ ಏನ್ ಕಲ್ತಿದ್ರ ಹೇಳ್ಬೋದಾ?
9: ನ್ಯಾಯವಾಗಿ ನಡಿಬೇಕು, ಕಸ್ಟಮರ್ಸ್ಗಳು ಬಂದರೆ ಮೋಸ ಮಾಡಬಾರ್ದು, ಅಳತೆಯಲ್ಲಿ ಕರೆಕ್ಟಾಗಿ ಕೊಡಬೇಕು, ಅಳತೆ ತೂಕದಲ್ಲಿ ಮೋಸ ಆಗಬಾರ್ದು, ಅದೇನೇ ಇಲ್ಲಿ ತನಕ ನಮಗೆ ಕಾಪಾಡಿ ಬರ್ತಾ ಇರೋದು.
10: ನ್ಯಾಯವಾಗಿರಬೇಕು, ವ್ಯಾಪಾರದಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅನ್ನೋ ಒಂದು ಅಂಶವನ್ನ ತಿಳ್ಕೊಂಡಿದ್ದೀರಾ.
4: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಮ್ಮ ಸಂಪತ್ ರಾಜ್ ಅವರು ಅವರ ಬಿಸ್ನೆಸ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗೆ ಪ್ರತಿಯೊಬ್ಬರು ಮಕ್ಕಳು ಕೂಡ ತಮ್ಮ ತಂದೆಯಿಂದ ಸಾಕಷ್ಟು ವಿಷಯಗಳನ್ನ ಕಲ್ತಿರ್ತಾರೆ. ಹಾಗೆ ಸಂಪತ್ ರಾಜ್ ಅವರು ಕೂಡ ಅವರ ತಂದೆಯಿಂದ ಕೆಲವೊಂದು ಬಿಸ್ನೆಸ್ ಟೆಕ್ನಿಕ್ಸ್ ಗಳನ್ನ, ಎಥಿಕ್ಸ್ ಗಳನ್ನ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಆರತಿ ಕ್ಲಾತ್ ಸೆಂಟರ್ ಅಲ್ಲಿದ್ದೀವಿ. ಹಾಗೆ ಇದರ ಮಾಲೀಕರಾಗಿರುವ ಶ್ರೀಯುತ ಸಂಪತ್ ರಾಜ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸಂಪತ್ ರಾಜ್ ಅವರೇ, ಈಗ ಬಿಸ್ನೆಸ್ ಅನ್ನುವಾಗ ಎಲ್ಲಾ ಕಡೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಗೆ ಕಾಂಪಿಟೇಷನ್ ಹೇಗಿದೆ, ಅದರಲ್ಲೂ ಆನ್ಲೈನ್ ಬಿಸ್ನೆಸ್ ಒಂದ್ ಕಡೆ, ಇನ್ನು ಅಕ್ಕಪಕ್ಕದ ಅಂಗಡಿಗಳ ಕಾಂಪಿಟೇಷನ್ ಒಂದ್ ಕಡೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
3: ಈಗ ಕಾಂಪಿಟೇಷನ್ ನಾವು ಮಾಡಿದರೆ ಕಾಂಪಿಟೇಷನ್ ಆಗುತ್ತೆ. ನ್ಯಾಯವಾಗಿ ರೀಸನಬಲ್ ರೇಟ್ ಇಟ್ಟರೆ ಯಾವುದು ಕಾಂಪಿಟೇಷನ್ ಆಗೋದಿಲ್ಲ. ಮತ್ತೆ ಇನ್ನೊಬ್ಬರಿಗೆ ನೋಡಿ ನಾವು ರೇಟ್ ಇಡುವಂಥದ್ದಲ್ಲ. ಇನ್ನೊಬ್ಬರು ಅಲ್ಲಿ ಸೇಲ್ ಕಡಿಮೆ ಮಾಡ್ತಾ ಇದ್ದಾರೆ, ಅವ್ರಿಗೆ ನೋಡಿ ಮತ್ತೆ ನಾವು 50 ರೂಪಾಯಿ ಕಡಿಮೆ ಮಾಡಿದರೆ ಅದಕ್ಕೆ ಕಾಂಪಿಟೇಷನ್ ಇರುತ್ತೆ. ನಮ್ದು ಒಂದು ನ್ಯಾಯವಾದ ರೇಟ್ ಇಟ್ಟಿರ್ತೀವಿ, ಅದಕ್ಕೆ ನಮಗೆ ಯಾವುದು ತರದ್ದು ತೊಂದರೆ ಆಗೋದಿಲ್ಲ.
2: ಹಾಗೇನೆ ಸಂಪತ್ ರಾಜ್ ಸರ್, ನೀವೀ ಬಿಸ್ನೆಸ್ ಪ್ರಾರಂಭ ಮಾಡಿ ಅಂದ್ರೆ ನೀವು ಈ ಫೀಲ್ಡಿಗೆ ಬಂದೆ ಸುಮಾರು 45-48 ವರ್ಷ ಆಗಿದೆ ಅಂತ ಹೇಳಿದ್ರಿ. ನಿಮ್ಮ ಈ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ಅಪ್ಪನ ಮಾತು ಕೇಳಿ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾರದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ನಮಗೆ ಡೈಲಿ ಖುಷಿ ಇರುತ್ತೆ, ಎಷ್ಟು ಬಿಸ್ನೆಸ್ ಆಗತ್ತೆ ಅದರಲ್ಲಿ ನಾವು ತೃಪ್ತಿ ಪಡ್ತೀವಿ. ಹಾಗಾಗಿ ಆ ತರ ಟೆನ್ಷನ್ ತಗೊಳ್ಳೋ ಕೆಲಸ ಯಾವುದು ಇನ್ನೂ ತನಕ ಆಗಿಲ್ಲ. ಇಲ್ಲ, ನಮ್ದು ಡೈಲಿ ಚೆನ್ನಾಗಿರುತ್ತೆ ಬಿಸ್ನೆಸ್, ದೇವರು ಕೊಡ್ತಾರೆ, ತಂದೆ ಆಶೀರ್ವಾದ ಇದೆ. ಹಾಗಾಗಿ ಯಾವುದು ಈ ತರದ್ದು ಆಗ್ಲಿಲ್ಲ. ಡೈಲಿ ನಾವು ಖುಷಿಯಲ್ಲಿ ಇರ್ತೀವಿ, ಸ್ವಲ್ಪ ಆದ್ರೂ ಖುಷಿ, ಜಾಸ್ತಿ ಆದ್ರೂ ಖುಷಿ. ಯಾವುದು ಹಾಗೆ
2: ಹಾಗೇನೆ ಯಾವತ್ತಾದ್ರೂ ಒಂದಿನ ಬೇಜಾರ್ ಅಂತಾನೋ ಅಥವಾ ತುಂಬಾ ಸ್ಟ್ರಗಲ್ ಆಯ್ತು ಬಿಸ್ನೆಸ್ ನಡ್ಸ್ಕೊಳ್ಳೋಕೆ ಅಂತ ಯಾವತ್ತಾದ್ರೂ ಅನ್ನಿಸ್ತಾ?
3: ಆ ತರ ಯಾವುದು ಸಂದರ್ಭಗಳು ಬರದೇ ಇಲ್ಲ. ಹೌದಾ?
2: ಬಂದಿಲ್ಲ.
3: ಯಾಕಂದ್ರೆ ಎಲ್ಲ ಕಸ್ಟಮರ್ಸ್ಗಳು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೇನೆ. ಜಾಸ್ತಿ ಕಸ್ಟಮರ್ಸ್ ಇದ್ರೆ 10 ನಿಮಿಷ ವೇಟ್ ಮಾಡ್ತಾರೆ, ಇಲ್ಲಾದ್ರೆ ನಾಳೆ ಬಂದೂ ಸಹ ತಗೊಂಡೋಗ್ತಾರೆ. ಆ ತರ ಕಸ್ಟಮರ್ಸ್ಗಳನ್ನ ನಾವು ಸೆಟ್ ಮಾಡಿದ್ದೀವಿ.
2: ನಿಮ್ಮಲ್ಲಿ ಬರುವಂತ ಕಸ್ಟಮರ್ಸ್ಗಳು ಎಲ್ಲಿಂದ ಬರ್ತಾರೆ ಸರ್?

0: ಬಟ್ಟೆ ನಾನು ಇಲ್ಲಿ ಅಂಗಡಿಯಲ್ಲಿ ಸೇಲ್ ಮಾಡೋದೇ ಇಲ್ಲ. 99.9 ಗ್ಯಾರಂಟಿ ಕ್ವಾಲಿಟಿನೆ ಮಾರ್ಲಿಕ್ಕೆ ಇಚ್ಛೆ ಪಡುತ್ತೇವೆ.
1: ಓಕೆ, ನಿಮಗೆ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಏನು ಕ್ವಾಲಿಟೀಸ್ ಇರಬೇಕು?
0: ಕಸ್ಟಮರ್ ಜೊತೆಗೆ ನೈಸ್ ಆಗಿ ಮಾತಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ರಫ್ ಟಫ್ ಮಾತಾಡೋದು ಆ ಥರ. ಅವರು ಒಂದರಿಂದ 10 ವೆರೈಟಿ ಕೇಳ್ತಾರೆ, ನಾವು ತೆಗೆದುಕೊಡ್ತೀವಿ. ಇಲ್ಲ ಇದಿಲ್ಲ ನಮ್ಮ ಹತ್ರ ಅದಿಲ್ಲ ಆ ಥರ ಮಾತು ಬರೋದೇ ಇಲ್ಲ ನಿಮಗೆ. ಹಾಗಾಗಿ ಕಸ್ಟಮರ್ಸ್ಗಳು ಸಹ ನಮ್ಮ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಾರೆ.
1: ಸರಿ, ಈಗ ನಿಮ್ಮ ತಂದೆಯವ್ರು ನಡೆಸಿದಂಥ ಬಿಸ್ನೆಸ್ನ ನೀವು ಕಂಟಿನ್ಯೂ ಮಾಡ್ತೀರಾ, ನೆಕ್ಸ್ಟ್ ನಿಮ್ಮ ಮಕ್ಕಳು ಕೂಡ ಇದನ್ನ ಕಂಟಿನ್ಯೂ ಮಾಡ್ತಾರಾ?
0: ಮಾಡ್ತಾನೆ, ಒಬ್ಬನೇ ಮಗ ಇದ್ದಾನೆ, ಮಗನೂ ಸಹ ಜೊತೆಗೆ ಇದ್ದಾನೆ, ಇಲ್ಲೇ ಇರ್ತಾನೆ ಅವನು, ನನ್ನ ಜೊತೆಗೇನೆ. ನಾನು ಇವಾಗ ನನಗೆ 62 ವರ್ಷ.
1: ಹೌದಾ?
0: ಈಗ ಯಾವುದಾದ್ರೆ ಜಾಬ್ನಲ್ಲಾಗಿದ್ದರೆ ರಿಟೈರ್ಡ್ ಆಗೋಗೋದು ನಾನು. ಈಗ ಇದು ಬಿಸ್ನೆಸ್ ಆಗಿಂದ ಇದರಿಂದ ರಿಟೈರ್ಡ್ ಆಗಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ನಮ್ಮ ಮಗ ನನಗೆ ಹೆಲ್ಪ್ ಮಾಡ್ತಾನೆ.
1: ಅವನ ಹೆಸರು
0: ಭಾವೇಶ್ ಜೈನ್.
1: ಹೌದು,
0: ಅವನು ಬಿಕಾಂ ಆಗಿದೆ.
1: ಹೌದಾ? ಅವರು ಕೂಡ ಬಿಕಾಂ ಆಗಿ ನಿಮ್ಮ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ತಿದ್ದಾರೆ.
0: ಅವನಿಗೆ ಓದೋದು ಬಹಳ ಇಚ್ಛೆ ಇತ್ತು, ಬಟ್ ಪ್ರಾಬ್ಲಮ್ ಅಂಗಡಿ ಪ್ರಾಬ್ಲಮ್ ಇರೋದಕ್ಕೆ ಅವನನ್ನು ವಿದ್ಯಾಭ್ಯಾಸ ಅಲ್ಲಿಗೆ ಮುಗಿಸ್ಕೊಂಡು ನನ್ನ ಜೊತೆಗೆ ಹೆಲ್ಪ್ನಲ್ಲಿ ಇದ್ದಾನೆ ಅವನು.
1: ಹೌದಾ? ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಇದೊಂದು ರೀತಿ ಫ್ಯಾಮಿಲಿ ಬಿಸ್ನೆಸ್ ಕ್ಲಾತ್ ಸೆಂಟರ್ ಆಗಿದೆ. ಯಾಕಂದ್ರೆ ಸಂಪತ್ ರಾಜ್ ಅವರ ತಂದೆಯವರು ಶುರು ಮಾಡಿದಂತಹ ಬಿಸ್ನೆಸ್ ಅನ್ನ ಸಂಪತ್ ರಾಜ್ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ. ನೆಕ್ಸ್ಟ್ ಈಗ ಅವರ ಮಗ ಕೂಡ ಇದೇ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಸೊ ಈ ಒಂದು ಬಿಸ್ನೆಸ್ ಜರ್ನಿ ಬಗ್ಗೆ ಮಾತಾಡೋಕೆ ಮತ್ತೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಏನೋ ಕೇಳಿದ್ದಾ ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಆರತಿ ಕ್ಲಾತ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಇದರ ಮಾಲೀಕರಾಗಿರುವ ಸಂಪತ್ ರಾಜ್ ಅವರು ಇವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಆ ಒಂದು ಮಾತುಕತೆಯನ್ನ ಮುಂದುವರೆಸೋಣವಾ. ಸಂಪತ್ ರಾಜ್ ಅವರೇ, ಈ ಒಂದು ಬಿಸ್ನೆಸ್ ನ ಸಾಕಷ್ಟು ವರ್ಷದಿಂದ ನಡ್ಸ್ಕೊ ಬಂದಿದ್ದೀರಾ, ಹಾಗೆ ಇದೇ ಮಳಿಗೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ಈ ಮಳಿಗೆ ಸ್ವಂತದ ಬಾಡಿಗೆನ ಅಕಸ್ಮಾತ್ ಬಾಡಿಗೆ ಆದ್ರೂ ಎಷ್ಟಿದೆ ಸರ್, ಅದ್ರ ಬಗ್ಗೆ ಏನಾದ್ರೂ ತಿಳಿಸ್ಕೊಡ್ಬೋದಾ?
3: ಬಾಡಿಗೆ ಜಾಸ್ತಿ ಇದೆ, ಬಟ್ ನಮ್ಮ ಬಿಲ್ಡಿಂಗ್ ಓನರ್ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೇನೆ, ಹಾಗಾಗಿ ಬಾಡಿಗೆಗೆ ಅವರು ಮಹತ್ವ ಕೊಡೋದಿಲ್ಲ. ಜನ ಬೇಕು ಅವರಿಗೆ, ಬಾಡಿಗೆ ಮುಖ್ಯ ಅಲ್ಲ ಅವರಿಗೆ, ಒಳ್ಳೆ ಜನ ಇರಬೇಕು, ಟೈಮಿಗೆ ಪೇಮೆಂಟ್ ಕೊಡೋ ಥರ ಇರಬೇಕು. ಹಾಗೆ ಏನು ತೊಂದರೆ ಇಲ್ಲ, ಅದರಿಂದ ನಮಗೆ ಅನುಕೂಲವಾಗಿದ್ದೀವಿ
2: ಸರ್. ಹಾಗೆ ಈಗಿನ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್?
3: ನೋಡಿ, ಬಟ್ಟೆ ವ್ಯಾಪಾರ ಒಂದು ಈಸಿ ವ್ಯಾಪಾರ ಇದು, ಹೌದಾ? ನಾವು ಎಲ್ಲಿ ಹೋಗೋರು ಪರ್ಚೇಸ್ ಮಾಡಿ ಒಳ್ಳೆ ಗಿರಾಕಿ ಜೊತೆಗೆ ಮಾತಾಡಿದರೆ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ, ಯಾವುದು ಇದರಲ್ಲಿ ತೊಂದರೆ ಆಗೋದಿಲ್ಲ. ಹಾಗಾಗಿ ಬಿಸ್ನೆಸ್ ಮಾಡ್ಬೋದು ಇದನ್ನು. ಯಾರೇ ನಮ್ಮ ಹತ್ರ ಬಂದ ಸಲಹೆ ಕೇಳಿದರೆ ನಾವು ಇವರಿಗೆ ಇದೇ ಉತ್ತರ ಕೊಡ್ತೇವೆ.
2: ಓಕೆ, ಬರೀ ಬಟ್ಟೆ ವ್ಯಾಪಾರ ಅಂತಲ್ಲ ಸರ್, ಯಾವುದೇ ಒಂದು ವ್ಯಾಪಾರ ಪ್ರಾರಂಭ ಮಾಡ್ತೀವಿ ಅಂದರೂ ಈಗಿನ ಜನ್ರೇಷನ್ ಅವರು ಫ್ರೆಷರ್ಸ್, ಒಂದಿಷ್ಟು ಅಂಶವನ್ನು ತಲೆಯಲ್ಲಿಟ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ತಲೆಯಲ್ಲಿಟ್ಕೋಬೇಕಾಗುತ್ತೆ ಸರ್?
3: ನೋಡಿ, ಇದರಲ್ಲಿ ಏನಂತ ಹೇಳಿದರೆ ಒಂದು ಪರ್ಚೇಸಿಂಗ್ ಮೈಂಡ್ ಚೆನ್ನಾಗಿರಬೇಕು, ಅದೊಂದು ನಮಗೆ ಗೊತ್ತೇ ಆಗಿರಬೇಕು. ಕಸ್ಟಮರ್ ಜೊತೆಗೆ ನೈಸಾಗಿ ಮಾತಾಡಿತ್ತಿರಬೇಕು, ಆದರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಯಾವುದೇ ಬಿಸ್ನೆಸ್ ಇರಲಿ, ನಮಗೆ ಐಡಿಯಾ ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ. ಕಸ್ಟಮರ್ಸ್ಗಳ ಜೊತೆಗೆ ನಾವು ನೈಸ್ ಆಗಿದ್ದರೆ ಇವತ್ತು ತೊಗೊಂಡು ಹೋಗ್ತಾರೆ, ನಾಳೆ ಮತ್ತೆ ಬಂದೇ ಬರ್ತಾರೆ, ನಮ್ಮದು ಬಿಸ್ನೆಸ್ ನಡೆಯುತ್ತೆ. ಅವಾಗ ನಾವು ರಫ್ ಆ್ಯಂಡ್ ಟಫ್ ಮಾತಾಡೋದಾಗಲಿ, ಮೈ ಮೇಲೆ ಅಲಸ್ಯ ತರೋದಾಗಲಿ, ಆದರೆ ಅವಾಗ ಅದು ವ್ಯಾಪಾರ ಸಕ್ಸಸ್ ಆಗೋದಿಲ್ಲ. ಮೋಸ ಮಾಡೋದಾಗಲಿ ಆ ಥರ ಭಾವನೆಗಳು ಇರಕೂಡ್ದು.
2: ಸರ್, ಒಂದು ಈ ಥರ ಬಟ್ಟೆ ವ್ಯಾಪಾರ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಬೇಕಾಗುತ್ತೆ ಸರ್?
3: ನೋಡಿ, ಇದರಲ್ಲಿ ನಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಜಾಸ್ತಿ ಸೇಲ್ಸ್ ತೊಗೋಬೋದು ಇದರಲ್ಲಿ. ಕಡಿಮೆ ಮಾಡಿದರೆ ಕಡಿಮೆ ಆಗುತ್ತೆ. ಇದರದೇನೆ ಲಿಮಿಟೇ ಇಲ್ಲ ಇದರಲ್ಲಿ, ಹೌದಾ? ನಾವು ಈಗ 10 ಪೀಸ್ ಯಾವುದೇ ತಂದಿದ್ದರೆ ಕಸ್ಟಮರ್ಸ್ಗಳಿಗೆ 15 ಬೇಕಾಗಿರುತ್ತೆ, ನಮ್ಮ ಹತ್ರ ಇರೋದು 10. ಅವಾಗ ಅವ್ರಿಗೆ ಅದೇ ಕೊಟ್ಟು ಕಳಿಸಿದಾಗ 5 ಪೀಸಿನ ಲಾಸ್ ನಮಗಾಗತ್ತೆ. ಇದರಲ್ಲಿ ಹೇಗೆ ನಾವು ಸ್ಟಾಕ್ ಜಾಸ್ತಿ ಇಡ್ತೀವಿ, ಸೇಲ್ಸ್ ಜಾಸ್ತಿ ಆಗುತ್ತೆ ನಮಗೆ.
2: ಸೊ ಈ ರೀತಿಯ ಬಿಸ್ನೆಸ್ ಎಲ್ಲ ಹೇಗೆ ಅಂದರೆ ಸ್ಟಾಕ್ ಹೇಗೆ ಇರ್ತೀವಿ ಅದ್ರ ಮೇಲೆ ಸೇಲ್ಸ್ ಕೂಡ ನಡೆಯುತ್ತೆ. ಓಕೆ ಸರ್, ನಿಮ್ಮೊಟ್ಟಿಗೆ ಮಾತಾಡ್ತಿರೋ ತುಂಬ ಖುಷಿ ಆಗ್ತದೆ. ಹಾಗೆ ಇಲ್ಲಿ ನಿಮ್ಮಲ್ಲಿ ಸಿಗುವಂತಹ ಬ್ಲೌಸ್ ಪೀಸ್ ಆಗಿರ್ಬೋದು, ಪ್ಯಾಂಟ್ ಪೀಸು, ಶರ್ಟು, ಜೊತೆಗೆ ಸ್ಯಾರೀಸ್ ಎಲ್ಲ ಎಲ್ಲಿಂದ ತರಿಸ್ತೀರಾ ಸರ್?
3: ಇವೆಲ್ಲ ಡೈರೆಕ್ಟ್ ಕಂಪ್ನಿಯಿಂದ ಬರುತ್ತೆ, ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಗುಜರಾತ್ ಇರುತ್ತೆ ಸ್ಯಾರೀಸು. ಕೆಲವು ವೆರೈಟಿಗಳೆಲ್ಲ ಗುಜರಾತ್ ಇರುತ್ತೆ, ತಮಿಳ್ನಾಡು ಇರುತ್ತೆ, ಮಹಾರಾಷ್ಟ್ರ ಇರುತ್ತೆ. ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ಹೋಗಿ ಡೈರೆಕ್ಟಾಗಿ ತೊಗೊಂಡ್ಬರ್ತೀವಿ ನಾವು.
2: ಸರ್, ಈಗ ಗೌರ್ಮೆಂಟ್ ಅನ್ನೋದು ಎಲ್ಲ ಬಿಸ್ನೆಸ್ಸಿಗೂ ಕೂಡ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಮಾಡುತ್ತೆ. ಗೌರ್ಮೆಂಟಿನ ರೂಲ್ಸ್ ರೆಗ್ಯುಲೇಷನ್ಸು ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟು ಎಫೆಕ್ಟ್ ಆಗಿದೆ ಸರ್?
3: ನೋಡಿ, ರೂಲ್ಸ್ ರೆಗ್ಯುಲೇಷನ್ ಮಾಡೋದು ಒಳ್ಳೆಯದೇನೆ ಅದು. ಈಗ GST ಮಾಡಿದ್ದಾರೆ, ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಈಗ ಸಟೇಕ್ ಆಗುತ್ತೆ. ಈಗ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ, ಟ್ಯಾಕ್ಸ್ ಇಲ್ಲದೆ ಯಾವುದು ಮುಂದೆ ಬರೆಯೋದಿಲ್ಲ. ದೇಶ ಉನ್ನತಿಗೋಸ್ಕರ ನಾವು ಟ್ಯಾಕ್ಸ್ ಕಟ್ಟಲೇಬೇಕು, ಅದನ್ನು ನಾವು ಫಾಲೋ ಮಾಡ್ತೀವಿ. ಖುಷಿ ಇದೆ ನಮಗೆ, ಹಾಗೆ ಯಾವುದು ತೊಂದರೆ ಇಲ್ಲ ನಮಗೆ ಇದರಿಂದ, ಹೌದಾ? ಈ ಸ್ಟಾರ್ಟಿಂಗ್ನಲ್ಲಿ ಯಾವುದೇ ಹೊಸದಿದ್ದರೆ ನಮಗೆ ತೊಂದರೆ ಆಗೇ ಆಗುತ್ತೆ. ಈಗ ಸೆಟ್ಟಿಂಗ್ ಆಗಿದೆ, ಯಾವುದು ಪ್ರಾಬ್ಲಮ್ ಇಲ್ಲ ನಮಗೆ.
2: ಗೌರ್ಮೆಂಟ್ ರೂಲ್ಸ್ಗಳು ನಿಮಗೆ ಅಡ್ಜಸ್ಟ್ ಆಗಿದೆ?
3: ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ.
2: ಈಗಿನ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗಂತೂ ಸಾಕಷ್ಟು ಲೋನ್ ಆಗಿರ್ಬೋದು, ಸ್ಕೀಮ್ಸ್ಗಳೆಲ್ಲ ಕೊಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ?
3: ನೋಡಿ, ಇವಾಗ ರೀಸನಬಲ್ ಇಂಟ್ರೆಸ್ಟ್ ಇದೆ, ಇವಾಗ ಯಾವುದೂ ಹೊರೆ ಆಗೋದಿಲ್ಲ ನಮಗೆ. ನಮಗೆ ಹಣದ ಅವಶ್ಯಕತೆ ಇದ್ದರೆ ನಾವು ಲೋನ್ ತೊಗೊಳ್ಳೇಬೇಕಾಗತ್ತೆ, ತಗೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತು ನ್ಯಾಯವಾಗಿ ಕಟ್ಟಬೇಕು, ಅದು ಮೈನ್ ಇರೋದು, ಹೌದಲ್ಲ?
2: ಹಾಗೆ ಸಂಪತ್ ರಾಜ್ ಸರ್, ಕೊನೆದಾಗೊಂದು ಪ್ರಶ್ನೆ, ನಿಮ್ಮ ಪ್ರಕಾರ ಸ್ವಂತ ಉದ್ಯೋಗ ಮಾಡೋದು ಒಳ್ಳೇದಾ ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡೋದು ಒಳ್ಳೇದಾ? ಹಾಗೆ ಸ್ವಂತ ಉದ್ಯೋಗದಿಂದ ಇರುವಂಥ ಅಡ್ವಾಂಟೇಜಸ್ ಏನು ಸರ್?
3: ನೋಡಿ, ಸ್ವಂತ ಉದ್ಯೋಗದಲ್ಲಿ ಏನಾಗುತ್ತೆ, ಓನರ್ ಇವಾಗ ನಾವೇ ಇದ್ದಾಗ ನಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ, ಕೊಡೋದು ಇರುತ್ತೆ, ತೊಗೊಳೋದು ಇರುತ್ತೆ, ಎಲ್ಲ ಒಬ್ಬರು ಮೈ ಮೇಲೇ ವಜೆ ಬೀಳುತ್ತೆ. ನಾವೀಗ ನೀವು ಹೇಳಿದಾಗೆ ಜಾಬ್ನಲ್ಲಿ ಹೋದರೆ ಆ ಟೆನ್ಷನ್ ನಮ್ಮ ಒಬ್ಬರಿಗಿರೋದಿಲ್ಲ, ಹಂಚ್ಕೊಂಡು ಹೋಗ್ಬಿಟ್ಟಿರುತ್ತೆ ಅದು. ಆವಾಗ ನಮಗೆ ಟೆನ್ಷನ್ ಕಡಿಮೆ ಇರುತ್ತೆ. ಈಗ ಇದು ಒಂದು ದಿವಸ ನಾವು ಯಾವುದು ಊರಿಗೆ ಹೋಗೋದಾದ್ರೂ ಬಾಗಿಲು ಹಾಕೋಗೋದಾದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಜಾಬ್ನಲ್ಲಿದ್ದರೆ ಪಟ್ ಅಂತ ಒಂದು ರಜಾ ತೊಗೊಂಡು ಹೋಗ್ಬೋದು, ಹಿಂದಿಂದು ಯಾವುದೇ ಟೆನ್ಷನ್ ಇರೋದಿಲ್ಲ ನಮಗೆ. ಹಾಗಾಗಿ
4: ಈಗ ಯಾವ್ದು ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು?
3: ಎಲ್ಲ ಜನ ಜಾಬ್ನಲ್ಲಿ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿದರೆ ಇವಾಗ ಸ್ಯಾಲ್ರಿ ಪೇಮೆಂಟು ಸಿಕ್ಕಾಬಿಟ್ಟು ಇದ್ದಾವೆ, ಹೆವಿ ಇದೆ. ಆ ಪೇಮೆಂಟನ್ನು ನಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ ಆಗೋದಿಲ್ಲ ಇವತ್ತಿನ ಡೇಟಿಗೆ. ಬಟ್ ಈಗ ನಾವು ವಿದ್ಯಾಭ್ಯಾಸ ಮಾಡಿಲ್ಲ, ಯಾವ ಜಾಬ್ ಮಾಡೋಣ ಈ ವಯಸ್ಸಿನಲ್ಲಿ ಇವಾಗ, ಹಾಗಾಗಿ ನಾನು ಇದೇ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ.
4: ಓಕೆ ಸರ್, ನಿಮ್ಮ ಸಮಯ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ಟರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ಸ್ ಥ್ಯಾಂಕ್ಸ್, ಭಾಳ ಖುಷಿ ಆಯಿತು ಬಂದಿರಿ, ಧನ್ಯವಾದಗಳು. ಓಕೆ ಥ್ಯಾಂಕ್ಸ್.
2: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಸಂಪತ್ ರಾಜ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಮಾಡ್ತೀವಿ ಅನ್ನುವಾಗ ಎಷ್ಟು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಹೇಗೆ ಬಿಸ್ನೆಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ನೀಡಿದ್ರು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್. ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609692729 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ. ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಎಲ್ರಿಗೂ ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು, ಸೊ ಕೃಷಿಯ ಜೊತೆಗೆ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಪಶುಸಂಗೋಪನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ, ಸೊ ದೊಡ್ಡ ಮಟ್ಟದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಬೇಕು, ಸಕ್ಸಸ್ನ ಕಾಣಬೇಕು ಅಂಥೇಳಿ, ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ದಾರಿಗಳಿದೆ. ಅಂದರೆ ಈಗ ಕೃಷಿಯಲ್ಲಿ ಕೃಷಿಯನ್ನು ಮಾಡ್ತಾ ಕೂಡ ಸಾಧನೆ ಮಾಡಿರೋರು ಸುಮಾರು ಜನ ಇದ್ದಾರೆ. ಹಾಗೆಯೇ ಹೈನುಗಾರಿಕೆಯನ್ನು ಮಾಡ್ತಾ ತಮ್ಮ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಅವರು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಏನು ಸಾಕು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿಕೊಳ್ಳೋದ್ರ ಜೊತೆನಲ್ಲಿ ಆದಾಯವನ್ನು ಗಳಿಸ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಜೀವನವನ್ನು ಕಟ್ಕೊಂಡು ಅವರು ಕೂಡ ಸಾಧನೆಗಳನ್ನ ಮಾಡಿರುವಂತವ್ರು ಇದ್ದಾರೆ. ಸೊ ಇದೇ ರೀತಿನಲ್ಲಿ ಎಷ್ಟೋ ಜನ ಈ ರೀತಿಯ ಹೈನುಗಾರಿಕೆ ಮಾಡಬೇಕು ಅಥವಾ ಕೋಳಿ ಸಾಕಾಣಿಕೆ ಮಾಡಬೇಕು ಈ ರೀತಿಯಲ್ಲಿ ಅಂದ್ಕೊಂಡು ಸೊ ಕೆಲವೊಂದಷ್ಟು ಜನಕ್ಕೆ ಅದರ ಒಂದು ವೈಜ್ಞಾನಿಕ ಪದ್ಧತಿ ಆಗಿರ್ಬೋದು, ಹೇಗೆ ಅವುಗಳನ್ನು ಸಾಕಾಣಿಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಸೊ ಎಲ್ಲೋ ಒಂದು ಕಡೆಯಲ್ಲಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ, ಅದರ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಜೊತೆಗೆ ನಾವು ಯಾವುದೇ ಒಂದು ಉತ್ಪನ್ನವನ್ನು ಅಥವಾ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೀತಿದ್ದೇವೆ ಅಂತಂದಾಗ ಅದರ ಮಾರುಕಟ್ಟೆಯ ಬಗ್ಗೆ ಕೂಡ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದೊಂದು ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆಯೇ ಈಗ ಹೈನುಗಾರಿಕೆ ಆಗಿರ್ಬೋದು ಮತ್ತು ಕೋಳಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ನೀವು ಆದಾಯವನ್ನು ಗಳಿಸೋದಾಗಲಿ ಅಥವಾ ಸಾಧನೆಯನ್ನು ಮಾಡುವಂಥದ್ದಾಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕ ಪರಿಶ್ರಮದ ಜೊತೆಗೆ ವೈಜ್ಞಾನಿಕ ಪದ್ಧತಿ ಕೂಡ ಮುಖ್ಯ ಆಗುತ್ತೆ. ಹಾಗೆ ಮಾರುಕಟ್ಟೆಯ ಬಗ್ಗೆ ಕೂಡ ಅರಿವಿರಬೇಕಾಗತ್ತೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಾವು ಬರೀ ಏನು ಎಲ್ಲೋ ಹೋಗಿ ತಿಳ್ಕೊಂಡು ಬಂದ್ವಿ ಅಂತ ಮಾಡೋದಕ್ಕಿಂತ ಸೊ ಅದರಲ್ಲಿ ಯಾರಾದರೂ ಕೆಲಸವನ್ನು ಮಾಡಿರ್ತಾರಲ್ಲ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅವರ ಜೊತೆಗೆ ಒಂದಷ್ಟು ಕೆಲಸ ಮಾಡಿದಂಥ ಸಮಯದಲ್ಲಿ ಮಾತ್ರ ಅವರಿಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಇರುವಂತಹ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅನ್ನೋ ಕಾರಣಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ತಮ್ಮ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡೋದಕ್ಕೂ ಮುಂಚೆ ಇವರು ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡ್ತಾ ಇದ್ದಾಗಲೇ ಇದರಿಂದ ಬಿಟ್ಟು ಒಂದು ಕೃಷಿಯಲ್ಲಿ ಉತ್ತಮವಾದಂತಹ ಒಳ್ಳೆಯ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಅನ್ನೋ ಕಾರಣಕ್ಕೆ ಸೊ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಇವರು ಗಳಿಸ್ತಾ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋಕ್ಕಿರುವಂತಹ ಇವರು ತರೀಕೆರೆಯ ಮಂಜುಣ ಅವರು. ಸೊ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಕೋಳಿ ಸಾಕಾಣಿಕೆಗೆ ಏನೆಲ್ಲ ಅಗತ್ಯವಾದಂತಹ ಉಪಕರಣಗಳು ಬೇಕಾಗತ್ತೆ, ಅದನ್ನು ಯಾವ ರೀತಿಯ ಪದ್ಧತಿನಲ್ಲಿ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ನಾವಿವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟು ಮಟ್ಟಿಗೆ ಆದಾಯ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಆದಾಯವನ್ನು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತರೀಕೆರೆಯ ಮಂಜುಣ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುಣ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುಣ ಅವರೇ, ಮೊದಲನೇದಾಗಿ ಈ ಕೋಳಿ ಸಾಕಾಣಿಕೆಗೂ ಮುಂಚೆ ನೀವು ಏನು ವರ್ಕ್ ಮಾಡ್ತಾ ಇದ್ರಿ, ಇದರ ಜೊತೆಗೆ ಹೇಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿದ್ರಿ, ನಿಮ್ಮ ಕೋಳಿ ಸಾಕಾಣಿಕೆ ಕೃಷಿ ಹೇಗೆ ನಡೀತಾ ಇದೆ, ಆರಂಭದ ದಿನಗಳ ಬಗ್ಗೆ ಹೇಳ್ಬೋದಾ?
7: ಕೋಳಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೋಲಾರದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದು, ಅಲ್ಲಿ ತಿಂಗಳು ಸಂಬಳ ಪಡಿಬೇಕಾದ್ರೆ ಒಂದು ಪೇಪರ್ಲ್ಲಿ ಆಡ್ ಬಂದಿತ್ತು. ಈಗ ನಾ ಮೈಸೂರಿನಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ತಿಂಗಳಿಗೆ ಇಷ್ಟು ಆದಾಯ ಬರುತ್ತೆ ಅಂತ ಒಂದು ಆಡ್ ಬಂದಿತ್ತು. ಅದನ್ನು ನೋಡಿ ಒಂದು ಇನ್ಸ್ಪೈರ್ ಆಗಿ ನಾವು ಯಾಕೆ ಕೋಳಿ ಫಾರಂ ಮಾಡಬಾರ್ದು ಹಳ್ಳಿ ಮನೇಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅವಾಗ ಮೈಸೂರು ನಾಟಿ ಮಾಡಿದ್ದು, ಎರಡು ಬ್ಯಾಚಿನ ಮಾಡಿದ್ದು. ಬಟ್ ಅದು ನಮಗೆ ನಷ್ಟ ಆಗೋದಕ್ಕಿಂತ ನಮಗೆ ರಿಸ್ಕ್ ಜಾಸ್ತಿ ಇತ್ತು, ಲಾಭ ಬಂತು. ಬಟ್ ನಮಗೆ ರಿಸ್ಕ್ ಯಾಕೆಂದರೆ ಕರೆಂಟ್ ಪ್ರಾಬ್ಲಮ್ ಅದು ಮೂತಿ ಸುಡಬೇಕು, ಆಮೇಲೆ ಅದು ಫೆದರ್ ಏನಾದ್ರು ಹೋದ್ರೆ ಅದನ್ನು ಡೀಲರ್ಸ್ಗಳು

0: ಆಗೋಲ್ಲ, ಇಂಥೆಲ್ಲ ಸಮಸ್ಯೆಗಳಾದಾಗ ಅದನ್ನ ಸ್ಟಾಪ್ ಮಾಡಿ ಶೆಡ್ನ ಒಂದು 5-6 ತಿಂಗಳು ಖಾಲಿ ಬಿಟ್ಟಿದ್ದು. ಖಾಲಿ ಬಿಟ್ಟಾಗ ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಮನೆಯಲ್ಲಿ ಬೇರೆ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದು ಹಳ್ಳಿ ಮನೆಗೆ ಏನಾರು ಮಾಡ್ಬೇಕಾದ್ರೆ ಜನ ಸುಮ್ಮನೆ ಆಡ್ಕೊಳ್ತಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಬಂದುಬಿಟ್ಟ ಅಂತ ಆಡ್ಕೊಂತಾರೆ ಅಂತ ಅಂದಾಗ ಯಾವಾಗ ನಾವು ದೇವ್ರನ್ನ ತುಂಬ ನಂಬ್ತೀವಿ, ಅವಾಗ ದೇವ್ರು ಕೇಳಿದ್ರು ಹಿಂಗಾಗಿದೆಯಲ್ಲ ಅಂತ ಹೇಳಿ ಅವಾಗ ನೀವು ಕೋಳಿ ಫಾರಂ ಮಾಡಿ ಅಂತ ಬಲ ಕೊಟ್ಟಾಗ ಅವಾಗ ನಾವು ದೇವ್ರು ಕೇಳಿ ಈ ಹಳ್ಳಿ ಮನೇಲಿ 7 ಆಟೆ ಮುಂದೆ ಇಲ್ಲೇ ನಮ್ಮ ಊರ ಹತ್ರ ದೇವಿಕಿರೋಸದ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ 7 ಆಟೆ ಒಂದು ಹುಂಜ ತಗೊಂಬಂದು ಅವಾಗ ಸ್ಟಾರ್ಟ್ ಮಾಡಿದ್ದು. ಅದನ್ನ ಸ್ಟಾರ್ಟ್ ಮಾಡಿ 1.5 ವರ್ಷದ ಒಂದು 700-800 ಕೋಳಿ ಮಾಡ್ಕೊಂಡು, ಆ 700-800 ಕೋಳಿಲಿ ಮತ್ತೆ ಕನ್ನುಗೋಳಿ ಅಂತ ಏನು ಬರುತ್ತೆ ಚಿಟ್ಕೋಳಿ ಅಂತ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಒಂದು 480 ಆಟೆ ಇವೆ ಅಂದರೆ ಒಳ್ಳೆ ಪೇರೆಂಟ್ 1.5 ಕೆಜಿ ಮೇಲಿರೋಂಥ ಒಳ್ಳೆ ಆಟೆಗಳನ್ನ ನಾವು ಬಿಟ್ಕೊಂಡು ಅದರಲ್ಲಿ ಮರಿ ಮಾಡಿಸಿ ಈಗ ಪ್ರತಿ ತಿಂಗಳು ರೈತರಿಗೆ 800-1,000 ಪ್ರತಿ ತಿಂಗಳು ರೈತರಿಗೆ ಮರಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ನಾವು ಯಾವ್ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಯಾವ ಥರ ಮರಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ ಅಂತಂದರೆ ನಾವು ದಿಸದ ಮರಿ, ವಾರದ ಮರಿ, ತಿಂಗಳ ಮರಿ ಈ ಥರ 3 ರೀತಿಯ ಮರಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ. ಕೋಳಿಗೆ ನಾವು ಡೈಲಿ ಆಹಾರವಾಗಿ ರಾಗಿ, ಭತ್ತ, ಜೋಳ, ಆಮೇಲೆ ಪಾಲಿಶ್ ತವಡು, ಮುಸ್ರೆ, ಅದ್ರ ಜೊತೆಗೆ ಅಜೋಲ, ಆಮೇಲೆ ಹೈಡ್ರೋಫೋನಿಕ್ ಮಾಡಿದಾಗ ಏನಾಗುತ್ತೆ ಹೈಡ್ರೋಫೋನಿಕ್ನಲ್ಲಿ ಅದನ್ನು ಮೊಳಕೆ ಬಂದಿರ್ತಾರೆ, ಮೊಳಕೆನಲ್ಲೇ ಮಾಡ್ತೀವಿ, ಮಿಷಿನಲ್ಲೆಲ್ಲ ಕಟ್ ಮಾಡಿ ಕೊಡ್ತೀವಿ. ಈ ಥರ ಕೊಡೋದು ಏನಾಗುತ್ತೆ ಅಂದರೆ ನಾಟಿ ಕೋಳಿಗೆ ವೆರೈಟಿ ವೆರೈಟಿ ಫೀಡ್ ಸಿಗ್ತಾ, ನಾಟಿ ಕೋಳಿ ಟೇಸ್ಟ್ ಬರುತ್ತೆ, ಆಮೇಲೆ ನೀವು ಅದು ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಾದ್ರೆ ನಿಮಗೆ ಸಮಸ್ಯೆ ಆಗಲ್ಲ. ಈಗ ಒಂದೇ ಥರ ಫೀಡ್ ಕೊಟ್ಟರೆ ನಾಟಿದ್ರೆ ನಿಮಗೆ ಟೇಸ್ಟ್ ಬರಲ್ಲ, ಅವಾಗ ಕೆಜಿಗೆ ಕಡಿಮೆ ರೇಟ್ ಕೇಳ್ತಾರೆ, ಅದಕ್ಕೆ ಮಾಡಿದ್ರೆ ವೆರೈಟಿ ವೆರೈಟಿ ಕೊಡಬೇಕು. ಇದ್ರ ಜೊತೆಗೆ ನಾವೇನು ಮಾಡ್ತಿದ್ವಿ ಅಂತಂದರೆ ಈಗ ಊಟದಲ್ಲಿ ಈಗ ಮದುವೆ ಚೌಟ್ರಿ ಆಗಿರ್ಬೋದು, ಯಾವ್ದಾದ್ರು ಸಭೆ ಸಮಾರಂಭ ಫಂಕ್ಷನಲ್ಲಿ ಆ ಊಟದಲ್ಲಿ ಸಿಗೋಂಥದ್ದನ್ನು ಸುಮ್ಮನೆ ರೋಡ್ ಸೈಡ್ ಎಲ್ಲ ಹಾಕ್ಬಿಟ್ಟು ಪರಿಸರವನ್ನು ಹಾಳು ಮಾಡ್ತಾರೆ. ಅದು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಟ್ಯಾಕ್ಟ್ರಿಗೆ 100-200 ರೂಪಾಯಿ ನಾವು ಕೊಟ್ಬಿಟ್ಟು ತರಿಸ್ಕೊಂಡು ಹಾಕಿದಾಗ ಅಲ್ಲೇನಂತಂದರೆ ವೆರೈಟಿ ವೆರೈಟಿ ಅದಕ್ಕೆ ಫೀಡ್ ಸಿಗ್ತಾಗ ನಾಟಿ ಕೋಳಿಲಿ ಅದಕ್ಕೆ ಡೈಲಿ ಒಂದೇ ಥರ ಫೀಡ್ ತಿನ್ನೋದು ಅದಕ್ಕೆ ಬೇಜಾರಾಗಿರುತ್ತೆ, ಅದಕ್ಕೆ ವೆರೈಟಿ ವೆರೈಟಿ ಫೀಡ್ ಕೊಡೋದು ಅದಕ್ಕೆ ರುಚಿನೂ ಸಿಗುತ್ತೆ, ಪ್ಲಸ್ ನಿಮಗೆ ಫೀಡ್ಸ್ ಖರ್ಚು ನಿಮಗೆ ಕಡಿಮೆ ಆಗಿ ಕೋಳಿ ಇಳುವರಿ ನಿಮಗೆ ಚೆನ್ನಾಗಿ ಬಂದು ಒಳ್ಳೆ ನಿಮಗೆ ಲಾಭರೂ ಅದರಲ್ಲಿ ಸಿಗುತ್ತೆ ನಿಮಗೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿ, ಯಾವ ರೀತಿಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣಾ ಅವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಅವರು ಮಾಡ್ತಿರುವಂತಹ ಈ ಕೋಳಿ ಸಾಕಾಣಿಕೆ, ಸೊ ಅವರಿಗೆ ಯಾವ ರೀತಿಯಲ್ಲಿ ಲಾಭವನ್ನು ತಂದುಕೊಡ್ತಾ ಇದೆ, ಹಾಗೆ ಹೇಗೆಲ್ಲ ನಾವು ಲಾಭವನ್ನು ಪಡ್ಕೊಳ್ಬೋದು, ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಯಾವ ರೀತಿಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗಿಯ ರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರೀಕೆರೆಯಿಂದ ಮಂಜಣ್ಣ ಅವರು ಮಾತಾಡ್ತಾ ಇದ್ರು. ಇವರು ಕೋಳಿ ಸಾಕಾಣಿಕೆಯನ್ನ ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಕೋಳಿಗಳಿಂದ ಯಾವ ರೀತಿಯಲ್ಲಿ ಲಾಭ ಮಾಡ್ಬೋದು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸೋದಕ್ಕಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳ್ತಿದ್ದ ಹಾಗೆ ಒಂದು ವೃತ್ತಿಯನ್ನು ಮಾಡ್ತಾ ವೃತ್ತಿಯ ಜೊತೆಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಆರಂಭದ ದಿನಗಳಲ್ಲಿ ಬಂದಂತಹ ಚಾಲೆಂಜಸ್ನಗಳನ್ನ ಎದುರಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲಿ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿ ಆಗ್ತಾರೆ. ಸೊ ಈ ಒಂದು ಕೋಳಿ ಸಾಕಾಣಿಕೆಯ ಒಂದು ಪದ್ಧತಿ ಏನಿದೆ, ಇದರಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳೇನು, ಸೊ ಇದೆಲ್ಲದರ ಬಗ್ಗೆ ಈಗ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂಥವ್ರು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಯಾರು ಈ ರೀತಿಯ ವೈಜ್ಞಾನಿಕ ಪದ್ಧತಿಯಲ್ಲಿ ಕೋಳಿ ಸಾಕಾಣಿಕೆ ಇರ್ಬೋದು, ಯಾವುದೇ ರೀತಿಯ ಕೃಷಿಯನ್ನು ಮಾಡಿರುವಂಥದ್ದಾಗಿರ್ಬೋದು, ಅವ್ರ ಹತ್ರ ನೀವು ವಿಚಾರಗಳನ್ನ ತಿಳ್ಕೊಂಡಾಗ ಮಾತ್ರ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ಹೇಗೆ ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಂಜಣ್ಣ ಅವರು ಕೂಡ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮಂಜಣ್ಣ ಅವರೇ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ನೀವು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಸೊ ಹೇಗೆ ನಿಮಗೆ ಒಂದು ಆಸಕ್ತಿ ಬಂತು ಅಂತೇಳಿ, ಹಾಗೆ ಅದರಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿಗಳ ಬಗ್ಗೆ, ಹಾಗೆ ಅವುಗಳಿಗೆ ಯಾವ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ, ಸೊ ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಮಂಜಣ್ಣವರ, ಈಗ ಕೋಳಿಗಳಿಗೆ ಆಹಾರವನ್ನು ಕೊಡ್ತೀವಲ್ವಾ, ಸೊ ಕೋಳಿಗಳಿಗೆ ಯಾವ ರೀತಿಯಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತೆ ಕೋಳಿಗಳಿಗೆ ಆಹಾರವನ್ನು ಕೊಡುವ ಸಮಯದಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
5: ಕೋಳಿಗೆ ಡೈಲಿ ಏನೇನು ಆಹಾರ ಕೊಡ್ತೀರಾ ಅದನ್ನ ಯಾವುದೇ ಕಾರಣಕ್ಕೂ ಶೆಡ್ ಒಳಗಡೆ ಕೊಡಬಾರ್ದು. ಈಗ ಶೆಡ್ ಒಳಗಡೆ ಫೀಡು ನೀರು ಎಲ್ಲ ಒಳಗಡೆನೆ ಕೊಟ್ಟು ಏನ್ ಮಾಡ್ತೇನೆ ಅಂದ್ರೆ ಅದು ಒಳಗಡೆನೆ ಮೇಯ್ಬಿಟ್ಟು ಒಳಗಡೆನೆ ಇರುತ್ತೆ, ಒಳಗಡೆ ಆಮೇಲೆ ಬಿಸಿಲಿ ಬರಲ್ಲ, ಹೊರಗಡೆ ಮೇಯಲ್ಲ, ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಕೋಳಿಗೆ ಒಂದಕ್ಕೊಂದು ರೋಗ ರುಜಿನ ತಟ್ಟಿ ಕೋಳಿ ಸಾಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬೆಳಿಗ್ಗೆ ಶೆಡ್ಡು ಡೋರ್ ಓಪನ್ ಆಯ್ತು ಅಂತಂದ್ರೆ ಅದು ಸಂಜೆನೆ ಕ್ಲೋಸ್ ಆಗಬೇಕು. ಏನಕ್ಕೆ ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದ್ರೆ ನೀವು ಕೋಳಿನ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಅವಾಗ ನೋಡಿ ಕೋಳಿ ಹೊರಗಡೆ ಮೇಯ್ಬೇಕಾದ್ರೆ ಅಂತ ಹುಳ ಉಪ್ಪೆ ಗೆದ್ಲೆ ಆಮೇಲೆ ಎರೆಹುಳು ಆಮೇಲೆ ಕಸ ಕಡ್ಡಿ ಹುಲ್ಲು ಎಲ್ಲ ತಿಂದಾಗ ಅದು ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ನಿಮಗೆ ಫೀಡ್ ಖರ್ಚು ನಿಮಗೆ ಕಡಿಮೆ ಆಗುತ್ತೆ. ನೀವು ಶೆಡ್ ಮಾಡಬೇಕಾದ್ರೆ ಈಗ ನಿಮ್ಮ ಲೋಕಲಲ್ಲಿ ಏನೇನು ಮರ ಬುಟ್ಟು ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ನೀವು ಕಬ್ಬಿಣದಲ್ಲಾರೆ ಮರದಲ್ಲ ಮಾಡಿ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ, ನಿಮ್ಮ ಅಂದರೆ ಶಕ್ತಿ ಅನುಸಾರ ಯಾವ ಥರ ಮಾಡ್ಕೊಳ್ಳಿ. ಬಟ್ ಶೆಡ್ಡನ್ನು ಪೂರ್ವ ಪಶ್ಚಿಮವಾಗಿ ಮಾಡಿ, ಅಂದರೆ ಪೂರ್ವ ಪಶ್ಚಿಮವಾಗಿ ಮಾಡಿದಾಗ ಏನಂತಂದರೆ ಸೂರ್ಯನ ಬೆಳಕಲ್ಲಿ ಗಾಳಿ ಆಗಲಿ ನೇರವಾಗಿ ಶೆಡ್ ಬಿಡೋದಿಲ್ಲ. ಈಗ ಯಾಕಂದ್ರೆ ಉತ್ತರ ಶೆಡ್ ಸಹ ನಾನು ಪೂರ್ವ ಪಶ್ಚಿಮ ಅಗಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಉತ್ತರ ದಕ್ಷಿಣ ಮನೆಯಂತೆ ಸೂರ್ಯನ ಬೆಳಕು ಬೆಳಿಗ್ಗೆ ನೇರವಾಗಿ ಬೀಳುತ್ತೆ 12 ಗಂಟೆ ತನಕ, ಮತ್ತೆ ಸಂಜೆ ಮಧ್ಯಾಹ್ನ 3 ಗಂಟೆ ಆದ್ಮೇಲೆ ಮತ್ತೆ ನೇರವಾಗಿ ಬೆಳಕು ಬೀಳುತ್ತೆ. ಅವಾಗ ಕೋಳಿಗೆ ಏನಾಗುತ್ತೆ ಅಂದ್ರೆ ಅದ್ರ ಫ್ಯಾಟ್ ಎಲ್ಲ ಕರಗುತ್ತೆ. ಅದಕ್ಕೆ ಮಾಡ್ಬೇಕು ಅಂದ್ರೆ ಪೂರ್ವ ಪಶ್ಚಿಮಗೆ ಶೆಡ್ ಮಾಡಬೇಕು. ಆಮೇಲೆ ಅಗಲ ಬಣ್ಣ ಯಾವತ್ತು 25 ಅಡಿಕ್ಕಿನ ಅಗಲ ಜಾಸ್ತಿ ಮಾಡಬಾರ್ದು. ನೀವು ಉದ್ದ ಬೇಕಾದ್ರೆ ಒಂದು ರೈಲು, ನೀವು 50 ಅಲ್ಲ 500 ಅಡಿ ಎಷ್ಟು ಉದ್ದ ಮಾಡ್ಕೊಳ್ಳಿ ಅದು ನಿಮ್ಮ ಶಕ್ತಿ ಅನುಸಾರ. ಅಗಲ 25 ಅಡಿಕ್ಕಿನ ಮಿನಿಮಮ್ ಅಂದ್ರೆ ಮಿನಿಮಮ್ ಅಂದರೆ ಒಂದು 15 ಅಡಿ ಒಳಗಡೆ ಅಗಲ ಇದ್ದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಕೋಳಿಗೆ ಕಾಯಿಲೆ ಗೀಲೆ ಏನು ಬೀಳ್ದಂಗೆ ಆಕ್ಟಿವ್ ಆಗಿರುತ್ತೆ. ಈ ಉದ್ದೇಶಕ್ಕೋಸ್ಕರ ನೀವು ಶೆಡ್ನ ಪೂರ್ವ ಪಶ್ಚಿಮವಾಗಿ ಅಗಲನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಮ್ಮ ತೋಟದಲ್ಲಿ ಅಲ್ಲಲ್ಲೇ ಚಿಕ್ಕ ಚಿಕ್ಕದ ಗುಡ್ಡುಗಳು ಹಾಕಿದೀವಿ. ಗುಡ್ಡುಗಳು ಏನು ಹಾಕಿದೀವಿ ಅಂತಂದ್ರೆ, ಈಗ ನಾವು ಫೀಡ್ನ ಹೊರಗಡೆ ಇಟ್ಟಿದೆ ಅಂತಂದ್ರೆ ಮಳೆ ಗಿಡ ಏನಾದ್ರು ಬಂತು ಅಂತಂದ್ರೆ ಫೀಡು ಆಗಲಿ ರಾಗಿ ಆಗಲಿ ಭತ್ತ ಆಗಲಿ ಅದು ನೆನಬಾರ್ದು, ಅದು ಫಂಗಸ್ ಬರಬಾರ್ದು. ಫಂಗಸ್ ಬಂತು ಅಂತಂದ್ರೆ ಏನಾಗುತ್ತೆ ಅಂದರೆ ಕೋಳಿಗೆ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತೀವಿ ಅಂದರೆ ಫೀಡ್ನೆಲ್ಲ ನೆರಳಲ್ಲಿ ಇಟ್ಟಿರ್ತೀವಿ. ಆಮೇಲೆ ಕೆಲಸದ ಏನಾದ್ರು ಅದು ಏನಾದ್ರು ಅಕ್ಕಿ ಯಾವ್ದಾದ್ರು ಆರು ಮೇಲೆ ಆರು ಹೋಯ್ತು ಅಂತಂದ್ರೆ ಏನಾಗುತ್ತೆ ಕೋಳಿ ಗಾಬರಿ ಆಗುತ್ತೆ. ಗಾಬರಿ ಅಲ್ಲಿ ತೋಟದ ಒಳಗಡೆ ಮೇಯ್ತಾ ಇರುತ್ತೆ, ಸೀದ ಒಂದೇ ಸದಿ ಶೆಡ್ ಒಳಗಡೆ ಬರಬಾರ್ದು. ಅಲ್ಲೆಲ್ಲ ಅದು ಸೇಫ್ಟಿ ಏನಾಗುತ್ತೆ ಆ ಗುಡ್ಡ ಒಳಗಡೆ ಹೋಗಿರೋ ಉದ್ದೇಶಕ್ಕೋಸ್ಕರ ಈ ತರ ಚಿಕ್ಕ ಚಿಕ್ಕದ ಗುಡ್ಡುಗಳನ್ನು ಹಾಕಿದ್ವಿ. ಅದಕ್ಕೆ ನೀವು ಅಲ್ಲೆಲ್ಲ ಗುಡ್ಡುಗಳು ಹಾಕಿದ್ರೆ ಕೋಳಿಗೆ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಭಯ ಇರಲ್ಲ. ನೀವು ಏನಾಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಗುಡ್ಡುಗಳೇನ ಅನಿವಾರ್ಯ ಇತರ ಪಕ್ಷಿಗಳು ಹೋದಾಗ ಆ ಗುಡ್ಡುಗಳಲ್ಲಿ ಬಂದು ಅದು ಔತ್ ಕಾಣುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಗುಡ್ಡುಗಳು ಹಾಕೋದು ನಮ್ಮ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನೊಂದು ಕಾನ್ಸೆಪ್ಟ್ ಇದು. ಕೋಳಿ ಸಾಕಾಣಿಕೆ ಮಾಡಿ ಇನ್ನು ಮಾಡೋರಿಗೆ ನಿಮಗೆ ರೇಷ್ಯೋ ಹೇಳ್ತೀನಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಯಾಟೆ ಎಷ್ಟು ಉಂಜಾಡ್ಬೇಕು ಅಂತೇಳಿ ನೋಡಿ. ಮೊಟ್ಟೆ ಇಡಿಸಿ ಮರಿ ಮಾರಿಸುವಂತರಿಗೆ 10 ಯಾಟೆಗೆ 1 ಉಂಜಾಡ್ಬೇಕು. ಅದು ನಿಮಗೆ ರೇಷ್ಯೋ ಜಾಸ್ತಿ ಆಗಬಾರ್ದು. ಯಾಕೆಂದರೆ ಅದನ್ನ ಮೊಟ್ಟೆ ಇಡ್ತಾ ಇರುತ್ತೆ ಕೋಳಿ ಮರಿ ಮಾರಿಸ್ತೆ ಅಲ್ಲೇನಾಗುತ್ತೆ ಕೋಳಿ ಅಲ್ಲಿ ನಿಮಗೆ ಯಾಟ್ಗಳು ಕಡಿಮೆ. ಅದಕ್ಕೆ 10:1 ಇನ್ನು ಬರೀ ಮೊಟ್ಟೆ ಇಡಿಸುವಂತರಿಗೆ 10:2 ನೋಡಿ. ನಾಟಿ ಕೋಳಿಗೆ ಮೊಟ್ಟೆ ಉಂಜೆ ಇರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ನಾಟಿ ಕೋಳಿಗೆ ಉಂಜೆ ಇಲ್ಲ ಅಂತಂದ್ರೆ ಅದು ಮೊಟ್ಟೆ ಇಡುತ್ತೆ, ಅದು ಬಟ್ಟೆ ಅದು ಮರಿ ಆಗಲ್ಲ. ಅದನ್ನ ನಾವು ಫರ್ಟೈಲ್ ಮತ್ತು ಅನ್ಫರ್ಟೈಲ್ ಎಗ್ ಅಂತೀವಿ. ನಾಟಿ ಕೋಳಿ ಮೊಟ್ಟೆ ಮರಿ ಆಗಬೇಕು ಅಂತಂದ್ರೆ ಉಂಜೆಗಳು ಕ್ರಾಸ್ ಆದ್ರೆ ಮಾತ್ರ ಅದು ಮರಿ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಮರಿ ಆಗಲ್ಲ. ಇನ್ನು ನೀವು ಮಾಂಸಕ್ಕಾಗಿ ಸಾಕುವಂತರಿಗೆ ಅದು 10 ಆಟೆ 10 ಉಂಜೆ ಎಷ್ಟೇ ಅದು ಮಿಕ್ಸ್ ಎಷ್ಟೇ ರೇಷ್ಯ ಇರ್ಬೋದು. ಮರಿ ಮಾಡಿಸುವಂತರಿಗೆ 10:1 ಮೊಟ್ಟೆ ಇಡಿಸುವಂತರಿಗೆ 10:2 ಇನ್ನು ಮಾಂಸಕ್ಕಾಗಿ ಸೇಲ್ ಮಾಡೋದ್ರಿಗೆ ಎಷ್ಟೇ ರೇಷ್ಯ ಇರ್ಬೋದು. ಅದ್ರದ್ದು ನಿಮಗೆ ಇಷ್ಟೇ ರೇಷ್ಯ ಅಂತೇನಿಲ್ಲ.
4: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಸೊ ಕೋಳಿ ಶೆಡ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಕೇಳಿಗೊರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡುವಂಥದ್ದು ಸುಮ್ಮನೆ ಆಗೋದಿಲ್ಲ. ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಅಂದಾಗ ಅದರ ಶೆಡ್ನ ನಿರ್ಮಾಣ ಆಗಿರ್ಬೋದು, ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಹಾಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥವ್ರ ಜೊತೆನಲ್ಲಿ ಮಾತಾಡಿದಾಗ ನೀವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗೆ ನೀವು ಕೂಡ ನಿಮ್ಮ ಈ ಒಂದು ಸಾಕಾಣಿಕೆಯಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣ ಅವ್ರ ಜೊತೆಗೆ ಏನಷ್ಟು ಮಾತಾಡೋಣ, ಅವರ ಈ ಒಂದು ಕೋಳಿ ಸಾಕಾಣಿಕೆಯ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಜಣ್ಣ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು ತರೀಕೆರೆಯಿಂದ. ತುಂಬ ಚೆನ್ನಾಗಿ ಅವರು ಕೂಡ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಕೋಳಿ ಸಾಕಾಣಿಕೆಯನ್ನು ನಾವು ಮಾಡ್ತೀವಿ ಅಂತೇಳಿ ಎಷ್ಟೋ ಜನ ಮುಂದಾಗಿದ್ದಾರೆ. ಸೊ ಫಾರ್ಮ್ಗಳನ್ನ ಮಾಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ಜಾಗವನ್ನು ತಗೊಂಡು ಫಾರ್ಮ್ನ ಕೂಡ ಬಿಲ್ಡ್ ಮಾಡಿ ಸೊ ಅಲ್ಲಿ ಕೂಡ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಎಷ್ಟೋ ಜನ ಲಾಸ್ ಆಗಿರುವಂಥವ್ರು ಕೂಡ ನೋಡ್ಬೋದು. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಈಗ ಮಂಜಣ್ಣ ಅವರು ಕೂಡ ಹೇಳಿದಾಗೆ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಏನೋ ನಾವು ಮಾತಾಡಿಸಿ ಅವರ ವಿಷಯಗಳನ್ನ ತಿಳ್ಕೊಂಡು ಯಾವ ರೀತಿಯಲ್ಲಿ ಚಾಲೆಂಜಸ್ ಬರುತ್ತೆ, ಅವುಗಳನ್ನ ಹೇಗೆ ನಿಭಾಯಿಸಬೇಕು, ಅದರಿಂದ ಏನೆಲ್ಲ ಮೆರಿಟ್ಸ್ ಇದೆ ಡಿಮೆರಿಟ್ಸ್ ಇದೆ ಇವನ್ನೆಲ್ಲ ತಿಳ್ಕೊಂಡು ನಾವು ಈ ಒಂದು ಕೃಷಿಯನ್ನು ಮಾಡೋಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಾವು ಒಂದಷ್ಟು ಕಲ್ತ್ಕೊಳ್ಳೋದಕ್ಕೂ ಸಾಧ್ಯ ಇದೆ, ಮತ್ತು ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದು ಮಂಜುಣ್ಣ ಅವರ ಮಾತು. ಸೊ ಅದೇ ರೀತಿಯಲ್ಲೇ ಇವತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಸೊ ಅದರಲ್ಲಿ ಬಂದಿರುವಂತಹ ಚಾಲೆಂಜಸ್ನ ಅವರು ಫೇಸ್ ಮಾಡಿ, ಮತ್ತು ಅದಕ್ಕೆ ಏನೆಲ್ಲ ಆಲ್ಟರ್ನೇಟಿವ್ ಆಪ್ಷನ್ಗಳಿದೆ ಅದನ್ನು ಅಳವಡಿಸಿಕೊಂಡು ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಅವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಅವರ ಅನುಭವಗಳನ್ನು ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಸ್ವಾಗತಿಸೋಣ. ಮಂಜುಣ್ಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುಣ್ಣ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈಗ ಕೋಳಿಗಳ ಶೆಡ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಹೇಗೆ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಈಗ ಎಲ್ಲ ಕೋಳಿಗಳಿಗೂ ಒಂದೇ ರೀತಿಯ ಶೆಡ್ ಇರುತ್ತಾ, ಅಥವಾ ನಾಟಿ ಕೋಳಿಗಳಿಗೆ ಬೇರೆ ರೀತಿಯಲ್ಲಿ ಶೆಡ್ ಮಾಡೋದು, ಅಥವಾ ಬಾಯ್ಲರ್ ಕೋಳಿಗಳಿಗೆ ಬೇರೆ ರೀತಿಯ ಶೆಡ್ ಮಾಡೋದು, ಆ ಥರದ್ದು ಏನಾದರೂ ಮಾಡ್ಕೋಬೇಕಾಗತ್ತಾ? ಸೊ ಯಾವ ರೀತಿಯಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಬಾಯ್ಲರ್ ಶೆಡ್ಗೂ ನಾಟಿ ಕೋಳಿ ಶೆಡ್ಗೂ ತುಂಬ ಬಿಡುತ್ತೆ. ನಾಟಿ ಕೋಳಿ ಶೆಡ್ ಒಳಗಡೆ ಕೋಳಿ ಇದೆಲ್ಲ ರ್ಯಾಕ್ ಮಾಡಿದ್ವಿ. ಇದೇನಕ್ಕೆ ಅಂತಂದರೆ ಕೋಳಿ ಕೂರೋದಕ್ಕೆ. ಈಗ ಕೋಳಿ ನೆಲದಲ್ಲೇ ಕೂತ ಏನಾಗುತ್ತೆ ಅಂದರೆ ಕೋಳಿ ಕಸ ಇಟ್ಟಿರುತ್ತೆ, ಅದ್ರ ಮೇಲೆ ಕೂರುತ್ತೆ, ಇನ್ಸ್ಪೆಕ್ಷನ್ ಆಗುತ್ತೆ. ಆಮೇಲೆ ಕೋಳಿ ಏನಾರ ಬೇರೆ ಏನಾರ ನೈಟ್ ಹೊತ್ತೇನ ಸೌಂಡ್ ಆಯ್ತು ಅಂತಂದರೆ, ಈಗ ಸುಮ್ಮನೆ ಅಂದರೆ ವೀಕ್ ಆಗಿರೋ ಮರಿ ಮೇಲೆ ಅಂದರೆ ದೊಡ್ಡ ಕೋಳಿ ಹೋಗಿ ಕೂತ್ಕೋದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ರ್ಯಾಕ್ ಮಾಡಿರ್ತೀವಿ. ಕೋಳಿ ಯಾವತ್ತೂ ನೆಲದ ಮೇಲೆ ಕೂರಬಾರ್ದು, ಮೇಲೆ ಕೂತ್ಕೋಬೇಕು, ಆವಾಗ ನಿಮಗೆ ಕಾಯಿಲೆಗಳೆಲ್ಲ ಬೀಳೋದು ಕಡಿಮೆ. ಇದು ರ್ಯಾಕ್ ಸಿಸ್ಟಮು. ಇನ್ನು ಇದು ಇಲ್ಲೆಲ್ಲ ಕಟ್ಟಿದ್ದೀವಿ. ಇದೆಲ್ಲ ಏನಾಗುತ್ತೆ, ಕೋಳಿ ಮೊಟ್ಟೆಯನ್ನು ಕೆಳಗಡೆ ಇಟ್ಟರೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಈ ಥರ ಮೇಲೆಲ್ಲ ಹುಲ್ಲು ಹಾಕಿಬಿಟ್ಟು ಈ ಥರ ಕಟ್ಟಿದ್ದು, ಇದು ಮೇಲೆ ಕೋಳಿ ಮೊಟ್ಟೆಡೋದಕ್ಕೆ. ಇನ್ನು ಒಟ್ಟು ಬಂದು ನಾವು ಕೋಳಿಗೆ ನಾಟಿ ಕೋಳಿಗೆ ಒಟ್ಟು ಹಾಕಲೇಬೇಕು, ಬಾಯ್ಲರ್ ಟೈಪು ಅಂತಲ್ಲ. ಯಾಕೆಂದರೆ ನೀವು ಅದರೆಲ್ಲ ಕಸ ಗುಡಿಸ್ತೀನಿ ಇದೆಲ್ಲ ಮಾಡ್ತಿದ್ರಿ, ಒಂದಿಸದ್ದಲ್ಲ ಕೆಲಸ ಇದು. ಯಾಕೆಂದರೆ ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಒಟ್ಟನ್ನು ಹಾಕಿ, ಒಟ್ಟನ್ನು ನೀವು ನಿಮ್ಮ ಗೊಬ್ಬರ ಗೊತ್ತಾಗುತ್ತೆ ನಿಮಗೆ, 2 ತಿಂಗಳು ಚೇಂಜ್ ಮಾಡ್ತಿರೋ, 3 ತಿಂಗಳು ಚೇಂಜ್ ಮಾಡ್ತಿರೋ, ನಾವೆಲ್ಲ 6 ತಿಂಗಳು ಚೇಂಜ್ ಮಾಡ್ತೀವಿ. ಅದನ್ನು ಒಟ್ಟು ಹಾಕಿದ್ರೆ ನಿಮಗೆ ಕಾಲಿ ಗೀಲಿ ಬೀಳೋದು ಕೋಳಿದು ನಿಮಗೆ ಕಡಿಮೆ ಆಗುತ್ತೆ.
2: ಓಕೆ, ಈಗ ನೀವು ಮಾಡ್ಕೊಂಡಿರುವಂತಹ ಶೆಡ್ಡು ಎಷ್ಟಾಗಲ ಇದೆ, ಎಷ್ಟು ಅಡಿ ಆಗಲ ಇದೆ, ಸೊ ಯಾವ ರೀತಿಯಲ್ಲಿ ನೀವು ನಿಮ್ಮ ಶೆಡ್ನ ನಿರ್ಮಾಣ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನಮ್ಮ ಶೆಡ್ ಅಗಲ ಬಂದು 17 ಅಡಿ ಅಗಲ ಇದೆ, 200 ಅಡಿ ಉದ್ದ ಇದೆ. ಇದರ 4 ಭಾಗ ಮಾಡ್ಕೊಂಡಿದ್ವಿ. 4 ಭಾಗದಲ್ಲಿ ಮೊದಲನೇ ಬಂದು ಪೇರೆಂಟು ಮೊಟ್ಟೆಡ ಕೋಳಿ ಒಂದು ಶೆಡ್ ನೀವು ಯಾರು ನೋಡಿರಲ್ಲ, ಅದು ಮೊಟ್ಟೆಡ ಕೋಳಿ ಶೆಡ್. ಇದು 2ನೇ ಶೆಡ್ ಬಂದು ಫಿಲ್ಟ್ರ್ ಅಂದ್ರೆ 3 ತಿಂಗಳು 4 ತಿಂಗಳು ಆದ್ಮೇಲೆ ಕನ್ಗೋಳಿ ಚಿಟ್ಕೋಳಿ ಆಮೇಲೆ ದೊಡ್ಡ ಬಾಡಿ ವೈಟ್ ಒಳ್ಳೆ ಇರುವಂತಹ ತಳಿನ ಡಿವೈಡ್ ಮಾಡೋಕ್ಕಿಂತಲೇ ಇದೊಂದು ರ್ಯಾಕು. ಇನ್ನು 3ನೇ ರ್ಯಾಕ್ ಬಂದು ನಿಮಗೆ ಮರಿ ಮಾಡಿಸೋದು, ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ಮರಿ ಮಾಡಿಸೋದನ್ನು. 4ನೇ ರ್ಯಾಕ್ ಬಂದು ನಿಮಗೆ ತಾಯಿ ಕೋಳಿ ಜೊತೆ ಬ್ರೂಡಿಂಗ್. ಈಗ ನೀವು ನೋಡ್ತಾ ಇದೀರಾ ಬ್ರೂಡಿಂಗ್. ಈ ಬ್ರೂಡಿಂಗ್ ಅಲ್ಲಿ ಒಂದು 2-3 ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಏನೇನು ಮಾಡಬೇಕು ಅಂತೇಳಿ. ಇದನ್ನ ಮರಿ ಕೂರಿಸಿದ್ರ ಅಂತಂದ್ಮೇಲೆ ಒಳ್ಳೆ ಮೊಟ್ಟೆನ ಅಂದ್ರೆ ಕನ್ಗೋಳಿ ಮೊಟ್ಟೆನೆಲ್ಲ ನೀವು ಮಾರಾಟ ಮಾಡ್ಬಿಟ್ಟು ಅದನ್ನ ಔಷಧಿ ಕೊಟ್ಬಿಟ್ಟು 2ನೇ ದಪ್ಪದ ಮೊಟ್ಟೆ ಸೈಜ್ ಏನ್ ಬರುತ್ತೆ ಅದನ್ನ ನೀವು ಮೊಟ್ಟೆ ಇಟ್ಟು ಮರಿಗೆ ಕೂರಿಸಿ ಆಮೇಲೆ ಇದರಲ್ಲಿ ಖಂಡಿತ ಕೋಳಿ ಏನಾಗುತ್ತೆ, ಕೋಳಿ ಆದಂಗೆ ಫಸ್ಟ್ ನೋಡ್ಕೊಳ್ಳಿ. ಕೋಳಿ ಏನಾಯ್ತು ಅಂತಂದ್ರೆ ಜಮಾಕ್ಷನ್ ಪೌಡ್ರು ಅಂದ್ರೆ ಮಲಾಥಿಯನ್ ಅಂತ ಒಂದು ಪೌಡರ್ ಬರುದಿಲ್ಲ, ಅಂದ್ರೆ ಕೀಟೆಕ್ಸ್ ಅಂತ ಒಂದು ಪೌಡರ್ ಬರುತ್ತೆ, ಆ ಪೌಡರ್ನ ಹಾಕಿ, ಇಲ್ಲ ಅಂತಂದ್ರೆ ಪರ್ಮಿಟ್ 99 ಬೂಟೆಸ್ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಆ ಒಂದು ಲಿಕ್ವಿಡ್ ಅನ್ನ ಹಾಕಿಬಿಟ್ಟು ಇದನ್ನ ನೀವು ಮಾಡಿದಂದ್ರೆ ಕೋಳಿಯನ್ನ ಕಡಿಮೆ ನಿರ್ವಹಣೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಪ್ಲಸ್ ಆಮೇಲೆ ಇದಕ್ಕೆ ಫೀಡ್ ನೀವೆಲ್ಲ ಒಳಗೆ ಕೊಡಿ, ಆಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಕೋಳಿನ ಒಂದು ಜೊತೆ ಕ್ರಾಸ್ ಆಗದಂಗೆ ಬಿಟ್ಟು ನೋಡ್ಕೊಂಡ್ರೆ ಇದು ಮೊಟ್ಟೆನ ಮರಿನೂ ಚೆನ್ನಾಗಿ ಬರುತ್ತೆ, ನಿಮಗೆ ಉತ್ಪಾದನೆ ಸಹ ಆಗುತ್ತೆ. ಅವಾಗ ನಿಮಗೆ ಇದರಲ್ಲಿ ಎಲ್ಲ ಮೊಟ್ಟೆನ ವೇಸ್ಟ್ ಆಗೋದು ನಿಮಗೆ ಆದಷ್ಟು ನಿಮಗೆ ಕಡಿಮೆ ಆಗುತ್ತೆ. ನ್ಯಾಚುರಲ್ ಬ್ರೂಡಿಂಗ್, ಈಗ ಕರೆಂಟ್ ಬ್ರೂಡಿಂಗು, ಗ್ಯಾಸ್ ಬ್ರೂಡಿಂಗು, ಬಲ್ಬ್ ಬ್ರೂಡಿಂಗು, ಇದ್ಲು ಬ್ರೂಡಿಂಗು, ಏನೇ ಬ್ರೂಡಿಂಗ್ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ನಾವು ಬ್ರೂಡಿಂಗ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ಮರಿ ಮಾಡಿಸಿರುತ್ತೆ, ನ್ಯಾಚುರಲ್ ಆಗಿ ಬರಬೇಕು ಇರಬೇಕು ಅಂತಂದ್ರೆ ತಾಯಿ ಕೋಳಿ ಜೊತೆಲೇ ಇರಬೇಕು. ಏನು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ತಾಯಿ ಕೋಳಿ ಜೊತೆಲೇ ಇದ್ರೆ ಅದು ಫೀಡನ್ನ ಸ್ವತಃ ತಿನ್ನೋದಕ್ಕೆ, ಆಮೇಲೆ ಫೀಡನ್ನ ಆಮೇಲೆ ಎರೆಹುಳನ ಆಮೇಲೆ ಗದ್ದೆನ ಹಾಕಿ ಅದಕ್ಕೇನು ತಿಂತಾ ಏನೋ ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಬ್ರೂಡಿಂಗ್ ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ, ಮೂತಿ ಸುಡ್ತಾರಲ್ಲ ಮೈಸೂರು ಅಂತ ಆ ಮೂತಿ ಸುಡುವಂತ ಸಮಸ್ಯೆ ಇರಲ್ಲ. ಒಂದು ತಿಂಗಳ ತನಕ ಏನಾಗಿರುತ್ತೆ ಅಂತಂದ್ರೆ ಅದು ಕೆದಗಿ ಕೆದಗಿ ತಿಂದಾಗ ಏನಾಗುತ್ತೆ ಅಂತಂದ್ರೆ ಅದು ಮೂತಿ ಆಟೋಮೆಟಿಕ್ ಸವಿತೆ, ಹಾಗಾಗಿ ನಿಮ್ಗೆ ಯಾವುದೇ ತರ ಸಮಸ್ಯೆ. ಹಾಗಾಗಿ ನ್ಯಾಚುರಲ್ ಆಗಿ ತಾಯಿ ಕೋಳಿ ಎಷ್ಟು ಉಷ್ಣಾಂಶ ಬೇಕು ಮರಿಗಳಿಗೆ ಅಷ್ಟು ಉಷ್ಣಾಂಶ ನ್ಯಾಚುರಲ್ ಆಗಿ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾವು ನ್ಯಾಚುರಲ್ ಗೆ ಬಿಡ್ತಾ ಹೋಗ್ತೀವಿ.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಮಗೆ ಮಾತಾಡ್ತಾ ಇದ್ರು, ಹಾಗೆ ಅವರು ಮಾಡಿರುವಂತಹ ಈ ಒಂದು ಕೋಳಿ ಶೆಡ್ ಏನಿದೆ, ಸೊ ಅದು ಯಾವ ಅಳತೆಯಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತೆ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಮೊಟ್ಟೆಗಳನ್ನ ಯಾವ ರೀತಿಯಲ್ಲಿ ನಾವು ಒಡೆದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನ ಕಾವು ಕೊಡಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ರು ಕೂಡ ಇದನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಈಗ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮುಖ್ಯವಾದಂತಹ ಅಂಶಗಳನ್ನ ಹೇಳ್ತಾ ಇದಾರೆ. ಸೊ ಅವ್ರ ಜೊತೆಗೆ ಮಾತನ್ನ ಕೂಡ ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಬರೀ ಕೋಳಿಗಳನ್ನ ಅಷ್ಟೇ ನಾವು ನೋಡ್ಕೊಳ್ಳುವಂಥದ್ದಲ್ಲ, ಕೋಳಿ ಮರಿಗಳನ್ನ ಕೂಡ ನೋಡ್ಕೋಬೇಕಾಗತ್ತೆ. ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಮತ್ತೆ ಅವುಗಳ ನಿರ್ವಹಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಈ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ನಮಗೆ ಇವತ್ತು ಮಂಜಣ್ಣ ಅವರು ತಿಳಿಸ್ಕೊಡ್ತಾ ಇದ್ರು ತರೀಕೆರೆಯಿಂದ. ಸೊ ಇವರು ತಿಳಿಸಿದ್ದ ಹಾಗೆ ವೈಜ್ಞಾನಿಕ ಪದ್ಧತಿಯ ಈ ಕೋಳಿ ಸಾಕಾಣಿಕೆ ಎಷ್ಟು ಲಾಭದಾಯಕವಾಗಿದೆ, ಹಾಗೆ ಇದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ನಾವು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಸೊ ಮತ್ತೆ ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಮರಿಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಹಾಗೆ ಆಗ್ಲಿ ತಿಳಿಸಿದಂತಹ ಎಲ್ಲ ವಿಚಾರಗಳಾಗಿರ್ಬೋದು, ಮತ್ತೆ ಅವುಗಳನ್ನ ಸಾಕಾಣಿಕೆ ಮಾಡ್ತಿದೀವಿ ಅಂತ ಅಂದಾಗ ಅದಕ್ಕೆ ಶೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ನಾವು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜಣ್ಣ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜಣ್ಣ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಸುಮಾರು ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ರ. ಅದೇ ರೀತಿಯಲ್ಲೇ ಈಗ ನಿಮ್ಮ ಈ ಫಾರ್ಮ್ ಏನಿದೆ ಅಥವಾ ಏನು ಕೋಳಿ ಶೆಡ್ ಏನಿದೆ, ಸೊ ಇಲ್ಲಿ ಎಷ್ಟು ಈ ಕೋಳಿ ಮರಿಗಳಿದ್ದಾವೆ, ಮತ್ತು ಈ ಕೋಳಿ ಮರಿಗಳನ್ನು ಕೂಡ ರೈತರು ಕೇಳ್ತಾ ಇರ್ತಾರೆ, ಹೇಗೆ ಈ ಒಂದು ಬಿಸ್ನೆಸ್ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಇಲ್ಲಿ ನಮಗೆ ದಿಸದ ಮರಿ, ವಾರದ ಮರಿ, ತಿಂಗಳು ಮರಿ, ಎಲ್ಲಾ ಮರಿನೇ ಇರುತ್ತೆ. ಈಗ ರೈತರು ದಿಸದ ಮರಿ ಕೇಳಿದ್ರೆ ಅಂತಂದ್ರೆ ಮರಿಯಾದ ಒಂದ್ ದಿಸಿಗೆ ಕೊಡ್ತೀವಿ, ವಾರದ ಮರಿ ಬೇಕು ಅಂದ್ರೆ ತಾಯಿ ಕೋಳಿ ಜೊತೆ ಇಟ್ಕೊಡ್ತೀವಿ, ತಿಂಗಳು ಮರಿ ಬೇಕು ಅಂತಂದ್ರೆ ತಿಂಗಳು ತಂಗಳು ನೀವು ಒಂದ್ ತಿಂಗಳು ಮರಿ ಕೆಡುವ ತಾಯಿ ಕೋಳಿ ಒಂದು ತಿಂಗಳು ತಂಗ ಇರುತ್ತೆ. ಅವಾಗ ಅದಕ್ಕೆ ನ್ಯಾಚುರಾಲಿಟಿ 100%-100% ಬರುತ್ತೆ. ಅದಕ್ಕೆ ಆದಷ್ಟು ನ್ಯಾಚುರಲ್ ಬ್ರೀಡಿಂಗ್ ನೀವು ಮಾಡೋದು ನನ್ನ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನ ಭಾವನೆ. ಒಂದು ದಿವಸದ ಕೊಡಲ್ಲ ನಾವು, ಎರಡನೇ ದಿವಸದ ಮರಿ ಕೊಡ್ತೀವಿ, ಅದು ಬಂದು ನಿಮಗೆ 40 ರೂಪಾಯಿ ಆಗುತ್ತೆ. ವಾರದ ಮರಿ ಬಂದು ಒಂದು ಎಫ್ ಒನ್ ಐ ಡ್ರಾಪ್ಸ್ ಮಾಡಿ ಕೊಡ್ತೀವಿ, ಅದು ನಿಮ್ಗೆ 54 ರೂಪಾಯಿ ಆಗುತ್ತೆ. ಆಮೇಲೆ ತಿಂಗಳು ಮರಿ ಬಂದು ನಿಮಗೆ 3 ವ್ಯಾಕ್ಸಿನ್, ಎಫ್ 1, IBD ಪ್ಲಸ್, ಲಸೋಟೋ ಮತ್ತು ಡಿವಾರ್ಮಿಂಗ್ ಜಂತುಳದ್ದು, ಇಷ್ಟನ್ನ ಮಾಡಿ ಕೊಡ್ತೀವಿ, ಅದು ನಿಮಗೆ 100 ರೂಪಾಯಿ ಆಗುತ್ತೆ. ಈ ಥರ 3 ರೀತಿಯಾದ ಮರಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇನ್ನು ಇದರಲ್ಲಿ ನಮಗೆ 10 ಯಾಟಿಗೆ ಒಂದು ಉಂಜದಂಗೆ ಬಿಟ್ಕೊಂಡಿರ್ತೀವಿ ನಾವು, ಅಂದರೆ ಪೇರೆಂಟಲ್ಲಿ. ಅದರಲ್ಲಿ ಏಮಾಡ್ತೀವಿ ಅಂತಂದರೆ ಯಾಟಗಳು ಜಾಸ್ತಿ ಬಂತು ಅಂದರೆ ಆ ಯಾಟ ನಾವು ತೂಕು ಲೆಕ್ಕ ಕೊಡ್ತೀವಿ. ಈಗ 350 ಹಿಡಿದು 340, 350, 360, 400 ರೂಪಾಯಿ KG, ಅಂದರೆ ಸೀಸನ್ ಅಂದರೆ ಗೊತ್ತಿರುತ್ತೆ ನಿಮಗೆ ಯಾವ ಥರದ ರೇಟು ಅಂತೇಳಿ, ಆ ರೇಟ್ ತಕ್ಕಂಗೆ ನಾವು ಉಂಜುಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಇನ್ನು ನಾವು ಪೇರೆಂಟ್ನ ಯಾಟಗಳನ್ನ ಯಾವುದೂ ನಾವು ಕೊಡೋದಿಲ್ಲ. ಇನ್ನು ಈಗ ಮಾರ್ಕೆಟಿಂಗಲ್ಲಿ ನಮಗೆ ಯಾವ್ದಾದ್ರು ಯಾವುದೇ ಥರ ಸಮಸ್ಯೆ ಬಂದಿಲ್ಲ, ಅಂದರೆ ಕೋಳಿ ಸಾಕಿದೀವಪ್ಪ 10 ಕೋಳಿ ಆಗಿಲ್ಲ, 20 ಕೋಳಿ ಆಗಿಲ್ಲ, 5 ಕೋಳಿ ಆಗಿಲ್ಲ, ಇಲ್ಲೇ ನಾವು ಇದುವರೆಗೂ ಸಹ ಒಂದು ಕೋಳಿ ಆಗಲಿ, ಒಂದು ಮೊಟ್ಟೆ ಆಗಲಿ, ಒಂದು ಮರಿ ಆಗಲಿ, ನಾವು ಎಲ್ಲೂ ನಾವು ಆಚಕಡೆ ಬೇರೆ ಇಲ್ಲೂ ತಾಡೋಕ್ ಮಾಡಿಲ್ಲ. ಪ್ರತಿ ಒಂದು ಮೊಟ್ಟೆ ಆಗಲಿ, ಒಂದು ಮರಿನ ಆಗಲಿ ಇಲ್ಲೇ ಬಂದು ತಾಡೋಗ್ತಾ ಇದ್ದಾರೆ. ಮೊಟ್ಟೆ ಬಂದು ನಾವು ಈ 20 ರೂಪಾಯಿ ಒಂದು ಮೊಟ್ಟೆ ಕೊಡ್ತಾ ಇದೀವಿ. ಮೊಟ್ಟೆ, ಮರಿ, ಕೋಳಿ ಮೂರನ್ನು ನಾವು ಉತ್ಪಾದನೆ ಮಾಡಿ ಇಲ್ಲಿ ಮೂರನ್ನ ನಾವು ಸಹ ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು. ಈಗ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರು ಆಮೇಲೆ ಕೋಳಿ ಫಾರಂ ಮಾಡೋಂಥವರಿಗೆ ಕೆಲವು ಸಜೆಷನ್ ಕೊಡ್ತೀನಿ. ಈಗ ನೋಡಿ, ನೀವು ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಈ ಕೋಳಿ ಸಾಕಿರ್ತಾರಲ್ಲ ಅಂತರ ಹತ್ರ ಹೋಗಿಬಿಟ್ಟು ಸಜೆಷನ್ ತಗೊಳ್ಳಿ. ಈಗ ಕೋಳಿ ಯಾವ ಥರ ಸಾಕಬೇಕು, ಯಾವ ಥರ ಫೀಡಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಮಾರುಕಟ್ಟೆ ಸಮಸ್ಯೆ ಏನು, ಯಾವ ಥರ ಶೆಡ್ ಮಾಡ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಯಾರೋ ಹೇಳಿದ್ರು ನಾನು ಎಲ್ಲೋ ನೋಡಿದೆ ಅಂತೇಳಿ ಸುಮ್ಮನೆ ಶೆಡ್ನಲ್ಲಿ ಹೈಟೆಕ್ ಎಲ್ಲ ಮಾಡ್ಕೋಬೇಡಿ. ಯಾಕೆಂದರೆ ಫಸ್ಟ್ ಕಡಿಮೆ ಬಂಡವಾಳ, ಒಂದು 500,000 ಕೋಳಿ ಯಾರಾದರೂ ಮರಿ ಕೊಡ್ತಾರೆ ಅಂತ ಅಷ್ಟೇ ಸುಮ್ಮನೆ ಹೋಗಿ ನಿಮ್ಮ ಹತ್ರ ದುಡ್ಡಿದೆ ಅಂತೇಳಿ ತೊಗೊಂಡೋಗಿ ಸುಮ್ಮನೆ ಬಂಡವಾಳ ಹಾಕಿ ಮಾಡಿ ನಷ್ಟ ಅನ್ಬಸಿ ಒಂದು ಬ್ಯಾಚ್ ಎರಡು ಬ್ಯಾಚ್ ಮಾಡಿ ನೀವು ಸುಮ್ಮನೆ ನಿಲ್ಸೋದು, ಅದೆಲ್ಲ ಅಲ್ಲ. ಫಸ್ಟು ಒಂದು 50 ಇಲ್ಲ 100 ಕಡಿಮೆ ಪ್ರಮಾಣದಲ್ಲಿ ನೀವು ಕೋಳಿ ಸಾಕಾಣಿಕೆ ಮಾಡಿ, ಆಮೇಲೆ ಅದರಲ್ಲಿ ಅನುಭವ ಆಗಬೇಕು. ಏನಂದರೆ ಕೋಳಿ ಎಷ್ಟು ಫೀಡ್ ತಿನ್ನುತ್ತೆ, ನಿಮಗೆ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಿದ್ದೀರಾ, ಕೋಳಿ ಯಾವ್ಯಾವ ಕಾಯಿಲೆ ಬರುತ್ತೆ ಫಸ್ಟ್ ಇದೆಲ್ಲ ತಿಳ್ಕೊಂಡು, ನಿಮ್ಮೊಡೆ ಆದಾಯ ಸೆಕೆಂಡರಿ, ಫಸ್ಟ್ ಪ್ರೈಮರಿ ಆಗಿ ನೀವು ಅದನ್ನೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಆದಾಯ ಬಂದೇ ಬರುತ್ತೆ. ನೀವು ಫಸ್ಟಿಗೆ ನೀವು ಆದಾಯ ನೋಡ್ತಾವ್ರೆ ನಿಮಗೇನಾಗುತ್ತೆ, ಇದು ನೀವು ಮಾಡೋದ್ರಲ್ಲಿ ನೀವು ಫೇಲ್ ಆಗ್ತೀರ. ಅದಕ್ಕೆ ಶೆಡ್ಡನ್ನು ಆದಷ್ಟು ನಿಮ್ಮ ಲೋಕಲ್, ನಿಮ್ಮ ಸ್ಥಳೀಯವಾಗಿ ಯಾವ್ದಾದ್ರು ಮರ ಮುಟ್ಟುಗಳು ಯಾವ್ದಾದ್ರು ಸಿಗುತ್ತೆ ಅದರಲ್ಲಿ ಮಾಡಿ, ಅದರಲ್ಲಿ ಸಕ್ಸಸ್ ಆದಮೇಲೆ ಆಮೇಲೆ ನೀವು ಶೆಡ್ ಹೈಟೆಕ್ ಮಾಡಿ. ನೋಡಿ, ನಾವು ಸ್ಟಾರ್ಟ್ ಮಾಡೋ ಇದೀ ಕೋಳಿ ಫಾರಂ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮರದಲ್ಲಿ ಒಂದು 70,000-80,000 ರೂಪಾಯಿ ಶೆಡ್ ಮಾಡಿ ಅದರಲ್ಲಿ ಅನುಭವವಾಗಿ ಮಾರುಕಟ್ಟೆ ನಮ್ಮಂಡರಿ ಬಂದಮೇಲೆ ನಮಗೆ ಮಾರುಕಟ್ಟೆ ಯಾವುದೇ ಥರ ಸಮಸ್ಯೆ ಇಲ್ಲ ಅಂತ ಅಂದಮೇಲೆ ಈಗ ನೋಡಿ, ಈ ಶೆಡ್ ಕಬ್ಬನದಲ್ಲಿ ಐರೋನಲ್ಲಿ ಮಾಡಿದ್ವಿ, ಇದು 480,000 ರೂಪಾಯಿ ಶೆಡ್ ಮಾಡಿದ್ವಿ.
2: ಓಕೆ, ಧನ್ಯವಾದಗಳು ಮಂಜಣ್ಣ ಅವರೇ, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ, ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆ ಮಾಡುವಾಗ ವೈಜ್ಞಾನಿಕ ಪದ್ಧತಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಇವತ್ತು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂಥವರಿಗೆ ಒಂದು ಫುಲ್ ಪ್ಯಾಕೇಜ್ ರೀತಿಯಲ್ಲಿ ಮಾಹಿತಿಗಳು ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು, ಸೊ ಯಾರೆಲ್ಲ ಈ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರು, ನೀವು ಕೂಡ ಇದೇ ರೀತಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕೋಳಿ ಸಾಕಾಣಿಕೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಸೈಕ್ಲೋನ್ಗಳೆಂದರೇನು? ಸೈಕ್ಲೋನಿನ ಹೆಸರು ಕೇಳಿದರೆ ಸಾಕು, ನಾವು ಬೆಚ್ಚಿ ಬೀಳುತ್ತವೆ. ದಿನಗಟ್ಟಲೆ ಮೋಡ ಕವಿದ ವಾತಾವರಣ, ಗಿರಿಗಿರಿ ಸುತ್ತುವ ಬಿರುಗಾಳಿ, ಧಾರಾಕಾರವಾದ ಮಳೆ, ಗುಡುಗು, ಮಿಂಚು, ಸಿಡಿಲು, ಇವೆಲ್ಲವೂ ಸೈಕ್ಲೋನಿನ ಜೊತೆಗೆ ತಳುಕು ಹಾಕಿಕೊಂಡಿರುತ್ತವೆ. ಕೆಲವು ಕಡೆ ಭಾರೀ ಮಳೆ, ಮೇಘಸ್ಫೋಟ, ಉಕ್ಕಿ ಹರಿಯುವ ನದಿ, ಅಬ್ಬರದ ಉಬ್ಬರದ ಏರಿಳಿತಗಳು, ಕಡಲಿನಲ್ಲಿ ಏನೋ ಆಪತ್ತು, ಇವೆಲ್ಲವೂ ಸೈಕ್ಲೋನಿನ ಜೊತೆಗೆ ಸೇರಿರುತ್ತವೆ. ಸೈಕ್ಲೋನು ಬಂದು ಸಾಕಷ್ಟು ಪ್ರವಾಹಗಳು ಉಕ್ಕಿದ ಮೇಲೆ ರಸ್ತೆ ಸಂಚಾರ, ರೈಲು ಸಂಚಾರ, ವಿಮಾನ ಹಡಗುಗಳ ಸಂಚಾರ ಸ್ಥಗಿತವಾಗುತ್ತದೆ. ಜನಜೀವನವೇ ಅಸ್ತವ್ಯಸ್ತವಾಗುತ್ತದೆ. ಹೀಗೆ ಸೈಕ್ಲೋನು ಜನರಲ್ಲಿ ಭಯಭೀತಿ ಮೂಡಿಸಿ ಅಟ್ಟಹಾಸ ಮೆರೆಯುತ್ತದೆ. ಇದೇ 2023 ಜೂನ್ ತಿಂಗಳಿನ 2ನೇ ವಾರ ಬಿಫೋರ್ ಜಾಯ್ ಎಂಬ ಸೈಕ್ಲೋನು ಗುಜರಾತಿನಲ್ಲಿ ಸಂಭವಿಸಿತು. ಅದರ ಅನುಭವ ರೋಚಕವಾಗಿರುವ ಒಂದು ಸುದ್ದಿ. ಹಾಗಾದರೆ ಏನಿದು ಸೈಕ್ಲೋನು? ಸೈಕ್ಲೋನಿಗೆ ಮತ್ತೊಂದು ಹೆಸರು ಡಿಪ್ರೆಷನ್. ಟಾರ್ಪೆಡೋ, ಟೋರ್ನ್ಯಾಡೋ, ಚಂಡಮಾರುತ,

0: ಹೀಗೆ ಈ ಸೈಕ್ಲೋನಿಗೆ ಅನೇಕ ಹೆಸರುಗಳಿವೆ. ಬೇರೆ ಬೇರೆ ದೇಶಗಳಲ್ಲಿ ಸೈಕ್ಲೋನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಸೈಕ್ಲೋನು ಪ್ರಕೃತಿಯ ಒಂದು ಸಹಜ ವಿದ್ಯಮಾನ. ಉಷ್ಣವಲಯದ ಸಮುದ್ರಗಳ ನೀರು ಬೇಸಿಗೆಯಲ್ಲಿ ಬೇಗ ಬಿಸಿಯಾಗಿ ಆವಿಯಾಗಿ ಮೇಲೆ ಹೋಗುತ್ತದೆ. ಗಾಳಿ ವಿರಳವಾದ ಸ್ಥಳಗಳಲ್ಲಿ ಒತ್ತಡ ಕಡಿಮೆ ಆಗುತ್ತದೆ. ಅದೇ ವಾಯುಭಾರ ಕುಸಿತ. ಅಂಥ ಸಂದರ್ಭದಲ್ಲಿ ಸುತ್ತಲಿನ ತಂಪಾದ ಜಾಗಗಳಿಂದ ಹೆಚ್ಚು ಒತ್ತಡ ಪ್ರದೇಶಗಳಿಗೆ ಗಾಳಿ ನುಗ್ಗುತ್ತದೆ. ನೀರು ಸಹಜವಾಗಿ ತಗ್ಗಿನ ಕಡೆ ಹರಿಯುತ್ತದಲ್ಲ, ಹಾಗೆಯೇ ಗಾಳಿಯೂ ಕೂಡ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬರುತ್ತದೆ. ಅಂಥ ಪ್ರದೇಶದಲ್ಲಿ ನುಗ್ಗುವ ಗಾಳಿಯನ್ನೇ ನಾವು ಡಿಪ್ರೆಷನ್ ಅಥವಾ ಸೈಕ್ಲೋನ್ ಎಂದು ಕರೆಯುತ್ತೇವೆ. ಆಗ ಗಾಳಿ ಗಿರಿಗಿರಿ ಸುತ್ತು ಹೊಡೆಯುತ್ತದೆ. ಒಂದೇ ಒಂದು ಕಡಿಮೆ ಒತ್ತಡದ ಜಾಗದ ಕಡೆಗೆ ಸುತ್ತಲಿನ ಎಲ್ಲ ಹೆಚ್ಚು ಒತ್ತಡದ ಗಾಳಿಗಳು ಬಂದಾಗ ಅಲ್ಲಿ ಆಕ್ರಮಣವಾಗುತ್ತದೆ. ಅದನ್ನೇ ನಾವು ಸೈಕ್ಲೋನು ಎನ್ನುತ್ತೇವೆ. ಮಹಾನ್ ರಾಶಿ ಮೋಡಗಳು ಬಿಸಿ ಮತ್ತು ತಂಪು ಹವೆಯ ಪ್ರಭಾವದಿಂದ ಭಾರೀ ಮಳೆ ಸುರಿಯುತ್ತದೆ. ಗಾಳಿಯ ವೇಗವೂ ಕೂಡ ಗಂಟೆಗೆ 100 ಕಿಲೋಮೀಟರಿಗೂ ಹೆಚ್ಚು ದಾಟುತ್ತದೆ. ಸೈಕ್ಲೋನ್ ಕಣ್ಣಿನ ಸುತ್ತ ಗಾಳಿ ಸಿಲಿಂಡರಿನ ಆಕಾರದಲ್ಲಿ ಸುತ್ತುತ್ತ ಚಲಿಸುತ್ತದೆ. ಅದು ಹೋಗುವ ಕಡೆ ಭಾರೀ ಮಳೆ ಬೀಳುತ್ತದೆ. ಅದನ್ನೇ ಅತಿವೃಷ್ಟಿ ಎಂದು ಕರೆಯುತ್ತೇವೆ. ಕೆಲವು ಸಂದರ್ಭಗಳಲ್ಲಿ ಮೇಘಸ್ಫೋಟವೂ ಆಗುವುದುಂಟು. ಸೈಕ್ಲೋನ್ ಬಿಸಿಲು ಮತ್ತು ಪ್ರಬಲ ಕಾರಣವೆಂದರೆ ಭೂಮಿಯ ಚಲನೆ ಮತ್ತು ಭೂಮಿ ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಸುತ್ತುವುದು. ಆಗ ಉತ್ತರಾರ್ಧ ಗೋಳದಲ್ಲಿ ಗಾಳಿ ಅಪ್ರದಕ್ಷಿಣಾಕಾರವಾಗಿ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತದೆ. ಇದನ್ನು 1835 ಫ್ರಾನ್ಸ್ ದೇಶದ ವಿಜ್ಞಾನಿ ಕೊರಿಯಾಲಿಸ್ ಎಂಬಾತ ಪತ್ತೆ ಮಾಡಿದ. ಹಾಗಾಗಿ ಅದನ್ನು ಕೊರಿಯಾಲಿಸ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಗೋಳಾಕಾರದ ಭೂಮಿ ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದ್ದರೆ ಧ್ರುವಗಳ ಕಡೆಗೆ ಹೋದಂತೆ ಅದು ಕಿರಿದಾಗುತ್ತದೆ. ಹಾಗಾಗಿ ಭೂಮಿ ತಿರುಗುವ ವೇಗ ಸಮಭಾಜಕ ವೃತ್ತದಲ್ಲಿ ಗರಿಷ್ಠವಾಗಿರುತ್ತದೆ, ಅಂದರೆ ಗಂಟೆಗೆ 1670 ಕಿಲೋಮೀಟರ್ ಇರುತ್ತದೆ. ಆದರೆ ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಇದರ ವೇಗ ಕಡಿಮೆ. ಈ ಕಾರಣದಿಂದಲೇ ವಾಯುಭಾರ ಕುಸಿತಗಳು, ಸೈಕ್ಲೋನುಗಳು ಹೆಚ್ಚು ನಿರ್ಮಾಣವಾಗುವುದು ಉಷ್ಣವಲಯದಲ್ಲಿ. ಹಾಗಾಗಿ ಉಷ್ಣವಲಯದಲ್ಲಿ ಬರುವ ಎಲ್ಲ ದೇಶಗಳಿಗೂ ಕೂಡ ಈ ಸೈಕ್ಲೋನುಗಳ ಹಾವಳಿ ಇದ್ದದ್ದೇ. ಇತ್ತೀಚೆಗೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಸೈಕ್ಲೋನುಗಳ ಹಾವಳಿಯಿಂದ ಮೇಘಸ್ಫೋಟವಾಗಿ ಭಾರೀ ಪ್ರಮಾಣದ ಮಳೆ ಬೀಳುತ್ತಿದೆ. ಯಮುನಾ ನದಿ ತುಂಬಿ ಹರಿಯುತ್ತಿದೆ. ಯಮುನಾ ನದಿ ತುಂಬಿ ಹರಿಯುತ್ತಿರುವುದರಿಂದ, ಉಕ್ಕಿ ಹರಿಯುತ್ತಿರುವುದರಿಂದ, ಪ್ರವಾಹ ಬಂದಿರುವುದರಿಂದ ನಾವು ದೆಹಲಿಯಲ್ಲಿ ಅನೇಕ ಅಸ್ತವ್ಯಸ್ತ ಬದುಕನ್ನು ನಾವು ಕಾಣುತ್ತಿದ್ದೇವೆ. ಹಾಗಾಗಿ ಇದು ಒಂದು ಸಣ್ಣ ಉದಾಹರಣೆ ಮಾತ್ರ. ಇಂಥ ಸೈಕ್ಲೋನುಗಳು ಪ್ರಪಂಚದ ಅನೇಕ ದೇಶಗಳಲ್ಲಿ ಸಂಭವಿಸುತ್ತವೆ. ಅದಕ್ಕೆ ಪ್ರಮುಖ ಕಾರಣ ಈಗಾಗಲೇ ಹೇಳಿರುವ ಹಾಗೆ ಒತ್ತಡದ ಭಿನ್ನತೆ ಮತ್ತು ಉಷ್ಣತೆಯ ಭಿನ್ನತೆ ಎಂದು ಹೇಳಬಹುದು. ಹಾಗಾಗಿ ನಾವು ಪ್ರಕೃತಿಯನ್ನು ಅತ್ಯುತ್ತಮವಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ಪ್ರಕೃತಿಯಲ್ಲಿ ಸಮತೋಲನವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ದಟ್ಟವಾದ ಕಾಡಿನ ಗಿಡಮರಗಳ ಒಂದು ಜಾಗ ಯಾವುದೇ ರೀತಿಯ ಸೈಕ್ಲೋನುಗಳನ್ನು, ಚಂಡಮಾರುತಗಳನ್ನು ತಡೆಗಟ್ಟಬಲ್ಲದು. ಹಾಗಾಗಿ ಪ್ರತಿ ದಿನ ನಾವೇನು ಕಾಡುಗಳನ್ನು ನೆಲಸಮ ಮಾಡುತ್ತಿದ್ದೇವೆ, ಆ ಕಾಡುಗಳನ್ನು ನೆಲಸಮ ಮಾಡುವ ಪರಿಣಾಮವೇ ಈ ಸೈಕ್ಲೋನು ಎಂದು ಹೇಳಬಹುದು. ಸೈಕ್ಲೋನಿನ ಮತ್ತೊಂದು ದೊಡ್ಡ ಪರಿಣಾಮ ಅತಿವೃಷ್ಟಿ ಎಂದು ಹೇಳಬಹುದು. ಅತಿವೃಷ್ಟಿ ಕೂಡ ವಿಪತ್ತುಗಳನ್ನು ತಂದೊಡ್ಡಿ ಮನುಷ್ಯನಿಗೆ ಸಂಕಷ್ಟ ಉಂಟು ಮಾಡುತ್ತದೆ. ಹಾಗಾಗಿ ನಾವು ಪ್ರಕೃತಿಯ ಸಮತೋಲನವನ್ನು ಕಾಪಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಚಂಡಮಾರುತಗಳನ್ನು, ಸೈಕ್ಲೋನುಗಳನ್ನು, ಅತಿವೃಷ್ಟಿಯನ್ನು, ಪ್ರವಾಹಗಳನ್ನು, ವಿಪತ್ತುಗಳನ್ನು ನೋಡಬಹುದು. ಹಾಗಾಗಿ ಎಚ್ಚರಿಕೆಯಿಂದ ನಾವು ಬದುಕನ್ನು ಸಾಗಿಸಬೇಕಾಗಿದೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ಇವತ್ತು ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂದ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ಅವ್ರಿಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡಾಗ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡು ಅವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ ಬರೋರನ್ನೆಲ್ಲ ಕಟ್ಟಪಾಳಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋನ್ನ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಶ್ರೋತೃ ಬಾಂಧವರೇ, ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕೋಟಿಗೊಬ್ಬ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕಾವೇರಿಗೆ ಕಾಲುಂಗರ ತೊಡಿಸಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ದೇವ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಪ್ರಿಯಾಂಕಾ ಅವರ ಒಂದು ನಟನೆಯ ಚಿತ್ರ. ಇದು 2001 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಮಧುರವಾದಂತಹ ಗೀತೆಯನ್ನ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ವಿಷ್ಣುವರ್ಧನ್ ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಾಮ್ರಾಟ್ ಎನ್ನುವಂತ ಒಂದು ಚಿತ್ರದ ಗೀತೆ, ನಮ್ಮ ಕಡೆ ಸಾಂಬಾರ್ ಅಂದ್ರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ವಿನಯ ಪ್ರಸಾದ್ ಹಾಗೂ ಸೌಮ್ಯ ಕುಲಕರ್ಣಿ ಅವರ ಒಂದು ನಟನೆಯ ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಇದೀಗ ಜಮೀನ್ದಾರ್ ಚಿತ್ರದ ಒಂದು ಗೀತೆ, ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ. ಇದು MM ಕಿರವಾಣಿ, ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, MM ಕಿರವಾಣಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ರಾಶಿ ಅವರ ಒಂದು ನಟನೆಯ ಚಿತ್ರ. ಇದು 2002ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸೋತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕೋಟಿಗೊಬ್ಬ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಅಣ್ಣಯ್ಯ ತಮ್ಮಯ್ಯ ಎಸ್ ಪಿ

ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಪ್ರಿಯಾಂಕಾ ಅವರ ಒಂದು ನಟನೆಯ ಚಿತ್ರ. ಇದು 2001 ತೆರೆ ಕಂಡಿರುವಂತಹ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಿಂಹಾದ್ರಿಯ ಸಿಂಹ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮಲ್ನಾಡ್ ಅಡಿಕೆ. ಇದು SP ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ದೇವ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭಾನುಪ್ರಿಯ ಅವರ ಒಂದು ನಟನೆಯ ಚಿತ್ರ. ಇದು 2002 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಗೊತ್ತಾಯ್ತೆ, ಯಾವ್ದಾದ್ರೂ ಒಂದ್ ಪದನ ಹಾಗೆ ತೆಗೆದು ಬಿಡೋ ತಾನೆ.
1: ಅಯ್ಯೋ, ನಂಗೆ ಪದ ಕಟ್ಟಕ್ಕೆ ಬರಾಕಿಲ್ಲ.
0: ಬರೋಕಿಲ್ವ? ನಾನು ಹೇಳ್ಕೊಡ್ತೀನಿ. ಮಲ್ನಾಡ್ ಅಡಕೆ ಇಲ್ಲೇ ಐತೆ, ಮೈಸೂರು ವಿಳ್ಳೆದೆಲೆ ಐತೆ, ಎಳ್ಳು ಸೇರಿಸಿ ಒಂದ್ ಹಾಡನ್ನ ಆಡೋ ತಾನೆ.
2: ನಂಗ್ ಮನೆಯಲ್ಲಿ ವಸಿ ಕೆಲ್ಸ ಅದೆ, ನಾ ಬರ್ತೀನಿ.
3: ಮಲ್ನಾಡ್ ಅಡಕೆ

ಸ್ವತಂತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕೋಟಿಗೊಬ್ಬ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಅಣ್ಣಯ್ಯ ತಮ್ಮಯ್ಯ, SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ದೇವ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಪ್ರಿಯಾಂಕಾ ಅವರ ಒಂದು ನಟನೆಯ ಚಿತ್ರ. ಇದು 2001 ತೆರೆ ಕಂಡಿರುವಂತಹ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಗೀತೆಗಳು ಇಂದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ದಿಗ್ಗಜರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕುಚುಕು ಕುಚುಕು ಕುಚುಕು, ಇದು ESP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆ. ಇದು ರಚನೆ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರಿಂದ. ಇದು ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರ ಒಂದು ನಟನೆಯ ಚಿತ್ರ. ಇದು 2001 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
7: ಓ ಗೆಳೆಯ, ಜೀವದ್ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಗೀತೆಗಳು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪೊಲೀಸ್ ಮತ್ತು ದಾದಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನನ್ನ ಮನದಲ್ಲಿ ಆತುರ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಸಂಗೀತ ಬಿಜಲಾನಿ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಇದು 1991 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಪ್ರಸಾರ ಆಗ್ತಾ ಇದೆ ಅನ್ನೋದನ್ನು ಕೂಡ ನಮ್ಮ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಬಹುದು ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅಪ್ಪಾಜಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಯಾವ ದೇವ ಶಿಲ್ಪಿ ಕಡೆದನು, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಂ ಎಂ ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಆಮಿನಿ ಅವರ ಒಂದು ನಟನೆಯ ಚಿತ್ರ. ಇದು 1996 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದು ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಜೀವನದಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕನ್ನಡ ನಾಡಿನ ಜೀವನದಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಖುಷ್ಬು ಅವರ ಒಂದು ನಟನೆಯ ಚಿತ್ರ. ಇದು 1996 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ತುತಿ ಯಶೋಧರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದೇವ ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಇದು ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಒಂದು ಗೀತೆ. ದೇವಣ್ಣ ನಿನ್ನ ಮೇಲೆ ನನಗೆ ಮನಸ್ಸಣ್ಣ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ MN ವ್ಯಾಸರಾವ್ ಬರೆದಿರುವಂತಹ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರೂಪಿಣಿ ಅವರ ಒಂದು ನಟನೆ. ಇದು 1989ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ತರಂ ಪಂ ಪಂ ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಸುಮಲತಾ ಅವರ ಒಂದು ಜೋಡಿಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕನ್ನಡ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ, ಅದುವೇ ಪ್ರೀತಿಯ ನನ್ನ ಉಸಿರು. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಇದು ವಿಷ್ಣುವರ್ಧನ್ ಸುಮಲತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಎಸ್ ಸ್ವಾತಿ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮಮ್ಮಿ ಮಮ್ಮಿ ಮಮ್ಮಿ, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಪಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ഓക്കെ ഇതൊക്കെ ഇത്

1, 2, 3, 4, 1, 2, 3, 4, A, B, C, D, E, 发呀嘛，Do, Re, Mi, Fa，哒滴哒哒咚。

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ.

0: ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಸತಿ ಸಾವಿತ್ರಿ ಹರಿಕತೆ. ಹರಿಕತೆ ವಾಚನ ಮಾಡುವವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ. ತಬಲ ಎಂ ಲಕ್ಷ್ಮೀನಾರಾಯಣ್ ಭಟ್. ತಂಬೂರಿ ಲಕ್ಷ್ಮಣ್ ದಾಸ್.

ಪರಮಾತ್ಮನೇ ಮಂಗಲಮಯವಾದ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಸರ್ವಶ್ರೇಷ್ಠ ಅಂತ ನಮ್ಮ ಶಾಸ್ತ್ರಗಳು ಸ್ಪಷ್ಟಪಡಿಸುತ್ತಾರೆ. ಅದರಲ್ಲಿಯೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳನ್ನು ಹೊಂದಲೋಸ್ಕರವಾಗಿ ಅಧಿಕಾರಿಯಾಗಿರತಕ್ಕಂಥ ಈ ಮನುಷ್ಯ, ಇವನ ಜನ್ಮವೇ ಸರ್ವಶ್ರೇಷ್ಠ. ಆದರೆ ಅರ್ಥಕಾಮಗಳು, ಧರ್ಮ ಮತ್ತು ಮೋಕ್ಷ ಅಂತಕ್ಕಂಥ ಆ ಎರಡು ದಡಗಳ ಮಧ್ಯದಲ್ಲಿ ಹರಿಯುತ್ತಾ ಇರಬೇಕು. ಧರ್ಮದಿಂದ ಅರ್ಥವನ್ನು ಗಳಿಸಿ ಅದನ್ನು ಮೋಕ್ಷಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ತೊಡಗಿಸಬಹುದಾಗಿರತಕ್ಕಂಥ ಆ ಆದರ್ಶವಾಗಿರತಕ್ಕಂಥ ಜೀವನವನ್ನೇ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಸಂಸಾರ ಜೀವನ ಅಂತ ಕರೆದಿರತಕ್ಕಂಥ. ಆ ಸಂಸಾರ ಹೇಗಿರಬೇಕು ಅಂತ ಪ್ರಸನ್ನ ವೆಂಕಟದಾಸರು ಸ್ಪಷ್ಟಪಡಿಸುತ್ತಾರೆ.

ಯುಕ್ತವಾದ ಸಂಸಾರದಲ್ಲಿ ಇದ್ದು ಇಂದ್ರಿಯಗಳನ್ನು ಗೆದ್ದು ವಿಷಯ ಭೋಗಗಳನ್ನು ಒದ್ದು ಅಧ್ಯಾತ್ಮ ಸುಖವನ್ನು ಮೆದ್ದು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ. ಸತಿ ಇದ್ದರೆ ಸಮಹಿತದವಳಾಗಿ ಪತಿಯ ಮನೋಭಾವವನ್ನು ಅರಿತು ಉತ್ತಮ ಸದ್ಗತಿಗೆ ಸಾಧನೆ ಮಾಡತಕ್ಕಂಥ ಸತಿ ಇರಬೇಕಂತೆ. ಮಗನಿದ್ದರೆ ಹೇಳಿದ ಮಾತನ್ನು ಕೇಳಿ ತನ್ನ ಪರಂಪರೆಯನ್ನು ಮುನ್ನಡೆಸತಕ್ಕಂಥ ಅಧ್ಯಾತ್ಮವಾದಂತಹ ಸಂಸ್ಕಾರವುಳ್ಳ ಮಗನಿರಬೇಕಂತೆ. ಸಂಪತ್ತಿದ್ದರೆ ಸತ್ಪಾತ್ರಕ್ಕೆ ದಾನಕ್ಕೆ ಅರ್ಹವಾಗಬೇಕಂತೆ. ನೀ ಗೃಹಸ್ಥನಾಗಿ ಮನೆ ಮಾಡಿಕೊಂಡಿದ್ದವನಾದರೆ ಅತಿಥಿ ಪೂಜೆ ಹಸಿದು ಬಂದವರಿಗೆ ನಿತ್ಯ ಅನ್ನಪಾನಾದಿಗಳನ್ನು ಸತ್ಕರಿಸಬೇಕಂತೆ. ವಿರಕ್ತಿಯುಕ್ತವಾದಂತಹ ಭಕ್ತಿ ಶುಭಮತಿ ದುಷ್ಕೃತಿಗಳನ್ನೆಲ್ಲ ಬಿಡತಕ್ಕಂತಹ ಧೈರ್ಯ ತನ್ನ ಇಡೀ ಜೀವನದ ಎಲ್ಲ ಭೋಗಗಳು ಸ್ಥಾನಮಾನ ಗೌರವಗಳು ಭಗವಂತನ ಪ್ರಸಾದವೆಂಬುದಾಗಿ ತಿಳಿದುಕೊಂಡು ಜನನ ಮರಣಗಳೇ ಮಹಾನ್ ಚಕ್ರದಿಂದ ಬಿಡುಗಡೆ ಹೊಂತಿಯಾದರೆ ಸಂಸಾರವೇ ನಿನಗೆ ಶ್ರೇಷ್ಠವೆನಿಸುತ್ತದೆ. ಆದ್ದರಿಂದ ಜ್ಞಾನಿಗಳು ಸಂಸಾರದಲ್ಲಿ ಇದ್ದರೂ ಕೂಡ ಕಂಸಾರಿಯ ಪದಪಾಂಶವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಗಿರಬೇಕು ಸಂಸಾರದಲ್ಲಿ? ನೀರಿನ ಮೇಲೆ ದೋಣಿ ಇದ್ದ ಹಾಗೆ. ನೀರಿನ ಮೇಲೆ ದೋಣಿ ಇದ್ರೆ ಭಯವಿಲ್ಲ, ದೋಣಿ ಒಳಗೆ ನೀರು ಬಂದರೆ ಮಾತ್ರ ಭಯವಂತೆ. ಆದ್ದರಿಂದ ನೀನು ದಾನ ಧರ್ಮಾದಿಗಳನ್ನು ಮಾಡಿ ಸಮಾಜದ ಋಣವನ್ನು ತೀರಿಸಿ ದೇಹ ಋಣ ದೇವಋಣ ಋಷಿ ಋಣ ಆತ್ಮಋಣ ಆದಿ ಈ ಪಂಚ ಋಣಗಳಿಂದ ಮುಕ್ತನಾಗಬೇಕಾಗ್ತದೆ ಅಂತಹ ಒಂದು ಆದರ್ಶವಾದ ದಿವ್ಯ ಸಂಸ್ಕಾರವುಳ್ಳ ಸಂಸಾರವನ್ನ ಸತೀ ಸಾವಿತ್ರಿ ಸತ್ಯವಾನನ ಜೊತೆಗೆ ನಡೆಸಿದ್ದಾಳೆ. ಮಹಾಭಾರತದಲ್ಲಿ ಧರ್ಮರಾಜಾದಿಗಳಿಗೆ ಮಾರ್ಕಂಡೇಯ ಮಹಾಮುನಿಗಳು ಈ ದಿವ್ಯವಾದಂಥ ಸಾವಿತ್ರಿ ಚರಿತ್ರೆಯನ್ನು ಹೇಳ್ತಾರೆ. ಅದನ್ನು ಕೇಳಿ ನಾವು ಪುನೀತವಾಗೋಣವಂತೆ.

ರಾಜ ಅಶ್ವಪತಿ ಮದ್ರದೇಶದ ದೊರೆ, ರಾಜನ ವಿಶೇಷವಾಗಿರತಕ್ಕಂತಹ ಕೃಪೆಗೆ ಪಾತ್ರರಾದ ಪ್ರಜೆಗಳು ಧರ್ಮನಿಷ್ಠರಾಗಿದ್ದಾರೆ. ಆಸೀನ್ ಮದ್ರೇಶು ಧರ್ಮಾತ್ಮ ರಾಜ ಪರಮ ಧಾರ್ಮಿಕ ಬ್ರಹ್ಮಣ್ಯಶ್ಚ ಮಹಾತ್ಮ ಚ ಸತ್ಯಸಂಧೋ ಜಿತೇಂದ್ರಿಯ. ರಾಜನಾದವನು ರಾಷ್ಟ್ರ ರಂಜನೆಗಾಗಿರುವವನಾದ್ರಿಂದ ಸಂಯಮಾದಿಗಳಿಂದ ಧರ್ಮ ಮಾರ್ಗ ಸದಾ ಕಾಲ ನಡೆದು ಪ್ರಜೆಗಳಿಗೆ ಮಹಾ ಆದರ್ಶವನ್ನು ತೋರಿಸ್ತಾ ಇದ್ದನಂತೆ. ಅಂತಹ ಆ ಮದ್ರದೇಶಾಧಿಪತಿ ರಾಜನಿಗೆ ಯಾವ ಕೊರತೆಯೂ ಇಲ್ಲ. ಒಂದೇ ಒಂದು ದುಃಖ ಇದೆ, ಈ ಕುಲವನ್ನು ಬೆಳಗಿಸತಕ್ಕಂತಹ ಸತ್ಸಂತಾನ ಇಲ್ಲವಲ್ಲ, ಅದೇ ಚಿಂತೆ, ಬೇರೆ ಯಾವ ದುಃಖ ಇಲ್ಲ. ಅದಕ್ಕಾಗಿ ಸವಿತ್ವಾಂತರ್ಗತನಾದ ಶ್ರೀಮನ್ನಾರಾಯಣನನ್ನ, ಆ ಗಾಯತ್ರಿ ನಾಮಕರನ್ನು ಸದಾ ಕಾಲ ಪೂಜಿಸಿ ಚಿಂತಿಸಿ ಯಜ್ಞಯಾಗಾದಿಗಳಿಂದ ಅನೇಕಾನೇಕ ಸತ್ರಗಳನ್ನು ನಡೆಸಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಕಿಚ್ಚು ಮಾಡ್ತಾ ಇದ್ದಾನೆ.

ಲಕ್ಷ ಗಾಯತ್ರಿ ಯಜ್ಞಾದಿಗಳನ್ನು ಮಾಡಿದ್ದ. ನಿರಂತರ ನಾರಾಯಣನನ್ನು ಉಪಾಸನೆ ಮಾಡ್ತಾ ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಪ್ರಾರ್ಥನೆ ಮಾಡುವಾಗ ಅದೊಂದು ದಿನ ಸವಿತ್ವಾಂತರ್ಗತನಾದ ಶ್ರೀಮನ್ನಾರಾಯಣನೇ ಸೂರ್ಯನಾರಾಯಣ ದರ್ಶನವಿತ್ತು. ಏನ್ ನಿಂಗೆ ಅಪೇಕ್ಷೆ ಅಂದ್ರೆ ತುಷ್ಟಾಸಿಯದಿ ಮೇ ದೇವ ವರಮೇಕಂ ವ್ರಣೋಮ್ಯಹೋ. ಒಂದೇ ಒಂದು ವರುಣನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಂತಾನಂ ಪರಮೋ ಧರ್ಮ ಇತ್ಯಾಹುರ್ಮಾಂ ವಿಜಾತಯ. ಜ್ಞಾನಿಗಳಿಂದ ಕೇಳಿದ್ದೇನೆ, ಸಂಸಾರ ರೂಪಿ ವೃಕ್ಷಕ್ಕೆ ಸಂತಾನಮೇ ಫಲವೆಂಬುದಾಗಿ ಅಂಥ ಸಂತಾನಹೀನನಿದ್ದೇನೆ ನಾನು, ಅನುಗ್ರಹ ಮಾಡುವೆ. ಸೂರ್ಯನಾರಾಯಣನಂದ್ರಂತೆ ರಾಜ ಚಿಂತೆ ಬೇಡ ನನಗೆ. ಜನಿಪಳೈ ಕನ್ಯೆ ಅನುಮಾನಗಳು ಬೇಡ. ನಿನ್ನಲ್ಲಿ ಒಬ್ಬಾಕೆ ತೇಜೋ ಸಂಪನ್ನಳಾದ ಕೀರ್ತಿವಂತಳಾದ ಕನ್ಯೆ ಜನಿಸುತ್ತಾಳೆ.

ತೀವ್ರತೆಯೊಳು ಆಕೆ ಅಗ್ರಳು. ಹೆಣ್ಣು ಮಗು ಹುಟ್ಟುತ್ತದೆ ಎಂದು ಕೇಳಿ ದುಃಖವಾಗಲಿಲ್ಲ. ಈ ಗಂಡು ಹೆಣ್ಣು ಇದು ಮುಖ್ಯವಲ್ಲ, ಚೇತನನ ಯೋಗ್ಯತೆ ಮುಖ್ಯ. ಸೂರ್ಯನಾರಾಯಣ ಪ್ರಸಾದವಾಗಿ ನನಗೆ ದೊರಕುತ್ತದೆ ಎಂದು ಸಂತೋಷ ಪಡ್ತಾನೆ. ಸಂವತ್ಸರ ಕಳೆವ ಅನಿತರಲ್ಲಿ ಅಲೌಕಿಕವಾದಂತಹ ಸೌಂದರ್ಯನ ಯುಕ್ತವಾದ ಹೆಣ್ಣು ಮಗುವನ್ನು ಪಡೆದಿದ್ದಾನೆ. ಸವಿತ್ವಾಂತರ್ಗತನಾದ ನಾರಾಯಣನ ಅನುಗ್ರಹದಿಂದ ಜನಿಸಿದವಳಾದ್ರಿಂದ ಮಗುವಿಗೆ ಸಾವಿತ್ರಿ ಎಂದು ನಾಮಕರಣ ಮಾಡಿದ್ದಾರೆ.

ಅಲೌಕಿಕವಾಗಿರತಕ್ಕಂಥ ಸೌಂದರ್ಯವಿದು. ಮುದ್ದನಿಂದ ಸಾವಿತ್ರಿಯನ್ನು ಸಾಕಿ ಸಲಹಿದರು ಪ್ರೇಮದಿಂದ. ಕನ್ಯಾಪಿತೃತ್ವ ಆಗಾಗ ಆಗಾಗ ಅಂತರಂಗಕ್ಕೊಂದು ವೇದನೆ ಉಂಟಾಗ್ತಾ ಇದೆ. ಇಂದಲ್ಲ ನಾಳೆ ಈಕೆಯನ್ನ ವಿವಾಹದ ಸಂಸ್ಕಾರಗಳಿಂದ ದಾನ ಮಾಡಿಕೊಡಬೇಕಾಗ್ತದೆ. ಆ ಮಗಳ ಹಿತವನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರುವಂತೆ ಪ್ರವರ್ಧಮಾನನಾಗಿದ್ದಾಳೆ ಸಾವಿತ್ರಿ.

ವಿವಾಹ ವಯಸ್ಸು ಬಂದಾಗ ಸಾವಿತ್ರಿಯನ್ನ ಆಗಾಗ ನೋಡ್ತಾ ಆ ವಿಯೋಗದ ಆ ಭವಿಷ್ಯದ ದುಃಖವನ್ನು ಈಗಲೇ ಅನುಭವಿಸುತ್ತಾನೋ ಎಂಬಂತೆ ಉತ್ತಮವಾಗಿರತಕ್ಕಂಥ ಕುಲಜನಾದ ಧರ್ಮಿಷ್ಠನಾದಂಥ ವರ್ಣನ ಹುಡುಕ್ತಾ ಇದ್ದಾರೆ. ಅನೇಕ ಗಂಡುಗಳು ಬಂದು ನೋಡ್ತಾರೆ ಈ ಸಾವಿತ್ರಿಯನ್ನ, ಅಪಾರ ತೇಜಸ್ಸನ್ನು ಕಂಡು ಈಕೆಗೆ ಪತಿಯಾಗುವ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ ಅಂತ ಪ್ರತಿಯೊಬ್ಬರು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ತಾಂತು ಪದ್ಮ ಪಲಾ ಸಾಕ್ಷಿ ಭಾರತಕಾರ

0: ಈ ಸುಂದರಿಯನ್ನು ಕಂಡು ಇವಳನ್ನು ವರಿಸುವ ಭಾಗ್ಯವೇ ನಮಗಿಲ್ಲ ಅಂತ ಭಯಗೊಂಡೇ ಹಿಂತಿರುಗುತ್ತಾರೆ ಎಲ್ಲರೂ ಕೂಡ.
1: ಅತಿ ಚಲುವೆಯು ಶಶಿವದನಿ,
0: ಸಾವಿತ್ರಿಯ ರೂಪ, ಆ ತೇಜಸ್ಸು, ಆ ನುಡಿ, ಆ ವರ್ಚಸ್ಸು,
1: ಬರಿಯ ಮೆರುಗಿನ
0: ಲೌಕಿಕ ರಾಜಪುತ್ರರು ಯಾರು ಆಕೆಯನ್ನು ವರಿಸುವ ಧೈರ್ಯ

ಶಸ್ತ್ರಶಾಸ್ತ್ರಗಳ ಅಭ್ಯಾಸವಾಗಿದೆ. ರಾಜಕಾರ್ಯದಲ್ಲಿ ನುರಿತವಳಾಗಿದ್ದಾಳೆ, ಪ್ರಜೆಗಳ ಪ್ರೀತಿಗೆ ಪಾತ್ರಳಾಗಿದ್ದಾಳೆ.

ಮಗಳನ್ನು ಕಂಡಾಗಲೆಲ್ಲ ಮನಸ್ಸಿಗೆ ದುಃಖವಾಗ್ತದೆ. ಬಾಡಿದ ಮುಖದಿಂದ ಕುಳಿತ ತಂದೆಯನ್ನು ಮಾತನಾಡಿಸ್ತಾಳೆ. ಆಗ ಹೇಳ್ತಾನೆ, ಮಗಳೇ

0: ಪುತ್ರಶ್ಚ ವಾಚ್ಯೋ ಮಾತರ ರಕ್ಷಿತ. ಮಗಳೇ, ಸರಿಯಾದ ವಯಸ್ಸಿನ ಮಗಳಿಗೆ ಮದುವೆ ಮಾಡದಿರುವ ತಂದೆ, ಋತುಕಾಲದಲ್ಲಿ ಸತಿಯನ್ನು ಕೂಡದ ಪತಿ, ತಂದೆ ತೀರದ ಮೇಲೆ ತಾಯಿಯನ್ನು ಕಾಪಾಡದ ಪುತ್ರ, ಇವರು ಮೂವರೂ ಕೂಡ ತಿರಸ್ಕೃತರು, ಮೃತಪ್ರಾಯರಂತಲೇ ತಿಳಿಯಬೇಕು ಇವರನ್ನು. ನನಗಂಥಸ್ಥಿತಿ ಪ್ರಾಪ್ತಿ ಆಯ್ತಲ್ಲ ಮಗು, ನಿನಗೆ ಯೋಗ್ಯನಾದ ಪತಿಯನ್ನು ಹುಡುಕುವ ಯೋಗ್ಯತೆ ನನಗಿಲ್ಲ. ಆದ್ರಿಂದ ಮಗಳೇ, ಕ್ಷಾತ್ರ ಪದ್ಧತಿಗನುಗುಣವಾಗಿ ನಿನಗೆ ಬೇಕಾದಂಥ ಪತಿಯನ್ನ ನೀನೇ ಸ್ವಯಂವರ ಪದ್ಧತಿ ಅಂತ ವರಿಸಿಕೊ, ನಿನಗೆ ಬೇಕಾದಂಥ ಪತಿಯನ್ನು ನೀನೇ ಹುಡುಕಿಕೋ ಎಂದಾಗ ತಂದೆಗೆ ಪ್ರಣಾಮವನ್ನು ಗೈದು ಅನೇಕಾನೇಕ ಅಂಗರಕ್ಷಕರಿಂದೊಡಗೂಡಿ ತೀರ್ಥಯಾತ್ರೆಯ ನೆಪದಿಂದ ಹೊರಡುತ್ತಾಳೆ. ತಂದೆಗೆ ಸ್ಪಷ್ಟಪಡಿಸುತ್ತಾಳೆ,
1: ಪರಿಮೆರುಗಿನ ಲೌಕಿಕರ ಮನುಜರ ಸಿರಿ ಶಾಶ್ವತವಲ್ಲೆನು.
0: ನನಗೆ ಭೋಗ ಪ್ರಧಾನವಾದಂತಹ ಜೀವನ ಬೇಕಾಗಿಲ್ಲ ತಂದೆ.
1: ಪರಿಮೆರುಗಿನ ಲೌಕಿಕರ ಮನುಜರ

ವಿಷಯೋಪಭೋಗಲು ಕಾಲ ಕಳೆಯತಕ್ಕಂತಹ ಪುರುಷರನ್ನು ನಾನೆಂದೂ ಬಯಸೋದಿಲ್ಲ. ನನಗೆ ಬೇಕಾದ ಪತಿಯನ್ನು ನಾನು ಹುಡುಕೊಳ್ಳುತ್ತೇನೆ ಎಂಬ ವಿಷಯವನ್ನು ತಂದೆಗೆ ತಿಳಿಸಿ ಹೊರಡ್ತಾಳೆ. ಏವಂ ತೀರ್ಥೇಶು ಸರ್ವೇಶು ಧನೋತ್ಸರ್ಗಂ ನೃಪಾತ್ಮಜ, ಅನೇಕಾನೇಕ ಮಂಗಲ ತೀರ್ಥ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿಯ ನಿಯಮಗಳನ್ನೆಲ್ಲ ಪಾಲಿಸಿ ತಾನು ಧನವನ್ನ ಸತ್ಪಾತ್ರರಿಗೆ ದಾನಗೈತ. ಕುರುವದಿ ದ್ವಿಜ ಮುಖ್ಯಾನ ತಂ ತಂ ದೇಶಂ ಜಗಾಮಹ. ಯಾವ ಯಾವ ತೀರ್ಥಕ್ಷೇತ್ರಗಳ ದೇಶಗಳಿಗೆ ಹೋಗ್ತಾಳೋ ಅಲ್ಲಿದ್ದಂಥ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಸತ್ಪಾತ್ರಗಳ ಕಂಡು ದಾನ ಧರ್ಮಾದಿಗಳು ನಡೆಸ್ತಾ ಬರ್ತಾಳೆ. ಆ ಯಾತ್ರಾ ಸಂದರ್ಭದಲ್ಲಿ ಮಧುವನಕ್ಕೆ ಆಗಮಿಸಿದ್ದಾಳೆ. ಆ ಮಧುವನದಲ್ಲಿ ಸುಂದರವಾದ ಆಶ್ರಮವೊಂದನ್ನು ನೋಡುತ್ತಾಳೆ. ಮನಸ್ಸಾ ಕಡೆಗೆ ಸೆಳೆಯಿತು. ಬಂದು ನೋಡಿದ್ರೆ ಅಲ್ಲಿ ಶಾಲ್ವದೇಶದ ದೊರೆಯಾದ ಧ್ವಿಮತ್ಸೇನ ದೃಷ್ಟಿಹೀನನಾಗಿ ತನ್ನ ರಾಜ್ಯವನ್ನೂ ಕಳೆದುಕೊಂಡು ತಪಸ್ಸಿನಲ್ಲಿ ಕಾಲ ಕಳೆಯುವ ರಾಜರ್ಷಿ ಧ್ವಿಮತ್ಸೇನನ್ನು ನೋಡ್ತಾಳೆ. ಅವನ ಬಳಿಯಲ್ಲೇ ಚಿತ್ರಾಶ್ವನಾಮಕನಾದ ಅವನ ಮಗ, ಚಿತ್ರಕಲೆಯಲ್ಲಿ ಮಹಾ ನಿಪುಣ, ಅಷ್ಟೇ ಸುಂದರ, ಗುಣಾಢ್ಯ, ಸಂಯಮಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾಳೆ ಆ ಚಿತ್ರಾಶ್ವನನ್ನು. ಆಹ್, ಏನು ಸುಂದರನಿದ್ದ ನಿಮ್ಮ. ಆ ಸೌಂದರ್ಯ ಜೊತೆಗೆ ಮುಗ್ಧತೆ ಇದೆ. ತಪಸ್ವಿಗಳಂತಿದ್ದ, ದೈವಯೋಗದಿಂದ ಮನಸ್ಸು ನಟ್ಟಿದೆ. ನಟ್ಟ ದೃಷ್ಟಿಯಿಂದ ಮತ್ತೆ ಮತ್ತೆ ನೋಡುತ್ತಾಳೆ. ಕ್ಷಾತ್ರನಿವ ಸ್ವಯಂವರ ಪದ್ಧತಿಯಂತೆ ಬೇಕಾದ ಪತಿಯನ್ನು ಒರಿಸಿಕೊಂಡು ತಂದೆ ಹೇಳಿದ ಮಾತು ಸ್ಮರಣಕ್ಕೆ ಬಂದು ನೋಡ್ತಾ ಇದ್ದಾಳೆ. ಮಾತನಾಡಿಸೋಣ ಇವನನ್ನು. ಸನಿಹಕ್ಕೆ ಬಂದಿದ್ದಾಳೆ. ದ್ಯುಮತ್ಸೇನನ್ನು ವಂದಿಸಿ

ಬಳಿಗೆ ಬಂದು ಯುಮತ್ಸೇನನ್ನು ಮಾತಾಡಿಸ್ತಾ ತಾನು ಬಂದ ಉದ್ದೇಶವನ್ನು ತಿಳಿಯು ಪಳಿ, ನಾನು ಇವನನ್ನೇ ಪತಿಯಾಗಿ ವರ್ಣ ಮಾಡಿಕೊಡ್ತೇನೆ, ನಿಮ್ಮ ಸೇವೆಯಲ್ಲಿ ನನ್ನ ಆಯುಷ್ಯ ಭಾಗವನ್ನು ಕಳೆಯುತ್ತೇನೆ, ನಾನು ಅಶ್ವಪತಿಯ ಮಗಳು, ಸಾವಿತ್ರಿ ನನ್ನ ಹೆಸರು. ಆಗ ದ್ಯುಮತ್ಸೇನಂತ ಮಗಳೇ, ನಿನ್ನ ತಂದೆ ನನ್ನ ಗೆಳೆಯ, ಆದರೆ ನಿನಗೆ ಯಾಕೆ ಈ ತಪಸ್ವಿ ಜೀವನ? ರಾಜ್ಯ ಕಳ್ಕೊಂಡವ ನಾನು, ದುಃಖಿ ನಾನು, ಪ್ರಾರಬ್ಧಕ್ಕೆ ಬಲಿಯಾಗಿರತಕ್ಕಂಥವ ನಾನು. ಬೇಡ ತಂದ, ಯೋಗ್ಯನಾಗಿರತಕ್ಕಂಥ ವರ್ಣನಿಗೆ ಜಗತ್ತಲ್ಲಿ ಬೇರೆ ಸಿಗ್ತಾರೆ, ಛಲ ಮಾಡಿದ್ದಾಳೆ. ನೀವು ಸಮ್ಮತಿಸಿದರೆ ನನ್ನ ತಂದೆಯನ್ನು ನಾನು ಒಪ್ಪಿಸ್ತೇನೆಂಬುದಾಗಿ ಯಾತ್ರೆಯಿಂದ ಹಿಂದಕ್ಕೆ ಬಂದಿದ್ದಾಳೆ. ಬಂದವಳೆ ತಂದೆಗೆ ನಮಸ್ಕರಿಸಿ ಹೇಳ್ತಾ ಇದ್ದಾಳೆ, ಕಂಡೆ ತಾಪಸ ವೃದ್ಧ ಸೇವ್ಯನ, ಕಂಡೆ ಬಹುಕಲೆ

0: ತಂದೆ ನಿಶ್ಚಯಿಸಿ ಹನುಮನದಲ್ಲಿ ಅಂದೆ ಪತಿಯಂದವನ ವರಿಸಿದೆ. ಇಂದು ಪೊರಡೈ ಕಂಡು ಶ್ವಶುರನ ಮುಂದೆ ಮಾತಾಡು. ಅವನೇ ನನ್ನ ಪತಿ ಅಂತ ನಾನು ನಿರ್ಣಯ ಮಾಡಿದ್ದೇನೆ. ದಿವತ್ಸೇನ ಮಹಾರಾಜನ ಬಂದು ನೀನು ಮಾತನಾಡಬೇಕು ಅಂದಾಗ ದೈವಯೋಗದಿಂದಲೇ ಆಗಮಿಸಿದಂತಹ ನಾರದರನ್ನ ಕುರಿತು ಪ್ರಶ್ನೆ ಮಾಡಿದರೆ ಅವರಂದರು ಯೋಗ್ಯನಾದವ, ಆದರೆ
1: ಏಕೋ ದೋಷೋಸ್ತಿ ನಾನ್ಯೋಸ್ಯ ಸೋದ್ಯ ಪ್ರಭೃತಿ ಸತ್ಯವಾನ್.
0: ಆ ಸತ್ಯವಾನನಲ್ಲಿ ಅಥವಾ ಚಿತ್ರಾಕ್ಷನಲ್ಲಿ ಯಾವ ದೋಷವೂ ಇಲ್ಲ, ಆದರೆ ಒಂದು ದೋಷ ಇದೆ.
1: ಸಂವತ್ಸರೇಣ ಕ್ಷೀಣಾಯು ದೇಹ ಜ್ಞಾತಂ ಕರಿಷ್ಯತಿ.
0: ಇವನು ಕ್ಷೀಣಾಯು, ಒಂದೇ ವರ್ಷ ಇವನಿಗೆ ಆಯುಷ್ಯ ಉಳಿದಿದೆ. ನಿನ್ನ ಮಗಳಿಗಿದ್ರೆ ವೈಧವ್ಯ ಬರಬಹುದು, ವಿಚಾರ ಮಾಡು ಅಂದ್ರೆ ಆಕೆ ಅಂದಳು
1: ದೀರ್ಘಾಯು ರಥವಲ್ಪಾಯು ಸುಗುಣೋ ನಿರ್ಗುಣೋಪಿ ಸಕೃತ್ವೃತೋ ಮಯಾ ಭರ್ತ ನ ದ್ವಿತೀಯಂ ರಣೋಮ್ಯಹಂ.
0: ತನ್ನ ನಿರ್ಣಯ ಹೇಳ್ಬಿಟ್ಟು, ಅಲ್ಪಾಯುವಾಗಲಿ ದೀರ್ಘಾಯುವಾಗಲಿ ಯಾವಾಗ ಒಮ್ಮೆ ಮನಸಾ ನಾನು ಆತನನ್ನು ವರೆಸಿದ್ದೇನೋ ಅವನೇ ನನ್ನ ಪತಿ, ಅವನೇ ನನ್ನ ಸರ್ವಸ್ವ. ಆದ್ರಿಂದ ನಾನು ಅವನನ್ನು ಸ್ವೀಕಾರ ಮಾಡಿ ಆಯಿತು. ಇನ್ನು ಯಾರನ್ನು ನಾನು ಚಿಂತನೆ ಮಾಡಿದರೂ ಬೇರೆ ಎಲ್ಲಾ ಪುರುಷರೂ ಕೂಡ ನನಗೆ ಪರಪುರುಷರು ಅನ್ನಿಸುತ್ತಾರೆ. ನಾನು ನಿರ್ಣಯ ಮಾಡಿದ್ದೇನೆ, ಭಗವಂತನ ಸಂಕಲ್ಪದಂತೆ ಇದು ನಡೆಯಲಿ. ಆ ನನ್ನ ಪತಿಯ ಅಂತರ್ಯಾಮಿಯಾದ ಪರಮಾತ್ಮನ ವಿಶೇಷವಾಗಿರತಕ್ಕಂಥ ಅನುಗ್ರಹ ನನಗೆ ಇಡುತ್ತದೆ, ಅವಶ್ಯವಾಗಿ ಕಾರ್ಯ ಮಾಡುತ್ತೇನೆಂಬುದಾಗಿ ಆ ಭಗವಾನ್ ಸೂರ್ಯನಾರಾಯಣನನ್ನು ಸ್ಮರಿಸುತ್ತಾ ತನ್ನ ನಿಶ್ಚಿತವನ್ನು ತಂದೆಗೆ ತಿಳಿಯಪಡಿಸಿದ್ದಾಳೆ. ಇವನೇ ನನ್ನ ಪತಿಯಾಗಲಿಕ್ಕೆ ಯೋಗ್ಯ ಎಂಬುದಾಗಿ ತಿಳಿಯಪಡಿಸುತ್ತಾಳೆ.
1: ಲಕ್ಷ್ಮೀರಮಣ ಗೋವಿಂದ ಗೋವಿಂದ.
0: ಒಮ್ಮೆ ನಾನು ಮನಸ್ಸ ಆವರಿಸಿದ ಬಳಿಕ ನನ್ನ ಮನಸ್ಸನ್ನು ಎಂದೂ ಬದಲಿಸತಕ್ಕಂಥ ನಿರ್ಣಯದಂತೆ ವೈಭವೇತ ಕ್ರಮದಿಂದ ವಿವಾಹ ನಡೆದಿದೆ. ಮಗಳನ್ನು ಬೀಳ್ಕೊಡುವಾಗ ಅಪಾರ ವೇದನೆ ಉಂಟಾಗಿದೆ ಮನಸ್ಸಿಗೆ.
1: ಕಂದ ಮಗಳನ್ನು ಬರಸಳದು ಬಿಗಿದಕ್ಕೆ ಮುಂಡ

ಹೊಸೀ ತಾಯಿದೆ ಮಗು, ನಿನ್ನ ವಿಯೋಗ ಹೇಗೆ ಸಹಿಸು? ಈ ರಾಜ್ಯದಲ್ಲಿ ಯಾವ್ಯಾವ ವಸ್ತುಗಳನ್ನ ಅಪೇಕ್ಷಿತವು, ನೀನು ಏನೇನು ಬಯಸ್ತೀಯೋ ಅದನ್ನೆಲ್ಲ ಕೊಂಡು ಹೋಗಬಹುದು, ಇದೆಲ್ಲ ಇರೋದು ನಿನಗೋಸ್ಕರ. ವೃದ್ಧನಾದ ಅಶ್ವಪತಿಯ ತಂದೆಯ ಕಣ್ಣೀರುಗಳು ಒರೆಸಿ ಮಾತಾ ಪಿತೃಗಳು ನಮಸ್ಕಾರ ಮಾಡಿ

ಆಗಾಗ ವನಕ್ಕೆ ಬಂದು ದರ್ಶನ ಕೊಡಬೇಕು ತಂದೆ ನನಗೆ, ಬರುತ್ತೆ ನಮ್ಮದಾಗಿ ಹೊರಟಿದ್ದಾಳೆ. ಕಣ್ಣೀರ ಕೋಡಿ ಹರಿಯಿತಾದರೂ ಕೂಡ ಸಂಸಾರದಲ್ಲಿ ಸಂಯಮವೇ ಮುಖ್ಯವಾದುದು. ಅಶ್ವಪತಿ ಅದನ್ನು ಮರೆತಿದ್ದಾರೆ. ಸಾವಿತ್ರಿ ತಪಸ್ವಿ ಜೀವನ ಕಣಿಯಾಗಿದ್ದಾಳೆ. ಒಂದು ವರ್ಷ ಮಾತ್ರ ತನಗೆ ಪತಿ ಆಯುಷ್ಯ ಆಕೆ ತಿಳಿದಿದ್ದಾಳೆ. ಸತ್ಯವಾನನನ್ನ ಚಿತ್ರಾಶ್ವನನ್ನ ಎಡಬಿಡದೆ ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗಿ, ಅವನ ಕೂತಾಗ ನಿಂತಾಗ ನಡೆವಾಗ ನುಡಿವಾಗ ಎಲ್ಲವೂ ಅವನ ಬೆಂಬಲಕ್ಕೆ ಹಿಂದೆ ಮುಂದಿದ್ದು ತನ್ನ ಪತಿಯನ್ನು ಸರ್ವಥಾ ರಕ್ಷಣೆಗೆ ಮನಗೈದಿದ್ದಾಳೆ. ಅಹೋರಾತ್ರಿ ಆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ಆಯುಷ್ಯ, ನನ್ನ ಸರ್ವಸ್ವ, ನನ್ನ ಮಾಂಗಲ್ಯ ಭಾಗ್ಯ ಉಳಿಸು.

ಪಕ್ಷ, ಮಾಸಗಳು ಉರುಳಿವೆ, ತಿಂಗಳು 11 ಪತಿ ಸಾವಿಗಷ್ಟೇ ಹತ್ತಿರವಾದ ಎಂಬ ಚಿಂತೆ ಸಾವಿತ್ರಿ ಹೆಚ್ಚುತ್ತಾ ಇದೆ. ಬರೀ 3 ಉಳಿದಿದೆ. ಕಠೋರವಾದಂಥ ಉಪವಾಸದಲ್ಲಿ ಮಗ್ನಳಾಗಿದ್ದಾಳೆ. ಜಪತಪಾದಿಗಳಿಂದ ದೇಹ ಕ್ಷೀಣವಾಗಿದೆ. ತನ್ನ ಆಯುಷ್ಯವನ್ನೇ ಧಾರೆಯಲ್ಲಿಗೆ ಸಿದ್ಧಳಾಗಿದ್ದಾಳೆ. ದಿನಗಳದಂತೆ ಅನುಷ್ಠಾನ ಹೆಚ್ಚುತ್ತಾ ಹೆಚ್ಚುತ್ತಾ ಬರೀ 3 ಉಳಿದಿದೆ.

ಅವಳು ಪ್ರಾರ್ಥನೆ, ಕಠಿಣ ವ್ರತ, ನಿತ್ಯ ಮಾಂಗಲ್ಯವನ್ನು ಕೊಡತಕ್ಕಂಥ ಸಮಸ್ತ ದೇವದೇವತೆಗಳಿಗಾಗಿ ಹರಕೆ ಅಂದು ಕೊನೆಯ ದಿನ. ಮೊದಲ ರಾತ್ರಿ ಜಾಗರಣೆ ಇದ್ದು ನಾಳೆ ನನ್ನ ಮಾಂಗಲ್ಯ ಭಾಗ್ಯ ಕಿತ್ಕೊಂಡು ಹೋಗ್ತಾಳೆ. ಸೂರ್ಯನಾರಾಯಣ ಪ್ರಾರ್ಥನೆ ಮಾಡ್ತಾಳೆ.

ಪ್ರಕೃತಿಯ ನಿಯಮದಂತೆ ಸೂರ್ಯೋದಯವಾಗಿದೆ. ಪತಿಯ ಆಯುಷ್ಯದ ಕೊನೆಯ ದಿನ ಚಿಂತಿಸುತ್ತಾನೆ. ಸತ್ಯವಾನನಿಗೆ ಒಂದು ತಿಳಿಯದು. ಎಂದಿನಂತೆ ಕಾಷ್ಟ ಸಂಗ್ರಹಕ್ಕಾಗಿ ಹೊರಡುವಾಗ ನಾ ಬರುತ್ತೇನೆ ಅಂತ ಹೊರಟಿದ್ದಾಳೆ. ತಡೆದರೂ ಕೇಳದೆ ಆ ಪತಿ ಹಿಂದೆ ಹೊರಟಿದ್ದಾಳೆ. ವನ ವೈಭವಗಳನ್ನೆಲ್ಲ ವರ್ಣಿಸ್ತಾ ಬರ್ತಾರೆ. ಇದೇಕೆ ನಿನ್ನ ಮುಖ ಬಾಡಿದೆ ಸಾವಿತ್ರಿ, ನೋಡಿದಂಥ ವೈಭವ ಇಲ್ಲಿ

ಆ ಕಪ್ಪಾದ ಮೋಡುಗಳು ನೋಡು, ಆ ಕಡೆ ಬೆಳ್ಳಗಿನ ಮಲ್ಲಿಗೆ ಅಂತಿರತಕ್ಕಂಥ ಮೇಘಂಗಳು ಬಂದದ್ರ ಜೊತೆ ಸೇರತಕ್ಕಂಥದ್ದು ನೋಡು. ಆ ಮೋಡಗಳು ಕಂಡ್ರೆ ಕಾಲ ಯಮನ ವಾಹನದ ಕೋಣಗಳಂತೆ ಕಾಣಿಸುತ್ತದೆ ನನಗೆ. ಎಲ್ಲಿಂದಲೋ ಬಿರುಗಾಳಿ ಬಂದ ಆ ಮೋಡಗಳನ್ನು ಚದುರಿಸುವುದು ಕಂಡ್ರೆ ಮೃತ್ಯುವೇ ಬಂದು ಎಲ್ಲವನ್ನು ನಾಶ ಮಾಡುವಂತೆ ಕಾಣಿಸುತ್ತಿತ್ತು. ಒಂದೊಂದು ಮಾತು ಕೂಡ ತೀವ್ರವಾಗಿ ಇರಿದಂತೆ ಕಾಣಿಸುತ್ತಿದ್ದ ಮನಸ್ಸಿಗೆ. ಯಾವ ವನವರಣ್ಯವು ಆಕೆ ಕಿವಿ ಹಿಡಿಸಿತು? ನಳಿತೋಳುಗಳಿಂದ ಪತಿಯನ್ನಡಿಗಡಿಗೆ ಅಪ್ಪಿಕೊಂಡು ಹೇಗೆ ಹೇಳಲಿ ಎಂಬುದಾಗಿ ತಡೆದು ವಿರಳ ವಿರಳ ಶಬ್ದಗಳಿಂದ ಸ್ವಾಮಿನ್ ಕೊಂಚ ವಿಶ್ರಾಂತಿಯಲ್ಲಿರೋಣ. ಇದ್ದಕ್ಕಿದ್ದಂತೆ

ಪತಿಯನ್ನೊಪ್ಪಿಕೊಂಡು ತನ್ನ ತೊಡೆಯ ಮೇಲೆ ತಲೆಯಿರಿಸಿ ಮಲಗಿಸಿದ್ದಾಳೆ, ಕೈಯನ್ನು ನೀವುತ್ತಾ ಇದ್ದಾಳೆ. ಮಾಂಗಲ್ಯವನ್ನಾಗಾಗ ಮುಟ್ಟಿ ಮುಟ್ಟಿ ಪ್ರತಿಜ್ಞೆ ಮಾಡ್ತಾ ಇದ್ದಾಳೆ, ನನ್ನ ಸರ್ವಸ್ವ ತ್ಯಾಗ ಮಾಡ್ತೀನಿ, ನನ್ನ ಸ್ವಾಮಿಯನ್ನು ಉಳಿಸಬೇಕು ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ 72,000 ನಾಡಿಗಳಿಂದ ಪ್ರಾಣ ಚೇತನ ಕಿತ್ತು ಬರಲಿ.

ಕೈಕಾಲುಗಳು ಸೆಳೆತ ಪ್ರಾರಂಭವಾಗಿದೆ. ತನ್ನ ಬಳಿಯಲ್ಲಿ ಏನೋ ದೊಡ್ಡ ನೆರಳು ಮೋಡ ಸುಳಿದಂತೆ ಕಾಣಿಸುತ್ತದೆ. ಹೀಗೆ ತಿರುಗಿ ನೋಡ್ತಾ ಇದ್ದಾಳೆ, ಯಾರಿವನು? ಅಚ್ಚರಿಯಿಂದ ಹೀಗೆ ತಿರುಗಿ ನೋಡ್ತಾ ಇರುವಂತೆ

ನಾನು ಯಾರಿಗೂ ಕಾಣಿಸುವವನಲ್ಲ, ನೀ ಪತಿವ್ರತೆ, ನಿನ್ನಲ್ಲಿ ಮಾತು ಮಾತಾಡ್ತೇನೆ. ತಿರುಗಿ ನೋಡ್ತಾ ಇದ್ದಾಳೆ, ನಡುಕು ಉಂಟಾತ್ಮೆಗೆ ಪ್ರಕಾರ.

ಸಾವಲ್ವೇ ಜಗತ್ತಲ್ಲಿ ಅನಿವಾರ್ಯವಾದುದು, ಅದೊಂದೇ ಅಲ್ವೇ ಸತ್ಯ. ಯಮ ಪ್ರಾಣವನ್ನು ಸೆಳೆದೊಯ್ಯುವಾಗ ಪತಿವ್ರತಿಯಾದ ಸಾವಿತ್ರಿ ಜಡ ದೇಹವನ್ನು ತಾನು ಅಲ್ಲೇ ಪತಿಯ ಸನಿಹದಲ್ಲೇ ಇಟ್ಟು ಸ್ವರೂಪ ದೇಹದಿಂದ ಮಹಾಯೋಗಿನಿ ಪತಿಯ ಪ್ರಾಣವನ್ನು ಬೆನ್ನಟ್ಟುತ್ತಾಳೆ. ಪ್ರಕಾರ ಶರೀರ ಬೇರೆ ಬೇರೆ ಆಗಿದ್ರೂ ಕೂಡ ಆ ಒಂದಾಗಿರತಕ್ಕಂತಹ ಜೀವಾತ್ಮ ಹೊರಟೆ ಜೊತೆ ತನ್ನ ಹಿಂದೆ ಬರತಕ್ಕಂತಹ ಜ್ಯೋತಿರ್ಮಯ ಸ್ವರೂಪದ ಸಾವಿತ್ರಿಯ ಸ್ವರೂಪ ದೇಹವನ್ನು ಕಂಡು ಯಮದೇವರು ಆಶ್ಚರ್ಯ ಪಡ್ತಾರೆ. ಪ್ರಪಂಚದಲ್ಲಿ ಎಲ್ಲೂ ಇಂಥ ಸತಿಪತಿಗಳನ್ನು ಯಮ ಈ ತನಕ ನೋಡಿರಲಿಲ್ಲ. ಆ ಪತಿಯ ಹಿಂದೆ ತನ್ನ ದೇಹವನ್ನು ತಿಟ್ಟು ಸ್ವರೂಪ ದೇಹದಿಂದ ಬರತಕ್ಕಂಥ ಸಾವಿತ್ರಿಯನ್ನು ಕಂಡು, ಮಗಳೇ ಸಾವಿತ್ರಿ ಯಾಕೆ ಬರ್ತೀಯಮ್ಮ ನನ್ನ ಜೊತೆಗೆ, ಯಮದೇವನೇ ನನ್ನ ಪತಿ ಎಲ್ಲಿದ್ದಾನೋ ಅಲ್ಲಿ ನಾನು ಇರಬೇಕಾದ ನ್ಯಾಯವಲ್ವೇ. ಯತ್ರ ಮೇನೀಯತೆ ಭರ್ತಾ ಸ್ವಯಂ ವಾ ಯತ್ರ ಗಚ್ಚತಿ, ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ನಾನು ಇರಬೇಕಾದ ನ್ಯಾಯ. ಆದ್ದರಿಂದ ಅವನ ಹಿಂದೆ ಬರ್ತಾ ಇದ್ದೇನೆ, ನನ್ನ ಪತಿ ಹಿಂದೆ ನಾನು ಬರೋದ್ರಲ್ಲಿ ತಪ್ಪೇ. ಅವನಿಗೆ ಯಾವ ಗತಿಯೋ, ಅವನಿಗೆ ಯಾವ ಸ್ಥಾನಮಾನವೋ ಅದೆಲ್ಲ ನನ್ನದಾಗ್ತದೆ. ಯಮದೇವನಂದ, ಬರಬೇಡ ಮಗಳೇ, ಹಾಗಿಲ್ಲ, ಅವನ ಆಯುಷ್ಯ ಇಲ್ಲಿಗೆ ತೀರಿದೆ, ನೀನು ಪೂರ್ಣಾಯುಷ್ಯ ಇರಬೇಕಾದವಳು. ನೀನು ನನ್ನ ಹಿಂದೆ ಬರ್ತಾ ಇದ್ದಿ, ನಿನಗೇನು ಅಪೇಕ್ಷೆ ಇದೆ ಹೇಳು, ಯಾತಕ್ಕೋಸ್ಕರ ಬರ್ತಿ, ನೀ ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ, ಬೇಕಾದ ಕೇಳು ಮಗಳೇ. ಸಾವಿತ್ರಿ ಅಂದಳು, ಬೇಕಾದ ಕೇಳಲೆ, ಹಾ, ನಿನ್ನ ಗಂಡನ ಹೊರತು ನಿನ್ನ ಪತಿಯ ಪ್ರಾಣದ ಹೊರತು ಬೇರೆ ಯಾವ್ದು ಬೇಕಾದ ಕೇಳ್ಕೊಡ್ತೇನೆ. ಆಕೆಂದಳು, ಯಮಧರ್ಮರಾಜ, ಎಂಥ ದಯಾಳು ನೀನು, ನೀನು ಕ್ರೂರನೆಂಬುದಾಗಿ ನಿನ್ನನ್ನು ಕಂಡರೆ ಜನ ಹೆದರುತ್ತಾ ಇದ್ದ, ನಿನ್ನ ಹೃದಯ ಎಷ್ಟು ಮೃದುವಾಗಿದೆ. ಧರ್ಮರಾಜ, ಚ್ಯುತಃ ಸ್ವರಾಜ್ಯಾತ್ ವನವಾಸಮಾಶ್ರಿತೋ ವಿನಷ್ಟ ಚಕ್ಷುಃ

ನಾನು ಹುಟ್ಟಿದ ಮನೆಯಲ್ಲಿ ನನಗೇನು ಕೊರತೆ ಇಲ್ಲ. ನಾನು ಪತಿಗ್ರಹಕ್ಕೆ ಬಂದವಳು, ನನ್ನ ಮಾವಂದರಿಗೆ ಕಣ್ಣಿಲ್ಲ, ಅವರಿಗೆ ದೃಷ್ಟಿ ಬರುವಂತೆ ಕರುಣಿಸು, ಕಳೆದು ಹೋದ ರಾಜ್ಯವೂ ಮರಳಿ ದೊರಕುವಂತೆ ಮಾಡು. ಓಹೋ, ನಿನಗಾಗಿ ನೀ ಬೇಡ್ತಾ ಇಲ್ಲ ಪತಿವ್ರತೆ, ನಿಸ್ವಾರ್ಥವಾದಂತ ನಿನ್ನ ಪ್ರಾರ್ಥನೆ ನಡೆಸಿಕೊಡ್ತೇನೆಂಬುದಾಗಿ ಹಾಗೆ ಆಗಲಿ ಅಂತ ಯಮದೇವರ ಅನುಗ್ರಹ ಮಾಡಿ ನಿನ್ನ ಮಾವಂದರಿಗೆ ಕಣ್ಣು ಬರುತ್ತದೆ, ರಾಜ್ಯ ಮರಳಿ ಸಿಗುತ್ತದೆ, ಸುಖಿಯಾಗಿರುತ್ತೆ, ನೀನು ಹೋಗು ಮಗಳೇ ಹೋಗು. ಅತಿವೇಗದಿಂದ ಶೈಮನೀಪುರಕ್ಕೆ ತನ್ನಾಲಯಕ್ಕೆ ಆ ಸತ್ಯವಾನನ ಪ್ರಾಣವನ್ನು ಸೆಳೆದೊಯ್ತಾ ಇದ್ದಾನೆ ಯಮ. ಮತ್ತೆ ತಿರುಗಿ ನೋಡಿದರೆ ಸಾವಿತ್ರಿಯ ಪರಮಚೇತನ ಹಿಂದೆ ಬರ್ತಾ ಇದೆ, ಹಿಂದೆ ಬರ್ತಾ ಇದೆ. ಯಮದೇವ ನಿಂತು ಕೇಳ್ತಾನೆ, ಮಗಳೇ ಇನ್ನೂ ಯಾಕೆ ಬರ್ತಾ ಇದ್ದೆ, ಇನ್ನೇನು ಆಸೆ ಇದೆ ನಿನಗೆ, ಏನು ಕೇಳಬೇಕು ಅಂತಿದೆ? ಆ ಯಮದೇವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಮತ್ತೇನು ಅಪೇಕ್ಷೆ ನನಗಿಲ್ಲ, ಆದರೆ ನನ್ನ ತಂದೆಗೆ ನಾನೊಬ್ಬಳೇ ಮಗಳು, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ ಅಂತಕ್ಕಂತ ಚಿಂತೆ ಇದೆ ನನ್ನ ತಂದೆಗೆ, ಮಕ್ಕಳಿಲ್ಲ ಅಂತ ಸದಾಕಾಲ ಕೊರಗು ಕೂಡ ಇದೆ.

ಪ್ರೀತರಸ್ತು ತೇ ಶುಭೇ ಕೃತೇನ ರಾಮೇನ ನರಾಧಿಪಾತ್ಮಜ. ಮಗಳೇ ಸಾವಿತ್ರಿ ಕೇಳು ಕೇಳು, ಏನು ನನ್ನ ತಂದೆಯ ಗಂಡು ಮಕ್ಕಳು ಬೇರೆ ಇಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ, ಅವನಲ್ಲಿ ಯಥೇಷ್ಟ ಸಂತಾನವಾಗಿ ರಾಜ್ಯ ಸುರಕ್ಷಿತವಾಗಲಿ, ನನ್ನ ತವರ ಮನೆಯಲ್ಲೂ ಏನು ಕೊರತೆ ಇರಕೂಡು. ಪ್ರಸನ್ನನಾದಂತಹ ಯಮದೇವ ಮತ್ತಿಳಿಯಪಡಿಸಿದ, ಚಿಂತೆ ಬೇಡ, ನಿನ್ನ ತವರ ಮನೆಯಲ್ಲಿ ಅಪಾರವಾಗಿರತಕ್ಕಂತಹ ಸಂಪತ್ತು, ಸಕಲ ಭೋಗ ಭಾಗ್ಯಗಳು ದೊರಕುವುದರ ಜೊತೆಗೆ ನೂರಾರು ವೀರರು ಧೀರರು ಗುಣವಂತರಾಗಿರತಕ್ಕಂತಹ ಪುತ್ರರು ಜನಿಸುತ್ತಾರೆ. ಚಿಂತೆ ಮಾಡಬೇಡ ಮಗಳೇ, ಇನ್ನು ಬಳಲಬೇಡ, ಹೋಗು ಅಂತ. ತನ್ನ ವಾಹನವನ್ನು ವೇಗಗೊಳಿಸಿ ಯಮದೇವರ ಅಂತರಿಕ್ಷದಲ್ಲಿ ಹೊರಟು ಹೋಗುವಾಗ ಆ ಮಹಾಪತಿವ್ರತ ಸಾವಿತ್ರಿ ದಿವ್ಯಚೇತನ ಮತ್ತೆ ಹಿಂದ್ ಬರ್ತಾ ಇದೆ. ಮಹಾಕಾಲನಾದಂತಹ ಶಿವನನ್ನು ಮತ್ತೆ ಮತ್ತೆ ಚಿಂತಿಸುತ್ತಾಳೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾಳವೋ, ತಂದೆ ನೀನು ಆರೋಗ್ಯ ಭಾಗ್ಯ ಸುಖವನ್ನೆಲ್ಲ ಕೊಡತಕ್ಕಂಥವ, ನನ್ನ ಪತಿ ನನಗೆ ಮರಳಿ ಸಿಗುವ ಹಾಗೆ ಮಾಡಬೇಕು ಅಂತ ಚಿಂತಿಸ್ತಾ ಹಿಂದಿನ ಬರ್ತಾ ಇರುವಂತೆ ಯಮದೇವರು ತಿರುಗಿ ನೋಡುತ್ತಾಳೆ. ಮಗಳೇ ಇನ್ನೂ ಬರ್ತಾ ಇದ್ದೆ, ಏನು ಅಪೇಕ್ಷೆ, ಏನು ಬೇಕು ಹೇಳು. ಆಗಂದಳು, ನನಗೇನು ಆಸೆ ಇಲ್ಲ,

ಸಾವಿತ್ರಿಂದಳು ಯಮದೇವ, ನನ್ನ ಪತಿಗ್ರಹದಲ್ಲೂ ಕೂಡ ಸರ್ವ ಸಂಪತ್ತು ಸಂತಾನಗಳು ಭೋಗಭಾಗ್ಯ ಕರುಣ ಸಿದ್ಧಿ, ನಾನು ಹುಟ್ಟಿದ ಮನೆಯಲ್ಲಿ ತಂದೆಯ ಮನೆಯಲ್ಲೂ ಸಾಕಷ್ಟು ವೈಭವ ಕಾಣಿಸ್ತಿ, ಆದ್ರೆ ನನಗೇನು ಕೊಟ್ಟ ಹಾಗಾಯ್ತು, ಬೇಕಾದ ಕೇಳು ನನಗಂದಿದ್ದೀಯಲ್ಲ, ನನಗೂ ಸಂತಾನದ ಆಸೆ ಇದೆ, ನನ್ನ ಕುಲ ಪರಂಪರೆ ಬೆಳೆಯಬೇಕಾಗಿದೆ, ಪುತ್ರವತಿಯಾಗಲಿಲ್ಲ ಚಿಂತೆ ನನಗೂ ಇದೆ ಎಂದಾಗ ಆಕೆಯ ಆ ಸದ್ಗುಣ, ನಿಷ್ಠೆ, ಪಾತಿವೃತ್ಯ, ತೇಜಸ್ಸು, ನಿಸ್ವಾರ್ಥತೆ, ನಿಷ್ಕಾಮತೆಗಳನ್ನು ಕಂಡು ಯಮಧರ್ಮರಾಜ ಕೇಳ್ತಾನೆ ಆನಂದದಿಂದ, ಕೇಳ ಮಗಳೇ ಬೇಕಾದ್ದು ಕೇಳು, ನನ್ನ ನಿತ್ಯ ಸುಮಂಗಲೆಯಾಗಿಸು, ತಥಾಸ್ತು ಅಂದು ಹಾಗೆ ಆಗಲಿ. ತಕ್ಷಣ ಅಂದಳು, ಹಾಗಾದ್ರೆ ಸತ್ಯವಾಹನಗೆ ಪ್ರಾಣವ ಬದಿಸು, ನಾನು ಸುಮಂಗಲೆಯಾಗಬೇಕಾದ್ರೆ

ಯಮದೇವರು ಸತ್ಯವಾರನಿಗೆ ಪ್ರಾಣವನ್ನು ಕರುಣಿಸಿ ನಿನ್ನಲ್ಲಿಯೂ ಸತ್ಸಂತಾನವಾಗಲೆಂಬುದಾಗಿ ಅನುಗ್ರಹ ಮಾಡ್ತಾರಂತೆ. ಅಂಥ ಪತಿವ್ರತ ಸಾವಿತ್ರಿಯ ಕಥೆ ಕೇಳಿದವರಿಗೆ ನಿತ್ಯ ಸೌಮಾಂಗಲ್ಯ ಭಾಗ್ಯಗಳು ವೃದ್ಧಿಯಾಗ್ತಾವಂತೆ.

0: ಇದುವರೆಗೂ ನೀವು ಕೇಳಿದ್ದು ಸತಿ ಸಾವಿತ್ರಿ ಹರಿಕತೆ. ಹರಿಕತೆ ವಾಚನ ಮಾಡಿದವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಹೋ ಗಜಾನನ.
1: ಕಲ್ಯಾಣ ಬಾಲಕ ಕಲ್ಯಾಣವಾಗಲಿ, ಮೇಲೆ ಕೇಳು
0: ಗಜಾನನ. ನಾನು ಆಡುವ ಶ್ರೀ ಬೀರಲಿಂಗೇಶ್ವರನ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಲಾರದಂತ ವರವನ್ನು ಕೊಡುಜಿಯ.
1: ಸೇವಕ, ನೀನು ಆಡು ಶ್ರೀ ಬೀರಣ್ಣ ದೇವರ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಬಾರದೆಂದು ವರವನ್ನು ಕೊಟ್ಟಿದ್ದೇನೆ ಇಡಿ ಸೇವಕ.
0: ಆಗಲಿಪ್ಪ.
2: ಹೇ ದೇವ ಮಹಾದೇವ, ನಿನ್ನ ಪೂಜದ ಸಕಲ ವಸ್ತು ತಂದು ನಾನು ಸಂತೋಷದಿಂದ ಪೂಜೆಯನ್ನು ಮಾಡಿದ್ದೇನೆ. ಆದರೂ ನನ್ನ ಮನಸ್ಸಿನಲ್ಲಿ ಕಾಶಿಗೆ ಹೋಗಬೇಕೆಂದು ವಿಚಾರ ಬಂದಿದೆ. ಕಾಶಿಗೆ ಹೋದರೆ ಪರಮಾತ್ಮನ ಭಕ್ತಿಯನ್ನು ಯಾರು ಮಾಡುವರು? ಇದು ಸಮಸ್ಯೆ ದೊಡ್ಡದು. ನಾಳಿನ ಪೂಜೆಯಲ್ಲಿ ನಾನು ಪರಮಾತ್ಮನಿಗೆ ವಿಚಾರ ಮಾಡಿ ಕೇಳುತ್ತೇನೆ, ಕಾಶಿಗೆ ಹೋಗುವುದು.
3: ಹೋ ಹೋ, ಭಕ್ತ ಶಿರೋಮಣಿಯಾದಂತ ನಾರಾಯಣನಿ.
2: ಶಂಕರ,
3: ಪ್ರತಿನಿತ್ಯ ಆಗುವ ಪೂಜವು ವಿಂದೇಕವಾಗಲಿಲ್ಲ ನಾರಾಯಣ. ನಿನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ನಡೆದಿರುವುದು ಬೇಗನೆ ತಿಳಿಸು ನಾರಾಯಣ.
2: ನಾನು ಕಾಶಿಗೆ ಹೋಗಬೇಕೆಂದು ವಿಚಾರ ಮಾಡಿದ್ದೆ ಪರಮಾತ್ಮ. ನಾನು ಕಾಶಿಗೆ ಹೋದರೆ ನಿನ್ನ ಪೂಜೆಯನ್ನು ಯಾರು ಮಾಡುವರು? ಯಾರಿಗೆ ಹಚ್ಚಬೇಕೆಂದು ನಾನು ಗೂಢ ವಿಚಾರದಲ್ಲಿ ನಿನ್ನ ಪೂಜೆ ಮಾಡುತ್ತಿದ್ದ ಪರಮಾತ್ಮ.
3: ಹೋ ಹೋ ನಾರಾಯಣನ್, ನೀನು ಕಾಶಿಗೆ ಹೋಗೋದಕ್ಕೆ ಚಿಂತೆಯನ್ನ ಮಾಡಬೇಡ. ನಿನ್ನ ತಂಗಿಯಾದ ಸೂರಮ್ಮದೇವನು ಬ್ರಹ್ಮದೇವನಿಗೆ ಕೊಟ್ಟು ಆತನ ಲಗ್ನವನ್ನ ಮಾಡಿಸಿ ಆತನ ತಂದೆ ನನ್ನ ಪೂಜಕ್ಕೆ ನೇಮಿಸಿ ನೀನು ಸಂತೋಷದಿಂದ ಕಾಶಿ ಯಾತ್ರೆ ಮಾಡಿ ಬಾ ತಿಳಿತೆ ನಾರಾಯಣ.
2: ಶಂಕರ,
3: ನಾರಾಯಣ,
2: ಈಗ ನನಗೆ ಸಂತೋಷವಾಯಿತು ಪರಮಾತ್ಮ. ನಾನು ಮನೆಗೆ ಹೋಗಿ ಮಡದಿಗೆ ವಿಷಯವನ್ನು ತಿಳಿಸಿ ಲಗ್ನವನ್ನು ಮಾಡಿ ತಮ್ಮ ಪೂಜಕ್ಕೆ ಬ್ರಹ್ಮದೇವನನ್ನು ನೇಮಿಸಿ ನಾನು ಕಾಶಿಗೆ ಹೋಗಿ ಬರುತ್ತೇನೆ. ಶಂಕರ, ಆಶೀರ್ವಾದ ಮಾಡು ಪರಮಾತ್ಮ.
3: ತಥಾಸ್ತು ನಾರಾಯಣ, ಹೋಗಿ ಬಾ.
2: ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ, ಈಗ ನೀನು ತಡ ಮಾಡಬೇಡ. ಶೂರಮ್ಮ ದೇವಿಯನ್ನು ಕರೆಸಿ, ಬಡಜಿಯನ್ನು ಕರೆಸಿ, ಲಗ್ನದ ಸಿದ್ಧತೆಯನ್ನು ತಯಾರು ಮಾಡು ಪ್ರಾಣ ಸುಂದರಿ.
4: ಆಗಲಿ ಪಿತೃದೇವ. ತಮ್ಮ ಬ್ರಹ್ಮದೇವ.
5: ಏನಮ್ಮ,
4: ನೀನಾದ್ರು ಬರಪ್ಪ.
5: ಆಗಲಮ್ಮ, ನಾನಾದ್ರೂ ಬರ್ತೇನೆ.
4: ತಂಗಿ ಶೂರಮ್ಮ ದೇವಿ.
6: ಏನಮ್ಮ,
4: ನೀನಾದ್ರು ಬರಮ್ಮ.
6: ಆಗಲಮ್ಮ, ನಾನಾದ್ರೂ ಬಂದಿದ್ದೇನೆ.
4: ಕಲ್ಲವಕ್ಕ ಮಲ್ಲವಕ್ಕ.
1: ಏನಮ್ಮ,
4: ಶೂರಮ್ಮ ದರ್ಶನ ಹತ್ರ ನೀವಾದ್ರು ಬರ್ರಿ ನೋಡ.
1: ಆಗಲಮ್ಮ ಬಂದೆವು.
4: ಅಪ್ಪ ಬಿಡಿಜಿ ಅಣ್ಣ.
7: ಏನಮ್ಮ,
4: ನೀನಾದ್ರು ಬರಪ್ಪ.
7: ನಾನಾದ್ರೂ ಬಂದೇನಮ್ಮ, ಬಂದೇನಮ್ಮ, ಬಂದೇನಮ್ಮ.

0: ಅಪ್ಪ ಬ್ರಹ್ಮದೇವ ಪೂಮಾಲೆಯನ್ನು ನಿಮ್ಮ ಸತಿಯವರು ಕೊರಳಲ್ಲಿ ಧರಿಸರಿ.
1: ಆಗಲಿ ಬಿಡಿಜಣ್ಣ.
0: ಅಮ್ಮ ಸುರಮ್ಮದೇವಿ
2: ಏನೇ ಬಿಡಿಜಣ್ಣ,
0: ಈ ಪೂಮಾಲೆಯನ್ನು ನಿಮ್ಮ ಪತಿದೇವರು ಕೊರಳಲ್ಲಿ ಧರಿಸರಿ. ಆ ತಾರ ಬಲಂತು ದೇವಾ ಚಂದ್ರ ಬಲಂತು ದೇವಾ. ಏನಮ್ಮ ನೀಲಲೋಚನ ದೇವಿ ಅಕ್ಷತಾದ್ರು ಎಲ್ಲರ ಕೈ ಕೊಡಮ್ಮ.
2: ಆಗಲಿ ಬಿಡಿಜಣ್ಣ.
0: ಆ ಸೂರ ಬಲಂತು ದೇವಾ ಸುಮೂರ್ತ ಸಾವಧಾನ ಕ್ಷತ ಸಮಯಪ ವಗಿರು ವಗಿರು ವಗಿರು ವಗಿರು ವಗಿರು ಪಾ ಬ್ರಹ್ಮದೇವ.
1: ಏನು ಬಡಿಜಣ್ಣ,
0: ನಿಮ್ಮ ಸತ್ಯವ್ರ ಹೆಸರು ಹೇಳಕ್ಕೆ ಬೇಕು ನೋಡಪ್ಪ.
1: ಆಗಲಿ ಬಡಿಜಣ್ಣ, ಹೆಸರಾದ್ರೂ ಹೇಳ್ತೇನೆ ಕೇಳು. 10 ರೂಪಾಯಿ ಸೀರಿ ಮುತ್ತಿನ ಉಡಕ್ಕಿ ಮುತ್ತಿನ ದಂಡೆಗಳ ಮುತ್ತಾಯಿ ತನಕ ಹೋಗ್ತಾಳ ಸೂರಮ್ಮದೇವಿ ನೋಡ ಬಡಿಜಣ್ಣ.
0: ಸೂರಮ್ಮದೇವಿ
2: ಏನು ಬಡಿಜಣ್ಣ,
0: ನಿಮ್ಮ ಪತಿದೇವ್ರ ಹೆಸರು ಹೇಳಕ್ ಬೇಕು ನೋಡಮ್ಮ.
2: ಹೋಮದ ಕಂಬಳಿಯನ್ನು ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಹಾಲ ಸಮುದ್ರ ಕೀಲ ಸಮುದ್ರ ಸತ್ಯಾಳ ಸಮುದ್ರದ ದಾಟಿ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು
0: ತಂದು
2: ಆ ಪರಮಾತ್ಮನ ಪೂಜೆ ಮಾಡುವಂತ
0: ಮಾಡುವಂತ
2: ಬ್ರಹ್ಮದೇವ ಬ್ರಹ್ಮದೇವ ಅನ್ನುತ್ತಾರೆ ನೋಡು.
0: ಆಗಲಮ್ಮ ಆಗಲಿ ಸಂತೋಷ. ಏನಮ್ಮ ನೀಲಲೋಚನ ದೇವಿ.
2: ಏನು ಬಿಡಿಜಣ್ಣ,
0: ನನ್ನ ದಕ್ಷಿಣ ಕೊಟ್ಟು ಬಿಡಮ್ಮ, ನಾ ಹೋಗಿ ಬರುತ್ತೇನೆ.
2: ನಿನ್ ದಕ್ಷಿಣ ತೆಗೆದುಕೊಂಡು ಹೋಗಿ ಬರ್ರಿ ಬಿಡಿಜಣ್ಣ.
0: ಹೋಗಿ ಬರುತ್ತೇನೆ.
3: ಬ್ರಹ್ಮದೇವ
1: ಮಾವನವರೇ,
3: ನೀನು ಹಾಮದ ಕಂಬಳಿ ನೇಮದ ಬೆತ್ತ ಭಂಡಾರ ಭರಣಿ ಹೂವಿನ ದುರುಡಿ ಶಿತಾಳ ಬಿಂದಿಗೆಯನ್ನು ತೆಗೆದುಕೊಂಡು ಹಾಲ ಸಮುದ್ರ ಕೀಲು ಸಮುದ್ರ ಸಪ್ಪಾಳ ಸಮುದ್ರ ಹೂವು ತಂದು ಪರಮಾತ್ಮನ ಪೂಜವನ್ನು ಮಾಡಬೇಕು. ನಾನು ಕಾಶಿಗೆ ಹೋಗಿ ಬರುತ್ತೇನೆ, ತಿಳಿಯುತ್ತೆ ಬ್ರಹ್ಮದೇವ.
1: ಆಗಲಿ ಮಾವನವರೇ, ಈಗ ನಾನು ತಡ ಮಾಡದೆ ಪರಶಿವನ ಪೂಜೆಗೆ ಹೋಗುತ್ತೇನೆ.

0: ಓಹೋ ಬ್ರಹ್ಮದೇವ.
1: ಶಂಕರ,
0: ನಾರಾಯಣನು 12 ವರ್ಷ ಸೇವೆ ಮಾಡಿದರೂ ಇದೇ ಸೇವೆ ಮಾಡಿರುವನು. ಈ ಸೇವೆವು ನನಗೆ ವೈದ್ಯವಿಲ್ಲ. ನೀನು ಆಲ ಸಮುದ್ರ ಕೀಲ ಸಮುದ್ರ ಸಪ್ತಾಳ ಸಮುದ್ರ ಚಿಕ್ಕವಾಗಿ ಜಂಬ ಬೆಟ್ಟದಲ್ಲಿ ರೂಕಾಯಿಯನ್ನು ತಂದು ನನ್ನ ಪೂಜೆ ಮಾಡುದಿದ್ದರೆ ಮಾಡು, ಇಲ್ಲದಿದ್ದರೆ ನೀನು ನಿನ್ನ ಮನೆಗೆ ಹೋಗು, ನಾನು ನನ್ನ ಗುಡಿಯಲ್ಲಿ ಇರ್ತೇನೆ, ತಿಳಿತೆ ಬ್ರಹ್ಮದೇವ.
1: ಶಂಕರ, ಪರಮೇಶ್ವರ, ತಾಯಿ ತಂದಿ ಪುಣ್ಯರಲಿ, ಮ್ಯಾಲ ನಿಮ್ಮ ದಯ ಇದ್ದರೆ ಹಾಲ ಸಮುದ್ರ ಕೀಲ ಸಮುದ್ರ ಸಪ್ಯಾಳ ಸಮುದ್ರ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು ಸಂಜೆಯನ್ನು ಸೇವೆ ತೆಗೆದುಕೊಂಡರೆ ಮುಂಜಾನೆ ಪೂಜೆಗೆ ತಂದು ಭಕ್ತಿ ಮಾಡುತ್ತೇನೆ ಪರಮಾತ್ಮ, ಇದಕ್ಕೆ ತಮ್ಮ ಆಶೀರ್ವಾದ ಮಾಡಬೇಕು.
0: ತಥಾಸ್ತು ಬ್ರಹ್ಮದೇವ, ಹೋಗಿದ.
1: ಗುರು ಹೇಳಿದಂತೆ ಈಗ ನಾನು ಹಾಲ ಸಮುದ್ರ ಕೀಲ ಸಮುದ್ರ ಸಪ್ಯಾಳ ಸಮುದ್ರ ಜಂಬು ಬೆಟ್ಟದಲ್ಲಿ ಬಂದಂತೆ ಆಯಿತು. ಈಗ ನಾನು ಹೂವಿನ ಬಣ್ಣದಲ್ಲಿ ಹೋಗುತ್ತೇನೆ. ಹೋಹೋ, ಏನು ಸುವಾಸಿಕ, ಏನು ಮಕರಂದ! ರಾಯ್ ಚೆಂಡುವ, ಚಿಟ್ಟು ಚೆಂಡುವ, ಗುಲಾಬದ ಹೂವ, ಗುರುವಾಸದ ಹೂವ, ಕೇಸರಿಯ ಖ್ಯಾದಿಗಿ, ನೀರನ ಮಲ್ಲಿಗಿ, 10 ಕೊರಳದ ಹೂವ, ಒದ್ದಿ ಭರಣಿ ತುಂಬಿದ್ದೇನೆ. ಈಗ ನಾನು ತಡ ಮಾಡದೆ ಪರಶಿವನ ಪೂಜಕ್ಕೆ ಹೋಗುತ್ತೇನೆ.

0: ಓಹೋ, ಶಾಂತ ಭಕ್ತಿಭಾವದ ಪೂಜವಿದು ಬ್ರಹ್ಮದೇವನ ಪೂಜವು. ನಾರಾಯಣನು ಅನ್ನು 12-24 ವರ್ಷ ಸೇವೆ ಮಾಡಿದರೂ ನಾರಾಯಣನ ಸೇವೆವು ನನಗೆ ವ್ಯಗ್ಯವಾಗಲಿಲ್ಲ. ಬ್ರಹ್ಮದೇವನ ಪೂಜವು ಪವಿತ್ರ ಪೂಜೆ ಆಗಿರುವುದು. ಇನ್ನ ಮೇಲೆ ನನ್ನ ಪೂಜವು ಬ್ರಹ್ಮದೇವನೇ ಮಾಡಲಿ. ಸೇವಕನಿಗೆ ತಿಳಿಸಿ ಆಜ್ಞೆಯನ್ನ ಮಾಡಿ ನಾರಾಯಣನನ್ನ ಒಳಗೆ ಬರಕೂಡದಂತೆ ಮಾಡುತ್ತೇನೆ. ಓಹೋ ಸೇವಕ,
1: ನಮೋ ನಮೋ ಶಂಕರ.
0: ನಾರಾಯಣನನ್ನ ಒಳಗೆ ಬರಕೂಡದಂತೆ ನನ್ನ ಆಜ್ಞೆಯನ್ನ ಮಾಡಬೇಕು ಸೇವಕ.
1: ಆಗಲಿ ಶಂಕರ.
2: ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ.
1: ಏನು ದೇವ?
2: ನಾವು ಕಾಶಿ ಯಾತ್ರದಲ್ಲಿ ಬಾಳಿದಾನ, ಕಬ್ಬಧಾನ, ಅನ್ನದಾನ, ವಸ್ತ್ರಧಾನವನ್ನು ಮುಗಿಸಿಕೊಂಡು ತಿರುಗಿ ಬಂದೆವು. ಇನ್ನ ಮೇಲೆ ಪರಮಾತ್ಮನ ಪೂಜ್ಯಕ್ಕೆ ಹೋಗಿ ಬರುತ್ತೀನಿ ಪ್ರಾಣ ಸುಂದರಿ.
1: ಪತಿದೇವ, ಸಂತೋಷದಿಂದ ಹೋಗಿ ಆ ಶಿವನ ದರ್ಶನ ತೆಗೆದುಕೊಂಡು ಬರಿ ಪತಿದೇವ.
2: ಆಗಲಿ ಪ್ರಾಣ ಪ್ರಿಯಳೇ. ಅಹೋ, ಏನು ಚಮತ್ಕಾರವಿದು! ಕೈಲಾಸವಾಸವು ಮಕರಂದ ಹಿಡಿದಿರುವುದೇ. ನನ್ನಕ್ಕಿಂತಲೂ ಆ ಪಂಚ ಬ್ರಹ್ಮನ ಸೇವಿನಿ ಶ್ರೇಷ್ಠವಾದಂತೆ ಕಾಣುತ್ತದೆ. ಬ್ರಹ್ಮದೇವ, ಈಗ ನಾನು ಪರಮಾತ್ಮನಿಗೆ ಸುಳ್ಳವನ್ನು ಹೇಳಿ ಪಂಚ ಬ್ರಹ್ಮನ ಸೇವೆಯನ್ನು ಬಿಡಿಸುತ್ತಿದ್ದರೆ ನಾರಾಯಣನೇ ಅಲ್ಲ, ತಡಮಾಡಲಿ ಹೋಗುತ್ತೇನೆ ಪರಶಿವನ ಬೆಟ್ಟಿಗೆ.
3: ನಾರಾಯಣ ಗೌಡರೇ, ನಿಮಗೆ ಒಳಗೆ ಹೋಗಲಕ್ಕೆ ಅಪ್ಪಣಿಲ್ಲ. ಏಕಲ್ಲರ ಶಂಕರನ ಆಜ್ಞೆಯಾಗಿರುತ್ತದೆ.
2: ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತು ತಂದಿರುವೆನು. ಈ ಪರಮಾತ್ಮನಿಗೆ ನಾನು ತಿಳಿಸೋದಕ್ಕೆ ಬಂದಿರುವೆನು. ನೀನು ನನಗೆ ಒಳಗೆ ಬಿಡಬೇಕು ಸೇವಕ.
1: ಆಗಲಿ, ಕೇಳ್ಕೊಂಡ್ಬರ್ತೀರಿ, ಕೇಳ್ಕೊಂಡ್ಬರ್ತೀರಿಪ್ಪ. ನಮಸ್ಕಾರಿಪ್ಪ ಗೌಡ, ಕೇಳ್ಕೊಂಡ್ಬರ್ತೀನಿ.
2: ತಡಮಾಡಲಿ ಕೇಳಿಕೊಂಡು
1: ತಡಮಾಡಲಿ ಹೋಗ್ತೀನಿರಿಪ್ಪ. ನಮಸ್ಕಾರಿಪ್ಪ, ನಮಸ್ಕಾರಿ. ನಮೋ ನಮೋ ಶಂಕರ.
0: ತಥಾಸ್ತವಾಗಲಿ ಸೇವಕ, ಮೇಲೆ ಕೇಳು.
1: ಶಂಕರ
0: ಸೇವಕ,
1: ನಾರಾಯಣ ಅವರು ಗೌಡರು ಕಾಶಿಯಲ್ಲಿ ಕಬ್ಬದಾನ, ಅನ್ನದಾನ, ವಸ್ತ್ರದಾನ ಎಲ್ಲ ಮಾಡಿಕೊಂಡು ಬಂದಿರುವರಂತೆ. ಅಲ್ಲಿಂದ 3 ಮಾತು ತಂದಿರುವರು. ತಮ್ಮ ಅಪ್ಪಣೆ ಆದರೆ ಒಳಗೆ ಬಿಡುತ್ತೇನೆ ಭಗವಂತ.
0: ನಾರಾಯಣನನ್ನು ಒಳಗೆ ಬರಮಾಡುವಂತನಾಗು ಸೇವಕ.
1: ಆಗಲಿ ಭಗವಂತ. ಓ ನಾರಾಯಣ ಗೌಡರೇ, ಶಂಕರನ ಆಜ್ಞೆಗಿರುತ್ತದೆ, ಒಳಗೆ ಹೋಗರಿ.
2: ನಮೋ ನಮೋ ಶಂಕರ.
0: ತಥಾಸ್ತವಾಗಲಿ ನಾರಾಯಣ, ಮೇಲೆ ಕೇಳು.
2: ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತು ತಂದಿರುವೆನು.
0: ನೀನು ಕಾಶಿಯಿಂದ ತಂದಿರುವ 3 ಮಾತವು ಯಾವಿರುವು ಬೇಗನೆ ತಿಳಿಸು ನಾರಾಯಣ.
2: ಮುಂಜಾನೆ ಅದು ಒಟ್ಟಿದ ಕುಳುಬಾನು ನೋಡಬಾರದು, ಸಿಡಿ ಹೈದ ಗಿಡವನ್ನು ನೋಡಬಾರದು. ನೀನು ಈ ಹುಟ್ಟ ಬಂಜಿ ಕೈಲೆ ಮುಟ್ಟಿ ಸೇವಾ ತೆಗೆದುಕೊಳ್ಳಬಾರದು. ಇವೇನನ್ನು 3 ಮಾತು ಶಂಕರ?
0: ಓಹೋ ನಾರಾಯಣನೇ.
2: ಶಂಕರ,
0: ಇನ್ನ ಮುಂದೆ ಆತನ ಕಡೆಯಿಂದ ಪೂಜೆಗೊಳ್ಳುವುದಿಲ್ಲ, ಇನ್ನ ಮೇಲೆ ನನ್ನ ಪೂಜೆವು ನೀನೇ ಮಾಡಬೇಕು ನಾರಾಯಣ.
2: ಆಗಲಿ ಶಂಕರ.
4: ದಿನಾಲು ಚಂದ್ರನ ಕಿರಣದಿಂತಿರುವ ಮುಖದ ಕಳಿವು ಇವತ್ತಿನ ದಿವಸ ಬಾಡಿದ ಕಾರಣವೇನು ಪತಿನಾಥ? ಯಾರೇನು ಅಂದಿರುವರು, ಯಾರೇನು ಆಡಿರುವರು, ಬೇಗ ಬೇಗನೆ ತಿಳಿಸರಿ ಪ್ರಾಣನಾಥ.
5: ಪ್ರಿಯಳೇ,
4: ಪತಿನಾಥ
5: ನಿಮ್ಮಣ್ಣನಾದ ನಾರಾಯಣನು ಪರಮಾತ್ಮನ ಮುಂದೆ ಬಂಜಿಯಿಂದ ಸೇವೆ ತೆಗೆದುಕೊಳ್ಳಬಾರದೆಂದು ಹೇಳಿದನು. ಅದಕ್ಕೆ ಪರಶಿವನು ಒಪ್ಪಿರ್ತಾನೆ. ಇದನ್ನು ಕೇಳಿ ಭೂಮಿಯ ಮೇಲೆ ಬದುಕಬಾರದು ಎಂದು ಆಗಿದೆ. ಪ್ರಿಯಳೇ, ಬದುಕಬಾರದು ಎಂದು ಆಗಿದೆ.
4: ಪತಿನಾಥ,
5: ಪ್ರಿಯಳೇ,
4: ಆ ಭಗವಂತ ನಮಗೆ ಸ್ವತಿಪತಿಗೆ ಮಕ್ಕಳು ಕೊಟ್ಟಿದರೆ ನನ್ನಣ್ಣ ನಮಗೆ ಅನ್ನುವ ಕಿಮ್ಮತ್ತವೇನು ಪತಿನಾಥ? ಕಿಮ್ಮತ್ತವೇನು ಪತಿನಾಥ?
5: ಪ್ರಿಯಳೇ,
4: ತಮ್ಮಂತವರು ಇಟ್ಟೇ ಮಾತಿಗೆ ಚಿಂತಿಸಿ ಕುಳಿತರೆ ನನ್ನಂತ ಹೆಣ್ಣ ಬಾರಿಗೆ ಗತಿಯೇನು ಆಗುವುದು ಪ್ರಾಣನಾಥ? ಗತಿಯೇನು ಆಗುವುದು ಪತಿನಾಥ?
5: ಪ್ರಿಯಳೇ,
4: ನಾನು ಈಗಲ್ಲೇ ಮುತ್ತಿನ ಅರ್ಥ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಲ್ಲಿ ಮಗ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಮಕ್ಕಳ ಪುತ್ರ ಸಂತಾನನ್ನು ಪಡೆದುಕೊಂಡು ಬರುವೆನು. ತಮ್ಮ ಉತ್ಸಾಹ ಏನಿರುವುದು ಏನಿಲ್ಲ ಬೇಗನೆ ತಿಳಿಸ್ರಿ ಪ್ರಾಣನಾಥ.
5: ಪ್ರಿಯಳೇ,
4: ಪತಿನಾಥ
5: ನಿನಗೆ ಮಂಗಲವಾಗಲಿ, ಹೋಗಿ ಬಾ ಪ್ರಿಯಳೇ.

0: ದಯಾನಿಧಿ ಕರುಣಾಕರ, ಬೇಗನೆ ಬಂದು ಪುತ್ರ ಸಂತಾನನ್ನು ಕೊಟ್ಟು ಎನ್ನಿಗೆ ದಯಾಪಾಲ ಶ್ರೀ ಶಂಕರ.
1: ನನ್ನನ್ನು ಕಾಪಾಡುವೇನು ಶಂಕರ, ನನ್ನನ್ನು ಕಾಪಾಡುವೇನಪ್ಪ.
0: ಶಂಕರ ಪರಮೇಶ್ವರ, ನೀನು ಬರದಿದ್ದರೆ ಇದೇ ನಿನ್ನ ಲಿಂಗಕ್ಕೆ ಹಾಯ್ದು ನನ್ನ ಪ್ರಾಣನ್ನು ಕಳೆದುಕೊಳ್ಳುತ್ತೇನೆ. ಜಯ ಶಂಕರ.
2: ಅಮ್ಮ ಸೂರಮ್ಮ.
0: ಶಂಕರ,
2: ನನ್ನನ್ನು ನೆನೆಸಿದ ಕಾರಣ ಏನು ಸೂರಮ್ಮ ದೇವಿ?
0: ಎನ್ನಗೆ ಮಕ್ಕಳು ಬೇಕಾಗಿರುವುದು, ಬೇಗನೆ ಪುತ್ರ ಸಂತಾನನ್ನು ಕೊಟ್ಟು ಎನ್ನಗೆ ದಯಾಪಾಲ ಶ್ರೀ ಶಂಕರ.
2: ಅಮ್ಮ ಸೂರಮ್ಮ.
0: ಶಂಕರ,
2: ಹೀಗಲ್ಲಿ ಮಕ್ಕಳಮ್ಮ.
0: ಏನು?
2: ನಿನ್ನ ಗಂಡನಿಗೆ ಫಲವಿಲ್ಲ, ನಿನಗೆ ಮಕ್ಕಳ ಇರುವುದಿಲ್ಲ.
0: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಇದೇನು ವಿಚಿತ್ರ? ಸರ್ವ ಜಗತ್ತವೇ ತಮ್ಮಲ್ಲೇ ಅಡಕಾಗಿರುವುದು. ಹುಟ್ಟಿಸಲು ಬಲ್ಲಿ, ಕೊಲ್ಲಲು ಬಲ್ಲಿ, ಅದನ್ನು ನಾನೇನು ಹೇಳಲಿ ಶಂಕರ? ನಾನು ಪುತ್ರ ಸಂತಾನ ಒಂದೇ ಬಿಡುತ್ತೇನೆ. ನೀವು ಮಕ್ಕಳವರು ಪ್ರಸಾದ ಕೊಡದಿದ್ದರೆ ತಮ್ಮ ಪಾದ ಮೇಲೆ ಬಿದ್ದು ನನ್ನ ಪ್ರಾಣನ್ನು ಕಳೆದುಕೊಳ್ಳುತ್ತೇನೆ.
2: ಅಮ್ಮ ಸೂರಮ್ಮ.
0: ಶಂಕರ,
2: ನೀನು ಬೇಡುವ ಮಕ್ಕಳವರ ಪ್ರಸಾದವನ್ನು ಬಿಟ್ಟು ಮತ್ತೇನು ಬೇರೆ ಇದ್ದರೆ ಬೇಡುವು, ತಕ್ಷಣದಲ್ಲಿ ಕೊಟ್ಟು ಕಳಿಸುತ್ತೇನೆ. ಏಕೆಂದರೆ ನಿನ್ನ ದೈವದಲ್ಲಿ ಮಕ್ಕಳು ಇರುವುದಿಲ್ಲ, ಆದ ಕಾರಣ ನಾನು ಕುಡಲಕ್ಕೆ ಬರುವುದಿಲ್ಲ. ಬಂದ ದಾರಿ ಹಿಡಿದ ಸುಮ್ಮನೆ ಹೊರಟು ಹೋಗಿ ಬಿಡಮ್ಮ ಸೂರಮ್ಮ ದೇವಿ ಪುಣ್ಯತಾಯಿ.
0: ಅಯ್ಯೋ ಶಂಕರ, ಮರಳಿ ಹೋಗಿ ಬಂದಿತ್ತ ಮುಖವು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಪಾದ ಮೇಲೆ ಬಿದ್ದು ನನ್ನ ಪ್ರಾಣನ ಕಳೆದುಕೊಳ್ಳುತ್ತೇನೆ. ಜೈ ಶಂಕರ.
2: ಸೂರಮ್ಮ ಸ್ವಲ್ಪ ಸಮಾಧಾನವಾಗಮ್ಮ. ಓಹೋ, ಸೂರಮ್ಮ ದೇವಿಯನ್ನ ಮುಂದೆ ಆಟ ಮಾಡುತ್ತಿರುವಳು, ಪ್ರಾಣ ಕೊಡಲಕ್ಕೆ ಕೂಡ ಸಿದ್ಧಳಾಗಿರುವಳು. ಇದಕ್ಕೆ ನಾನು ಏನು ವಿಚಾರ ಮಾಡಲಿ? ಹೌದು, ಯಮ್ಯವಟ್ಟಿ ಯಮರಾಯನದ ಮಗನು ಕೋಣೇಶ್ವರ ದೈತ್ಯನು ಮೂರು ಲೋಕದಲ್ಲಿ ಮೀರಿ ನಿಂತಿರುವನು. ದೇವದೇವತೆಗಳಿಗೆಲ್ಲ ದಾಳಿ ತಂದಿರುವನು, ಕೆಟ್ಟು ಓಡಿಸಿರುವನು. ಆಗಲಿ, ಈಗ ನನ್ನ ಅರ್ಧ ದೇಹವನ್ನು ತಾಳಿ ಸೂರಮ್ಮ ದೇವಿಯ ಗರ್ಭದಲ್ಲಿ ಜನಿಸಿ ಕೋಣೇಶ್ವರನ ಮರ್ದನವನ್ನ ಮಾಡಲೇಬೇಕು, ಸೂರಮ್ಮ ದೇವಿಗೆ ಕಾರಿಕವರ ಪ್ರಸಾದವನ್ನ ಕೊಡಲೇಬೇಕು. ಅಮ್ಮ ಸೂರಮ್ಮ ದೇವಿ.
0: ಶಂಕರ,
2: ನೀನ ಬೇಡುವ ಮಕ್ಕಳವರ ಪ್ರಸಾದವನ್ನ ಕೊಡುತ್ತೇನೆ, ತೆಗೆದುಕೊಳ್ಳಮ್ಮ ಸೂರಮ್ಮ ದೇವಿ.
0: ಧನ್ಯ ಪರಮಾತ್ಮ, ಧನ್ಯಳಾದನು.
2: ನೀನು ಇಲ್ಲಿಂದ ಮನೆಗೆ ಹೋದ ಬಳಿಕ ಜಗಲಿ ಮೇಲೆ ಜ್ಯೋತಿಯನ್ನ ಚೇನಲ್ಲ ಲಿಂಗ ಪೂಜೆಯನ್ನ ಮಾಡಿ ನಾನು ಕೊಟ್ಟಿರುವ ಕಾರಿಕವರ ಪ್ರಸಾದವನ್ನ ಸ್ವೀಕಾರ ಮಾಡಿದರೆ ಸೂರ್ಯಕಿರಣಂತ ಮಗು ಜನಿಸೋನಮ್ಮ ಸೂರಮ್ಮ ದೇವಿ.
0: ಆಗಲಿ ಶಂಕರ, ನಾನಿನ್ನ ಹೋಗಿ ಬರುತ್ತೇನೆ.
2: ತಥಾಸ್ತು ಸೂರಮ್ಮ ದೇವಿ, ಹೋಗಿ ಬಾ.
0: ಪತಿನಾಥ
3: ಪ್ರಿಯಳೇ,
0: ತಮ್ಮ ವಚನದಂತೆ ಪುತ್ರ ಸಂತಾನನು ಪಡೆದುಕೊಂಡು ಬಂದಿರುವೆನು. ಆ ಬರುವಾಗ ಪರಮಾತ್ಮನು ಒಂದೇ ಒಂದು ಶಬ್ದ ನುಡಿದಿರುವನೇ ಪತಿನಾಥ, ನುಡಿದಿರುವನೇ.
3: ಅದ್ಯಾವ ಶಬ್ದ ಪ್ರಿಯಳೇ?
0: ಪತಿನಾಥ
3: ಪ್ರಿಯಳೇ,
0: ನೀವಿಬ್ರು ಸ್ವತಿಪತಿ ಕೂಡಿ ಜಗಲಿ ಮೇಲೆ ಜೋಡೆರಡು ದಿವ್ಯನ್ನು ಹಚ್ಚಿ ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಮಂತ್ರದ ಮೇಲೆ ಕುಳಿತುಕೊಂಡು ನಾನು ಕೊಟ್ಟ ಕಾರಿಕವರು ಪ್ರಸಾದನ್ನು ಸ್ವೀಕಾರ ಮಾಡಿಸಿದರೆ ಸೂರ್ಯ ಕಿರಣದಂತ ಮಗ ಜನಿಸುವುದೊಂದು ನುಡಿದಿರುವನೇ ಪತಿನಾಥ. ತೆಗೆದುಕೊಳ್ಳರಿ ಆ ಭಗವಂತ ಕೊಟ್ಟ ಕಾರಿಕವರು ಪ್ರಸಾದನ್ನು.
3: ತೆಗೆದುಕೊಂಡನು ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದವನ್ನು. ನನಗೂ ಸಂತೋಷವಾಯಿತು ಪ್ರಿಯಳೇ,
0: ನನಗೂ ಆನಂದವಾಗಿರುವುದು ಪತಿನಾಥ. ನಿಜವಾದಿತು ಶಿವನವರು ಪ್ರಸಾದ. ಒಂದು ದಿನ ಅಂದರೆ ಒಂದು ತಿಂಗಳಾದಂತೆ, ಎರಡು ದಿನ ಅಂದರೆ ಎರಡು ತಿಂಗಳಾದಂತೆ, ಮೂರು ದಿನ ಅಂದರೆ ಮೂರು ತಿಂಗಳಾದಂತೆ, ನಾಲ್ಕು ದಿನ ಅಂದರೆ ನಾಲ್ಕು ತಿಂಗಳಾದಂತೆ ಆಲತ್ತಿರುವುದು, ಐದು ದಿನ ಅಂದರೆ ಐದು ತಿಂಗಳಾದಂತೆ ಆಲತ್ತಿರುವುದು, ಗರ್ಭದಲ್ಲಿ ಅರವಳಿಸಿದ ಕಂದಲು ಮೂಡಿದಂತೆ ಆಗಿರುವುದು, ಬೈಕಿವು ಬಯಸಲತ್ತಿರುವುದು, ಬೈಕಿವು ಎನ್ನಿಗೆ ಕಾಡಲತ್ತಿರುವುದು. ಇಂಥ ಸಮಯದಲ್ಲಿ ನನ್ನ ಹಡದತ್ತ ಇದ್ದರೆ ಸ್ವಚ್ಛನ ಮಗಳು ಬಸರೆಂದು ಬೈಕಿಯ ಬುತ್ತಿಯನ್ನು ಮಾಡಿ ತಂದು ಊಟ ಮಾಡಿಸಿ ಹೋಗುವವಳು. ನಾನು ಯಾರ ಕೈಯಿಂದ ಊಟ ಮಾಡಲಿ ಅಮ್ಮ, ಯಾರ ಕೈಯಿಂದ ಊಟ ಮಾಡಲಿ? ಯಾರಾದರೂ ಕೂಡ ನನ್ನ ತವರ ಮನೆಯವರು ಬಂದ ಮೇಲೆ ಅವರ ಕೈಯಲ್ಲಿ ಇದೇ ಸುದ್ದಿಯನ್ನು ಹೇಳಿ ಕಳಿಸಿ ನನ್ನ ಅಣ್ಣನನ್ನು ಕರೆಸಿಕೊಳ್ಳುತ್ತೇನೆ. ಅವರು ಬರುವ ದಾರಿ ನೋಡುತ್ತಾ ನಾನು ನನ್ನ ಮನೆಯಲ್ಲೇ ಕುಳಿತುಕೊಳ್ಳುತ್ತೇನೆ.

0: ಸುತ್ತಿನ ಬಳಿ ಕಾಂಜಿನ ಬಳಿ ಚಿಕ್ಕಿ ಬಳಿ ಬಳಿಬೇಕ ನಮ್ಮ ಬಳಿ.
1: ಏನು ಬಳಗಾರನಂತೆ ದನಿ ಕೇಳಿ ಬರುತ್ತಿರುವುದು? ಆದ್ರೆ ಮುಂದಕ್ಕೆ ಹೋಗಿ ನೋಡುತ್ತೇನೆ.
2: ಆ ಬಳಿಬೇಕೆ ನಮ್ಮ ಬಳಿ, ಹಳ್ಳಿನ ಬಳಿ, ಮುತ್ತಿನ ಬಳಿ, ಕಾಂಜಿನ ಬಳಿ, ಚಿಕ್ಕಿಯ ಬಳಿ, ಬಳಿಬೇಕೆ ನಮ್ಮ ಬಳಿ.
1: ಬಳಗಾರಣ್ಣ.
2: ಏನಮ್ಮ?
1: ತಾನು ಯಾವ ಊರಿನವನಪ್ಪ?
2: ನಾನು ನಗರಿ ಪಟ್ಟಣದವನಮ್ಮ.
1: ಯಾರು ಕಾಲಣ್ಣವೇನು?
2: ಹೌದು ಅಮ್ಮ.
1: ಮನೆಯಲ್ಲಿ ಆದ್ರೂ ಬಾ ಕಾಲಣ್ಣ.
2: ಆಗಲಿ ಮಾತಾಯಿ.
1: ಮಣಿ ಹಾಕಿದ್ದೇನೆ, ಕುಳಿತುಕೋ ಕಾಲಣ್ಣ.
2: ಆಗಲಿ ಮಾತಾಯಿ.
1: ಕಾಲಣ್ಣ, ಯಾವ ತರದ ಬಳಿ ತುಂಬಿದೆ ಕಾಲಣ್ಣ?
2: ತಾಯಿ ಸುರಮದೇವಿ.
1: ಕಾಲಣ್ಣ,
2: ಬಂಗಾರ ಬಳಿ, ಮುತ್ತಿನ ಬಳಿ, ಚಿಕ್ಕಿ ಬಳಿ, ಚಕ್ಕಿ ಬಳಿ ಸಹ ತುಂಬಿನ ನೋಡ ನಮ್ಮವ್ವ.
1: ನಿನ್ನ ಬಂಗಾರ ಬಳಿ, ಮುತ್ತಿನ ಬಳಿ, ಹರಳದ ಬಳಿ, ಚಿನ್ನದ ಬಳಿ, ಚಿಕ್ಕಿಯ ಬಳಿಯ ಮೇಲೆ ನನ್ನ ಆಸೆ ಇಲ್ಲ ಕಾಲಣ್ಣ. ಐದೈದು ಹಸಿರ ಕಡ್ಡಿ ಬಳಿನ ಇಡಿಸೋಪ್ಪ.
2: ನಿನ್ನ ಇಚ್ಛೆ ಅಂತ ಐದೈದು ಹಸಿರು ಕಡ್ಡಿ ಬಳಿ ಇಡಿಸ್ತೀನಿ, ಬಾರ ನಮ್ಮವ್ವ.
1: ಆಗಲಿ ಕಾಲಣ್ಣ.
2: ಕೈಗೆ ಬಳಿ ಚೆನ್ನಾಗಿ ಇರಲಿಲ್ಲ ನೋಡ ನಮ್ಮವ್ವ.
1: ಹೌದು ಕಾಲಣ್ಣ, ಕೈಗೆ ಬಳಿ ಚೆನ್ನಾಗಿ ಹೊಳಿತಿರ್ಬೇಕು ಕಾಲಣ್ಣ.
2: ಆಗಲಿ ಮಾತಾಯಿ, ನಾನಿನ್ನು ಹೋಗಿ ಬರ್ತೀನಮ್ಮ.
1: ಕಾಲಣ್ಣ, ನಂದೊಂದು ವಿಷಯ ಇರುವುದು ಕಾಲಣ್ಣ.
2: ಅದೇ ಆ ವಿಷಯ ಮಾತಾಯಿ, ಸುರಮದೇವಿ ಬೇಗನೆ ತಿಳಿಸಮ್ಮ.
1: ಆ ಭಗವಂತನು ಕಲ್ಯಾಣ ಮಾಡಿರುವನು. ನಾನು 5 ತಿಂಗಳ ಗರ್ಭಿಣಿ ಇರುವೆನು. ಸಣ್ಣಕ್ಕೆ ಶಾವಗಿ, ಸುರುಳಿಯ ಹೋಳಿಗೆ, ಅಕ್ಕಿಯ ಅನ್ನ, ಕರದ ಕಾರ್ಚಿಕಾಯಿನಲ್ಲಿ ಉಪ್ಪಿನಕಾಯಿ, ಎನ್ನ ಜಮ ಬೀಡತ್ತಿರುವುದು. ಇಂಥ ಸಮಯದಲ್ಲಿ ನನ್ನ ಹಣದ ತಾಯಿದ್ದರೆ ಬೈಕೆಯ ಬುತ್ತಿಯನ್ನು ತರಿಸಿ ಊಟ ಮಾಡಿಸಿ ಹೋಗುವವಳು. ನಾನು ಯಾರ ಕೈಯಿಂದ ಊಟ ಮಾಡಲಿ ಕಾಲಣ್ಣ? ಯಾರ ಕೈಯಿಂದ ಊಟ ಮಾಡಲಿ ಕಾಲಣ್ಣ?
2: ತಾಯಿ,
1: ನೀನು ಇಲ್ಲಿಂದ ಹೋಗಿ ಸ್ವತಃ ನನ್ನ ಅಣ್ಣನಿಗೆ ಬೆಟ್ಟಾಗಿ ಬೇಗನೆ ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ತಡ ಮಾಡದೆ ಬಾ ಎಂದು ಹೇಳು ಕಾಲಣ್ಣ, ಬಾ ಎಂದು ಹೇಳು ಕಾಲಣ್ಣ.
2: ಆಗಲಿ ಮಾ ತಾಯಿ. ತಾಯಿ ಸುರಮದೇವಿ.
1: ಕಾಲಣ್ಣ,
2: ನಿಮ್ಮ ಅಣ್ಣನಿಗೆ ಹೋದ ಕೂಡಲೇ ಹೇಳಿ ಕಳಿಸಿ ಕೊಡ್ತೀನಮ್ಮ, ನಾನಿನ್ನು ಹೋಗಿ ಬರುತ್ತೇನೆ.
1: ನೀನು ಸಂತೋಷದಿಂದ ಹೋಗಿ ಬಾ ಕಾಲಣ್ಣ.
2: ಆಗಲಿ ಮಾ ತಾಯಿ.

0: ನಮಸ್ಕಾರ ಗೌಡ್ರೆ, ನಮಸ್ಕಾರ.
1: ಏಕೆ ಕಾರಣ ನಮ್ಮ ಕಡೆಗೆ ಬಂದಂತೆ ಆಯಿತು. ಮತ್ತೇನು ತಂದ್ರಿ ಹೊಸ ಸುದ್ದಿ?
0: ತಂದಿದ್ದೇನ್ರಿ ಗೌಡ್ರೆ, ಹೊಸ ಸುದ್ದಿ ಏನು ತಂದಿದ್ದೇನ್ರಿ?
1: ಏನು ತಂದ್ರಿ?
0: ತಾಯಿ ಸೂರಮ್ಮದೇವರು 5 ತಿಂಗಳ ಗರ್ಭಿಣಿಗಳು ಬೇಗನೆ ಬಂಕೆ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳರು ನಿಮ್ಮ ತಂಗಿ ಸೂರಮ್ಮದೇವರು ಗೌಡ್ರೆ. ಹಾಕ್ರಿ ಗೌಡ್ರ,
1: ನಾನು ಬೈಕಿ ಬುತ್ತಿಯನ್ನು ತೆಗೆದುಕೊಂಡು ಚಂದನಗಿರಿಗೆ ಕೊಟ್ಟು ಬರುತ್ತೇನೆ. ನೀನು ನಿನ್ನ ಮನೆಗೆ ಹೋಗು ಕಾಲಣ್ಣ.
0: ಮರಿಬೇಡ್ರಿ, ತಾಯಿ ಸೂರಮ್ಮದೇವರು ಬಹಳ ದುಃಖ ಮಾಡಿ ಹೇಳ್ರಿ.
1: ನಾನೇಕೆ ಮರೆಯಲಿ?
0: ಆಗಲ್ರಿಪ್ಪ, ನಾನು ಹೋಗಿ ಬರುತ್ತೇನ್ರಿ.
1: ಹೋಗಿ ಬಾ ಕಾಲಣ್ಣ.
0: ನಮಸ್ಕಾರ, ಹೋಗಿ ಬರುತ್ತೇನ್ರಿ.
1: ಸೂರಮ್ಮ ದೇವಿ 5 ತಿಂಗಳ ಗರ್ಭಿಣಿ, ತಂಗಿ ಹೊಟ್ಟಿರಿ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ. ಮನೆಗೆ ಹೋಗಿ ಮಡದಿಗೆ ಈ ವಿಷಯವನ್ನು ತಿಳಿಸಿ ಬೈಕ್ ಬುತ್ತಿಯನ್ನು ಮಾಡಿಸಿ. ಯಾರಿಗೆ ಗೊತ್ತಿಲ್ಲದಂತೆ ಈ ಬುತ್ತಿಯಲ್ಲಿ ಸವನ್ನು ಬೆರೆಸಿ ನಾನು ನಮ್ಮ ತಂಗಿಯನ್ನು ಕೊಲ್ಲದಿದ್ದರೆ ನಾರಾಯಣನೇ ಅಲ್ಲ. ಹೇ ಪ್ರೇಮದ ಮಡದಿ, ನೀನು ಲಕ್ಷಣ ದೇವಿಯೇ?
2: ಏನು ಪತಿದೇವ?
1: ಸೂರಮ್ಮ ದೇವಿ 5 ತಿಂಗಳ ಗರ್ಭಿಣಿ, ಕಾಲಣ್ಣನ ಕೈಯಲ್ಲಿ ಹೇಳಿ ಕಳಿಸಿದ್ದಾಳೆ. ಆ ದೇವಿಗೆ ಬೈಕನ್ನು ಬಯಸಲತ್ತಿರುವುದು. ನಾನು ಸಂತೆಯನ್ನು ಮಾಡಿಕೊಂಡು ಬರುವ ಚರದಲ್ಲಿ ನೀನು ಭುತ್ತಿಯನ್ನು ಸಿದ್ಧಪಡಿಸು ಪ್ರಾಣ ಸುಂದರಿ.
2: ಪರಿದೇವ, ತಂಗಿ ಸೂರಮ್ಮ ಹುಟ್ಟಿ ಹುಟ್ಟಿದ ಕಂದನು, ಹೆಣ್ಣು ಹುಟ್ಟಿದರೆ ನನ್ನ ಮಗನಿಂದ ತೆಗೆದುಕೋತೀನಿ, ಗಂಡ ಹುಟ್ಟಿದ ನನ್ನ ಮಗಳನ್ನು ಕೊಡ್ತೀನಿ. ಪತಿದೇವ,
1: ನಾನು ಹೇಳಿದಟ್ಟೆ ನೀನು ಕೇಳು.
2: ಆಗಲೇ ಪತಿದೇವ, ಪತಿದೇವ ತೆಗೆದುಕೊ ಬುತ್ತಿ ಗಂಟನು. ಪತಿದೇವ,
1: ಈ ಬುತ್ತಿ ಗಂಟವನ್ನು ತೆಗೆದುಕೊಂಡೆನು. ಯಾರಿಗೆ ಗೊತ್ತಿಲ್ಲದಂತೆ ಈ ಬುತ್ತಿಯಲ್ಲಿ ಇಸವನ್ನು ಬೆರೆಸಿದ್ದೇನೆ. ನನ್ನ ಕಾರಾಸ್ತನದ ಕೊಲ್ಲಿ ಹಬ್ಬಿಸಲೇಬೇಕು. ತಂಗಿ ಕೊಲಿ, ತಂಗಿ ಕಂದನ ಕೊಲಿ, ತಡಮಾಡದೆ ಹೋಗುತ್ತೇನೆ ಚಂದನಗಿರಿಗೆ.
3: ನಾನು ಹೇಳಿದ ಸುದ್ದಿಯನ್ನು ಆ ಬಳಗಾರ ಕಾಲಣ್ಣನು ಹೇಳಿದನೋ ಅಥವಾ ಇಲ್ಲೋ, ಹೌದು ಹೇಳಲಿಕ್ಕಾಗಿ ಏನೋ ಸ್ವಲ್ಪ ಅಡತಡೆ ಆಗಿರಬಹುದು. ಇನ್ನೂ ಆದರೆ ಕೂಡ ನನ್ನ ತವರ ಮನೆಯ ದಾರಿ ನೋಡುತ್ತಾ ಬೀಸು ಕಲ್ಲಿಗೆ ಸ್ವಲ್ಪ ತಲೆಕೊಟ್ಟು ಬರೆಯಿಕೊಳ್ಳುತ್ತೇನೆ, ಇಸರಂತಿ ತೆಗೆದುಕೊಳ್ಳುತ್ತೇನೆ.
0: ಅಮ್ಮ ಸೂರಮ್ಮ, ಏಳು ಎಚ್ಚರಗೂ ಸತ್ಯ ನುಡಿಯನ್ನ ಕೇಳು. ನಿಮ್ಮಣ್ಣನು ಹೊರಟಿದ್ದಾನೆ ಇಸದ ಬುತ್ತಿಯನ್ನ ತೆಗೆದುಕೊಂಡು. ನಿಮ್ಮಣ್ಣನ ತಂದ ಬುತ್ತಿಯನ್ನು ಪ್ರೀತಿಯಿಂದ ಊಟ ಮಾಡಬೇಡ. ನಿಮ್ಮ ಮನೆಯಲ್ಲಿ ಸಾಕಿರುವ ಬೆಕ್ಕಿ 2 ತುತ್ತು ಹಾಕಿ ನೋಡು, ಆಮೇಲೆ ಊಟ ಮಾಡು. ನಿಮ್ಮಣ್ಣನ ತಂದ ಬಳಿ ದಂಡಿ ದಾರ ಮೊದಲ ಮಾಡಿದ್ದ ಮೀನಿಂದ ತೊಡಬೇಡ. ನಿನ್ನ ಮನೆಯಲ್ಲಿರುವ ನಡಗಂಬಿಗೆ ಏರಿಸಿ ನೋಡು, ಆಮೇಲೆ ತೊಡು. ಏಳು ಏಳು ಎಚ್ಚರಾಗೋ ಸತ್ಯ ನುಡಿಯನ್ನ ಕೇಳು.
3: ಏನು ಸ್ವಪ್ನದಲ್ಲಿ ಶಬ್ದ ಹೀಗೇಕೆ ಕೇಳಿ ಬಂದಿರುವುದು? ನನ್ನಣ್ಣ ನನಗೇಕೆ ಸಾಕವನು? ಇಲ್ಲ, ಇದು ಎಲ್ಲ ಸುಳ್ಳು. ನನ್ನಣ್ಣ ತಂದ ಬುತ್ತಿಯನ್ನು ಅಣ್ಣ ತಂಗಿ ಕೂಡಿ ನಾನು ಊಟ ಮಾಡುತ್ತೇನೆ. ಅಣ್ಣ ಬರುವ ದಾರಿ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ.
1: ಹೇ ತಂಗಿ ಸೂರಮ್ಮ ದೇವಿ.
3: ಯಾರು ಅಣ್ಣವೇನು?
1: ಹೌದು ತಂಗಿ ಸೂರಮ್ಮ ದೇವಿ.
3: ಅಣ್ಣ
1: ಈ ಬುತ್ತಿ ಗಂಟವನ್ನು ತೆಗೆದುಕೊರಮ್ಮ.
3: ಆಗಲಣ್ಣ, ಬುತ್ತಿ ಗಂಟನ್ನು ತೆಗೆದುಕೊಂಡಿದ್ದೇನೆ, ಕೈಕಾಲು ಮಜ್ಜಲಾದ್ರೂ ಮಾಡೋಣ.
1: ಈಗ ನಾನು ಕೈಕಾಲು ಮಜ್ಜಲು ಮಾಡದಂತೆ ಆಯ್ತಮ್ಮ.
3: ಮನೆಯಲ್ಲಿ ಆದ್ರೂ ಬಾ ಅಣ್ಣ.
1: ಆಗಲಿ ತಂಗಿ.
3: ಅಣ್ಣ
1: ಸೂರಮ್ಮ ದೇವಿ,
3: ತಾವೆಲ್ಲ ಆರಾಮದಿಂದ ಇದ್ರೇನು? ಅಣ್ಣ
1: ಎಲ್ಲ ಆರಾಮದಿಂದ ಇರುವರು ತಂಗಿ.
3: ನನ್ನ ಅತಿಗೆ ಹೇಗಿರುವಳು ಅಣ್ಣ?
1: ಅವರು ಆರಾಮದಿಂದ ಇರುವರು.
3: ಆಗಲಿ ಅಣ್ಣ, ತವರು ಮನೆ ಸುದ್ದಿ ಕೇಳಿದ ಕೂಡಲೇ ನನಗಾದ್ರೂ ಸಂತೋಷವಾಯ್ತು ನೋಡುವಣ್ಣ.
1: ಹೌದಮ್ಮ.
3: ಅಣ್ಣ
1: ಸೂರಮ್ಮ ದೇವಿ,
3: ತಾನು ಸ್ವಲ್ಪ ಊಟ ಆದ್ರೂ ಮಾಡುವಣ್ಣ.
1: ನನಗೆ ನಿನ್ನ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ತಂಗಿ.
3: ಏಕೆ ಅಣ್ಣ?
1: ಬಣ್ಣನ ಚವಡಿಯಲ್ಲಿ ನ್ಯಾಯ ನಿಂತಿರುವುದು 700 ಎಮ್ಮಿಗೆ ಆಳಿಲ್ಲ ತಂಗಿ, ನಾನು ಹೋಗಬೇಕಾಗ್ಯದಮ್ಮ.
3: ಅಯ್ಯೋ ಅಣ್ಣ, ಅಟ್ಟು ನಿನ್ನ ಮನೆ ಕಡೆ ಅಡತಡಿ ಕೆಲಸಿದ್ದರೆ ಇನ್ನೂ 4-6 ದಿವಸ ಬಿಟ್ಟು ಬರಬೇಕಾಗಿತ್ತು ಅಣ್ಣ, ಬಿಟ್ಟು ಬರಬೇಕಾಗಿತ್ತು ಅಣ್ಣ.
1: ಸೂರಮ್ಮದೇವಿ.
3: ಅಣ್ಣ
1: ಹಾಗೇನು ತಿಳ್ಕೋಬಾರದಮ್ಮ. ನಾನು ಮತ್ತೊಮ್ಮೆ ಬಂದಾಗ 4-6 ದಿವಸ ನಿನ್ನ ಮನೆಯಲ್ಲಿ ನಿಂತು ಊಟ ಮಾಡಿ ಹೋಗುತ್ತೇನೆ ತಂಗಿ. ನಾನು ನಿನ್ನ ಮನೆಯಲ್ಲಿ ಈಗ ಊಟ ಮಾಡುವುದಿಲ್ಲ.
3: ಅಯ್ಯೋ ಅಣ್ಣ, ನೀನು ಊಟ ಮಾಡದೆ ಹೋದರೆ ನಿನ್ನ ತಂಗಿಯ ಕಳ್ಳು ತಳಮಳಾಗುವುದು ಅಣ್ಣ, ತಳಮಳಾಗುವುದು. ಊಟ ಮಾಡಿಕೊಂಡು ಹೋಗುವಣ್ಣ.
2: ಶಿವರಾಮದೇವಿ
3: ಅಣ್ಣ,
2: ಈಗ ನೀನು ಎಷ್ಟಾಲು ಬರೆಯದ್ರೆ ನಾನು ನಿನ್ನ ಮನೆಯಲ್ಲಿ ಊಟ ಮಾಡುವುದಲ್ಲ ತಂಗಿ. ನಾನು ಮತ್ತೊಮ್ಮೆ ಬಂದಾಗ ಊಟ ಮಾಡಿ ಹೋಗುತ್ತೀನಿ ತಂಗಿ, ನಾನು ಹೋಗಿ ಬರ್ತೀನಮ್ಮ.
3: ಸಂತೋಷದಿಂದ ನೀನು ಹೋಗಿ ಬಾ ಅಣ್ಣ. ನನ್ನ ಅಣ್ಣನಿಗೆ ನಾನು ಎಷ್ಟೊಂದು ಆದ ಪರವರೆ. ನನ್ನ ಅಣ್ಣ ಊಟ ಮಾಡದೆ ಹೋದವೇನು ಅಮ್ಮ, ಊಟ ಮಾಡದೆ ಹೋದವೇನು? ಏನು ನನ್ನ ತವರ ಮನೆ ಮೇಲೆ ನಾನು ಅಂತಾದೇನು ಅಪರಾಧ ಮಾಡಿ ಬಂದಿರುವೇನು ಅಮ್ಮ, ಅಪರಾಧ ಮಾಡಿ ಬಂದಿರುವೇನು ಅಣ್ಣ? ನೆರಮನೆ ಹೊರಮನೆ ಬಾರಿಯರು ಕೇಳಿದರೆ ನಾನು ಏನಂದ ಹೇಳಲಿ ಅಣ್ಣ, ಏನಂದು ಉತ್ತರ ಕೊಡಲಿ ಅಣ್ಣ?
2: ಹೌದು,
3: ನನ್ನಣ್ಣ ತಂದ ಬುತ್ತಿಯನ್ನು ನಾನು ಈಗ ಊಟ ಮಾಡುತ್ತೇನೆ.
1: ಆಯ್ತು ನನ್ನ ಕೆಲಸವು. ಇಸದ ಬುತ್ತಿಯನ್ನು ತಂದ ಕೊಟ್ಟೆನು. ಹೊತ್ತ ಮುಣುಗದ್ರೊಳಗಾಗಿ ಸತ್ತ ಸುದ್ದಿಯನ್ನು ಕೇಳಲೇಬೇಕು. ನಾನು ನಗರಿ ಪಟ್ಟಣಕ್ಕೆ ಹೋಗಿ ಬರುತ್ತೇನೆ.
3: ನಾನು ಊಟಕ್ಕೆ ಕೂತ ಸಮಯದಲ್ಲಿ ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಾದ್ರೂ ಬತ್ತವೇನು? ಹೌದು, ಇದು ಆದ್ರೆ ಕೂಡ 3 ತಿಂಗಳ ಗರ್ಭಿಣಿ ಇರುವುದು. ನಾವು ಮಾತುಳವರು ಆಳ ಕೊಟ್ಟು ಹೇಳಿ ಕಳಿಸಿ ಬುತ್ತಿ ಬಾನನ್ನು ತರಿಸಿ ಊಟ ಮಾಡುವವರು. ಇದು ಆದ್ರೆ ಕೂಡ ಮೂಕ ಕಾಡ ಪ್ರಾಣಿ ಇರುವುದು. ಇದಕ್ಯಾರ ತಾಯಿ ಇರುವರು, ಇದಕ್ಯಾರು ತಂದಿ ಇರುವರು? ಇದೇ ನಾನು ಎತ್ತಿದ ತುತ್ತನ್ನು ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಿಗೆ ಹಾಕುತ್ತೇನೆ. ಆಮೇಲೆ ನಾನು ಸಂತೋಷದಿಂದ ಊಟ ಮಾಡುತ್ತೇನೆ. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸಿದೇನು ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸಿದೇನು ಅಣ್ಣ? ಅಯ್ಯೋ ಶಿವ ಶಿವ, ನಾನು ಬೆಕ್ಕಿಗೆ ಒಂದು ತುತ್ತನ್ನು ಹಾಕಿದ ಕೂಡಲೇ ಬೆಕ್ಕ ತಿಂದು ಸತ್ತ ಹೋಯ್ತವೇನು ಅಮ್ಮ, ಸತ್ತ ಹೋಯ್ತವೇನು ಅಣ್ಣ? ಅಯ್ಯೋ ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸುವಕ್ಕಿಂತ ಮೊದಲು ಕಡಗದಿಂದ ನಿನ್ನ ತಂಗಿಯ ಶಿರ ಬಿಡಿಸಬೇಕಾಗಿತ್ತು ಅಣ್ಣ, ಶಿರ ಬಿಡಿಸಬೇಕಾಗಿತ್ತು ಅಣ್ಣ. ಅಯ್ಯೋ ಅಣ್ಣ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹೆಣ್ಣಾಗಿ ಈ ಜಗತ್ತಿನಲ್ಲಿ ಜನಿಸಬಾರದು ಅಮ್ಮ, ಜನಿಸಬಾರದು. ಹೆಣ್ಣಾಗಿ ಜನಿಸುವಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಆಲದ ಮರನಾಗಿ ಜನಿಸಿದರೆ 4 ಮಂದಿ ಸಾಧು ಸತ್ಪುರುಷರ ನೆರಳಿಗೆ ಕೂತು ಆನಂದ ಪಡೆಯುತ್ತಿದ್ದರು. ಈ ಹೆಣ್ಣಿನ ಜನ್ಮ ಗಿಡದಕ್ಕಿಂತಲೂ ಹೀನಾಗಿ ನಡೆಯುತ್ತವೇನು ಅಮ್ಮ, ಹೀನಾಗಿ ನಡೆಯುತ್ತವೇನು? ನನ್ನಣ್ಣ ತಂದ ಹಸರು ಬಳಿ ಸೀರಿ ಕುಬ್ಬಸ ದಂಡಿ ದಾರ ಮೊದಲ ಮಾಡಿ ನಡಗಂಬಿಗೆ ಏರಿಸುತ್ತೇನೆ. ಆಮೇಲೆ ನಾನು ಸಂತೋಷದಿಂದ ನನ್ನ ಅಣ್ಣ ತಂದ ಸೀರೆಯನ್ನು ದಮ್ಮಿನಿಂದ ತೊಡಗುತ್ತೇನೆ. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ನಡಗಂಬಿಗೆ ಸೀರೆ ಏರಿಸಿ ತೊಡಬೇಕಂದ್ರೆ ಉಡುಗುಡಲಿಲ್ಲವೇನು ಅಣ್ಣ, ಉಡುಗುಡಲಿಲ್ಲವೇನೋಪ್ಪ? ನಡಗಂಬಿಗೆ ಏರಿಸಿದ ಕೂಡಲೇ ಸೀರೆಗೆ ಬೆಂಕಿ ಹತ್ತಿ ಸೀರೆ ಸುಟ್ಟ ಹೋಯ್ತು ಅಣ್ಣ, ಸುಟ್ಟ ಹೋಯ್ತು ಅಣ್ಣ. ಅಯ್ಯೋ ಅಣ್ಣ, ನಂದಂತ ದುರ್ದೈವ ಇರುವುದು ಅಣ್ಣ, ನಂದಂತ ದುರ್ದೈವ ಇರುವುದು. ಸ್ವಪ್ನವು ಸತ್ಯವಾಯಿತು. ಇನ್ನು ಮುಂದೆ ನಾನು ಇದೇ ಬುತ್ತಿಯನ್ನು ಹಿತ್ತಲ ದೊಡ್ಡಿಯಲ್ಲಿ ಹುಗಳಿ ಬೇರೆ ಒಂದು ಪಂಚ ಅಮೃತ ಅಡಿಗೆಯನ್ನು ಮಾಡಿ ನಾನು ತವರ ಮನೆಯ ಬುತ್ತಿಯನ್ನು ಬೀರಿ ಬಿಡುತ್ತೇನೆ. ನಾನು ಮನೆಯಲ್ಲೇ ಅಡಿಗೆ ಮಾಡುತ್ತೇನೆ. ತಂಗಿ ಮಲ್ಲಮ್ಮ.
9: ಏನು ತಾಯಿ ಸುರಮದೇವಿ, ನಮ್ಮನ್ನು ಹೇಗೆ ಕರೆಸಿ ತಾಯಿ?
3: ಈ ಬೈಕೆಯ ಬುತ್ತಿಯನ್ನು ಬೀರುವ ಸಲುವಾಗಿ ನಿಮ್ಮನ್ನು ನಗರಿಯ ಪಟ್ಟಣದಿಂದ ಚಂದನಗಿರಿಗೆ ನನ್ನ ಮನೆಯಲ್ಲಿ ನಾನು ಕರೆಸಿರುವೆ ನೋಡಮ್ಮ.
9: ಅಯ್ಯ ತಾಯಿ ಸುರಮದೇವಿ.
3: ತಂಗಿ,
9: ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ಯಾರು ಬಂದಿರ ಅಣ್ಣ ತಾಯಿ?
3: ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ಸ್ವತಃ ನನ್ನ ಅಣ್ಣ ಬಂದಿರುವನಮ್ಮ. ಈ ಬೈಕೆಯ ಬುತ್ತಿಯನ್ನು ತೆಗೆದುಕೊರಮ್ಮ.
9: ನಿನ್ನ ಅಣ್ಣ ಎಲ್ಲಿರೋರಮ್ಮ?
3: ತಂಗಿ ಮಲ್ಲಮ್ಮ.
9: ಏನು ತಾಯಿ ಸುರಮದೇವಿ,
3: ಬೇಗನೆ ಬುತ್ತಿಯನ್ನು ಕೊಟ್ಟು ತನ್ನೂರಿಗೆ ತಾನು ಹೊರಳಿ ನನ್ನ ಹೋಗಿರುವ ನೋಡಮ್ಮ.
9: ಆಗ್ಲಿ ತಾಯಿ ಸುರಮದೇವಿ, ನಾನು ನಿನ್ನ ಹೋಗಿ ಬರ್ತೀನಮ್ಮ.
3: ನೀನು ಸಂತೋಷದಿಂದ ಹೋಗಿ ಬಾ ತಂಗಿ ಮಲ್ಲಮ್ಮ.
1: ಚಂದನಗಿರಿ ಸುದ್ದಿ ಇನ್ನೇಕೆ ಬರಲಿಲ್ಲ? ನಾನು ಕೊಟ್ಟ ಇಸದ ಬುತ್ತಿ ಊಟ ಮಾಡದಂತೆ ಕಾಣುವುದಿಲ್ಲ. ಊಟ ಮಾಡಿದ್ರೆ ಹತ್ತು ಮಣದರೊಳಗಾಗಿ ಸತ್ತ ಸುದ್ದಿಯನ್ನು ಕೇಳಲೇಬೇಕಾಗಿತ್ತು. ಊಟ ಮಾಡಿಲ್ಲ. ಚಂದನಗಿರಿಗೆ ಭೋಗಾರ ಕಾಳಣ್ಣನು ಹೋಗಿ ಬರುವನು. ಅವನ ಬಂದ ಮೇಲೆ ಚಂದನಗಿರಿ ಸುದ್ದಿಯನ್ನು ಕೇಳುತ್ತೀನಿ. ಆ ಕಾಳಣ್ಣನು ಹೋಗಿ ಬರಲಿ.
3: ದಿನವು ಪೂರ್ಣ ತುಂಬಿದಂತೆ ಆಗಿರುವುದು. ಬಾಣಿತನ ಸಮೀಪಕ್ಕೆ ಬಂದಿರುವುದು. ಬಾಣಿತನ ಆಗುವ ಸಮಯದಲ್ಲಿ ಕೂಸಮಾಸ ನೋಡಿ ಬೌಳಿಕೆ ಬಂದು ನೆಲಕ್ಕೆ ಬಿದ್ದರೆ ನನ್ನನ್ನು ಎತ್ತವರು ಯಾರು ಅಮ್ಮ? ಇಳುವವರು ಯಾರು? ಯಾರಾದರೂ ಕೂಡ ನನ್ನ ತವರ ಮನೆಯವರು ಬಂದ ಮೇಲೆ ಅವರ ಕೈಯಲ್ಲಿ ಇದೇ ವಿಷಯವನ್ನು ತಿಳಿಸಿ ಇಬ್ಬರು ಸೂರಗಿತ್ತನನ್ನು ಕರೆಸಿಕೊಳ್ಳುತ್ತೇನೆ.
10: ಬಳಿ ಬೇಕೇ ನಮ್ಮ ಬಳಿ, ಹರಳಿನ ಬಳಿ, ಮುತ್ತಿನ ಬಳಿ, ಕಾಂಜಿನ ಬಳಿ, ಚಿಕ್ಕ ಬಳಿ, ಬಳಿ ಬೇಕೇ ನಮ್ಮ ಬಳಿ.
3: ಯಾರು ಕಾಳಣ್ಣವೇನು?
10: ಹೌದು, ನಾನು ಕಾಳವೀರನಮ್ಮ.
3: ನನ್ನೊಂದು ವಿಷಯ ಇರುವುದು ಕಾಳಣ್ಣ.
10: ಅದೇ ವಿಷಯ ಅಮ್ಮ, ಬೇಗನೆ ತಿಳಿಸಮ್ಮ.
3: ದಿನವು ಪೂರ್ಣ ತುಂಬಿದಂತೆ ಆಗಿರುವುದು. ಬಾಣಿತನ ಸಮೀಪಕ್ಕೆ ಬಂದಿರುವುದು. ಬಾಣಿತನದ ಸಮಯದಲ್ಲಿ ಇಬ್ಬರು ಸೂಲಗಿತ್ತರು ಬೇಕೇ ಬೇಕು. ನೀನು ಇಲ್ಲಿಂದ ಹೋಗಿ ಸ್ವತಃ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೇಗನೆ ಇಬ್ಬರು ಸೂಲಗಿತ್ತರನ್ನು ಕೊಟ್ಟು ಕಳಿವೆಂದು ಹೇಳು ಕಾಳಣ್ಣ.
10: ಆಗಲಿ ಮಾತಾಯಿ, ನಾನು ಇಲ್ಲಿಂದ ಹೋದ ಕೂಡಲೇ ಮಣ್ಣನಿಗೆ ಹೇಳಿ ಇಬ್ಬರು ಸೂಲಗಿತ್ತರನ್ನು ಕೊಟ್ಟು ಕಳಿಸುತ್ತಿದ್ದೇನೆ ತಾಯಿ. ಸುರಮದೇವಿ, ನಾನಿನ್ನು ಹೋಗಿ ಬರುತ್ತೇನಮ್ಮ.
3: ನೀನು ಸಂತೋಷದಿಂದ ಹೋಗಿ ಬಾ ಕಾಳಣ್ಣ.
10: ಆಗಲಿ ಮಾತಾಯಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ರೀ.
1: ನಮಸ್ಕಾರ ಕಾಳಣ್ಣ. ಮತ್ತೇನು ಹೊಸ ಸುದ್ದಿ ತಂದ್ರಿ?
10: ನಿನ್ನೆ ಬಳಿ ವ್ಯಾಪಾರಕ್ಕೆ ಚಂದನಗಿರಿಗೆ ಹೋಗಿದ್ರಿಪ್ಪ. ತಾಯಿ ಸುರಮದೇವರು ಭೇಟಿಯಾಗಿದ್ದಾರೆ ಗೌಡ್ರೆ.
1: ಭೇಟಿಯಾಗಿ ನಿನಗೂ ಏನು ಹೇಳಿದ್ರು ಕಾಳಣ್ಣ?
10: ತಾಯಿ ಸುರಮದೇವರು, ದಿನವೂ ಪೂರ್ಣ ತುಂಬಿದಂತೆ ಆಗಿರುವುದು ಗೌಡ್ರೆ. ಬಾಣಿತನ ಸಮಯದಲ್ಲಿ ಇಬ್ಬರು ಸೂಲಿಗಿತ್ತರು ಬೇಕೆಂದು ಹೇಳಿರೋರು ನಿಮ್ಮ ತಂಗಿ ಸುರಮದೇವರು ಗೌಡ್ರೆ.
1: ಹೇ ಕಾಳಣ್ಣ.
10: ಯಾಕ್ರಿಪ್ಪ?
1: ಆ ಸೂಲಗಿತ್ತರನ್ನು ಕೊಟ್ಟು ಕಳಿಸುತ್ತೇನೆ, ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ. ಇದಕ್ಕೆ ಏನು ವಿಚಾರ ಮಾಡಲಿ? ಸೇವಕನಿಗೆ ತಿಳಿಸಿ ಸೂಲಗಿತ್ತರನ್ನು ಕರೆಸಿ ಅವರಿಗೆ ಗುಪ್ತಲೆ ತಿಳಿಸಿ ಚಂದನಗಿರಿಗೆ ಕಳಿಸಿ ನಾನು ನಮ್ಮ ತಂಗಿಯ ಕಂದನನ್ನು ಕೊಲೆ ಮಾಡುತ್ತಿದ್ದರೆ ನಾರಾಯಣನೇ ಅಲ್ಲ. ಹೇ ಸೇವಕ.
11: ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ. ಯಾಕೆ ಹೋದ್ರಿ ನನಗೆ
1: ಸೇವಕ?
11: ಓರಿಪ್ಪ,
1: ಈಗ ನೀನು ತಡ ಮಾಡದೆ ಹೋಗಿ ಆ ಸೂಲಗಿತ್ತರನ್ನು ಕರೆದುಕೊಂಡು ಬಾ ಸೇವಕ.
11: ಸುಳ್ಳು ಹೇಳಿ ಬಂದ್ರೆ?
1: ಹೇ, ನಾನು ಹೇಳಿದಟ್ಟೆ ಕೇಳು.
11: ನೀವೇಂದ್ರೆ ರಿಪ್ಪಗೌಡ್ರ?
1: ಸೂಲಗಿತ್ತರನ್ನ ಕರೆದುಕೊಂಡು ಬಾ ಅಂದೆ.
11: ಹೆಂಗಂದ್ರಿ? ಕರ್ಕೊಂಬರ್ತೀನಿ ಸೂಲಗಿತ್ತರ ಕರ್ಕೊಂಬರ್ತೀನಿ. ಹೋಗಿ
1: ತಡ ಮಾಡೋದೇ ಕರೀ.
11: ತಡ ಮಾಡಲ್ ಹೋಗ್ತೀನಿರಪ್ಪ. ಇಲ್ಲಿ ಬಿಟ್ಟರು ಬೆಂಗಳೂರು, ಬೆಂಗಳೂರು ಬಿಟ್ಟರು ಬಿಜಾಪುರ ರೀ. ಮತ್ತೆ ಸೂಲಗಿತ್ತರ ಮನೆ ಹೋಗಿ ಬರ್ತೀನಿರಪ್ಪ. ಗೌಡ್ರ ಮುಂದಾರೆ ಸೂಲಗಿತ್ತರ ಕರ್ಕೊಂಬರ್ತೀನಿ ಹೇಳದನಿ. ಅವ್ರು ನೋಡ್ರಿ ಒಂದೇ ಜಾಗದಲ್ಲಿ ಇರೋರಲ್ಲ. ಅವ್ರು ನೋಡ್ರಿ ಸೋಬಾನ್ದಾಗಿರೋರು, ಆಮೇಲೆ ಕುಬ್ಸ ಮಾಡಲ್ಲಿರೋರು, ಹಡದಲ್ಲಿರೋರು, ತೋಟ್ಲ ಹಾಕಲ್ಲಿರೋರು. ಅದು ಎಲ್ಲ ಸಿಗಲಿಲ್ಲ ಅಂದ್ರೆ ಮತ್ತೊಂದು ಪುನಾರಿ ಲಗ್ನ ಮಾಡಕ್ಕೂ ಹೋಗವ್ರಿ. ಅವ್ರು ಮನೆಗದಲ್ಲಿ ಹೋಗಂಗ್ ಹೋಗ್ಬೇಕಲ್ಲ.

0: ಕಾಣಿಸ್ತಾರ್ರಿ, ಇನ್ನ ಬಿಜಾಗ್ಯವಾದ್ರೆ ನೋಡ್ತೀನಿ. ಮೂಲೆ ಮನೆ ಸುಬ್ಬವ್ವ
1: ಯಾರ ತಮ್ಮ,
0: ನಾನೇ ನಾನಮ್ಮವ್ವ, ನಾನೇ ನಾನೇ
1: ಯಾರ ನಾವೇ ನಾಗಪ್ಪನ ತಮ್ಮ.
0: ಇಲ್ರಿ ಕಟ್ಟ ಮಾಡೋಣಪ್ಪ.
1: ಐ ತಮ್ಮ ಹಿಂಗ್ಯಾಕ ಮಾತಾಡ್ತೇಪ್ಪ, ಪೂರ ಕಾಣಿಸ್ತದಿ.
0: ಇರ್ಲಾಕ್ ಬಿಡ್ರಿ ಅಂದ್ರೆ ಮನೆಗೆ ಏನು ಮಾಡಾಕತ್ತೀರಿ?
1: ಐ ತಮ್ಮ ದೊಡ್ಡ ಕೆಲಸ ಅಪ್ಪ.
0: ದೊಡ್ಡ ಕೆಲಸ ಅಂದ್ರ
1: ಗಂಡಿಗೆ ಮನೆ ಕುಡಿಸೋದು?
0: ಯಾಕವ ಮಕ್ಕಳ ಹತ್ರ ಆಗಿಲ್ಲ?
1: ಅವನೇನ ಸೊತ್ತಲ ಮಗ ನೋಡ್ತಮ್ಮ.
0: ಸೊತ್ತಲ ಮಗ ಅವನೇ?
1: ಅಲ್ಲ ತಮ್ಮ, ಮಗಳ ಮಗ.
0: ನಾನು ಅದೇ ಅಂದ, ನಮ್ಮ ಮಗಳ ಮಗ ನಿನ್ನ ಗಂಡ ಆಗಿ ಅತ್ತನ. ಇರ್ಲಾಕ್ ಬಿಡ್ರಿ, ನಾರಾಯಣಗೌಡರು ಕರೆದ್ರೆ ಸಟ್ಟೆ ಬಂದ್ ಬಿಡ್ರಿಲ್ಲ,
1: ಬೇಗನೆ ಬರ್ತೇವು, ನಡೀತಮ್ಮ.

0: ಸೂರಿಗಿತ್ತರೆ
1: ನೋಡ್ರ.
0: ಚಂದನಗಿರಿಯಲ್ಲಿ ನಮ್ಮ ತಂಗಿ ಸೂರಮ್ಮ ದೇವಿ ಬಾಣುತ್ತಾನಿರುವುದು, ಬಾಣುತ್ತಾನದ ಸಲುವಾಗಿ ನಿಮ್ಮನ್ನು ಕರೆಸಿರುವನು. ಸೂಲಿಗಿತ್ತರೆ
1: ನೋಡ್ರ,
0: ನಂದೊಂದು ಬೇರೆ ಕೆಲಸ ಇರುವುದು.
1: ಅದ್ಯಾವ ಕೆಲಸ ರೀ ಗೌಡ್ರ?
0: ಈ ಮಾತು ಯಾರು ಮುಂದೆ ಹೇಳಬಾರದು.
1: ಯಾರು ಮುಂದೆ ಹೇಳದಿಲ್ರಿ ಗೌಡ್ರ, ನಮ್ಗೆ ಕುನ ನಿಮ್ಗೆ ಗುರ್ತ್ರಿ.
2: ಅಲ್ಲ ನನಗೆ
1: ಏನ ಸುಬ್ಬಿ,
2: ಯಾರ ಮುಂದೆ ಹೇಳಿದ್ರೆ ಸೋದಕ್ಕೆಲ್ಲ ನಿನ್ನ ಬಾಯ ಮಣ್ಣು.
1: ಮತ್ತೆ ಹಂಗ
2: ಬಲ್ಲವ್ರು ಒಂದು ಮಾತು ಹೇಳಾರ ಸುಳ್ಳಲ್ಲಂತ.
1: ಅಯ್ಯಯ್ಯ ಏನ್ ಹೇಳ್ರಿ ಸುಬ್ಬಿ,
2: ಗಣಸೂರ್ ಅಂತ ಕೂಸ್ಗೊಳ್ಳ ನಿಂದ್ರಂಗಿಲ್ಲತ್ತ.
1: ಅಯ್ಯ ಹೊಯ್ ನೋಡ,
2: ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲತ್ತ. ನಾಳೆ ನಾವೆಲ್ಲರ ಕಸ ಕಡ್ಡಿ ತೆಗೆಯಲ್ಲಿ ಹೋಗಲಿ, ಮಾತು ಅನವರೇ ನೋಡೋದಾಗಿ ಪಕ್ಕ ವಿಚಾರ ಮಾಡಿ ಕೇಳು.
1: ಯಾಕಾಗಲ್ಲ ನೋಡಿ ಸುಬ್ಬಿ, ಯಾರ ಮುಂದೆ ಹೇಳುದಿಲ್ರಿ ಗೌಡ್ರ.
0: ಸೂರಿಗಿತ್ತರೆ
1: ಗೌಡ್ರ,
0: ನೀವು ಚಂದನಗಿರಿಗೆ ಹೋಗಿ ನಮ್ಮ ತಂಗಿ ಬಾಣುತಾನ ಸಮಯದಲ್ಲಿ ಸೂರಮ್ಮ ದೇವಿ ಕಣ್ಣವನ್ನು ಕಟ್ಟಿ ಕೂಸಿನ ಕೊಲಿ ಮಾಡಿ ಕೂಸಿನ ರಕ್ತಿನಲ್ಲಿ ನನ್ನ ದಸ್ತವನ್ನು ತಸೊಂಡು ಬರಬೇಕು. ಸೂರಿಗಿತ್ತರೆ.

0: ಗೌಡ್ರ ಈ ಕೆಲಸ ನಮ್ ಕಡಿಂದ ಸಾಪ್ ಸಾಪ್ ಆಗೋದಿಲ್ಲ ನೋಡ್ರಿ ಗೌಡ್ರ,
1: ನನ್ನ ಕಡಿಂದ ಆಗೋದು ನೋಡ್ರಿ ಗೌಡ್ರ.
2: ಹೇ ಸೋರ್ಗಿತ್ತರೆ
0: ಗೌಡ್ರ,
2: ನಾನು ಹೇಳಿದಕ್ಕೆ ನೀವು ಕೇಳಿರಿ,
1: ಇಲ್ಲದಿದ್ರಿ
2: ಇಲ್ಲದಿದ್ದರೆ ನಿಮ್ಮ ಇಬ್ಬರನ್ನು ನಗರಿ ಪಟ್ಟಣವನ್ನು ಬಿಟ್ಟು ಹೊರಗೆ ಹಾಕಿ ಬಿಟ್ಟನೆ ಸೋಲಿಗಿತ್ತರೆ.
0: ಏನಾಗಿ
1: ಏನ
0: ಇದೊಂದು ದೊಡ್ಡ ಕೆಲಸ ಬಿಡ ನೀನ?
1: ಅದ್ಯಾಂಗ ಸುಬ್ಬಿ?
0: ಅಲ್ಲ ಅನಾಗಿ
1: ಏನ
0: ಕಾಲು ಮುಂದಾಗಿ ಹುಟ್ಟಿದ್ರ ಕಾಲು ತುಟ್ಟನು, ಚೆಂಡು ಮುಂದಾಗಿ ಹುಟ್ಟಿದ್ರ ಚೆಂಡು ತುಟ್ಟನು. ಈ ಕೆಲಸ ಮಾಡ್ಕೊಂಬಂದ್ರೆ ಬೆಳಕ ಪಗಾರ ಏನು ಕೊಡ್ತಾರೆ ಕೇಳನಾಗಿ?
1: ಯಾಕಲ್ ನೋಡ ಸುಬ್ಬಿ, ಗೌಡ್ರ ಈ ಕೆಲಸ ಮಾಡ್ಕೊಂಡು ಬಂದ್ ನಮ್ಮ ಪಗಾರ ಏನು ಕೊಡ್ತೀರಿ ಗೌಡ್ರ?
2: ಸೋಲಿಗಿತ್ತರೆ
1: ಗೌಡ್ರ,
2: ನಾ ಹೇಳು ಕೆಲಸ ನೀವು ಮಾಡಿಕೊಂಡು ಬಂದರೆ ನಾನು ನಿಮ್ಮ ಚೆಲ್ಲಮಿರುವರಿಗೆ ಹರಿಲಾರು ಸೀರಿ ಉಡಿಸುವೆನು.
0: ಯೋನಾಗಿ
1: ಏನ ಸುಬ್ಬಿ,
0: ನನ್ನ ಸೀರೆ ದಿಂಡಿಗೆ ಬಂದ ನೋಡ.
1: ಅಲ್ಲ ಸುಬ್ಬಿ,
0: ಏನಾಗಿ
1: ನಂದು ಸೀರೆ ಕುಂಡಿ ಪದ್ರೆ ಯಾರ್ದ ನೋಡ.
0: ಅಲ್ಲ ಅನಾಗಿ
1: ಏನ
0: ಹರಿಲಾರಿ ಸೀರೆ ಅಂದ್ರ ಅರ್ಥ ಆಯ್ತಾನೆ ನನಗ?
1: ಅಯ್ಯೋ ನನಗ ಅರ್ಥ ಆಲಿ ನೋಡ ಸುಬ್ಬಿ.
0: ಹರಿಲಾರಿ ಸೀರೆ ಅಂದ್ರ ಊರ ಮುಂದಿನ ಮಾನನ ಹೊಲ ನನ್ನ ಹೆಸರ್ಲೆ ಹಸ್ತ ನಂದಂಗ.
1: ಅಯ್ಯೋ ಹೈ ನೋಡ,
0: ಹೊಲ ಎಂದ್ರೆ ಹರಿದಿತ್ತಾನ?
1: ಅಯ್ಯೋ ಅದ್ಯಾಂಗ ಹರಿತದ ಸುಬ್ಬಿ?
0: ಅದರಂತೆ ವಚನ ತಗೋರ.
1: ಯಾಕಲ್ ನೋಡ ಗೌಡ್ರ, ಅದರಂತೆ ವಚನ ಕೊಟ್ಟು ಬಿಡ್ರಿ.
2: ಇದರಂತೆ
1: ನೀವೇನು ಹರಿಲಾರಿ ಸೀರೆ ಉಡಿಸ್ತೀನಿ ಅಂದ್ರಲ್ಲ,
2: ನಾ ಹೇಳೋ ಕೆಲಸ ನೀವು ಮಾಡಿಕೊಂಡ ಬರ್ತೀನಿ, ನನಗೆ ನನಗೆ ವಚನ ಕೊಡ್ರಿ.
0: ಅಯ್ಯ ಗೌಡ್ರ, ಅಕ್ಕಿ ವಚನ ಅಕ್ಕಿ ಅಂತ ಕಿರ್ಲಕ್ಕ, ನಿಮ್ಮ ವಚನ ನಿಮ್ಮಂತ ಕಿರ್ಲಕ್ಕ, ನಿಮ್ಮ ದಸ್ತುರುಂಬಲ ಕೊಟ್ಟು ಬಿಡ್ರಿ ಗೌಡ್ರ, ಅಗತ್ಯವಾಗಿ ನಿಮ್ಮ ಕೆಲಸ ಮಾಡ್ಕೊಂಡ್ ಬರ್ತೇವ್ರಿ ಗೌಡ್ರ.
2: ಈ ದಸ್ತವನ್ನು ತೆಗೆದುಕೊಂಡು ತರ ಮಾಡಲು ಚಂದನಗಿರಿಗೆ ಹೋಗಿ ಬರ್ರಿ, ಸೋಲಿಗಿತ್ತರೆ.
1: ಗೌಡ್ರ
0: ಯೋನಾಗಿ
1: ಏನಾಯ್ತ ಸುಬ್ಬಿ?
0: ದರ್ಪದ ಗೌಡ್ರದು
1: ಬಿಡ ನಿನ್ನ ಮನೆಯಾಗ ಪಿಂಜಾರ ಹೊರಗೆ ಸರ್ದಾರ, ಇಂಥ ಗೌಡ್ರು ದಿನ ನೋಡ್ತೇವ ಗೊತ್ತಿಲ್ಲ ಏನು ಸುಬ್ಬಿ ನಿನಗೆ?
0: ಅನ್ನ ನೋಡ, ನಿನ್ನ ಬಾಯಾಗ ಮಂಡು ಬಂದ್ಗಿಂದಾರು. ಅಲ್ಲ ಅನಾಗಿ
1: ಏನ
0: ಚಂದನಗಿರಿ ಸೂರಮದೇವಿ ಸಾರ್ರೆ ಹಿಡಿದೇವು
1: ಹಿಡಿದೇವ್ ನೋಡ,
0: ಬಲ್ಲವರು ಒಂದು ಮಾತು ಹೇಳಾರ ಸುಳ್ಳಲ್ಲ ಅಂತ.
1: ಏನು ಕೇಳ್ಯಾರ ಸುಬ್ಬಿ?
0: ಮಳೆ ಬರುದಿಲ್ಲ ತಿಳ್ಕೊಂಡು ಕಂಬಳಿ ಬಿಟ್ಟು ಹೋಗಬಾರ್ದಂತ, ಹಸು ಅಗುಲ ತಿಳ್ಕೊಂಡು ಬುತ್ತಿ ಬಿಟ್ಟು ಹೋಗಬಾರ್ದಂತ, ಎರಡು ರೊಟ್ಟಿವಾದರೂ ಮಾಡ್ಕೊಂಡು ಬೇಗನೆ ಬಾರಮ್ಮ ಹೋಗರು ಚಂದನಗಿರಿ ಸೂರಮ್ಮ ದೇವಿ ಮಾಡ್ತಾನಕ.
1: ಇಲ್ಲ ಇಬ್ಬರು ಕುಡ್ ಕೂತು ಕಲ್ಲಿಗೆ ಮುಕ್ಕಾಕಿ ಬೀಸ್ಕೊಂಡ್ರು ಬುತ್ತಿ ಕಟ್ಕೊಂಡು ಹೋಗ ನಡಿಯ.
0: ಅಯ್ಯಯ್ಯ ನಾಗಿ
1: ಏನ ಸುಬ್ಬಿ,
0: ಜ್ವಾಳನು ಕೊಡ್ಬೇಕು ಬೀಜ ಕೊಡ್ಬೇಕೇನ ನಿನಗ?
1: ಐ ತಂಗಿ ಹಾಕ್ಬೇಕಾರ ತಂಗಿ ಕೇಳ್ಬೇಕು, ತಂಗಿ ಬೇಕಾರ ಹಾಕಿ ಕೇಳ್ಬೇಕು ನೋಡ.
0: ಆಗಲೇ ಕಾ ಬೀಸು ಕಲ್ಲಿಗೆ ಮುಕ್ಕಾಕಿ ಬೀಸು ನಡಿಯ
1: ನಡಿಯ

0: ನಾಗಿ.
1: ಏನಾಯ್ತಾ ಸುಬ್ಬಿ?
0: ಬತ್ರೋಣ ತಂಗಿ ಸೂರಮ್ದೇವ್ ಮನಿ ಇದೇ ನೋಡಾನಾಗಿ.
1: ಅಯ್ಯ ತೊಲಬಾಗಲ್ ಏನ್ ದಾಂಡ್ಗ್ಯದ ಸುಬ್ಬಿ? ಸೂರಮ್ದೇವ್ ಮನಿದು
0: ತೊಲಬಾಗಲ್ ಏನ್ ನೋಡ್ತೆ? ಅವ್ರು ಇದ್ದೊಳಗ್ ಇದ್ದಿರ್ಬೇಕು, ದೊಡ್ಡ ತೊಲಬಾಗಲ ಹತ್ರ ಹಚ್ಚಿರ್ಬೇಕು. ಇರ್ಲಿ ಬಿಡು, ಸೂರಮ್ದೇವಿ ಅದ್ರ ಕೇಳು.
1: ಸೂರಮ್ದೇವಿ, ಸೂರಮ್ದೇವಿ.
2: ಯಾರಮ್ಮ?
1: ನಾವು ಸೂಲಿಗಿತ್ತಾರಮ್ಮ.
0: ತಾಯಿ ಸೂರಮ್ದೇವಿ.
2: ಏನಮ್ಮ
0: ಎಟದೂರು ಕೊಟ್ಟರ ತಾಯಿ ನಿನಗ? ಅಲ್ಲೇ ಸನ್ನಿಹಾಳಿ ನೋಡಿ ತಿಡುಗುಂದಿಗೆ ಮಕ್ಕಳಪುರಕ್ಕ ಕೊಡಬಾರ್ದೇನ? ವಾ,
2: ಯಾವಾಗಲೂ ಹೆಣ್ಣ ಮಕ್ಕಳಾಗಿ ಹುಟ್ಟಿ ಬಂದ ಮೇಲೆ ಅವರ ಬೀಸಾಣ ಜ್ವಾಳ ಎಲ್ಲಿರುತ್ತವೋ ಅಲ್ಲೇ ಭೋಗ ಕಳಿಬೇಕಾಗ್ತದಮ್ಮ.
1: ಕರೆ ತಾಯಿ ಸೂರಮ್ದೇವಿ ನಿಂದು.
2: ಅಮ್ಮ ಸೂರಗಿತ್ತೀರಿ.
1: ಏನು ಸೂರಮ್ದೇವಿ?
2: ಏಕೋ ನನ್ನ ಕಣ್ಣಿನಲ್ಲಿ ಕತ್ತಲಿ ಬಿದ್ದಂತೆ ಆಲತ್ತಿರುವುದಮ್ಮ.
0: ತಾಯಿ ಸೂರಮ್ದೇವಿ.
2: ಅಮ್ಮ
0: ಕತ್ತಲು ಬಾಣತನದ ಕಣ್ಣಿಗೆ ಕತ್ತಿ ಬಿಡುವುದು ಸೋಜಿಕದ ನನ್ನ ತಾಯಿ.
2: ಅಮ್ಮ ಸೂರಗಿತ್ತೀರಿ.
0: ಏನು ತಾಯಿ ಸೂರಮ್ಮದೇವಿ?
2: ಏಕೋ ನನ್ನ ಹೊಟ್ಟೆಯಲ್ಲಿ ಆದ್ರೂ ಕೂಡ ಸಂಕಟ ಆದಂತೆ ಆಲತ್ತಿರುವಂದಮ್ಮ.
1: ತಾಳು ಸೂರಮ್ದೇವಿ.
2: ಅಮ್ಮ ಅಮ್ಮ ತಾಳಲಾರೇನಮ್ಮ, ಈ ಬೇರೆಯ ತಾಪು ನನ್ನ ಕಡೆಯಿಂದ ತಾಳಲಾರೇನ.
1: ತಾಳು ಸೂರಮ್ದೇವಿ, ಸ್ವಲ್ಪ ತಾಳು.
0: ಸೂರಮ್ಮದೇವಿ ಸ್ವತ್ತಿನ ಬಸರುಗಳು.
1: ಅಯ್ಯ ಹೈ ನೋಡ,
0: ಕೂಸ ಮಾವುತ ನೋಡಿ ಕಣ್ಣಿಗೆ ಬಳಿಕೆ ಬಂದರೆ ಬಿಸವರವರು ಬೇಗನೆ ಕಣ್ಣು ಕಟ್ಟನಾಗಿ.
1: ಯಾಕಲ್ಲ ನೋಡು ಸುಬ್ಬಿ,
2: ಸೊಂಟಿನಲ್ಲಿ ಸಾವಿರಾರು ಶಸ್ತ್ರ ಬೇರೆ ಹೊಡೆಯತ್ತಿರೋದು ಅಮ್ಮ, ಈ ಬೇರೆಯ ತಾಪು ನನ್ನ ಕಡೆಯಿಂದ ತಾಳಲಾರೇನು ಅಮ್ಮ, ತಾಳಲಾರೇನು.
1: ತಾಳು ಸೂರಮ್ದೇವಿ, ಸ್ವಲ್ಪ ತಾಳು.
2: ಶಂಕರ ಪರಮೇಶ್ವರ ಬೇಗನೆ ಕಡೆಗೆ ಮಾಡು ಶಂಕರ.

0: ಅಲ್ಲೆಲ್ಲ ಹೋಗ್ಯಾವ ನಾಗಿ
1: ನಾನು ಸಂಟ್ ಮುರ್ದಾದ ಸುಬ್ಬಿ
0: ಅದಕ್ಕೆ ನನಗೇನು ಮಾಡಂಗೆ ನಾಗಿ
1: ನಾನು ಸ್ವಂಟ ಹಿಡಿದು ಎತ್ತ ಬರ ಸುಬ್ಬಿ ಇದು ಎಂತ ಸರ್ ಹಿಡ್ಕೊಂಡು ಬಂದಿದೆ ಬುಬ್ಬಣಿ
0: ಹೋಗಿ ಗೌಡಿ ಭೇಟಿಯಾಗ ನಡಿಯ ನಾಡಿ
1: ನಡಿಯ ಸುಬ್ಬಿ
0: ನಡಿ
2: ಸೂದಗಿದ್ದರು ಬೈದಾಡುತ್ತಾ ಎತ್ತವಾದರು ನನ್ನ ಮೇಯ ಹಾಗರಾದ ಕಾರಣವೇನು ನಾನು ಕಣ್ಣ ಬಿಚ್ಚಿ ನೋಡುತ್ತೇನೆ ಏನು ಹಾಲಗಲ್ಲ ಹವಳ ತುಟಿ ಬಾವಿಸ ಬಣ್ಣ ಬತ್ತದ ಕಳೆ ಸೂರ್ಯನ ವರ್ಣ ಚಂದ್ರನ ಕಿರಣ ನನ್ನ ಕಂದನ ರೂಪಕ್ಕೆ ಅಳತಿಲ್ಲ ನನ್ನ ಕಂದನ ಕುರಿ ಕೊಯ್ಯವರು ಯಾರು ನನ್ನ ತೊಳೆಯ ತೊಳೆಯವರು ಯಾರು ಅಮ್ಮ ತೊಳೆಯ ತೊಳೆಯವರು ಯಾರು ಆದ್ರೆ ನನ್ನ ಕಂದನಿಗೆ ನನಗೂ ಸೂರಗಿತ್ತರು ಇಲ್ಲದಂತೆ ಆಯ್ತವೇನು ಶಂಕರ ಪರಮೇಶ್ವರ ಬೇಗನೆ ಕಲ್ಲಮ್ಮ ಮಲ್ಲಮ್ಮನನ್ನು ಬರುವಂತೆ ಮಾಡು ಶಂಕರ
0: ಅಲ್ಲಕ ಲಾಕ
1: ಮಲ್ಲವಕ್ಕ
0: ಸೂರಮ್ಮದೇವಿ ಪ್ರತಿನಿತ್ಯ ತಪ್ಪದೆ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಳು
1: ಹೌದು ಮಲ್ಲವಕ್ಕ
0: ಇವತ್ತಿನ ದಿವಸ ಸೂರಮ್ಮದೇವಿ ಬಣತನ ಅವಂತೆಯೇ ಕಾಣುತ್ತದೆ ಸೂರಮ್ಮದೇವಿ ಅದರ ಕೆಳಕಲ್ಲ ಅಕ್ಕ
1: ಆಗಿನ ಮಲ್ಲವಕ್ಕ ಸೂರಮ್ಮದೇವಿ ಸೂರಮ್ಮದೇವಿ
2: ಯಾರಮ್ಮ
1: ನಾವು ಕಲ್ಲಮ್ಮ ಮಲ್ಲರಮ್ಮ
2: ಮನೆಯಲ್ಲಿ ಆದ್ರೂ ಬರ್ ನೋಡಮ್ಮ
1: ಆಗಲಮ್ಮ
0: ಅಯ್ಯೇ ತಾಯಿ ಸೂರಮ್ಮದೇವಿ
2: ಏನಮ್ಮ
0: ಬಾಣತನ ಎಟ್ಟೊತ್ತಾಯ್ತ ತಾಯಿ ನಿಂದು
2: ಅರ್ಧ ಗಳಿಗೆಯಲ್ಲಿ ಬಾಣತನ ಆಗಿರುವ

0: ಏನು ಕಲಾವಕ್ಕ?
1: ಏನು ಮಲ್ಲಾವಕ್ಕ?
0: ಹಿರಿಯರು ಬೇರೆ ತೆಗೆದುಕೊಂಡು ಬೇಗನೆ ಬಾರಮ್ಮ.
1: ಆಗಲಿ ಮಲ್ಲಾವಕ್ಕ.
0: ತಾಯಿ ಸೂರಮ್ಮದೇವಿ.
1: ಏನಮ್ಮ
0: ಮೇಲೆ ಕೇಳ ತಾಯಿ? ನಾಯಿ ಸೂರಮ್ಮದೇವಿ ಹೇಗೆ ಹೇರ ಪೇರ ಅದಾವು ಮೇಲೆ ಕೇಳು. ಕಲ್ಲವಕ್ಕ
1: ಮಲ್ಲವಕ್ಕ
0: ಸೂರಮ್ಮದೇವ್ ಮಾಡ್ತಾನೆ ಆದ್ರೂ ಮಾಡ್ದೇವು
1: ಮಾಡ್ದೇವು
0: ಇದ್ದಂತ ಕೈಯನ್ನ ಐದಾದ ಬಳಿ ಆದ್ರೂ ತಕ್ಕೊಂಡೆವು.
1: ತಕ್ಕೊಂಡು ಅಕ್ಕ
0: ಸೂರಮ್ಮದೇವ್ ಮಾಡ್ತಾನ ಮಾಡಿದೆವು. ಐದಾದ ಬಳಿ ಬಿಡಿಸಿ ಉಡಕ್ಕೆ ಹಾಕಿ ಕಳಿಸಬಾರ್ದೇನ ಕಲ್ಲವಕ್ಕ
1: ಮಲ್ಲವಕ್ಕ? ಇದ್ದುಳವ್ರು ಎಂದೇ ಮಾಡ್ದ ಇಲ್ಲಾರ್ದವ್ರು ಏನೇ ಅಲ್ಲಿ ಒತ್ತಿಟ್ಟು ಮಾಡ್ಕೊಸ್ತಾರ ಅಕ್ಕ.
0: ನಿಂದು ಕರೆಯೋದ ಕಲ್ಲವಕ್ಕ.
2: ಅಮ್ಮ ಏನು ಮಾತಾಡ್ತೀರಿ?
0: ಐತ ಸೂರಮ್ಮದೇವಿ ನಾವೇನು ಮಾತಾಡತ್ತಿಲ್ಲಮ್ಮ. ಬರುವಾಗ ನನ್ನ ಗಂಡಗ ಆರಾಮ ಇದ್ದಿದ್ದಿಲ್ಲ. ಗುಳಿಗೆ ತಗೊಂಡಾರೋ ಇಲ್ಲೋ ಅಂತ ತಿಳ್ಕೊಂಡು ಮಾತಾಡ್ಕೊತಿದ್ದೆವು ತಾಯಿ ಸೂರಮ್ಮದೇವಿ.
2: ತಂಗಿ ಕಲ್ಲಮ್ಮ ಮಲ್ಲಮ್ಮ.
0: ಏನು ತಾಯಿ ಸೂರಮ್ಮದೇವಿ?
2: ನಾಳೆ ನನ್ನ ಕಂದನ ತೊಟ್ಲಾಕುವ ಸಮಯದಲ್ಲಿ ಇಬ್ಬರು ನಿಮ್ಮಿಬ್ಬರನ್ನು ಕರೆಸಿ ಗುಳಿಯಾದ ಗುಡ್ಡದ ಕುಸ ತರಿಸಿ ಡಜಾನ ಡಜಾನ ಬಳಿ ಇರಿಸಿ ಉಡಕ್ಕೆ ಹಾಕಿ ಕಳಿಸುತ್ತೇನೆ. ಸಂಜೆನೆ ಮುಂಜಾನೆ ನನ್ನ ಕಂದನಿಗೆ ನೀರು ಹಾಕಲಿಕ್ಕೆ ತೆಪ್ಪಿಸಲಾರದೆ ಇಬ್ಬರು ಬರಬೇಕು ನೋಡಮ್ಮ.
1: ಆಗಲಿ ತಾಯಿ.
3: ಚಂದನಗಿರಿಗೆ ಹಾದ ಸೂರಿಗಿತ್ತರೂ ಎನ್ನೇಕೆ ಬರಲಿಲ್ಲ. ಅವರಿಗೆ ಏನಾಗಿರಬಹುದು? ಬರಲಿ ಬರಲಿ ಸೂರಿಗಿತ್ತರು ಬರಲಿ. ಅವರು ಬಂದ ಮೇಲೆ ಚಂದನಗಿರಿ ಸುದ್ದಿಯನ್ನು ಕೇಳುತ್ತೇನೆ. ಸೂರಿಗಿತ್ತರು ಬರಲಿ.
4: ಬಂದೇವ್ರಿ ಗೌಡ್ರ ಬಂದೇವ್ರಿ.
3: ಸೂರಿಗಿತ್ತರೆ
4: ಗೌಡ್ರ
3: ಏನಾಗಿದೆ ನಿಮಗೆ?
0: ನಿಮ್ಗೇನ್ ಗೊತ್ತಾಗ್ತದ್ರಿ ಗೌಡ್ರ? ನಾವು ಹೋಗೋದೆ ನೀವು ಹೋಗಿದ್ರ ಚಿತ್ರಿ ಗೌಡ್ರ ನಿಮ್ ಬಸ್ತಾನೆ. ಯಾಕಂದ್ರ ನಿಮ್ ತಂಗಿ ಹೊಟ್ಟಿದ ಹುಟ್ಟಿದ ಕಂದನು ನಾಗಿ ಸೊಂಟಿದ ಮೇಲೆ ಒದ್ದು ನಾಗಿ ಸೊಂಟ ಮುರ್ದಾನ್ರಿ ಗೌಡ್ರ. ಇದು ಅಲ್ಲದೆ ನನ್ನ ಬಾಯಿ ಮೇಲೆ ಒದ್ದು ಬಾಯಿನಲ್ಲ ಪೂರ ಹೋಗ್ಯಾವ್ ನೋಡ್ರಿ ಗೌಡ್ರ. ತೋರಿಸ್ತಂದ್ರೆ ತೋರಿಸ್ತೀನಿ ನೋಡ್ರಿ ಗೌಡ್ರ. ಬಾಯನ ಅಲ್ಲ
3: ಹೇಳು ಕೆಲಸ ನೀವು ಮಾಡಿಕೊಂಡ ಬರಲಿಲ್ಲ. ನಾನು ನಿಮಗೆ ಏನು ಕೊಡುವುದಿಲ್ಲ
4: ಗೌಡ್ರ. ದವಾಖಾನಿ ಖರ್ಚರೆ ಕೊಡ್ರಿ ಗೌಡ್ರ.
3: ಅಳುತ್ತ ಮನೆಗೆ ಹೋಗಿರಿ. ಸೂಲಗಿತ್ತರೆ
0: ಏನಾಗಿ
4: ಏನ ಸುದ್ದಿ?
0: ಅಳಕೋ ತಗೋತ ಹೇಳ್ತಾರ ದವಾಖಾನಿ ಖರ್ಚು ಕೊಡ್ತಾರ ನಡಿ ಹೋಗುನು.
4: ಅಲ್ಲ ಸುದ್ದಿ
0: ಏನಾಗಿ?
4: ಹರಿಲಾರ ಸೀರಿ ಉಡಿಸ್ತೀನಿ ಅಂದ್ರೆ ಉಟ್ಕೊಂಡಿಲ್ಲ ನಡಿ. ಇನ್ನು ಹೋಗುನು ಎಳೆದಾಡ್ಕೋತು
0: ನಡಿ.
3: ಈಗ ನಾನು ಬುಡುಬುಡುಕಿನ ದ್ವೇಷವನ್ನು ತೆಗೆದುಕೊಂಡು ತಡ ಮಾಡದ ಚಂದನಗಿರಿಗೆ ಹೋಗಿ ನಾನು ನಮ್ಮ ತಂಗಿಯ ಕಂದನ ಕೊಲೆ ಮಾಡುವರಿಗೆ ನನ್ನ ಜೀವ ಸಮಾಧಾನವಿಲ್ಲ. ತಡಮಾಡದೆ ಹೋಗುತ್ತೇನೆ ಚಂದನಗಿರಿಗೆ.
2: ನನ್ನ ಕಂದ ಹುಟ್ಟಿ 10-13 ದಿವಸ ಮೀರಿ ನಡೆದಿರುವುದು. ಕಂದನ ಕರಿಯಸರೇನು ಜಲ್ವೆಸರೇನು ಯಾವ ನಕ್ಷತ್ರದಲ್ಲಿ ಜನಿಸಿ ಬಂದಿರುವನೇ? ಇದನ್ನು ಯಾರನ್ನು ಕೇಳಲಿ? ಹೌದು, ಊರಿನಲ್ಲಿ ಅಲ್ಲಿ ಓಣಿಯಲ್ಲಿ ಆದರೂ ಕೂಡ ಬುಡುಬುಡಿಕೆನು ಬಂದರೆ ಅವನ ತಕ್ಕ ದಕ್ಷಿಣನ್ನು ಕೊಟ್ಟು ನನ್ನ ಕಂದನ ಶಕುನ ಕರೆದು ಕೇಳುತ್ತೇನೆ.

0: ಯಾರ ಹಡದಿರಮ್ಮ.
1: ನನ್ನ ಕಂದನ ಸಕುಣ ಹೇಳ್ತೇನೆ ಬಿಡು ಹುಡುಕ.
2: ಹೌದಮ್ಮ,
1: ನನ್ನ ಮನೆಯಲ್ಲಿ ಆದ್ರೂ ಬಾರಪ್ಪ.
2: ಆಗಲಮ್ಮ.
0: ಆದರೆ ನಿನ್ನ ಕಂದು ಎಷ್ಟೊತ್ತಿಗೆ ಜನಿಸಿರುವನಮ್ಮ?
1: ಹೇಳುತ್ತೇನೆ ಕೇಳು ಬಿಡು ಹುಡುಕ.
2: ಆಗಲಮ್ಮ.
1: ಐತಾರ ಮಾಸಿ ಮ್ಯಾಲ ಚತುರದೇಶಿ ರಾತ್ರಿ ಭಾರದಲ್ಲಿ ನನ್ನ ಕಂದ ಜನಿಸಿ ಬಂದಿರೋನು ನೋಡು ಬಿಡು.

0: ನಿನ್ನ ಮಗ ಹುಟ್ಟು ನಕ್ಷತ್ರವೂ ಸುಮಾರಿ ಆದಮ್ಮ.
1: ಏನು, ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರ ಇರುವುದು?
0: ಹೌದಮ್ಮ.
1: ಬಿಡುಬಿಡಿಕೆ ಮತ್ತೊಂದು ಪಾನ ತಿರುವಿ ನೋಡುವಪ್ಪ.
0: ನಾನು ಮತ್ತೊಂದು ಪಾನ ತಿರುವಿ ಗಣಿತ ಕಟ್ಟಿ ನೋಡಿದ್ರೆ ತಾಯಿಗೆ ಪೀಡಕಾರ, ತಂದಿಗೆ ಅರಿಷ್ಟ, ಸೋದರ ಮಾವನಿಗೆ ಮತ್ತಿಟ್ಟು ಅರಿಷ್ಟ. ತಾಯಿ ತಂದಿಗೆ ಹೀನ ಬಂದ ಬಳಗಕ್ಕೆ ಹೀನ ಚಂದನಗಿರಿಗೆ ನಿನ್ನ ಕಂದ

0: ಬಿಡ್ತವಮ್ಮ.
1: ಅಯ್ಯೋ ಬಿಡ್ಬಿಡಿಕ, ಯಾವದಾದ್ರೂ ತೋಟಕ ಹೇಳು ಬಿಡ್ಬಿಡಿಕ. ಬಂಗಾರ ಆಕಳ ಮಾಡಿ ದಾನ ಮಾಡುತ್ತೇನೆ, ಬೇಡಿದವರಿಗೆ ಬೇಡುದ್ದೆ ಕೊಡುತ್ತೇನೆ, ಎಮ್ಮಿ ಜನಿಗೆ ಬಿಡುತ್ತೇನೆ. ತೋಟಕ ಹೇಳುಪ್ಪ.
0: ಮತ್ತಾವ ತೋಟಕ ಇಲ್ಲಮ್ಮ.
1: ಮತ್ತೇನೋ ಮಾಡಬೇಕು ಅಪ್ಪ.
0: ಈ ಕಾಂಡನನ್ನು ಅರಣ್ಯದಲ್ಲಿ ಕಡಿದು ಬರಬೇಕು.
1: ಮೂರ್ಖ ಬುಡುಬುಡುಕಿನ ಮಾತ ಬುಡುತನ ಸುಳ್ಳ. ದೋಸ್ಕಿನ ಹೆಂಡತಿ ಹಾಸಿಗೆಯಲ್ಲಿ ಸತ್ತರೆ ನಿನ್ನ ಸುದ್ದಿ ನಿನಗೆ ಗೊತ್ತಿಲ್ಲ ಮೂಳ. ನನ್ನ ಕಂದನ ಶಕುನ ನೀನೇನು ಬನ್ನಿ, ನನ್ನ ಮನೆಯಲ್ಲಿ ಅರಗಳಿಗೆ ಸಹ ನಿಲ್ಲಬೇಡ, ಮತ್ತೊಮ್ಮೆ ನನ್ನ ಮುಖವು ತೋರಬೇಡ, ಹೊರಟ್ಟೆ ಹೋಗು ಇಲ್ಲಿಂದ.
0: ಏನಮ್ಮ ನಾರಾಗೆ ಬಂದ ನಿನ್ನ ಮಗನ ಶಕುನ ಹೇಳಿನ?
1: ನನ್ನಣ್ಣ ನಾರಾಯಣನು ಉಂಡು ಊಟ ಕಂಡ ಕನಸ ಪಾತಾಳ ವೇದ ಕೈಲಾಸ ಸುದ್ದಿ ಹೇಳುತ್ತಿರುವನು, ಹೊಡೆದ ದೇವರ ಹಿಡಿದು ಕೊಡುತ್ತಿರುವನು, ಕುಡಿದ ನೀರು ಸಹ ಹೇಳುತ್ತಿರುವನು, ನೀಲ ಮುತ್ತಿನ ಹೊತ್ತಿಗೆ ಓದುತ್ತಿರುವನು. ನಾನು ಅವನನ್ನು ಕರೆಸಿಕೊಳ್ಳುತ್ತೇನೆ. ನನ್ನ ಅಣ್ಣನನ್ನು ಕರೆಸಿಕೊಳ್ಳುವವರಿಗೆ ನನ್ನ ಜೀವನದಲ್ಲಿ ಸಮಾಧಾನವಿಲ್ಲ.
2: ಇರಲಿ, ತಾಯಿ ಸೂರಮ್ಮದೇವಿ ಮನೆಗೆ ಹೋಗಿ ನೀರನ್ನು ಕುಡಿದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ತಾಯಿ ಸೂರಮ್ಮದೇವಿ
1: ಯಾರು? ಕಾಳಣ್ಣವೇನು?
2: ಹೌದು, ನಾನು ಕಾಳವೀರನಮ್ಮ. ಏನು ಮಾಡ್ಲಕತ್ತಿದ್ದೆ ನಮ್ಮವ ಮನೆ ಒಳಗೆ?
1: ಮನೆಯಲ್ಲಿ ಕೆಲಸ ನಡೆದಿರುವುದು ಕಾಳಣ್ಣ. ನಾನು ಈಗ ಸೂರ್ಯ ಪ್ರಕಾಶವಾದ ಮಗನನ್ನು ಹಡೆದಿದ್ದೇನೆ, ಸ್ವಲ್ಪ ನೋಡು ಕಾಳಣ್ಣ.
2: ನಿನ್ನ ಕಂದನ ರೂಪಕ್ಕೆ ಹೇಳಕ್ಕೆ ಏನು ಅಳತಿಲ್ಲ ಬಿಡ ನಮ್ಮವ. ಹಾಲಗಲ್ಲ ಹೊಳದ ತುಟಿ ಬತ್ತಿಸ ಬಣ್ಣ, ಸೂರ್ಯನ ವರ್ಣ ಚಂದ್ರನ ಕಿರಣ, ಶುದ್ಧ ಬ್ರಹ್ಮದೇವರನ್ನ ಹೋತನ ನೋಡ ನಮ್ಮವ್ವ.
1: ಹೌದು, ತಂದಿನ ಹೋತಿರಬಹುದು ಕಾಳಣ್ಣ.
2: ತಾಯಿ ಸೂರಮ್ಮದೇವಿ
1: ಕಾಳಣ್ಣ,
2: ಈ ಕಂದನನ್ನು ತೆಗೆದುಕೋರಮ್ಮ, ನಾನೇನು ಹೋಗಿ ಬರುತ್ತೇನೆ.
1: ಕಾಳಣ್ಣ.
2: ತಾಯಿ,
1: ನಂದೊಂದು ವಿಷಯ ಇರುವುದು ಕಾಳಣ್ಣ.
2: ಅದ್ಯಾವ ಕೆಲಸಮ್ಮ, ಬೇಗನೆ ಹೇಳಮ್ಮ.
1: ನೀನು ಇಲ್ಲಿಂದ ಹೋದ ಕೂಡಲೇ ಸ್ವತಃ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೇಗನೆ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳು ಕಾಳಣ್ಣ.
2: ಆಗಲಿ ಮಾ ತಾಯಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ ರೀ.
3: ನಮಸ್ಕಾರ ಕಾಳಣ್ಣ. ಏಕೆ ಕಾಳಣ್ಣ, ಮತ್ತೇನು ತಂದ್ರಿ ಹೊಸ ಸುದ್ದಿ?
2: ತಂದಿದ್ದೇನ್ರಿ ಗೌಡ್ರೆ, ಹೊಸ ಸುದ್ದಿಯನ್ನು ತಂದಿದ್ದೇನ್ರಿ.
3: ಏನು ತಂದಿರಿವಿ?
2: ನಿನ್ನೆ ಬಳಿಯಾಪರಕ್ಕೆ ಮತ್ತೆ ಚಂದನಗಿರಿಗೆ ಹೋಗಿದ್ರಿಪ್ಪ.
3: ಮುಂದೇನಾಯ್ತು ಕಾಳಣ್ಣ?
2: ತಾಯಿ ಸೂರಮ್ಮದೇವರು ಭೇಟಿಯಾಗಿದ್ದಾರೆ ಗೌಡ್ರೆ.
3: ಭೇಟಿಯಾಗಿ ನಿನಗೂ ಏನು ಹೇಳಿದ್ರು ಕಾಳಣ್ಣ?
2: ತಾಯಿ ಸೂರಮ್ಮದೇವರು ಸೂರ್ಯ ಪ್ರಕಾಶವಾದ ಮಗನನ್ನು ಹಡಿದಿದ್ದಾಳೆ ಗೌಡ್ರೆ. ಮಗನು ಶಕುನನ್ನು ಕೇಳುವುದರ ಸಲುವಾಗಿ ನಿಮ್ಮ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರು ನಿಮ್ಮ ತಂಗಿ ಸೂರಮ್ಮದೇವರು.
3: ಓಹೋ ಕಾಳಣ್ಣ, ನೀನು ಎಂತ ಆನಂದದ ಸುದ್ದಿಯನ್ನು ತಂದಿ ಕಾಳಣ್ಣ. ಈಗ ನಾನು ನೀಲಿ ಹತ್ತಿಗೆಯನ್ನು ತೆಗೆದುಕೊಂಡು ತಡಮಾಡದೆ ಚಂದನಗಿರಿಗೆ ಹೋಗುತ್ತೇನೆ. ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ.
2: ಆಗ್ರಿಪ್ಪ, ಹೋಗಿ ಬರ್ತೇನೆ. ನಮಸ್ಕಾರ ಗೌಡ್ರೆ.
3: ನಮಸ್ಕಾರ, ಹೋಗಿ ಬಾ ಕಾಳಣ್ಣ. ಈಗ ನಾನು ನೀಲಿ ಹತ್ತಿಗೆಯನ್ನು ತೆಗೆದುಕೊಂಡು ತಡಮಾಡದೆ ಚಂದನಗಿರಿಗೆ ಹೋಗಿ ನಾನು ನಮ್ಮ ತಂಗಿಯ ಕಂದನನ್ನು ಅರಣ್ಯಪಾದ ಮಾಡುವೆನು. ಈಗ ಚಂದನಗಿರಿಗೆ ಬಂದಂತೆ ಆಯಿತು. ಹೇ ತಂಗಿ ಸೂರಮ್ಮದೇವಿ.
1: ಯಾರು ಅಣ್ಣವೇನು?
3: ಹೌದು ತಂಗಿ.
1: ಮನೆಯಲ್ಲಿ ಆದ್ರೂ ಬಾ ಅಣ್ಣ.
3: ನನ್ನನ್ನು ಕರೆಸಿದ ಕಾರಣವೇನಮ್ಮ?
1: ನನ್ನ ಕಂದ ಹುಟ್ಟಿ 10-13 ದಿವಸ ಮೀರಿ ನಡೆದಿರುವುದು. ನನ್ನ ಕಂದನ ಕರಿಯಸರೇನು, ಜನ್ಮೆಸರೇನು, ಯಾವ ನಕ್ಷತ್ರದಲ್ಲಿ ಜನಿಸಿ ಬಂದಿರುವನೇ? ಇದನ್ನು ಕೇಳುವ ಸಲುವಾಗಿ ನಿನ್ನನ್ನು ನಗರಿ ಪಟ್ಟಣದಿಂದ ಚಂದನಗಿರಿಗೆ ನಾನು ಕರೆಸಿರುವೆನು ಅಣ್ಣ.
3: ಸೂರಮ್ಮದೇವಿ
1: ಅಣ್ಣ,
3: ನಿನ್ನ ಕಂದ ಹುಟ್ಟು ನಕ್ಷತ್ರವು ಸುಮಾರಿಯಾದಮ್ಮ.
1: ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರೇ ಇರುವುದು.
3: ಹೌದಮ್ಮ.
1: ಮತ್ತೊಂದು ಪಾನ ತಿರುವಿ ನೋಡು ಅಣ್ಣ.
3: ಸೂರಮ್ಮದೇವಿ
1: ಅಣ್ಣ,
3: ನಾನು ಮತ್ತೊಂದು ಪಾನ ತಿರುವಿ ಗಣಿತ ಕಟ್ಟಿ ನೋಡಿದ್ರೆ ತಾಯಿಗೆ ಪೀಡಕಾರ, ತಂದಿಗೆ ಅರಿಷ್ಟ, ಸೋದರ ಮಾವನಿಗೆ ಮತ್ತಿತ್ತು ಅರಿಷ್ಟ. ತಾಯಿ ತಂದಿಗೆ ಹೀನ, ಬಂಧ ಬಳಗಕ್ಕೆ ಹೀನ, ಚಂದನಗಿರಿಗೆ ನಿನ್ನ ಕಂದ ಹೀನ ಹುಟ್ಟದ ತಂಗಿ.
1: ಏನು ಅಣ್ಣ ಇದು ಎಂತ ಶಬ್ದ ಅಣ್ಣ? ಬಂಗಾರಾಕಳ ಮಾಡಿ ದಾನ ಮಾಡುತ್ತೇನೆ, ಬೇಡಿದವರಿಗೆ ಬೇಡಿದ್ದೆ ಕೊಡುತ್ತೇನೆ, ಎಮ್ಮೆ ಜನಿಗೆ ಬಿಡುತ್ತೇನೆ. ಯಾವಾದಾದ್ರೂ ತೋಟಕ ಹೇಳು ಅಣ್ಣ.
3: ಮತ್ತಾವ ತೋಟಕ ಇಲ್ಲಮ್ಮ.
1: ಮತ್ತೇನು ಮಾಡಬೇಕು ಅಪ್ಪ?
3: ಈ ಕಂದನನ್ನು ಅರಣ್ಯದಲ್ಲಿ ಒಯ್ದು ಕರೆದು ಬಂದ.
1: ಅಯ್ಯೋ ಅಣ್ಣ, ಅಣ್ಣ ಇದು ಎಂತ ಶಬ್ದ ಅಣ್ಣ, ಇದು ಎಂತ ಶಬ್ದ ಅಣ್ಣ. ಅಣ್ಣ ಮುತ್ತಿನಂತ ಕಂದನನ್ನು ಒಯ್ದು ನಾನು ಹರಿಯಾಣದಲ್ಲಿ ಕಡಿದು ಬರಬೇಕೇನು ಅಣ್ಣ, ಕಡಿದು ಬರಬೇಕೇನು ಅಣ್ಣ. ಅಣ್ಣ ನನ್ನಿಂದಾದ್ರೂ ಹೊಡೆಯುವುದು ಆಗುವುದಿಲ್ಲೋ ಅಣ್ಣ, ನನ್ನಿಂದಾದ್ರೂ ಹೊಡೆಯುವುದು ಆಗುವುದಿಲ್ಲ.
3: ಸೂರಮ್ಮದೇವಿ
1: ಅಣ್ಣ,
3: ಈ ಕಂದನಾದರೂ ನನ್ನಿಂದಾದ್ರೂ ಹೊಡೆಯುವುದಾಗುವುದಿಲ್ಲಮ್ಮ.
1: ಮತ್ತೇನು ಮಾಡಬೇಕು ಅಣ್ಣ?
3: ನನ್ನ ಮನೆಯಲ್ಲಿ ದೈತ್ಯರಿರುವರು, ಅವರಿಗೆ ನಾಳಿಗೆ ನಾನು ಕೊಟ್ಟು ಕಳಿಸುತ್ತೇನೆ.
1: ಅಯ್ಯೋ ಅಣ್ಣ,
3: ದೈತ್ಯರ ಬರುವ ಅಟ್ಟರದಲ್ಲಿ ನೀನು ಕಂದನ ತೊಟ್ಟಿಲವನ್ನು ಬಾಗಿಲು ಧರಿಗೆ ಇಟ್ಟುಬಿಡು ತಂಗಿ.
1: ಏನು ಅಣ್ಣ?
3: ದೈತ್ಯರು ಬಂದು ತೆಗೆದುಕೊಂಡು ಹೋಗಿ ಬಿಡುತ್ತಾರೆ.
1: ಅಯ್ಯೋ ಅಣ್ಣ,
3: ನಾನು ಹೋಗಿ ಬರುತ್ತೇನಮ್ಮ.
1: ಕಂದ ಒಂಬತ್ತು ತಿಂಗಳ ಹೊತ್ತು ಎತ್ತಡದ ತಾಯಿಯ ಕಳ್ಳ ತಳಮಳ ಅನಿಸದೇನು ಕಂದ, ತಳಮಳ ಅನಿಸದೇನು ಕಂದ. ಕಂದ, ನಿನ್ನನ್ನು ಜಲ್ಮೆಸರ ಕೇಳುವ ಸಲುವಾಗಿ ನನ್ನ ಅಣ್ಣನನ್ನು ಕರೆಸಿ ಕೇಳಿದ್ರೆ ನನ್ನ ಅಣ್ಣ ಏನಂದ ನುಡದ ಹೋದ. ಕಂದ, ಏನಂದು ನುಡದ ಹೋದ. ಕಂದ, ಶಂಕರ ಪರಮೇಶ್ವರ ಮೊದಲೇ ಕೊಡಬಾರದು, ಶಂಕರ ಕೊಟ್ಟ ಕಚ್ಚಿದಕ್ಕೊಂಡು ಹೋಗಬಾರದು. ಏನು, ನಾನು ಈಗ ನನ್ನ ಅಣ್ಣ ಹೇಳಿದಂತೆ ಮಾಡುತ್ತೇನೆ. ಬಂಗಾರ ತೊಟ್ಟಿಲಕ್ಕೆ ಬೆಳ್ಳಿ ಹಿರಿಯಗ್ಗ ಹತ್ತುತ್ತೇನೆ. ನಾಲ್ಕು ಮೂಲೆಗೆ ನಾಲ್ಕು ಬಿಡಾಣನ್ನು ಇಡುತ್ತೇನೆ. ನಾಲ್ಕು ಮಗೆ ನೀರನ್ನು ಇಡುತ್ತೇನೆ. ಏಳರಿವೆ ಹಾಸುತ್ತೇನೆ. ರತ್ನದ ಕಂಬಳಿ ಹಾಸಿದ್ದೇನೆ. ಮುತ್ತಿನ ಕಂಬಳಿಯನ್ನು ಹುತ್ತುತ್ತೇನೆ. ಆ ದೈತರು ತೊಟ್ಟಿಲನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಇದೇ ತೊಟ್ಟಿಲನ್ನು ಎತ್ತಿ ಹೊನ್ನ ಹೊರಸಲು ಹೊರಗಿಡುತ್ತೇನೆ. ಆದ್ರೆ ಆ ಮಾದೈತರು ತೆಗೆದುಕೊಂಡು ಹೋಗುವುದು ಒಂಬತ್ತು ತಿಂಗಳ ಹೊತ್ತು ಎತ್ತಡದ ತಾಯಿಯ ಕಣ್ಣಿಂದ ನೋಡುವುದೇ ಆಗುವುದಿಲ್ಲ ಅಮ್ಮ, ನೋಡುವುದೇ
4: ಆಗುವುದಿಲ್ಲ.
1: ಚಂದನಗಿರಿಯನ್ನು ಬಿಟ್ಟು ನಡೆದೇನು ಕಂದ? ಆ ಮಾದೈತರು ನಿನ್ನನ್ನು ಹರಿಯಾಣದಲ್ಲಿ ಕಡಿಯುವ ಸಮಯದಲ್ಲಿ ಒಂಬತ್ತು ತಿಂಗಳ ಹೊತ್ತು ಎತ್ತಡದ ತಾಯಿಯ ಎದಿ ಬದಿ ಬಿಗದರೆ ಹಾಲನ್ನು ಯಾರಿಗೆ ಕುಡಿದಲೇ? ಕಂದ, ಮಗನನ್ನು ಯಾರಿಗೆ ಕರೆಯಲಿ? ಕಂದ, ಮಗನನ್ನು ಯಾರಿಗೆ ಕರೆಯಲಿ? ಕಂದ, ಶಂಕರ ಪರಮೇಶ್ವರ.
5: ಹೆಂಗಮ್ಮ ಮಲ್ಗೆಮಾರು,
6: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನನ್ನ ಮಗರಿ ನಾನು ಈ ಭೂಮಿಯ ಮೇಲೆ ಹೇಗೆ ಇರಲಿಕ್ಕಂದ ಹೇಗೆ ಇರಲಿಕ್ಕಂದ ಈಗ ನನ್ನ ಕೆಲಸವು ಕೈಗೂಡಿದಂತೆ ಆಯಿತರೆ. ನೀವು ಚಂದನಗಿರಿಗೆ ಹೋಗಬೇಕು ದೈತರೆ. ಚಂದನಗಿರಿಯಲ್ಲಿ ನಮ್ಮ ತಂಗಿ ಹೊಟ್ಟಿಲೆ ಬಂದು ಹೀನ ಕಂದ ಹುಟ್ಟಿರಬಹುದು.
1: ಏನು ಮಾಡಂದ್ರೆ
0: ಆ ಕಂದನ ತೊಟ್ಟಿಲವನ್ನು ಅರಣ್ಯದಲ್ಲಿ ಒಯ್ದು ಕೂಸಿನ ಕೊಲೆ ಮಾಡಿ ಕೂಸಿನ ರಕ್ತಿನಲ್ಲಿ ನನ್ನ ದಸ್ತವನ್ನು ತಸೊಂಡು ಬರಬೇಕು ದೈತರೆ.
1: ನಾವು ದೊಡ್ಡವ್ರು ಏನು ಹೇಳ್ತಾರೆ ಬಾಯಿಗಿಸ್ಕೊಂಡು ಇಟ್ಟಿದ್ದೆವು. ಚೋಟ್ ಕೂಸಿನ ಹೊಡೆದ್ರೆ ನಿಮ್ದು ಕಿಮ್ಮತ್ತಿಲ್ಲ, ನಮ್ದು ಕಿಮ್ಮತ್ತಿಲ್ಲ. ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮೋಟ ಧಮ್ ಧಮ್ ಇದ್ದವ್ರಿಗೆ ಹೇಳ್ರಿ ಬಾಬಾ ಒಂದೇಟಿ ಕೊರಕ.
0: ನಾನು ಹೇಳಿದಕ್ಕೆ ನೀವು ಕೇಳಿ,
1: ಇಲ್ಲಾದ್ರೆ
0: ಇಲ್ಲದಿದ್ದರೆ ನಿಮ್ಮ ಇಬ್ಬರನ್ನು ಕಾಂಜಿನ ಕಂಬಿಗೆ ಕಟ್ಟಿ ಚರಣ ಸುಲದ
1: ಹಂಗೇನು ಮಾಡ್ಬೇಡಿ ಗೌಡ್ರ. ಅದೇನ್ ದೊಡ್ಡ ಕೆಲಸ ಅದೇನ್ ದೊಡ್ಡ ಕೆಲಸ
2: ಅದೇನ್ ಕೆಲಸ ದೊಡ್ಡದು.
1: ಚೋಟ್ ಕುಶಿನ ಹೊಡೆದು ಒಂದ್ ಏಟಿ ಬಂದೇ ಬಿಡುನು. ಗೌಡ್ರು ಇದು ಪಗಾರ ಏನ್ ಕೊಡ್ತಾರೆ ಕೇಳು.
2: ನಮ್ ಪಗಾರ ಏನ್ ಕೊಡ್ತೀರಿ?
0: ನಾ ಹೇಳು ಕೆಲಸ ನೀವು ಮಾಡಿಕೊಂಡು ಬಂದರೆ ನಾನು ನಿಮಗೆ ಬೇಡಿದ್ದೆ ಕೊಡುವೇನು.
1: ಏನ್ ಬೇಡದ್ದು ಕೊಡ್ತೀರಿ ದುರ್ಗೆ? ಏನ್ ಬೇಡ್ಲಿ,
2: ನಿನ್ ಮನಸ್ಸಿಗೆ ಬಂದದ್ದು ಬೇಡು.
1: ಬಾಬಾರಿ ಒಕ್ಕಳಕ್ಕಿ ನಾಕಲ್ಲಿ ಎರಡು ಕೋಣ 35 ಕೂಡ ನೀರ್ ಕೊಟ್ರು ಬಾಬಾರ್ ಕೆಲಸ ಕೊರಕ.
0: ದಸ್ತವನ್ನು ತೆಗೆದುಕೊಂಡು ತಡ ಮಾಡಿದ್ರೆ ಈ ಕೆಲಸವನ್ನು ಮಾಡಿಕೊಂಡು ಬರೀ ದೈತರೆ.
1: ಆಗ್ಲಿ ಬರ್ತಾರ್ರಿ. ಅಲ್ಲೋ ದುರ್ಗ
2: ಮರ್ಗ
1: ನೋಡಿ ನಿಮ್ ಮಕ್ಳ ಹತ್ರ ಆಗ್ಯಾವಿಲ್ಲ
2: ಕೆಲಸಿತ್ತು
1: ಇರ್ಲಾಕ್ ಬಿಡು. ಖರೆ ಹಿಂದಕ್ಕೆ ಇದು ಕೆಲಸ ಗೌಡ್ರ ಕೆಲಸ ಹಿಡಿದೇವು. ಇನ್ನ ಮುಂದೆ ನೀ ಮುಂದೆ ಒತ್ತು ನಿನ್ನ
2: ನಡಿ ಹಂಗ
1: ಹೋಗಣ. ನಡಿ
2: ನಡಿ
1: ಬತ್ ನೋಡು
2: ಬತ್ ನೋಡು
1: ಅಂದ್ರೆ ಕುತ್ತಮ್ಮ
2: ಚಂದನಗಿರಿ ಬತ್ ಅಂದ
1: ಹಿಂಗಂದ ಬರೋಬರಿ ಮತ್ತಾಕಿನ ತೋಟ್ಲ ಹೊರಗೆ ಇಟ್ಟಾರ
2: ತಾಯಿ ಸುರಮ್ಮ ತೋಟ್ಲ ಹೊರಗೆ ಇಟ್ಟಾಳ.
1: ನೋಡ್ ಒತ್ತು ನಿನ್ನ
2: ಹಿಡಿ
1: ಹಿಡಿ
2: ಹಿಡಿ ಹಿಡಿ. ನೀ ಬಟ್ಟಾಗ ಹಿಡಿ ನಾ ಮ್ಯಾಲ ಹಿಡ್ತೀನಿ.
1: ಮೊಮ್ಮಗರ ಎಡ್ಡು ಒಂದೇ ಆಯ್ತು. ನೀ ಅಚ್ಚಿಗೆ ಹಿಡಿ ನಾ ಅಚ್ಚಿಗೆ ಹಿಡಿತೀನಿ.
2: ಹಿಡಿ ಹಂಗ ಬಿಡಬೇಡ. ಯಾವಾಗ ಭೂತದ ಗಾಳದ ಪ್ರಸಾಸ
1: ಬಟ್ಟೆ ಮಳಿಗೆ ಹೊಡೆದಾರ
2: ನಮ್ಗೆ ಹೊಟ್ಟೆ. ನಾವು ಒಬ್ಬೊಬ್ರು ಒಂದೊಂದು ಊಟಿಗೆ ಕಳಕ್ಕೆ 35 ಕೂಡ ನೀರ್ ಕುಡ್ತೇವು.
1: ಇಚ್ಚಿಗಡೆ ಕುಟ್ಟ ಅಚ್ಚಿಗಡೆ ಇಡ್ತೇವು, ಅಚ್ಚಿಗಡೆ ಕುಟ್ಟ ತಂದು ಇಚ್ಚಿಗಡೆ ಇಡ್ತೇವು.
2: ಈ ತೋಟ್ಲ ಯಾಕೆ
1: ಯಾಕೆತ್ತವಲ್ಲು ಉಳ್ಳಾಗಡ್ಡೆ ಒಂದ್ ಏಟಿ ಕಿತ್ತಿನ ನಮ್ಮಲ್ಲಿ ಏನ್ ತೆಪ್ಪಿಗಿಪ್ಪ ಅದನ್ನ
2: ನಮ್ಮಲ್ಲಿ ಏನ್ ತೆಪ್ಪದ
1: ಗಂಡಗ ಚಾಕು ಮೊಮ್ಮಗನ ಗಂಡಗ ಚಾಕು
2: ಕೈಯಾಗಿ ಸಿಗದು ಕಾಲಾಗಿ ಸಿಗದು
1: ಹಾಳಿ ಬೀಳುದು.
2: ಹಾಕಂಗ್ರಿ ಸರ್
1: ನಮ್ಮ ಅತ್ತವ್ರಿಗೆ ಯಾರಿಗೆ ಹಾಕೋಲ್ಲ ನಮ್ ನಾವೇ
2: ಇರ್ಲಿ.
1: ಹಿಡಿ ನೆತ್ತ
2: ಹಿಡಿ ಬಿಡಬೇಡ.
0: ಒಂಬತ್ತು ತಿಂಗಳ ಹೊತ್ತು ಹೆತ್ತಡದ ತಾಯಿಯ ಕಣ್ಣಿಂದ ನೋಡಬಾರದನ್ನು ಮರಿಗೆ ಹೋಗಿ ನಿತ್ತರೆ. ಇನ್ನೂ ಇಲ್ಲೇ ಇಟ್ಟಕೊಂಡ ನಿತ್ತಿರೇನೋಪ್ಪ ದೈತರೆ ಕಂದ. ಮತ್ತಾದ್ರು ನಿನ್ನ ತಾಯಿಯ ದರ್ಶನವೇನು ಕಂದ
1: ದರ್ಶನವೇನೋ ಕಂದ.
0: ಹಾ ದೈತರು
1: ಗಾಳೋ
0: ಕೋಲ ಮಾಡುತ್ತಾ ಇಲ್ಲೇ ಇಟ್ಟುಕೊಂಡು ನಿತ್ತಿರುವರೇನೋಪ್ಪ ಕಂದ. ಇನ್ನೊಂದು ನಿನ್ನ ತಾಯಿಯ ಮರಿ ಹಾಲಾದ್ರೂ ಕುಡಿಯ ಕಂದ.
1: ಕುಡಿಸ್ಬೇಡ ಮೊದಲೇ
2: ಎತ್ತಲಾಗ್ಯದ
0: ಕಂದ. ಅಯ್ಯೋ ಕಂದ, ಆ ಮಾ ದೈತರ ಕೈಯಲ್ಲಿ ಸಿಕ್ಕು ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು ನನ್ನಯ್ಯ ಗೊತ್ತು ಕಂದ. ಆದ್ರೆ ನೀನು ತಂದೆಯ ತಾಯಿ ಆಚೆಯನ್ನು ಬಿಟ್ಟು ಕಂದ ಆರಣ ದಾರಿ ಹಿಡಿದು ಏನು ಕಂದ, ಆರಣ ದಾರಿ ಹಿಡಿದು ಏನು ಕಂದ.
1: ಸತ್ಯ ಮುಗಿಸೇವಯ್ಯ, ನಾವು ಹೋಲಕ್ಕೆ ಟೈಮ್ ಭಾಳ ಆಗ್ತದೆ ನಮಗಿನ್ನ.
0: ಏನು ನನ್ನ ಅಕ್ಕಂದ ಮನೆಗೆ ನಾನು ಆಶೀರ್ವಾದ ಮಾಡುತ್ತೇನೆ. ಪಲ್ಲಕ್ಕಿ ಪದವಿಯಾಗಲಿ ನೆಲಕ್ಕಿ ಬಾನೇರಲಿ, ಸಾಲ ಸತ್ತಿಗಾಗಲಿ ಓಲ ಪಲ್ಲಕ್ಕಾಗಲಿ, ನೆಲೊಳಗಂಗೆ ಹರಿವರಿಗೆ ಸೂರ್ಯ ಚಂದ್ರ ಇರುವರಿಗೆ, ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ದೇವರಾಗಿ ಜಗತ್ತಿನಲ್ಲಿ ಜೈಬೀರಿ ಹೊಡೆದು ನಿತ್ತ ಮದ ಮಗನಾಗಿ ಮೆರಿ ಕಂದ. ಇದೇ ನಿನ್ನ ತಾಯಿಯ ಕಡೆ ಆಶೀರ್ವಾದ ಕಂದ. ಹೋಗಿ ಬಾ ಕಂದ, ಹೋಗಿ ಬಾ.

0: ಅಲ್ಲಿ ಹೋದ್ರಿಗ
1: ಏನೋ ಮರ್ಗ್ಯ
0: ತಾಯಿ ಹರಕೆ ಅಂದ್ರೆ ಹೆಚ್ಚಿನ ನೋಡಿ ಏನೇನು ಕೊಟ್ಲಲ್ಲ ಅವ್ರ ತಾಯಿ
1: ಅವ್ರ ತಾಯಿ ಏನೇನು ಹರಕೆ ಕೊಟ್ಲಪ್ಪ ಚಕ್ನೇ ಆಯ್ತು ನೋಡು ಅವ್ರದ್ದು
0: ಬರ ಬರ
1: ನಡಿ
0: ಹ್ಮ್
1: ಏ ಮರ್ಗ್ಯ
0: ಏನ ತಂದ್ರಿಗ
1: ಬತ್ತು ಬರ್ರಿ
0: ಏನು ಬತ್ತು
1: ಕಾಡ್ರ ಭೂಮಿ
0: ಹ
1: ಕಲ್ಲು ಕಟ್ಟಿದ ಮಾಯಿ ಮಂದಿಗೆ ಸೋಪ
0: ಭಾರಿ ಜಂಗಲ್ ಅದ
1: ಅಡ್ಡ ಜಂಗಲ್ದಾಗ ಬಂದೇವ ನೋಡು
0: ಇಲ್ಲೇ ತೊಟ್ಲ ಇರಿಸಿ ಮತ್ತಾಕಿನ ಅನುಮಾನ ಹಿಡಿ ತೊಟ್ಲ ಹಿಡಿ
1: ಹಿಡು
0: ಹಿಡಿ
1: ಹಿಡು
0: ಮತ್ತಾಕನ ಮನೆ ಕರ್ಕೆ
1: ಇಲ್ಲಾರದಾರ ನಾನೇ ನಾನು ನೀನೇ ನೀನು
0: ಹೌದು
1: ಇಬ್ರೇ ಅದೇವ್ ಇಲ್ಲ ಜಂಗಲ್ದಾಗ ಯಾರು ಅದಾರ ಒಬ್ರು ಇಲ್ಲ
0: ಯಾರು ಇಲ್ಲ
1: ಸಮಾಧಾನ ನೋಡಿ ಮೋತಿ ನೋಡಿ ಹೊಡೆದು ಹೋಗುನು
0: ಪಟ್ಟೆ ನೋಡೇನ್ ಮೋತಿ
1: ಏ ಕೂಸಿಂಗ್
0: ಮಾಡ್ಲಾಗ್ತದ
1: ಕೂಸದ
0: ಕೂಸ ಪಾರದ ಪೋರದ್ ನಾ ಕೇಳ್ತೀರಿ ಕೂಸತ್ತ
1: ನಾ ಮೋದಿ ಅಟ್ಟೆ ನೋಡಿ
0: ನೋಡಂಗ ಕೆಲಸ ಭಾರಿ ಆಯ್ತಲ್ಲ
1: ಏನಾಯ್ತು
0: ಏ ನಾಲ್ಕು ಮೂಲಿಗೆ ನಾಲ್ಕು ಚಚ್ಕದ ಹೋಳಿಗೆ ಹುಗ್ಗಿ
1: ಮತ್ತೇನೋ
0: ನಾಲ್ ತುಪ್ಪ
1: ಅದ್ರ ಮೇಲೆ
0: ಉಪ್ಪಿನ ಮೇಲೆ ಉಪ್ಪಿನಕಾಯಿ ಓಯಪ್ಪ ಇನ್ನು ಮಂದಿ ಹೊಡೆದು ಊಟ ಮಾಡೋದು ಪಟ್ಟೆ
1: ಏ ಹಣ ಮುಂದಿಟ್ಟು ಒಂದ್ ಹೆಂಗ್ ಊಟ ಮಾಡುದು
0: ಹಣ ಇಟ್ಕೊಂಡು ಹೆಂಗ್ ಊಟ ಮಾಡುದು ದುಡ್ಲಾರ ಪಗಾರ ಬರ್ತದ ಮಗನ
1: ನಿಂದು ಬರೋಬರಿನ ಕರೆ ಹಂಗೇನ್ ಮಾಡೋನ್ ಬೇಡ
0: ಮೊದಲು ಊಟ ಮಾಡುತ್ತೆ
1: ಮೊದಲು ಊಟ ಮಾಡೋದು ರಟ್ಟಾಗಿ ಸಗತಿ ಬರ್ತದ
0: ಒಂದ್ ಎಟ್ಟಿ ಕೊರಕೆ
1: ಊಟ ಮಾಡೋನ್ ಬಾಂಗ
0: ಕುಂದ್ರೆ ಸಟ್ಟೆ
1: ಕುಂದ್ರು ಏನಾಯ್ತು ತಿನ್ಬೇಕಪ್ಪ
0: ಏನಾಯ್ತು
1: ಪಂಚರಾಮ್ ಮೂಲ್ ಮಾಡವ
0: ಏ ನನ್ನ ಊಟ ಹಂಗೆ ಶಿವ
1: ಈಗ ಇನ್ಕತನ ಹೊಡೆಯಂಗ ಆಲಕತ್ತಿತ್ತು ನನಗ
0: ಮತ್ತೇನಲ್ಲತ್ತು
1: ಈ ಮುತ್ತೇನ ಪ್ರಸಾದ ಏನ್ ತೋಂದೇವಲ್ಲ ಈ ಪ್ರಸಾದ ನನಗ ಯಾಕೋ ಬೇರೆ ಬೇರೆ ತಿಳಿಯಕತ್ತದ
0: ಗೌಡ್ರ ಮುಂದೆ ಏನ್ ಹೇಳವ ಮಗನ
1: ಅಂದ್ರೆ ಏನ್ ಮಾಡೋರು ಈಗ
0: ಇದು ಇಲ್ಲೇ ಕೂಸ್ ಇಲ್ಲೇ ಬಿಟ್ಟು ಬಿಡೋನು
1: ಇಲ್ಲೇ ಬಿಟ್ಟು
0: ಕಾಡುದ್ರ ಭೂಮಿ ಕಲ್ಲು ಕಟ್ಟಿದ ಬಾಯಿ ಮಲ್ಲಿಗೆ ಸೋಪನ ಭಾರಿ ಜಂಗಲ್ ಅದ
1: ಜಂಗಲ್ ಅದ
0: ಇಲ್ಲೇ ತೊಟ್ಲ ಇಳಿಸ್ಬಿಡುನು ಯಾವ್ದಾದ್ರು ಒಂದು ಬ್ಯಾಟಿ ಎಬಿಸಿ ರಗತ್ ತುಕುನ ಮಾಡ್ಕೊಂಡು ಹೋಗ್ಬಿಡುನು
1: ಹೋಗ್ಬಿಡುನ ನಡಿ ಹಂಗಾರ ಹೋಗುನು
0: ಹೋಗುನ ನಮಗ್ ಸಿಗು ಬ್ಯಾಟಿ ಯಾವು
1: ನಮಗ್ ಸಿಗು ಬ್ಯಾಟಿ ಹತ್ತಿ ಕಟ್ಟ

0: ಕಡಕ್ ಚವ
1: ಹೆಂಗ್ ಬರ್ತದ ಅಂದೆ.
0: ಹಂಗಾರ ಬಲಿ ಹಾಕಿದವ್ ನಾ ಎಬ್ಸ್ಕೊಂಡ್ ಬರ್ತ
1: ಎಬ್ಸ್ಕೊಂಡ್ ಸಟ್ಟೆ
0: ಹಿಡಿ ಹಂಗ
1: ನಾ ಎಬ್ಸ್ಕೊಂಡ್ ಬರ್ತೀನಿ ಬಲಿ ಹಾಕಿ ಸಟ್ಟೆ
0: ಭಾರಿ ಕೆಂಪಗದ
1: ಇರ್ಲಾಕ್ ಬಿಡು ಕರೆ ಇನ್ನ ಹೋಗು ಇನ್ನ ನಾ ಮುಂದ ನೀ ಮುಂದ ನಾ ಮುಂದ ನೀ ಮುಂದ ನಾ ಮುಂದ ನೀ ಮುಂದ
0: ಹೋಗು ನಡಿ ಕೌಡ್ರಿ
1: ನಡಿ
0: ಹಂಗ
1: ನಡಿ.
2: ಬಂದರು ಬಂದರು ಚಂದನಗಿರಿಗೆ ಹಾದು ದೈತರು ಬಂದರು.
0: ನಮಸ್ಕಾರ ಗೌಡ್ರೆ. ನಮಸ್ಕಾರಪ್ಪ.
2: ಹೇ ದೈತರೆ,
0: ಓರಿಪ್ಪ
2: ನಾ ಹೇಳು ಕೆಲಸ ಮಾಡಿಕೊಂಡು ಬಂದ್ರಿ, ಸತ್ಯ ನಿಮ್ಮ ದೇವರಾಣಿ ಮಾಡಿ ಹೇಳು.
1: ಕುಸಿನ ಕಡೆ ಅಂತೇಳಿ ಅರಣ್ಯ ಕೊಟ್ಟು ಹಚ್ಚಿಕೊಡಿದ್ರಲ್ಲ, ಕಲ್ಲು ಕಟ್ಟಿದ ಬಾಯಿ ಮಲ್ಲಿಗೆ ಸೋಪಾನ ಭಾರಿ ಜಂಗಲ್ ಇತ್ರಿ. ಅಲ್ಲಿ ಒಯ್ದು ಬಾಯಿ ಮೇಲೆ ತೊಟ್ಲ ಇಳಿಸಿದೇವ್ರಿ, ಬಾಯಾಗ ನೀರು ಕುಡಿದು ಮ್ಯಾಲ ನೋಡಿದ್ರಾಗ ಕಡ ಕಡ ಕಡ ಕಡ ಕಡ ಕಡ ಕತ್ತರಿಸಿ ತೋಟ್ಲ ಕೂಸ್ ಮಾಯಾಗ ಹೋಗ್ಬಿಡ್ತೀರಿ ಗೌಡ್ರ. ಸತ್ಯ ರೀ ಇದು?
2: ಈ ಮಾತು ಸತ್ಯ?
1: ಖರೆ ಖರೆ ರೀ ಬಾಬಾ ಇದು.
2: ಈಗ ನೀವು ನಿಮ್ಮ ಮನೆಗೆ ಹೋಗ್ರಿ, ನಾನು ಮುಂದೇನು ಬರುತ್ತದೆ ನೋಡುತ್ತೇನೆ.
1: ಆದ್ರಿಪ್ಪ
2: ಹೋಗಿ ಬರ್ರಿ ದೈತರೆ.
1: ಯಾಕಲ್ಪ ಹೋಗ್ಬಿಡ್ತೇವ್ರಿ.
3: ಶಿವಶಂಕರ ಗಿರಿಜಾರಮಣ ಭೂಲೋಕದಲ್ಲಿ ಅರಣ್ಯದಲ್ಲಿ ಕಂದಮ್ಮನ ಅಳುತ್ತಾ ತೊಟ್ಟಿದ್ದದು, ಅದರ ಪರಿಪಾಲನೆಗೆ ಯಾರು ಪತಿದೇವ?
4: ಪಾರ್ವತಿ.
3: ಪತಿದೇವ
4: ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ತಂಗಿ ಕಂದಮ್ಮನ ಕಲಿಸಿ ಕಂದನ ತೊಟ್ಟಿಲವನ್ನು ಅರಣ್ಯದಲ್ಲಿ ತಂದಿಟ್ಟಿರುವನು. ಬೇಗನೆ ಕಂದನ ಪರಿಪಾಲನೆ ಮಾಡುವುದಕ್ಕೋಸ್ಕರ ಭೂಲೋಕಿಗೆ ಹೋಗಲು ನಡೆ ಪಾರ್ವತಿ.
3: ಪತಿದೇವ.
4: ಪಾರ್ವತಿ
3: ಕೂಸ ಬಹಳ ಹಾಳಾಗ್ತಿರುವುದು, ಬೇಗನೆ ಭೂಲೋಕಕ್ಕೆ ಇಳಿರಿ ಪತಿದೇವ.
4: ಆಗಲಿ ಪಾರ್ವತಿ. ಪಾರ್ವತಿ.
3: ಪತಿದೇವ
4: ಇತ್ತವ ಎತ್ತಿಕೋ ಕಂದಮ್ಮನ ನಿನ್ನ ಬಗಲಲ್ಲಿ ಕುಡಿಸು ನಿನ್ನ ಮಲಿಹಾಲನ್ನು.
3: ಪತಿದೇವ ಎತ್ತಿಕೊಂಡಿದ್ದೇನೆ ಕಂದಮ್ಮನನ್ನು, ಕುಡಿಸಿದ್ದೇನೆ ಮಲಿಹಾಲು. ಮಲಿಹಾಲು ಭೂಮಿಗೆ ಹಿಂಡಿ ಮಣ್ಣಿನ ಉಂಡಿಯನ್ನು ಮಾಡಿ ಮೂಡಲಾಡದ ಠಂಗಿಗೆ ಹೊಡೆದಿದ್ದೇನೆ ಪತಿದೇವ. ಪ್ರತಿನಿತ್ಯ ಜೇನುತುಪ್ಪದ ರಸವನ್ನು ಉಣ್ಣುವಂತೆ ಮಾಡಿದ್ದೇನೆ.
4: ಪಾರ್ವತಿ.
3: ಪತಿದೇವ
4: ನಾನಾದರೆ ತೊಟ್ಟಿಲವನ್ನೇ ಎತ್ತಿ ಮೂಡಲಾಡದ ಠಂಗಿಗೆ ಮೇಲೆತ್ತಿ ಕಟ್ಟಿರುವನು ಪಾರ್ವತಿ.
3: ಆಗಲಿ ಪತಿದೇವ.
4: ಇದು ಅಲ್ಲದ ಕೂಸಿಗೆ ಆಡುವುದಕ್ಕೆ ಗಿಳಿಂಡು ಸಹ ತರಿಬಿದ್ದೇನೆ ಪಾರ್ವತಿ.
3: ಹೌದು ಪತಿದೇವ.
4: ಇದು ಅಲ್ಲದ ಕಂದನ ಪರಿಪಾಲನೆ ಮಾಡುವುದಕ್ಕೆ ಏಳಡಿ ಸರ್ಪಿನ ಕಾವಲು ಸಹ ಇರಿಸಿದ್ದೇನೆ ಪಾರ್ವತಿ.
3: ಸಂತೋಷವಾಯಿತು ಪತಿದೇವ.
4: ಇನ್ನ ಮೇಲೆ ಸಂತೋಷದಿಂದ ಕೈಲಾಸ ಗಮನಕ್ಕೆ ಹೋಗೋಣ ನಡೆ ಪಾರ್ವತಿ.

0: ಅಕ್ಕ
1: ತಂಗಿ
0: ಗಂಡ ಗಟ್ಟಿ ಹಾಕಿ ದುಂಡಾಳ ಬಡಗಿಡಿದು ಆಡ ಕಲಿತು ಅರಣ್ಯಕ್ಕಾದ್ರು ಹೋಗು ನಡಿ ಅಕ್ಕ.
1: ಆಗ್ಲಿ ತಂಗಿ.
0: ಅಕ್ಕ
1: ತಂಗಿ
0: ನಾನೊಂದು ವಿಚಾರ ಹೇಳ್ತೇನೆ, ಚಿತ್ತುಟ್ಟು ಕೇಳುವಕ್ಕ.
1: ಅದೇನು ಬೇಗನೆ ತಿಳಿಸು ತಂಗಿ.
0: ಇವತ್ತಿನ ದಿವಸ ಮೊದಲ ಸಿಕ್ಕಿ ಚಿಕ್ಕ ಭೇಟಿ ನಿನ್ನದು, ಹಿಂದಿನ ಕಡೆ ಸಿಕ್ಕ ಭೇಟಿ ನನ್ನದು ನೋಡುವಕ್ಕ.
1: ಆಗಲಿ ತಂಗಿ. ಅಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನ್ನ ಪಾಲಿಗೆ ಬೇಕು ಸಿಕ್ಕಿತ್ತೆ.
0: ಅಕ್ಕ
1: ತಂಗಿ
0: ಅಳುವ ಕುಜಿನ ಧ್ವನಿಯಾದರೂ ಕೇಳಿ ಬಂತು ನೋಡುವಕ್ಕ. ಇದೇ ಗಿಡದ ಬಳ್ಳಿಯಲ್ಲಿ ತೊಟ್ಟಿರದಲ್ಲಿ ಕಂದನು ಹೇಗೆ ಆಡುತ್ತಿರುವನು ನೋಡು ಅಕ್ಕ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ಕಂದನು ಎಷ್ಟು ಚಂದ ಆಡ್ತಾನೆ ತಂಗಿ.
0: ಹೌದು ಅಕ್ಕ.
1: ಈ ಗಿಡದ ಬಳ್ಳಿಯಲ್ಲಿ ಏರಿ ತೊಟ್ಟಿಲನ್ನು ಬಿಚ್ಚಿ ಕುಡ್ದನು ಹಿಡಿಕೋ ತಂಗಿ.
0: ಆಗಲಿ ಅಕ್ಕ.
1: ಅಯ್ಯಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನಗಾದ್ರೂ ಹೇಳಿ ನಾಗಚಂದ್ರ ಕತ್ತಲಿಕ್ಕೆ ಬಂದ. ತಂಗಿ ಮಾಯಮ್ಮ.
0: ಅಕ್ಕ
1: ಈ ತೊಟ್ಟಿಲನ ಕೈ ಬಿಚ್ಚು ಆಗುಲ್ ತಂಗಿ.
0: ಅಕ್ಕ
1: ತಂಗಿ
0: ನೀನು ಹೇಳಿದಂತೆ ನಾನಾದರೂ ಕಂಚಳ ಆಲದ ಮರವನ್ನೇನು ತೊಟ್ಟಿಲವನ್ನು ಬಿಚ್ಚಿ ಕೊಡುತ್ತೇನೆ, ನೀನು ತೆಳಗೆಂತೂ ತೆಗೆದುಕೊಳ್ಳು ಅಕ್ಕ.
1: ಆಗಲಿ ತಂಗಿ.
0: ಅಯ್ಯಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನಗಾದ ನಾಗಚಂದ್ರನು ಕತ್ತಲಕ್ಕೆ ಬಂದನಲ್ಲ ನಾಗಚಂದ್ರ.
2: ಹೇ ಮಾಯವ್ವ, ಈ ಕಂದನ ನಾನು ಜೋಪನೆ ಮಾಡಿರುವನು. ನನ್ನ ಜಾತವನ್ನು ಕೊಟ್ಟರೆ ನಿನಗೆ ಹಾದಿ ಬಿಡುತ್ತೇನು, ಇಲ್ಲದಿದ್ದರೆ ನಿನಗೆ ನಾನು ಹಾದಿ ಬಿಡುವುದಿಲ್ಲ.
0: ನಾಗಚಂದ್ರ ನಿನ್ನ ಚಾಜ ಏನಿರುವುದು ಬೇಗನೆ ತಿಳಿತು ನಾಗಚಂದ್ರ.
2: ಮಾಯಕ್ಕ
0: ನಾಗಚಂದ್ರ
2: ವರ್ಷಕ್ಕೊಮ್ಮೆ ನಾಗರಿ ಪಂಚಮಿ ಹಬ್ಬ ಎಂದೆನಿಸಿ ನಾಡನಾರರಿಗೆ ತಮ್ಮ ತವರಿಗೆ ಕರೆಸಿ ಒಂದತ್ತವನ್ನು ಇಡಿಸಿ ಅವರ ಕೊರಳಲ್ಲಿ ಹಂಗನೂಲವನ್ನು ಹಾಕಿಸಿ ಸೂರ್ಯ ಚಂದ್ರ ಇರುವರಿಗೆ ನಿಲಾಳಗಂಗೆ ಹರುವರಿಗೆ ನೂರು ಸುತ್ತಿ ಹಾಲು ಎರಬೇಕು ಮಾಯಮ್ಮ, ಇದೇ ನನ್ನ ಚಾಜ ಇರುವುದು.
0: ಆದಿಶೇಷ ಸೂರ್ಯ ವಂಟ ಮಾರ ಏರುವುದರೊಳಗಾಗಿ ನಿನ್ನ ಹೊತ್ತಿಗೆ ಹಾಲ ಏರಿಸುತ್ತೇನೆ, ದಾರಿ ಬಿಡು ನಾಗಚಂದ್ರ.
2: ಈಗ ನನಗೆ ಸಂತೋಷವಾಯಿತು ಮಾಯಕ್ಕ, ನೀನು ಕಂಚಳದ ಮರವನ್ನು ಏರಿ ಆ ಕಂದನ ತೊಟ್ಟಿಲವನ್ನು ತೆಗೆದುಕೊಂಡು ಹೋಗ ಮಾಯಮ್ಮ, ನನಗೆ ಸಂತೋಷವಾಯಿತು.
0: ಆಗಲಿ ನಾಗಚಂದ್ರ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ತಂತು ತೊಟ್ಟಿಲ ಹಿಡ್ಕೊಂಡಿನು, ಈ ಕಂದ ನನ್ನೋಡು ತಂಗಿ.
0: ಇಲ್ಲಕ್ಕ ಈ ಕಂದ ನನ್ನದು ನೋಡು ಅಕ್ಕ.
1: ಇಲ್ಲ ತಂಗಿ, ಈ ಕಂದ ನನ್ನೋಡು ತಂಗಿ.
0: ಆದಿಶೇಷನಿಂದ ವರವ ಪಡೆದುಕೊಂಡು ಕಂದನನ್ನು ಕೆಳಗೆ ಇಳಿಸಿ ಕೊಟ್ಟಿದ್ದೇನೆ, ಇಲ್ಲ ಈ ಕಂದ ನನ್ನದೇ ನೋಡು ಅಕ್ಕ.
1: ಇಲ್ಲ ತಂಗಿ, ಈ ಕಂದ ನನ್ನೋಡು ತಂಗಿ.
0: ಅಕ್ಕ
1: ತಂಗಿ
0: ನಾನೊಂದು ವಿಚಾರ ಹೇಳುತ್ತೇನೆ, ಚಿತ್ತಿಟ್ಟು ಕೇಳು ಅಕ್ಕ.
1: ಅದೇನು ಬೇಗ ತಿಳಿಸು ತಂಗಿ.
0: ನಾವಿಬ್ಬರು ಕೂಡಿಕೊಂಡು ಅರಣ್ಯದಲ್ಲಿ ಜಗಳಾಡುತ್ತಾ ಕುಳಿತರೆ ನಮ್ಮ ನ್ಯಾಯವನ್ನು ಯಾರು ಕೇಳುವರು ಅಕ್ಕ?
1: ಹೌದು ತಂಗಿ.
0: ಇದೇ ತೊಟ್ಟಿಲವನ್ನು ತೆಗೆದುಕೊಂಡು ಹೋಗಿ ಮೂರು ಕಣ್ಣಿನ ಹುತ್ತಿನ ಮೇಲೆ ಇಟ್ಟು ಹಾಲಿ ಹಳ್ಳಕ್ಕೆ ಹೋಗಿ ತೊಯ್ದ ಮಡಿಯಿಂದ ಬಂದು ಐದು ಸುತ್ತವನ್ನು ಹಾಕಿ ಯಾರ ಮಲಿ ಹಾಲು ಕಂದನ ಬಾಯಲ್ಲಿ ಬೀಳುತ್ತದೆಯೋ ಈ ಕಂದ ಅವರದೇ ನೋಡೋಕ್ಕ.
1: ಆಗಲಿ ತಂಗಿ.

0: ಪರಮೇಶ್ವರ ಎತ್ತಾದ್ರೆ ಕಂದನ ಬಯಲಿ ಆಲವಿರಲ್ಲ. ನೀನಾದ್ರೆ ಸುತ್ತಾಕಿ ನೋಡ್ತಂಗಿ
1: ಆಗಲಕ್ಕ ಒಂದು ಸುತ್ತ.

0: ಏನು ಅಕ್ಕ?
1: ತಂಗಿ,
0: ನನ್ನ ಮನೆ ಹಾಲು ಹೇಗೆ ದಾರಿ ಕಟ್ಟರು ಚುತ್ತಿಟ್ಟು ನೋಡು ಅಕ್ಕ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ಎಟ್ಟದ್ರೆ ಈ ಕಂದ ನಿನ್ನಂತೆ ಮಾಡಿಕೊಂಡು ನನ್ನ ಜೋಡಿ ಮಾತಾಡ್ಬೇಡ, ಹೋಗಿಬಿಡು ತಂಗಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಅಕ್ಕ ಇವತ್ತಿನ ದಿವಸ ನನ್ನ ಜೋಡಿ ಮಾತನಾಡಬಲ್ಲಲ್ಲ. ಅಕ್ಕ ನಾವಿಬ್ಬರು ಕೂಡಿಕೊಂಡು ಈ ಕಂದನನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನಕ ಮಗನ ಮಾಡಿ ಜನಕ ತಮ್ಮನೆಂದು ಇಬ್ಬರ ಕೂಡಿ ಕಂದನನ್ನು ಸೊಲವಣ್ಣ ನಡಿ ಅಕ್ಕ.
1: ಆಗ್ಲಿ ತಂಗಿ.

0: ಅಕ್ಕ
1: ತಂಗಿ
0: ಈ ಕಂದನ ಹೆಸರನ್ನು ಏನು ನೋಡೋಣ ಅಕ್ಕ
1: ತಂಗಿ ಮಾಯಮ್ಮ
0: ಏನು ಅಕ್ಕ
1: ಈ ಕಂದನು ನಾವು ಆಡಕೋಯ್ತು ಹೋದಲ್ಲಿ ಕಂದ ಸಿಕ್ಕನಿರು
0: ಹೌದು ಅಕ್ಕ
1: ಸಿಕ್ಸಿಂಗ್ ಬೀರ ಸಿಕ್ಸಿಂಗ್ ಬೀರ ಹೆಸರು ತಂಗಿ
0: ಆಗಲಿ ಅಕ್ಕ ಬೀರಣ್ಣ ಬೀರಣ್ಣ ಕುರ್ರ ಮಾದೇವ ಮಾದೇವ ಕುರ್ರ ಬೀರಣ್ಣ ಬೀರಣ್ಣ ಕುರ್ರ ಸಿಕ್ಸಿಂಗ್ ಬೀರಣ್ಣ ಸಿಕ್ಸಿಂಗ್ ಬೀರಣ್ಣ ಕುರ್ರ

0: ಕನ್ನಡ ಮರ್ರಿ ಅಂತೆ. ಸಡ್ಲ ಗರ್ಜನೆಯಿಂದ ಅರ್ಬಟ್ಟಿ ಸುತ್ತ ಶಾಂತದಲ್ಲಿ ಚಂದ್ರನ ಕಿರಣದಂತೆ, ಉಗ್ರದಲ್ಲಿ ಸೂರ್ಯನ ಕಿರಣದಂತೆ. ಭೂಮಿ ಗಿಳದ ಬಂದೇನು ಅಮ್ಮ ಅಕ್ಕಗಳಿರ.
1: ಏನು ಕಂದ ಬಿರಣ್ಣ,
0: ನನಗೆ ಆಡಲಕ್ಕೆ ಬಿಲ್ಲ ಬಾಣಗಳನ್ನ ತರಿಸಿ ಕುಡಿರಕ್ಕ. ಓರಿಗೆ ಹುಡುಗರ ಜೊತೆ ಆಡಲಕ್ಕೆ ಹೋಗಿ ಬರುತ್ತೇನೆ.
1: ತೆಗೆದುಕೋ ಮುತ್ತಿನ ತಂಡನು, ನಿಮಗೆ ಮಂಗಲವಾಗಲಿ, ಹೋಗಿ ಬಾ ಕಂದ.
2: ತಂಗಿ
3: ಅಕ್ಕ
2: ಬಾಣಿ ಎಕಡದ್ ಬತ್ತಮ್ಮ,
3: ಅಕ್ಕ ಬಾಣಿ ಎಕಡದ್ ಬತ್ ನೋಡ.
2: ಅಯ್ಯ ಇವನ ಅಕ್ಕ ತಂಗಿಯರ್ ಇಲ್ಲ ಇಟ್ಟು ಹುರಿತನ, ತಾಯಿ ತಂದಿದ್ದ ರೇಟ್ ಮೆರಿತಿದ್ದವ ಹುರುಗಾಲ.
3: ಅಕ್ಕ
2: ಏನ ತಂಗಿ,
3: ನಾವ್ ಮನೆಗೆ ಹೋದ ಬಳಕ ನಮ್ಮ ಹಿರಿಯರ ಕೊಡ ಹ್ಯಾಂಗ ಹೊಡಿತತ್ ಕೇಳಿದ್ರೆ ಏನತ್ ಕೇಳುದಕ್ಕ?
2: ತಂಗಿ
3: ಅಕ್ಕ
2: ನೀರು ತರೋ ಸಮಯದಲ್ಲಿ ಕಾಲ್ ಜಾರಿ ಬಿದ್ದವು ಕೊಡ ಹೊಡಿತತ್ ಹೇಳುನು, ಮನೆಗಾದ್ರೂ ಹೋಗು ನಡಿಯಮ್ಮ.
1: ಕಂದ ಬೀರಣ್ಣ, ಪ್ರತಿನಿತ್ಯ ಸೂರ್ಯನ ಕಿರಣಂತೆ ಹೊಳೆಯುವ ನಿನ್ನ ಮುಖದ ಕಳೆಯು ಇಂದು ಕುಂದಿದ ಕಾರಣವೇನು? ಯಾರೇ ನಂದಿರುವರು, ಯಾರೇ ನಾಡಿರುವರು ಎನ್ನ ಮುಂದೆ ಬೇಗನೆ ತಿಳಿಸು ಕಂದ.
0: ಏನು ಹೇಳಲಿ ಅಕ್ಕ, ಹೇಳಬೇಕೆಂದರೆ ಈ ಬಾಯಿಂದ ನನಗೆ ಹೇಳುವುದು ಆಗುವಲ್ಲದಕ್ಕ ಆಗುವಲ್ಲದು. ಅಕ್ಕ
1: ಕಂದ ಬೀರಣ್ಣ,
0: ನಾನು ಓರಿಗೆ ಹುಡುಗರ ಜೊತೆ ಆಡಲಿಕ್ಕೆ ಹೋದಾಗ ನನ್ನ ಬಾಣವು ನಾರಿಯರ ಕೊಡಕ್ಕೆ ಬಿಡಿತು ಅಕ್ಕ, ಕೊಡಕ್ಕೆ ಬಿಡಿತು.
1: ಮುಂದೇನಾಯ್ತು ಕಂದ?
0: ನಾರಿಯರು ತಾಯಿಲ್ಲ ತಂದಿ ಇಲ್ಲ ಎಂದು ನಿಂದೆದ ಮಾತು ನಾಡಿರುವರು ಅಕ್ಕ.
1: ಶಿವಶಿವಶಂಕರ ಪರಮೇಶ್ವರ,
0: ನನ್ನ ತಾಯಿ ತಂದಿ ಎಲ್ಲಿರುವರು? ಬೇಗನೆ ತೋರಿಸು ಅಕ್ಕ, ಬೇಗನೆ ತೋರಿಸು.
1: ಕಂದ ಬೀರಣ್ಣ,
0: ಅಕ್ಕ
1: ನಿನ್ನ ಸಮಾಚಾರ ಹೇಳಿದರೆ ಬಹಳ ದೊಡ್ಡದಿರುವುದು ಕಂದ, ಅದನ್ನು ಕೇಳಬೇಡ ಕಂದ, ಸುಮ್ಮನೆ ಮನೆಗೆ ಹೋಗೋ ನಡಿಯಪ್ಪ.
0: ಅಕ್ಕ
1: ಕಂದ ಬೀರಣ್ಣ,
0: ನೀನು ನನ್ನ ತಾಯಿ ತಂದೆಯರ ಹೆಸರು ಹೇಳಿದರೆ ನಾನು ನಿನ್ನ ಜೊತೆಯಲ್ಲೇ ಬರುತ್ತೀನಿ ಅಕ್ಕ, ಇಲ್ಲದಿದ್ದರೆ ನಾನು ಬರಲಾರೇನೆ ಅಕ್ಕ, ಬರಲಾರೇನೆ.
1: ಅಯ್ಯಯ್ಯೋ ಶಿವಶಿವ ಶಂಕರ ಪರಮೇಶ್ವರ, ನನ್ನ ಕಂದ ಇವತ್ತಿನ ದಿವಸ ಹಠ ಮಾಡುತ್ತಿರುವನಲ್ಲ. ಕಂದ ಬೀರಣ್ಣ,
0: ಅಕ್ಕ
1: ಹೇಳುತ್ತೇನೆ ಚಿತ್ತುಟ್ಟು ಕೇಳಪ್ಪ.
0: ಅದೇನಿರುವುದು ಬೇಗನೆ ತಿಳಿಸು ಅಕ್ಕ.
1: ನಿನ್ನ ತಂದೆ ಹೆಸರು ಬ್ರಹ್ಮದೇವ, ತಾಯಿ ಹೆಸರು ಸೂರಮ್ಮದೇವಿ, ಚಂದನಗಿರಿಯಲ್ಲಿರುವರು ಕಂದ. ನಿನ್ನ ಸೋದರ ಮಾವನಾದ ನಾರಾಯಣನು ನೀನು ನಿನ್ನ ತಾಯಿ ಗರ್ಭದಲ್ಲಿರುವರಿಗೆ ಕಾಡುತ್ತಾ ಬಂದಿರುವನು. ನೀನು ಹುಟ್ಟಿದ 13 ದಿವಸದಲ್ಲಿಯೇ ನಿನ್ನ ತೊಟ್ಟಿಲವನ್ನು ದೈತ್ಯರ ಕೈಯಲ್ಲಿ ಕೊಟ್ಟು ಅರಣ್ಯಕ್ಕೆ ಕಳುಹಿಸಿ ಕಡಿ ಎಂದು ಕಳಿಸಿರುವನು. ಆಮೇಲೆ ಆ ಪುಣ್ಯಾತ್ಮ ದೈತ್ಯರು ನಿನ್ನನ್ನು ಹೊಡೆಯದೆ ಬಡಿಯದೆ ಹಾಗೆ ಬಿಟ್ಟು ಬಂದರು ಕಂದ. ಆಮೇಲೆ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಬಂದು ನಿನ್ನನ್ನು ಸಂರಕ್ಷಣೆ ಮಾಡಿರುವರು ಕಂದ. ಇದು ಅಲ್ಲದೆ ನಾವಿಬ್ಬರು ಅಕ್ಕವ ಮಾಯವ ಆಡ ಕಾಯುತ್ತ ಅರಣ್ಯಕ್ಕೆ ಹೋಗಿ ನಿನ್ನನ್ನು ತಂದು ಜೋಗುಳ ಪಾಡಿ ಬೀರಣ್ಣನೆಂದು ಹೆಸರಿಟ್ಟಿರು ಕಂದ. ಇದೇ ನಿನ್ನ ಕೊನೆಯ ಮಾತಪ್ಪ?
0: ಮುಗಿತ್ತು ಮಾಯಕ್ಕ, ಕೊನೆಯ ಮಾತು. ಜೀವದಿಂದಿರುವನೇ ನನ್ನ ಸೋದರ ಮಾವನಾದ ನಾರಾಯಣ, ಅವನ ರುಂಡವನ್ನ ಚಂಡಾಡುತ್ತ ಬರುತ್ತೇನೆ ನಗರಿ ಪಟ್ಟಣದಿಂದ ಮಂದನಗಿರಿಗೆ. ಅಮ್ಮು ಹರಟೆ
1: ಬೇಡ ಕಂದ ಬೀರಣ್ಣ, ಬೇಡ ಕಂದ ಬೀರಣ್ಣ.
0: ಅಕ್ಕ
1: ಇದಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ ಚಿತ್ತುಟ್ಟು ಕೇಳಪ್ಪ.
0: ಆಗಲಿ ಅಕ್ಕ.
1: ಕಂದ ಬೀರಣ್ಣ,
0: ಅಕ್ಕ
1: ತಾಯಿ ತಂದೆ ಸತ್ತರೆ ಸೋದರ ಮಾವನು ಇರಬೇಕಂತ ಶಾಸ್ತ್ರ ಹೇಳುತ್ತದೆ ಕಂದ, ಶಾಸ್ತ್ರ ಹೇಳುತ್ತದೆ. ಆದ ಕಾರಣ ನೀನು ಹುಲಿಯಂತಿರುವ ಸೊಕ್ಕಿದ ಮಾಮನ ಸೊಕ್ಕನ್ನು ಮುರಿದು ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಗೆದ್ದು ತಂದರೆ ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಗುವುದು ಕಂದ.
0: ಅದಕ್ಕೇಕೆ ತಡವಮ್ಮ? ಯಾವದಾದರೂ ಒಂದು ರೂಪ ಬದಲಾಸಿ ಬಡಿಗೆರ ಬಾವಣರ ಕಡೆಯಿಂದ ಅಂತರ ಕುದುರೆಯನ್ನ ಮಾಡಿಸಿ ಆ ಕುದುರೆ ಮೇಲೆ ಕೂಡಿಸಿಕೊಂಡ ಬರ್ತೇನೆ ಅವನ ಮಗಳನ್ನು, ಹೋಗಿ ಬರ್ತೇನೆ ಆಶೀರ್ವಾದ ಮಾಡು ಅಕ್ಕ.
1: ನಿನಗೆ ಮಂಗಲವಾಗಲಿ, ಹೋಗಿ ಬಾ ಕಂದ.
0: ಆಗಲಿ ಅಕ್ಕ. ನಗರಿ ಪಟ್ಟಣದಲ್ಲಿ ಬಳಿ ಹಿಡಿಸುತ್ತೇನೆ ಬರ್ರಿ ನಾರಿಯರೇ, ರಾಣಿಯರೇ, ರಾಜ್ಯ ಪುತ್ರಿಯರೇ.
2: ಏನು ರೂಪ ಅಂತ ಬಳಗಾರನು, ಒಮ್ಮಿಂದೊಮ್ಮೆ ನೋಡಿದ ಕೂಡಲೇ ಕಣ್ಣಿಗೆ ಕತ್ತಲಿ ಬಿದ್ದಂತೆ ಆಯ್ತು, ಮನಸ್ಸು ಸಂತೋಷ ಆಯ್ತು. ಹಿಡಿಸಿಕೊಳ್ಳುತ್ತೇನೆ ಬಳಿಯನ್ನು.
0: ಓಹೋ, ಒಮ್ಮಿಂದೊಮ್ಮೆ ನನ್ನ ನೋಡಿದ ಕೂಡಲೇ ಬಳಿ ಹಿಡಿಸಿಕೊಳ್ಳಲು ತಯಾರವಾದವಲ್ಲ. ನಾನೇನೆ ಹೀಗೆ ಸಾದಾ ಬಳಿ ಹಿಡಿಸುವನಲ್ಲ. ನನ್ನ ಹೇಳಿಕೆಯಂತೆ ಮಾಡಿದರೆ ಬಳಿಯಾದ ನಡೆಸುತ್ತೇನಮ್ಮ ನೀಲಲಚ್ಚಣದಿ.
4: ಬಳಗರಣ್ಣ, ನಿನ್ನ ಹೇಳಿಕೆಯನ್ನು ಬೇಗ ತಿಳಿಸು ಬಳಗರಣ್ಣ.
0: ಅಮ್ಮ ನೀಲಲಚ್ಚಣದೇವಿ.
4: ಬಳಗರಣ್ಣ,
0: ನಿಮ್ಮ ಮನೆಯ ಸಾರಿಸಬೇಕು, ಸುಣ್ಣ ಬಣ್ಣದ ಜೋರ ಬಿಡಬೇಕು, ಮನೆಯ ಮುಂದೆ ಅಂದರ ಹಾಕಬೇಕು, ಅಂದರದಲ್ಲಿ ಹಸಿಗಟ್ಟಿ ಹಾಕಬೇಕು, ನಿನ್ನ ಮಗಳಿಗೆ ಕೈ ಕಂಕಣ ಅಣಿಗೆ ದಂಡೆಯನ್ನು ಕಟ್ಟಿ ಹಸಿಗಟ್ಟಿ ಮೇಲೆ ಕೂಡಿಸಬೇಕು. ನಾನು ಅಲ್ಲಿ ಕುಳಿತ ಬಳಿ ಹಿಡಿಸಿದ ಕೂಡಲೇ ನೀನು ಅಕ್ಕಿಕಾಳನ್ನು ಉಗಿಯಬೇಕು. ಇಷ್ಟೆಲ್ಲ ತಯಾರು ಮಾಡುವೇನಮ್ಮ ನೀಲಲಚ್ಚಣದೇವಿ.
4: ಅಮ್ಮ ಮಗಳೇ, ಬಳಗಾರ ಹೇಳಿದ್ದು ಎಲ್ಲ ಸಿದ್ಧಪಡಿಸಮ್ಮ, ನನಗೆ ಬಳೆ ಇಡೋ ಇಚ್ಛೆ ಆಗಿದೆ. ಆಗಲಿ ಮಗಳೇ. ಸರ್ವ ಸಿದ್ಧತೆ ಮಾಡಿದನು ಮಗಳೇ.
5: ಏನಮ್ಮ
4: ಕಟ್ಟಿಕೋ ಮುತ್ತಿಂದ ನೀನು ಕುಂದ್ರ ಹಸಿಗಟ್ಟಿ ಮೇಲೆ ಬಳಗಣ್ಣ ಅಷ್ಟೊಣೆ ಬಳಿಯಾದ ಹುಡುಗಣ್ಣ.
0: ಆಗಲೇ ಮಾ ನೀನು ಹೇಳಿದಂತೆ ಬಳಿಯಾದ ಹಿಡಿಸುತ್ತೇನೆ. ಇಡಸಿದ್ದನ ಬಳೆಗಳನ್ನು ಹೋಗುತ್ತೇನೆ ನಾನು ನನ್ನ ಊರಿಗೆ.
6: ಹೇ ನೀಲಲಕ್ಷಣ ದೇವಿ, ಇದೇನು ಮನೆಯಲ್ಲಿ ಗದ್ದಲ? ನಮ್ಮ ಮನೆಗೆ ಯಾರ ಬಂದಿರುವರು ಪ್ರಾಣ ಸುಂದರಿ?
4: ಪತಿದೇವ, ಯಾರು ಬರ್ಲಾಕೇನ್ರಿ? ಬಳಗಾರನು ಬಂದಿದ್ದನು. ಹೀಗೆ ಮನೆ ಸಿಂಗಾರ ಮಾಡಿದ್ರೆ ಬಳಿ ಉಡಿಸಿದ್ರು. ಪತಿದೇವ, ಮನೆಯೆಲ್ಲ ಸುಭಾವಿತ್ತು, ನೀವ್ಯಾಕೆ ಸಮಸ್ಯೆ ತೆಗೆದುಕೊಂಡಿರಿ?
6: ನಾನೇಕೆ ಸಮಸ್ಯೆ ತೆಗೆದುಕೊಳ್ಳಲಿ? ನೀನು ಮಾಡೋ ಕೆಲಸ ಮಾಡಿ ಬಿಟ್ಟಿರಿ. ಅವನು ಬಳಗಾರನು ಅಲ್ಲ, ಜಾರಗಾರನಿದ್ದ. ಆ ಬಳಗಾರನ ಬಲಿ ನಮಗೆ ಬಿದ್ದಂತೆ ಆಯಿತು ಪ್ರಾಣ ಸುಂದರಿ.
4: ಏನ್ರಿ ಏನಂದ್ರಿ? ನಿಮ್ಮ ಮಾತಿನ ತಾ ನಮಗ ತಿಳಿದಾರೆಂಗಾಯ್ತು. ಮುಂದಿನ ಆಟ ಏನು ಮಾಡುತ್ತಾರೋ ಏನು?
6: ಮಾಡುವನು ಮಾಡುವನು, ನಾನು ಕಾಡಿದಂತೆ ಅವನು ಮಾಡುವನು. ನಿನ್ನ ಮೇಲೆ ಸುತ್ತಮುತ್ತ ನೀರು ಬಿದ್ದಲ್ಲಿ ಏಳಂತಾಸದ ಮಾಡವನ್ನು ಕಟ್ಟಿ ಮಾಡದ ಮ್ಯಾಲೆ ಇಡುವನು ಮಗಳನ್ನು. ನಿನ್ನ ಮೇಲರೆ ಮನಿ ಕಡೆ ಜತ್ತನ ಪ್ರಾಣ ಸುಂದರಿ.
0: ಮಾವನವರ ಕಾರಸ್ಥನು ಇನ್ನೂ ಮುಗಿದಂತೆ ಕಾಣುವುದಿಲ್ಲ. ಮಗಳನ್ನು ಮಾಡದಲ್ಲಿ ಇಟ್ಟಿದ್ದಾನೆ. ಬಡಿಗರ ಬಾಬನ ಲಕ್ಕಡಿಯಿಂದ ಅಂತರ ಕುದುರೆಯನ್ನು ತರಿಸಿ ಮಾಡಕ್ಕೆ ಹೊಡೆಯುತ್ತೇನೆ. ಬಂತು ಮಾಡವು, ಹೋಗುತ್ತೇನೆ ಮಾಡದೊಳಗೆ.
5: ಅಯ್ಯೋ, ಹೊರಗೆ ಬಂದಂತವರು ಯಾರು?
0: ಮತ್ತೆ ಬೇರೆದವರೇ ಯಾರು? ನಿನ್ನ ಪ್ರೀತಿಯ ಪುರುಷ ಬೀರಣ್ಣ. ತಡ ಮಾಡಬೇಡ, ಕೋಡು ಕುದುರೆ ಮೇಲೆ ಬಿಡುತ್ತೇನೆ ವಾಯು ಮಾರ್ಗದಿಂದ, ಹೋಗೋಣ ಬೆಳ್ಳಿಗೆರೆ.
6: ಅಹೋ, ಯಾವಾಗ ಬಂದಿರುವನು ಬೀರಣ್ಣನು? ತೆಗೆದುಕೊಂಡು ಹೊರಟನು ಮಗಳನ್ನು. ಬೀರಣ್ಣ, ನೀನು ಮಾನವನೆಂದು ನಿನ್ನ ತಾಯಿ ಉದರದಲ್ಲಿರುವರಿಗೆ ನಾನು ಕಾಡುತ್ತ ಬಂದಿರುವನು. ನಾನು ಮಾಡಿದ ಪಾಪ ನಾನೇ ಕಳುವುತ್ತೇನೆ. ತಪ್ಪಾಯಿತು, ಕೈಯ ಮುಗಿತೀನಿ. ಆಶೀರ್ವಾದ ಮಾಡಬೇಕು ಬೀರಣ್ಣ.
0: ಮಾಡಿದ್ದೇನೆ ಆಶೀರ್ವಾದ, ನೀನು ಮಾಡಿದ ಕರ್ಮವನ್ನು ನೀನೇ ಕಳೆ. ತೆಗೆದುಕೊಂಡ ಹೊರಟೆನು ನಾನು ನಿನ್ನ ಮಗಳನ್ನು. ಬಂದೆನಕ್ಕ ಬಂದೆ.
5: ಯಾರು ಬೀರಣ್ಣವೇನು?
0: ಹೌದು ಅಕ್ಕ, ಸೊಕ್ಕಿನ ಮಾವನ ಸೊಕ್ಕವನ್ನು ಮುರಿದ ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಬಂದಿರುವನು. ನಮಸ್ಕಾರ ಮಾಡು ನನ್ನ ಪಡೆದ ಅಕ್ಕನವರಿಗೆ ಕನ್ಯಕಾಮ್ರತಿ.
5: ನಮಸ್ಕಾರ ಮಾಡುತ್ತೇನೆ ತಾಯಿಯವರಿಗೆ. ಮಂಗಲವಾಗಲಿ ನನ್ನ ಮಗಳಿಗೆ. ಕಂದ ಬೀರಣ್ಣ.
0: ಅಕ್ಕ,
5: ಹುಲಿಯಂತಿರುವ ಸೊಕ್ಕಿನ ಮಾವನ ಸೊಕ್ಕನ್ನು ಮುರಿದು ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಗೆದ್ದು ತಂದಿದ್ದಕ್ಕೆ ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಯಿತು ಕಂದ. ಈಗ ನಾನು ನನ್ನ ಅವರಿಗೆ ಗೆಳತಿಯರ ಮನೆಗೆ ಹೋಗಿ ಬರುತ್ತೇನೆ. ಒಲೆಯ ಮೇಲೆ ಹಾಲಿರುವುದು, ಹಾಲನ್ನು ಕಾವಲು ಮಾಡು ಕಂದ.
0: ಆಗಲಿ ಅಕ್ಕ, ನೀನು ಹೇಳಿದಂತೆ ನೀನು ಹೋಗಿ ಬರುವವರಿಗೆ ನಾನು ಹಾಲನ್ನು ಕಾಯುತ್ತಾ ಇಲ್ಲೇ ಕುಳಿತುಕೊಳ್ಳುತ್ತೇನೆ. ನೀನು ಹೋಗಿ ಬಾ ಅಕ್ಕ.
5: ಆಗಲಿ ಕಂದ.
7: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
8: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
7: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
8: ಏನು ಏನ್ ವಿಷಯ ಅಮ್ಮ?
7: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಕಂದ ಬೀರಣ್ಣ
1: ಅಕ್ಕ
0: ಬೆಕ್ಕಿಗೇನಾಗಿರುವುದು ಕಂದ ಬೆಕ್ಕವು ಹೀಗೇಕೆ ಬಿದ್ದಿರುವುದಪ್ಪ
1: ಅಕ್ಕ
0: ಕಂದ ಬೀರಣ್ಣ
1: ನೀನು ಒಲೆಯ ಮೇಲೆ ಹಾಲವನ್ನಿಟ್ಟು ಹಾಲಿನ ಕೈ ಅಂತ ಹೇಳಿ ಹೋಗಿದ್ದೆ ಅಕ್ಕ
0: ಮುಂದೇನಾಯ್ತು ಕಂದ
1: ಬೆಕ್ಕವು ಬಂದು ಹಾಲ ಕುಡಿ ಎತ್ತಿತ್ತು ಅಕ್ಕ ಕುಡಿ ಎತ್ತಿತ್ತು
0: ಆಮೇಲೆ ಏನಾಯ್ತು ಕಂದ
1: ನಾನು ಒಂದ ಏಟ ಹೊಡೆದ ಕೂಡಲೇ ಬೆಕ್ಕ ಚಿಡದ ಬಿದ್ದು ಸತ್ತ ಹೋಯಿತು ಅಕ್ಕ ಸತ್ತ ಹೋಯಿತು
0: ಮೂರ್ಖ
1: ಅಕ್ಕ
0: ನೀನು ನನ್ನ ಮನೆಯಲ್ಲಿ ಸಾಕಿದ ಬೆಕ್ಕಿಗೆ ಹೊಡೆದ್ರಿ ನಾಳೆ ನನ್ನನ್ನಾದ್ರೂ ಹೊಡೆಯುವಿ
1: ಅಕ್ಕ
0: ನನ್ನ ಮನೆಯಲ್ಲಿ ಅರಿಗಳಿಗೆ ಸಹ ನಿಲ್ಲಬೇಡ ಮತ್ತೊಮ್ಮೆ ಮುಖವನ್ನು ತೋರಬೇಡ ಹೊರಟು ಹೋಗಿಬಿಡು ಮೂರ್ಖ
1: ನೀನು ಹೋಗಂದರೆ ನಾನು ಎಲ್ಲಿಗೆ ಹೋಗಲಕ್ಕ ನಾನು ನಿನ್ನ ಬಿಟ್ಟು ಹೋಗಲಾರೆನು ಅಕ್ಕ ಹೋಗಲಾರೆನು

0: ಅಕ್ಕನಲ್ಲ, ನೀನು ನನಗೆ ತಮ್ಮನಲ್ಲ, ಇನ್ನು ಮೇಲೆ ನಿನ್ನ ತಾಯಿ ತಂದೆಯರ ಬೆಟ್ಟಿಗೆ ಚಂದನಗಿರಿಗೆ ಹೋಗಿಬಿಡು ಬೀರಣ್ಣ, ನನ್ನ ಮನೆಯಲ್ಲಿ ನಿಲ್ಲಬೇಡಪ್ಪ.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಕನ್ಯಕಾಮೃತಿ
2: ಪೋತಿ ದೇವ,
1: ಇನ್ನ ಮೇಲೆ ತಡ ಮಾಡಿದ್ರೆ ತಾಯಿ ತಂದೆಯರ ಬೇಟಿಗೆ ಚಂದನಗಿರಿಗೆ ಹೋಗೋಣ ನಡಿ ಪ್ರಿಯಳೆ.
2: ಆಗಲಿ ಪತಿ ದೇವ, ಚಂದನಗಿರಿಗೆ ಹೋಗೋ ನಡೆಯರಿ.
1: ಅಮ್ಮ ಅಮ್ಮ ತಾಯಿ.
3: ಯಾರೋಪ್ಪ?
1: ನಾನು ನಿನ್ನ ಮಗನಮ್ಮ.
3: ಬಂಜೆತನ ಹೋಗಲಾಡಿಸುವ ಸಲುವಾಗಿ ಮುತ್ತಿನಾರು ತಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಲ್ಲಿ ಬೇಗ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಒಂದೇ ಒಂದು ಪುತ್ರ ಸಂತಾನನ್ನು ಪಡೆದುಕೊಂಡು ಬಂದದ್ದೇ ನಿಜ. ಆದರೆ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಆ 13 ದಿವಸದ ಕಂದನನ್ನು ಒಯ್ದು ಆ ಮಾ ದೈತ್ಯರ ಕೈಯಲ್ಲೇ ಕೊಟ್ಟು ತೊಟ್ಟಿಲದಲ್ಲಿ ಹಾಕಿ ಆರಣ್ಯಕ್ಕೆ ಕಳಿಸಿರುವೇನು ಅಪ್ಪ, ಆರಣ್ಯಕ್ಕೆ ಕಳಿಸಿರುವೇನು. ನನಗಲ್ಲಿ ಮಕ್ಕಳಿರುವರಪ್ಪ, ಮಗನೆಂದು ನುಡಿಯಬೇಡ ಕಂದ, ಮಗನೆಂದು ನುಡಿಯಬೇಡ. ನಾನು ಮಕ್ಕಳಿಲ್ಲಾರ ಮಾ ಪರದೇಶಿ ಇರುವೆನು.
1: ನಿಜವಮ್ಮ, ನೀನು ಹೇಳುವುದರಲ್ಲಿ ತಪ್ಪೇನು ಇರುವುದಿಲ್ಲ. ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ದೈತರು ನೀನು ಮಾಡಿದ ಬುತ್ತಿ ಪ್ರಸಾದವನ್ನು ಊಟ ಮಾಡಿ ನನ್ನನ್ನು ಕಡಿಯದೇ ಹಾಗೆ ಬಿಟ್ಟವಾದರಮ್ಮ. ಆಮೇಲೆ ಅಕ್ಕವ ಮಾಯವಾಡ ಕಾಯ್ತ ಬಂದು ನನ್ನನ್ನು ಎತ್ತಿಕೊಂಡು ಜೋಗಳನ್ನ ಪಾಡಿ ಶ್ರೀ ಬೀರಣ್ಣನಿಂದ ಹೆಸರಿಟ್ಟಿರುವರಮ್ಮ. ನಾನು ನಿಜವಾಗಿ ನಿನ್ನ ಮಗನಿರುವನಮ್ಮ, ನಿಜವಾಗಿ ನಾನು ನಿನ್ನ ಮಗನಿರುವೆನು.
3: ಪರಮಾತ್ಮನ ವರು ಪ್ರಸಾದ ಬೆಂಕಿಯಲ್ಲೇ ಸುಡಲಿಲ್ಲ, ನೀರಿನಲ್ಲೇ ಮುಣಗಲಿಲ್ಲ. ಜಗತ್ತಿನಲ್ಲಿ ಜೈಬೀರಿ ಹೊಡೆದು ಮತ್ತಾದ್ರೂ ತಾಯಿಯ ದರ್ಶನಕ್ಕ ಬಂದಿ ಏನು ಕಂದ, ಬಂದಿ ಏನು ಅಪ್ಪ ಕಂದ?
1: ಅಮ್ಮ,
3: ನಾನು ನಿನ್ನ ತಾಯಿಯಲ್ಲ ಕಂದ, ನಿನ್ನ ಮನೆಯಲ್ಲಿ ಸಾಕಿದ ನಾಯಿ ಎಂದು ತಿಳಿ. ಜೈ ಬೀರಣ್ಣ,
1: ಇದರಲ್ಲಿ ನಿನ್ನದೇನು ತಪ್ಪಿರುವುದಿಲ್ಲಮ್ಮ. ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ಸೊಕ್ಕನ ಮಾವನ ಸೊಕ್ಕವನ್ನ ಮುರಿದು ಅವನ ಮಗಳನ್ನ ಲಗ್ನ ಮಾಡಿಕೊಂಡ ಬಂದಿರುವನು. ನಮಸ್ಕಾರ ಮಾಡು ಹೆತ್ತ ನನ್ನ ತಾಯಿಯವರಿಗೆ ಕನ್ಯಕಾಮರತಿ.
4: ನಮಸ್ಕಾರ ಮಾಡುತ್ತೀರ ಅತ್ತೆಯವರಿಗೆ?
3: ಮಂಗಲವಾಗಲಿ ಅನ್ನ ಸೊಸಿಗೆ.
1: ಅಮ್ಮ ತಾಯಿ
3: ವೀರಣ್ಣ,
1: ನಿನ್ನ ಮೇಲೆ ನೀನು ನಗನಗತ್ತ ಇರಬೇಕಮ್ಮ.
3: ಆಗಲಿ ಕಂದ, ನೀನು ಹೇಳಿದಂತೆ ಇನ್ನ ಮೇಲೆ ನಾನು ನಗನಗತ್ತಿರುತ್ತೇನೆ ಕಂದ. ಆನಂದ ಸಾಗರ ತುಂಬಿ ತುಳುಕತ್ತಿರುವುದು.
1: ಅಮ್ಮ, ನಾನು ಇದೇ ಸಂತೋಷದಲ್ಲಿ ಗುರು ರೇವಣ ಸಿದ್ಧನ ಹಬ್ಬವನ್ನು ಹುಟ್ಟಿಸಬೇಕಾಗಿದೆ. ಹಬ್ಬದ ಕಾರ್ಯಕ್ಕೆ ಯಾರನ್ನ ಕರೆಸಬೇಕಮ್ಮ?
3: ವೀರಣ್ಣ, ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ತಂಗಿ ಬಂದರ ಕಾರಣ ಕಡಿಗೆ ಆಗುವುದು. ನಿನ್ನ ಅಕ್ಕನಾದ ಮಾಯಮ್ಮ ಬಂದರೆ ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯ ಹಸನಾಗುವುದು. ವೀರಣ್ಣ, ನೀನು ತಡ ಮಾಡದೆ ಮಂದನಗಿರಿಗೆ ಹೋಗಿ ನಿನ್ನ ಅಕ್ಕನಾದ ಮಾಯಮ್ಮನನ್ನು ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಕರೆದುಕೊಂಡು ಬಾ ಕಂದ.
1: ಅಮ್ಮ, ನಾನು ಅಲ್ಲಿಗೆ ಹೋಗುವುದಿಲ್ಲಮ್ಮ.
3: ಏಕೆ ವೀರಣ್ಣ?
1: ಅಕ್ಕವನ್ನು ಸಾಕಿರುವ ಬೆಕ್ಕಿಗೆ ಹೊಡೆದಿರುತ್ತೇನೆ, ಆದ ಕಾರಣ ನಾನು ಅಲ್ಲಿಗೆ ಹೋಗುವುದಿಲ್ಲ ಅಮ್ಮ, ಅಲ್ಲಿಗೆ ಹೋಗುವುದಿಲ್ಲ.
3: ನೀನು ಅಲ್ಲಿಗೆ ಹೋಗುವುದಿಲ್ಲದಿದ್ದರೆ ದೇವರ ಗಿಣಿ ಬಪ್ಪಣ್ಣನನ್ನು ಕರೆಸಿ ತಡ ಮಾಡದೆ ಮಂದನಗಿರಿಗೆ ಕಳಿಸಿ ನಿನ್ನ ಅಕ್ಕನಾದ ಮಾಯಮ್ಮನನ್ನು ಕರೆದುಕೊಂಡು ಬಾ ಎಂದು ತಿಳಿಸು ವೀರಣ್ಣ.
1: ಹಾಗಲಿ ಅಮ್ಮ ತಾಯಿ. ಬಪ್ಪಣ್ಣ, ಬಪ್ಪಣ್ಣ.
5: ಏಕೆ ವೀರಣ್ಣ?
1: ನೀನೀಗ ಮಂದನಗಿರಿಗೆ ಹೋಗಿ ಅಕ್ಕನಾದ ಮಾಯಮ್ಮನನ್ನ ಕರೆದುಕೊಂಡ ಬಾ ಬಪ್ಪಣ್ಣ. ಅಕ್ಕನ ಮನೆಯ ಮುಂದೆ ಹೂವಿನ ಅಂಗಡಿ ದ್ವಾರ ಬಾಗಿಲಿರುತ್ತದೆ. ಇದನ್ನ ಕೇಳುತ್ತವಾದರೂ ಯಾರಾದರೂ ಹೇಳುವರೋ ಬಪ್ಪಣ್ಣ?
5: ವೀರಣ್ಣ,
1: ಬಪ್ಪಣ್ಣ,
5: ಈಗ ನೀನು ಹೇಳಿದಂತೆ ನಾನು ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬರುತ್ತೇನೆ ವೀರಣ್ಣ, ಹೋಗಿ ಬರುತ್ತೇನೆ. ಈಗ ನಾನು ಮಂದನಗಿರಿಗೆ ಬಂದಂತೆ ಆಯಿತು, ಅಕ್ಕ ಮಾಯವನ ಮನೆ ನನಗೆ ಗುರುತವಿಲ್ಲ. ಈ ಹಾಲಬಾಯಿ ಮೇಲೆ ಕುಳಿತುಕೊಳ್ಳುತ್ತೀನಿ, ಯಾರಾದರೂ ನೀರಿಗೆ ಬಂದರೆ ಅವರಿಗೆ ಕೇಳಿ ನಾನು ಅಕ್ಕನ ಮನೆಗೆ ಹೋಗುತ್ತೇನೆ.
6: ಏನು ಅಕ್ಕ?
7: ಏನು ತಂಗಿ?
6: ಹಾಲಿ ಹಳ್ಳದ ಬಾವಿಗೆ ನೀರಿಗೆ ಆದರೂ ತರ ಮಾಡಲಾರದೆ ಹೋಗಿ ಅಕ್ಕ.
7: ಆಗಲಿ ಅಕ್ಕ. ತಮ್ಮ, ನೀನು ಯಾರಪ್ಪ?
5: ನಾನು ಚಂದನಗಿರಿ ಅಮ್ಮ.
7: ಇಲ್ಲಿ ಯಾರ ಮನೆಗೆ ಬಂದಿ ತಮ್ಮ?
5: ಇಲ್ಲಿ ಅಕ್ಕ ಮಾಯವನ ಮನೆಗೆ ಬಂದಿರಿ. ಇವನು
7: ತಂಗಿ ಮಾಯಕ್ಕ.
6: ಏನಕ್ಕ?
7: ನಿನ್ನ ಮನೆಗೆ ಯಾರಾದರೂ ಬಂದಿದ್ದರೂ ಸ್ವಲ್ಪ ನೋಡು ಅಕ್ಕ.
6: ಆಗಲಿ ಅಕ್ಕ. ಯಾರು? ಬಪ್ಪಣ್ಣವೇನು?
5: ಹೌದು ಅಕ್ಕ,
6: ಏಕೆ ಪಪ್ಪ, ನಾ ಮನೆ ಕಡೆಗಾದರೂ ಬರಬಾರ್ದೇನಪ್ಪ?
5: ಅಕ್ಕ ಪಪ್ಪ, ನಿನ್ನ ಮನೆ ಹಾದಿ ಗುರುತವಿಲ್ಲದಕ್ಕೆ ನಾನು ಇಲ್ಲಿ ಹಾಲು ಬಾಯಿ ಮೇಲೆ ಕುಳಿತುಕೊಂಡೇನಕ್ಕ. ಯಾರಾದರೂ ನೀರಿಗೆ ಬಂದರೆ ಅವರಿಗೆ ಕೇಳಿ ನಿನ್ನ ಮನೆಗೆ ಬರಬೇಕಂತೇಳಿ ನಾನು ಇಲ್ಲೇ ಕುಳಿತುಕೊಂಡೇನಮ್ಮ.
6: ಇರಲಿ ಬಿಡು ಪಪ್ಪಣ್ಣ, ಮನೆ ಕಡೆಗಾದರೂ ಹೋಗ ನಡೆಯಪ್ಪ.
5: ಆಗಲಿ ಅಕ್ಕ.
6: ಪಪ್ಪಣ್ಣ
5: ಅಕ್ಕ,
6: ನೀನು ಬಂದ ವಿಷಯ ಅದು ಬೇಗನೆ ತಿಳಿಸು ಪಪ್ಪಣ್ಣ.
5: ಅಕ್ಕ
6: ಪಪ್ಪಣ್ಣ,
5: ಬೀರಣ್ಣನು ಗುರು ರೇವಣ ಸಿದ್ಧನ ಹಬ್ಬ ಹುಡಿಸಿರುವನು, ನನಗೆ ನಿನಗೆ ಕರಿಲಕ್ಕೆ ಕಳಿಸಿರುವನು.
6: ಹರವರ ತಮ್ಮ ಬೀರಣ್ಣನು ಪರರ ಆಳ ಕೊಟ್ಟ ಕಳಿಸಿರುವನೆ. ಆ ಬೀರಣ್ಣನ ಮಾರಿಗೆ ಎತ್ತ ಹುಟ್ಟಲಿಲ್ಲ, ಬುತ್ತಿ ಹುಟ್ಟಲಿಲ್ಲ. ಆ ಬೀರಣ್ಣನ ಮನೆಯಲ್ಲಿ ಗುರು ರೇವಣ ಸಿದ್ಧನ ಹಬ್ಬವಿದ್ದರೆ ಈ ಅಕ್ಕ ಮಾಯಮ್ಮನ ಮನೆಯಲ್ಲಿ ಪರ್ವತಮಲ್ಲ ಎನ್ನ ಕವಡಿ ಹೇಳದಿರುವುದು ಸದಾನ ಕಾಲ ದಾಸೋಹಿರುವುದು. ಇದನ್ನು ಬಿಟ್ಟು ಬರುವುದಾಗುವುದಿಲ್ಲ ಬಪ್ಪಣ್ಣ. ನೀನು ಬಂದದಾರಿಡುವು, ಸುಮ್ಮನೆ ಹೋಗಪ್ಪ.
5: ಅಕ್ಕ
6: ಅಮ್ಮ ಬಪ್ಪಣ್ಣ
5: ಹಾಗೇನು ತಿಳ್ಕೋಬಾರದಮ್ಮ. ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಹೋಗೋಣ ನಡೆಯಕ್ಕ, ಹಾಗೇನು ಮಾಡಬೇಡಮ್ಮ.
6: ತಮ್ಮ ಬಪ್ಪಣ್ಣ,
5: ಅಕ್ಕ
6: ನಾನು ಅಲ್ಲಿಗೆ ಬರುವುದಿಲ್ಲ ಬಪ್ಪಣ್ಣ.
5: ಅಕ್ಕ
6: ಪಪ್ಪಣ್ಣ,
5: ಬೀರಣ್ಣನಲ್ಲಿ ಏನಾದರೂ ತಪ್ಪಾದರೂ ಅವನ ತಂದು ನಿನ್ನ ಕಾಲು ಹಿಡಿಸುತ್ತೇನೆ. ಚಂದನಗಿರಿಗೆ ನಡಿಯಕ್ಕ.
6: ತಮ್ಮ ಬಪ್ಪಣ್ಣ,
5: ಅಕ್ಕ
6: ನೀನು ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು ನಾನು ಅಲ್ಲಿಗೆ ಬರುವುದಿಲ್ಲ ಅಂತ ತಮ್ಮ ಬೀರಣ್ಣನಿಗೆ ತಿಳಿಸು ಪಪ್ಪಣ್ಣ.
5: ಅಕ್ಕ
6: ಪಪ್ಪಣ್ಣ,
5: ನಾನು ನಿತಾರ ಹೇಳ್ತೀನಿ ಕೇಳುವಕ್ಕ.
6: ಆಗಲಿ ಪಪ್ಪಣ್ಣ.
5: ನಾನು ಹಳ್ಳಿ ಹೋಗಿ ಚಂದನಗಿರಿಗೆ ಹೋಗಿ ಬೀರಣ್ಣನಿಗೆ ಹೇಳಿ ಅವನನ್ನು ಮಂದನಗಿರಿಗೆ ಕಳಿಸಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ನಾವು ಕರೆದ ಬೈಲಿಲ್ಲ ಅಂದ್ರೆ ನನ್ನ ಹೆಸರು ಬಪ್ಪಣ್ಣನೇ ಅಲ್ಲಕ್ಕ. ನಾನು ಹೋಗಿ ಬರುತ್ತೇನೆ.
6: ಹೋಗಿ ಬರಪ್ಪ.
1: ಓಹೋ, ಬಪ್ಪಣ್ಣನು ಒಬ್ಬನೇ ಹೊರಟಂತೆ ಕಾಣುತ್ತದೆಯಲ್ಲ. ಬಂದನು ಬಂದನು ಬರಲಿ, ಬಂದ ಮೇಲೆ ಮಂದನಗಿರಿ ಸಮಾಚಾರವನ್ನು ತಿಳಿದುಕೊಳ್ಳುತ್ತೇನೆ. ಏಕೆ ಬಪ್ಪಣ್ಣ, ಅಕ್ಕನವರು ಬರಲಿಲ್ಲವೆ?
5: ಬೀರಣ್ಣ, ಅಕ್ಕನವರು ನೊಂದೆದ ಮಾತನಾಡಿ ಹಾಗೆ ಕಳಿಸಿರೋರು ಬೀರಣ್ಣ.
1: ಏನು ಆಡಿರೋರು ಬಪ್ಪಣ್ಣ?
5: ನಿನ್ನ ಮಾರಿಗೆ ಬುತ್ತಿ ಹುಟ್ಟಲಿಲ್ಲ, ಎತ್ತ ಹುಟ್ಟಲಿಲ್ಲ. ಯಾರವರು ತಮ್ಮ ಬೀರಣ್ಣನು ಪರವೂರಾಳ ಕೊಟ್ಟು ಕಳಿಸರೆಂದು ನೊಂದೆದ ಮಾತನಾಡಿರುವರು ಬೀರಣ್ಣ.
1: ಬಪ್ಪಣ್ಣ,
5: ಅಕ್ಕ ಆಡಿದ ಮಾತಿಯನ್ನು ಎದೆಯಲ್ಲಿ ಬಡಿದು ಬೆನ್ನಿನಿಂದೇ ಪಾರಾದಂತೆ ಆಯ್ತು ಬೀರಣ್ಣ.
1: ಅಕ್ಕನಾದ ಮಾಯಮ್ಮನ ಆಡಿದ ಮಾತು ನೀನೇನ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಬಪ್ಪಣ್ಣ.
5: ಇಲ್ಲ ಬೀರಣ್ಣ.
1: ಅಕ್ಕನಾದ ಮಾಯಮ್ಮನನ್ನು ಸ್ವತಃ ನಾನೇ ಹೋಗಿ ನನ್ನ ಅಕ್ಕನನ್ನ ಕರೆದುಕೊಂಡು ಬರ್ತೇನೆ ಬಪ್ಪಣ್ಣ. ನಾನೇ ಹೋಗಿ ಬರುತ್ತೇನೆ
5: ಬೀರಣ್ಣ.
1: ಬಪ್ಪಣ್ಣ,
5: ನೀನು ಮಂಗನ ಮರ ಚೇದಿಗೆ ಉಕ್ಕಿನ ಕಡ್ಲಿ ಮೇಸಿ ಉರುಮಾರಿ ಶೀತಳವನ್ನು ಕುಡಿಸಿ ಬಂಗಾರ ಜೀನ ಹೇರಿ ಬೆಳ್ಳಿ ತಂಗ ಬಿಗಿದು ಚೇಜಿ ಗಗನಕ್ಕೆ ಹಾರಿಸಿ ಮಂದನಗಿರಿಗೆ ಹೋಗಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬರಬೇಕು ಬೀರಣ್ಣ. ನೀನು ಹೋಗಿ ಬರಬೇಕಪ್ಪ.
1: ಆಗಲಿ ಬಪ್ಪಣ್ಣ. ಬಂದೇನಕ್ಕ? ಬಂದೇನು.
6: ಯಾರು ಬೀರಣ್ಣವೇನು?
1: ಹೌದು ಅಕ್ಕ.
6: ಕಂದ ಬೀರಣ್ಣ.
1: ಅಕ್ಕ,
6: ನಿನಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ. ಇದೊಂದು ಮಾತು ತಪ್ಪಾಗಿರುವುದು ಕಂದ, ಇದೊಂದು ಮಾತನ್ನು ಕ್ಷಮಿಸಬೇಕಪ್ಪ.
1: ನಿನ್ನ ಮನೆಯಲ್ಲ ಸಾಕಿರುವ ಬೆಕ್ಕಿಗೆ ಹೊಡೆದಿರ್ತೇನೆ, ಆದ ಕಾರಣ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿರುತ್ತೆ. ಇದರಲ್ಲಿ ನಿನ್ನದೇನು ತಪ್ಪಿರಲಾರದು ಅಕ್ಕ.
6: ಬೀರಣ್ಣ.
1: ಅಕ್ಕ,
6: ಬುತ್ತಿಯ ಗಂಟವನ್ನು ಕೊಡು ಬೀರಣ್ಣ. ತಮ್ಮ ಬೀರಣ್ಣ.
1: ಅಕ್ಕ,
6: ಬಂಗಾರದ ತಂಬಿಗೆಯಲ್ಲಿ ನೀರನ್ನು ಕೊಡುತ್ತೇನೆ, ಕೈಕಾಲ ಮಚ್ಚಲವಾದರೂ ಮಾಡು ಬೀರಣ್ಣ. ಮನೆಯಲ್ಲಿ ಕಂಬಳಿಯನ್ನು ಹಾಕಿದ್ದೇನೆ, ಊಟವಾದರೂ ಮಾಡಬೇಕಂದ.
1: ಅಕ್ಕ ಬೀರಣ್ಣ, ನಾನು ಹೀಗೆ ಊಟ ಮಾಡುವುದಿಲ್ಲ ಅಕ್ಕ. ಆಮಿನ ಅರಿಗದ್ದಿಗೆ ಹಾಕಿದ್ರೆ, ಚಳ್ಳಿನ ಅಡ್ಡಿಣಿಗೆ ಹಾಕಿದ್ರೆ ಊಟ ಮಾಡುತ್ತೇನೆ ಅಕ್ಕ, ಇಲ್ಲದಿದ್ದರೆ ಊಟ ಮಾಡುವುದಿಲ್ಲ.
6: ತಮ್ಮ ಬೀರಣ್ಣ.
1: ಅಕ್ಕ,
6: ನೀನು ಗುರು ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಅಕ್ಕನನ್ನು ಕರೆದುಕೊಂಡು ಹೋಗಲಕ್ಕೆ ಬಂದಿಲ್ಲ, ಕಾಡಲಕ್ಕೆ ಬಂದಿರುವಿ. ನಿನ್ನ ಆಜ್ಞೆಯಂತೆ ನಿನ್ನ ತೇಜಿಗೆ ಉಕ್ಕಿನ ಕಡಲೆಯನ್ನು ಮೀಸಿದ್ದೇನೆ, ಉರಿಬರಿ ಶೀತಾಳಾದರೂ ಕುಡಿಸಿದ್ದೇನೆ. ಇದು ಅಲ್ಲದೆ ಹಾವಿನ ಹರಿ ಗದ್ದಿಗೆ ಮೇಲೆ ಚೇಳಿನ ಅಡ್ಡುಡಿಗೆಯನ್ನು ಹಾಕಿದ್ದೇನೆ. ಊಟವಾದರೂ ಮಾಡಬೇಕಂದ.
1: ಆಗಲಿ ಅಕ್ಕ, ಊಟವಾದರೂ ಮಾಡಿದಂತೆ ವಾಯಿತು. ಇನ್ನ ತಡ ಮಾಡದೆ ಚಂದನಗಿರಿಗೆ ಆದ್ರೆ ಹೋಗೋಣ ನಡೆಯಕ್ಕ.
6: ಆಗಲಿ ಬೀರಣ್ಣ, ತಡ ಮಾಡಲಾರ್ದೆ ಹೋಗ ನಡೆಯಪ್ಪ.
1: ಬಂದೇನಮ್ಮ ಬಂದೇನು. ಅಕ್ಕನಾದ ಮಾಯಮ್ಮನನ್ನ ಕರೆದುಕೊಂಡ ಬಂದೇನಮ್ಮ, ನೀರಾದರೂ ಕುಡುವಮ್ಮ.
3: ತಂಗಿ ಮಾಯಮ್ಮ.
6: ಏನು ಅಕ್ಕ?
3: ಮನೆಯಲ್ಲಿ ಆದ್ರೂ ಬಾರಮ್ಮ.
6: ಆಗಲಮ್ಮ.
3: ತಂಗಿ ಮಾಯಮ್ಮ.
6: ಏನು ಅಕ್ಕ?
3: ನಾನಾದ್ರೂ ಗುರುವಾರ ಎವಣಿಸಿದ್ದೇನೆ ಹಬ್ಬದ ಕಾರ್ಯಕ್ಕೆ. ಸನಾಸಾರಣೆ ಮಾಡಿ, ಮನ ಮೀಸಲು ಮಾಡಿ, ಕಾಯವದ್ರ ಮಾಡಿ, ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಜೋಡ್ಯಾಡ ಎಡೆಯನ್ನು ಸಿದ್ಧಪಡಿಸಿರುವೆನು. ನೀನಾದ್ರೆ ಕೂಡ ಜೋಡ್ಯಾಡ ಎಡೆಯಾದ್ರೂ ಸಿದ್ಧಪಡಿಸು ತಂಗಿ ಮಾಯಮ್ಮ.
6: ಆಗಲಿ ಅಕ್ಕ. ಅಕ್ಕ, ನಾನಾದ್ರೂ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಜೋಡ್ಯಾಡು ಎಡೆಯನ್ನು ಸಿದ್ಧಪಡಿಸಿದ್ದೇನೆ. ಇನ್ನು ಮೇಲೆ ಗುರು ರೇವಣಿಸಿದ್ದನ ಹಬ್ಬದ ಕಾರ್ಯಕ್ಕೆ ತಡಮಾಡಲಾರದೆ ಹೋಗಿ ನಡೀರಿ ಅಕ್ಕ.
3: ಹೋಗ್ರು ನಡಿ ತಂಗಿ. ತಂಗಿ ಮಾಯಮ್ಮ. ಆಗಲಿ ಅಮ್ಮ.

0: ಮುಂದಿನ ಹಬ್ಬದ ಕಾರ್ಯವು ಮುಗಿದಂತೆ ಆಯ್ತು. ನನ್ನನ್ನು ಕಳಿಸಿಕೊಡಕ ನಾನು ನನ್ನ ಊರಿಗೆ ಹೋಗುತ್ತೇನೆ.
1: ಇವತ್ತ ಒಂದೇ ದಿವಸ ನೀನು ನಿಲ್ಲುತ್ತಂಗಿ, ನಾಳೆ ನಿನ್ನ ಜೊತೆಯಲ್ಲಿ ನಿನ್ನ ತಮ್ಮ ಬೀರಣ್ಣನನ್ನು ಕೊಟ್ಟ ಕಳಿಸುತ್ತೇನೆ.
2: ಅಕ್ಕ ಬೀರಣ್ಣ, ನನಗೆ ಇನ್ನ ಮೇಲೆ ನಿದ್ರೆ ಬಂದಂತೆ ಆಗಿದೆ. ಮುತ್ತಿನ ಕಂಬಳಿಯನ್ನು ಹಚ್ಚು, ರತ್ನದ ಕಂಬಳಿಯನ್ನು ಹಚ್ಚು ಅಕ್ಕ, ಇನ್ನ ಮೇಲೆ ನಾನು ಮನೆಗೆ ಕೊಳ್ಳುತ್ತೇನೆ.
0: ತಮ್ಮ ಬೀರಣ್ಣ,
2: ಅಕ್ಕ
0: ನೀನು ಹೇಳಿದಂತೆ ಮುತ್ತಿನ ಕಂಬಳಿಯನ್ನು ಹಾಕಿದ್ದೇನೆ, ರತ್ನದ ಕಂಬಳಿಯನ್ನು ಹೊತ್ತುತ್ತೇನೆ, ಮನೆಗೆ ಕೊಳ್ಳು ಕಂದ.
2: ಆಗಲಿ ಅಕ್ಕ. ಓಹೋ, ಇದೆಲ್ಲಿಂದ ಬಂತ ಚೀಟಿ? ಹಿರಿವಳಿ ದಂಡಿ ಮೇಲೆ ಮಂಟೂರ್ ಎಂಬ ಕಣಿಯ ಮೇಲೆ ಕೊನೆಸೂರ ಎಂಬ ದೈತ್ಯನು ಬೆಳೆದ ನಿಂತಿರುವ ಸಿದ್ಧ ಸದ್ಯರನ್ನೆಲ್ಲ ಅಂಜಿಸಿರುವನಂತೆ, ದಿಕ್ಕೆಟ್ಟು ಓಡಿಸಿರುವನಂತೆ. ಅವನವದೇ ಮಾಡಬೇಕಾದರೆ ಶ್ರೀವೀರಣನೇ ಬೇಕೆಂದು ಪರಶಿವನ ಚೀಟಿಯಲ್ಲಿ ಬರೆದಿದ್ದಾನೆ. ತಯಾರಾದಿತೋ ಬೀರಣ್ಣನ ಬಿಲ್ಲ ಬಾಣಗಳ ಚೂರ್ಯವು ಹೊರಟ್ಟ ವಧೆ ಮಾಡಲಿಕ್ಕೆ.
0: ಬೇಡ ಕಂದ ಬೀರಣ್ಣ, ಬೇಡ ಕಂದ ಬೀರಣ್ಣ.
2: ಅಕ್ಕ,
0: ಏಕೆಂದರೆ ಅವನು ಮೂರು ಲೋಕಕ್ಕೆ ಮೀರಿದ ಕೋಣೇಶ್ವರ ದೈತ್ಯನಿರುವನು. ಆದ ಕಾರಣ ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ ಕಂದ.
2: ಬರುವೆ ಅಂತೀಯಮ್ಮ. ಪಂಚಡಂಗಿ ವಾಯು ಗಂಗಾಳ ಚಂದ್ರಾಮನ ಎಂಬ ಚಪ್ಪ ಕಡಲ ಮೇಲೆ ನಂದಿ ಬಸವಣ್ಣನ ಮೂರ್ತಿಯನ್ನ ಮಾಡಿ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಸರ್ವ ವಿದ್ಯೆಯನ್ನು ತೆಗೆದುಕೊಂಡವ ಅಕ್ಕ, ತಡ ಮಾಡುವಿದ್ದಕ್ಕೆ ಹೋಗೋಣ.
0: ಆಗಲಿ ಕಂದ. ತಮ್ಮ ಬೀರಣ್ಣ.
2: ಅಕ್ಕ,
0: ಆರುತಿಯನ್ನಾದ್ರೂ ಬೆಳಗುತ್ತೇನೆ ಸ್ವಲ್ಪ ನಿಲ್ಲು ತಮ್ಮ.
2: ಆಗಲಿ ಅಕ್ಕ, ತಡ ಮಾಡಲಾರ್ದೆ ಆರುತಿ ಆದ್ರೆ ಮಾಡು.

ಸರಿ ಸಮಾನರು ಯಾರಿಲ್ಲ, ನನ್ನ ಆರ್ಭಟಕ್ಕೆ ನಿಲ್ಲುವರು. ನನ್ನ ಒಸಲಿನಿಂದ ಇಡೀ ಬ್ರಹ್ಮಾಂಡವು ಕದ್ದು ದೇವ ದೇವತೆಗಳಿರಲ್ಲ ದಿಕ್ಕಟ್ಟು ಓಡುವರು. ನಾನು ಮನಗಿಕೊಳ್ಳುವುದಾದರೆ ಒಂದ ಕಿವಿಯನ್ನು ಹಾಸಿಕೊಂಡು ಮತ್ತೊಂದು ಕಿವಿಯನ್ನು ಹಚ್ಚಿಕೊಂಡು ಮನಗುತ್ತೇನೆ. ಯಾರಾದರೂ ಗಳಿಗೆಯಲ್ಲಿ ಬಂದ್ರೆ ಅವರನ್ನು ನುಂಗಿಬಿಡುತ್ತೇನೆ. ಅವು ಪ್ರಾಕರ್ಮದಿಂದ ಬರುತ್ತೇನೆ ಈ ಭೂಮಿ ಮೇಲೆ.

0: ಇದನ್ನ ಎಬ್ಬಿಸಿ ಹೊಡಿತೇನೆ, ಇದರ ಪ್ರಾಣ ಚನಾರ್ಧದಲ್ಲಿ ಕಡಿತೇನೆ, ಇದರ ರುಂಡ ಎದ್ದೇಳು ಏತಿಕೆ ಮನಗಿರುವ ಸ್ವಕ್ಯದ ಕೊನೆ ಸುರದೈತನೆ.
1: ಯಾರು ಬಂದು ನನ್ನನ್ನು ಕೂಗಿ ಎಬ್ಬಿಸುತ್ತ ಬಂದಿರುವನಲ್ಲ, ನಾನು ಯಾರೆಂಬುದು ಆತನಿಗೇನು ಗುರುತವಿರಲಕ್ಕೆವೇ. ಓಹೋ, ಅದೇನು ಸಣ್ಣ ಹುಡುಗನಂತೆ ಕಾಣುತ್ತದೆಯಲ್ಲ, ಅದಕ್ಕೆ ಸುಮ್ಮನೆ ಬೆದರಿಸಿ ಮನೆಗೆ ಕಳಿಸುತ್ತೇನೆ. ಹೋಗಲೇ ಹುಡುಗ, ಸುಮ್ಮನೆ ಮನೆಗೆ ಹೋಗು, ನನಗೆ ನಿದ್ರೆಯು ಬಹಳ ಬಂದಂತೆ ಆಗಿರುವುದು.
0: ಏಕೆ ಗೋಡೆ ದೂರದೈತಾ ಎನ್ನೋ ನಿನ್ನ ನಿದ್ರೆ ಮುಖದಲ್ಲವೇ? ಒಮ್ಮಿಲ ಸುಖದ ನಿದ್ರೆ ಮಾಡು ಅಂತ ಹೇಳು. ಹಸದಿರುವ ಬೀರಣ್ಣನ ಬಾಣ ಇದಕ್ಕೆ ಊಟ ಮಾಡಿಸಬೇಕಾಗಿದೆ ನಿನ್ನ ಪ್ರಾಣ.
1: ಏನು ಬೀರಣ್ಣ, ನೀನಿನ್ನು ಸಣ್ಣವನಿರುವಿ, ನನ್ನ ಉಸಲಿಗೆ ಕಲ್ಲು ಮುಳ್ಳು ಗಿಡ ಗಂಟಿ ನನ್ನ ಒಡಲೊಳಗೆ ಬಂದು ಬೀಳಬಹುದು. ಊಸಿನ ನುಂಗಿದ ನನ್ನ ಹೆಸರು ಕೋಣೇಶ್ವರ ದೈತ್ಯನೆಂದು ಮರ್ತದಲ್ಲಿ ಕೀರ್ತಿ ಬರುವುದಿಲ್ಲ, ಅದು ನಿನಗೆ ತಿಳಿಯುವುದಿಲ್ಲ. ಅಲ್ಲೇ ಅಡಿಗೆ ಮನೆಯಲ್ಲಿ ಆಟ ಪಾಠಗಳನ್ನು ಆಡುತ್ತಾ ಕಾಲ ಕಳೆ ಹೋಗುವ ಮೂಲ ನಿನಗೆ ತಿಳಿಯಬೇಕೋ. ವಿದ್ಧ
0: ಹೊಟ್ಟೆದಿರುವ ಪ್ರಮಾತ್ಮನು ನನ್ನನ್ನು ನಿನ್ನ ಜೊತೆ ಇದ್ದ ಮಾಡಲಿಕ್ಕೆ ಮೀಸಲಾಗಿರುವುದು ನಿನ್ನ ಪ್ರಾಣವನ್ನು ನನಗಾಗಿ. ಹಿಂದೆ ಮುಂದಿನ ವಿಚಾರ ಇಲ್ಲದೆ ಇದ್ದ ಕೇಳ ಮುಳ ಬಿಡುತ್ತಿನ ಬಾಣ.
1: ಏನು ಬಿರಣ್ಣ, ನಿನ್ನ ಬಾಣ ಚೋರಿಗಳು ನನಗೆ ಬಂದು ಹುಲ್ಲು ಕಟ್ಟಿ ಹೋಗದಂತೆ ಆಗುವುದು ನೋಡೋಣ. ಬಿಡುವಿನ ಬಾಣ
0: ನನ್ನ ಬಾಳಿನ ಹೊಡೆತಕ್ಕೆ ಪ್ರತಿಮೆಗಿರುವ ನೀರಿನ ರಾಜವು ಗತ್ಕತನೇ ಕುದಿಯುವುದು. ಬ್ರಹ್ಮಾಂಡಲು ಗದ್ಗದ್ದನೆಂದು ನಡಗುವುದು. ಆಕಾಶದಲ್ಲಿ ಇರ್ಪ ಚಿಕ್ಕೆಗಳು ಪಳ್ಳ ಪಳ್ಳ ಪಳ್ಳಂದ ಭೂಮಂಡಲಕ್ಕೆ ಒದರಿ ಭೂಮಲದ ಪ್ರದಯ ಪತ್ಕಾರವಾಗುವುದು. ಇನ್ನ ಮೇಲೆ ಹೊಡಿಗನಲ್ಲ ಭೂಮಿ ಆಕಾಶಕ್ಕೂ ಏಕಾಗಿ ಬಿಟ್ಟನ ಬಾಣ ಆರ್ಯ ಹೋಗೋದು ನಿನ್ನ ಪ್ರಾಣ.
2: ಅಯ್ಯ ತಮ್ಮ ಬೀರಣ್ಣ, ನನ್ನ ಕಣ್ಣಿಗೆ ತತ್ತನೆ ಬಿದ್ದಂತೆ ಆಯ್ತು ಕಂದ. ಇವರು ಮೂರು ಲೋಕಕ್ಕೆ ಮೀರಿದ ಕೋಣೇಶ್ವರ ದೈತ್ಯರು. ಈತನ ಜೋಡಿ ಯುದ್ಧ ಮಾಡುವುದು ಬೇಡ ಕಂದ, ಸುಮ್ಮನೆ ಮನೆಗೆ ಹೋಗೋಣ ನಡಿ ತಮ್ಮ.
1: ಮಾಯಮ್ಮ, ನಿನ್ನ ತಮ್ಮನಿಗೆ ತಿಳಿಸಿ ಮನೆಗೆ ಕರೆದುಕೊಂಡು ಹೋಗು.
0: ನರ ಮನುಷ್ಯರ ಮೋಸದಿಂದ ಸಕ್ಕಿದ ಕೋಣ ನಿನ್ನ ರುಂಡವನ್ನ ಚಂಡಾಡದಿದ್ದರೆ ಬೀರಣನೇ ಅಲ್ಲ ನೆಲ್ಲ ಮಳ ಇದ್ದಕ್ಕೆ.

0: ಕರೀತೋ ನಿನ್ನ ಪ್ರಾಣ, ಪ್ರಮಾತ್ಮ ನೆನೆಸುತ್ತ ಬಿಟ್ಟ ಬಿಡೋ ನಿನ್ನ ಪ್ರಾಣ.
1: ಅಯ್ಯೋ ಬಡಿತಲ್ಲ ಬೇರೆ ಬಾಣಗಳು, ಅಯ್ಯೋ ಬಹಳ ಸಂಕಟವೂ ಆಗ ಹತ್ತಿದೆ, ಪ್ರಾಣ ಕೂಡ ಹೊರಗೆ ಹೋಗದಂತೆ ಆಯಿತು. ಇದಕ್ಕೆ ನಾನು ಏನು ಮಾಡಲಿ ಎಂದು ಮೇಲೆ ಬೀರಣ್ಣನ್ನು ಕೂಗಿ ಕರೆ ಹೊತ್ತು ಬಂತಲ್ಲ, ಬಾರಪ್ಪ ಬೀರಣ್ಣ
0: ಎಲ್ಲಿವಾಯಿತೇ ನಿನ್ನ ತೋರತನ, ಮೂರ ಲೋಕಕ್ಕೆ ಮೀರಿ ನಿಂತಿದ್ದೀಯಲ್ಲ, ಅಳುತ್ತ ಬಿದ್ದಿ ಬೀರಣ್ಣನ ಮುಂದೆ ಭೂಮಿಯ ಮೇಲೆ. ಬಂದೆನು ಬಂದೆನು ನಿನ್ನ ಸಮೀಪಕ್ಕೆ ಬಂದೆನು, ನಿನ್ನ ಆಶೆ ವಿಷಯ ಏನಿರುವುದು ಹೇಳಕೊಡೆ ಸುರದಿತ್ತ.
1: ಬೀರಣ್ಣ ನನ್ನ ಆಶೆ ವಿಷಯಗಳನ್ನು ಹೇಳ್ತೇನೆ, ಚಿತ್ತಿಟ್ಟು ಕೇಳು. ನನ್ನ ರುಂಡ ಬಿದ್ದಲ್ಲಿ ಮಂಡಗನೂರು ಎನಿಸಬೇಕು, ದಂಡ ಬಿದ್ದಲ್ಲಿ ಕ್ವಾಣಗನೂರು ಎನಿಸಬೇಕು, ಇದು ಕೋಡ ಬಿದ್ದಲ್ಲಿ ಕೋಲೂರು ಎಂದು ಎನಿಸಿ ಮತ್ತೆ ಮಂಡಲದಲ್ಲಿ ನನ್ನ ಕೀರ್ತಿ ಉಳಿಯಂತೆ ಮಾಡಬೇಕು. ವಿದಕ್ಕೆ ನಿನ್ನ ಆಶೀರ್ವಾದ ಆಗಬೇಕು. ವಿದೇ ನನ್ನ ಬಿಚ್ಚಿರುವುದು ಬೀರಣ್ಣ
0: ಕೊಣಾಸುರದೈತನೆ. ದಂಡ ಬಿದ್ದಲೆ ಕೋಡೂರ, ರುಂಡ ಬಿದ್ದಲೆ ಮುಂಡಗನೂರ, ಕೋಡ ಬಿದ್ದಲೆ

0: ಎಂದೆನಿಸಿ ಮರ್ತ್ಯ ಲೋಕದಲ್ಲಿ ನಿನ್ನ ಕೀರ್ತಿ ಉಳಿಯಂತೆ ಮಾಡುತ್ತೇನೆ. ಕೆತ್ತಿದ್ದೇನೆ ಬಾಣ, ಮಾಡಿದ್ದೇನೆ ಆಶೀರ್ವಾದ. ಪರಮಾತ್ಮ ನೆನೆಸುತ್ತ ಬೆಟ್ಟ ಬಿಡೋ ನಿನ್ನ ಪ್ರಾಣ,
1: ಪಡೆದ ಬಿರಣ್ಣನು ನಿನ್ನ ಆಶೀರ್ವಾದವನ್ನು ಬಿಡುತ್ತೇನೆ ನನ್ನ ಪ್ರಾಣವನ್ನು. ಅಯ್ಯೋ
2: ತಮ್ಮ ಬೀರಣ್ಣ,
0: ಅಕ್ಕ
2: ಮೂರು ಲೋಕಕ್ಕೆ ಮೀರಿದ ಕೋಡೇಶ್ವರನ ದೈತ್ಯನ ಮರ್ದನ ಮಾಡಿದಂತೆ ಆಯ್ತು.
0: ಹೌದು ಅಕ್ಕ.
2: ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಯ್ತು ನೋಡು ತಮ್ಮ.
0: ಅಕ್ಕ
2: ತಮ್ಮ ಬೀರಣ್ಣ
0: ನೀನು ಹೇಳಿದಂತೆ ಇನ್ನ ಮೇಲೆ ವನದೇವತೆ ಮಠಕ್ಕಾದ್ರೆ ಹೋಗೋಣ ನಡಿ ಅಕ್ಕ.
2: ಬೇಗನೆ ಹೋಗೋಣ ನೀ ತಮ್ಮ.
3: ವನದೇವತಿ ಮಠಕ್ಕೆ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ. ನನಗೆ ನಿದ್ರೆ ಬಂದಂತೆ ಆಯ್ತು. ನನ್ನ ಮಠದಲ್ಲಿ ನಕ್ಕು ನಲಿದಾಡುತ್ತ ಮನಿಗಿಕೊಳ್ಳುತ್ತೇನೆ. ಯಾರಾದರೂ ಗಳಿಗೆಯಲ್ಲಿ ಬಂದರೆ ಅವರನ್ನು ಚರ್ ಎಂದು ಸೀಳಿ ನುಂಗಿಬಿಡುತ್ತೇನೆ.
2: ತಮ್ಮ ಬೀರಣ್ಣ,
0: ಅಕ್ಕ
2: ವನದೇವತಿ ಮಠವಾದರೂ ಎಷ್ಟು ಸುಂದರವಾಗಿರುವುದು ನೋಡು ಬೀರಣ್ಣ.
0: ಅಕ್ಕ ಇದು ಸುಂದರವಾದ ಮಠವಲ್ಲಕ್ಕ, ನಮ್ಮನ್ನ ಪರೀಕ್ಷೆ ಮಾಡುವ ಮಠ. ಇವತ್ತೊಂದು ದಿವಸ ಇರಲು ಈ ವನದೇವತಿ ಮಠದಲ್ಲಿ ಜಾಗವಾದರೆ ಕೇಳುವಕ್ಕ.
2: ಅಮ್ಮ ವನದೇವತಿ.
3: ಏನಮ್ಮ
2: ಇವತ್ತೊಂದು ದಿವಸ ಇರಲಿಕ್ಕೆ ನಿನ್ನ ಮಠದಲ್ಲಿ ಜಾಗ ಆದರೂ ಕುಡು ತಾಯಿ.
3: ಕುಡುವುದಿಲ್ಲ ಜಾಗ, ಕುಡುವುದಿಲ್ಲ.
2: ಹಾಗೆ ಮಾಡಬೇಡಮ್ಮ, ಇವತ್ತೊಂದೇ ದಿವಸ ಇರಲಿಕ್ಕೆ ನಿನ್ನ ಮಠದಲ್ಲಿ ಜಾಗ ಕುಡು ತಾಯಿ.
3: ಏನಮ್ಮ ಮಾಯಮ್ಮ.
2: ಏನು ವನದೇವತಿ,
3: ನಿನ್ನ ಜೊತೆಯಲ್ಲಿ ಇದ್ದವರ ಹೆಸರು ಹೇಳಿದರೆ ಜಾಗ ಕುಡುತ್ತೀನಿ, ಇಲ್ಲದಿದ್ದರೆ ಕುಡುವುದಿಲ್ಲ.
2: ಅಮ್ಮ ವನದೇವತಿ.
3: ಏನಾಯ್ತು
2: ಹೇಳುತ್ತೀರ ತಿತ್ತುಟ್ಟು ಕೇಳಮ್ಮ.
3: ಹೇಳಮ್ಮ.
2: ನನ್ನ ತಮ್ಮನ ಹೆಸರು ಬೀರಣ್ಣ ಇರುವುದು, ನನ್ನ ಹೆಸರು ಮಾಯಮ್ಮ ಇರುವುದು. ಇವತ್ತೊಂದು ದಿವಸ ಇರ್ಲಕ್ಕೆ ಮಠದಲ್ಲಿ ಜಾಗ ಕುಡುತ್ತಾಯಿ.
3: ಅಲ್ಲೇ ಮರಗಿಕೊಳ್ಳರಿ, ಅಲ್ಲೇ ಮೂಲೆಯಲ್ಲಿ ಕುಳಿತುಕೊಳ್ಳರಿ.
2: ಆದರಮ್ಮ
3: ಸೂರ್ಯ ಹೊಂಟ ಮಾರಿರುವುದರೊಳಗಾಗಿ ನನ್ನ ಮಠವನ್ನು ಬಿಟ್ಟು ಹೋಗಬೇಕು.
2: ಆದರೆ ವನದೇವತಿ
3: ನನಗೆ ನಿದ್ರೆ ಬಂದಂತೆ ಆಯ್ತು, ನನ್ನ ಮಠದಲ್ಲಿ ಮಲಗಿಕೊಳ್ಳುತ್ತೇನೆ.
2: ಆಗಲಮ್ಮ. ತಮ್ಮ ಬೀರಣ್ಣ,
0: ಅಕ್ಕ
2: ಸಖ್ಯದ ವನದೇವತಿಯು ಕಾಡಿದಂತೆ ಸೂರ್ಯ ಹೊಂಟ ಮಾರು ಏರುವುದರೊಳಗಾಗಿ ಈ ವನದೇವತಿ ಮಠವನ್ನು ನನ್ನಂತೆ ಮಾಡಿಕೊಳ್ಳಬೇಕು ನೋಡು ತಮ್ಮ.
0: ಸೂರ್ಯ ವಂಟ ಮಾರುತ್ತೇರುವುದರೊಳಗಾಗಲಿ ಈ ಮಠವನ್ನ ನನ್ನಂತೆ ಮಾಡಿಕೊಳ್ಳುತ್ತೇನೆ. ಆಗಲಿ ಅಕ್ಕ.
2: ಆಗಲಿ ತಮ್ಮ.
3: ಅಮ್ಮ ಬೆಳಕಾಯಿತು, ಮಾಯಮ್ಮ ಬೆಳಕಾಯಿತು. ನನ್ನ ಮಠವನ್ನು ಬಿಟ್ಟು ಹೋಗಬೇಕು. ತಿಳಿತೆ ಮಾಯಮ್ಮ.
0: ಯಾರ ಮಠ? ಸುತ್ತಮುತ್ತಲು ತಿರುಗಾಡಿ ನೋಡು, ಯಾರ ಹೆಸರಿನಿಂದಲಿಕ್ಕೆ ಬರೆದಿರುವುದು?
3: ಅಲ್ಲಿ ನೋಡಿದರೆ ಮಾಯವ್ವ ಬೀರಪ್ಪ ಇರುವುದು, ಇಲ್ಲಿ ನೋಡಿದರೆ ಮಾಯವ್ವ ಬೀರಪ್ಪ ಇರುವುದು. ಇರಲಕ್ಕೆ ಜಾಗ ಕೊಟ್ಟರೆ ಮಠ ನಿಂದು ಮಾಡಿಕೊಂಡ ಬೀರ್ಯಾ

0: ಕಡಿತ್ತಲ್ಲ ಬೀರಣ್ಣನ ಬಾಣ, ಬೀರಣ್ಣನ ಬಾಣಿನ ಸಂಕಟವು ತಾಳಲಾರೆ ನಮ್ಮ ತಾಳ. ಮೂರ ಲೋಕಕ್ಕೆ ಮೀರಿ ನಿಂತಿದ್ದೀಯಲ್ಲ, ಅಳುತ್ತ ಬಿದ್ದಿ ಬೀರಣ್ಣನ ಮುಂದೆ ಭೂಮಿಯ ಮೇಲೆ ನಿನ್ನ ಓಜ ಇಜಯ ಏನಿರುವುದು ಹೇಳುವನ ದೇವತೆ
1: ಬೀರಣ್ಣ.
0: ವನದೇವತೆ
2: ಮರ್ತ್ಯ ಲೋಕದಲ್ಲಿ ನನ್ನ ಕೀರ್ತಿವು ಉಳಿಯಂತೆ ಮಾಡಬೇಕು ಬೀರಣ್ಣ, ಮಾಡಬೇಕಪ್ಪ. ಇದೇ ನನ್ನ ಆಸೆ ಇರುವುದು ಬೀರಣ್ಣ, ಇದೇ ನನ್ನ ಆಸೆ ಇರುವುದು.
0: ಕೆತ್ತಿದ್ದೇನೆ ಬಾಣ, ಮಾಡಿದ್ದೇನೆ ಆಶೀರ್ವಾದ. ಪರಮಾತ್ಮ ನೆನೆಸುತ್ತ ಬೆಟ್ಟ ಬಿಡೋ ನಿನ್ನ ಪ್ರಾಣ.
2: ಪಡೆದನು ಬೀರಣ್ಣನ ಆಶೀರ್ವಾದ, ಸಂತೋಷದಿಂದ ಪ್ರಾಣವನ್ನು ಬಿಡುತ್ತೇನೆ.
3: ತಮ್ಮ ಬೀರಣ್ಣ
0: ಅಕ್ಕ,
3: ಪ್ರತ್ಯಲೋಕಕ್ಕೆ ಮೀರಿದ ವರದೇವತೆ ಮರ್ದನ ಮಾಡಿದಂತೆ ಆಯ್ತು.
0: ಹೌದು ಅಕ್ಕ.
3: ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿಯೇ ನೆಮ್ಮದಿ ನೋಡು ಕಂದ. ತಮ್ಮ ಬೀರಣ್ಣ
0: ಅಕ್ಕ,
3: ಇನ್ನು ಮೇಲೆ ನಾನು ಇದೇ ಚಿಂತಲಿ ಗ್ರಾಮದಲ್ಲಿ ನೆನೆಯುತ್ತೇನೆ. ನೀನು ಇನ್ನು ಮೇಲೆ ಗೋಡಾಗಿರಿ ಗುಡ್ಡಕ್ಕೆ ತಪಸ್ಸರಿಗೆ ಹೋಗಿ ಬಾ ಕಂದ.
0: ಅಕ್ಕ ಮಾಯಮ್ಮ,
3: ತಮ್ಮ ಬೀರಣ್ಣ,
0: ನೀನು ಹೇಳಿದಂತೆ ನಾನಿನ್ನ ಗೋಡಾಗಿರಿ ಗುಡ್ಡಕ್ಕೆ ತಪಸ್ಸರಿಗೆ ಹೋಗಿ ಬರುತ್ತೇನೆ, ಆಶೀರ್ವಾದ ಮಾಡಬೇಕು ಅಕ್ಕ.
3: ಜಗದಲ್ಲಿ ಕೀರ್ತಿ ಶಾಲಿಯಾಗಿ ಮೆರಿ ತಮ್ಮ,

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
1: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಂಬಿಗ ನಾನಿನ್ನ ನಂಬಿದೆ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸೂರ್ಯ ಅಷ್ಟಕಂ ಅನ್ನ ನಮ್ಮ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಯ್ಯಪ್ಪ ಸ್ವಾಮಿಯ ಮೇಲಿನ ಒಂದು ಸುಮಧುರವಾದಂಥ ಗೀತೆಯನ್ನು ಕೆಜೆ ಯೇಸುದಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹರಿವರಾಸನಂ ಎನ್ನುವಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಎಲ್ಲೆಲ್ಲೂ ನೀ ಕಾಣುವೆ ಎನ್ನುವಂಥ ಒಂದು ದೇವಿಯ ಮೇಲಿನ ಭಕ್ತಿ ಗೀತೆಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿದ್ಯಾಭೂಷಣರ ಒಂದು ರಚನೆಯ ಈ ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಂದ ಗೋಪ ನಂದನ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಯಶ್ರೀ ಅರವಿಂದ ಅವರ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ